ಯಾಕಾದರೂ ಪ್ರಯೋಗ ಮಾಡ್ತದೆ, ಒಂದೊಂದ್ಸಲ ಅತ್ಯದ್ಭುತ ಅನ್ನುವಂಥ ಪರಿಹಾರಗಳನ್ನು ಕಂಡುಕೊಳ್ಳುತ್ತೆ ಸ್ವಾರ್ಥ ಬುದ್ಧಿ. ಅದಕ್ಕೊಂದು ತುಂಬ ತಮಾಷೆಯಾದ ಮತ್ತು ಅರ್ಥಪೂರ್ಣವಾದಂಥ ಒಂದು ಘಟನೆ ಇದೆ. ಒಬ್ಬ ಮನುಷ್ಯ, ಮಧ್ಯಮ ವರ್ಗದ ಮನುಷ್ಯ, ತುಂಬ ಕಷ್ಟಪಟ್ಟು ಒಂದು ಮನೆ ಕಟ್ಟಿಸಿದ. ಮನೆ ಕಟ್ಟಿಸೋದೇನು ಸಾಮಾನ್ಯನಾ? ಬಂದ ದುಡ್ಡನ್ನೆಲ್ಲ, ಉಳಿಸಿದ ದುಡ್ಡನ್ನೆಲ್ಲ ಅದಕ್ಕೆ ಹಾಕಿದ. ಯಾವಾಗಲೂ ಮನೆ ಕಟ್ಟಬೇಕಾದ್ರೆ ಇದ್ದ ದುಡ್ಡು ಸಾಲೋಲ್ಲ, ಬ್ಯಾಂಕಿನಿಂದ ಸಾಲ ತಂದ. ಅದು ತಳ ಇಲ್ಲದೆ ಬುಟ್ಟಿ ಇದ್ದ ಹಾಗೆ, ಎಷ್ಟು ಹಾಕಿದ್ರು ಖಾಲಿಯಾಗೋದು. ಮತ್ತೆ ಸಾಲ ತಂದ, ಸ್ನೇಹಿತರಿಂದ ಬಳಗದವರಿಂದ ಕಾಡಿ ಬೇಡಿ ತಂದ. ಅದನ್ನು ನಂಗೆ ನೀರು ಕುಡಿತು ಮನೆ ಇದು. ಕೊನೆಗೆಲ್ಲ ಆಗಿ ಗೃಹ ಪ್ರವೇಶ ಆಗಿ ಮನೆ ಸೇರಿಕೊಂಡ. ಇನ್ನು ಮನೆಯಲ್ಲಿ ಇನ್ನೂ ಕೆಲಸ ಆಗೋದಿದೆಲ್ಲ, ಕಾರ್ಪೆಂಟ್ರಿ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತೇಳಿ ಮತ್ತೆ ಹೊಟ್ಟೆ ಬಟ್ಟೆ ಕಟ್ಟಿ ಕಾಸೆ ಕಾಸು ಕೂಡಿಸಿ ಜೀವನದ ಸಂಭ್ರಮಗಳನ್ನೆಲ್ಲ ಒತ್ತೆ ಇಟ್ಟು 10 ವರ್ಷಗಳ ಕಾಲ ದುಡಿದು ಎಲ್ಲ ಸಾಲ ತೀರಿಸಿದ. ಅಪ್ಪ ಅಂತೂ ಒಂದು ಮನೆ ಆಯ್ತಲ್ಲ ಅಂತ ನಿಟ್ಟಿಸಿದ್ರು. ಬಿಡೋ ಹೊತ್ತಿಗೆ ಅವನು ರಿಟೈರ್ ಆಗಿತ್ತು. ಅವನ ಗಂಡು ಮಗ ಇಂಜಿನಿಯರಿಂಗ್ ಮುಗಿಸಿ ಒಂದು ಕೆಲಸ ಹಿಡಿದಿದ್ದಾನೆ. ಮಗನಿಗೆ ಒಳ್ಳೆ ಕೆಲಸ ಸಿಗ್ತೇನೋ ಸರಿ, ಬೇರೆ ಪಟ್ಟಣಕ್ಕೆ ಹೋಗ್ಬೇಕಾಯ್ತು. ತಾನೇ ಗಂಡ ಹೆಂಡತಿ ಮುದುಕರು ಇರಬೇಕು ಮನೇಲಿ, ಎದ್ದು ಸೇರಬೇಕಾಗತ್ತೆ ಮುದುಕ ಮುದುಕಿ. ಹೀಗೇನೆ ಮನೆ ಎದೆ ಚುಳುಕಾಗಿತ್ತು, ಇಲ್ಲಿ ಹೃದಯಾಗಾತು ಅಂತ ಅನ್ಕೊಂಡಿದ್ದ. ಪಟ್ಟಣದಿಂದ ಓಡಿ ಬಂದ ಮಗ, ವೈದ್ಯರ ಕಡೆ ಕರ್ಕೊಂಡು ಹೋದ. ಮಗ ಹೇಳಿದ, ಅಪ್ಪ ಸಾಕಪ್ಪ, ಇನ್ನು ಇಬ್ಬರೇ ಇರಬೇಡಿ, ಇಲ್ಲಿ ಬಂದ್ಬಿಡಿ ಪಟ್ಟಣ ನಮ್ಮ ಜೊತೆಗೆ, ಮನೆ ಮಾರಿಬಿಡಿ. ಅಪ್ಪ ಅಂದ, ಇಷ್ಟು ಕಷ್ಟಪಟ್ಟು ಕಟ್ಸಿದ್ ಮನೆಯಪ್ಪ ಮರ, 20 ವರ್ಷ ಒದ್ದಾಡಿದ್ದೀನಿ, ಬಿಟ್ಟು ಬರೋಕ್ಕಾಗತ್ತಾ? ಹೌದಪ್ಪ ಕರೆಕ್ಟು, ಅದು ಇಳಿದುಕೊಂಡು ಏನು ಮಾಡ್ತೀರಿ, ಬಂದ್ಬಿಡಿ ನನ್ನ ಜೊತೆಗೆ, ಆರೋಗ್ಯ ನೋಡ್ಕೊಳ್ಳೋರು ಯಾರು ನಿಮ್ಮನ್ನು, ನನಗೆ ಇಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಂದ. ಹಾಗಾದ್ರೆ ಮನೆ ಮಾರೇ ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡ ಯಜಮಾನ. ಏಜೆಂಟ್ರಿಗೆ ಹೇಳಿ ನೋಡ್ದ, ಒಳ್ಳೆ ಬೆಲೆ ಕೊಡಿಸಿ ಅಂದ. ಒಳ್ಳೆ ಗಿರಾಕಿ ಬರಲೇ ಇಲ್ಲ, 4-6 ತಿಂಗಳಾದರೂ ಬರಲಿಲ್ಲ. ಯಾರು ಇದು ಹಳೆ ಟೈಪಿನ ಮನೆ ಅಂತ ಕೆಲವರು, ಯಾಕೋ ಗಟ್ಟಿ ಕಾಣಿಸೋಲ್ಲ ಮನೆ ಅಂತ ಕೆಲವರು ಅಂದರು, ಜಾಗನೇ ಸರಿ ಇಲ್ಲ ಅಂದರು, ಇನ್ನು ಕೆಲವರು ವಾಸ್ತು ಅಂದರು. ತಲೆ ಕೆಟ್ಟೋಯ್ತು ಮನಕನಿಗೆ. ಮನೆ ಕಟ್ಟುವಾಗಿದ್ದಂಥ ಆಶ್ರಮ, ಮಾರುವಾಗ ಈ ಕರ್ಮ, ಏನಪ್ಪ ಇದು? ತಿರುಪತಿ ಹೋದ, ದೇವರಿಗೆ ಬೇಡ್ಕೊಂಡ. ಎಲ್ಲ ನಮ್ಮ ಬುದ್ಧಿ ಹೇಗಿರುತ್ತೆ ಗೊತ್ತಾ, ಸ್ವಾರ್ಥ ಬುದ್ಧಿ. ದೇವರನ್ನು ಕಮಿಷನ್ ಏಜೆಂಟಾಗಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಒಬ್ಬ ಬೇಡ್ಕೊಂಡ, ಭಗವಂತ ಈ ಮನೆಗೆ 25 ಲಕ್ಷ ರೂಪಾಯಿ ಮೇಲೆ ದುಡ್ಡು ಬಂದರೆ ಎಷ್ಟು ಬರುತ್ತೋ ಅರ್ಧ ನಿನಗೆ ಕೊಡ್ತೇನೆ ಅಂತ ಒಪ್ಪಂದ ಹೊತ್ಬಿಟ್ಟ. ದೇವ್ರನ್ನೂ ಭಾಗಿ ಮಾಡಿಕೊಂಡ ಕಮಿಷನ್ನಲ್ಲಿ, ಎಷ್ಟು ಬರುತ್ತೋ ಅದು ಅರ್ಧ ಕೊಡ್ತೀನಿ ನಿನಗೆ ಅಂತ ಉತ್ಸಾಹದಲ್ಲಿ ಹೇಳಿಬಿಟ್ಟಿದ್ದೇನೋ ಕರೆಕ್ಟು. ಊರಿಂದ ಬಂದು ಮರುದಿವಸನೇ ಆಶ್ಚರ್ಯ ಅಂದರೆ, ಯಾವುದೋ ಒಂದು ಗಿರಾಕಿ ಬಂತು, 30 ಲಕ್ಷ ಕೊಡ್ತೀವಿ ಅಂದರು. ಎದೆ ಹೊಡೆದೋಯ್ತು ಅವನಿಗೆ, 25 ಲಕ್ಷ ಬಂದರೆ ಸಾಕು ಅಂದ. ಅವನು 30 ಲಕ್ಷ ಕೇಳ್ತಾರಲ್ಲಪ್ಪ ಇವರು, ಸಂತೋಷ ಆಗುತ್ತೆ, ದುಃಖನೂ ಆಯ್ತಂತ ಅವನಿಗೆ. 30 ಲಕ್ಷ ಬಂದರೆ ತಿರುಪತಿ ವೆಂಕಟೇಶ್ವರಿಗೆ 15 ಲಕ್ಷ ಕೊಡ್ಬೇಕಲ್ವಾ? ಚೇ, ಅನ್ಯಾಯ ಇದು, ಈ 30ರಲ್ಲಿ 15 ಕೊಟ್ಟರೆ ನನಗೇನು ಉಳಿತು ಅಂಥೇಳಿ ವಿಚಾರ ಮಾಡ್ದ. ಸ್ವಾರ್ಥ ಬುದ್ಧಿ ಭಾಳ ಜಾಗೃತ ಆಯಿತು. ಗಿರಾಕಿನ ಕರೆಸಿದ, ಸ್ವಾಮಿ ನನ್ನ ಮನೆ ಮಾರೋದು 30 ಲಕ್ಷ ಕೊಟ್ಬಿಡ್ತೇನೆ, ನಿಮಗೇನು ತೊಂದರೆ ಇಲ್ಲ, ಆದರೂ ಒಂದು ಕಂಡೀಷನ್ ಇದೆ. ಕಂಡೀಷನ್ ಏನು ಅಂದರೆ, ಈ ಮನೆ ಮಾರುವಾಗ ನಮ್ಮ ನಾಯಿನೂ ತೊಗೋಬೇಕು, ಮನೆಯಲ್ಲಿ ನಾಯಿ ಸಾಕೊಂಡಿದ್ದೀನಿ, ಅದು ತೊಗೋಬೇಕು. ಪಾಪ ಎಲ್ಲಿ ಹೋಗ್ಬೇಕದು? ಅವ್ರು ಅಂದರು, ಹೌದಾ, ನಾಯಿ ತೊಗೋಬೇಕು, ಅದಕ್ಕೆ ಬೆಲೆ ಅಂದರು. ಅದನ್ನು ತಲೆ ಕೆಡಿಸ್ಕೋಬೇಡಿ, ನಾಯಿ ಬೆಲೆ 30 ಲಕ್ಷ ರೂಪಾಯಿ, ಮನೆ ಬೆಲೆ 1 ರೂಪಾಯಿ, 1 ರೂಪಾಯಿ ಅಷ್ಟೇ ಜಾಸ್ತಿ ಆಯ್ತು, ನಿಮಗೇನು ತೊಂದರೆ ಇಲ್ಲ ಅಂತ. ಗಿರಾಕಿ ಅಂದ್ರೆ ಆಯ್ತು ಬಿಡಪ್ಪ, 30 ಲಕ್ಷನೇ ಕೊಡ್ತೀನಂತೆ, 1 ರೂಪಾಯಿ ಕೊಡೋಕೇನು ಅಂತ ಹೇಳಿ ಆಯ್ತಂತೆ ಅಗ್ರಿಮೆಂಟು. ಇವನೇನು ಮಾಡ್ದೆ ಗೊತ್ತಾ ಬುದ್ಧವಂತ, ಮನೆ ಬೆಲೆ ಎಷ್ಟು ಸ್ವಾಮಿ? 1 ರೂಪಾಯಿ ತಾನೆ. ತಿರುಪತಿಗೆ 8 ಅಣೆ ಕಳಿಸಿ ತೃಪ್ತಿ ಪಡ್ಕೊಂಡ. ನಮ್ಮ ಮನಸ್ಸು ಕೊಡೋ ವಿಚಾರ ಬಂದಾಗ ಕುತಂತ್ರ ಮಾಡ್ತದೆ, ಅತೀ ಬುದ್ಧಿವಂತಿಕೆ ತೋರಿಸುತ್ತೆ. ಆದರೆ ನಾನು ಹೇಳೋದು, ಬದುಕಿನ ಸಂಭ್ರಮ ಉಳಿಬೇಕು ಅಂದರೆ ಈ ಸ್ವಾರ್ಥ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕಬೇಕು. ಸ್ವಲ್ಪ ನಿಗ್ರಹಿಸಿದ್ರೆ ಮಾತ್ರ ನಿಮ್ಮ ಸ್ವಾರ್ಥ ಬುದ್ಧಿ ಕಮ್ಮಿ ಆಗ್ತದೆ, ಕಮ್ಮಿ ಆದಷ್ಟು ಜೀವನ ಸಂಭ್ರಮ ಆಗ್ತದೆ.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ.

0: ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186.20 ಕೋಟಿ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25.64 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2.56 ಕೋಟಿ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಮ್ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನ ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ. ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಹೆಪಟೈಟಿಸ್ ಅಥವಾ ಇನ್ಫ್ಲಾಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೀವಿ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನ್ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳ್ಬೋದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾಕ್ಟರ್ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಹಲೋ, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ. 4.25 meters ಮಾಡಿ ನತ್ರ ಪೋಲ್ ಇರ್ಲಿಲ್ಲ, ಬೇರೆ ನನ್ ಫ್ರೆಂಡ್ ಪೋಲ್ ಇಸ್ಕೊ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈನು ಮಾಡಿದ್ರು.
3: ಸಾಯಲ್ ಕೋಚ್ ಬಂದ್ರು, ವಿಜೇಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾರೆ. ಇವಾಗವರ್ಗು ನಾನು ಅವ್ರ ಹತ್ರ ಹೋದಾಗ 3.40 meters ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೇಶ್ ಸರ್.
2: AFI ನು ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗೌರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದ ನನಗೆ 3 pole ಕೊಟ್ಟಿದ್ದಾರೆ. ಮತ್ತೆ ನಮ್ ಕೋಚ್ ವಿಜೇಶ್ ಸರ್ ಇಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
1: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 crore ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಾಗದ ಬೆಳಕು ಸಂಚಿಕೆ 89 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನೇಯದ ದ್ವೀಪಕ್ಕೆ ಅಗ್ನೇಯಾಬ್ಧಿಯ ಆವರಣ ಕಾಯಕದ ಗಿರಿಗೆ
4: ಮಾನಸದ ಅಭ್ರಪಟಲ
3: ಮೇಯವನು ಬಗೆದೇನ್ ಅಮೇಯ ಸುತ್ತಲುಂ ಇರಲು ಮಾಯೆಯೀ ಮಿಶ್ರಣವೋ ಮಂಕುತಿಮ್ಮ.
2: ಸೊ ಇಲ್ಲಿ ಅದನ್ನು ಮುಂದುವರಿಸ್ತಾ ಇನ್ನೂ ಸ್ಪಷ್ಟಗೊಳಿಸೋದಕ್ಕೆ ಎರಡು ಉದಾಹರಣೆಗಳ ಮಿಶ್ರಣವನ್ನು ಇಲ್ಲಿ ನಮಗೆ DVJ ಅವರು ಕೊಡ್ತಾ ಇದ್ದಾರೆ. ಜ್ಞೇಯ ಅಂದರೆ ನಮಗೆ ಗೊತ್ತಾಗುವಂಥದ್ದು, ಅಜ್ಞೇಯ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು. ನಾವು ಹಿಂದಿನ ಒಂದು ಮುಕ್ತಕದಲ್ಲಿ ಒಂದು ಸಮುದ್ರ ಮತ್ತು ತಟದ ಉದಾಹರಣೆಯನ್ನು ನೋಡಿದ್ವಿ. ಅಲ್ಲಿ ನೋಡುವಾಗ ನಾನು ಹೇಳಿದ್ದೆ, ಒಂದು ದ್ವೀಪ ನಾವು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಆ ದ್ವೀಪದಲ್ಲಿ ನಾನಿದ್ದೀನಿ ಅಂತ ಅಂದ್ಕೊಂಡು ಸುತ್ತ ನೋಡಿದರೆ ನನಗೆ ಸುತ್ತ ಕಾಣಿಸುವಂಥದ್ದು ಸಮುದ್ರ. ದ್ವೀಪ ಎಷ್ಟಗಲ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ, ಆದರೆ ಸಮುದ್ರ ಎಷ್ಟಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ದ್ವೀಪ ಜ್ಞೇಯ, ನನಗೆ ಗೊತ್ತಾಗಬಲ್ಲಂಥದ್ದು, ಗೊತ್ತಾಗಿರೋಂಥದ್ದು. ಅದು ಇರೋದು ಯಾವುದರಲ್ಲಿ? ಒಂದು ಅಬ್ಧಿ, ಒಂದು ಈ ದೊಡ್ಡ ಸಮುದ್ರ. ಆ ಸಮುದ್ರ ಎಷ್ಟು ದೊಡ್ಡದಪ್ಪ ಅಂತಂದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಇಡೀ ಜ್ಞೇಯದ ದ್ವೀಪವನ್ನು ಅದು ಆವರಣಗೊಳಿಸ್ಕೊಂಡಿದೆ, ಅದು ಆವರಿಸಿದೆ. ಆದರೆ ಆವರಿಸಿರೋಂಥ ಸಮುದ್ರದಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ಅದು ಅಜ್ಞೇಯ. ಸೊ ಇದು ನಮಗೆ ನಿತ್ಯ ಜೀವನದಲ್ಲೂ ಕೂಡ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಎಷ್ಟೋ ಸರ್ತಿ ಏನೇನೋ ತಿಳ್ಕೊಂಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಅದು ಪ್ರತಿಯೊಂದು ವಿಚಾರಕ್ಕೂ ಹಾಗೆ. ಉದಾಹರಣೆಗೆ ನಾವು ಸೈನ್ಸ್ ಅಂತಲೇ ತಗೋಣ. ಸೈನ್ಸಲ್ಲಿ ನಾನು ಸೈನ್ಸ್ ನನಗೆ ಗೊತ್ತು ಅಂತ ಅನ್ಬೇಕಾದ್ರೆ ನಾನು ಏನಾದರೂ ಒಂದು ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಈಗ ಉದಾಹರಣೆಗೆ ಫಿಸಿಕ್ಸ್ ಅಂತ ಹೇಳೋಣ. ಸೊ ಫಿಸಿಕ್ಸ್ ನನಗೆ ಗೊತ್ತು ಅಂತ ಹೇಳ್ತೀನಿ ಅಂದ್ಕೊಳ್ಳೋಣ. ಸೊ ಫಿಸಿಕ್ಸಲ್ಲಿ ಏನು ಗೊತ್ತು ಅಂತ ಪ್ರಶ್ನೆ ಬರುತ್ತೆ. ಫಿಸಿಕ್ಸಲ್ಲಿ ಯಾವುದೋ ಒಂದನ್ನು, ಈಗ ನ್ಯೂಟನ್ಸ್ ಲಾಸ್, ನ್ಯೂಟನ್ನಿನ ಪ್ರಮೇಯಗಳು, ಅದು ನನಗೆ ಗೊತ್ತು ಅಂತ ನಾನು ಹೇಳ್ತೀನಿ ಅಂದ್ಕೊಳ್ಳೋಣ. ಸೊ ನನಗೆ ಗೊತ್ತಿರೋವಂಥದ್ದು ಈಗ ನೋಡಿ, ನಾನು ಸೈನ್ಸ್ ಅಂತಂದ್ವಿ, ಆಮೇಲೆ ಅದರಿಂದ ಕಡಿಮೆ ಆಯಿತು ಫಿಸಿಕ್ಸ್ ಅಂತಾಯಿತು, ಫಿಸಿಕ್ಸ್ ಅನ್ನೋದರಿಂದ ಕಡಿಮೆ ಆಯಿತು ನ್ಯೂಟನ್ನಿನ ಪ್ರಮೇಯಗಳು ಅಂತಾಯಿತು. ಸೊ ನಾನು ನ್ಯೂಟನ್ನಿನ ಪ್ರಮೇಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಅದಕ್ಕಿಂತ ಮಿಗಿಲಾದಂಥದ್ದು ಏನೋ ಇದೆ ಅನ್ನೋದು ನಾನು ತಿಳ್ಕೊಳ್ತೀನಿ. ಒಂದು ಹೆಜ್ಜೆ ನನ್ನ ಮೇಲಕ್ಕೆ ಹೋಗ್ಬಿಟ್ಟು ನ್ಯೂಟನ್ ಪ್ರಮೇಯಗಳು ಮೂರಿವೆ, ಆದರೆ ಅದನ್ನು ದಾಟಿ ಇನ್ನೇನೋ ಇದೆ ಅಂತ ನಾನು ತಿಳ್ಕೊತೀನಿ. ಆ ಇನ್ನೇನೋ ತಿಳ್ಕೊಂಡ ನಂತರ ಏನಾಗುತ್ತೆ, ಓ ಇನ್ನೊಂದು ಸ್ವಲ್ಪ ಇದೆಯಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಆಮೇಲೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಆಮೇಲೆ ಇನ್ನೊಂದು. ಸೊ ಹಾಗೆ ನಾವು ನೋಡ್ತಾ ಹೋದರೆ ಯಾವುದಕ್ಕೂ ಒಂದು ಅಂತ್ಯನೇ ಇಲ್ಲ. ಸೊ ನಾವು 4ನೇ ಕ್ಲಾಸಲ್ಲೋ 5ನೇ ಕ್ಲಾಸಲ್ಲೋ ಬಹುಶಃ ಫಿಸಿಕ್ಸ್ ಅನ್ನೋದನ್ನು ಒಂದು ಕಲಿತೀವಿ ಅಂತ ಅಂದ್ಕೊಳ್ಳೋಣ. ಅದರ ಮುಂದುವರೆದ ಭಾಗವನ್ನು ಮುಂದಿನ ವರ್ಷ ಕಲಿತೀವಿ, ಅದಾದಮೇಲೆ ಮುಂದಿನ ವರ್ಷ ಕಲಿತೀವಿ, ಅದಾದಮೇಲೆ ಮುಂದಿನ ವರ್ಷ. ಆದರೆ ನಾವು 8ನೇ ಕ್ಲಾಸ್ ಮಗುವನ್ನು ಹೋಗಿ ಕೇಳಿದಾಗ, ನಿನಗೆ ನ್ಯೂಟನ್ಸ್ ಲಾ ಗೊತ್ತೇನಪ್ಪ ಅಂತ ಕೇಳಿದಾಗ, ಕಾನ್ಫಿಡೆಂಟಾಗಿ ಮಗು ಹೇಳುತ್ತೆ, ಓ ನನಗೆ ಗೊತ್ತು, ನಾನು ಪಾಠ ಕಲ್ತುಬಿಟ್ಟಿದ್ದೀನಿ, 3 ಲಾಗಳಿದೆ, 3 ಪ್ರಮೇಯಗಳಿವೆ, ಅದು ಕಾನ್ಫಿಡೆಂಟಾಗಿ ಹೇಳುತ್ತೆ. ಆ ಮಟ್ಟಕ್ಕೆ ಅದಕ್ಕೆ ಸರಿ. ಆ 8ನೇ ಕ್ಲಾಸಿನ ಮಗು ಎಷ್ಟು ತಿಳ್ಕೋಬೇಕೋ ಅಷ್ಟು ಅದು ತಿಳ್ಕೊಂಡಿದೆ, ಹಾಗಾಗಿ ಅದು ಜ್ಞೇಯ. ಆದರೆ ಅದೇ

ಸರ್ವಸ್ವವಾ ಅಂತಂದ್ರೆ ಅಲ್ಲ, ಒಂಬತ್ತನೇ ಕ್ಲಾಸ್ಗೆ ಹೋಗೋ ಹೊತ್ತಿಗೆ ಓ ನಾನು ಎಂಟನೇ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇನು ತುಂಬ ಚಿಕ್ಕ ಅಂಶ ಅದು, ಅದಕ್ಕಿಂತ ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ತಿರ್ಗಿ ಹತ್ತನೇ ಕ್ಲಾಸ್ಗೆ ಹೋದಾಗ ಇನ್ನೊಂಚೂರು ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಪರಿಧಿಗಳನ್ನು ನಾವು ವಿಸ್ತರಿಸ್ತಾ ಹೋದಾಗ ನಮ್ಮ ಜ್ಞೇಯದ ದ್ವೀಪ ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಅದು ಎಷ್ಟೇ ವಿಸ್ತೀರ್ಣಗೊಂಡರೂ ಸಹ ಅಜ್ಞೇಯ ನಮಗೆ ಗೊತ್ತಿಲ್ಲದೆ ಇರುವಂಥ ಸಮುದ್ರದಷ್ಟು ದೊಡ್ಡದಾಗೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಸೊ ಅದರಲ್ಲಿ ಒಂದು ಮಿತಿ ಇರುತ್ತೆ, ನಮಗೆ ಗೊತ್ತಾಗಬಹುದಾದಂಥದ್ರಲ್ಲಿ ಮಿತಿ ಇರುತ್ತೆ. ಆ ಮಿತಿಯನ್ನು ದಾಟಿದ ಒಂದು ವಸ್ತು ಇದೆ, ಒಂದು ಶಕ್ತಿ ಇದೆ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಮರಿಬಾರದು. ಹಾಗೆ ಶರೀರ ಒಂದು ನಮ್ಮ ಶರೀರ ಏನೇನೋ ಕೆಲಸಗಳು ಮಾಡ್ತವೆ, ನಮ್ಮ ಶರೀರವನ್ನು ಉಪಯೋಗಿಸಿ ನಾವು ಏನೇನೋ ಕೆಲಸಗಳನ್ನು ಮಾಡ್ತೀವಿ. ಅದು ಒಂದು ಬೆಟ್ಟದಷ್ಟು ಕೆಲಸ ಮಾಡಿದೆ ನಾನು ಅಂತ ಅನ್ಕೋಣ, ಇದಕ್ಕಿಂತ ಜಾಸ್ತಿ ನಾನು ಕೆಲಸವನ್ನು ಮಾಡಬಲ್ಲೆನಾ ಅನ್ನೋದು ನನಗೆ ಗೊತ್ತಿರಲ್ಲ. ಅದು ಯಾಕೆ ಗೊತ್ತಿಲ್ಲ ಅಂತಂದರೆ ನಾನು ಪ್ರಯತ್ನ ಪಟ್ಟಿಲ್ಲ, ಅಥವಾ ನನ್ನ ಶಕ್ತಿ ನನ್ನ ಕಾಯದ ಶಕ್ತಿ ಕಾಯಕದ ಶಕ್ತಿಗೆ ಒಂದು ರೀತಿಯ ಮಂಕು ಕವಿದಿದೆ, ಮುಸುಕು ಕವಿದೆ. ಅದು ಯಾವುದ್ರದ್ದು? ಮನಸ್ಸಿನ ಅಭ್ರಪಟಲ, ಮೋಡ ಕವಿದೋಗ್ಬಿಟ್ಟಿದೆ. ನನ್ನ ಮನಸ್ಸು ಏನು ಮಾಡುತ್ತೆ, ಎಷ್ಟೋ ಸರ್ತಿ ತಾನು ಡಿಸಿಷನ್ ತೊಗೊಂಡ್ಬಿಡುತ್ತೆ, ಹೇ ಇದು ನನ್ನ ಕೈಲಾಗಲ್ಲ, ಮಾಡಬೇಕಾಗಿರೋದು ಮನಸ್ಸಲ್ಲ ಶರೀರ. ಆದರೆ ಮನಸ್ಸು ಏನು ಹೇಳುತ್ತೆ, ಇದು ನಿನ್ನ ಕೈಲಾಗಲ್ಲ ಅನ್ನೋಂಥ ಮುಸುಕನ್ನು ಶರೀರಕ್ಕೆ ತುಂಬಿಬಿಡುತ್ತಂತೆ. ಸೊ ಆವಾಗ ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅನ್ನೋ ಪ್ರಯತ್ನವನ್ನು ಕೂಡ ನಾವು ಮಾಡಲ್ಲ, ಹಾಗೆ ಕೂತ್ಕೊಂಡ್ಬಿಡ್ತೀವಿ. ಪರೀಕ್ಷೆಯಲ್ಲಿ ಪಾಸಾಗೋ ಸಣ್ಣ ವಿಷಯದಿಂದ ಹಿಡಿದು ಬೇರೆ ಏನೋ ದೊಡ್ಡ ದೊಡ್ಡ ಜೀವನದಲ್ಲಿ ಸಾಧಿಸಬೇಕಾದಂಥ ಅದೆಷ್ಟೋ ವಿಷಯಗಳವರೆಗೆ ನಮ್ಮ ಶರೀರದ ಶಕ್ತಿಯ ಮಿತಿಗಳನ್ನು ನಾವು ಆ್ಯಕ್ಚುಲಿ ರೀಚೆ ಮಾಡಲ್ಲ. ಯಾಕೆ? ಮನಸ್ಸು ಹೇಳ್ಬಿಡುತ್ತೆ, ಹೇ ನಿನಗಿಷ್ಟೇ ಸಾಕು, ಅಯ್ಯೋ ಅದಾಗದೆ ಹೋದರೆ ಏನು ಗತಿ. ಸೊ ಹಾಗೆ ಆ ಒಂದು ಮುಸುಕು ನಮ್ಮ ಶರೀರದ ಶಕ್ತಿಯನ್ನು ಮುಚ್ಚಿ ಹಾಕಿರೋದ್ರಿಂದ ಆ ಗಿರಿ, ಆ ಒಂದು ಬೆಟ್ಟ, ನಮ್ಮ ಶಕ್ತಿಯ ಬೆಟ್ಟ ನಮಗೆ ಕಾಣಿಸ್ತಾನೇ ಇಲ್ಲ. ಸೊ ಅದು ಯಾವ ರೀತಿಯಲ್ಲಿ ನಮಗೆ ಒಂದು ಇದನ್ನು ಸೃಷ್ಟಿ ಮಾಡ್ತಾ ಇದೆ, ಒಂದು ಪರಿಕಲ್ಪನೆಯನ್ನು ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ, ನನಗೆ ತಿಳಿದಿರೋದೇ ಸತ್ಯ ಅಂತ ನಾನು ಮೊದಲು ಅಂದ್ಕೊಳ್ತಾ ಬರ್ತೀನಿ. ಜ್ಞೇಯ ಆ ದ್ವೀಪದಲ್ಲೇ ನನ್ನನ್ನು ನಾನು ತುಂಬಿಸ್ಕೊಳ್ತಾ ಬರ್ತೀನಿ, ಹೊರಗಡೆ ಏನೋ ಇದೆ ಅಂತ ನಾನು ತಿಳ್ಕೊಳ್ಳೋ ಪ್ರಯತ್ನವನ್ನೇ ಮಾಡಲ್ಲ. ಹಾಗೆ ನನ್ನ ಶಕ್ತಿಯ ಮಿತಿಗಳನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಯಾಕೆ? ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಮಂಕು, ಒಂದು ರೀತಿಯ ಮುಸುಕು ಕವಿದು ಹೋಗ್ಬಿಟ್ಟಿದೆ. ಅದನ್ನು ದಾಟಿದಾಗ ಬೆಳಕು, ಪ್ರಭೆ ನಮಗೆ ಕಾಣಿಸುತ್ತೆ. ಅದನ್ನು ದಾಟಿದಾಗ ಓ ಇದಕ್ಕಿಂತ ದೊಡ್ಡ ವಿಷಯ ಇದೆಯಲ್ಲಪ್ಪ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ದುರದೃಷ್ಟವಶಾತ್ ನಾವೇನು ಮಾಡ್ತೀವಿ, ಮೇಯವನ್ನು ಬಗೆಯುತ್ತಾ ಇರ್ತೀವಿ. ಯಾವುದು ನಾನು ತಿಳ್ಕೊಳ್ಬಲ್ಲೆನೋ ಅದರಲ್ಲೇ ನಾನು ಮುಳುಗೋಗಿರ್ತೀನಿ, ಅದೇ ದಾರಿನಲ್ಲೇ ನಾನು ತಪ್ಪು ದಾರಿನಲ್ಲಿ ಹೋಗ್ತಾ ಹೋಗ್ತಾ ಅಗಾಧವಾದಂಥ ನನ್ನದೇ ಶಕ್ತಿ ಆಗ್ಬೋದು ಅಥವಾ ಈ ವಿಶ್ವದ ಶಕ್ತಿಯನ್ನಾಗ್ಬೋದು ನಾನು ನೋಡೋದಕ್ಕೆ ಪ್ರಯತ್ನವನ್ನು ಕೂಡ ನಾನು ಮಾಡೋದಿಲ್ಲ. ಸುತ್ತಲೂ ಇದೆ, ಆದರೆ ಅದು ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ, ನನ್ನ ಶಕ್ತಿಗೆ ಅದು ತಿಳಿಯುತ್ತಾ ಇಲ್ಲ. ಈಗ ಸಪೋಸಿಂಗ್ ಒಂದು ಕಟಾವು ಮಾಡಿದ್ದೀವಿ, ಎಲ್ಲ ಮೆದೆಯೆಲ್ಲ ಅಲ್ಲಿ ಹಾಕಿದ್ದೀವಿ, ಹಸು ಬಂದ್ಬಿಡ್ತಪ್ಪ, ನುಗ್ಬಿಡ್ತು ಹಸುಗೆ, ಅದು ಮೆದೆ ಭಾಳ ಆಕರ್ಷಕವಾಗಿ ಕಾಣಿಸ್ತಾ ಇದೆ, ಎಲ್ಲ ಒಟ್ಟಕ್ಕೆ ಸೇರಿಸಿದ್ದಾರೆ, ಅದನ್ನು ತಿನ್ನೋಣ ಅಂತ ಅದು ಬಂತು. ಆವಾಗ ನಾವೇನು ಮಾಡ್ತೀವಿ, ಅದನ್ನು ಓಡಿಸೋದಕ್ಕೆ ಒಂದೆರಡು ಹುಲ್ಲಿನ ಕಡ್ಡಿ ತಗೋತೀವಿ, ಒಂದೆರಡು ಹುಲ್ಲಿನ ಕಡ್ಡಿ ಅದ್ರ ಕಣ್ಣು ಮುಂದೆ ಇಡ್ತೀವಿ. ಮುಂದಗಡೆ ಇದ್ದಂಥ ಆ ದೊಡ್ಡ ಆಹಾರದ ಒಂದು ಬೆಟ್ಟ ಏನಿತ್ತು ಅದರಿಂದ ಗಮನ ತಪ್ಪಿಸ್ಬಿಟ್ಟು ಹಸು ಏನು ಮಾಡೋಕ್ಕೆ ಶುರು ಮಾಡ್ತು, ಈ ಹುಲ್ಲು ಎರಡು ಕಡ್ಡಿ ಹುಲ್ಲನ್ನು ನೋಡ್ತು. ಓ ಅದ್ರ ಕಡೆನೇ ಅದು ಗಮನ ಹೋಯಿತು. ಸೊ ನಾವು ತಕ್ಷಣ ಕೊಟ್ಬಿಡ್ತೀವಾ? ಇಲ್ಲ, ನಾವು ಬುದ್ಧಿವಂತರು, ನಾವೇನು ಮಾಡ್ತೀವಿ, ಅದನ್ನು ಇಟ್ಕೊಂಡು ಹಾಗೆ ಸ್ವಲ್ಪ ಈ ಕಡೆ ಪಕ್ಕಕ್ಕೆ ತೊಗೊಂಡೋಗ್ತೀವಿ. ಹಸು ಏನು ಮಾಡ್ತು, ಅಲ್ಲಿದ್ದಂಥ ಧಾನ್ಯದ ರಾಶಿಯನ್ನು ಮರೆತು ಬಿಡ್ತು, ಎರಡು ಹುಲ್ಲಿನ ಕಡ್ಡಿಯ ಹಿಂದೆ ನಮ್ಮ ಜೊತೆನೆ ಬಂತು, ಅದನ್ನು ಆಚೆ ಕಳಿಸ್ಬಿಟ್ಟು ನಾವು ಚಿಲ್ಕ ಹಾಕ್ತೀವಿ, ಗೇಟ್ ಹಾಕ್ಕೋತೀವಿ. ಏನಾಯಿತು, ಮೇಯ ಹತ್ತಿರದಲ್ಲಿ ಕಾಣಿಸ್ತಾ ಇರೋವಂಥ ವಸ್ತುವನ್ನು ನಾವು ನೋಡ್ತಾ ನೋಡ್ತಾ ಅಮೇಯವಾದಂಥ ಅದ್ಭುತವಾದಂಥ ಅಪಾರವಾದಂಥ ಒಂದು ಶಕ್ತಿ ಏನಿದೆಯೋ ಅದರ ಕಡೆ ನಮಗೆ ಗಮನ ಹೋಗ್ತಾ ಇಲ್ಲ. ಅದು ಯಾಕೆ ಹಾಗಾಗ್ತಿದೆ ಅಂದರೆ ಇವೆರಡರ ಮಿಶ್ರಣ. ಏಕಕಾಲಕ್ಕೆ ಹಸುಗೆ ಎರಡೂ ಕಾಣಿಸ್ತಾ ಇದೆ, ಇದು ಹತ್ತಿರದಲ್ಲಿದೆ, ಅದು ದೂರದಲ್ಲಿದೆ. ಸೊ ಹತ್ತಿರದ್ದು ನಾನು ತೊಗೊಂಡ್ಬಿಡ್ತೀನಿ, ನನಗಿಷ್ಟು ಸಾಕು ಅನ್ನೋ ಒಂದು ಭ್ರಮೆಯಲ್ಲಿ ಅದು ಪಕ್ಕಕ್ಕೆ ಹೋಯ್ತಲ್ಲ. ಹಾಗೆ ನಾವು ಕೂಡ ಮೇಯವನ್ನು ಬಗೆಯುತ್ತಾ ಅಮೇಯವನ್ನು ಮರಿತಾ ಇದ್ದೀವಿ. ಸೊ ಹಾಗಾಗದೆ ಈ ಮಿಶ್ರಣ ಇದೆ ಅನ್ನೋದನ್ನು ನಾವು ತಿಳ್ಕೊಂಡು
ಈ ಮಾಯೆಯ ಶಕ್ತಿಗೆ, ಮಾಯೆಯ ಬಲೆಗೆ ನಾವು ಬೀಳೋದರಿಂದ ಜಾಗೃತರ

0: ಆಗಿದ್ರೆ ಆಗ ವಿಶ್ವವನ್ನ ನಡೆಸ್ತಾ ಇರೋಂತ ಆ ಶಕ್ತಿ ನಮಗೆ ಗೋಚರವಾಗುತ್ತೆ, ಅದರ ಜೊತೆ ನಮಗೆ ತಾದಾತ್ಮ್ಯತೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗೀತಾ ಕರ್ಮಾಕರ್ ಟೀ ತೋಟಗಳ ದೀದಿ ಮೋನಿ ಎಂಬ ವಿಷಯದ ಕುರಿತು ಪ್ರಕಾಶ್ರವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ದಿದಿಮೋನಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕೆಲವರು ಇತಿಹಾಸದ ಪುಟಗಳಲ್ಲಿ ಜಾಗ ಪಡೆಯಲು ಕಾಯುತ್ತಾರೆ, ಆದರೆ ಇನ್ನು ಕೆಲವರು ಇತರರ ಜೀವ ಉಳಿಸುವ ಮೂಲಕ ತಾವೇ ಹೊಸ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಉತ್ತರ ಬಂಗಾಳದ ಹಸಿರು ಚಹಾ ತೋಟಗಳ ನಡುವೆ ಇಂತಹದ್ದೇ ಒಂದು ಅದ್ಭುತ ಪವಾಡವನ್ನು ಸೃಷ್ಟಿಸಿದವರು ಗೀತಾ ಕರ್ಮಾಕರ್. ಮೂಢನಂಬಿಕೆ ಮತ್ತು ಆರೋಗ್ಯ ಸೌಲಭ್ಯಗಳ ಕೊರತೆಯಿದ್ದ ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು 42 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಗೀತಾರವರು ಸಾವಿರಾರು ತಾಯಂದಿರು ಮತ್ತು ನವಜಾತ ಶಿಶುಗಳ ಪಾಲಿಗೆ ಸಾಕ್ಷಾತ್ ಸಂಜೀವಿನಿಯಾಗಿದ್ದರು. ಉತ್ತರ ಬಂಗಾಳದ ದೂರದ ಚಹಾ ತೋಟಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗಿ ಹೆರಿಗೆ ಮಾಡಿಸಿಕೊಳ್ಳುವುದೆಂದರೆ ಜನರಿಗೆ ಹೆದರಿಕೆ. ಸೂಕ್ತವಾದ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಮನೆಯಲ್ಲೇ ಅಪಾಯಕಾರಿ ರೀತಿಯಲ್ಲಿ ಹೆರಿಗೆ ಮಾಡಿಸುವುದು ಅಲ್ಲಿನ ವಾಡಿಕೆಯಾಗಿತ್ತು. ಈ ಭಯವನ್ನು ಒಡೆದೋಡಿಸಲು ಗೀತಾ ಅವರು ಪ್ರತಿದಿನ ತಮ್ಮ ಸೈಕಲ್ ಏರಿ 12-14 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತಿದ್ದರು. ಅವರು ಮನೆ ಮನೆಗೆ ತೆರಳಿ ತಾಯಂದಿರಿಗೆ ಮತ್ತು ಅವರ ಕುಟುಂಬದವರಿಗೆ ಆಸ್ಪತ್ರೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಹೇಳುತ್ತಿದ್ದರು. ಹೆದರಿಕೆಯ ಜಾಗದಲ್ಲಿ ನಂಬಿಕೆಯ ದೀಪವನ್ನು ಬೆಳಗಿಸುವುದು ಅವರ ದಿನನಿತ್ಯದ ಕಾಯಕವಾಗಿತ್ತು. ಅವರ ಈ ನಿಸ್ವಾರ್ಥ ಸೇವೆ ಪಥದಲ್ಲಿ ವಿಧಿ ದೊಡ್ಡ ಸವಾಲೊಂದನ್ನು ಒಡ್ಡಿತು. ಭೀಕರ ಅಪಘಾತವೊಂದು ಗೀತಾ ಅವರಿಗೆ 40% ಶಾರೀರಿಕ ಅಂಗವಿಕಲತೆಯನ್ನು ಉಂಟುಮಾಡಿತು. ವೈದ್ಯರು ವಿಶ್ರಾಂತಿ ಪಡೆಯಲು ಸೂಚಿಸಿದರು. ಗೀತಾ ಅವರ ಮನಸ್ಸಿನಲ್ಲಿದ್ದ ಸೇವೆಯ ಕಿಚ್ಚು ಹಾರಲಿಲ್ಲ. ಅಪಘಾತದಿಂದ ಊನವಾಗಿ ಸೈಕಲ್ ತುಳಿಯಲು ಸಾಧ್ಯವಾಗದಿದ್ದಾಗ ಅವರು ಹತಾಶರಾಗಲಿಲ್ಲ. ಬದಲಿಗೆ ಸೈಕಲ್ ರಿಕ್ಷಾವೊಂದನ್ನು ಬಾಡಿಗೆಗೆ ಪಡೆದು ಗರ್ಭಿಣಿಯರನ್ನು ತಲುಪುವ ತಮ್ಮ ಪಯಣವನ್ನು ಮುಂದುವರಿಸಿದರು. ಯಾವುದೇ ದೈಹಿಕ ನೋವು ಅಥವಾ ಅಂಗವಿಕಲತೆ ಅವರ ಕರ್ತವ್ಯದ ಹಾದಿಗೆ ಅಡ್ಡ ಬರಲಿಲ್ಲ. ಅವರ ಈ ಸೇವಾ ಮನೋಭಾವ ಮತ್ತು ಸಮರ್ಪಣ ಭಾವನೆ ಇಡೀ ಪ್ರದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತಂದಿತು. ಯಾರು ಆಸ್ಪತ್ರೆಗೆ ಹೋಗಲು ಒಪ್ಪದಿದ್ದ ಕಾಲದಿಂದ 2014 ವೇಳೆಗೆ ಆ ಪ್ರದೇಶದಲ್ಲಿ ಮನೆಯಲ್ಲೇ ಹೆರಿಗೆಯಾಗುವ ಪ್ರಮಾಣ ತೀರಾ ಅಪರೂಪವೆನ್ನುವಷ್ಟರ ಮಟ್ಟಿಗೆ ಬದಲಾವಣೆಯಾಯಿತು. 100 ಹೆರಿಗೆಗಳನ್ನು ಸುರಕ್ಷಿತವಾಗಿ ಮಾಡಿಸಿ ಹೆರಿಗೆಯ ಸಮಯದ ಮರಣ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸಿದರು. ಆ ಭಾಗದ ಪ್ರತಿಯೊಂದು ಕುಟುಂಬವು ಅವರನ್ನು ಪ್ರೀತಿಯಿಂದ ಪೋಲಿಯೋ ದಿದಿಮೋನಿ ಎಂದು ಕರೆಯಲು ಪ್ರಾರಂಭಿಸಿತು. 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಮಾಡಿದ ಈ ಅಭೂತಪೂರ್ವ ಸೇವೆಗೆ ಅತ್ಯುನ್ನತ ಗೌರವ ಒಲಿದು ಬಂದಿದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಗೀತಾ ಕರ್ಮಕ್ ಅವರಿಗೆ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಕಲ್ ಪ್ರಶಸ್ತಿ 2026 ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಭಾವುಕರಾದ ಗೀತಾರವರು, ನನಗೆ ಈ ಪ್ರಶಸ್ತಿ ಸಿಗುತ್ತದೆ ಎಂದು ನಾನು ಎಂದಿಗೂ ಊಹಿಸಿರಲಿಲ್ಲ. ಇದೆಲ್ಲವೂ ನನ್ನ ತಾಯಿಯ ಆಶೀರ್ವಾದ ಎಂದು ವಿನರ್ಮವಾಗಿ ನುಡಿದರು. ಗೀತಾ ಕರ್ಮಕರವರು ಕೇವಲ ಒಬ್ಬ ದಾದಿ ಮಾತ್ರವಲ್ಲ, ಸಾವಿರಾರು ಮನೆಗಳ ಬೆಳಕಾಗಿದ್ದವರು. ತಾಯಂದಿರು ಸುರಕ್ಷಿತವಾಗಿ ತಮ್ಮ ಮಡಿಲ ಮಗುವಿನೊಂದಿಗೆ ಮನೆಗೆ ಮರಳಲು ಕಾರಣವಾದ ರಕ್ಷಕಿಯಾಗಿದ್ದರು. ನಿಸ್ವಾರ್ಥ ಸೇವೆ ಮತ್ತು ದೃಢ ಸಂಕಲ್ಪ ಅವರ ಜೀವನವೇ ಶ್ರೇಷ್ಠ ಉದಾಹರಣೆ. ಸಮಾಜಕ್ಕೆ ಏನನ್ನಾದರೂ ಒಳಿತನ್ನು ಮಾಡಬೇಕು ಎಂದು ಪ್ರಾಮಾಣಿಕವಾಗಿ ಯೋಚಿಸಿದರೆ ಅದಕ್ಕೆ 100 ದಾರಿಗಳು ಒಳಿಯುತ್ತವೆ. ಎಲ್ಲಕ್ಕೂ ಹಣದ ಅವಶ್ಯಕತೆ ಇರುವುದಿಲ್ಲ, ಬೇಕಾಗಿರುವುದು ಒಂದೊಳ್ಳೆ ಮನಸ್ಥಿತಿ ಮಾತ್ರ. ಇಂತಹ 100 ಉದಾಹರಣೆಗಳು ನಮಗೆ ನಮ್ಮ ಸುತ್ತಮುತ್ತಲು ಸಿಗುತ್ತವೆ. ಇಂಥವರನ್ನು ಅವರ ಜೀವನವನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಸಕಾರಾತ್ಮಕವಾಗಿ ಬದುಕನ್ನು ಆಲಂಗಿಸೋಣ. ಸದಾ ನಮ್ಮ ಜೀವನದಲ್ಲಿರುವ ಕೊರತೆಗಳ ಬಗ್ಗೆ ಮಾತನಾಡುತ್ತಾ ಇತರರನ್ನು ದೂಷಿಸುತ್ತಾ ಕಾಲ ಕಳೆಯುವ ಬದಲು ನಮ್ಮ ಜೀವನದಲ್ಲಿ ಇರುವ ಒಳಿತುಗಳನ್ನು ಗಮನಿಸಿಕೊಂಡು ಬೇರೆಯವರಿಗೂ ಕೈಲಾದಷ್ಟು ಸಹಾಯ ಮಾಡುವ ಪ್ರಯತ್ನ ಮಾಡೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಗೀತಾ ಕರ್ಮಕರ್ ಟಿ ತೋಟಗಳ ದಿದಿಮೋನಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ.
ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. 90.8 ಕಂಪನಾಂಕದಲ್ಲಿ

0: ಕೇಳುಗರೇ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಗೀತಾ ಕರ್ಮ ಕರ್ಟಿ ತೋಟಗಳ ದೀದಿ ಮೋನಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ. ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.
2: ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ. ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26 ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರ

0: ಅವರ ವಿರುದ್ಧ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032 ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21 ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮ ನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ

0: ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಒಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾಕ್ಟರ್ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ ಎಂಟನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆ್ಯಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಏರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ವಚ್ಛತಾ ಗೀತೆಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಸ್ವಚ್ಛತಾ ಗೀತೆಗಳನ್ನ ಕೇಳಿದ್ರಿ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ವಿಶ್ವ ಹೆಪಟೈಟಿಸ್ ದಿನ ಮತ್ತು ಪರಿಸರ ಸಂರಕ್ಷಣೆ ದಿನ, ಮೊದಲನೇ ಮಹಾಯುದ್ಧದ ವಿಜಯೋತ್ಸವದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಲಾಗುತ್ತದೆ. ಇದು ವೈರಲ್ ಹೆಪಟೈಟಿಸ್ನ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರಿಗೆ ಶಿಕ್ಷಣ ನೀಡಲು ಆಚರಿಸಲಾಗುತ್ತದೆ. ಇದು ಯಕೃತ್ತಿನ ಉರಿಯೂತಕ್ಕೆ ಕಾರಣವಾಗಬಹುದು ಮತ್ತು ತೀವ್ರ ಯಕೃತ್ತಿನ ಸಂಬಂಧಿ ಕಾಯಿಲೆಗಳು ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇತ್ತೀಚಿನ ದಿನಗಳಲ್ಲಿ WHO, ಕೆಲವು ದೇಶಗಳ ತಜ್ಞ ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರ ತಂಡವು ಅನಾಮಧೇಯ ತೀವ್ರವಾದ ಹೆಪಟೈಟಿಸ್ನ ಉಲ್ಬಣವನ್ನು ನಿಭಾಯಿಸುತ್ತಿದೆ ಮತ್ತು ಮುಖ್ಯವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುವ ಈ ಸೋಂಕಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಸೋಂಕು ಅಸ್ತಿತ್ವದಲ್ಲಿರುವ 5 ಹೆಪಟೈಟಿಸ್ ವೈರಸ್ಗಳಿಂದ, ಅಂದರೆ A, B, C, D ಮತ್ತು ಇ ಉಂಟಾಗಿದೆ ಎಂಬ ಸೂಚನೆಗಳಿವೆ. ಹೆಚ್ಚಿನ ತೀವ್ರವಾದ ಹೆಪಟೈಟಿಸ್ ಸೋಂಕುಗಳು ಸೌಮ್ಯವಾದ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ ಮತ್ತು ಕೆಲವೊಮ್ಮೆ ಪತ್ತೆಯಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಇದು ಪೂರ್ಣ ಪ್ರಮಾಣದ ಯಕೃತ್ತಿನ ಕಾಯಿಲೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಾರಕವಾಗಬಹುದು. ಇದಲ್ಲದೆ ಇದಕ್ಕೆ ಯಕೃತ್ತಿನ ಕಸಿ ಅಗತ್ಯವಿರಬಹುದು. 2019ರಲ್ಲಿ ಮಾತ್ರ ವಿಶ್ವಾದ್ಯಂತ 78,000 ಜನರು ತೀವ್ರವಾದ ಹೆಪಟೈಟಿಸ್ ಎ ಸೋಂಕಿನ ತೊಡಕುಗಳಿಂದ ಸಾವನ್ನಪ್ಪಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕವಾಗಿ ಹೆಪಟೈಟಿಸ್ ಬಿ, ಸಿ ಮತ್ತು ಡಿ ಸೋಂಕುಗಳನ್ನು ನಿರ್ಮೂಲನೆ ಮಾಡುವುದು ಪ್ರಾಥಮಿಕ ಗಮನ. ತೀವ್ರವಾದ ವೈರಲ್ ಹೆಪಟೈಟಿಸ್ಗಿಂತ ಭಿನ್ನವಾಗಿ ಈ 3 ಸೋಂಕುಗಳು ದೀರ್ಘಕಾಲದ ಹೆಪಟೈಟಿಸ್ಗೆ ಕಾರಣವಾಗುತ್ತದೆ. ಇದು ಹಲವಾರು ವರ್ಷಗಳವರೆಗೆ ಇರುತ್ತದೆ ಮತ್ತು ಸಿರೋಸಿಸ್ ಮತ್ತು ಯಕೃತ್ತಿನ ಕ್ಯಾನ್ಸರ್ನಿಂದ ವರ್ಷಕ್ಕೆ 10 ಲಕ್ಷಕ್ಕೂ ಹೆಚ್ಚು ಸಾವುಗಳಿಗೂ ಕಾರಣವಾಗಬಹುದು. 2026ರ ವಿಶ್ವ ಹೆಪಟೈಟಿಸ್ ದಿನದಂದು ಯಕೃತ್ತಿನ ಕಾಯಿಲೆಯ ರೋಗ ನಿರ್ಣಯ, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವನ್ನು WHO ಒತ್ತಿ ಹೇಳುತ್ತದೆ. ಇದರಿಂದಾಗಿ 2030ರ ಹೆಪಟೈಟಿಸ್ ನಿರ್ಮೂಲನಾ ಗುರಿಯನ್ನು ಸಾಧಿಸಬಹುದಾಗಿದೆ. ಪ್ರಕೃತಿ ಮನುಷ್ಯ ಜೀವನಕ್ಕೆ ಏನೆಲ್ಲ ಕೊಟ್ಟಿತೋ ಅಂತಹದರಲ್ಲಿ ಮನುಷ್ಯ ತನ್ನ ವೈಯಕ್ತಿಕ ಪ್ರಯೋಜನಕ್ಕಾಗಿ ಪರಿಸರದ ಮೇಲೆ ನಿರಂತರ ದಾಳಿ ನಡೆಸುತ್ತಿದ್ದಾನೆ. ಇಂತಹ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಮ್ಮ ಸರ್ವನಾಶ ನಮ್ಮ ಕಣ್ಣುದಯ ನಡೆಯಲಿದೆ. ಇದು ನಡೆಯಬಾರದೆಂದರೆ ಇಂದಿನಿಂದಲೇ ಪರಿಸರದ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಪರಿಸರದ ಸಂರಕ್ಷಣೆಗಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತುವ ಅವಶ್ಯಕತೆ ಇಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ವಿಶ್ವ ಪರಿಸರ ಸಂರಕ್ಷಣೆ ದಿನದ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡುವುದಷ್ಟೇ. ನಿಸರ್ಗದ ಜೊತೆ ಬೆರೆತು ಬಾಳಿದರೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ, ಪರಿಸರದ ಉಳಿವಿಗೆ ಪೂರಕವಾಗುವ ವಿಷಯಗಳ ಬಗ್ಗೆ ನಮ್ಮ ಸಾಮಾನ್ಯ ಜ್ಞಾನ ತಾನಾಗಿಯೇ ಬೆಳೆಯುತ್ತದೆ. ಆದರೆ ಇದು ಅಷ್ಟು ಸುಲಭವಲ್ಲ. ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಆವಿಷ್ಕಾರದಿಂದ

ಇಂದಿನ ಮಾನವ ಜೀವನ ಹಾಗೂ ಚಟುವಟಿಕೆಗಳು ಅತ್ಯಂತ ಸಂಕೀರ್ಣವಾಗಿವೆ. ಇದರಿಂದ ಹೆಚ್ಚಿನ ಮನುಷ್ಯರು ಪ್ರಕೃತಿಯಿಂದ ದೂರಾಗಿ ವಿವಿಧ ಅನೈಸರ್ಗಿಕ ಚಟುವಟಿಕೆಗಳಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನುಷ್ಯನ ಉದಾಸೀನತೆ ತಿಳಿಗೇಡಿತನದಿಂದ ನಿಸರ್ಗ ಬಸವಳಿಯುತ್ತಾ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಸತ್ಯವಾಗಿದೆ. ಹಾಗಾಗಿ ಈ ಬಗ್ಗೆ ಕಾಳಜಿ ಚಿಂತೆ ಇರುವವರನ್ನ ಗಾಢವಾಗಿ ಎಚ್ಚರಿಸುತ್ತ ಪರಿಸರದ ಸಂರಕ್ಷಣೆ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂನ ಸಿಬ್ಬಂದಿ ವರ್ಗದವರಾದ ಪುನೀತ್ ಕುಮಾರ್, ಪೂರ್ಣಿಮಾರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನ ದಯಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/7/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ರವರು ಕೀಲು ಮತ್ತು ಮುಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ನೇತ್ರ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗಾರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಪ್ರೀತಿಯ ಚಿನ್ನಧ್ವನಿ ಕಿಡುಕರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು. ಕಿಡುಕರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಿಡುಕರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 45 ರೂಪಾಯಿ, ಪೆನ್ಸಿಲ್ ಬೀನ್ಸ್ 45 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 10 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೇಕಾಯಿ 25 ರೂಪಾಯಿ, ಪಡವಲಕಾಯಿ 17 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 42 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 45 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 24 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 24 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 48 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನು ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನ ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಮುದ್ರ ನಕ್ಷತ್ರ ಅಕಶೇರುಕ ಪ್ರಾಣಿಯಾಗಿದ್ದು ಕಟಕ ಚರ್ಮಿಗಳು ಎಂಬ ಸಮುದ್ರ ಪ್ರಾಣಿಗಳ ದೊಡ್ಡ ಗುಂಪಿಗೆ ಸೇರಿವೆ. ಇವುಗಳನ್ನು ವಿಶ್ವದ ಎಲ್ಲ ಸಾಗರಗಳಲ್ಲಿ ಕಾಣಬಹುದು. ಸಮುದ್ರ ನಕ್ಷತ್ರದ ಅತಿ ದೊಡ್ಡ ಪ್ರಾಣಿ ಸಾಂದ್ರತೆಯನ್ನು ಭಾರತೀಯ ಮತ್ತು ಪೆಸಿಫಿಕ್ ಸಾಗರಗಳಲ್ಲಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಇದನ್ನು ಸ್ಟಾರ್

ಫಿಶ್ ಅಥವಾ ಸಿ ಸ್ಟಾರ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಆಳವಿಲ್ಲದ ಅಂದರೆ ಉಬ್ಬರವಿಳಿತವಿಲ್ಲದ ವಲಯ ನೀರಿನಲ್ಲಿ ಇರುತ್ತದೆ. 2000 ಹೆಚ್ಚು ಜಾತಿಯ ಸಮುದ್ರದ ನಕ್ಷತ್ರ ಜೀವಿಗಳಿವೆ. ಇವುಗಳನ್ನು ಸ್ಟಾರ್ ಫಿಶ್ ಎಂದು ಹೆಸರಿಸಲಾಗಿದ್ದು ಇವು ಮೀನುಗಳಿಗೆ ಸಂಬಂಧಿಸಿಲ್ಲ. ಸ್ಟಾರ್ ಫಿಶ್ ಸಮುದ್ರ ಸವತೆಕಾಯಿ, ಸಮುದ್ರ ಅರ್ಚಿನ್ ಮತ್ತು

ನಕ್ಷತ್ರ ನಕ್ಷತ್ರಗಳೆಂದು ಹೆಸರಿಸಲು ಕಾರಣವಾಗಿದೆ. ಹೆಚ್ಚಿನ ಪ್ರಭೇದಗಳು 5 ತೋಳುಗಳನ್ನು ಹೊಂದಿವೆ. ಆದರೆ 10, 20, or 40 ತೋಳುಗಳನ್ನು ಹೊಂದಿರುವ ಸಮುದ್ರದ ನಕ್ಷತ್ರ ಪ್ರಾಣಿಗಳಿವೆ. 40 ತೋಳುಗಳನ್ನು ಹೊಂದಿರುವ ಸಮುದ್ರ ನಕ್ಷತ್ರ ಜೀವಿಯನ್ನು ಸೂರ್ಯ ನಕ್ಷತ್ರ ಜೀವಿ ಎಂದು ಕರೆಯಲಾಗುತ್ತದೆ. ಸಮುದ್ರ ನಕ್ಷತ್ರ ಜೀವಿಯು ಗಾತ್ರದಲ್ಲಿ ಬದಲಾಗುತ್ತದೆ. ಇವು ಸಾಮಾನ್ಯವಾಗಿ ಕೆಂಪು, ಕಿತ್ತಳೆ, ನೀಲಿ, ಕಂದು ಅಥವಾ ಬೂದು ಬಣ್ಣಗಳನ್ನು ಹೊಂದಿದ್ದು 12-25 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತವೆ ಮತ್ತು 5 kgವರೆಗೆ ತೂಗುತ್ತವೆ. ಎಲ್ಲ ಸಮುದ್ರ ನಕ್ಷತ್ರ ಜೀವಿಗಳ ವೈಶಿಷ್ಟ್ಯವೆಂದರೆ ಅವುಗಳ ದೇಹವು ತ್ರಿಜ್ಯ ಆಕಾರವಾಗಿ ಸಮ್ಮಿತಿಯಾಗಿರುತ್ತದೆ. ಇದರರ್ಥ ಇವುಗಳ ದೇಹವನ್ನು 5 ಸಮಾನ ತುಣುಕುಗಳಾಗಿ ವಿಂಗಡಿಸಬಹುದು. ಸಮುದ್ರ ನಕ್ಷತ್ರದ ಮತ್ತೊಂದು ಪ್ರಭಾವಶಾಲಿ ಲಕ್ಷಣವೆಂದರೆ ಇವುಗಳ ದೇಹದ ಭಾಗಗಳು ಕಾಣೆಯಾದಾಗ ಆ ಭಾಗಗಳನ್ನು ಪುನರ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಪರಭಕ್ಷಕಗಳು ಸಮುದ್ರ ನಕ್ಷತ್ರದ ಒಂದು ತೋಳವನ್ನು ತಿಂದಿದ್ದರೆ ಕಾಣೆಯಾದ ತೋಳವನ್ನು ಉಳಿದ ತೋಳುಗಳು ಹೊಸದಾಗಿ ಅಭಿವೃದ್ಧಿಪಡಿಸುತ್ತವೆ ಮತ್ತು ಸ್ವಲ್ಪ ದಿನಗಳ ನಂತರ ಹಿಂದಿನ ನೋಟವನ್ನು ಮರಳಿ ತಲುಪುತ್ತವೆ. ಈ ಪ್ರಕ್ರಿಯೆಯು ಯಾವಾಗಲೂ ವೇಗವಾಗಿರುವುದಿಲ್ಲ ಮತ್ತು ಇದು 1 ವರ್ಷದವರೆಗೆ ಇರುತ್ತದೆ. ಇವುಗಳ ದೇಹದ ಚರ್ಮ ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ಮಾಡಲ್ಪಟ್ಟಿದೆ. ಸಮುದ್ರ ನಕ್ಷತ್ರ ಮಾಂಸಾಹಾರಿ ಪ್ರಾಣಿಯಾಗಿದ್ದು ಇವು ಕಪ್ಪೆ, ಚಿಪ್ಪುಗಳನ್ನು ಮತ್ತು ಮೃದ್ವಂಗಿಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಸಮುದ್ರ ನಕ್ಷತ್ರ ಪ್ರಾಣಿಯು 2 ಹೊಟ್ಟೆಯನ್ನು ಹೊಂದಿವೆ. ಇವು ಯಾವುದೆಂದರೆ ಹೃದಯದ ಹೊಟ್ಟೆ ಮತ್ತು ಫೈರೋಲಿಕ್ ಹೊಟ್ಟೆ. ಇವುಗಳಲ್ಲಿ ಒಂದಾದ ಹೃದಯದ ಹೊಟ್ಟೆಯನ್ನು ತಿನ್ನುವ ಸಮಯದಲ್ಲಿ ತನ್ನ ಬಾಯಿಯಿಂದ ಹೊರಗೆ ಹಾಕಿ ಬೇಟೆಯ ಮೃದುವಾದ ಭಾಗವನ್ನು ತಿಂದು ನಂತರ ಹೊಟ್ಟೆಯನ್ನು ದೇಹದಲ್ಲಿ ಸೇರಿಸಿಕೊಳ್ಳುತ್ತದೆ. ಈ ತಂತ್ರವು ದೊಡ್ಡ ಬೇಟೆಯನ್ನು ತಿನ್ನಲು ಅನುವು ಮಾಡಿಕೊಡುತ್ತದೆ. ಸಮುದ್ರ ನಕ್ಷತ್ರ ಪ್ರಾಣಿಯ ಬಾಯಿಯು ಅದರ ದೇಹದ ಕೆಳಭಾಗದಲ್ಲಿದೆ. ಗುದದ್ವಾರದ ದೇಹದ ಮೇಲಿನ ಭಾಗದಲ್ಲಿದೆ. ಇವುಗಳಿಗೆ ಕಣ್ಣುಗಳಿದ್ದು ಇವುಗಳನ್ನು ತೋಳುಗಳ ತುದ್ದ ತುದಿಯಲ್ಲಿ ಕಾಣಬಹುದು. ಕಣ್ಣುಗಳು ಬೆಳಕು ಮತ್ತು ಕತ್ತಲೆಯನ್ನು ಗ್ರಹಿಸಲು ಅನುವು ಮಾಡಿಕೊಡುತ್ತವೆ ಮತ್ತು ಆಹಾರವನ್ನು ಹುಡುಕಲು ಸಹಾಯ ಮಾಡುತ್ತವೆ. ಕೆಲವು ಸಮುದ್ರ ನಕ್ಷತ್ರ ಪ್ರಾಣಿಗಳು ಬಯೋಲುಮಿನೆನ್ಸ್ ಎಂಬ ಪ್ರಕ್ರಿಯೆ ಮೂಲಕ ಬೆಳಕನ್ನು ಉತ್ಪಾದಿಸುತ್ತದೆ. ಇದು ರಾಸಾಯನಿಕ ಕ್ರಿಯೆಯಾಗಿದ್ದು ಇದು ಅವುಗಳ ದೇಹದೊಳಗೆ ಬೆಳಕನ್ನು ಸೃಷ್ಟಿಸುತ್ತದೆ. ಸಮುದ್ರ ನಕ್ಷತ್ರ ಪ್ರಾಣಿಗಳು ನಳಿಕೆಗಳ ಪಾದಗಳನ್ನು ಬಳಸಿ ಚಲಿಸತೊಡಗುತ್ತದೆ. ಇವುಗಳ ದೇಹದ ಕೆಳಭಾಗದಲ್ಲಿ 100+ ಟ್ಯೂಫಿಟ್ಗಳನ್ನು ಹೊಂದಿವೆ. ಬೇಟೆಯನ್ನು ಹಿಡಿಯಲು ಮತ್ತು ನಡೆಯಲು ಇವುಗಳನ್ನು ಬಳಸುತ್ತವೆ. ಸಮುದ್ರ ನಕ್ಷತ್ರ ಜೀವಿಗೆ ಮೆದುಳು ಇಲ್ಲ. ಇತರೆ ಪ್ರಾಣಿಗಳಂತೆ ಇವುಗಳಿಗೆ ರಕ್ತವೂ ಇಲ್ಲ. ರಕ್ತದ ಬದಲು ಜರಡಿ ತಟ್ಟೆಯ ನಳಿಕೆಯ ಸಹಾಯದಿಂದ ಸಮುದ್ರದ ನೀರು ಇವುಗಳ ದೇಹದ ಮೂಲಕ ಪರಿಚಲನೆಗೊಳ್ಳುತ್ತದೆ. ಇವುಗಳ ದೇಹದ ಮೇಲ್ಭಾಗವು ಎಲುಬಿನ ಅಸ್ಥಿ ಪಂಜರದಿಂದ ಆವೃತವಾಗಿವೆ. ಇವು ಸಾಮಾನ್ಯವಾಗಿ ವಿಭಿನ್ನ ರೀತಿಯ ಶಲ್ಯಗಳನ್ನು ಮತ್ತು ಮೂಳುಗಳನ್ನು ಹೊಂದಿವೆ. ಇವು ಪರಭಕ್ಷಗಳ ವಿರುದ್ಧ ಅತ್ಯುತ್ತಮವಾದ ರಕ್ಷಣೆಗೆ ಕಾರ್ಯವನ್ನು ನಿರ್ವಹಿಸುತ್ತವೆ. ಸಮುದ್ರ ನಕ್ಷತ್ರ ಜೀವಿಯ ಪರಭಕ್ಷಗಳು ಯಾವುದೆಂದರೆ ಸಮುದ್ರದ ಮೀನು, ನಾಯಿಗಳು, ಶಾರ್ಕ್ ಮೀನುಗಳು, ಸಮುದ್ರದ ಪಕ್ಷಿಗಳು ಮತ್ತು ವಿವಿಧ ರೀತಿಯ ಮೀನುಗಳಾಗಿವೆ. ಸಮುದ್ರ ನಕ್ಷತ್ರ ಸಿಹಿ ನೀರಿನಲ್ಲಿ ವಾಸಿಸಲು ಸಾಧ್ಯವಿಲ್ಲ, ಏಕೆಂದರೆ ಸ್ಟಾರ್ ಫಿಶ್ ದೇಹದ ದ್ರವ್ಯವನ್ನು ಹೊಂದಿದ್ದು ಅದು ಸಮುದ್ರದ ನೀರಿನ ಲವಣಾಂಶಗಳಿಗೆ ಹೋಲುತ್ತದೆ. ಇವುಗಳನ್ನು ಸಿಹಿ ನೀರಿನಲ್ಲಿ ಇರಿಸಿದರೆ ಕಡಿಮೆ ಉಪ್ಪು ಸಾಂದ್ರತೆಯ ನೀರು ಇವುಗಳ ಜೀವಕೋಶದ ಹಾನಿ ಮತ್ತು ಸಾವಿಗೆ ಕಾರಣವಾಗುತ್ತದೆ. ಇವು ಬಾಹ್ಯ ಲೈಂಗಿಕ ಅಂಶಗಳನ್ನು ಹೊಂದಿಲ್ಲ ಅಥವಾ ಆಂತರಿಕ ಫಲೀಕರಣವನ್ನು ನಿರ್ಮಿಸುವುದಿಲ್ಲ. ಸಂತಾನೋತ್ಪತ್ತಿ ಮಾಡಲು ಗಂಡು ಮತ್ತು ಹೆಣ್ಣು ಪರಸ್ಪರ ಸ್ಪರ್ಶಿಸುವ ಅಗತ್ಯವಿಲ್ಲ. ಸಂತಾನೋತ್ಪತ್ತಿ ಸಮಯದಲ್ಲಿ ಗಂಡು ಮತ್ತು ಹೆಣ್ಣು ಎರಡು ತಮ್ಮ ಗ್ಯಾಮೆಟ್ಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತವೆ. ಈ ಪ್ರಕ್ರಿಯೆಯನ್ನು ಮೊಟ್ಟೆ ಇಡುವಿಕೆ ಎಂದು ಕರೆಯಲಾಗುತ್ತದೆ. ಗಂಡು ಸಾಮಾನ್ಯವಾಗಿ ಮೊದಲು ವೀರ್ಯವನ್ನು ಬಿಡುಗಡೆ ಮಾಡುತ್ತದೆ ಮತ್ತು ಹೆಣ್ಣು ನಂತರ ಮೊಟ್ಟೆಗಳನ್ನು ಬಿಡುಗಡೆ ಮಾಡುತ್ತವೆ. ಫಲೀಕರಣವು ದೇಹದ ಹೊರಗೆ ಸುತ್ತಮುತ್ತಲಿನ ನೀರಿನಲ್ಲಿ ಸಂಭವಿಸುತ್ತದೆ. ಯಶಸ್ವಿ ಫಲೀಕರಣದ ಸಾಧ್ಯತೆಗಳು ಹೆಚ್ಚಿಸಲು ಸಮುದ್ರ ನಕ್ಷತ್ರ ಪ್ರಾಣಿಗಳು ಆಗಾಗ್ಗೆ ಗುಂಪುಗಳಲ್ಲಿ ಸೇರುತ್ತವೆ. ಮೊಟ್ಟೆ ಇಡುವಿಕೆಯ ಪ್ರಕ್ರಿಯೆಯಲ್ಲಿ ಪರಿಸರ ಸಂಕೇತಗಳ ಅಂದರೆ ಚಂದ್ರನ ಬೆಳಕು, ನೀರಿನ ತಾಪಮಾನ ಅಥವಾ ಉಬ್ಬರ ವಿಳಿತದಂತಹ ಮಹತ್ವದ ಪಾತ್ರ ಇರುತ್ತದೆ. ಫಲೀಕರಣದ ಕೆಲವು ದಿನಗಳ ನಂತರ ಮೊಟ್ಟೆ ಹಿಡಿದು ಮರಿಗಳು ಹೊರಬರುತ್ತವೆ.

0: ಇರುತ್ತವೆ. ಸಮುದ್ರ ನಕ್ಷತ್ರ ಪ್ರಾಣಿಗಳು ಹರ್ಮಾಫೋರೈಟ್ಗಳಂತಹ ಗುಣಲಕ್ಷಣಗಳನ್ನು ಹೊಂದಿವೆ. ಆದರೆ ಕೆಲವು ಸಮುದ್ರ ನಕ್ಷತ್ರ ಪ್ರಭೇದಗಳು ತಮ್ಮ ಜೀವಿತ ಅವಧಿಯಲ್ಲಿ ತಮ್ಮ ಲಿಂಗವನ್ನು ಬದಲಾಯಿಸಿಕೊಳ್ಳಬಹುದು. ಈ ಬದಲಾವಣೆಯು ಪುರುಷರಿಂದ ಹೆಣ್ಣು ಅಥವಾ ಹೆಣ್ಣಿನಿಂದ ಪುರುಷರಿಂದ ಆಗಬಹುದು. ಇವುಗಳ ಗಾತ್ರ, ವಯಸ್ಸು, ಪ್ರಾಣಿ ಸಾಂದ್ರತೆ, ಸಂಪನ್ಮೂಲ ಲಭ್ಯತೆ ಆಧಾರದ ಮೇಲೆ ಲಿಂಗವನ್ನು ಬದಲಿಸಬಹುದು. ಇವು 35 ವರ್ಷಗಳವರೆಗೆ ಬದುಕುಳಿಯುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೋತ್ತಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನು ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಮುದ್ರ ನಕ್ಷತ್ರ ಆಹಾರವನ್ನು ಹೇಗೆ ತಿನ್ನುತ್ತದೆ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ರು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ.
3: ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM.gov.in ನಲ್ಲಿ
1: ನಮ್ಮನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 20ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅನೇಕ ಕಾಮನೆಗಳಿಂದ ಯಾರ ಜ್ಞಾನ ನಷ್ಟವಾಗಿದೆಯೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಭಿನ್ನ ಭಿನ್ನ ಆಶ್ರಯ ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಹೀಗಂದ್ರೆ ಅರ್ಥ ಏನು? ಸ್ವಲ್ಪ ನಮಗೆಲ್ಲೋ ಈ ಒಂದು ಶ್ಲೋಕದ ಅರ್ಥವನ್ನು ಗಮನಿಸಿದಾಗ ಕೊಂಚ ಸಂಶಯಗಳು, ಕುತೂಹಲಗಳು, ಜಿಜ್ಞಾಸೆಗಳು ಹೇಳಬಹುದು. ಇಲ್ಲಿ ಕೃಷ್ಣ ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಕೇಳ್ತಾ ಇದ್ದಾನಲ್ಲ ಅಂಥೇಳಿ ಅನ್ನಿಸ್ಬಹುದು. ಇದನ್ನು ವಿಸ್ತಾರವಾಗಿ ನಾವು ತಿಳಿದುಕೊಳ್ಳೋಣ ಬನ್ನಿ. ಎಲ್ಲರೂ ವಾಸುದೇವನೇ ಸರ್ವಸ್ವ ಎಂಬ ಗುರಿಯ ಕಡೆಗೆ ಹೋಗದೇ ಇರುವುದಕ್ಕೆ ಇಲ್ಲಿ ಕೃಷ್ಣ ಕಾರಣಗಳನ್ನು ಕೊಡ್ತಾ ಇದ್ದಾನೆ. ಯಾಕಂದರೆ ಅದಕ್ಕೆ ಮೂಲ ಕಾರಣ ಮನುಷ್ಯರಲ್ಲಿ ಇರುವಂತಹ ಹಲವು ಕಾಮನೆಗಳು, ಅಂದರೆ ಆಸೆಗಳು. ಅವುಗಳನ್ನೆಲ್ಲ ತೃಪ್ತಿಪಡಿಸಿಕೊಳ್ಳಬೇಕೆಂಬ ಆಸೆ ಇದೆ. ಅದನ್ನೆಲ್ಲ ಬಿಟ್ಟು ದೇವರೆಡೆಗೆ ಹೋಗಿ ಅಂತಂದರೆ ಅವರು ಕೇಳೋದಿಲ್ಲ, ಅನುಭವಿಸಿಯೇ ಮುಂದಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಅವರು ಬೇರೆ ಬೇರೆ ದೇವರುಗಳಿಗೆ ಹೋಗ್ತಾರೆ. ಯಾವುದೋ ಒಂದು ದೊಡ್ಡ ಕೆಲಸ ಹಿಡಿದಿರ್ತಾನೆ,

ಅದು ಸುಸೂತ್ರವಾಗಿ ನಡೆಯಬೇಕಾದ್ರೆ ವಿನಾಯಕನ ವರಬೇಕು ಅಂಥೇಳಿ ತಿಳಿತಾನೆ. ಯಾಕಂದ್ರೆ ಅವನು ಎಲ್ಲ ವಿಘ್ನಗಳಿಗೂ ಒಡೆಯ, ಎಲ್ಲ ವಿಘ್ನಗಳು ತಲೆಬಾಗುವುದು ಅವನಿಗೆ ಮಾತ್ರ. ಅದಕ್ಕಾಗಿ ವಿಘ್ನೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ, ಹರಕೆ ಹೊರ್ತಾರೆ, ಸಂಕಷ್ಟಹರ ಚತುರ್ಥಿ ಅಂಥೇಳಿ ಉಪವಾಸ ಇರ್ತಾರೆ, ಹೋಮ ಹವನಗಳನ್ನು ಮಾಡಿಸ್ತಾರೆ. ಇನ್ನು ಮತ್ತೊಬ್ಬರಿಗೆ ವಿದ್ಯೆ ಬೇಕಾಗಿದೆ. ಈ ವಿದ್ಯೆಗೆ ಅಧಿದೇವತೆ ಸರಸ್ವತಿ, ಶಾರದೆ, ಹಾಗಾಗಿ ಅವಳ ಉಪಾಸನೆಯನ್ನ ಮಾಡ್ತಾರೆ. ಅವಳ ವರ ಪಡೆದು ಪ್ರಖ್ಯಾತ ಪಂಡಿತನಾಗಿ ಕವಿಯಾಗಿ ಇರಬೇಕೆಂಬುದು ಆಸೆ. ಇನ್ನು ಮತ್ತೊಬ್ಬನಿಗೆ ಐಶ್ವರ್ಯದ ಮೇಲೆ ಇಚ್ಛೆ, ಅದಕ್ಕಾಗಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟಂತಹ ವ್ರತವನ್ನ ಕೂಡ ಕೈಗೊಳ್ತಾನೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಸಹಸ್ರನಾಮ ಪಾರಾಯಣ ಮುಂತಾದವುಗಳನ್ನೆಲ್ಲ ಮಾಡ್ತಾನೆ. ಹಾಗಾಗಿ ಒಬ್ಬನಿಗೆ ಜಯ ಬೇಕು, ಹಾಗಾಗಿ ಅವನು ದುರ್ಗೆಯನ್ನ ಚಾಮುಂಡಿಯನ್ನ ಪೂಜಿಸ್ತಾನೆ. ಹೀಗೆ ಮನುಷ್ಯರಲ್ಲಿ ಹಲವು ಆಸೆ ಕಾಮನೆಗಳಿದ್ದಾವೆ, ಆ ಕಾಮನೆಗಳನ್ನ ಈಡೇರಿಸುವುದಕ್ಕಾಗಿ ಹಲವು ದೇವ ದೇವತೆಗಳನ್ನ ಪೂಜಿಸ್ತಾರೆ. ಈ ಆಸೆ ಇರುವಂಥವರು ಆಯಾ ದೇವತೆಗಳಲ್ಲಿಯೇ ಶರಣಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಮನುಷ್ಯನ ಬುದ್ಧಿಯನ್ನ ಮಂಕುಗೊಳಿಸುವುದು ನಾನಾ ರೀತಿಯ ಬಯಕೆಗಳೇ. ಅಂತಹ ಅವಿವೇಕಿಯು ಆತ್ಮನ ಕಡೆಗೆ ತಿರುಗುವಂಥದ್ದು ಅಸಾಧ್ಯವೇ ಹೌದು. ಈ ದೇವತೆ ಎಂದರೆ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ನಮಗೆ ಕೆಲಸ ಮಾಡಲು ಶಕ್ತಿಯನ್ನು ಒದಗಿಸುವಂತಹ ಅವ್ಯಕ್ತ ಶಕ್ತಿ ಎಂಬುದನ್ನ ಈ ಹಿಂದೆಯೇ ನಾವು ನೋಡಿದ್ದೇವೆ. ಈ ಶ್ಲೋಕವನ್ನು ಓದುವುದಾದರೆ ಇಲ್ಲಿ ಅನ್ಯ ದೇವತೆಗಳು ಎಂಬ ಶಬ್ದಕ್ಕೆ ವಿಷಯ ಪ್ರಪಂಚದಿಂದ ಸಿಗುವ ಸುಖ ಎಂದು ಅರ್ಥವಾಯಿತು. ಇನ್ನು ವಿಷಯ ಪ್ರಪಂಚದ ವಿಷಯಗಳ ಹಿಂದೆ ಮನಸ್ಸು ಬೆನ್ನಟ್ಟಿ ಓಡಿದಾಗ ಅದಕ್ಕೆ ಆ ಮೂಲಕ ಸ್ವಲ್ಪ ಸುಖ ಸಿಗುತ್ತದೆ ಎಂಬುದು ಸತ್ಯ. ಆದರೆ ಮನಸ್ಸಿನಲ್ಲಿ ಏಳುವ ಕಾಮದ ಅಲೆಗಳು ಮನಸ್ಸನ್ನ ಸಂಪೂರ್ಣವಾಗಿ ಕಲುಷಿತಗೊಳಿಸುತ್ತವೆ. ತತ್ಪರಿಣಾಮವಾಗಿ ಆತ್ಮನ ಸ್ವರೂಪವು ಅಲ್ಲಿ ಛಿದ್ರ ಛಿದ್ರವಾಗಿ ಬಿಡುತ್ತದೆ. ಮನಸ್ಸು ಹೀಗೆ ಕಲುಷಿತಗೊಂಡಾಗ ಬುದ್ಧಿಯ ವಿವೇಕ ಶಕ್ತಿಯು ಕುಂಠಿತವಾಗುತ್ತದೆ. ಹಾಗಾಗಿ ವ್ಯಕ್ತಿಯು ಸತ್ಯ ಯಾವುದು ಅಸತ್ಯ ಯಾವುದು ಎಂಬುದನ್ನು ನಿರ್ಧರಿಸುವಲ್ಲಿ ಅಸಮರ್ಥನಾಗುತ್ತಾನೆ. ಬುದ್ಧಿಯು ಹೀಗೆ ಕಾಮತೃಷ್ಣೆಯಿಂದ ಅಂದರೆ ಕಾಮ್ಯದ ಆಸೆಗಳ ಬಲೆಗೆ ಮಂಕಾದಾಗ ಕೆಟ್ಟ ವಿಚಾರಗಳು ಎಂಬ ಯೋಚನೆಗಳು ನಮ್ಮ ಮನಸ್ಸನ್ನು ಕಾಡುತ್ತವೆ. ಹೀಗೆ ಬಯಕೆಗಳು ಮನಸ್ಸಿನಲ್ಲಿ ಏಳುವುದರಿಂದ ಮಾತ್ರ ಮನುಷ್ಯನು ಪತನ ಹೊಂದುವುದಿಲ್ಲ. ಆದರೆ ಹೇಗೆ ಅಂತಂದ್ರೆ ಮನಸ್ಸಿನಲ್ಲಿ ಬಯಕೆಗಳು ಸದಾಕಾಲ ಏಳ್ತಾನೇ ಇರುತ್ತೆ, ಬರ್ತಲೇ ಇರುತ್ತೆ. ಈ ಸಮುದ್ರದಲ್ಲಿ ಅಲೆಗಳು ಏಳ್ತಾ ಇರ್ತಾವಲ್ಲ, ಹಾಗೆ ಸಮುದ್ರದಲ್ಲೂ ಅಲೆಗಳು ಏಳೋ ಹಾಗೆ ಮನಸ್ಸಿನಲ್ಲಿ ಬಯಕೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತೆ. ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಮನುಷ್ಯನು ಯಾವಾಗ ಆ ಬಯಕೆಗಳೊಂದಿಗೆ ಒಂದಾಗಿ ಬಿಡ್ತಾನೋ ಅಲ್ಲಿಂದ ಅವನ ಸಂಸಾರದ ಒಂದು ಸಂಕಷ್ಟದ ಎಲ್ಲ ಆರಂಭಗಳು ಸ್ತುತಿಸುತ್ತವೆ. ಒಂದು ಸಲ ಮನಸ್ಸಿನ ಬಯಕೆಗಳ ಜೊತೆ ಅವನು ಸೇರಿಬಿಟ್ನ ಅಂತಂದರೆ ಆಮೇಲೆ ಆ ಬಯಕೆಗಳೇ ಅವನನ್ನ ನೆಲಸಮ ಮಾಡಿಬಿಡ್ತವೆ. ಮನಸ್ಸಿನಲ್ಲಿ ಏಳುವ ಯಾವುದೇ ಬಯಕೆಯಾಗಲಿ ಅದು ಸ್ವರೂಪದಲ್ಲಿ ಜಡವಾಗಿರುತ್ತೆ. ಯಾಕಂದ್ರೆ ಮನಸ್ಸಿನಲ್ಲಿ ಏಳುವಂತಹ ಎಲ್ಲ ಅಲೆಗಳು ನಾವು ತಿಂದಿರುವ ಆಹಾರದ ಸೂಕ್ಷ್ಮ ರೂಪವೇ. ಈ ಬಯಕೆಯ ಅಲೆಗಳು ಆತ್ಮನಿಂದ ಶಕ್ತಿಯನ್ನು ಪಡೆದು ಬಲಗೊಳ್ಳುತ್ತೆ. ಈ ಅಲೆಗಳಿಗೆ ಸರಿಯಾಗಿ ನಮ್ಮ ಕರ್ಮಗಳಿರ್ತವೆ. ಬುದ್ಧಿಯು ಕಾಮದ ಅಲೆಗಳಿಂದಾಗಿ ಮಂಕಾದಾಗ ಅಂತಹ ವ್ಯಕ್ತಿಗೆ ತಾನು ಏನು ಮಾಡ್ತಾ ಇದ್ದೇನೆ ಎಂಬುವಂಥದ್ದೇ ತಿಳಿಯೋದಿಲ್ಲ. ತಾನು ಹೋಗುತ್ತಿರುವಂತಹ ಮೂಲಕವೇ ಇವತ್ತಲ್ಲ ನಾಳೆ ಪೂರ್ಣ ಸುಖವನ್ನು ಪಡಿಬಹುದೇನೋ ಅಂಥೇಳಿ ನಂಬಿ ಆ ಸುಖವನ್ನು ಸಂತೋಷವನ್ನು ಪಡೆಯುವುದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾನಾ ಬಯಕೆಗಳು ಬಂದಾಗ, ನಾನಾ ರೀತಿಯ ಆಸೆಗಳು ಎದ್ದಾಗ ಅದಕ್ಕೆ ತಕ್ಕ ಹಾಗೆ ಪ್ರೇರೇಪಿಸುವಂತೆ ನಾವು ಹಲವಾರು ಮಾರ್ಗಗಳನ್ನು ಹಲವಾರು ಧ್ಯೇಯಗಳನ್ನು ಇಟ್ಕೊಂಡು ಸಾಕ್ತಾ ಹೋಗ್ತೇವೆ. ಆದರೆ ಕೃಷ್ಣ ಇಲ್ಲಿ ಬೇರೆ ಬೇರೆ ನೆಲೆಗೆ ನೀನು ದೈವದ ಸ್ವರೂಪಕ್ಕೆ ನೀನು ಶರಣಾಗ್ತೀಯ ಅಂತಂದರೆ ನೀನು ಬೇರೆ ಬೇರೆ ದೇವರಿಗೆ ಕೈ ಮುಗಿತೀಯ ಅಂತಲ್ಲ. ನಾವು

ನಮ್ಮ ಏಕೈಕ ಗುರಿ ಅನ್ನೋದೇನಿದೆ, ಆ ಗುರಿಯನ್ನ ನಿಶ್ಚಯಿಸಿಕೊಂಡ ಮೇಲೆ ಆ ಗುರಿಯನ್ನೇ ನಾವು ದೃಷ್ಟಿ ನೆಟ್ಟು ಸಾಗಬೇಕು. ಆದರೆ ಹೋಗುವ ದಾರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಯಾವುದೋ ಆಸೆಯ ಕಾಮಗಳು ಕಾಮನೆಗಳು ಬಂದು ಸಿಕ್ಕಿದಾಗ ಆ ಡೈವರ್ಷನ್ ಅಥವಾ ತಿರುವು ಏನಿರುತ್ತೆ, ಆ ತಿರುವಿಗೆ ತಿರುವುಗೊಳ್ಳದೆ ನೇರ ಗುರಿಗೆ ಹೋಗಿ ಸಾಗಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರೋದು. ಅದನ್ನೇ ಕೃಷ್ಣ ತಮ್ ತಮ್ ನಿಯಮಾಸ್ಥಾಯ ಪ್ರಕೃತಿಯ ನಿಯತ ಸ್ವಯ ಅಂತೇಳಿ, ಅಂದರೆ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿಯೇ ನೀನು ಅಲ್ಲಿ ಇಲ್ಲಿ ತಿರುವುಗಳನ್ನು ಪಡೆದೆ ನೇರ ಗುರಿಯನ್ನೇ ಹೋಗಿ ಮುಟ್ಟಬೇಕು ಅನ್ನುವಂಥ ಅಂಶದ ಮೂಲಕ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು, ಕೋಟಿ ತರುವನ ಸಿರಿಯ ಕನಸು ಕಾಣುವುದೊಳಿತು, ಅದಕ್ಕಿಂತ

ಕೋಟಿ ತರುವನ ಸಿರಿಯ ಕನಸ ಕಾಣುವುದೊಳಿತು. ಅಂದರೆ ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಹಾಗಿರ್ತೀನಿ, ಹೀಗಿರ್ತೀನಿ ಅಂತೇಳಿ ಕನಸು ಕಾಣ್ತಾನೆ ಇರ್ತೀವಿ. ಕನಸು ಕಾಣಬೇಕು, ಒಳ್ಳೆಯದೇ. ಆದರೆ ಅದಕ್ಕಿಂತ ಸೊಬಗು ಯಾವುದು, ಅದಕ್ಕಿಂತ ಒಳ್ಳೇದು ಯಾವುದು? ಆ ಒಂದು ಕೋಟಿ ತರು ವನಸಿರಿಯನ್ನು ನಾನೇನು ನಿರ್ಮಾಣ ಮಾಡಬೇಕು ಅಂಥೇಳಿ ಕನಸು ಕಾಣ್ತೀನೋ, ಅದಕ್ಕೆ ಮುಂಚೆ ಆ ಒಂದು ವೃಕ್ಷವನ್ನು ಬೆಳೆಸ್ತೀನಿ ಅನ್ನೋ ಕನಸಿನ ಮುಂಚೆ ಒಂದು ಸಸಿಯನ್ನಾದರೂ ನಾವು ನೆಡಬೇಕು ಅನ್ನುವಂಥದ್ದು ಸೊಬಗಿನ ವಿಷಯ. ಹಾಗಾಗಿ ಚಿತ್ರದಲ್ಲಿ, ಒಂದು ಚಿತ್ರ ಕಲೆಯಲ್ಲಿ ಬಣ್ಣಗಳ ಮೂಲಕವೇ ನಾವು ಮರವನ್ನಾಗಲಿ, ಹಣ್ಣನ್ನಾಗಲಿ, ಸಸಿಯನ್ನಾಗಲಿ, ಅಥವಾ ಲತೆಯನ್ನಾಗಲಿ, ಎಲೆ ಗಿಡ ಮರಗಳನ್ನು, ಕಾಂಡ ರೆಂಬೆಗಳನ್ನು ನೋಡುವಂಥದ್ದನ್ನು ಮಾತ್ರ ಮಾಡದೆ ನಿಜವಾದ ವೃಕ್ಷವನ್ನು ಬೆಳೆಸುವುದಕ್ಕೆ ನೀನು ಮನಸ್ಸು ಮಾಡಬೇಕು ಅಂತ ಹೇಳಿ ಇಲ್ಲಿ ಮುದ್ದುರಾಮ ಕೂಡ ಹೇಳ್ತಾ ಇರುವಂಥದ್ದು. ಒಂದು ಗುರಿ ಅಂತ ಇಟ್ಟುಕೊಂಡಾಗ ಆ ಗುರಿಯನ್ನೇ ನೇರವಾಗಿ ನಾವು ಸಾಗಬೇಕು. ಅತ್ತ ಇತ್ತು ತಿರುವುಗಳನ್ನು ಪಡೆದಲೇ ನೇರ ವೃಕ್ಷಕ್ಕೆ ಗುರಿ ಇಟ್ಟಾಗ ಅದೇ ಕಾರ್ಯವನ್ನು ನಾವು ಮಾಡಿ ಸಫಲತೆಯನ್ನು ಪಡಿಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು. ಆ ಮೂಲಕ ನಮಗೆ ಸದಾ ಏಕಾಗ್ರತೆ ಇರಲಿ, ಒಂದು ನಿಶ್ಚಯತೆ ಇರಲಿ ಅನ್ನುವಂಥದ್ದೇ ಕೃಷ್ಣನ ಮತ್ತು ಮುದ್ದುರಾಮನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೆ, ಇದುವರೆಗೂ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಲೆಟ್ಸ್ ಲರ್ನ್ ಇಂಗ್ಲಿಷ್ ಪ್ರೋಗ್ರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ ನಡೆಸಿಕೊಡುವಂತಹ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮ

ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಕಲಿಕೆಗಾಗಿ ನಿಮ್ಮ ಬಳಿಗೆ ತರ್ತಾ ಇರುವಂತಹ ಇಂಗ್ಲಿಷ್ ಮೇಸ್ಟ್ರೋ. ನೀವು ಕಳೆದ ತರಗತಿಯಲ್ಲಿ ಇಂಗ್ಲಿಷ್ನ ಕ್ರಿಯಾಪದಗಳು ಅಂದರೆ ವರ್ಬ್ ಅಂತ ಏನು ಹೇಳ್ತೇವೆ ಆ ವರ್ಬ್ಗಳ ಪರಿಚಯವನ್ನು ಮಾಡಿಕೊಂಡ್ರಿ. ಆ ತರಗತಿಯನ್ನು ಹೇಳ್ತಾ ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟನ್ನು ಕನ್ನಡದಲ್ಲಿ ಟಿಪ್ಪಣಿ ಅಂತ ಹೇಳ್ತೇವೆ, ಆ ನೋಟ್ಸನ್ನು ನೀವು ಮಾಡಿಕೊಂಡಿದ್ದೀರಿ ಮತ್ತು ಅದರ ಸಹಾಯವನ್ನು ಇವತ್ತಿನ ಈ ಕ್ಲಾಸಲ್ಲಿ ತಗೊಳ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಈ ಇಂಗ್ಲಿಷ್ ಕ್ಲಾಸಸ್ಸನ್ನು ಕೇಳಬೇಕಾದ್ರೆ ನಿಮ್ಮ ಕೈಲಿ ಯಾವಾಗಲೂ ಒಂದು ನೋಟ್ಬುಕ್, ಪೆನ್ ಅಥವಾ ಪೆನ್ಸಿಲ್ ಇರೋದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯ ಕುರಿತು ಮಾಹಿತಿ ನಮ್ಮ ಅಕ್ಕಪಕ್ಕದ ಮನೆಯಿಂದ ಸಿಕ್ಕೋದಿಲ್ಲ, ಅಥವಾ ರಸ್ತೆಯಲ್ಲಿ ಓಡಾಡ್ತಾ ಇರಬೇಕಾದ್ರೆ ಯಾರಾದರೂ ನಮಗೆ ಓ ನೀನು ಈ ಇಂಗ್ಲಿಷ್ ಪದದ ಬಳಕೆ ತಪ್ಪಾಗಿ ಮಾಡಿದಪ್ಪ, ಇದನ್ನು ಈ ರೀತಿಯಾಗಿ ಮಾಡಬಾರ್ದು, ಈ ರೀತಿಯಾಗಿ ಮಾಡಬೇಕು, ಸ್ಪೋಕ್ಡ್ ಅಂತ ಹೇಳಬಾರ್ದು, ಸ್ಪೀಕ್ಡ್ ಅಂತಾನು ಹೇಳಬಾರ್ದು. ಸ್ಪೀಕ್ ಅನ್ನೋ ಪದ ಸ್ಪೀಕಿಂಗ್, ಸ್ಪೋಕ್ ಸ್ಪೋಕನ್ ಆಗತ್ತೆ. ಹಾಗೆ ಆನ್ಸರ್ ಆನ್ಸರಿಂಗ್, ಆನ್ಸರ್ಡ್ ಆನ್ಸರ್ಡ್ ಆಗತ್ತೆ ಅಂತ ಹೇಳಿ ನಮಗೆ ಅಕ್ಕಪಕ್ಕದ ಜನ ಯಾರು ಸರಿಪಡಿಸ್ಕೊಡೋದಿಲ್ಲ, ತಿದ್ದೋದಿಲ್ಲ. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ನಮ್ಮ ಸುತ್ತಮುತ್ತ ಸಾಕಷ್ಟು ಇದ್ದರೂ ಅದರ ಬಗ್ಗೆ ಸ್ಪಷ್ಟತೆ ಇರೋರು ಕಡಿಮೆ. ನಮ್ಮ ಮನೆಯ ಭಾಷೆ ಏನಿರುತ್ತೆ, ಆ ಭಾಷೆಯ ಪದಗಳನ್ನು ವಾಕ್ಯಗಳನ್ನು ಹೇಗೆ ಬಳಸಬೇಕು ಅಂತ ಹೇಳಿ ಮನೆಯಲ್ಲಿರೋರೆಲ್ಲರೂ ಹೇಳ್ಕೊಡ್ತಾರೆ, ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ರಸ್ತೆನಲ್ಲಿ ಸಿಕ್ಕೋ ಜನ ಕೂಡ ಹೇಳ್ತಾರೆ, ಓ ಇದು ಹೀಗಲ್ಲ ಹೀಗೆ ಹೇಳಬೇಕು ಅಂತೇಳಿ. ನಾವು ನಮ್ಮ ಮನೆಯ ಭಾಷೆಯನ್ನು ಮಾತೃಭಾಷೆ ಅಂತ ಏನು ಹೇಳ್ತೀವಿ, ಇದನ್ನು ಹೀಗೆ ಕಲಿತಾ ಬಂದಿದ್ದೇವೆ. ಆದರೆ ಇಂಗ್ಲಿಷ್ ಭಾಷೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಪದಗಳ ರೂಪದಲ್ಲಿ ನಮ್ಮ ಮಾತೃಭಾಷೆಯ ಜೊತೆ ಇಂಗ್ಲಿಷ್ ಸಾಕಷ್ಟು ಬೆರೆತು ಹೋಗಿದೆ, ಪಾರ್ಟ್ ಆಫ್ ಅವರ್ ಮದರ್ ಟಂಗ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಆದರೆ ಆ ಒಂದು ಭಾಷೆಯನ್ನು ಸ್ವತಂತ್ರವಾಗಿ ಬಳಸೋ ವಿಚಾರಕ್ಕೆ ಬಂದಾಗ ನಮಗೆ ಮಾರ್ಗದರ್ಶನ ನೀಡೋರು, ಇದು ಸರಿ ಇದು ತಪ್ಪು ಅಂತ ಹೇಳೋ ಜನಗಳ ಸಂಖ್ಯೆ ಕಡಿಮೆ. ಹಾಗಾಗಿ ನೀವು ಇಂಗ್ಲಿಷನ್ನು ಕಲಿಯುವ ಸಂದರ್ಭ ಬಂದಾಗ ಅದು ನಿಮ್ಮ ಶಾಲೆಯ ಟೀಚರ್ ಇರಬಹುದು ಅಥವಾ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಪಾಠ ಹೇಳ್ಕೊಡುವಂತ ನಾನಿರ್ಬೋದು. ನಾವು ಹೇಳುವ ವಿಷಯಗಳನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ಒಂದು ಕಡೆ ಗುರ್ತ್ ಮಾಡಿಕೊಂಡಿದ್ರೆ, ನೋಟ್ ಮಾಡಿಕೊಂಡು ಪದೇ ಪದೇ ಅದನ್ನು ಓದ್ತಾ ಇದ್ರೆ, ಗಮನಿಸ್ತಾ ಇದ್ರೆ ನಿಮ್ಮ ಇಂಗ್ಲಿಷ್ ಸಾಕಷ್ಟು ಇಂಪ್ರೂವ್ ಆಗತ್ತೆ, ಒಳ್ಳೆ ಇಂಗ್ಲಿಷನ್ನು ನೀವು ಮಾತಾಡಲಿಕ್ಕೆ ಬಳಸಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಇಂಗ್ಲಿಷ್ ತರಗತಿಯನ್ನು ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ನೋಟ್ಬುಕ್ ಇರಲಿ ಪೆನ್ ಇರಲಿ ಅಂತ ಹೇಳಿ ನಾನು ಪದೇ ಪದೇ ನಿಮ್ಮ ಗಮನಕ್ಕೆ ಬರ್ತೇನೆ. ನೋಡಿ, ಕಳೆದ ತರಗತಿಯಲ್ಲಿ ನಾನು ನಿಮಗೆ ವರ್ಬ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಇಂಗ್ಲಿಷಿನ ವರ್ಬ್ ಅನ್ನೋ ಪದದ ಗುಂಪು ಏನಿದೆ, ಈ ಪದಗಳು ಹೇಗೆ ವರ್ತಿಸ್ತವೆ ಅಂತೇಳಿ ಕನ್ನಡಕ್ಕೆ ನೀವು ಹೋಲಿಸ್ಕೊಂಡಾಗ ಈ ವರ್ಬ್ನ ವಿಂಗಡಣೆ ಏನಿದೆಯಲ್ಲ, ರೆಗ್ಯುಲರ್ ಮತ್ತು ಇರೆಗ್ಯುಲರ್ ಅಂತ ಹೇಳಿ, ಆ ರೆಗ್ಯುಲರ್ ಇರೆಗ್ಯುಲರ್ ಪದಗಳ ವಿಂಗಡಣೆ ನಾವು ಕನ್ನಡದ ಭಾಷೆಯ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಅಂದರೆ ನಾವು ಅದನ್ನು ಏನು ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಳ್ತೀವಿ. ನೋಡಿ, ಓದಿದೆ ಓದಿದ್ದೇನೆ ಅಂತ ಹೇಳ್ತೀವಿ ಅಲ್ವಾ. ಇಂಗ್ಲಿಷ್ನಲ್ಲಿ ಏನಾಗತ್ತೆ ಅಂದರೆ, ರೀಡ್ ಓದು, ರೀಡಿಂಗ್ ಓದಿದ್ದುವೆ, ರೆಡ್ ಓದಿದೆ, ರೆಡ್ ಓದಿದ್ದೇನೆ, ಆನ್ಸರ್ ಉತ್ತರಿಸು, ಆನ್ಸರಿಂಗ್ ಉತ್ತರಿಸುತ್ತಿರುವೆ, ಆನ್ಸರ್ಡ್ ಉತ್ತರಿಸಿದೆ, ಆನ್ಸರ್ಡ್ ಉತ್ತರಿಸಿದ್ದೇನೆ. ನೋಡಿ, ಗಮನಿಸಿ, ಉತ್ತರಿಸಿದ್ದೇನೆ ಉತ್ತರಿಸಿದೆ, ಓದಿದೆ ಓದಿದ್ದೇನೆ. ಅಂದರೆ ಇಂಗ್ಲಿಷ್ನಲ್ಲಿ ಏನಾಗುತ್ತೆ, ಒಂದು ರೆಗ್ಯುಲರ್ ವರ್ಬ್ ಆಗುತ್ತೆ,

ಇನ್ನೊಂದು ಇರೆಗ್ಯುಲರ್ ವರ್ಬ್ ಆಗತ್ತೆ. ಈ ರೀತಿಯ ವ್ಯವಸ್ಥೆ ಇಂಗ್ಲಿಷ್ ನಲ್ಲಿ ಇದೆ. ಅದನ್ನ ಡಿಫಿಕಲ್ಟ್ ಅಂತ ಯೋಚನೆ ಮಾಡಿದ್ರೆ ಏನಾಗುತ್ತೆ, ನಾವು ಅದರಿಂದ ದೂರ ಇದ್ಬಿಡ್ತೀವಿ. ಆದ್ರೆ ಅದು ಡಿಫರೆಂಟ್ ಆಗಿರುತ್ತೆ ಅನ್ನೋದು ನಮ್ಮ ತಲೆಗೆ ಬರಬೇಕು. ಈಗ ಕನ್ನಡದಲ್ಲಿ ಕಡಗ ಅಂತ ಹೇಳ್ತೇವೆ, ಕೈಗೆ ಹಾಕೊಳ್ಳುವಂತ ಒಂದು ಕೈಗೆ ತೊಡುವಂತಹ ಒಂದು ಆಭರಣ, ಕಡಗ ಬ್ರೇಸ್ಲೆಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಬಹಳಷ್ಟು ಜನ ಬ್ರೇಸ್ಲೆಟ್ ಅನ್ನೋ ಪದನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಕಡಗ ಅದೇ ಇನ್ನೊಂದು ಪದ ಇದೆ, ಹಡ್ಗ, ಹಡ್ಗ ಸ್ವಾರ್ಡ್ ಕತ್ತಿ, ಹಡ್ಗ ಇಲ್ಲೇನಾಗತ್ತೆ ಮಹಾಪ್ರಾಣಕ್ಕ ಬರಬೇಕು, ಕಡಗ ಅಂತ ಹೇಳಿದಾಗ ಅಲ್ಪ ಪ್ರಾಣಕ್ಕ ಬರಬೇಕು. ಸೊ ಖಡ್ಗ ಅಂತ ಹೇಳ್ಬಿಡ್ಬೋದು ನಾವು, ಆದ್ರೆ ಸರಿಯಾದ ನಿಖರವಾಗಿ ಅಂದ್ರೆ ಸರಿಯಾದ ಕನ್ನಡವನ್ನ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಹಡ್ಗ ಅಂತ ಹೇಳ್ಬೇಕು, ಅ ಹೇಳ್ಬೇಕು. ಮಾತಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಕ ಅಂತ ಹೇಳ್ತೀವಿ. ಕಡಗ ಹಡ್ಗ ವ್ಯತ್ಯಾಸ ಇದೆ. ಈ ವ್ಯತ್ಯಾಸಗಳನ್ನ ನಾವು ಗಮನಿಸ್ಬೇಕು. ಮಾತಾಡ್ಬೇಕಾದ್ರೆ ಖಡ್ಗ ಅಂತ ಹೇಳೋದು ಒಂದ್ ಹಂತಕ್ಕೆ ಸರಿ, ಆದ್ರೆ ನೀವು ಪರೀಕ್ಷೆ ಬರೀಬೇಕಾದಾಗ ಅಥವಾ ಒಂದು ಬರವಣಿಗೆಯನ್ನು ನೀವು ಮಾಡಬೇಕಾದ್ರೆ ಸರಿಯಾದ ಉಚ್ಚಾರಣೆಯನ್ನು ಮಾಡಬೇಕು ಅಂತಾದಾಗ ನೀವೇನು ಹೇಳಬೇಕಾಗತ್ತೆ, ಹೆಡ್ಗ ಅಂತ ಹೇಳಬೇಕಾಗತ್ತೆ. ಸೊ ಕನ್ನಡದಲ್ಲೂ ಈ ವಿಶೇಷತೆ ಇದೆ, ಹೌದಲ್ವಾ? ಆದರೆ ಇದನ್ನ ಡಿಫಿಕಲ್ಟ್ ಅಂತ ನಾವು ಯಾರು ಯೋಚನೆ ಮಾಡಲ್ಲ. ಏನ್ ಮಾಡ್ತೀವಿ, ದೊಡ್ಡಕಾನ ಸಣ್ಣಕಾನ ಅಂತ ಹೇಳ್ತೀವಿ. ಆದರೆ ಅದನ್ನ ನಾವು ಸರಿಯಾಗಿ ಹೇಳಿದಾಗ ಅಲ್ಪಪ್ರಾಣ ಮಹಾಪ್ರಾಣ ಅಂತ ಹೇಳ್ಬೇಕು. ಆದರೆ ಈ ರೀತಿಯ ವಿಶೇಷತೆ ಕನ್ನಡದಲ್ಲಿ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಓ ದೊಡ್ಡ ಬರೀಬೇಕಾಗಿತ್ತು, ನಾನು ಸಣ್ಣ ಬರೆದ್ಬಿಟ್ಟೆ ಅಂತ ಹೇಳಿ ನೆನಪು ಮಾಡ್ಕೊಳ್ತೀವಿ. ಆದ್ರೆ ಕನ್ನಡನ ನಾವು ಕಷ್ಟ ಅಂತ ಹೇಳಲ್ಲ, ಆದ್ರೆ ಇಂಗ್ಲಿಷ್ ವಿಚಾರಕ್ಕೆ ಬಂದಾಗ ನಾವು ಅದನ್ನ ಕಷ್ಟ ಅಂತ ಹೇಳಿ ನಿರ್ಮಾಣ ಮಾಡಿಬಿಡ್ತೀವಿ. ಇದು ಇಂಗ್ಲಿಷ್ ಕಲಿಕೆಗೆ ನಮ್ಗೆ ಮುಂದೆ ಮಾಡುತ್ತೆ, ಅಡ್ಡ ಮಾಡುತ್ತೆ. ವರ್ಬ್ಗಳನ್ನ ಕಳೆದ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರೆಸೆಂಟ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ವಿಂಗಡಣೆ ಮಾಡ್ಕೊಳ್ತೀವಿ. ಈ ಪ್ರೆಸೆಂಟ್ ವರ್ಬಿಗೆ ಇಡಿ, ಐಇಡಿ ಅಥವಾ ಡಿ ಈ ಮೂರನ್ನ ಸೇರಿಸಿ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಎರಡನ್ನೂ ರಚಿಸುವಂತಹ ಪದಗಳನ್ನು ರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಈ ರೀತಿ ಆಗದೆ ಇರೋದನ್ನ ಇರೆಗ್ಯುಲರ್ ವರ್ಬ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಟೆ. ಈ ಇರೆಗ್ಯುಲರ್ ವರ್ಬ್ಗಳ ಬಗ್ಗೆ ತುಂಬಾ ತಲೆಬಿಸಿ ಮಾಡಿಕೊಳ್ಳುವಂತ ಅಗತ್ಯನೂ ಇಲ್ಲ, ಯಾಕಂದ್ರೆ ಒಂದು 200 ಪದಗಳು ಅಷ್ಟೇನೆ ಇರೆಗ್ಯುಲರ್ ವರ್ಬ್ಗಳಾಗಿ ಇಂಗ್ಲಿಷ್ ನಲ್ಲಿ ಬಳಕೆ ಆಗ್ತವೆ. ಓನ್ಲಿ 200 ವರ್ಡ್ಸ್. ಇರೆಗ್ಯುಲರ್ ವರ್ಬ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 200 ಪದಗಳಷ್ಟೇನೆ. ಈ 200 ಪದಗಳ ಪಟ್ಟಿಯನ್ನ ಬಹುತೇಕ ಎಲ್ಲ ಇಂಗ್ಲಿಷ್ ಭಾಷೆಯ ಟೆಕ್ಸ್ಟ್ ಬುಕ್ ನಲ್ಲಿ, ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನಲ್ಲಿ ಅಪೆಂಡಿಕ್ಸ್ ಅಂತ ಮಾಡೇ ಮಾಡಿರ್ತಾರೆ. ನಿಮ್ಗಿದು ತರಗತಿನಲ್ಲಿ ಕೂಡ ನಿಮ್ಮ ಟೀಚರ್ ನಿಮ್ಗೆ ಹೇಳ್ತಾರೆ. ಈ 200 ಪದಗಳನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಾಕು, ರೆಗ್ಯುಲರ್ ಇರೆಗ್ಯುಲರ್ ವರ್ಬ್ಗಳ ಏನು ವ್ಯತ್ಯಾಸನ ನಾವು ಸ್ಪಷ್ಟವಾಗಿ ಹೇಳ್ಬೋದು. ರೀಡ್ ರೀಡಿಂಗ್ ರೆಡ್ ರೆಡ್, ರನ್ ರನ್ನಿಂಗ್ ರ್ಯಾನ್ ರನ್, ನೋಡಿ ಪಿಂಕ್ ಪುಟ್. ಈ ಪದಗಳು ಹೀಗೆ ವಿಶೇಷವಾಗಿ ಇರುತ್ತವೆ ಅನ್ನೋದು ನಾವು ನೆನಪು ಮಾಡಿಕೊಂಡ್ರೆ ಸಾಕಾಗತ್ತೆ, ಅದನ್ನ ಅಭ್ಯಾಸ ಮಾಡಿಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಈ ಒಂದು ಸಣ್ಣ ಸೂಕ್ಷ್ಮತೆಯನ್ನ ಅಥವಾ ಈ ಸಣ್ಣ ವಿಷಯವನ್ನ ನಾವು ಸರಿಯಾಗಿ ನಿಭಾಯಿಸದೆ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇಲಿಯನ್ನ ಹುಲಿ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ತಾ ಇದ್ದೀವಿ. ಇರೋದು 200 ಪದಗಳಷ್ಟೇ, ಅದರಲ್ಲಿ ನಾವು ಪ್ರತಿನಿತ್ಯ ಬಳಸೋದು ಒಂದು 60-80 ಪದಗಳು, ಅದಕ್ಕಿಂತ ಜಾಸ್ತಿ ನಮ್ಮ ದಿನನಿತ್ಯ ಬಳಸೋದಿಲ್ಲ. ಸುಲಭ ಅಲ್ವಾ? ಏನ್ ಮಾಡ್ತೀವಿ, ಓ ಅಲ್ಲಿ ಮಾರ್ಕ್ಡ್, ಇಲ್ಲಿ ಯಾಕೆ ಕಟ್ಟೆಡ್ ಆಗಲ್ಲ ಅಂತಾನೇ ಪ್ರಶ್ನೆ ಮಾಡಿಕೊಂಡು ತುಂಬಾ ಸರಿ ಇಂಗ್ಲಿಷ್ ಬಗ್ಗೆ ತಮಾಷೆ ಮಾಡಿಕೊಂಡು ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಳ್ತೀವಿ. ಹಾಗ ಮಾಡಬಾರ್ದು. ವರ್ಬ್ ನಲ್ಲಿ ಈ ರೀತಿಯ ವಿಶೇಷತೆ ಇದೆ, ಈ ಡಿಫರೆನ್ಸ್ ಇದೆ. ಓ ಇದರ
ಇಲ್ಲಿದೆ.

ಲಿಸ್ಟ್ ಇಲ್ಲಿದೆ, ಈ ಲಿಸ್ಟ್ ಪ್ರಕಾರ ನಾವು ಇದನ್ನ ಮಾಡಬೇಕು ಬಳಸಬೇಕು ಅನ್ನೋ ಒಂದು ಯೋಚನೆ ನಿಮಗೆ ಬಂದರೆ ನೀವು ಎಂಟನೇ ಕ್ಲಾಸಲ್ಲಿ ಓದ್ತಾ ಇರಿ, ಹತ್ತನೇ ಕ್ಲಾಸಲ್ಲಿ ಓದ್ತಾ ಇರಿ, ನಿಮಗೆ ಒಳ್ಳೆ ಇಂಗ್ಲೀಷನ್ನು ಬಳಸೋದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ಇವತ್ತಿನ ಈ ಕ್ಲಾಸಲ್ಲಿ ವರ್ಬ್ಗಳ ವಿಚಾರಕ್ಕೆ ಬಂದಾಗ ಇನ್ನೊಂದು ಸಣ್ಣ ವಿಷಯ ಇದೆ, ಅದನ್ನ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತಾರೆ. ಹೆಲ್ಪಿಂಗ್ ವರ್ಬ್ ಅನ್ನೋದು ಮತ್ತೆ ಇಂಗ್ಲಿಷ್ ಭಾಷೆಯ ದೃಷ್ಟಿಯಿಂದ ಬಹಳ ವಿಶೇಷವಾದಂತಹ ಪದಗಳ ಬಳಕೆ. ಹೆಲ್ಪಿಂಗ್ ವರ್ಬ್ ಸಹಾಯಕ ಕ್ರಿಯಾಪದ. ವರ್ಬ್ಗಳೇನಿದೆ ಆ ವರ್ಬ್ಗಳಲ್ಲಿ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳ್ತಾ ಕೆಲವು ವರ್ಬ್ಗಳು ಯಾವುದೇ ಕ್ರಿಯೆಯನ್ನ ಸೂಚಿಸೋದಿಲ್ಲ, ಅವು ಸ್ಥಿತಿಯನ್ನ ವಿವರಿಸ್ತವೆ ಅಂತ ಹೇಳಿದ್ದೆ. ಉದಾಹರಣೆಗೆ ಐ ಆಮ್ ಎ ಟೀಚರ್, ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿ ಎರಡು ವಾಕ್ಯ ನಾನು ನಿಮಗೆ ಹೇಳಿದೆ. ಐ ಆಮ್ ಎ ಟೀಚರ್ ಅಂತ ಹೇಳಿದಾಗ ನಾನೀಗ ಟೀಚರ್ ಆಗಿದ್ದೇನೆ, ಇದು ನನ್ನ ಈಗಿನ ಸ್ಥಿತಿ. ಐ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ ನಾನು ಸ್ಟೂಡೆಂಟ್ ಆಗಿದ್ದೆ, ಇದು ನನ್ನ ಹಿಂದಿನ ಸ್ಥಿತಿ. ಇಲ್ಲಿ ಯಾವುದೇ ಕ್ರಿಯೆ ಇಲ್ಲ, ಅಂದ್ರೆ ಯಾವುದೇ ಕೆಲಸನ ಹೇಳ್ತಾ ಇಲ್ಲ. ಇಲ್ಲಿ ಏನು ಹೇಳ್ತಾ ಇದೆ, ನಾನೇನು ಆಗಿದ್ದೆ ಈಗ ನಾನೇನ್ ಆಗಿರುವೆ ಅಂತ ಹೇಳುತ್ತೆ. ಹಾಗೆ ನಾನು ನಿಮ್ಗೆ ಇನ್ನೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ, ಮುಂದೆ ಐ ವಿಲ್ ಬಿ ಎ ಡ್ರೈವರ್ ಅಂತ ಹೇಳಿ, ನಾನು ಮುಂದೆ ಡ್ರೈವರ್ ಆಗುವೆ, ವಿಲ್ ಬಿ ಅ ಡ್ರೈವರ್ ಅಂತ ಹೇಳಿ. ಈ ಈಸ್, ವಾಸ್ ಮತ್ತೆ ಬಿ ಪದಗಳನ್ನ ನಾನೇನ್ ಬಳಸ್ತಾ ಇದ್ದೀನಿ, ಇವನ್ನ ಸ್ಥಿತಿ ಸೂಚಕ ಪದಗಳು ಅಂತ ಹೇಳಿ ಹೇಳ್ತಾರೆ. ಬಿ ವರ್ಬ್ಸ್ ಅಂತ ಕೂಡ ಹೇಳ್ತಾರೆ. ಹಾಗೆ ಇಂಗ್ಲಿಷ್ ನಲ್ಲಿ ಹ್ಯಾಸ್ ಅನ್ನೋ ಪದ ಇದೆ, ಎಚ್ ಎ ಎಸ್ ಹ್ಯಾಸ್. ಹ್ಯಾವ್ ಅನ್ನೋ ಪದ ಇದೆ, ಎಚ್ ಎ ವಿಇ ಹ್ಯಾವ್. ಹ್ಯಾಡ್ ಅನ್ನೋ ಪದ ಇದೆ, ಎಚ್ ಎ ಡಿ ಹ್ಯಾಡ್. ಸೊ ಈ ರೀತಿಯ ಪದಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ ಇಂಗ್ಲಿಷ್ ನಲ್ಲಿ. ಇದು ನಾವು ಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಏನೋ ದೊಡ್ಡ ವಿಷಯ ಅಲ್ಲ, ಅದು ವರ್ಬ್ಗಳ ಪದಗಳ ವರ್ಬ್ ಪದಗಳ ಬಳಕೆಯಲ್ಲಿ ಇರುವಂತಹ ಡಿಫರೆನ್ಸಸ್, ಭಿನ್ನತೆಗಳು. ಉದಾಹರಣೆಗೆ ವರ್ಬ್ ಅಂತ ನಾವು ಯೋಚನೆ ಮಾಡಬೇಕಾದ್ರೆ ಈ ಸ್ಟೇಟ್ ಆಫ್ ಬೀಯಿಂಗ್ ವರ್ಬ್ ಅಂತ ಹೇಳಿದೆ, ಕ್ರಿಯೆಯನ್ನ ಸೂಚಿಸುವಂತ ಪದಗಳು ಅಂತ ಹೇಳಿದೆ, ರೆಗ್ಯುಲರ್ ಅಂತ ಹೇಳಿದೆ, ಇರೆಗ್ಯುಲರ್ ಅಂತ ಹೇಳಿದೆ. ಹಾಗೆ ಹೆಲ್ಪಿಂಗ್ ವರ್ಬ್ ಅನ್ನೋದು ಕೂಡ ಒಂದು. ಅಂದ್ರೆ ಒಂದು ವಿಷಯ ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹೆಲ್ಪಿಂಗ್ ವರ್ಬ್ಗಳ ವ್ಯವಸ್ಥೆ ಕನ್ನಡದಲ್ಲಿ ಇಲ್ಲಿ, ಕನ್ನಡದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆಯ ರೀತಿಯ ಬಳಕೆ ಇಲ್ಲ. ಇದು ಇಂಗ್ಲಿಷ್ಗೆ ಸೀಮಿತವಾದಂತಹ ಒಂದು ವಿಶೇಷವಾದಂತಹ ಬಳಕೆಯ ವ್ಯವಸ್ಥೆ, ಹೆಲ್ಪಿಂಗ್ ವರ್ಬ್ ಅನ್ನೋದು. ಹಾಗಾಗಿ ನಾವು ತುಂಬಾ ಸರಿ ಈ ಹೆಲ್ಪಿಂಗ್ ವರ್ಬ್ಗಳ ಬಗ್ಗೆ ಕನ್ಫ್ಯೂಷನ್ಗೆ ಕಾರಣ ಮಾಡ್ಕೋತೀವಿ ಅಥವಾ ಗೊಂದಲಕ್ಕೆ ಒಳಗಾಗ್ತೀವಿ. ಈ ಹೆಲ್ಪಿಂಗ್ ವರ್ಬ್ ಅನ್ನ ಯಾಕೆ ಇಂಗ್ಲಿಷ್ ನಲ್ಲಿ ಬಳಸ್ತಾರೆ, ಇದ್ರ ಬಗ್ಗೆ ನೀವು ಒಂದು ಪ್ರಶ್ನೆಯನ್ನ ಹಾಕೊಳ್ಬೇಕು. ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ ನಲ್ಲಿ ಯಾಕೆ ಇದೆ, ವೈ? ನೋಡಿ, ವಾಟ್, ವೈ ಮತ್ತೆ ಹೌ, ಈ ಮೂರು ಪ್ರಶ್ನೆಗಳಿಗೆ ನಾವು ಯಾವಾಗ್ಲೂ ಉತ್ತರವನ್ನ ಕೊಡೋ ಹಾಗಿರಬೇಕು. ಅಥವಾ ವಾಟ್, ವೈ, ಹೌ, ಅದು ಏನು, ಯಾಕೆ ಮತ್ತೆ ಹೇಗೆ ಇದೆ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಬರಬೇಕು. ಈ ಪ್ರಶ್ನೆಗಳು ಬರಲಿಲ್ಲ ಅಂದ್ರೆ ನಮಗೆ ಕಲಿಯೋದು ಕಷ್ಟ. ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು, ಹೆಲ್ಪಿಂಗ್ ವರ್ಬ್ ಅನ್ನೋದು ಏನು ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳಿಗೆ ಸ್ವತಃ ನೆಗೆಟಿವ್ ಆಗುವಂತಹ ಶಕ್ತಿ ಇಲ್ಲ. ಏನ್ ಹಾಗಂದ್ರೆ ನೋಡಿ, ಓದು, ಓದುವುದಿಲ್ಲ, ಮಾತನಾಡು, ಮಾತನಾಡುವುದಿಲ್ಲ, ನೋಡು, ನೋಡುವುದಿಲ್ಲ. ಕನ್ನಡದಲ್ಲಿ ಇಲ್ಲ ಅನ್ನೋದನ್ನ ಆ ಪದದ ಭಾಗವಾಗಿ ಸೇರಿಸ್ಕೊಂಡ್ಬಿಡ್ತೀವಿ. ಆದರೆ ಇಂಗ್ಲಿಷ್ ನಲ್ಲಿ ಸ್ಪೀಕ್ ನಾಟ್ ಅಂತ, ಸಿ ನಾಟ್ ಅಂತ, ಲಿಸನ್ ನಾಟ್ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ. ಆ ಪದಗಳನ್ನ, ಕ್ರಿಯೆಯನ್ನ ಸೂಚಿಸುವಂತಹ ಕ್ರಿಯಾಪದಗಳನ್ನ
ನಾವು ನಕಾರಾತ್ಮಕ

ಅರ್ಥ ಅಂದ್ರೆ ನೆಗೆಟಿವ್ ಇಲ್ಲ ಅನ್ನೋ ಅರ್ಥಕ್ಕೆ ತರಬೇಕಾದ್ರೆ ಇನ್ನೊಂದು ಪದದ ಸಹಾಯವನ್ನ ತಗೊಂಡು ಆ ಪದಗಳನ್ನ ನೆಗೆಟಿವ್ ಮಾಡಬೇಕಾಗತ್ತೆ. ಉದಾಹರಣೆಗೆ, ನಾನು ಇಂಗ್ಲಿಷ್ ಮಾತನಾಡುತ್ತಿರುವೆ, ಐ ಆಮ್ ಸ್ಪೀಕಿಂಗ್ ಇಂಗ್ಲಿಷ್. ಐ ಆಮ್ ನಾಟ್ ಸ್ಪೀಕಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ. ನೋಡಿ, ಸ್ಪೀಕಿಂಗ್ ಮಾತನಾಡುತ್ತಿರುವೆ, ಮಾತನಾಡುತ್ತಿಲ್ಲ ಕನ್ನಡದಲ್ಲಿ ಅಲ್ವಾ. ಆದ್ರೆ ಇಲ್ಲೇನಾಗತ್ತೆ, ಐ ಆಮ್ ನಾಟ್ ಸ್ಪೀಕಿಂಗ್ ಅಂತ ಹೇಳಬೇಕು. ಐ ಆಮ್ ನಾಟ್ ಸ್ಪೀಕಿಂಗ್, ನೀವು ಗಮನಿಸಿದ್ರೆ ಸ್ಪೀಕಿಂಗ್ ಅನ್ನೋ ಪದ ಹಾಗೆ ಉಳ್ಕೊಳ್ಳುತ್ತೆ, ಅದರಲ್ಲಿ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಆದ್ರೆ ಕನ್ನಡದಲ್ಲಿ ಏನಾಗತ್ತೆ, ಮಾತನಾಡುತ್ತಿರುವೆ ಸ್ಪೀಕಿಂಗ್, ಮಾತನಾಡುತ್ತಿಲ್ಲ. ಆದ್ರೆ ಇಂಗ್ಲಿಷ್ಗೆ ಬಂದಾಗ ಐಮ್ ನಾಟ್ ಸ್ಪೀಕಿಂಗ್, ಇಲ್ಲ ಮಾತನಾಡು ಅನ್ನೋ ಅರ್ಥದಲ್ಲಿ ನಮಗೆ ಕಾಣುತ್ತೆ. ಆದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ, ನಾನು ಇಂಗ್ಲಿಷ್ ಮಾತನಾಡುತ್ತಿಲ್ಲ, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್, ಐ ಆಮ್ ನಾಟ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇಲ್ಲಿ ಆಮ್ ಅನ್ನುವ ಪದ ನಾನು ನೆಗೆಟಿವ್ ಆಗಿ ಸ್ಪೀಕಿಂಗ್ ಅನ್ನೋ ಪದವನ್ನ ನೆಗೆಟಿವ್ ಮಾಡಿಕೊಡತ್ತೆ. ಸ್ವಲ್ಪ ಯೋಚನೆ ಮಾಡಕ್ ಸಾಧ್ಯ ಆಗ್ತಿದಲ್ಲ, ಕನ್ನಡದಲ್ಲಿ ಈ ತರದ ವ್ಯವಸ್ಥೆ ಇಲ್ಲ. ನೇರವಾಗಿ ಕ್ರಿಯಾಪದವನ್ನೇ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿ ಇಲ್ಲ ಅಂತ ಹೇಳಿ ಪದವನ್ನ ಜೊತೆಗೆ ಸೇರಿಸಿ ಬೆಳೆಸ್ಬಿಡ್ತೇವೆ. ಆದ್ರೆ ಇಂಗ್ಲಿಷ್ನಲ್ಲಿ ಅದನ್ನೇ ಹೇಳುವ ಅದೇ ಅರ್ಥ, ಆದ್ರೆ ಅದನ್ನ ಹೇಳುವ ರೀತಿ ಮತ್ತದನ್ನ ಬರೆಯುವ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಈ ಡಿಫರೆನ್ಸ್ ಅನ್ನ ನಾವೇನ್ ಮಾಡ್ತೀವಿ, ಡಿಫಿಕಲ್ಟ್ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಯಾವ ಪದಗಳು ಈ ರೀತಿ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳನ್ನ ನೆಗೆಟಿವ್ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡುತ್ತೋ ಅಂತಹ ಪದಗಳನ್ನ ನಾವು ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಈ ಹೆಲ್ಪಿಂಗ್ ವರ್ಬಿನ ಗುಂಪಿನ ಪದಗಳೇನಿರುತ್ತವೆ, ಅವು ಸ್ವತಃ ನೆಗೆಟಿವ್ ಆಗ್ತವೆ. ಈಸ್ ಈಸ್ ನಾಟ್ ಆಗತ್ತೆ, ಆಮ್ ಆಮ್ ನಾಟ್ ಆಗತ್ತೆ, ಆರ್ ಆರ್ ನಾಟ್ ಆಗತ್ತೆ, ಆಮೇಲೆ ವಾಸ್ ವಾಸ್ ನಾಟ್ ಆಗತ್ತೆ, ವರ್ ವರ್ ನಾಟ್ ಆಗತ್ತೆ, ಹಾಗೆ ಹ್ಯಾಸ್ ಹ್ಯಾಡ್ ಹ್ಯಾವ್ ಈ ಪದಗಳು, ಮತ್ತಿನ್ನೊಂದು ಗುಂಪಿನ ಪದಗಳು ಡೂ ಡಸ್ ಡಿಡ್ ಗುಂಪಿನ ಪದಗಳು, ಈ ಎಲ್ಲ ಪದಗಳನ್ನು ನಾವು ಹೆಲ್ಪಿಂಗ್ ವರ್ಬ್ ಆಗಿ ಬಳಕೆ ಮಾಡ್ತೇವೆ. ನೀವು ಒಂದು ಪಟ್ಟಿಯನ್ನು ನೀವು ಮಾಡ್ಕೊಳ್ತೀರಿ ಅಂತಾದರೆ, ಆ ಒಂದು ಸಣ್ಣ ಪಟ್ಟಿಯನ್ನು ನೀವು ರಚನೆ ಮಾಡಿಕೊಳ್ಬೋದು. ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ಇಂಗ್ಲಿಷಿನ ಟೆನ್ಸ್ಗಳನ್ನು ಪರಿಚಯ ಮಾಡಿಕೊಳ್ತೇನೆ. ಟೆನ್ಸ್ ಮತ್ತು ವರ್ಬ್ಗಳ ನಡುವಿನ ವ್ಯತ್ಯಾಸ ಈಗ ಆಲ್ರೆಡಿ ನಿಮಗೆ ವಿವರಿಸಿ ಹೇಳಿದ್ದೇನೆ. ಟೆನ್ಸ್ ಅಂದ್ರೇನು, ವರ್ಬ್ ಅಂದ್ರೇನು ಅಂತ ಹೇಳಿ. ವರ್ಬ್ ಅಂದರೆ ಒಂದು ಪದ, ಟೆನ್ಸ್ ಅಂತ ಹೇಳಿದ್ರೆ ಕಾಲಸೂಚಕ ವ್ಯವಸ್ಥೆ. ನೋಡಿ, ಹೆಲ್ಪಿಂಗ್ ವರ್ಬ್ ಆಗಿ ಇಂಗ್ಲಿಷ್ನಲ್ಲಿ ಬಳಕೆಯಾಗುವಂತಹ ವರ್ಬ್ಗಳು ಯಾವುವು ಅಂತ ಹೇಳಿದ್ರೆ, ಒಂದು ಕಡೆ ಬರ್ಕೊಳ್ಳಿ. ಈಸ್ ಐ ಎಸ್ ಈಸ್, ಆಮ್ ಎಎಂ ಆಮ್, ಆರ್ ಎ ಆರ್ ಇ ಆರ್, ವಾಸ್ ಡಬ್ಲ್ಯೂ ಎಎಸ್ ವಾಸ್, ವರ್ ಡಬ್ಲ್ಯೂ ಇ ಆರ್ ಇ ವರ್, ಹ್ಯಾಸ್ ಹ್ಯಾವ್ ಹೆಚ್ ಎ ವಿ ಇ, ಆಗಲೇ ಹೇಳಿದ್ದು ಹ್ಯಾಸ್ ಹೆಚ್ ಎ ಎಸ್ ಹೆಚ್ ಎ ವಿ ಇ ಹ್ಯಾವ್, ಹ್ಯಾಡ್ ಹೆಚ್ ಎ ಡಿ ಹ್ಯಾಡ್, ಡೂ ಡಿ ಒ ಡೂ, ಡಸ್ ಡಿ ಒ ಇ ಎಸ್ ಡಸ್, ಡಿಟ್ ಡಿ ಐ ಡಿ ಡಿಟ್, ಹಾಗೆ will w i l l will, shall s h a l l shall. ಇಟ್ಟು ಪದಗಳ ಒಂದು ಟಿಯನ್ನು ನೀವು ಇಟ್ಕೊಂಡಿದ್ರೆ ನಿಮಗೆ ಹೆಲ್ಪಿಂಗ್ ವರ್ಬ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ವಿಲ್ ಮತ್ತು ಶಲ್ ಸ್ವಲ್ಪ ವಿಶೇಷವಾದಂಥ ಪದಗಳಾಗಿರ್ತವೆ. ಅವುಗಳ ಬಳಕೆ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾನು ನಿಮಗೆ ವಿವರಿಸ್ತೇನೆ. ಈಗ ನೀವು ಪಟ್ಟಿ ಮಾಡಿಕೊಂಡಂತ ಈಸ್ ಆಮ್ ಆರ್ ವಾಸ್ ವರ್ ಹ್ಯಾಸ್ ಹ್ಯಾವ್ ಹ್ಯಾಡ್ ಡೂ ಡಸ್ ಡಿಡ್ ಹಾಗೆ ವಿಲ್ ಶಲ್ ಈ ಪದಗಳು ಬಹಳ ಮುಖ್ಯವಾದಂತ ಹೆಲ್ಪಿಂಗ್ ವರ್ಬ್ ಆಗಿರುತ್ತವೆ. ನೋಡಿ, ಒಂದು 10-12 ಪದಗಳ ನಿಮ್ಮ ಕೈಲಿ ಈಗ ಇದೆ. ಈ ಪದಗಳ ಬಳಕೆಯನ್ನ ನಾವು ಸ್ಪಷ್ಟವಾಗಿ ಇಟ್ಕೊಂಡು

ಬಿಟ್ರೆ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಈ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸೋ ವಿಚಾರದಲ್ಲಿ ನಾವು ಗೊಂದಲಕ್ಕೆ ಒಳಗಾಗೋದು ಅಂದರೆ ನಮ್ಮಿಂದಾಗೋ ಏನಪ್ಪ ಅಂತ ಹೇಳಿದ್ರೆ ಇವುಗಳನ್ನು ಪದೇ ಪದೇ ಬರೆಯುವ ಅಭ್ಯಾಸ ಮಾಡುವ ಒಂದು ಹ್ಯಾಬಿಟ್ ನಮ್ಮಲ್ಲಿ ಇರಲ್ಲ. ಈಗ ನಾನು ನಿಮಗೆ ಡೂ ಡಸ್ ಡಿಡ್ ಅಂತ ಹೇಳಿದೆ. ಇವತ್ತು ನೀವು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದ್ರೆ ಎಲ್ಲೇ ಡೂ ಡಸ್ ಡಿಡ್ ಬಂದರೂ ನೀವು ಒಂದು ನಿಮಿಷ ನಿಂತು ಇಲ್ಲಿ ಹೇಗೆ ಬಳಕೆ ಆಗಿದೆ ಅಂತ ಹೇಳಿ ಗಮನಿಸುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್ ಅನ್ನೋ ಪದಗಳನ್ನು ಹೇಳಿದೆ. ಎಲ್ಲಿ ಈ ಪದಗಳು ಬಂದಿದೆ? ಈ ವಾಕ್ಯದಲ್ಲಿ ಇದೆ. ನವೀನ್ ಹ್ಯಾಸ್ ಎ ಬುಕ್. ಓ, ಇಲ್ಲಿ ನವೀನ್ ಹ್ಯಾಸ್ ಎ ಬುಕ್, ಹ್ಯಾಸ್ ಅಂತ ಇದೆ. ಈ ಹ್ಯಾಸ್ ಅನ್ನುವಂಥ ಪದ ಈ ವಾಕ್ಯದಲ್ಲಿ ಬಂದಿದೆ. ವಿ ಹ್ಯಾವ್ ಅ ಕ್ಲಾಸ್. ಓ, ಇಲ್ಲಿ ಹ್ಯಾವ್ ಅನ್ನುವಂಥ ಪದ ಬಂದಿದೆ. ಈ ರೀತಿ ನೀವು ಗುರುತಿಸಬೇಕಾಗತ್ತೆ. ರಮ್ಯಾ ಈಸ್ ಎ ಸ್ಟೂಡೆಂಟ್. ಓ, ಇಲ್ಲಿ ರಮ್ಯಾ ಈಸ್, ಈಸ್ ಇದೆ, ಎ ಸ್ಟೂಡೆಂಟ್ ಅಂತಿದೆ. ರಮ್ಯಾ ಆ್ಯಂಡ್ ರಶ್ಮಿ ಆರ್ ಫ್ರೆಂಡ್ಸ್. ಓ, ಇಲ್ಲಿ ರಮ್ಯಾ ಆ್ಯಂಡ್ ರಶ್ಮಿ ಆರ್ ಬಂದಿದೆ, ಆರ್ ಫ್ರೆಂಡ್ಸ್. ಇಲ್ಲಿ ಆರ್ ಇದೆ, ಈಸ್ ಇದೆ, ಆ್ಯಮ್ ಇದೆ, ಹ್ಯಾಸ್ ಇದೆ, ಹ್ಯಾವ್ ಇದೆ, ಹ್ಯಾಡ್ ಇದೆ, ಡೂ ಡಸ್ ಡಿಡ್ ಪದಗಳು ಹೀಗೆ ಬಳಕೆ ಆಗ್ತಾ ಇದ್ದಾವೆ ಅನ್ನೋದನ್ನು ನೀವು ಗಮನ ಇಟ್ಟು ನೋಡಲಿಕ್ಕೆ ಶುರು ಮಾಡಿದಾಗ ನಿಮ್ಮ ಮೆದುಳಿನಲ್ಲಿ, ನಿಮ್ಮ ನೆನಪಿನ ಕೋಶದಲ್ಲಿ ಆ ವಾಕ್ಯ ಪ್ರಕಾರಗಳು ಫಿಕ್ಸ್ ಆಗ್ತವೆ. ಆ ವಾಕ್ಯ ಪ್ರಕಾರಗಳು ಹೀಗೆ ಬಳಕೆ ಆಗಿದ್ದಾವೆ ಅನ್ನುವಂಥ ಒಂದು ಯೋಚನೆ, ಒಂದು ಅರಿವು, ಅವೇರ್ನೆಸ್ ಅಂತ ಹೇಳ್ತೀವಿ, ಅದು ನಿಮ್ಮಲ್ಲಿ ಮೂಡ. ಆಗ ನೀವೇನು ಮಾಡ್ತೀರಿ, ಈ ವಾಕ್ಯಗಳನ್ನು, ಈ ಪದಗಳನ್ನು ಹೇಗೆ ಬಳಸ್ತಾ ಹೋಗಬೇಕು ಅನ್ನೋದರ ಸ್ಪಷ್ಟತೆ ನಿಮಗೆ ಬರಲಿಕ್ಕೆ ಶುರುವಾಗುತ್ತೆ. ಈ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿದ್ರೆ ಇಷ್ಟನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳು ಸ್ವತಃ ನೆಗೆಟಿವ್ ಆಗುವಂತಹ ಅವಕಾಶ ಇಲ್ಲ. ಯಾಕೆ ಸರ್ ಇಲ್ಲ? ಅದ್ಯಾಕೆ ಸರ್ ಇಂಗ್ಲಿಷ್ನಲ್ಲಿ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು ಸ್ವತಃ ನೆಗೆಟಿವ್ ಆಗೋದಿಲ್ಲ ಅಂತೇನಾದರೂ ಪ್ರಶ್ನೆ ಬಂತ? ವೆರಿ ಗುಡ್, ಆ ರೀತಿ ಪ್ರಶ್ನೆ ಬರಬೇಕು. ಕನ್ನಡದಲ್ಲಾಗತ್ತೆ, ಇಂಗ್ಲಿಷಲ್ಲಿ ಯಾಕಾಗಲ್ಲ? ಇಂಗ್ಲಿಷ್ ಮಾತಾಡುವ ಇಂಗ್ಲೆಂಡಿನ ಜನ ಹಾಗೆ ಕ್ರಿಯೆಯನ್ನು ಸೂಚಿಸುವಂತಹ ಕ್ರಿಯಾಪದಗಳನ್ನು ಸ್ವತಃ ನೆಗೆಟಿವ್ ಆಗುವ ವ್ಯವಸ್ಥೆಯನ್ನು ಅನುಸರಿಸೋದಿಲ್ಲ. ಅವರು ಅದನ್ನು ನಿರ್ಮಿಸ್ಕೊಂಡಿಲ್ಲ, ಅವರು ಅದನ್ನು ಬಳಸ್ತಾ ಇಲ್ಲ. ಇವ್ರೇನು ಮಾಡ್ತಾ ಇದ್ದಾರೆ, ಕನ್ನಡದ ಥರ ನೋಡು ನೋಡಲ್ಲ ಅಂತ ಹೇಳೋದ್ರ ಬದಲು ಸಿ, ಡು ನಾಟ್ ಸಿ ಅಂತ ಹೇಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೋಡು ಸಿ, ನೋಡಲ್ಲ ಡು ನಾಟ್ ಸಿ, ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಸೊ ನಾವು ಅವರ ಭಾಷೆಯನ್ನು ಬಳಸ್ತಾ ಇದ್ದೀವಿ, ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಡು ನಾಟ್ ಸಿ ಅಂತ ಹೇಳಬೇಕಾಗತ್ತೆ. ಕನ್ನಡದ ರೀತಿಯಲ್ಲಿ ಸಿ ನಾಟ್ ಅಂತ ಹೇಳೋದಕ್ಕೆ ಹೋಗಬಾರ್ದು. ನಾವು ಇಂಗ್ಲಿಷ್ ಭಾಷೆಯನ್ನು ಅವರು ಹೇಗೆ ಬಳಸ್ತಾರೋ ಹಾಗೆ ಬಳಸುವಂತಹ ಒಂದು ವ್ಯವಸ್ಥೆಯನ್ನು ನಾವು ಅನುಸರಿಸಬೇಕಾಗತ್ತೆ. ಹಾಗೆ ಅವರು ಕನ್ನಡವನ್ನು ಬಳಸುವಾಗ ನಾವು ಕನ್ನಡ ಭಾಷೆಯನ್ನು ಹೇಗೆ ಬಳಸ್ತೀವೋ ಅದೇ ವ್ಯವಸ್ಥೆಯನ್ನು ಅವರು ಕೂಡ ಅನುಸರಿಸ್ತಾರೆ. ಹಾಗಾಗಿ ಇಂಗ್ಲಿಷ್ನಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಬಳಕೆಯಲ್ಲಿವೆ. ಆ ಬಳಕೆಯ ಕಾರಣ ಇದು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಆ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ನಮಗೆ ಸುಲಭ ಆಗುತ್ತೆ. ಈ ಹೆಲ್ಪಿಂಗ್ ವರ್ಬ್ಗಳನ್ನು ಇಂಗ್ಲಿಷ್ನಲ್ಲಿ ಯಾಕೆ ಬಳಸ್ತೇವೆ ಅನ್ನೋದು ನಿಮಗೆ ಅರ್ಥ ಆಯ್ತಲ್ಲ. ನೋಡಿ, ಇವತ್ತಿನ ಈ ತರಗತಿಯಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಅಂದರೆ ಏನು ಮತ್ತು ಯಾವ ಕಾರಣಕ್ಕಾಗಿ ವೈ ಬಳಕೆಯಲ್ಲಿ ಇವೆ ಅನ್ನೋದನ್ನು ವಿವರಿಸಿದ್ದೇನೆ. ಮುಂದಿನ ತರಗತಿಗಳಲ್ಲಿ ಅವು ಹೇಗೆ ಬಳಕೆ ಆಗ್ತವೆ, ಹೌ ಆರ್ ದೇ ಯೂಸ್ಡ್ ಅನ್ನೋ ವಿವರವನ್ನು ಮುಂದಿನ ತರಗತಿಗಳಲ್ಲಿ ನೀಡ್ತೇನೆ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಹೆಲ್ಪಿಂಗ್ ವರ್ಬ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ದೇವಿ ಮಹಾತ್ಮೆ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಮಹಾಮುನಿಗಳಾದ ಸುಮೇಧರು ಯಾ ಸುರಥ ಸಮಾಧಿಯದೆ ಮಹಾಪರಾಕ್ರಮಿಯಾಗಿರತಕ್ಕಂತಹ ದೈತ್ಯ ಧೂಮ್ರಲೋಚನೆಗಳು ಸುಟ್ಟುರುಹಿ ಹೋದ ಬಳಿಕ ರಾಕ್ಷಸ ಸೇನೆ ಸಂಪೂರ್ಣ ನಾಶವಾಗುತ್ತಲೂ ಭಯಗೊಂಡಿರತಕ್ಕಂಥವರು ಮುಂದೆ ಯಾರಿಂದ ಯಾವ ರಕ್ಷಣೆ ತಮಗೆ ದೊರಕೀತು ಅಂತ ನಡುಗುತ್ತಾ ಇರತಕ್ಕಂತಹ ಕಾಲದಲ್ಲೇ ಚಂಡಮುಂಡರಿಗೆ ಆಜ್ಞೆ ಕೊಟ್ಟು ಕಳುಹಿ ಹೇಗಾದ್ರೂ ಆಕೆಯನ್ನು ಗೆದ್ದು ತರಬೇಕು ಅಂತ ಕಳುಹಿ ಕೊಟ್ಟಿದ್ದಾರೋ ಅಂಥ ಅಸುರರು ಸರಿಹಿತ್ತ ಆಗಮಿಸಿ ಆ ದೇವಿಯನ್ನು ಅಪಹರಿಸಬೇಕು ಅಂತ ಪ್ರಯತ್ನ ಮಾಡುತ್ತಲೇ ದದೃಶು ತಥೋ ದೇವಿ ನೋಡುತ್ತಾಳೆ ಪರ್ವತಾಗ್ರದಲ್ಲಿ ಹೋಗಿ ಕುಳಿತಿದ್ದಾಳೆ ಆಕೆ ಸಿಂಹಸ್ಯೋಪರಿ ಶೈಲೇಂದ್ರ ಶೃಂಗೆ ಮಹತಿ ಕಾಂಚನೆ ಚಿನ್ನದ ಪರ್ವತದ ಮೇಲೆ ಸಿಂಹಸ್ಕಂದ ಕುಳಿತಿದ್ದಾಳೆ ಕೌಶಿಕಿ ಇವರ ನೋಡುತ್ತಲೇ

ಖಡಗ ಪಾಶಂಗಳನ್ನು ಧರಿಸಿ ಹುಬ್ಬು ಗಂಟಿಕ್ಕಿ ಆ ಸಿಂಹ ಸ್ಕಂದವನ್ನೇರಿದವಳು ಪರ್ವತೆಯಿಂದ ಕೆಳಗಿಳಿದು ಧಾವಿಸ್ತಾ ಇದ್ದಾಳೆ ಅಸುರರ ಬಳಿ. ತೊಡಗಿತು ಭೀಕರ ಕದನ, ಸಮುದ್ರವೇ ಉಕ್ಕೇರಿ ಗಗನವನ್ನು ಮುಟ್ಟಿತೋ ಎಂಬಂತೆ ಹುಡುಹುಡಿಸಿದಂತೆ ಏಕ ಪ್ರಕಾರ ಸಮಸ್ತ ಪೃಥ್ವಿ ಜಯಗಳು.

ಕಾರ್ಯಗಳ ಚಂಡು ರಕ್ತದೋಕುಳು ಎಲ್ಲೆಡೆ ಚಿರತೆ ಚರ್ಮವ ಹೊದೆದ ದೇವಿಯು ಶಿರದ ಮಾಲಾ ವಿಭೂಷಿತೆಯು ತೆರೆದ ಬಾಯಿ ಗುಳಿ ಕಣ್ಣಿನಲ್ಲಿ ಚೂ

ಕಾಯ್ದು ಜಗಿವಳು ರಥವ ಸಾರಥಿ ಕರಕೆ ಸಿಗುತಿಹ ವಸ್ತುಗಳ ತಾನುಂಗಿ ಗರ್ಜಿಪಳು. ಬ್ರಹ್ಮಾಂಡವನ್ನೇ ನುಂಗ್ತಾ ಇದ್ದ. ಆಕೆಯ ಕ್ರೂರವಾದ ಹಲ್ಲುಗಳ ಮಧ್ಯದಲ್ಲಿ ಪುಡಿ ಪುಡಿಯಾಗಿ ಹೋಯ್ತಂತೆ ರಥ ಸಾರಥಿ ಮೊದಲಾಗಿರ್ತಕ್ಕಂಥ ಎಲ್ಲ ವಸ್ತುಗಳು. ಚಂಡಮುಂಡರು ನಾನಾ ಪ್ರಯತ್ನದಿಂದ ಬದುಕಬೇಕೆಂಬುದಾಗಿ ಮುಂದಕ್ಕೆ ಬಂದರೂ ಕೂಡ ಆ ಮಹಾದೇವಿ ಕೈಯಲ್ಲಿ ಬದುಕೋದೇ ಸಾಧ್ಯವಾಗಲಿಲ್ಲ. ಅವರ ರುಂಡಗಳನ್ನು ಕಡಿದು ಚೆಲ್ಲಿ

ಜಂಡುರುಳಿ ಮಾತೆಯ ಪಾದಕ್ಕೆ ಅರಗುತ್ತಾ ಇದ್ದ. ಚಂಡಮುಂಡರಣ್ಣತ್ತ ಚಂಡಾಳಿಯವರ ರುಂಡವನ್ನು ಬಿಸುಟು ರಕ್ತದೋಕುಳಿಯಲ್ಲಿ ಮಿಂದಿದ್ದಾಳೆ. ಆಗಲೇ ಶುಂಭ ಪಾತಾಳಲೋಕದ ಮತ್ತೆ ದೈತ್ಯರನ್ನು ಕರೆಸಿದ್ದಾನೆ.

ಕುಂಭ ದೈತ್ಯನವರಿ ಸುಶೀಘ್ರದಲ್ಲಿ. ಶುಂಭನನ್ನು ವಿವಾಹವಾಗು, ಇಲ್ಲವಾದ್ರೆ ನನ್ನ ಬಿಡೋದಿಲ್ಲ ಎಂಬುದಾಗಿ ಆ ಪಾತಾಳ ಲೋಕದಿಂದ ಬಂದಂತ ರಾಕ್ಷಸರ ಸೇನೆ ಸುತ್ತಲೂ ಮುತ್ತುತ್ತಿರುವ ಒಬ್ಬೊಬ್ಬ ರಾಕ್ಷಸನ ಬಳಿ ಒಬ್ಬೊಬ್ಬ ದೇವಿಯಾಗಿ ಕಾಣಿಸ್ತಾ ಇದ್ದಾಳೆ. ಅಚ್ಚರಿಯಾಯ್ತು, ಎಲ್ಲರೂ ನೋಡ್ತಾ ಇದ್ದಾರೆ.

ದೇವಿಯವ ರೂಪವೇ ಕಾಣಿಸ್ತಕ್ಕಂತಹದ್ದಾಯ್ತಂತೆ. ಒಬ್ಬೊಬ್ಬ ದೇವತೆಯೂ ಒಬ್ಬೊಬ್ಬ ದೇವಿಯಾಗಿ ಕಣ್ಣಿ ಕಾಣಿಸ್ತಾರೆ. ಯಸ್ಯ ದೇವಸ್ಯ ಯದ್ರೂಪಂ ಯಥಾಭೂಷಣ ವಾಹನಂ ತದ್ವದೇವ ಹಿ ತಚ್ಛಕ್ತಿ ಅಸುರಾಂ ಯೋಧು ಮಾಯಯ. ಒಬ್ಬೊಬ್ಬ ಆ ದೇವತೆಗಳು ದೇವಿಯಾಗಿ ಕಾಣಿಸ್ತಾರೆ. ಅವಳದ್ದೇ ವಾಹನ, ಅದನ್ನ ಏರಿ ಸಿದ್ಧರಾಗಿ ಬರ್ತಾ ಇದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ ಸತಿಯರು ಹೊಮ್ಮಿದರು ಆಯಾಯ ವಾಹನ ತಮ್ಮ ಆಯುಧ ಸಹಿತ ಗುಹರೂಪಿಣಿಯು ವಾರಾಹಿ ಒಮ್ಮನದಿ ವಾರಾಹಿ ವೈಷ್ಣವಿ ಸುಮ್ಮನಿರದ ನಾರಸಿಂಹಿಯು ನೆಮ್ಮಿ ಪತಿಯನು ಪೊರಟಳ ಮಹೇಂದ್ರಿ ಗಜವೇರಿಗೆ. ತ್ರಿಮೂರ್ತಿಯರ ಸತಿಯರು ತಮ್ಮ ತಮ್ಮ ವಾಹನವನ್ನೇರಿಕೊಂಡು ಅತ್ಯುಗ್ರರಾಗಿ ನರಸಿದ್ಧರಾಗಿ ತಾನು ಹೊರಡತಕ್ಕಂತಹ ಕಾಲದಲ್ಲಿ ಆ ಮಹೋಗ್ರಣ ದೈತ್ಯರು ಎದುರಿಸುವ ಮುಂದಕ್ಕೆ ಹೊರಟಿದ್ದಾರೆ. ಆಗ ದೇವಿಯ ದೇಹದಿಂದ ಚಂಡಿಕಾ ಶಕ್ತಿ ಹೊರಹೊಮ್ಮುತ್ತದೆ. ಧೂಮ್ರ ಜಠೆ ಕಾಣಿಸ್ತಾ ಇದೆ. ಈಶ್ವರನನ್ನೇ ಕರೆದು ಶುಂಭರಿಗೆ ಹೇಳಿ ಬದುಕಬೇಕು ಅಂತ ಅವರಿಗೆ ಇಚ್ಛೆ ಇದ್ರೆ ಪಾತಾಳ ಲೋಕಕ್ಕೆ ಹೋಗಿ. ಚಂಡಿಕಾ ಹೇಳ್ತಾ ಇದ್ದಾಳೆ, ಎಲೈ ಶಿವನೇ ಹೇಳು, ಆ ದೈತ್ಯನಿಗೆ ಹೇಳು, ಇವರಿಗೆ ಬದುಕಬೇಕು ಅಂತ ಇಚ್ಛೆ ಇದೆಯೇ. ತ್ರೈಲೋಕ್ಯಮಿಂದ್ರೋ ಲಭತಾಂ ದೇವಾಸ್ಸಂತು ಹವಿರ್ಭುಜಃ. ದೇವತೆಗಳ ರಾಜ್ಯವನ್ನು ದೇವತೆಗಳಿಗೆ ಕೊಟ್ಟು ಯಜ್ಞದ ಹವಿರ್ಭಾಗ ಅವರಿಗೆ ಸಲ್ಲತಕ್ಕಂಥವನ್ನು ಅವರಿಗೆ ಒಪ್ಪಿಸಿ ಯಾಯಂ ಪ್ರಯಾತ ಪಾತಾಳಂ ಯದಿ ಜೀವಿತು ಮಿಚ್ಚುತ. ಇವರಿಗೆ ಬದುಕಬೇಕು ಅಂತ ಆಸೆ ಇದ್ರೆ ಹೋಗ. ಹೀಗೆ ಹೇಳ್ತಾ ನಡೆಯಿರಿ ಅಂತ ಆಜ್ಞೆ ಕೊಡುತ್ತಿರುವಾಗಲೇ ದೈತ್ಯರು ಮತ್ತೆ ಹೋಗಿ ಸುತ್ತಮುತ್ತಿದ್ದಾರೆ ನಾಲ್ಕು ಕಡೆಯಿಂದ. ಮಾತೃಗಣಗಳು ಸಿದ್ಧವಾದವು. ಬ್ರಹ್ಮಾಂಡ ಸದೃಶವಾಗಿರತಕ್ಕಂಥ ಈ ಮಹಾಸೇನೆ ಬ್ರಹ್ಮಾಣಿ ಇದು ನೋಡ್ತಾರೆ. ಕಮಂಡಲು ಜಲದಿಂದ ನಿಶ್ಚೇಷ್ಟಿತವಾಗಿಸಲು ರಾಕ್ಷಸೇನೆಯನ್ನ, ಮಹೇಶ್ವರಿಯು ಶೂಲದಿಂದ, ವೈಷ್ಣವಿ ಚಕ್ರದಿಂದ, ಕುಮಾರಿ ಶಕ್ತಾಯುಧದಿಂದ, ಇಂದ್ರಾಣಿಯು ವಜ್ರದಿಂದ, ವಾರಾಹಿಯು ಮುಸುಡೆಯ ಏಟಿನಿಂದ, ನಾರಸಿಂಹಿಯು ಉಗುರುಗಳಿಂದ ಸೇನೆಯನ್ನು ಸಿವಿಲಿ ನಾಶ ಮಾಡುತ್ತಾಳೆ. ಆಗಲೇ ಭಯಾನಕವಾದ ಗರ್ಜನೆ ಕೇಳ್ತಾ ಇದೆ. ಏನಾಯಿತು ಅಂತ ನೋಡ್ತಾರೆ, ಮಹಾಸುರನಾಗಿರತಕ್ಕಂಥ ರಕ್ತ ಬೀಜಾಸುರ ಧಾವಿಸ್ತಾ ಇದ್ದಾನೆ ಏಕ ಪ್ರಕಾರ. ನಡುಗಿತು ಭೂಮಿ, ಕಡಲುಕ್ಕಿ

ಕಲುಕ್ಕಿತು ಒಡವಾಲನ ಮಹಾಗ್ನಿ ಹೊರ ಚಿಮ್ಮಿದಂತೆ. ರಕ್ತ ಬಿಂದುರ್ಯದ ಭೂಮೌ ಪದತ್ಯ ಶರೀರತಃ ಸಮುತ್ಪದತಿ ಮೇದಿನ್ಯಾಂ ತತ್ಪ್ರಮಾಣೋ ಮಹಾಸುರಃ. ಧಾವಿಸಿ ಬರ್ತಾ ಇದ್ದಾನೆ ಆ ರಕ್ತ ಬೀಜಾಸುರ. ಅವನ ದೇಹದಿಂದ ಒಂದು ಬಿಂದು ರಕ್ತ ಕೆಳಕ್ಕೆ ಬಿದ್ದರೆ ಅವನಂತಹ ಸಾಮರ್ಥ್ಯವುಳ್ಳಂತಹ ಅಸುರರು ಅಸಂಖ್ಯಾತ ಹುಟ್ಟುತ್ತಾ ಇದ್ದರೆ ಏಕಪ್ರಕಾರ. ಅಂಥವನೇ ಮುಂದಕ್ಕೆ ಬಂದಾಗ ವಾರಾಹಿ ವೈಷ್ಣವಿ ಐಂದ್ರಿ ಕೌಮಾರಿ ನಾರಸಿಂಹಿ ಮೊದಲಾಗಿರತಕ್ಕಂತಹ ಆ ದೇವಶಕ್ತಿ ಗಣಗಳು ಜೊತೆ ಸೇರಿ ಅವನನ್ನು ಹೊಡೆಯುತ್ತಾ ಇದ್ದರೆ ಏಕಪ್ರಕಾರ. ನಡೆಯಿತು ಘನಘೋರವಾಗಿರತಕ್ಕಂಥ ರಣ. ಯಾರು ನೋಡಿ

ಕರುಣೆ ಎಂದು ನಿಂತು ಸಹಸ್ರ ಸಂಖ್ಯೆಯಲ್ಲಿ ಒಂದೊಂದು ಬಿಂದು ರಕ್ತಕ್ಕೆ ಸಾವಿರ ಸಾವಿರ ರಕ್ತ ಬೀಡಾಸು. ಸೂರ್ಯನ ಯಾವ ಸೂರ್ಯಮಂಡಲದ ತೇಜವೇ ಮುಸುಕಿತ ಏಕ ಪ್ರಕಾರ. ಇದನ್ನು ನೋಡ್ತಾ ಇದ್ದಾರೆ ದೇವತೆಗಳು. ನಮಗಿನ್ನ ಜಯ ಎಲ್ಲಿಂದ, ಯಾರಿಂದ ನಮಗೆ ರಕ್ಷಣೆ ಒದಗುತ್ತದೆ?

ಮಾತೆ ಧಾವಿಸ್ತಾಳೆ. ಭಯ ಪಡಬೇಡಿ ಅಂತ ಭಯ ಕೊಡುತ್ತಾ ಉವಾಚ ಕಾಲಿ, ಆ ಚಂಡಿಕೆಯು ಕಾಲಿಯನ್ನು ಕರೆದು

0: ಚಾಮುಂಡಿ ಏನ್ ನೋಡ್ತಾ ಇದ್ದ? ನಿನ್ನ ಬಾಯನ್ನು ಅಗಲವಾಗಿಸು ಎಂಬುದಾಗಿ ಆಜ್ಞೆ ಕೊಡಲು, ಆಗ ಚಾಮುಂಡಿ ತನ್ನ ನಾಲಿಗೆಯನ್ನ ಭೂಮಿಯ ಮೇಲೆ ಹರಿಬಿಟ್ಲೇ, ಪ್ರಕಾರ
1: ಇಡೀ ಭೂಮಿಯನ್ನು ಮುಚ್ಚಿತು ಆ ಕರಾಳ ನಾಲಿಗೆ ಆಕೆಯಲ್ಲಿ.

ಸುರರು ಭಯಗೊಂಡಿರಲು ಶಿವೆಯಾಗ ಮುಂದಿರುವ ಚಂಡಿಕೆಯ ಕರೆದಾಗಿಂದು ನೀನ ಅಸುರ ರಕ್ತವ ಒಂದು ಬಿಡದಲೆ ಹೀರಿ ಚಾಚು ನಿನ್ನಯ ಜೀವ್ಯ ಭೂಮಿಯಲ್ಲಿ. ಹೀಗೆ ಹೇಳಿದಾಗ ಚಂಡಿಕೆ ಹೊಡೆಯುತ್ತಾ ಇದ್ದಾಳೆ ರಕ್ತ ಬೀಜನನ್ನು. ಆ ಭೂಮಿಗೆ ಬಿದ್ದ ರಕ್ತಕ್ಕೆ ತನ್ನ ನಾಲಿಗೆಯನ್ನು ಚಾಚಿ ಹೀರುತ್ತಾ ಇದ್ದಾಳೆ ಏಕ ಪ್ರಕಾರ ರಕ್ತ ಬೀಜನನ್ನ. ಕ್ಷಣಾರ್ಧದಲ್ಲಿ ರಕ್ತಹೀನನಾಗಿ ದೇವಿಯವರೆಲ್ಲರನ್ನುಂಗುತ್ತಿರುವಂತೆ ರಕ್ತಬೀಜ ನಿಮಿಷಾರ್ಧದಲ್ಲಿ ಗತಚೇತನನಾಗಿ ಬಿದ್ದಿದ್ದಾನೆ. ದೇವಿಯನ್ನು ಗುಣಗಾನ ಮಾಡ್ತಾ

ಹೀಗೆ ಪ್ರಾರ್ಥನೆ ಮಾಡ್ತಾ ಇರತಕ್ಕಂಥ ಕಾಲ. ಇತ್ತ ಶುಂಭರು ಶುಂಭರು ಚಿಂತಿಸ್ತಾ ಇದ್ದಾರೆ, ನಮಗೆಂಥ ಗತಿ ಪ್ರಾಪ್ತಿ ಆಯ್ತು ಈಗ, ಈ ದೇವಿಯ ನಾಶಕ್ಕೆ ಏನು ಮಾಡಲಿ, ಶುಂಭ ಇನ್ಯಾರನ್ನು ಕಾಯೋದು, ನೀನೇ ಈ ಕಾರ್ಯಕ್ಕೆ ಹೋಗು ಅನ್ನತಕ್ಕಂಥ ಕಾಲ.

ನಿಶಂಭನೋ ಶುಂಭನೋ ಮಾತ್ರಗಳ ಸಹಿತ ಕೊಲ್ಲಲು ತನ್ನಡೆಗೆ ಬರತಕ್ಕಂಥವ್ರು ನೋಡ್ತಾ ಹೊರ್ಗೆರವ ಕಡಲಂತೆ ದೇವಿಯು ಮಾರ್ಗಣದಿ ಮುಚ್ಚಿದರು ಮೂರ್ಖರು. ಆ ದೇವಿಯನ್ನ ಬಾಣಗಳಿಂದ ಮುಚ್ಚಿದ್ದಾರೆ.

ಇನ್ಯಾರು ತಡೆಯುವವರಿದ್ದಾರೆ? ಬಾಣಗಳನ್ನು ಪುಡಿ ಮಾಡಿ ಚೆಲ್ಲಿದ್ದಾಳೆ. ಭಾರ್ಗವನೇ ಬಾ ಎಂದು ಹಿಡಿದು ವ್ಯೋಮ ಮಾರ್ಗದಲ್ಲಿಂದ ಸುರ ಭಾರ್ಗವೇ ಬಾ ಎಂದು ಕರೆದು ಭೂಮಿಯಲ್ಲಿ ಯುದ್ಧ ಮಾಡಿದ್ದೇನಲ್ಲ ಈಗ ಬಾ ಎಂಬುದಾಗಿ ಆಕಾಶದಲ್ಲಿ ನಿಂತು ಯುದ್ಧ ಮಾಡ್ತಾರೆ.

ಎಂಟ್ರೆನ್ಸ್ನಲ್ಲಿ ನಿಂತು ಶುಂಭರು ಶುಂಭರು ನೋಡ್ತಾ ಇದ್ದಾರೆ. ಇಲ್ಲಿಗೆ ಬಾ ಅನ್ನುವಾಗ ಆಕಾಶವೇ ತನ್ನ ಗ್ರಹವಾಗಿದ್ದಿರತಕ್ಕಂಥವಳು ಆಕೆ. ಅವಳಿಗೆ ಅಚ್ಚರಿ ಏನು, ಯಾರಿಗೂ ತಿಳಿಯದಂತೆ ಮಹಾ ದೈತ್ಯ ಶಕ್ತಿಯ ನಾಶ ಮಾಡ್ತಾ ಇದ್ದಾಳೆ. ದೇವಿಯು ಸುರಪ್ರವೆಂಬ ಆಯುಧದಿಂದ ಅವನ ಖಡಗವನ್ನು ತುಂಡರಿಸುತ್ತಾಳೆ. ಆತ ಶಕ್ತಿಯಾಯುಧವನ್ನು ಹೊಡೆಯುತ್ತಾನೆ. ದೇವಿ ಚಕ್ರದಿಂದ ಅದನ್ನು ತೆರೆದಳು, ನಿಶುಂಭನನ್ನ ಗುದ್ದಿ ಕಳುಹುತ್ತಾಳೆ. ಕೊಡಲಿನ ಎತ್ತಿ ತಳ್ಳೆಗಡೆಗೆ ಬರತಕ್ಕಂಥವನ ಶರದಿಂದ ಹೊಡೆದು ನೆಲಕ್ಕೆ ಕಳುಹುತ್ತಾಳೆ.

0: ಶೂಲ ಹಿಡಿದು ಬರುವ ಆ ನಿಶುಂಭನನ್ನ ದೇವಿ ಮತ್ತೆ ಶೂಲದಿಂದ ಎರೆಯುತ್ತಾರೆ.
1: ಯದ್ದನಾತನ ದೇಹದಿಂದ

ನಿಶುಂಭರೇ ಉರುಳಿ ಬೀಳುತ್ತಿರತಕ್ಕಂಥ ಕಾಲ. ಸೈನ್ಯ ನಾಶವಾಗಿ ಓಡುತ್ತಿರುವಾಗ ಶುಂಭ ಮರುಗುತ್ತಾ ಇದ್ದಾನೆ. ಕ್ಷಣಾರ್ಧದಲ್ಲಿ ನಿಶುಂಭನಿಗೆರಗಿ ಆ ಮಾತೆಯವನ್ನು ಸೀಳಿ ಬಿಸುಟ್ಟಳು. ಅನುಜನ ಮರಣವನ್ನ ಪ್ರತ್ಯಕ್ಷ ಕಂಡಿರತಕ್ಕಂಥ ಶುಂಭ ಸಹೋದರನಿಗಾಗಿ ಮರುಗುತ್ತಾ ಇದ್ದಾನೆ, ನನ್ನ ಶಕ್ತಿ ಸಂಪೂರ್ಣ ಹ್ರಾಸವಾಯಿತು.

0: ಉಪಹತಿ ಸಹಿಸದೆ ವಿಫಲನಾದೆ ಮೊಗ ತೋರಲಂತೆ ನೋತ.
1: ಸೋತು ಬಂದು ಅಣ್ಣನಿಗೆ ಯಾಕೆ ಮುಖ ತೋರಲಿ ಅಂತ ಪ್ರಾಣ

ನನ್ನನ್ನು ಅಗಲಿದೆಯಲ್ಲ ಸಹೋದರನ ಯಾವ ಮರಣವಾರ್ತೆಯಿಂದ ಅದನ್ನು ಪ್ರತ್ಯಕ್ಷ ಕೇಳಿ ಕಣ್ಣಲ್ಲಿ ಕಂಡು ಕುಪಿತನಾದವ ನೂರು ಬಾಣಗಳಿಂದ ಹೊಡೆದು ದೇವಿಯನ್ನು ಮುತ್ತುವನೆಂಬುದಾಗಿ ಧಾವಿಸಿದ. ದೇವಿ ಚಕ್ರದಿಂದ ತಡೆದಿದ್ದಾಳೆ. ಮಹಾಭಯಾನಕವಾಗಿರತಕ್ಕಂತ ನೂರು ಚಂದ್ರನ ಚಿತ್ರದಿಂದ ಯುಕ್ತವಾದ ಕುರಾಣಿಯನ್ನು ಎತ್ತಿಕೊಂಡು ಬರುತ್ತಾ ಇದ್ದಾಳೆ. ಮುದ್ಗರ್ವನ್ನು ಹಿಡಿದು ಧಾವಿಸಿ ಬರುತ್ತಾ ಇದ್ದಾಳೆ. ಎಲ್ಲವನ್ನ ತಾನೇ ಪುಡಿಗೈದಾಗ

ಪ್ರಹಾರಾಭಿಹತೋ ನಿಪಪಾತ ಮಹೀತಲೆ ಸ ದೈತ್ಯರಾಜಶ್ಚ ಸಹಸಾ ಪುನರೇವ ತಥೋತ್ಥಿತಃ. ತನ್ನ ವಕ್ಷಸ್ಥಳಕ್ಕೆ ಗುದ್ದಲು ಆ ದೈತ್ಯನನ್ನ ತನ್ನ ಕರದಳದಿಂದ ಬಡಿದಬ್ಬಿಸ್ತಾ ಇದ್ದಾಳೆ ಕುಪ್ರಕ. ಆ ಬಡಿದಪ್ಪಳಿಸಲು ಪೃಥ್ವಿಗೆ ತಾನೇ ಉರುಳಿ ಬಿದ್ದಿದ್ದಾನೆ. ಮತ್ತೆ ಎದ್ದು ಯುದ್ಧಕ್ಕೆ ಸಿದ್ಧನಾಗುತ್ತೇನೆಂಬಾಗ ದೇವತೆಗಳು ನಾನಾ ಕ್ರಮದ ದೇವತೆಯನ್ನು ಸ್ತುತಿಸ್ತಾ ಇದ್ದಾರೆ. ಮಾತೆ, ಇನ್ನು ನೀನು ಸುಮ್ಮನಿರು, ಕೂಡು, ಇವನ ಮೇಲೆ ದಯ ಕಾಣಿಸ್ತಕ್ಕಂಥದ್ದಲ್ಲ ಎಂಬಾಗ ಆ ದೈತ್ಯ ಹರಿದನು ಅಂಬರಕ್ಕೆ ದೇವಿಯ ನೇರಿಸುತ ನಿರ್ವಾತ ಕವಚದಿ. ಆ ಶುಂಭ ದೇವಿನ ಹಿಡಿದುಕೊಂಡೇ ಮೇಲೆ ಕಾಣ್ತಾ ಇದ್ದೇನೆ ಪ್ರಕಾರ. ಭೂರಿ ವಿಕ್ರಮಿ ಹೋರಿದನು, ಆ ದೇವಿಯನ್ನು ಎತ್ತುಕೊಂಡು ಆಕಾಶದ ಮೇಲೆ ಹೋದಾಗ ಆ ಜಗದಂಬಿಕೆ ನೀರೇ ನಿಂದಳು ಅಭ್ರದಲಿ ನಿಹಾರಿಕೆಯಂತೆ. ಅವ್ಯಾಕೃತ ಆಕಾಶವೇ ಆಕೆಯ ಮನೆ, ಏನು ಆಧಾರವಿಲ್ಲದೆ ಸುಮ್ಮನೆ ನಿಂತಿದ್ದಾಳೆ. ಆಕಾಶದಲ್ಲಿ ದೇವಿಯನ್ನು ಹಿಡಿದೆತ್ತಿ ನಿಂತಿದ್ದಾನೆ ಶುಂಭ ದೈತ್ಯ. ನಿಹಾರಿಕೆಯಲ್ಲಿ ನಿಂತಂತೆ ನಿಂತಿದ್ದಾಳೆ ದೇವಿ. ಸಮಸ್ತ ದೇವತೆಗಳಿಗೆ ಗೋಚರವಾದರೂ ಆಕಾಶ ವ್ಯಾಪ್ತಳಾಗಿ, ಹೇ ಜಗದಂಬ ದೈತ್ಯಮಥಿನಿ, ಇದೇ ನನ್ನ ದಿವ್ಯ ಲೀಲೆ. ಈ ಅಸುರನ ಕೈಯಲ್ಲಿ ಸಿಕ್ಕಿ ಬಂಧನದಲ್ಲಿ ಇಂತಹಾಗಿ ನಿಂತಿದ್ದಿಲ್ಲ ಸ್ಥಿರವಾಗಿ. ಬಾತಾಯೇ ನಮ್ಮನ್ನು ಕಾಪಾಡೋ ದೈತ್ಯನನ್ನು ಮಧುಸೆಂಬುದಾಗಿ ಪ್ರಾರ್ಥನೆ ಮಾಡುವಾಗ ತಥೋ ನಿಯುದ್ಧ ಸುಚಿರಂ.

ಆ ದೇವತೆಗಳ ಪ್ರಾರ್ಥನೆಯನ್ನು ಕೇಳ್ತಾ ಆ ಜಗಜ್ಜನನಿ ಆಕಾಶದಲ್ಲ ದೈತ್ಯರನ್ನು ಹಿಡಿದು ತಿರುಗಿಸ್ತಾ ಎತ್ತಿ ನೆಲಕ್ಕಪ್ಪಳಿಸ್ತಾ ಇದ್ದಾರೆ. ಭೂಮಿಗೆ ಬಂದು ಅಪ್ಪಳಿಸಲ್ಪಟ್ಟು ಒರಗಿದ್ದಾರೆ ದೈತ್ಯ. ಭಯಾನಕ

ಮತ್ತೆ ಎರಗತಕ್ಕಂತಹ ದೈತ್ಯನನ್ನು ಶೂಲದಿಂದ ಇರಿದು ನೆಲ ಕಪ್ಪಳಿಸಿದ್ದಾರೆ. ಓ ಎಂಬುದಾಗಿ ಬೊಬ್ಬಿದು ಮತ್ತೆ ಎದ್ದು ನಿಲ್ತಾನೆ. ಮತ್ತೆ ಭೂಮಿಗೆ ತಾನಾತನ್ನು ಕುಕ್ಕಿದಳು. ದೈತ್ಯ ಹೇಳ್ತಾನೆ, ಇಲ್ಲೇ ದೇವಿ, ನನ್ನನ್ನು ಗೆಲ್ಲುವ ಪುರುಷರು ಇಲ್ಲಿ ಯಾರೂ ಇಲ್ಲ, ನಿನಗೆ ವಿವಾಹವೂ ಇಲ್ಲ, ಇದೆಲ್ಲ ನನ್ನನ್ನು ಕೊಲ್ಲಲು ದೇವತೆಗಳು ಮಾಡಿದಂತಹ ವಂಚನೆ. ಬ್ರಹ್ಮನ ವರವೇ ಆಗಿದೆಯಾದ್ರಿಂದ ನನ್ನ ಯಾವ ಪುರುಷರೂ ಕೊಲ್ಲಲಾರು. ನೀನಂತೂ ನನ್ನ ಭೋಗದ ವಸ್ತು, ವೃಥಾ ಯಾಕೆ ಯುದ್ಧದಲ್ಲಿ ಬಳಲ್ತಾ ಇದ್ದಿ? ನನ್ನೊಡಗೂಡೆಂಬುದಾಗಿ ಆಕೆಯ ಮೇಲೆ ಆಕ್ರಮಣ ಕಣಿಯಾಗುವಾಗ ಉಗ್ರಳಾಗುತ್ತ ದೇವಿ, ಹೇ ಪತಿತನೇ, ನಿನ್ನನ್ನು ವರಿಸಿಕೊಳ್ಳಬೇಕೇ, ನಾನು ನಿನ್ನನ್ನು ಮೆಚ್ಚಬೇಕೆ? ನನ್ನ ಕಂದಮ್ಮಗಳಾದ ದೇವತೆಗಳನ್ನ, ಸಜ್ಜನರನ್ನ, ಜ್ಞಾನಿಗಳನ್ನು ಹಿಂಸಿಸಿರತಕ್ಕಂತಹ ಪಾಪಿ ಉಗ್ರಳಾಗುತ್ತೆ ದೇವಿ, ಈಗ ಮಹೋಗ್ರಳಾದಳು. ದೈತ್ಯ ಸಮಗ್ರ ಕುಲನಾಶವನೆ ಚಿಂತ

ಕಾಮಕಾಮೇಶ್ವರಿ, ರಾಜರಾಜೇಶ್ವರಿ, ಭುವನೇಶ್ವರಿ, ಚಂಡಿ, ಚಾಮುಂಡಿ, ರಕ್ತೇಶ್ವರಿ, ಸರ್ವೇಶ್ವರಿ, ಅನ್ನಪೂರ್ಣೇಶ್ವರಿ, ಈಶ್ವರಿ, ಗೌರಿ, ಮಂಗಳ ಗೌರಿ.

ಲೋಕೋದ್ಧಾರ ಮಾಡಲು, ತನ್ನ ಭಕ್ತರನ್ನು ಭಯದಿಂದ ದೂರ ಮಾಡಲು ಭಯಕೃದ್ಭಯ ವಿನಾಶಿನಿ ಆಗಿರತಕ್ಕಂಥ ಮಾತೆ. ಆ ದೈತ್ಯನನ್ನ ಕೊಲ್ಲಲು ಮನಸ್ಸನ್ನು ಚಿಂತಿಸಿ ಆತನನ್ನ ಕೆಡೆದು ತನ್ನ ಕ್ರೂರವಾಗಿರತಕ್ಕಂಥ

ದೇವೆಯಿಂದ ಚುಚ್ಚಲ್ಪಟ್ಟಂತಹ ಮಹಾಶೂಲದಿಂದ ಅಭ್ರದಿಂದ ಬಿದ್ದಿದ್ದಾನ ನೆಲಕ್ಕೆ. ಆ ವಕ್ಷಸ್ಥಳಕ್ಕೆ ಉಂಟಾಗಿದೆ ಭೀಕರವಾಗಿರತಕ್ಕಂತಹ ಶೂಲದಿಂದ ಇರಿದ ಗಾಯ, ಬಿದ್ದು ಒದ್ದ

ಮಾತನಾಡುತ್ತಿರುವಾಗ ಶೂಲಾಗ್ರದಲ್ಲಿ ಬ್ರಹ್ಮಾಂಡವೇ ನಡುಗಲು ಉಪಕ್ರಮಿಸುತ್ತಂತೆ. ಎಲ್ಲವನ್ನ ದೇವಿ ಶಮನ ಮಾಡಲು ಪ್ರಕೃತಿ ಮುಣ್ಣಿನಂತಾಗಿದೆ.

ಪ್ರಕೃತಿ ಸ್ವಸ್ಥವಾಯಿತಂತೆ. ಆಗ ಪರಮಾನಂದ ಭರಿತರಾಗಿರ್ತಕ್ಕಂಥ ದೇವತೆಯ ಸ್ತೋತ್ರಗೈತಾರೆ. ಸರ್ವಸ್ಯ ಬುದ್ಧಿ ಜನಸ್ಯ ಹೃದಿ ಸಂಸ್ಥಿತೇನ.

ಹೀಗೆ ಸಮಸ್ತ ದೇವತೆಗಳು ಸ್ತೋತ್ರ ಮಾಡುತ್ತಾ ಆ ಜಗಜ್ಜನೆಯ ಪಾದಕ್ಕರಗಿದಾಗ ಆ ಲೋಕಮಾತೆ ಸಮಸ್ತ ದೇವತೆಗಳಿಗೆ ಪ್ರಸನ್ನರಾಗಿ ಭಕ್ತರ ಆಪತ್ತಿಗೆ ಒದಗತಕ್ಕಂತಹ ಭರವಸೆಯನ್ನಿತ್ತು. ಪರಮಮಂಗಲಕರವಾದಂತಹ ರೂಪವನ್ನು ಕಾಣಿಸಿದ್ದ. ನಕಶಿಕಾಂತವಾಗ ಜಗದಂಬಿಕೆಯನ್ನು ಕಂಡು, ಲೋಕಮಾತೆಯನ್ನು ಕಂಡು ಶ್ರದ್ಧಾ ಭಕ್ತಿಯನ್ನು ನಮಸ್ಕಾರ ಮಾಡುತ್ತಾರೆ. ಈ ನಾರಾಯಣಿಯ ಜಗದಂಬಿಕೆಯ ಮಂಗಲವಾಗಿರತಕ್ಕಂಥ ಈ ವಿಜಯಾಂಬಿಕೆಯ ವಿಜಯ ಚರಿತ್ರೆಯನ್ನ ಸುಮೇಧ ಮಹಾಮುನಿಗಳು ವರ್ಣಿಸ್ತಾ ಹೇಳ್ತಾರೆ. ಈ ಪಾವನ ಚರಿತ್ರೆಯನ್ನು ಕೇಳುವುದರಿಂದ ಶತ್ರು ಭಯ ಮಹಾರಾಜ ಭಯ ವಿಚಿತ್ರ ಭಯ ಶಸ್ತ್ರಾಸ್ತ್ರ ಜಲ ಭಯ

ಎಲ್ಲ ಅನಿಷ್ಟಗಳು ದೂರ ಹೋಗ್ತಾ, ಅನಿಷ್ಟ ದೂರ ಹೋದ್ರೆ ಸಾಕೆ ಇಷ್ಟ ಪ್ರಾಪ್ತಿ ಆಗ್ಬೇಕು. ಸಕಲ ಇಷ್ಟವು ಈ ಪಾವನವಾದ ಮಂಗಲ ಕಥಾಶ್ರವಣದಿಂದ ಪ್ರಾಪ್ತಿಯಾಗ್ತದಂತೆ.

ಸರ್ವ ಸಿದ್ಧಿ ಕುಟುಂಬ ವೃದ್ಧಿಯು ಆಯು ಬಲ ವೃದ್ಧಿ ಸರ್ವಧನ ಜನ ಪಶು ಸಮೃದ್ಧಿಯು ಸರ್ವ ಜಯ ಕಿದು ಸಿದ್ಧಿ ಯಂತ್ರವು ಸರ್ವ ಸರ್ವೇಶ್ವರಿಯ ಸರ್ವದಾ ಸೇವಿಸುತ್ತಿರಲೋ. ಈ ದೇವಿಯ ಮಂಗಲ ಕಥೆಯನ್ನು ಶ್ರವಣ ಮಾಡುವುದರಿಂದ ದುಷ್ಟಶಕ್ತಿಗಳು ನಾಶವಾಗಿ ಅನಿಷ್ಟ ದೂರ ಹೋಗುವುದು ಮಾತ್ರವಲ್ಲ

ಮುಕ್ತ ಪ್ರಾಪ್ತಿ ಆಗ್ತದೆ. ಋಣರೋಗದಾರಿದ್ರ್ಯಾದಿಗಳು ಮಾತ್ರ ದೂರ ಹೋಗತಕ್ಕಂಥದ್ದಲ್ಲ, ಅನಿಷ್ಟ ನಿವೃತ್ತಿಯಾಗಿ ಇಷ್ಟ ಪ್ರಾಪ್ತಿ ಆಗ್ತದೆ, ಸೌಭಾಗ್ಯ ಸಂಪತ್ಕರವಾಗ್ತದೆ, ಕುಟುಂಬ ವೃದ್ಧಿ, ಬುದ್ಧಿ ಶುದ್ಧಿ ಎಲ್ಲವೂ ಇದರಿಂದ ಪ್ರಾಪ್ತಿಯಾಗ್ತದೆ.

ಅಥವಾ ಇತರ ಶುಭ ದಿನಗಳಲ್ಲಿ ಶ್ರೀ ಭೂ ದುರ್ಗಾ ನಾಮಕಳಾಯಿ ಕರೆಯತಕ್ಕಂತಹ ಈ ಜಗನ್ಮಾತೆ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಯನ್ನ ಸುಗಂಧ ಪುಷ್ಪಾದಿಗಳಿಂದ ಯುಕ್ತರಾಗಿ ಸಕಲ ಪರಿಕರದೊಂದಿಗೆ ಷೋಡಶೋಪಚಾರ ಯುಕ್ತವಾದಂತಹ ಪೂಜೆಯನ್ನ ಶ್ರದ್ಧಾಭಕ್ತಿ ಸಮನ್ವಿತರಾಗಿ ಯಾರು ಮಾಡ್ತಾರೆ.

ಪರಲೋಕದಲ್ಲಿ ಉತ್ತಮ ಗತಿ ದೊರಕುವುದು ಮಾತ್ರವಲ್ಲ, ಧರ್ಮದಲ್ಲಿ ಅಭಿರುಚಿ ಉಂಟಾಗುತ್ತದೆ. ಅರ್ಥ ಕಾಮಗಳನ್ನು ಆ ದೇವಿ ಕೊಡುತ್ತಾಳೆ, ಸತ್ಪುತ್ರರನ್ನು ಅನುಗ್ರಹಿಸುತ್ತಾಳೆ. ಧರ್ಮಕ್ಕೆ ವಿರುದ್ಧವಲ್ಲದ ಅರ್ಥವನ್ನು ಗಳಿಸಿ ಅದನ್ನು ಮೋಕ್ಷಕ್ಕೆ ವಿರುದ್ಧವಲ್ಲದ ಕಾಮದಲ್ಲಿ ತೊಡಗಿಸಿ ಕಾಮನಾ ಶುದ್ಧಿಯನ್ನು ಹೊಂದಿ ಆ ಜಗದಂಬಿಕೆಯ ಕರುಣೆಗೆ ವಿಶೇಷವಾಗಿರತಕ್ಕಂಥ ಪಾತ್ರನಾಗ್ತಾನ ದೇವಿ ಉಪಾಸನೆ ಮಾಡತಕ್ಕಂಥ ಭಕ್ತ. ಆ ಲಕ್ಷ್ಮೀದೇವಿಯ ಪರಮಾನುಗ್ರಹವಾದ ಮೇಲೆ ನಾರಾಯಣನ ಸರ್ವೋತ್ತಮವಾಗಿರತಕ್ಕಂಥ ಗುಣ ವಿಶೇಷಗಳು ನಮ್ಗೆ ತಿಳಿಯುತ್ತಾವಂತೆ. ಅವಳ ಅನುಗ್ರಹಕ್ಕಾಗಿ ಉಪಾಸನೆ ಮಾಡಬೇಕಂತೆ, ಇಲ್ಲವಾದ್ರೆ ಭಗವದ್ ಜ್ಞಾನ ನಮಗೆ ಉಂಟಾಗುವುದಿಲ್ಲ ಅಂತಾರೆ ಪುರಂದರದಾಸರು.

ಕೃಷ್ಣ, ವಾಸುದೇವ, ನಾರಾಯಣ ಮುಂತಾದ ನಾಮಗಳಿಂದ ಪರಮಾತ್ಮ ಕೊಡ್ತ. ಮಾಯಾ, ಜಯ, ಕೃತಿ ಮೊದಲಾದ ನಾಮಗಳಿಂದ ಭಗವಂತನಲ್ಲಿದ್ದು ಅವನ ಆಜ್ಞೆಯಂತೆ ಎಲ್ಲಾ ಜೀವರಿಗೂ ಮುಕ್ತಿಯನ್ನೋ ಭುಕ್ತಿಯನ್ನೋ ಕೊಡತಕ್ಕಂಥ ಜಗನ್ಮಾತೆಯಾಗಿರತಕ್ಕಂಥ ಲಕ್ಷ್ಮಿಯ ಅನುಗ್ರಹ ಪ್ರಸಾದವಿಲ್ಲದೆ ಭಗವಂತನ ಜ್ಞಾನ ಆಗುತ್ತದೆ ಅಂತಿಲ್ಲ. ಅವಳ ಅನುಗ್ರಹವಾದಾಗ ಮಾತ್ರ ನಾವೆಷ್ಟೇ ಸುಖಭೋಗ ವಸ್ತುಗಳನ್ನು ಮುಂದಿಟ್ಟರೂ ಕೂಡ ಪರಮಾತ್ಮನ ಸ್ವೀಕಾರ ಮಾಡೋದಿಲ್ಲವಂತೆ. ಲಕ್ಷ್ಮೀ ದ್ವಾರವೇ ಸ್ವೀಕಾರ ಮಾಡ್ತಾರೆ. ಇದನ್ನ ಶ್ರೀಮನ್ ಮಧ್ವಾಚಾರ್ಯರು ತತ್ವ ನಿರ್ಣಯದಲ್ಲಿ ಹೇಳ್ತಾರೆ.

ಸಾಕ್ಷಾತ್ ನಾರಾಯಣನಾದ ವೇದವ್ಯಾಸ ದೇವರನ್ನ ಅಂಬಿಕೆ ಅಂಬಾಲಿಕೆಯಲ್ಲಿ ನಿನ್ನ ಪುತ್ರೋತ್ಪಾದನೆ ಮಾಡಬೇಕು ಅಂತ ಮಾತೆಯಾದ ಸತ್ಯವತಿ ಪ್ರಾರ್ಥನೆ ಮಾಡಿಕೊಂಡಾಗ ಲಕ್ಷ್ಮಿಯ ಹೊರತು ನನ್ನ ಅಂಗಸಂಗವನ್ನು ಹೊಂದುವ ಯೋಗ್ಯತೆ ಉಳ್ಳಂತಹ ನಾರಿಯರು ದೇವಲೋಕದಲ್ಲೂ ಇಲ್ಲ ಅಂದ ಬಳಿಕ ಈ ಭೂಲೋಕದಲ್ಲಿ ಎಲ್ಲಿಂದ ಋತೇ ರಮಾಂಜಾತು ಮಮಾಂಗ ಯೋಗ ಯೋಗ್ಯಂಗ ನಾನೈವ ಸುರಾಲಯೇಪಿ. ಈಗ ಆಚಾರ್ಯ ತತ್ವ ನಿರ್ಣಯದಲ್ಲಿ ಹೇಳ್ತಾರೆ, ಇದರರ್ಥ ನಾವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಕೂಡ ಲಕ್ಷ್ಮೀದೇವಿದನ್ನು ಸ್ವೀಕರಿಸಿ ಪರಮಾತ್ಮನಿಗೆ ಕೊಡ್ತಾರೆ. ಆ ರಮಾದೇವಿ ಸ್ವೀಕಾರ ಮಾಡಿದ ಭಗವಂತನಿಗೆ ಅರ್ಧದೇ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟರೆ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾರೆ. ಆದ್ರಿಂದ ಶ್ರೀ ಭೂದುರ್ಗಾ ನಾಮಗಳಾದಂಥ ಲಕ್ಷ್ಮೀ ಉಪಾಸನೆಯನ್ನ ಶ್ರದ್ಧಾಭಕ್ತಿ ಸಮನ್ವಿತರಾಗಿ ಮಾಡಿ ಆ ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅವಳಿಂದ ಶ್ರೀಮನ್ನಾರಾಯಣನ ಜ್ಞಾನವನ್ನು ಹೊಂದಿ ಮುಕ್ತರಾಗಬೇಕೆಂಬುದಾಗಿ ಸುಮೇಧಾ ನಾಮಕ ಆ ಮಹಾಮುನಿ ಹೇಳ್ತಾರೆ. ಈ ಶ್ರವಣದಿಂದ ಸುರಥ ಅನ್ನತಕ್ಕಂಥ ಕ್ಷತ್ರಿಯ ರಾಜ, ಸಮಾಧಿ ನಾಮಕನಾಗಿರತಕ್ಕಂಥ ವೈಶ್ಯ

ಅಶ್ವಮೇಧ ಋಷಿಗಳು ಹೇಳಿದಂತೆ ನದಿ ತೀರದಲ್ಲಿ ಮಳಲಿನಿಂದ ದೇವಿಯ ದಿವ್ಯ ಮೂರ್ತಿಯನ್ನು ಮಾಡಿ ಆ ವನದಲ್ಲಿ ಅನೇಕಾನೇಕ ಪುಷ್ಪಗಳನ್ನು ಸಂಗ್ರಹ ಮಾಡಿ ಆ ಜಗಜ್ಜನನಿಗೆ ಅರ್ಪಿಸಿ ಶ್ರದ್ಧಾಭಕ್ತಿ ಸಮನ್ವಿತರಾಗ ಆ ಮಾತೆಯ ಪೂಜೆಯನ್ನು ಮಾಡುತ್ತಾರೆ.

0: ಆ ಜಗದಂಬೆಯನ್ನು ಪ್ರಾರ್ಥಿಸ್ತಾ ನಿಮಗೆ ಬೇಕಾದ ವರವನ್ನು ಕೇಳಿ ಎಂಬುದಾಗಿ ತಿಳಿಯಪಡಿಸಲು ಆ ರಾಜ ಕೇಳಿದ, ದೇವಿ ಶತ್ರುಗಳಿಂದ ಅಪಹೃತರಾಗಿರತಕ್ಕಂಥ ಆ ರಾಜ್ಯ ಮರಳಿ ದೊರಕುವಂತೆ ಮಾಡಬೇಕು.
1: ಜನನೀ,
0: ಆ ರಾಜ್ಯ ಮರಳಿ ದೊರಕುವಂತೆ ಮಾಡು. ಸಮಾಧಿ ನಾಮಕನಾದ ವೈಶ್ಯ ಏನು ಕೇಳ್ತಾನೆ, ಅಮ್ಮ ಲೋಭಿಗಳಾದ ನನ್ನ ಬಂಧುಗಳು ನನ್ನನ್ನು ತಿಳಿಸಿದ್ದ, ಮತ್ತೆ ಸಂಸಾರದ ಅಪೇಕ್ಷೆ ನನಗಿಲ್ಲ, ಅಭಿಮಾನರಹಿತನಾಗಿ ನಿನ್ನ ಅನುಗ್ರಹದಿಂದ ತತ್ವಜ್ಞಾನವನ್ನು ಹೊಂದಿ ನಾನು ಮುಕ್ತನಾಗುವಂತೆ ಕರುಣಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಸಮಾಧಿ ನಾಮಕನಿಗೆ ಜ್ಞಾನಾದಿಗಳನ್ನು ಕೊಟ್ಟು ಮರಳಿ ಜನ್ಮವೇ ಇಲ್ಲದಂತೆ ಸಾಕಿ ಸಲಹಿದಳು ಮಾತೆ. ಸುರಥನು ಬಯಸಿರತಕ್ಕಂಥ

ಬೋಧ ಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀ. ಲಕ್ಷ್ಮೀನಾರಾಯಣ ಹೃದಯದಲ್ಲಿ ಆ ಜಗನ್ ಮಾತೆಯಲ್ಲಿ ಬೇಡಿದ್ದಾರೆ, ಶ್ರೀಶಾಂಗ್ರಿ ಭಕ್ತಿ, ನಿನ್ನ ಚರಣದಲ್ಲಿ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಜೊತೆಗೆ ನೀನು ಯಾವ ನಾರಾಯಣನ ಪ್ರೀತಿಸ್ತಾ ಇದೆಯೋ ಆ ನಾರಾಯಣನ ದಾಸತ್ವವನ್ನು ಕೊಡು ಅಂತ ಬೇಡಿದ್ದಾರೆ, ಶ್ರೀಶಾಂಗ್ರಿ ಭಕ್ತಿ. ಹಾಗೆ ಹೇ ಶ್ರೀ ಭೂ ದುರ್ಗಾ ಮಾತೆ, ನಿನ್ನ ಯಾವ ಪ್ರೀತಿಗೆ ಕಾರಣೀಭೂತನಾದ ಅಥವಾ ಯಾವ ನಾರಾಯಣನ ಪ್ರೇಮಕ್ಕೆ ನೀ ಪಾತ್ರಳೋ, ನಮ್ಮನ್ನು ಕೂಡ ಆ ಭಗವಂತನ ಯಾವ ಪ್ರೀತಿಗೆ ಕಾರಣೀಭೂತರಾಗಿಸುವಂತ ಪ್ರಾರ್ಥನೆ ಮಾಡಿದರೆ ಆ ಶ್ರೀಭೂ ದುರ್ಗಾದೇವಿಯ ಅನುಗ್ರಹದಿಂದ ನಮ್ಮೆಲ್ಲರೂ ಉದ್ಧಾರವಾಗ್ತದಂತೆ, ಲೋಕ ಕಲ್ಯಾಣವಾಗ್ತದೆ, ಪ್ರಪಂಚದ ದುಷ್ಟ ಶಕ್ತಿಗಳೆಲ್ಲ ನಾಶವಾಗಿ ಹೋಗ್ತವೆ. ಹಾಗಾಗಲೆಂಬುದಾಗಿ ಜಗದಂಬಿಕೆಯನ್ನು ಪ್ರಾರ್ಥನೆ ಮಾಡ್ತಾ ಈ ದುರ್ಗಾ ಸಪ್ತಶತಿ ದೇವಿ ಮಹಾತ್ಮೆ ಹೇಳಿದ ಕೇಳಿದ ಎಲ್ಲರಿಗೂ ಸನ್ಮಂಗಳು ಉಂಟಾಗಲಿ ಅಂತ ಆ ದೇವಿಗೆ ಮಂಗಳ ಹಾಡೋಣವಂತೆ

0: ಕೇಳುಗರೇ, ಇದುವರೆಗೂ ದೇವಿ ಮಹಾತ್ಮೆ ಕುರಿತ ಹರಿಕಥೆ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನದ ಚಟುವಟಿಕೆಗಳ ಕುರಿತು ಮೈಸೂರು ಶಿಕ್ಷಣ ತಜ್ಞರು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು, ಮಕ್ಕಳ ಹಕ್ಕುಗಳ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತರಾವ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಶಾಲಾ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕ ಸ್ಥಿತಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಕಡ್ಡಾಯ ಉಚಿತವಾಗಿ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯಾ ರಾಜ್ಯಗಳಲ್ಲಿ ಅನುಷ್ಠಾನಗೊಂಡಿರುವಂತಹ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನದ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮಕ್ಕಳ ಹಕ್ಕುಗಳ ಪ್ರತಿಪಾದಕರು ಹಾಗೂ ಶಿಕ್ಷಣ ತಜ್ಞರು ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರಾವ್ರವರು ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯೋಜನೆ ಕುರಿತು ಒಂದಷ್ಟು ಸಮಗ್ರ ಚರ್ಚೆಯೊಂದಿಗೆ ಒಂದಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಿದ್ದೀನಿ.
4: ನಮಸ್ಕಾರ
3: ಸರ್. ಮೊದಲಿಗೆ ಈ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಭಿಯಾನದ ಒಂದು ಕಿರು ಪರಿಚಯ ಹಾಗೂ ಇದರ ಜಾರಿಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
4: ಪೋಷಣ್ ಶಕ್ತಿ

0: ಅರ್ಥ ಮಾಡ್ಕೋಬೇಕು. ಪೋಷಣೆ, ಅದರಲ್ಲಿ ಲಾಲನೆ ಪಾಲನೆ ಪೋಷಣೆ ಅಂತ ಬರುತ್ತೆ. ಅಂದ್ರೆ ಮಕ್ಕಳ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಅಂತ. ಸೊ ಇದು ಪ್ರಾರಂಭ ಆಗೋದಿಲ್ಲಪ್ಪ ಅಂದ್ರೆ ಶಾಲಾ ಪೂರ್ವ ಶಿಕ್ಷಣ, ಅಂಗನವಾಡಿಗಳಲ್ಲಿ, ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್. ಈ ಮಕ್ಕಳಲ್ಲಿ ಬೆಳವಣಿಗೆ ನೋಡಿದಾಗ ಪೌಷ್ಟಿಕಾಂಶದ ಕೊರತೆ ಇರೋದು ನಮಗೆ ಕಾಣ್ತಾ ಇದೆ, ಬೆಳವಣಿಗೆಯ ನ್ಯೂನತೆಗಳು ನಮಗೆ ಕಾಣ್ತಾ ಇದೆ. ಇದು ಕಾರಣ ಏನಂತ ಹುಡುಕಿದಾಗ ಅರ್ಥ ಆಗುವ ಸಂಗತಿ ಏನಂದ್ರೆ, ಅವರು ದಿನ ಏನು ಆಹಾರ ಸೇವನೆ ಮಾಡ್ತಾ ಇದ್ದಾರೆ, ಅಗತ್ಯವಾದ ನಿರ್ದಿಷ್ಟವಾದ ಅದರಲ್ಲಿ ಪೋಷಕಾಂಶಗಳಿಲ್ಲ, ಪ್ರೋಟೀನ್ ಇಲ್ಲ, ಜೀವಸತ್ವಗಳಿಲ್ಲ. ಸೊ ಇದರಿಂದ ಏನಾಗ್ತಾ ಇದೆ, ಬೆಳವಣಿಗೆ ಕಡಿಮೆ ಆಗ್ತಾ ಇದೆ. ಅದು ಅವರ ಬುದ್ಧಿ ಬೆಳವಣಿಗೆಯ ಮೇಲೆ, ಮೇಲೆ ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳೋದ್ರ ಮೇಲೆ ಪರಿಣಾಮ ಉಂಟಾಗ್ತಾ ಇದೆ. ಇದನ್ನ ಗಮನ ಮಾಡಿ ಹಿಂದೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿತ್ತು, ಆದೇಶ ಮಾಡಿತ್ತು. ಏನಂದ್ರೆ ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಬೇಸಿಕ್ ಲಾಲನೆ ಪಾಲನೆ ರಕ್ಷಣೆ ಸಂರಕ್ಷಣೆ ಜೊತೆಗೆ ಪೌಷ್ಟಿಕ ಅಂಶ ಕೊರತೆ ಆಗದೇ ಇರೋ ರೀತಿಯಲ್ಲಿ ಪೂರಕ ಆಹಾರ ಕೊಡಬೇಕು ಅಂತ ಆದೇಶ ಆಗಿತ್ತು. ಅದು 2013 ಫುಡ್ ರೈಟ್ ಆಕ್ಟ್, ಆಹಾರ ಭದ್ರತಾ ಅಧಿನಿಯಮ ಬಂತಲ್ಲ, ಅದರ ಅಂಡರ್ನಲ್ಲಿ ತಗೊಂಬಂದಿದ್ದಾರೆ. ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕಾರ್ಯಕ್ರಮ. 60% ಕೇಂದ್ರ ಸರ್ಕಾರ ಕೊಡುತ್ತೆ, 40% ರಾಜ್ಯ ಸರ್ಕಾರಗಳು ತಮ್ಮ ಕೊಡುಗೆಯನ್ನು ಕೊಡ್ತಾರೆ. ಮುಖ್ಯವಾಗಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಕನಿಷ್ಠ ದಿನಕ್ಕೆ ಒಂದು ಬಾರಿ ಶಾಲೆ ಅವಧಿನಲ್ಲಿ ಆ ಮಗುವಿಗೆ ಪೌಷ್ಟಿಕಾಂಶಗಳುಳ್ಳ ಸಮಗ್ರ ಆಹಾರ ಸಿಗಬೇಕು ಅನ್ನೋದು. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ 100 kilocalorie ಶಕ್ತಿ ಆಹಾರ ಸಿಗಬೇಕು, ಹೈಯರ್ ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ 150 kilocalorie ಶಕ್ತಿ ಸಿಗುವ ಆಹಾರ ಸಿಗಬೇಕು ಅನ್ನೋದು ನಿಯಮ. ಬೇಸಿಕ್ ಆಗಿ ತಯಾರು ಮಾಡಿದಾಗ ಶಕ್ತಿ ಪ್ರಮಾಣ ಜಾಸ್ತಿ ಆಗಬೇಕು. 150 gram ಮಾಡಿದ್ರೆ 450 kilocalorie ಎನರ್ಜಿ ಸಿಗಬೇಕು, 100 gram ಮಾಡಿದ್ರೆ 250-300 kilocalorie ಸಿಗಬೇಕು. ಅದರಲ್ಲಿ ಏನೇನು ಇರಬೇಕು, ಅನ್ನ ಇರಬೇಕು, ಅದಕ್ಕೆ ಬೇಕಾಗಿರೋ ಸಾಂಬಾರು, ತರಕಾರಿಗಳು, ಕಾಳು, ಬೇಳೆ, ಒಗ್ಗರಣೆ, ತರಕಾರಿಗಳು ಇವೆಲ್ಲನೂ ಸೇರ್ಕೋಬೇಕು ಅಂತ. ಸೊ ಇದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಕೊಡುತ್ತೆ, ಅಕ್ಕಿ, ಬೇಳೆ, ಎಣ್ಣೆ ಈ ಥರದ್ದೆಲ್ಲ ಒಟ್ಟಿಗೆ ಕೊಟ್ಟು ಕಳಿಸುತ್ತೆ. ರಾಜ್ಯ ಸರ್ಕಾರಗಳೇನು ಮಾಡಬೇಕು ಅಂದರೆ, ಅದಕ್ಕೆ ಬೇಕಾಗಿರೋ ತರಕಾರಿ ದಿನನಿತ್ಯ ನಿರ್ವಹಣೆ ಮಾಡಲಿಕ್ಕೆ ಮತ್ತು ಆಹಾರ ತಯಾರು ಮಾಡಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನ ನೋಡ್ಕೋಬೇಕು. ಶಾಲಾ ಆವರಣದಲ್ಲಿ, ಶೈಕ್ಷಣಿಕ ಆವರಣದಲ್ಲಿ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಆಧುನಿಕ ಅಡುಗೆ ಮನೆಗಳು ಕಟ್ಟಿದ್ದಾರೆ ಮತ್ತು ಅಲ್ಲೆಲ್ಲ ಸವಲತ್ತುಗಳು ಮಾಡಿಕೊಟ್ಟಿದ್ದಾರೆ, ಗ್ಯಾಸ್ ಕೊಟ್ಟಿದ್ದಾರೆ, ನಿರ್ದಿಷ್ಟ ದರದಲ್ಲಿ ಅಡುಗೆ ತಯಾರು ಮಾಡಲಿಕ್ಕೆ ಬೇಕಾದಂತಹ ಅಡುಗೆ ಅನಿಲವನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಏನು ಮಾಡಿದೆ, ಅವರಿದ್ದಕ್ಕೆ ಬೇಕಾಗಿರೋ ಸೂಕ್ತ ಪಾತ್ರೆ ಪರಿಕರಗಳು ಕೊಟ್ಟಿದ್ದಾರೆ. ಕೆಲವು ಕಡೆ SDMC ಅವರು ಅದಕ್ಕೆ ಅವರಿಗೆ ಮಿಕ್ಸಿ ಕೊಟ್ಟಿದ್ದಾರೆ, ಗ್ರೈಂಡರ್ಸ್ ಕೊಟ್ಟಿದ್ದಾರೆ, ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಶುದ್ಧ ನೀರಿನ ಘಟಕಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ, ಕೆಲವು ಕಡೆ ಸರ್ಕಾರನೂ ಮಾಡಿದೆ. ಜಲಜೀವನ್ ಮಿಷಿನ್ನಲ್ಲಿ ಎಲ್ಲಾ ಶಾಲೆಗಳಿಗೆ ಏನ್ ಮಾಡಿದ್ದಾರೆ, ನೀರಿನ ವ್ಯವಸ್ಥೆಯನ್ನ ಕಲ್ಪಿಸ್ಕೊಟ್ಟಿದ್ದಾರೆ. 500-2000 liter ಶುದ್ಧ ನೀರನ್ನ ಕೊಡ್ತಾ ಇದೆ, ಅದಕ್ಕೆ ಏನ್ ಟ್ಯಾಕ್ಸ್ ಇಲ್ಲ, ಏನಿಲ್ಲ. ನಿರ್ವಹಣಾ ವೆಚ್ಚ ಗ್ರಾಮ ಪಂಚಾಯತಿಗಳೇ ಭರಿಸ್ತಾ ಇದೆ. ಇದು ನಿರ್ಮಾಣ. ಪೋಷಣ ಶಕ್ತಿ ಅಂದ್ರೆ ಒಂದರಿಂದ ಆಗೋದಿಲ್ಲ, ಅವರಿಗೆ ಶುದ್ಧ ಆಹಾರ ಬೇಕು, ಶುದ್ಧ ಗಾಳಿ ಬೇಕು, ಮತ್ತೆ ಶಾಲಾ ಆವರಣದಲ್ಲೂ ಸಾಕಷ್ಟು ಮರಗಿಡಗಳಿರಬೇಕು, ಮಕ್ಕಳದ್ರ ಜೊತೆನಲ್ಲಿ ಆಟ ಆಡಬೇಕು, ಮುಟ್ಟಬೇಕು, ಮತ್ತು ಅದನ್ನ ಪೋಷಣೆ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದರಿಂದನೂ ಅವ್ರಿಗೆ ಶಕ್ತಿ ಸಿಗಬೇಕು. ಮತ್ತು ಎರಡನೇದಾಗಿ ಶುದ್ಧ ಆಹಾರ ಮಕ್ಕಳಿಗೆ ಸಿಗಬೇಕು, ಒನ್ ಟೈಮ್ ಆದರೂ ಸಿಗಬೇಕು. ಈಗ ಅದ್ರ ಜೊತೆಗೆ ಕೆಲವು ರಾಜ್ಯಗಳಲ್ಲಿ ನಾವು ನೋಡ್ತೀವಿ, ಹಾಲು ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಮೊಟ್ಟೆ ಕೊಡ್ತಾ ಇದ್ದಾರೆ, ಚಿಕ್ಕಿ ಕೊಡ್ತಾ ಇದ್ದಾರೆ. ಇದೆಲ್ಲ ಪೂರಕ ಸಪ್ಲಿಮೆಂಟ್ ಬೇಸಿಕ್ ಆಹಾರದ ಜೊತೆಗೆ. ಆಮೇಲೆ ಮೆನೂನು ಕೊಟ್ಟಿದ್ದಾರೆ, ಒಂದೊಂದು ದಿನದಲ್ಲಿ ಏನೇನು ಮಾಡಬೇಕು. ಮೊಳಕೆ ಕಾಳಿಂದ ಒಂದಿನ ಮಾಡ್ತಾರೆ, ಕಾಳುಗಳದ್ದು ಮಾಡ್ತಾರೆ. ಮಕ್ಕಳಿಗೆ ಬಾತ್ ಅಂದರೆ ತುಂಬ ಇಷ್ಟ, ಅದಕ್ಕೆ ತರಕಾರಿಗಳು ಹಾಕಿ ಮಸಾಲೆ ಹಾಕಿ ಆಕರ್ಷಕವಾಗಿ ರುಚಿಕರವಾಗಿ ಮಾಡಿಬಡಿಸೋದು ನಾವು ನೋಡ್ತೀವಿ. ಆಮೇಲೆ ಗೋಧಿ ಹಿಟ್ಟು ಮಿಕ್ತು, ಆಮೇಲೆ ಎಣ್ಣೆ ಮಿಕ್ತು ಅಂದರೆ ಪೂರಿ ಮಾಡಿಕೊಡೋದು ನೋಡಿದ್ದೀವಿ. ಒಂದು ಶಾಲೆ ನೋಡಿದ್ದೀನಿ, ಬಿಳಿ ಜಗಲಿ ಮೋಳೆ ಅಂತ ಮಳ್ಳವಳ್ಳಿ ತಾಲೂಕಲ್ಲಿ, ಅವರಿಗೆ ವಾರಕ್ಕೊಂದಿನ ಪೂರಿ ಮತ್ತು ಚಪಾತಿ ಇದ್ದೇ ಇರುತ್ತೆ, ಮಕ್ಕಳು ಸಂಭ್ರಮದಲ್ಲಿ ತಿಂತಾರೆ. ಆಮೇಲೆ ಕೆಲವು ಶಾಲೆಗಳಲ್ಲಿ ನೋಡಿದ್ದೀವಿ, ಕೇಳ್ತಾರೆ ಮಕ್ಕಳೇ ಏನು ಬೇಕು ನಿಮಗೆ ಅಂತ, ನಮಗೆ ಇವತ್ತು ಬಿಸಿಬೇಳೆಬಾತ್ ಬೇಕಂದ್ರೆ ಅದನ್ನೇ ಮಾಡಿಬಿಡಿಸ್ತಾರೆ. ಆಮೇಲೆ ವಾರದಲ್ಲಿ ಒಂದಿನ ಸಿಹಿ ಖಾರ ಎರಡೂ ಇರೋ ಥರ ಕೇಸರಿ ಬಾತ್ ಮಾಡ್ತಾರೆ, ಉಪ್ಪಿಟ್ಟು ಮಾಡ್ತಾರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇದು ಒಂದು ಪೂರಕ ಬೆಂಬಲ ಕಾರ್ಯಕ್ರಮ, ಅತ್ಯಂತ ಅವಶ್ಯಕತೆಯನ್ನು ಪರಿಗಣಿಸಿ ರೂಪಿಸಿರುವಂಥ ಕಾರ್ಯಕ್ರಮ. ಆ ಪ್ರದೇಶಕ್ಕೆ ಮತ್ತು ಆ ಶಾಲೆಯಲ್ಲಿ ಶಿಕ್ಷಕರಿಂದ ಸಿಗುವ ಬೆಂಬಲ, SDMCಗಳಿಂದ ಸಿಗುವ ಮುಂದಾಳತ್ವದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಆಗ್ತದೆ.
1: ಸರ್, ಹಾಗಿದ್ರೆ ಈ ಪೋಷಣ ಶಕ್ತಿ

0: ಏನೇನ್ ಬೇಕು, ಆಟದ ಮೈದಾನದಿಂದ ಹಿಡಿದು ಕುಡಿಯೋ ನೀರು, ಶೌಚಾಲಯ ಎಲ್ಲವನ್ನೂ ಸೇರಿಸಿ, ಆಧುನಿಕ ಅಡುಗೆ ಮನೆಯನ್ನು ಸೇರಿಸಿ, ಪರಿಕರಗಳನ್ನು ಕೊಟ್ಟು ಶುದ್ಧವಾಗಿ ತಯಾರು ಅಂದ್ರೆ ಅನಾನುಕೂಲ ಆಗ್ಲೇಬಾರದು, ನೀರಿನ ಸೌಲಭ್ಯನೂ ಕೊಟ್ಟು ಕರೆಂಟು ಕೊಟ್ಟು ಮಾಡಿರೋದು ನಾವು ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಪೋಷಣ ಅಭಿಯಾನದಲ್ಲಿ ಎಲ್ಲಾ ಶಾಲೆಗಳಿಗೂ ಆಧುನಿಕವಾದ ಅಡಿಗೆ ಮನೆಯನ್ನ ಕಟ್ಕೊಟ್ಟಿದ್ದಾರೆ, ಮತ್ತೆ ದಾಸ್ತಾನು ಕೊಠಡಿಯನ್ನ ಮಾಡಿಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಮೇಲೆ ನಿರಂತರವಾಗಿ ನೀರು ಬರೋ ಹಂಗೆ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಒಂದು ವಾಟರ್ ಟ್ಯಾಂಕ್ ಇಟ್ಕೊಟ್ಟಿದ್ದಾರೆ. ಇದೆಲ್ಲ ನಾವು ನೋಡಬೇಕು. ಅದೇ ರೀತಿ ಇನ್ನು ಕೆಲವೊಮ್ಮೆ PMC ಸ್ಕೂಲ್ಸ್ ಅಂತ ಇದೆ, ಆ ಶಾಲೆಗಳಲ್ಲಿ ಇನ್ನೂ ಒಂದು ಹಂತಕ್ಕೆ ಮುಂದಕ್ಕೆ ಹೋಗಿ ಅಡುಗೆ ಮನೆಗಳನ್ನು ಉನ್ನತೀಕರಣ ಮಾಡಿದ್ದು ನಾವು ನೋಡ್ತಾ ಇದ್ದೀವಿ. ಕೆಲವು ಕಡೆ ಸೋಲಾರ್ ಫಿಟ್ಟೆಡ್ ಮಾಡ್ಕೊಂಡಿದ್ದಾರೆ, ಮಕ್ಕಳು ಯಾವಾಗ ಕೇಳಿದ್ರು ಬಿಸ್ನೆಸ್ಸಿಗೆ ಹೋಗಿ ಮಾಡಿದ್ದಾರೆ, ಪಾತ್ರೆ ತೊಳೆಯೋದೆಲ್ಲ ಬಿಸಿನೀರಲ್ಲೇ ಆ ಶಾಲೆಯಲ್ಲಿ. ಇದೆಲ್ಲ ಅದಕ್ಕೆ ಬಂದಿರುವಂಥ ಪೂರಕ ಕಾರ್ಯಕ್ರಮಗಳು. ಮತ್ತು ಅನೇಕ CSR ಜಿಲ್ಲೆ ವಲಯ, ರಾಜ್ಯ ವಲಯ, ರಾಷ್ಟ್ರ ವಲಯದಲ್ಲಿ CSR ಕಂಪನಿಗಳಿದೆ, ಅವರು ಬಂದು ಅತ್ಯಂತ ಹಿಂದುಳಿದ ಪ್ರದೇಶದ ಮತ್ತು ತಳ ಸಮುದಾಯಗಳು ಜಾಸ್ತಿ ವಾಸ ಮಾಡ್ತಾ ಇರುವ ಪ್ರದೇಶಗಳಲ್ಲಿ ಸ್ವಂತ ಖರ್ಚಿನಲ್ಲಿ ಈ ವ್ಯವಸ್ಥೆಗಳನ್ನ ರೂಪಿಸ್ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು PM ಪೋಷಣ್ ಶಕ್ತಿ ಅಭಿಯಾನದಲ್ಲಿ ನಮ್ಗೆ ಕಾಣುವಂಥ ಉತ್ತಮ ಅಂಶ ಅಂದರೆ ಅಂಗನವಾಡಿಯಾಗಲಿ ಶಾಲೆಗಳಲ್ಲಿ ಶಾಲಾ ಕೈತೋಟಗಳನ್ನ ಎನ್ಕರೇಜ್ ಮಾಡಿದ್ದಾರೆ. ಏನು ಸಾಧ್ಯತೆ ಇದೆ, ಮಕ್ಕಳ ಸಹಾಯ ತಗೊಂಡು ತರಕಾರಿ ಕೈತೋಟಗಳನ್ನ ಮಾಡಿದ್ದಾರೆ, ಮಕ್ಕಳೇ ಸ್ವತಃ ಪ್ರಾಕ್ಟಿಕಲ್ ಆಗಿ ಬೀಜಗಳನ್ನ ಬಿತ್ತುತ್ತಾರೆ, ನೀರು ಕಟ್ಟುತ್ತಾರೆ, ಗೊಬ್ಬರ ಹಾಕ್ತಾರೆ, ಕೀಟಬಾಧೆಗಳನ್ನ ನಿರ್ವಹಿಸ್ತಾರೆ, ಅವರೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಇಷ್ಟು KG ನಾವು ಅಡುಗೆ ಮನೆ ಕೊಟ್ಟಿದ್ದು ಅಂತ ಒಂದು ಬುಕ್ಕಲ್ಲಿ ಬರೀತಾರೆ, ಅದರ ಮೌಲ್ಯ ಎಷ್ಟು ಅಂತ ಒಂದು ಕಡೆ ಬರೀತಾ ಇದ್ದಾರೆ. ಯಾಕಂದರೆ ಪೌಷ್ಟಿಕಾಂಶ ಬರೀ ಅನ್ನ ಬೇಳೆಯಿಂದ ಬರೋದಿಲ್ಲ, ಅದಕ್ಕೆ ಪೂರಕ ಸಾಧನಗಳು ಬೇಕು. ಈಗ ತರಕಾರಿಗಳು ಜಾಸ್ತಿ ಬೆಳೆಯೋ ಪ್ರದೇಶದಲ್ಲಿ ರೈತರೇ ತಂದು ಶಾಲೆಗಳಿಗೆ ಕೊಡ್ತಾರೆ, ತಗೊಳ್ಳಿ ನಮ್ಮದು ಮಕ್ಕಳಿಗೆ ಹಾಕಿ ತೆಂಗಿನಕಾಯಿ ತಗೊಳ್ಳಿ ಅಂತ ಕೊಡೋರಿದ್ದಾರೆ. ಸಾಧ್ಯ ಇಲ್ಲದೆ ಇರೋ ಜಾಗದಲ್ಲಿ ಅವಕಾಶ ಇರೋ ಕಡೆ, ಕಾಂಪೌಂಡ್ ಇರೋ ಕಡೆ, ನೀರಿನ ಸೌಲಭ್ಯ ಚೆನ್ನಾಗಿರೋ ಕಡೆ
1: ಅವರೇ ಬೆಳಿಬೇಕಾಗುತ್ತೆ,
0: ಮಕ್ಕಳೇ ಬೆಳೀತಾ ಇದ್ದಾರೆ, ಸಂತೋಷ ಆಗತ್ತೆ. ಖಾಸಗಿ ಶಾಲೆ ಇರಲಿ, ಏಡೆಡ್ ಸ್ಕೂಲ್ ಇರಲಿ, ಅಥವಾ ಸರ್ಕಾರಿ ಶಾಲೆಗಳಿರಲಿ, ಈ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಮುಖ್ಯ. ಶ್ರಮದಾನದ ಒಂದು ಪರಿಕಲ್ಪನೆ ಇದೆ, ಮತ್ತು ಒಟ್ಟಿಗೆ ಸೇರಿ ಕೆಲಸ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಸ್ವಾಭಾವಿಕವಾಗಿ ದುಡಿಮೆಯ ಶ್ರಮದ ಬೆಲೆ ಗೊತ್ತಾಗುತ್ತೆ, ಮತ್ತು ಒಟ್ಟಿಗೆ ಸೇರಿ ಕೆಲಸ ಮಾಡುವ ಶ್ರಮ ಗೊತ್ತಾಗುತ್ತೆ, ಮತ್ತು ಕೃತಜ್ಞತಾ ಭಾವ ಬರುತ್ತೆ. ಇದರಿಂದ ಏನಾಗುತ್ತೆ, ಅವರ ಅಡುಗೆಯಲ್ಲಿ ಹೊಸ ರುಚಿ ಬರೋಕ್ಕೆ ಕಾರಣ ಆಗುತ್ತೆ. ನೋಡ್ತಾರೆ ಯಾವ ತರಕಾರಿ ಜಾಸ್ತಿ ಇದೆ, ಏನು ಮಾಡ್ಬೋದು, ಅಡುಗೆ ಅಂದ್ರಿದ್ದಾರೆ ಅವರು ಕೇಳ್ತಾರೆ. ಆಗ ಮನೆಯಲ್ಲಿ ತಿಂದೇ ಇರ್ಬೋದು ಆ ತರಕಾರಿನ, ಆದರೆ ಶಾಲೆಯಲ್ಲಿ ತಿಂತಾರೆ, ಯಾಕಂದ್ರೆ ಅವರೇ ಬೆಳೆದಿದ್ದಾರೆ. ಈ ಥರದ ಅನೇಕ, ಆಮೇಲೆ ಸಾವಯವ, ಈ ಕೈತೋಟಗಳೆಲ್ಲ ಸಾವಯವದಲ್ಲಿ ಬೆಳೆಸ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೆ ಆರ್ಗ್ಯಾನಿಕ್ ಕಾನ್ಸೆಪ್ಟು ಅಲ್ಲೇ ಬೆಳೀತಾ ಇದೆ. ಈ ಪೋಷಣ್ ಶಕ್ತಿ ಅಭಿಯಾನದಲ್ಲಿ ದೊಡ್ಡ ಒಂದು ಸಮನ್ವಯತೆ ಇದು. ಸೊ ಎಷ್ಟೋ ಶಾಲೆಗಳಲ್ಲಿ ಇವತ್ತು ಕೈತೋಟಗಳಿದೆ. ಸೊ ಇವನ್ ರಜದ ದಿನದಲ್ಲಿ SDMC ಅವ್ರು ನೋಡ್ಕೊತಾ ಇದ್ದಾರೆ, ಶಾಲೆ ಮುಖ್ಯ ಶಿಕ್ಷಕರು ಪಾಪ ಮುತುವರ್ಜಿಯಿಂದ ಬಂದು ಕಾಯ್ದುಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಅವರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ ಅಂತ ಹಿರಿಯ ವಿದ್ಯಾರ್ಥಿಗಳು ಬಂದು ಸಹಾಯ ಮಾಡೋದು ನಾವು ನೋಡ್ತಾ ಇದ್ದೀವಿ. ಇದು ಒಟ್ಟಾರೆ ವ್ಯಾಪ್ತಿ. ಸೊ ಇದನ್ನು ನಾವು ಗಮನ ಮಾಡಬೇಕು, ಯಾವ ರೀತಿಯ ಒಂದು ಸಾಮಾಜಿಕ ಪರಿವರ್ತನೆಗೆ ಇದು ಕಾರಣ ಆಗ್ತಾ ಇದೆ, ಶಕ್ತಿವರ್ಧಕವಾಗಿ ಇರಲಿಕ್ಕೆ ಕಾರಣವಾಗ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು. ಯಾಕಂದ್ರೆ ಎಲ್ರಿಗೂ ಶುದ್ಧ ಆಹಾರ ಆಗತಾನೇ, ತಾಜಾ ತಯಾರು ಮಾಡಿದ ಆಹಾರ ಸಿಗ್ತಾ ಇದೆ, ಮತ್ತೆ ಎಲ್ಲ ಮಕ್ಕಳು ಕೂತ್ಕೊಂಡು ಒಟ್ಟಿಗೆ ತಿಂತಾರೆ, ಆ ಸೇವನೆ ಮಾಡುವಾಗ ಸಿಗುವ ಸಂಭ್ರಮ, ಪರಸ್ಪರ ವ್ಯಕ್ತವಾಗುವ ಪ್ರೀತಿ ಪ್ರೇಮ ಗೆಳೆತನ ಅದು ತುಂಬ ಅಮೂಲ್ಯವಾದದ್ದು. ಸೊ ಅದು ಈ ಪೋಷಣ್ ಶಕ್ತಿ ಅಭಿಯಾನದಿಂದ ಎಲ್ಲ ಕಡೆ ಸಿಗ್ತಾ ಇದೆ.
1: ಸರ್, ಹಾಗಾದ್ರೆ ಈ ಅಭಿಯಾನಕ್ಕೆ ಯಾವ ರೀತಿಯಾದಂಥ ಕೇಂದ್ರ ಸರ್ಕಾರದ ಉಪಕ್ರಮಗಳ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಸರ್?
0: ಎಲ್ಲಾ ಶಾಲೆಗಳಲ್ಲೂ ಕಾಲಮಿತಿನಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ. ಹೊಸ ಕಟ್ಟಡ, ದಾಸ್ತಾನು ಮಳಿಗೆ, ತೊಳೆಯೋಕ್ಕೆ ಜಾಗ, ಕ್ಲೀನಾಗಿರೋ ಜಾಗ, ನೀರಿನ ವ್ಯವಸ್ಥೆ, ನೀರಿಟ್ಕೊಳ್ಳೋಕ್ಕೆ ಪಾತ್ರೆ ಪಗಡಗಳು, ಮೇಲೆ ಸುವ್ಯವಸ್ಥಿತವಾದ ಪಾತ್ರೆಗಳು, ಕುಕ್ಕರು, ಪ್ರತಿ ಸರ್ತಿನೂ ಕೊಟ್ಟು. ಈಗ ಒಂದು ಶಾಲೆಗೆ ಹೋದರೆ ಒಂದು ಕಡಿಮೆ ಅಂದರೂ 100-150 ಜನ 200 ಜನಕ್ಕೆ ಒಟ್ಟಿಗೆ ಅಡುಗೆ ಮಾಡುವ ಸೌಲಭ್ಯಗಳು ಬಂದ್ಬಿಟ್ಟಿದೆ. ಈಗ ಗ್ಯಾಸ್ ಸ್ಟೌಗಳು ಇಟ್ಕೊಂಡಿದ್ದಾರೆ, ಮೇಲೆ ಸಂತೋಷವಾಗಿ ಮಾಡ್ತಾರೆ, ಮತ್ತೆ ಯಾವುದೂ ಅಡೆತಡೆ ಇಲ್ಲ. ಇದು ಒಂದು ಲೆವೆಲ್. ಮತ್ತೆ ಕರೆಂಟ್ ಕೊಟ್ಟಿದ್ದಾರೆ, ಸೋಲಾರ್ ಹಾಕೊಟ್ಟಿದ್ದಾರೆ, ಈ ಥರದೆಲ್ಲ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಕಿಚನ್ ಗಾರ್ಡನ್ ಅಂತ ಡೆವಲಪ್ ಮಾಡಕ್ಕೆ ಒಂದು ಚಿಕ್ಕ ಫಂಡ್ ಕೊಟ್ಟಿದ್ದಾರೆ, ಬೀಜಗಳು ತರ್ತಾರೆ. ಸೊ ಗೊಬ್ಬರ ಊರಿನವರು ಕೊಡ್ತಾರೆ, ಮತ್ತು ಶಾಲೆಯಲ್ಲೂ ತಯಾರಾಗುತ್ತೆ ಎಲೆ ಗೊಬ್ಬರ, ಆ ಗೊಬ್ಬರ, ಈ ಗೊಬ್ಬರ ಅದನ್ನೇ ಬಳಸ್ಕೊಳ್ದು, ಮೇಲೆ ಅಡುಗೆ ಮನೆ ವೇಸ್ಟು ಅದನ್ನು ಹಾಕು ಮಾಡ್ತಾ ಇದ್ದಾರೆ. ಕೆಲವು ಶಾಲೆಗಳಲ್ಲಿ ಇನ್ನೂ ಮುಂದಕ್ಕೆ ಹೋಗಿ ಬಯೋಗ್ಯಾಸ್ ಮಾಡ್ಕೊಳ್ಳೋ ಶಾಲೆಗಳು ಇದೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಲ್ಲೂ ಆಗ್ತಾ ಇದೆ, ಸೋಲಾರ್ ಇದು ಅಲ್ಲೂ ಆಗ್ತಾ ಇದೆ, ಮಳೆ ನೀರು ಕೊಯ್ಲು ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ, ನೀರು ಸಂಗ್ರಹಣೆ ಮಾಡಿ ತೋಟಕ್ಕೆ ಬಳಸ್ತಾ ಇದ್ದಾರೆ, ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ, ರೀಚಾರ್ಜ್ಗೆ ಬಳಸ್ತಾ ಇರೋ ಶಾಲೆಗಳು ನಾವು ನೋಡ್ತೀವಿ. ಅದೆಲ್ಲ ಪೋಷಣ್ ಅಭಿಯಾನ ಅಡಿನಲ್ಲಿ ಜಾರಿಯಾಗ್ತಾ ಇರುವಂತಹ ಸಂಯೋಜನೆ ಆಗಿರುವಂತಹ ಪ್ರಯತ್ನಗಳಾಗಿದೆ. ಮತ್ತೆ

0: ಮಕ್ಕಳಲ್ಲಿ ಮುಖ್ಯವಾಗಿ ಪೌಷ್ಟಿಕ ಆಹಾರದ ಬಗ್ಗೆ ಒಂದು ತಿಳುವಳಿಕೆ ಬರ್ತಾ ಇದೆ. ಇವರು ಪ್ರತಿ ಒಂದ್ ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಪೌಷ್ಟಿಕ ಆಹಾರದ ಕುರಿತು ವಿಚಾರ ಸಂಕಿರಣ ಮಾಡ್ತಾರೆ, ವಸ್ತು ಪ್ರದರ್ಶನ ಮಾಡ್ತಾರೆ, ಮತ್ತೆ ಮಕ್ಕಳಲ್ಲಿ ಚರ್ಚೆ ಆಗ್ಬೇಕು, ಪೋಷಕರಲ್ಲಿ ಚರ್ಚೆ ಆಗ್ಬೇಕು, ಮಕ್ಕಳಿಗೆ ನಾನು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಏನ್ ತಿಂತಾ ಇಲ್ಲ ಅಂತ ಗೊತ್ತಾಗ್ಬೇಕು. ಇದಕ್ಕೆ ಸಾಕಷ್ಟು ಲೈವ್ ಆಗಿ ಏನು ಜೀವಂತಿಕೆ ಚರ್ಚೆಗಳಾಗ್ತಾ ಇದೆ. ಸೊ ಇದು ಪ್ರಯಾಣ ನೋಡ್ಬೇಕು, ನಾವು ಫೀಡ್ ಮಾಡ್ತಾ ಇದೀವಲ್ಲ, ಇದು ಅವ್ರಿಗೆ ನಾವು ಕೊಡ್ತಾ ಇದೀವಲ್ಲ, ಇದರಿಂದ ಉಂಟಾಗುವ ಸೋಷಿಯಲ್ ನರೇಟಿವ್ಸ್ ಏನು, ಸಾಮಾಜಿಕ ಪ್ರಯತ್ನಗಳೇನು, ಮತ್ತು ಅದರಿಂದ ಮಕ್ಕಳಿಗೆ ಸಿಗುವಂತ ಒಂದು ಕಲಿಕಾ ಬುನಾದಿ ಏನು, ಆತ್ಮವಿಶ್ವಾಸ ಏನು, ಮತ್ತೆ ಒಂದು 16 ವರ್ಷದವರೆಗೂ ಮಕ್ಕಳಿಗೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಸಿಗುವ ಒನ್ ಟೈಮ್ ಆದರೂ ಸಿಗತ್ತೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡ ಪರಿಕಲ್ಪನೆ ಇನ್ನೇನು ಬೇಕೋ. ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿದೆ, ಇದೇ ತರ ಜಾರಿ ಮಾಡಬೇಕು ಅಂತ. ಮತ್ತೆ ಅದೇ ರೀತಿ ಜಿಲ್ಲೆನಲ್ಲೂ ರಾಜ್ಯದಲ್ಲೂ ಮಾಡಿದ್ದಾರೆ, ಜಿಲ್ಲೆಯಲ್ಲೂ ಮಾಡಿದ್ದಾರೆ, ಮತ್ತೆ ತಾಲೂಕಲ್ಲೂ ಇದ್ದಾರೆ. ಅದು ಒಂದು ಆಫೀಸರ್ ಅದನ್ನೇ ಕೋಆರ್ಡಿನೇಟ್ ಮಾಡಲಿಕ್ಕೆ ಇದ್ದಾರೆ. ಎ ಪಿ ಎಂ ಸಿ ಎರಡುಗಳಲ್ಲಿ ಗೋಡನ್ಗಳಲ್ಲಿ ಅದು ಬಂದು ಸ್ಟೋರ್ ಆಗಿರುತ್ತೆ, ಮತ್ತೆ ಅಲ್ಲಿಂದ ಅದು ಬಿಡುಗಡೆ ಆಗುತ್ತೆ ತುರ್ತ ತಹಸೀಲ್ದಾರು. ಸೊ ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಗ್ಯಾಸು ಸಿಗುತ್ತೆ, ಒಂದು ಮಗುಗೆ ಇಷ್ಟು ಎನರ್ಜಿ ಬೇಕು ಖರ್ಚು ಮಾಡೋಕ್ಕೆ ಅಂತ ಹೇಳಿ ಒಂದು ಶಾಲೆಗೆ ಅದರ ದಾಖಲಾತಿ ಮತ್ತು ಹಾಜರಾತಿ ಆಧಾರಿತವಾಗಿ ಇಷ್ಟು ಸಿಲಿಂಡರ್ ಅಂತ ಗೌರ್ಮೆಂಟ್ ಏನು ದರ ಫಿಕ್ಸ್ ಮಾಡಿದೆ ಅದೇ ದರದಲ್ಲಿ ಸಪ್ಲೈ ಆಗ್ತಾ ಇದೆ. ಇದೆಲ್ಲ ಒಂದಕ್ಕೊಂದು ಜೋಡಿಸಿದ್ದಾರೆ, ಕಾರ್ಯ ಜೋಡಣೆ ಮಾಡಿರೋದ್ರಿಂದ ಆಗ್ತಾ ಇದೆ. ಮತ್ತೆ ಶೌಚಾಲಯಗಳ ನಿರ್ವಹಣೆ ಚೆನ್ನಾಗಾಗ್ತಾ ಇದೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು ಗ್ರಾಮ ಪಂಚಾಯತಿಯವ್ರ ಜವಾಬ್ದಾರಿ, ಅವರು ಅದರಲ್ಲಿ ಆಸಕ್ತಿ ವಹಿಸ್ತಾ ಇದ್ದಾರೆ. ಒಂದು ವೇಳೆ ಘನತ್ಯಾಜ್ಯ ಜಾಸ್ತಿ ಆಗೋಯ್ತು, ವಿಲೇವಾರಿ ಮಾಡ್ಲಿಕ್ಕೆ ಕಷ್ಟ ಆಯ್ತು ಅಂದರೆ ಆಗ ಗ್ರಾಮ ಪಂಚಾಯತಿಯವ್ರು ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಆ ಶಾಲೆಯಲ್ಲಿ ಕಿಚನ್ನಲ್ಲಿ ಲಿಕ್ವಿಡ್ ವೇಸ್ಟ್ ಬೂದು ನೀರು ಜಾಸ್ತಿ ಆಯ್ತು ಅಂದರೆ ಅದನ್ನು ವಿಲೇವಾರಿಗೆ ಮತ್ತು ನಿರ್ವಹಣೆಗೆ ಗ್ರಾಮ ಪಂಚಾಯತಿಯವರು ಸಹಕಾರ ಕೊಡ್ತಾ ಇದ್ದಾರೆ. ಇದು ತುಂಬ ಮುಖ್ಯವಾದ ಘಟ್ಟ. ಕೇಂದ್ರ ಸರ್ಕಾರ ನೀತಿ ಮಾಡಿಬಿಡುತ್ತೆ, ಅನುಷ್ಠಾನ ಸಮನ್ವಯತೆ ಆಗಬೇಕಿರೋದು ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿ. ಸೊ ಅದರಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡುವ ಒಂದು ಪ್ರಯತ್ನಗಳಿಗೆ ಪ್ರೇರಕ ಶಕ್ತಿಯಾಗಿ ಯೋಜನೆ ಇದೆ. ಮತ್ತೆ ಮಕ್ಕಳಲ್ಲಿ ಈಗ ನಾವು ನೋಡಿದಾಗ ಗೆಲುವುತನ ಇದೆ, ಶಕ್ತಿ ಜಾಸ್ತಿ ಆಗಿದೆ, ಮತ್ತೆ ಎಲ್ಲರಲ್ಲೂ ವೆಯ್ಟ್ ಮೇಂಟೈನ್ ಆಗ್ತಾ ಇದೆ, ಮತ್ತೆ ಅವ್ರು ಎಷ್ಟು ವಯೋಮಾನಕ್ಕೆ ತಕ್ಕಂತೆ ಹೈಟ್ಗೆ ತಕ್ಕಂತೆ ತೂಕ ಇರಬೇಕು ಅಷ್ಟು ಕಾಣ್ತಾ ಇದೆ ಈಗ, ಅದಕ್ಕಿಂತ ಕೆಳಗೆ ಹೋಗ್ತಾ ಇಲ್ಲ. ಹೊಂಗೇಳೆ ಆ ಥರದ್ದು ಊಟ ಕೊಟ್ಟು ಪೌಷ್ಟಿಕಾಹಾರ ಕೊಟ್ಟು ಮಗುವಿನಲ್ಲಿ ಬೆಳವಣಿಗೆ ಆಗ್ತಿಲ್ವಾ, ಶಾಲಾ ಸುವರ್ಣ ಆರೋಗ್ಯ ಕಾರ್ಯಕ್ರಮ ಅಂತ ಇದೆ, ಆಯ್ತಾ, ಇದು ಈ ಆಕ್ಟ್ ಅಂದ್ರೆ ತಂದಿದ್ದಾರೆ. ಅಧಿಕಾರಿಗಳು ಬರ್ತಾರೆ, ಚೆಕ್ ಮಾಡ್ತಾರೆ, ಅವರಿಗೆ ಬೇಸಿಕ್ ತಿಳುವಳಿಕೆ ಕೊಡ್ತಾರೆ, ಆಹಾರ ಪದ್ಧತಿ ಚೇಂಜ್ ಮಾಡ್ಕೊ ಅಂತ ಹೇಳ್ತಾರೆ, ಪೋಷಕರು ಕರೆಸ್ತಾರೆ, ಅಡ್ವೈಸ್ ಮಾಡ್ತಾರೆ. ಅದ್ರ ಮೇಲೆ ಅವ್ರು ಆಗ್ತಾ ಇಲ್ಲ ಅಂದರೆ ಆಸ್ಪತ್ರೆ ರೆಫರ್ ಮಾಡ್ತಾರೆ. ಉಚಿತವಾಗಿ ಆ ಮಕ್ಕಳಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಸಪ್ಲಿಮೆಂಟರ್ ಕೊಡ್ತಾ ಇದ್ದೀವಿ,
1: ಹೌದು,
0: ಐರನ್ ಟ್ಯಾಬ್ಲೆಟ್ಸು, ಫೋಲಿಕ್ ಆಸಿಡ್ಸು, ಕ್ಯಾಲ್ಸಿಯಮ್, ಇವೆಲ್ಲ ಈ ಯೋಜನೆ ಅಡಿ ಬಂದಿರೋ ಕಾರ್ಯಕ್ರಮ. ಬರೀ ಅನ್ನ ಕೊಟ್ಟರು ಬೇಳೆ ಬೇಯಿಸಿದ್ರು ಅಲ್ಲ ಇದು. ಇದನ್ನು ಒಟ್ಟಾರೆ ಸಮಗ್ರವಾಗಿ ನೋಡಿದಾಗ ಮಗುವಿನ ದೈಹಿಕ ಬೆಳವಣಿಗೆ, ಬುದ್ಧಿ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ಮತ್ತು ಸಾಮಾಜಿಕ ವರ್ತನೆಗಳನ್ನ ರೂಪಿಸ್ಕೊಳ್ಳಿಕ್ಕೆ ರೂಢಿಸ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ಅಂಶಗಳು ನಮಗಿದರಲ್ಲಿ ಕಾಣ್ತಾ ಇದೆ.
1: ಅಂದರೆ ಈ ಒಂದು ಅಭಿಯಾನದ ಒಂದು ಅನುಷ್ಠಾನ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯವಾಗಿ ಅಂದರೆ ತಾಲೂಕು ಹಂತಗಳಲ್ಲಿ ಅಕ್ಷರ ದಾಸೋಹನ ಕಾರ್ಯಕ್ರಮ ಮುಖಾಂತರ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ ಸರ್.
0: ಹೌದು, ಅದಕ್ಕೆ ಅಕ್ಷರದಾಸ ಅಥವಾ ಅನ್ನಪೂರ್ಣ ಅಡುಗೆ ಮನೆ ಅಂತ ಏನೇ ನೀವು ಕರ್ಕೊಂಡ್ರು ಅದಕ್ಕೆ ಒಟ್ಟಾರೆ ನೀತಿ ಇರೋದು ಈ ಯೋಜನೆ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಅಭಿಯಾನ್. ಮತ್ತೆ ಕೆಲವು ಪ್ರದೇಶಗಳಿದೆ, ಆ ಪ್ರದೇಶಗಳಲ್ಲಿ ಡೇಟಾ ನೋಡಿದಾಗ ಮಕ್ಕಳು ತುಂಬಾ ಅಪೌಷ್ಟಿಕತೆಯಿಂದ ಸೊರಗಿರೋದು ಡೇಟಾದಿಂದ ಗೊತ್ತಾಗ್ತದೆ. ಹಿಂಗ ಅದನ್ನು ಉತ್ತೇಜಿಸೋದು
1: ವಿಶೇಷವಾಗಿ
0: ಆದಿವಾಸಿಗಳು ಇದ್ದಾರೆ, ಬಯಲು ಪ್ರದೇಶದಲ್ಲೂ ಇದ್ದಾರೆ, ಗಡಿನಾಡು ಪ್ರದೇಶದಲ್ಲಿ ಇದ್ದಾರೆ, ಅತ್ಯಂತ ಮಳೆ ಕಡಿಮೆ ಬರೋ ಜಾಗಗಳಿದೆ, ಮತ್ತೆ ಮೈಗ್ರೇಷನ್ ವಲಸೆ ಹೋಗಿ ಉದ್ಯೋಗ ಮಾಡ್ತಾ ಇರುವಂತ ಕೂಲಿ ಕಾರ್ಮಿಕರಿದ್ದಾರೆ, ಅಸಂಘಟಿತ ವಲಯದವರಿದ್ದಾರೆ, ಮತ್ತೆ ಕೆಲವು ನೆಗ್ಲೆಕ್ಟೆಡ್ ಚಿಲ್ಡ್ರನ್ ಇದ್ದಾರೆ, ಅವ್ರನ್ನೆಲ್ಲ ಇದ್ರ ಅಂಡರ್ನಲ್ಲಿ ತುಂಬಾ ಬೆನಿಫಿಟ್ ಆಗ್ತದೆ. ಈ ಪೋಷಣ್ ಅಭಿಯಾನ್ ಏನಿದೆ, ಶಕ್ತಿ ಅಭಿಯಾನ್ ಇದೆಯಲ್ಲ, ಶಕ್ತಿ ತುಂಬೋದು ಇದು ಬೇಸಿಕ್ ಆಗಿ ಅಲ್ವಾ. ಸೊ ಅದಕ್ಕೆ ಶಕ್ತಿಗೆ ಏನೇನು ಬೇಕೋ ಅದೆಲ್ಲ ಪ್ರಯತ್ನಗಳೀಗ ಒಂದು ವ್ಯವಸ್ಥಿತವಾಗಿ ಒಂದು ಆರ್ಗನೈಸೇಷನ್ ರೂಪದಲ್ಲಿ ಆಗ್ಬೇಕಲ್ಲ, ಅದಕ್ಕೆ ಇದಕ್ಕೆ ಅಕ್ಷರದೋಸ ಅಧಿಕಾರಿ ಅಂತ ಮಾಡಿದ್ದಾರೆ. ಅವರು ಆ ತಾಲೂಕಲ್ಲಿ ಓಡಾಡುತ್ತಾ ಏನೇನು ಸಮಸ್ಯೆಗಳಿದೆ ಗಮನ ಮಾಡಿ ಆಡಳಿತಾತ್ಮಕವಾಗಿ ಅದನ್ನ ಸರಿಪಡಿಸ್ಬೇಕು, ಬೆಂಬಲ ಕೊಡಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಜಿಲ್ಲೆ ಮನೆಯಲ್ಲಿ ಕೂತವರು ಇಡೀ ತಾಲೂಕುಗಳಲ್ಲಿ ಏನಾಗ್ತಾ ಇದೆ, ಸರಬರಾಜು ಕೊರತೆ ಇದೆಯಾ, ಗುಣಮಟ್ಟ ಕೊರತೆ ಇದೆಯಾ, ಮತ್ತೆ ಏನಾದರೂ ಅಲ್ಲಿ ಇದಕ್ಕಿದಾಗೆ ಸಮಸ್ಯೆಗಳು ಬಂದ್ಬಿಡ್ತಾ, ಅಲ್ಲಿ ಅಡುಗೆ ಮಾಡೋರನ್ನ ಯಾರು ರಿಕ್ಯೂಟ್ ಮಾಡಬೇಕು, ಅವ್ರಿಗೇನು ತರಬೇತಿ ನೈಪುಣ್ಯ ತರಬೇತಿ ಕೊಡಬೇಕು ಅದೆಲ್ಲ ಅವ್ರು ನೋಡ್ಕೊತಾರೆ. ಸೊ ಈ ಥರ ಒಬ್ರಿಗೊಬ್ರು ಪೂರಕವಾಗಿ ಮಾಡುವ ಸಮನ್ವಯತೆಯಿಂದ ಕೆಲಸ ಮಾಡುವಂಥ ಕಾರ್ಯಕ್ರಮ ಇದಾಗಿದೆ.
1: ಸರ್, ಹಾಗಿದ್ರೆ ಈ ಅಭಿಯಾನಕ್ಕೆ ಅಗತ್ಯವಿರುವಂತಹ ಹಣಕಾಸು ನೆರವು ಆಗಿರ್ಬೋದು, ಮತ್ತೆ ಅದರ ಮೌಲ್ಯಮಾಪನ ಆಗಿರ್ಬೋದು, ಇದೆಲ್ಲ ಹೇಗೆ ನಡೆಯುತ್ತೆ ಸರ್, ಯಾರ ಒಂದು ಮಾರ್ಗದರ್ಶನದಲ್ಲಿ ನಡೆಯುತ್ತೆ?
0: ಹೌದು, ರಾಜ್ಯದೆಲ್ಲ ರಾಷ್ಟ್ರದವ್ರು ಮಾಡ್ತಾರೆ, ಕೇಂದ್ರದವ್ರು ಮಾಡ್ತಾರೆ, ಜಿಲ್ಲೆದೆಲ್ಲ ರಾಜ್ಯದವ್ರು ಮಾಡ್ತಾರೆ, ಆಯ್ತಾ,

ತಾಲೂಕದವರೆಲ್ಲ ಜಿಲ್ಲೆಯವರು ಮಾಡ್ತಾರೆ. ಶಾಲಾ ಹಂತದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಆಗೋದನ್ನೆಲ್ಲನೂ ಪ್ರತಿ ತಾಲೂಕಲ್ಲಿರುವ ಅಕ್ಷರ ದಾಸೋಹ ಅಧಿಕಾರಿಗಳು ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಒಂದಕ್ಕೊಂದು ಪೂರಕ ಇದು. ಸೊ ಇದರ ಮೇಂಟೆನೆನ್ಸ್ ಎಲ್ಲ ಆ ಶಾಲೆ ಮುಖ್ಯ ಶಿಕ್ಷಕರಿಗಿರುತ್ತೆ. ಮತ್ತೆ ಮುಖ್ಯವಾಗಿ ಇದರಿಗೆ ಜವಾಬ್ದಾರರು ಭಾಗ್ಯಸ್ಥರು ಯಾರಂದ್ರೆ ಅಡುಗೆ ಅವರು. ಅವರಿಗೆ ಸಾಮಾನು ಕೊಡಬೇಕು, ಮಾರ್ಗದರ್ಶನ ಬೆಂಬಲ ಕೊಡೋದು ಹೆಡ್ ಮಾಸ್ಟರ್ ಕೆಲಸ ಶಾಲೆಯಲ್ಲಿ. ಅದನ್ನು ಶುದ್ಧವಾಗಿ ನಿಯಮಾನುಸಾರವಾಗಿ ವೇಳಾಪಟ್ಟಿ ಹಂಗೆ ಮಾಡಿ ಸರಬರಾಜು ಮಾಡುವ ಜವಾಬ್ದಾರಿ, ಹಂಚುವ ಜವಾಬ್ದಾರಿ ಎಲ್ಲ ಅಡುಗೆ ಅವರು. ಹಾಗಾಗಿ ಎಷ್ಟೋ ಶಾಲೆಗಳಲ್ಲಿ ತುಂಬ ಜನಪ್ರಿಯತೆ ಜನರಾಗಿ ಅಡುಗೆ ಮಾಡೋರು ನಾವು ನೋಡ್ತೀವಿ. ಅವ್ರ ಬಗ್ಗೆ ಮಕ್ಕಳಿಗೆ ಒಂಥರ ಹೆಚ್ಚಿನ ಪ್ರೀತಿ ಗೌರವ ಮಮತೆ ಎಲ್ಲ ಮಾಡೋದು ನೋಡ್ತೀವಿ. ಅವರು ಅಷ್ಟೇ ಮಮತೆಯಿಂದ ತಾಯಿ ಸ್ಥಾನದಲ್ಲಿ ನಿಂತು ಬಡಿಸಿ ಊಟ ಮಾಡು ಅನ್ನೋದು, ಆಮೇಲೆ ಮಗು ಲೇಟಾಗಿ ತಿಂತಾ ಇದ್ರೆ ಬೇಗ ಬೇಗ ತಿನ್ನು ಅನ್ನೋದು, ತರಕಾರಿಯಾಗಿ ಬಿಸಾಕ್ತಾ ಇದೆ ಅಂತ ಎನ್ಕ್ವೈರಿ ಮಾಡೋದು, ಮತ್ತೆ ಚಿಕ್ಕ ದಂಡನೆ ನೀನು ತಿನ್ನಲಿಲ್ಲ ಅಂದ್ರೆ ಬಿಡಲ್ಲ ಈಗ ಅಂತ ಗದರಿಸೋದು, ಇದೆಲ್ಲ ಪೂರಕವಾಗಿ ಕೊಟ್ಟು ತಗೊಳ್ಳುವ ನೀತಿನಲ್ಲಿ ನಡೀತಾ ಇದೆ. ಇದನ್ನ ನಾವು ಗಮನಿಸ್ಬೇಕು. ಮುಖ್ಯ ಅಂದ್ರೆ ಇದು, ಶಿಕ್ಷಕರಿಗಿಂತ ಜಾಸ್ತಿ ಅವರಿಗೆ ಪ್ರೀತಿ ಮಮತೆ ಗೌರವ ಕೊಡ್ತಾರೆ. ಮತ್ತೆ ಆ ಶಾಲೆಗಳಲ್ಲಿ ಏನೇ ಕಾರ್ಯಕ್ರಮ ಆದ್ರೆ ಆಂಟಿಂಗ್ ಕರ್ಕೊಂಬರ್ತೀವಿ ಅಂತ ಕರ್ಕೊಂಬರ್ತಾರೆ, ಅವ್ರಿಗೂ ಒಂದು ಸಾಮಾಜಿಕ ಮನ್ನಣೆ ಕೊಡ್ತಾರೆ. ಶಿಕ್ಷಕರಷ್ಟೇ ಅವ್ರಿಗೂ ಗೌರವ ಪ್ರೀತಿ ಮರ್ಯಾದೆ ಎಲ್ಲವನ್ನೂ ಮಾಡ್ತಾರೆ. ಇದು ಬದಲಾಗಿರುವಂತ ಒಂದು ವಾಸ್ತವ ಸಂಗತಿ. ಈ ದೂರುಗಳು ಬಂದಾಗ್ಲೂ ಅಷ್ಟೇ ಈ ಒಂದು ಯೋಜನೆಯಲ್ಲಿ ರುಚಿ ಶುಚಿ ಪುಸ್ತಕ ಅಂತ ಇಡ್ತಾರೆ. ಯಾವುದೇ ಸಾರ್ವಜನಿಕ ವ್ಯಕ್ತಿ ಮತ್ತೆ SDMC ಸದಸ್ಯರು ಹೋಗಿ ಅಡಿಗೆ ಆದ ತಕ್ಷಣ 12 ವಿಸಿಟ್ ಮಾಡಿ ಊಟ ಮಾಡಿ ರುಚಿ ಶುಚಿಯನ್ನು ಗಮನಿಸಿ ಅದರ ಬಗ್ಗೆ ಬುಕ್ಕಲ್ಲಿ ಬರೆದು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಇರ್ಯಾರು ನಮ್ಮ ಅಕ್ಷರ ದೋಸೋ ಅಧಿಕಾರಿಗಳಿದ್ದಾರೆ ಅಥವಾ ಅವರಿಂದ ನಿಯೋಜನೆಗೊಂಡ ಅಧಿಕಾರಿಗಳಿದ್ದಾರೆ, ಆ ಬುಕ್ ನೋಡಿ ಏನು ದೂರು ಬಂತು, ಇದನ್ನ ವಿಲೇವಾರಿ ಮಾಡಿದಾರ ಇಲ್ವಾ ಅಂತ ರಿಪೋರ್ಟ್ ಹಾಕ್ಬೇಕು ಅಂತ ನಿಯಮ ಇದೆ. ಇದಕ್ಕೆ ನಾವು ಸೋಷಿಯಲ್ ಆಡಿಟಿಂಗ್ ಅಂತ ಕರಿತೀವಿ, ಸಾಮಾಜಿಕ ಪರಿಶೋಧನೆ. ಇದನ್ನು ಈ ಯೋಜನೆ ಒಳಗೆ ತಗೊಂಬಂದಿದ್ದಾರೆ, ಆಯ್ತಾ. ಆಮೇಲೆ ಪ್ರತಿದಿನ ಏನು ಅಟೆಂಡೆನ್ಸ್ ಇದೆ, ಈಗೆಲ್ಲ ಫೇಶಿಯಲ್ ರೆಕಗ್ನಿಷನ್ ಮಾಡಿದ್ದಾರೆ, ಒಂದು ಮಗುಗೆ ಇಷ್ಟು ಅಂತ ನಿಯಮ ಮಾಡಿದ್ದಾರೆ, ಅಷ್ಟೇ ಬಳಸ್ಬೇಕೀಗ. ಹಾಗಾಗಿ ಹೇಗೆಗೋ ವೇಸ್ಟ್ ಮಾಡೋದು, ವೆಚ್ಚ ಮಾಡೋದು, ದುಂದು ವೆಚ್ಚ ಮಾಡೋದು, ಆಮೇಲೆ ಜವಾಬ್ದಾರಿ ನುಣುಚ್ಕೊಳ್ಳೋಕ್ಕೆಲ್ಲ ಈಗ ಅವಕಾಶ ಇಲ್ಲ. ಅದು ಈಗ ಕಳೆದ ವರ್ಷದಿಂದ ಪ್ರಯೋಗಕದಲ್ಲಿತ್ತು, ಈ ವರ್ಷದಿಂದ ಅಂತೂ Day 1 ಈಗ ಫೇಶಿಯಲ್ ರೆಕಗ್ನಿಷನ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗ್ಬಿಟ್ಟು ಏನಾಗ್ತಾ ಇದೆ, ಯಾರಿಗೆ ಊಟ ಹೋಗ್ತಾ ಇದೆ ಯಾರಿಗಿಲ್ಲ ಅಂತ ಗೊತ್ತಾಗ್ತಾ ಇದೆ, ಮಗು ಶಾಲೆಗೆ ಬರ್ತಾ ಇದೆ ಇಲ್ವ ಅಂತ ಗೊತ್ತಾಗ್ತಾ ಇದೆ, ಕಾಲಕಾಲಕ್ಕೆ ಮಗುವಿನ ಬೆಳವಣಿಗೆ ತೂಕದಲ್ಲಿ ವ್ಯತ್ಯಾಸ ಇದೆಯಾ ದಾಖಲಾಗ್ತಾ ಇದೆ, ಆಯ್ತಾ. ಅದಕ್ಕೆ ಶಾಲೆಯಿಂದ ನೆರವು ಸಿಗ್ಲಿಲ್ವಾ, ಪೌಷ್ಟಿಕ ಆಹಾರದಿಂದ ಸಹಾಯ ಆಗ್ಲಿಲ್ವಾ, ಅಥವಾ ಸುವರ್ಣ ಆರೋಗ್ಯ ಕಾರ್ಯಕ್ರಮ ನೆರವಾಗ್ಲಿಲ್ವ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆಗ ಕೂಡ ಎಲ್ರಿಗೂ ಅಲರ್ಟ್ ಮಾಡ್ಬೋದು ನಾವು. ಆಗ ANMSಸು ಬರ್ತಾರೆ, ಮತ್ತು ಸ್ಥಳೀಯ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅವರು ಸಹಿತ ಬಂದು ಇಂಟರ್ವೆನ್ಷನ್ ಮಾಡ್ತಾರೆ. ಇಲ್ಲ ಏನೋ ಮಗುಗೆ ತುಂಬ ಇನ್ಫೆಕ್ಷನ್ ಇದೆ, ಅನಾರೋಗ್ಯ ಕಾರಣ ಆಗೋಗಿದೆ ಅಂದರೆ ಬೆಂಗಳೂರಿನಲ್ಲಿರೋ ಇಂದಿರಾಗಾಂಧಿ ಮಕ್ಕಳ ಗ್ರಂಥಿ ಸಂಸ್ಥೆ ಕಳಿಸ್ತಾರೆ, ಅಲ್ಲಿ ಮಗುಗೆ ಉಚಿತ ಟ್ರೀಟ್ಮೆಂಟ್ ಇದೆ. ಅಪ್ಟು 5 lakh rupees ಗೌರ್ಮೆಂಟ್ ಆಫ್ ಇಂಡಿಯಾ ಭರಿಸ್ತಾ ಇದೆ. ಆ ಮಗುನ ಅಲ್ಲಿ ತಾಯಿ ಜೊತೆ ಹೋಗಿ ಇದ್ದು ಆರೋಗ್ಯ ಮಾಡಿಕೊಂಡು ಮಗುನ ವಾಪಸ್ ಕರ್ಕೊಂಬರುವ ಅವಕಾಶನೂ ಈ ಕಾರ್ಯಕ್ರಮದ ಜೊತೆಗೆ ಸಮನ್ವಯಗೊಳಿಸಿದ್ದಾರೆ. ಇದು ತುಂಬ ಮುಖ್ಯ. ಮತ್ತು ಎಷ್ಟೋ ಶಾಲೆಗಳಲ್ಲಿ ಈ ಮೊಟ್ಟೆ, ಬಾಳೆಹಣ್ಣು, ಚಿಕ್ಕಿ ಇಂಥದ್ದೆಲ್ಲ ಹೆಚ್ಚುವರಿ ಪೋಷಕಾಂಶದ ಆಹಾರ ಸಿಗ್ತಾ ಇರೋದ್ರಿಂದ ಮಕ್ಕಳ ಬೆಳವಣಿಗೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎನರ್ಜಿ ಲೆವೆಲ್ ಇಸ್ ವೆರಿ ಹೈ. ಆಮೇಲೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಭಾಗವಹಿಸ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಪಠ್ಯೇತರ ಅಂದರೆ ಆಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಕ್ತಿ ಮೀರಿ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಸ್ಪೋರ್ಟ್ಸಲ್ಲಂತೂ ಎಕ್ಸಲೆಂಟ್ ಆಗ್ತಾ ಇದ್ದಾರೆ. ಶಾಲೆಗೆ ಬರೋದು ಮಕ್ಕಳೇ ಒಂದು ಆಟ ಆಡೋಕ್ಕೆ, ಎರಡನೇದು ನಾಟಕ ಹಾಡು ಇಂಥದ ಕುಣಿತ ಮಾಡೋದಕ್ಕೆ ಅಲ್ವಾ. ಇವೆರಡು ಎನ್ಶೂರ್ ಆಗಬೇಕು ಅಂದರೆ ಪೌಷ್ಟಿಕ ಆಹಾರ ಬೇಕು. ಈಗ ಎಲ್ಲ ಊರಲ್ಲೂ ಒಂದೇ ಥರ, ಈಗ 12:00 ಊಟ ಅಂದರೆ 12:00 ಎಲ್ಲ ಸ್ಕೂಲಲ್ಲೂ ಊಟ ಬಡಿಸ್ತಾರೆ. 10:00 ಅಡುಗೆ ಶುರು ಮಾಡಿದ್ರೆ 11:00-12:00 ಮುಗಿಬೇಕು ಅಂದರೆ ಮುಗೀತದೆ. ಏಕರೂಪದಲ್ಲಿ ಸಾವಿರಾರು ಶಾಲೆಗಳಲ್ಲಿ ಒಂದೇ ಸಮಯದಲ್ಲಿ ನಿಗದಿತ ಸಮಯದಲ್ಲಿ ಇದು ತಯಾರಾಗಿ ಸಿದ್ಧ ಆಗಿ ಗುಣಮಟ್ಟ ಪರೀಕ್ಷೆ ಮಾಡಿ ಹೆಡ್ ಮಾಸ್ಟರ್ ಹೋಗಿ ಗುಣಮಟ್ಟ ಪರೀಕ್ಷೆ ಮಾಡಿ ಊಟ ಬಡಿಸಿ ಅಂದಮೇಲೆ ಬಡಿಸೋದು, ಆಯ್ತಾ. ಅದಾದಮೇಲೆ SDMC ಸದಸ್ಯರು ಅಥವಾ ಸಾರ್ವಜನಿಕರು ಆಸಕ್ತಿ ಇರೋರು ಯಾರೇ ಆಗಲಿ ರುಚಿ ನೋಡಿ ಶುಚಿಯನ್ನು ಕನ್ಫರ್ಮ್ ಮಾಡಿ ಊಟ ಬಡಿಸಿ ಅಂದಮೇಲೆ ಬಡಿಸ್ತಾರೆ. ಸಾಧಾರಣವಾಗಿ 12:30 ವಿತರಣೆ ಆಗುತ್ತೆ. 1:30 ಒಳಗಡೆ ಎಲ್ಲ ಊಟ ಮುಗಿಯುತ್ತೆ, ಮತ್ತು ಸ್ವಚ್ಛತೆ ಆಗುತ್ತೆ, ಅರ್ಥ ಆಯ್ತಾ. ತಟ್ಟೆ ಲೋಟ ಎಲ್ಲ ಅವರೇ ತೊಳ್ಕೊತಾರೆ. ಮತ್ತು ಎಷ್ಟೋ ಶಾಲೆಗಳಿಗೆ ತಟ್ಟೆ ಲೋಟನ ಸಾರ್ವಜನಿಕರು ಕೊಟ್ಟಿದ್ದಾರೆ, ಅದು ಮೇಂಟೈನ್ ಆಗ್ತಾ ಇದೆ, ಮಕ್ಕಳು ಅದನ್ನು ನೀಟಾಗಿ ಇಟ್ಕೊಳ್ತಾ ಇದ್ದಾರೆ. ಮತ್ತು ಮಕ್ಕಳಿಗೆ ವಾಶ್ ಟ್ರೈನಿಂಗ್ ಆಗುತ್ತೆ, ವಾಟರ್ ಆ್ಯಂಡ್ ಸೋಷಿಯಲ್ ಹೆಲ್ತ್ನ ಹೆಂಗೆ ಮೇಂಟೈನ್ ಮಾಡ್ಕೋಬೇಕನ್ನೋ ತಿಳೋಕೆ ಡೈಲಿ ಅವ್ರಿಗಾಗುತ್ತೆ. ವೇಸ್ಟ್ನ ಎಲ್ಲ ಹಾಕಬೇಕು, ಅದನ್ನ ಹೆಂಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದು ಮಕ್ಕಳು ಕಲಿತಾ ಇದ್ದಾರೆ. ಸೊ ಇದರಿಂದ ಅವ್ರು ಎಲ್ಲ ಏನಾಗ್ತಾ ಇದೆ ಅಂದರೆ ಜೀವನ ಕಲಿಕೆ, ಸಾಫ್ಟ್ ಸ್ಕಿಲ್ಸ್ ಅಂತೀವಲ್ಲ, ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೇನೋ ಅದು ಸಮನ್ವಯ ಆಗ್ಬಿಟ್ಟಿದೆ ಈ ಒಂದು ಯೋಜನೆಯಿಂದ. ಸೊ ಇದು ನನಗೆ ತುಂಬ ಮಹತ್ವ ಅನಿಸುತ್ತೆ.

0: ಮುಂದಿನ ದಿನಗಳಲ್ಲಿ ಸೊಸೈಟಿಯಲ್ಲಿ ನೋಡಕ್ ಸಿಗೋದು ಮತ್ತೆ ಉಳ್ಕೊಳ್ಳೋದು ಈ ಒಂದು ಸ್ವಭಾವ ಮತ್ತೆ ಗುಣಲಕ್ಷಣಗಳು. ಅದರಿಂದ ಅವನು ವ್ಯಕ್ತಿತ್ವ ರೂಪ ಆಗ್ತಾ ಹೋಗುತ್ತೆ ಮತ್ತೆ ಸದೃಢ ಮನಸ್ಸಿನ ಮಕ್ಕಳಾಗ್ತಾರೆ. ಅದು PM ಪೋಷಣ್ ಶಕ್ತಿ ನಿರ್ಮಾಣ ಕಾರ್ಯಕ್ರಮ ಅಂತ ಅನ್ಕೋಬೇಕು. ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಒಂದೇ ಸಮ ಮಾಡಿದ್ದಾರೆ ಮತ್ತೆ ಗುಣಮಟ್ಟ ಕಾಯ್ಕೊಂಡಿದ್ದಾರೆ ಮತ್ತೆ ಅದ್ರಲ್ಲಿ ಭಾಗಿಯಾಗ್ತಾ ಇರುವಂತ ಎಲ್ಲಾ ಸಿಬ್ಬಂದಿಗಳಿಗೆ ಸಾಮರ್ಥ್ಯ ವರ್ಧನೆ ಮಾಡಿದ್ದಾರೆ. ಮೇಲ್ವಿಚಾರಣೆ ತುಂಬಾ ಚೆನ್ನಾಗಿದೆ, ಡಿಜಿಟಲ್ನೂ ಇದೆ ಮತ್ತೆ ಆಫ್ಲೈನ್ ಅಲ್ಲೂ ಇದೆ, ಆನ್ಲೈನ್ ಅಲ್ಲೂ ಮಾನಿಟರ್ ಮಾಡ್ತಾ ಇದ್ದಾರೆ. ಮತ್ತೆ ಅದಾದ್ಮೇಲೆ ಇದರಲ್ಲಿ ಸಾಮರ್ಥ್ಯ ವರ್ಧನೆ ಮಾಡ್ಲಿಕ್ಕೆ CFTRA ಅಂತ ಸಂಸ್ಥೆಗಳನ್ನ ಇನ್ವಾಲ್ವ್ ಮಾಡಿದ್ದಾರೆ. ಸಂಶೋಧನಾ ಸಂಸ್ಥೆಗಳೇ ಭಾಗಿಯಾಗಿ ಯಾವ ಮಟ್ಟದಲ್ಲಿ ಪೋಷಕಾಂಶಗಳ ಕಾಯ್ಕೋಬೇಕು, ಏನೇನು ಕಾಂಬಿನೇಷನ್ ಮಾಡ್ಕೋಬೋದು, ಯಾವ್ಯಾವ ಕಾಲಮಾನಕ್ಕೆ ಯಾವ್ಯಾವ ತರಕಾರಿಗಳನ್ನ ಹಾಕ್ಬೋದು, ಕಾಳುಗಳನ್ನ ಹೆಂಗೆ ಬಳಸಬೇಕು. ಎಷ್ಟೋ ಶಾಲೆಗಳಲ್ಲಿ ಕಾಳನ್ನ ನೆನೆಸಿ ಮೊಳಕೆ ಬರೆಸಿ ಒಂದಿನ ಮೊಳಕೆ ಸಾರು ಅಂತಾನೆ ಮಾಡ್ತಾರೆ, ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ. ನುಗ್ಗೆ ಗಿಡಗಳು ಬೆಳೆಸಿದಾರೆ ಮಕ್ಕಳು, ಆ ಸೊಪ್ಪಿನ ಸಾರು ಎಷ್ಟು ಚೆನ್ನಾಗಿ ತಿಂತಾರೆ. ತಿನ್ನುವಾಗ ಅವ್ರಿಗೊಂದು ಸಂತೋಷ ಇದೆ, ಏನಕ್ಕಂದ್ರೆ ಅವರ ಫುಡ್ ಹ್ಯಾಬಿಟ್ಗೂ ಅವ್ರ ಕಲ್ಚರ್ಗೂ ಅದು ಹತ್ತಿರ ಇದೆ. ಸೊ ಇದಲ್ದೇ ಇನ್ನೂ ಕೆಲವು ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾ ಇದ್ದಾರೆ. ಅಕ್ಷಯ ಪಾತ್ರ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಆ ಥರ ಅನೇಕ ಸಂಸ್ಥೆಗಳು ನಾವು ಮಾಡ್ಬೋದು. ಯಾವ ಶಾಲೆಯಲ್ಲಿ ಜಾಗ ಇಲ್ಲ, ಅಡುಗೆ ಮನೆ ಕಟ್ಟಕ್ಕಾಗಲ್ಲ, ಜಾಗ ಚಿಕ್ಕದಿದೆ, ನಿರ್ವಹಣೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ, ಅರೆ ನಗರ ಪ್ರದೇಶಗಳಲ್ಲಿ ಸೆಂಟ್ರಲೈಸ್ ಕಿಚನ್ನಲ್ಲಿ ಅದನ್ನ ತಯಾರು ಮಾಡಿ ಇನ್ ಟೈಮಲ್ಲಿ ತಂದುಕೊಟ್ಟು ಅದನ್ನು ನಿರ್ವಹಣೆ ಮಾಡ್ತಾ ಬಡಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ. ಸೊ ಅಲ್ಲೂ ಇವ್ರು ಇರ್ತಾರೆ, ಏನೋ ಅಡುಗೆಯವ್ರು ಇರ್ತಾರೆ, ಅವ್ರು ಇಳಿಸ್ಕೊಳ್ಳೋದು, ವಿತರಣೆ ಮಾಡೋದು, ವಾಪಸ್ ಕಳಿಸೋದು, ಬಿಸಿ ಹಾಲನ್ನ ಕೊಡೋದು, ಮೊಟ್ಟೆನ ಬೇಯಿಸ್ಕೊಡೋದು, ಬಾಳೆಹಣ್ಣು ಹಂಚಿಕೆ ಮಾಡೋದು, ಇಂಥ ಅಗತ್ಯ ಕೆಲಸಗಳನ್ನ ಅಡುಗೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದು ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ಬೋದಂತ ಸಂಗತಿಯಾಗಿದೆ. ಮತ್ತೆ ಈ ಯೋಜನೆಯಲ್ಲಿ ಇನ್ನೊಂದು ಮುಖ್ಯವಾಗಿರೋದು ಅಂಶ ಏನಂತಂದ್ರೆ ಬೇಸಿಕ್ ಎಂಟೈಟಲ್ಮೆಂಟ್ಸ್ ಅಂತೀವಿ, ಅಂದ್ರೆ ಮೂಲಭೂತವಾದ ಸೌಕರ್ಯಗಳು ಏನಿರಲೇಬೇಕು ಅಂತ. ಅದಕ್ಕೆ ರಾಜ್ಯ, ಕೇಂದ್ರ ಸರ್ಕಾರ, ಸ್ಥಳೀಯ ಸಂಘ ಸಂಸ್ಥೆಗಳ ಪಾತ್ರ ವಹಿಸಬೇಕು. ಆಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಅನೇಕ ಜನ ಬಂದು ಬೇರೆ ಬೇರೆ ತರದೆಲ್ಲ ಸಹಾಯ ಮಾಡಿದ್ದಾರೆ. ಕುಡಿಯುವ ನೀರಿಂದ ಶುದ್ಧ ನೀರಿನ ಘಟಕ ಹಾಕೊಟ್ಟಿದ್ದಾರೆ, ಸೋಲಾರ್ ಹೀಟಿಂಗ್ ಹಾಕೊಟ್ಟಿದ್ದಾರೆ, ಲೈಟಿಂಗ್ ಹಾಕೊಟ್ಟಿದ್ದಾರೆ, ಆಮೇಲೆ ಸ್ವಚ್ಛತೆ ಮಾಡ್ಲಿಕ್ಕೆ ಬೇಕಾದಂತ ಪರಿಕರಗಳನ್ನ ಕೆಲವರು ಕೊಟ್ಟಿದ್ದು ನಾವು ನೋಡ್ತಾ ಇದೀವಿ, ಬಡ್ಸಕ್ ಬೇಕಾದಂತಹ ಆಧುನಿಕ ಪಾತ್ರೆಗಳು ಕೊಟ್ಟಿದ್ದು, ಟ್ರಾಲಿ ಕೊಟ್ಟಿದ್ದಾರೆ. ದೊಡ್ಡ ಶಾಲೆ, ಅನ್ನ ಮಾಡಿಬಿಡ್ತಾರೆ, ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಮಾಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಸಿಬ್ಬಂದಿಗೆ, ಮತ್ತೆ ಮಕ್ಕಳಿಗೆ ಭಾಗಿಯಾಗಕ್ಕಾಗಲ್ಲ. ಒಂದು ಟ್ರಾಲಿಯಲ್ಲಿ ಇಟ್ಕೊಂಬಂದು ಅದನ್ನು ಬಡಿಸ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತು ಎರಡನೇದಾಗಿ ನಾವು ನೋಡುತ್ತಂದರೆ ಈ ಆಹಾರಗಳನ್ನು ಹಾಕಿ ಕನ್ವರ್ಷನ್ ಮಾಡಿ ತಯಾರು ಮಾಡಿ ಬಡಿಸೋದಕ್ಕೆ ಕೆಲವು ಖರ್ಚು ಬರುತ್ತೆ, ಮತ್ತು ವ್ಯವಸ್ಥೆಗಳು ಬೇಕು, ಅದನ್ನು ಸಹಿತ ಈಗ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವು ವಿಚಾರಗಳಿಗೆ ಕೇಂದ್ರ ಸರ್ಕಾರ ಸಹಾಯ ಕೊಡುತ್ತೆ, ಇನ್ನು ಕೆಲವು ರಾಜ್ಯ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು ಮಾಡುತ್ತೆ. ಅದೇ ರೀತಿ ಎಲ್ಲ ಕಡೆಯೂ ಈಗ ಕಿಚನ್ ಶೆಡ್ಸ್ ಅಂತ ಮಾಡಿಸಿದ್ದಾರೆ. ಅಂದರೆ ಕಿಚನ್ ಶೆಡ್ಸ್ ಅಂದರೆ ತರಕಾರಿ ಬೆಳೆಯುವ ಜಾಗ, ಆ ಬೆಳಿಲಿಕ್ಕೆ ಬೇಕಾದ ಪರಿಕರಗಳನ್ನ ಇಟ್ಕೊಳ್ಳೋವಂಥದ್ದು, ಬೀಜಗಳಿಟ್ಕೊಳ್ಳೋದು, ಬೀಜೋಪಾರಚಾರ ಇಟ್ಕೊಳ್ಳೋದು, ಮತ್ತು ಗೊಬ್ಬರ ಮಾಡ್ಕೊಳ್ಳೋದು, ಶಾಲೆಯ ವೇಸ್ಟ್ನೆ ಇಟ್ಕೊಂಡು ತ್ಯಾಜ್ಯಗಳನ್ನ ಇಟ್ಕೊಂಡು ಗೊಬ್ಬರ ಮಾಡ್ಕೊಳ್ಳೋವಂಥ ವ್ಯವಸ್ಥೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಮೇಲೆ ಅಡುಗೆ ಮಾಡುವಾಗ ಎಲ್ಲ ತಳ ಸಮುದಾಯದ ಜನಾಂಗದ ಪ್ರತಿನಿಧಿಗಳು ಇರೋ ರೀತಿಯಲ್ಲಿ ಏನೋ ಅವರಿಗೆ ಆದ್ಯತೆ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿ ಆ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದೊಂದು ದೊಡ್ಡ ಸಾಮಾಜಿಕ ಪರಿವರ್ತನೆ, ಇದನ್ನು ಗಮನಿಸಬೇಕು. ಮತ್ತು ಕ್ವಾಲಿಟಿ ಗುಣಮಟ್ಟದ ವಿಚಾರದಲ್ಲೂ ಕಟ್ಟುನಿಟ್ಟಿನ ಕ್ರಮ ಇದೆ, ಅದು ನೀವು ಗಮನಿಸಬೇಕು. ಮತ್ತು ಕೆಲವೊಮ್ಮೆ ಬರಗಾಲ ಬಂದ್ಬಿಟ್ಟು ಆ ಸಮಯದಲ್ಲಿ ಶಾಲೆ ಇಲ್ಲ ಅಂದ್ರೂ ಮಕ್ಕಳಿಗೆ ಊಟ ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ, 45 ದಿನ 60 ದಿನ. ಆಗ ಶಾಲೆ ಮುಖ್ಯೋಪಾಧ್ಯಾಯರು ಅಡುಗೆ ಅವ್ರು ಬಂದು ಅಡುಗೆ ಮಾಡಿಡ್ತಾರೆ, ಮಕ್ಕಳು ಬಂದು ಒಂದೊತ್ತು ಊಟ ಮಾಡಿಕೊಂಡು ಅವ್ರಿಗೇನೇನು ಸಿಗಬೇಕೋ ಅದೆಲ್ಲ ಸಿಗತ್ತೆ. ಇದರ್ಥ ಏನಂದರೆ ಮಕ್ಕಳು ಮಾಲ್ನರಿಷ ಆಗಬಾರ್ದು, ಶಕ್ತಿಹೀನರಾಗಬಾರ್ದು, ಯಾಕಂದ್ರೆ ಅದ್ರ ಮುಂದೆ ಬರುವ ಶೈಕ್ಷಣಿಕ ಇದರಲ್ಲಿ ವೀಕ್ ಆಗಬಾರ್ದು. ಶಕ್ತಿ ಕಡಿಮೆ ಆದಾಗ ಒಟ್ಟಿಗೆ ಏನು ಶಕ್ತಿ ಬಂದ್ಬಿಡಲ್ಲ, ಹಂತಾಂತವಾಗಿ ಬೆಳಿಬೇಕು, ಹಂತಾಂತವಾಗಿ ಅದನ್ನ ನಿರ್ವಹಿಸ್ಬೇಕು ನಾವು. ಅದಕ್ಕೆ ಇದರಲ್ಲಿ ತುಂಬ ಅವಕಾಶವನ್ನು ಮಾಡಿದ್ದಾರೆ. ಸೊ ಇದನ್ನು ನೀವು ಗಮನಿಸಬೇಕು. ಹಾಗಾದ್ರೆ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕ್ಯಾಲೋರಿ ಅವರಿಗೆ ಪ್ರೈಮರಿ ಶಾಲೆಯಲ್ಲಿ 450 ಕ್ಯಾಲೋರಿ ಬರಬೇಕು ಎಲ್ಲ ಪದಾರ್ಥಗಳನ್ನು ಬೇಯಿಸಿ ಕೊಟ್ಟಾಗ. ಅದೇ ನೀವು 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ 700 ಕ್ಯಾಲೋರಿ ಬರಬೇಕಂತ ಮಾಡಿದ್ದಾರೆ. ಆಯಿತಾ, ಪ್ರೋಟೀನು ಇಲ್ಲಿ 12%, ಹೈಸ್ಕೂಲ್ ಮಕ್ಕಳವ್ರಿಗೂ 20% ಇರಬೇಕು. ರೈಸು ವೀಟ್ ಏನೇ ಇರಲಿ ಇಲ್ಲಿ 100 ಗ್ರಾಮು ಅಲ್ಲಿ 150 ಗ್ರಾಮು. ದಾಲು 20 ಗ್ರಾಮು ಲೋವರ್ ಪ್ರೈಮರಿಯಿಂದ 5ನೇ ತರಗತಿಯವರೆಗೆ, 30 ಗ್ರಾಮು ಹೈಯರ್ ಇವರಿಗೆ. ವೆಜಿಟೇಬಲ್ಸ್ ಇವ್ರಿಗೆ 50 ಗ್ರಾಮು ಅವ್ರಿಗೆ 75 ಗ್ರಾಮು. ಅದೇ ರೀತಿ ಆಯಿಲ್ ಇವ್ರಿಗೆ 5 ಗ್ರಾಮು ಅವ್ರಿಗೆ 7.5 ಗ್ರಾಮು. ಇಷ್ಟು ಡೈಲಿ ಹೋಗುತ್ತೆ
1: ಪ್ರತಿ ವಿದ್ಯಾರ್ಥಿಗೆ.
0: ಇದು ನೀವು ಗಮನಿಸಬೇಕಾಗಿರೋದು. ಎಷ್ಟೋ ಶಾಲೆಗಳಲ್ಲಿ ಶಿಕ್ಷಕರು ಊಟ ಮಾಡಿ ಬಡಿಸ್ಬೋದು

0: ಮೇಲೆ ಬಡಿಸಿದ್ದು ನಾವು ನೋಡಿದ್ದೀವಿ. ಇನ್ನು ಕೆಲವರು ಮಕ್ಕಳ ಜೊತೆ ಕೂತ್ಕೊಂಡು ಅವರು ಸಹ ಭೋಜನ ಮಾಡೋದು ನಾವು ನೋಡ್ತೀವಿ, ಪಂಕ್ತಿಯಲ್ಲಿ ಕೂತ್ಕೊಂಡು ತಿನ್ನೋದು ನಾವು ನೋಡ್ತೀವಿ. ಆಯ್ತಾ, ಯೂಶುವಲಿ ದೇ ಡಿಸ್ಕರೇಜ್ ಮನೆಯಿಂದ ಊಟ ತಂದು ತಿನ್ನೋದು ಬೇಡ ಅಂತ ಹೇಳ್ತಾರೆ. ವಿಶೇಷ ಸಂದರ್ಭ ಅಥವಾ ಪರ್ಟಿಕ್ಯುಲರ್ ಡಯಟ್ ಇದ್ರೆ ಮಾತ್ರ ಟೀಚರ್ಸ್ ಮಾಡ್ತಾರೆ, ಇಲ್ಲ ಮಕ್ಕಳ ಜೊತೆ ಅವರು ಊಟ ಮಾಡ್ತಾರೆ. ಇದು ಬದಲಾವಣೆ. ಇದರಿಂದ ಏನಾಗುತ್ತೆ, ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಅವಿನಾಭಾವ ಸಂಬಂಧ ಬೆಳೀಲಿಕ್ಕೆ ಅದು ಕಾರಣ ಆಗ್ತದೆ. ಸೊ ಇದೆಲ್ಲ ಕಾರಣಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ 60% ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ 40% ಕೊಡ್ತಾ ಇದೆ. ಇನ್ನು ಹೆಚ್ಚುವರಿ ಖರ್ಚುಗಳು ಇದಕ್ಕೆ ಬಂದಾಗ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕೊಡೋದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಇದು ಮುಖ್ಯವಾದ ಭಾಗ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಭಿಯಾನದ ಒಂದು ಜಾರಿಯ ಹಿನ್ನೆಲೆ, ಅದರ ಪರಿಚಯ, ಪ್ರಮುಖ ಗುರಿ ಉದ್ದೇಶಗಳಾಗಿರ್ಬೋದು, ಈ ಅಭಿಯಾನದ ಮೂಲಗಳಾಗಿರ್ಬೋದು, ಕೇಂದ್ರ ಸರ್ಕಾರದ ಉಪಕ್ರಮಗಳ ಅನುಸಾರದಂತೆ ರಾಜ್ಯ ಸರ್ಕಾರಗಳು ಈ ಅಭಿಯಾನಕ್ಕೆ ತಮ್ಮದೇ ಆದ ಒಂದು ರೂಪುರೇಷೆಗಳನ್ನು ಕೊಟ್ಕೊಂಡು ಆಯಾ ಸ್ಥಳೀಯ ಪ್ರದೇಶಗಳಿಗೆ ತಕ್ಕಂತೆ ಶಾಲಾ ವಯಸ್ಸಿನ ಮಕ್ಕಳ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯಾವ ರೀತಿ ಇದಂತ, ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಯೋಜನೆ ಯಾವ ರೀತಿ ಇದಂತ ಅನುಷ್ಠಾನಗೊಂಡು ಮಕ್ಕಳಲ್ಲಿ ಒಂದು ಪೌಷ್ಟಿಕತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದು ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬಿರುವುದಿದೆ. ಧನ್ಯವಾದಗಳು ಸರ್.
2: ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ. ದೇಶದಾದ್ಯಂತ ಶಾಲಾ ವಯಸ್ಸಿನ ಮಕ್ಕಳಿಗೆ ಪೌಷ್ಟಿಕ ಸ್ಥಿತಿಯನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಕಡ್ಡಾಯ ಉಚಿತವಾಗಿ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಯಾ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವಂತಹ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಭಿಯಾನದ ಕುರಿತು ಇದುವರೆಗೂ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮಕ್ಕಳ ಹಕ್ಕುಗಳ ಪ್ರತಿಪಾದಕರು ಹಾಗೂ ಶೈಕ್ಷಣಿಕ ತಜ್ಞರು ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು ಆದಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.
3: ಸಾಮಾಜಿಕ ಸವಲತ್ತು.
4: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
4: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
5: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣದ ಅಭಿಯಾನದ ಚಟುವಟಿಕೆಗಳ ಕುರಿತು ಮೈಸೂರು ಶಿಕ್ಷಣ ತಜ್ಞರು ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮಾರ್ಗದರ್ಶಕರು ಮಕ್ಕಳ ಹಕ್ಕುಗಳ ಪ್ರತಿಪಾದಕರಾದ ಡಾಕ್ಟರ್ ಜಿ ಅಚ್ಯುತ್ರಾವ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
6: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೇಕಾಯಿ 25 ರೂಪಾಯಿ, ಪಡಬಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 45 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 58 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 10 ರೂಪಾಯಿ, ಏಳವನ 8 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೇಕಾಯಿ 25 ರೂಪಾಯಿ, ಪಡಬಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 45 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 58 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ

0: ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 28/7/2026 ಮಂಗಳವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಸರಗೂರಿನ ಶ್ರೀಯುತ ನಟರಾಜುರವರು ಆಡಿರುವ ಹಾಡುಗಳು ಪ್ರಸಾರವಾಗಲಿದೆ.

ಎಲ್ಲೆಲ್ಲೂ ಅರಳುತ್ತಿದೆ, ಎಲ್ಲೆಲ್ಲೂ ಅರಳುತ್ತಿದೆ, ಎಲ್ಲೆಲ್ಲೂ ಅರಳುತ್ತಿದೆ. ಮಾತು ಮಾತಿಗೂ ಗೀತೆ ನುಡಿದಿದೆ ಭಾರತ ದೇಶದಲ್ಲಿ, ಕೋಣೆ ಕೋಣೆಯಲ್ಲಿ ವೀಣೆ ಮಿಡಿದಿದೆ ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ. ಮಾತು

ನಡನಾಡಿನಲಿ ಪ್ರತಿ ಕೂಗಳ ತೆಗು ಕೋಗಿಲೆ ಕೂಗಿದೆ ಗಿರಿ ತಲೆ ತೂಗುತ್ತಿದೆ ಪ್ರತಿ ಕೂ

0: ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ.
1: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಆಡಿರುವ ಹಾಡುಗಳನ್ನು ಆಲಿಸಿದಿರಿ.
2: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
3: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
6: ಈಗ ಏನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ?
5: ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 10 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೇಕಾಯಿ 25 ರೂಪಾಯಿ, ಪಡಬಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 45 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 58 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ.

ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಬಾನುಲಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ವಿಶ್ವ ಹೆಪಟೈಟಿಸ್ ದಿನ ಮತ್ತು ಪರಿಸರ ಸಂರಕ್ಷಣೆ ದಿನ, ಮೊದಲನೇ ಮಹಾಯುದ್ಧದ ವಿಜಯೋತ್ಸವದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನವನ್ನು ಆಚರಿಸಲಾಗುತ್ತದೆ. ಇದು ವೈರಲ್ ಹೆಪಟೈಟಿಸ್ನ ಪರಿಣಾಮದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜನರಿಗೆ ಶಿಕ್ಷಣ ನೀಡಲು ಆಚರಿಸಲಾಗುತ್ತದೆ. ಇದು ಯಕೃತ್ತಿನ ಉರಿಯೂತಕ್ಕೆ ಕಾರಣವಾಗಬಹುದು ಮತ್ತು ತೀವ್ರ ಯಕೃತ್ತಿನ ಸಂಬಂಧಿ ಕಾಯಿಲೆಗಳು ಮತ್ತು ಯಕೃತ್ತಿನ ಕ್ಯಾನ್ಸರ್ಗೆ ಕಾರಣವಾಗಬಹುದು. ಇತ್ತೀಚಿನ ದಿನಗಳಲ್ಲಿ WHO, ಕೆಲವು ದೇಶಗಳ ತಜ್ಞ ವಿಜ್ಞಾನಿಗಳು ಮತ್ತು ನೀತಿ ನಿರೂಪಕರ ತಂಡವು ಅನಾಮಧೇಯ ತೀವ್ರವಾದ ಹೆಪಟೈಟಿಸ್ನ ಉಲ್ಬಣವನ್ನು ನಿಭಾಯಿಸುತ್ತಿದೆ ಮತ್ತು ಮುಖ್ಯವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುವ ಈ ಸೋಂಕಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಸೋಂಕು ಅಸ್ತಿತ್ವದಲ್ಲಿರುವ 5 ಹೆಪಟೈಟಿಸ್ ವೈರಸ್ಗಳಿಂದ, ಅಂದರೆ A, B, C, D ಮತ್ತು ಇ ಉಂಟಾಗಿದೆ ಎಂಬ ಸೂಚನೆಗಳಿವೆ. ಹೆಚ್ಚಿನ ತೀವ್ರವಾದ ಹೆಪಟೈಟಿಸ್ ಸೋಂಕುಗಳು ಸೌಮ್ಯವಾದ ಅನಾರೋಗ್ಯವನ್ನು ಉಂಟು ಮಾಡುತ್ತವೆ ಮತ್ತು ಕೆಲವೊಮ್ಮೆ ಪತ್ತೆಯಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಇದು ಪೂರ್ಣ ಪ್ರಮಾಣದ ಯಕೃತ್ತಿನ ಕಾಯಿಲೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಾರಕವಾಗಬಹುದು. ಇದಲ್ಲದೆ ಇದಕ್ಕೆ ಯಕೃತ್ತಿನ ಕಸಿ ಅಗತ್ಯವಿರಬಹುದು. 2019ರಲ್ಲಿ ಮಾತ್ರ ವಿಶ್ವಾದ್ಯಂತ 78,000 ಜನರು ತೀವ್ರವಾದ ಹೆಪಟೈಟಿಸ್ AC ಸೋಂಕಿನ ತೊಡಕುಗಳಿಂದ ಸಾವನ್ನಪ್ಪಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಜಾಗತಿಕವಾಗಿ ಹೆಪಟೈಟಿಸ್ B, C ಮತ್ತು D ಸೋಂಕುಗಳನ್ನು ನಿರ್ಮೂಲನೆ ಮಾಡುವುದು ಪ್ರಾಥಮಿಕ ಗಮನ. ತೀವ್ರವಾದ ವೈರಲ್ ಹೆಪಟೈಟಿಸ್ಗಿಂತ ಭಿನ್ನವಾಗಿ ಈ 3 ಸೋಂಕುಗಳು ದೀರ್ಘಕಾಲದ ಹೆಪಟೈಟಿಸ್ಗೆ ಕಾರಣವಾಗುತ್ತದೆ. ಇದು ಹಲವಾರು ವರ್ಷಗಳವರೆಗೆ ಇರುತ್ತದೆ ಮತ್ತು ಸಿರೋಸಿಸ್ ಮತ್ತು ಯಕೃತ್ತಿನ ಕ್ಯಾನ್ಸರ್ನಿಂದ ವರ್ಷಕ್ಕೆ 10 ಲಕ್ಷಕ್ಕೂ ಹೆಚ್ಚು ಸಾವುಗಳಿಗೂ ಕಾರಣವಾಗಬಹುದು. 2026ರ ವಿಶ್ವ ಹೆಪಟೈಟಿಸ್ ದಿನದಂದು ಯಕೃತ್ತಿನ ಕಾಯಿಲೆಯ ರೋಗ ನಿರ್ಣಯ, ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವ ಅಗತ್ಯವನ್ನು WHO ಒತ್ತಿ ಹೇಳುತ್ತದೆ. ಇದರಿಂದಾಗಿ 2030ರ ಹೆಪಟೈಟಿಸ್ ನಿರ್ಮೂಲನಾ ಗುರಿಯನ್ನು ಸಾಧಿಸಬಹುದಾಗಿದೆ. ಪ್ರಕೃತಿ ಮನುಷ್ಯ ಜೀವನಕ್ಕೆ ಏನೆಲ್ಲ ಕೊಟ್ಟಿತು, ಅಂತಹದರಲ್ಲಿ ಮನುಷ್ಯ ತನ್ನ ವೈಯಕ್ತಿಕ ಪ್ರಯೋಜನಕ್ಕಾಗಿ

0: ಪರಿಸರದ ಮೇಲೆ ನಿರಂತರ ದಾಳಿ ನಡೆಸುತ್ತಿದ್ದಾನೆ. ಇಂತಹ ಪರಿಸ್ಥಿತಿ ಹೀಗೆ ಮುಂದುವರೆದರೆ ನಮ್ಮ ಸರ್ವನಾಶ ನಮ್ಮ ಕಣ್ಣುದಯ ನಡೆಯಲಿದೆ. ಇದು ನಡೆಯಬಾರದೆಂದರೆ ಇಂದಿನಿಂದಲೇ ಪರಿಸರದ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಪರಿಸರದ ಸಂರಕ್ಷಣೆಗಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತುವ ಅವಶ್ಯಕತೆ ಇಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿ ವಿಶ್ವ ಪರಿಸರ ಸಂರಕ್ಷಣೆ ದಿನದ ಬಗ್ಗೆ ಎಲ್ಲರಿಗೂ ಪ್ರಚಾರ ಮಾಡುವುದಷ್ಟೇ. ನಿಸರ್ಗದ ಜೊತೆ ಬೆರೆತು ಬಾಳಿದರೆ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುವ, ಪರಿಸರದ ಉಳಿವಿಗೆ ಪೂರಕವಾಗುವ ವಿಷಯಗಳ ಬಗ್ಗೆ ನಮ್ಮ ಸಾಮಾನ್ಯ ಜ್ಞಾನ ತಾನಾಗಿಯೇ ಬೆಳೆಯುತ್ತದೆ. ಆದರೆ ಇದು ಅಷ್ಟು ಸುಲಭವಲ್ಲ. ಆಧುನಿಕ ಜಗತ್ತಿನಲ್ಲಿ ತಂತ್ರಜ್ಞಾನದ ಆವಿಷ್ಕಾರದಿಂದ ಇಂದಿನ ಮಾನವ ಜೀವನ ಹಾಗೂ ಚಟುವಟಿಕೆಗಳು ಅತ್ಯಂತ ಸಂಕೀರ್ಣವಾಗಿವೆ. ಇದರಿಂದ ಹೆಚ್ಚಿನ ಮನುಷ್ಯರು ಪ್ರಕೃತಿಯಿಂದ ದೂರಾಗಿ ವಿವಿಧ ಅನೈಸರ್ಗಿಕ ಚಟುವಟಿಕೆಗಳಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನುಷ್ಯನ ಉದಾಸೀನತೆ ತಿಳಿಗೇಡಿತನದಿಂದ ನಿಸರ್ಗ ಬಸವಳಿಯುತ್ತಾ ಸಾಗುತ್ತಿದೆ. ಈ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗಿದಾರರು ಎಂಬುದು ಕೂಡ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಸತ್ಯವಾಗಿದೆ. ಹಾಗಾಗಿ ಈ ಬಗ್ಗೆ ಕಾಳಜಿ ಚಿಂತೆ ಇರುವವರನ್ನ ಗಾಢವಾಗಿ ಎಚ್ಚರಿಸುತ್ತ ಪರಿಸರದ ಸಂರಕ್ಷಣೆ ಬಗ್ಗೆ ಎಲ್ಲರಿಗೂ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 88 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಕಾಯ ನಿರ್ಣಯ
6: ಕಾಯ ನಿರ್ಣಯ
5: ಅದರೊಳು ಮನ ಅವಿರ್ಣೇಯ
6: ಅದರೊಳು ಮನ ಅನಿರ್ಣೇಯ
5: ಸ್ನಾಯು ಸಂಖ್ಯೇಯ
6: ಸ್ನಾಯು ಸಂಖ್ಯೇಯ
5: ಜೀವಳಂ ಅಸಂಖ್ಯೇಯ
6: ಜೀವಳಂ ಅಸಂಖ್ಯೇಯ
5: ಮೇಯ ಅಪ್ರಮೇಯ
6: ಮೇಯ ಅಪ್ರಮೇಯ
5: ಮಿಶ್ರಣವಿಂತು ನರಜಂತು
6: ಮಿಶ್ರಣವಿಂತು ನರಜಂತು
5: ನೇಯವದು ವಿಶ್ವಕಂ ಮಂಕುತಿಮ್ಮ
6: ನೇಯವದು ವಿಶ್ವಕಂ ಮಂಕುತಿಮ್ಮ.
5: ವಿಭಿನ್ನತೆಗಳ ಮಿಶ್ರಣ ಜಗತ್ತು ಅಂತ ಹಿಂದಿನ ಮುಕ್ತಕಗಳಲ್ಲಿ ಹೇಳೋದನ್ನೇ ಇಲ್ಲಿ ಮುಂದುವರಿಸ್ತಾ ನಮಗೆ ಬಹಳ ಇನ್ನು ಹತ್ತಿರದಲ್ಲಿ ಅರ್ಥ ಆಗೋ ದೃಷ್ಟಿಯಿಂದ ಸುಲಭವಾದಂತ ಒಂದು ಉದಾಹರಣೆಯನ್ನ ಡಿವಿಜಿಯವರು ಇಲ್ಲಿ ಕೊಡ್ತಾರೆ. ಈ ಉದಾಹರಣೆ ನಮ್ಮ ಶರೀರಕ್ಕೆ ಹೋಲಿಸಿದಂತೆ ನಮ್ಮ ಶರೀರಕ್ಕೆ ನೇರವಾಗಿ ಅನ್ವಯ ಆಗುವ ಒಂದು ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಕಾಯ ನಮ್ಮ ಶರೀರ ಅದು ನಿರ್ಣಯ ಅಂದರೆ ಅದು ಇಂಥದ್ದೇ ಅಂತ ನಮಗೆ ಗೊತ್ತಾಗುತ್ತೆ. ಇವಾಗ ಇದು ಕೈ ಅಂದರೆ ಇದು ಕೈಯೇ, ಇದನ್ನು ನಾವು ಬೇರೆ ಹೆಸರು ಏನೇ ಕೊಟ್ಟರು ಕೂಡ ಇದರ ಕೆಲಸ ಇದೇ ಥರನೇ. ಬೆರಳುಗಳಿಂದ ನಾನು ಯಾವುದೋ ವಸ್ತುವನ್ನು ಹಿಡ್ಕೋತೀನಿ ಅಂತಂದರೆ ಬೆರಳಿನ ಕೆಲಸ ನಿರ್ಣಯವಾಗಿರುವಂಥದ್ದು, ಅದು ನಿರ್ದಿಷ್ಟವಾದಂಥ ಒಂದು ಕೆಲಸ, ಅದು ಸ್ಪೆಸಿಫಿಕ್. ಅದನ್ನು ವರ್ಣನೆ ಮಾಡೋದಕ್ಕೂ ನಮಗೆ ಸಾಧ್ಯ ಆಗುತ್ತೆ. ಹಾಗೆಯೇ ತಲೆಯಲ್ಲಿ 2 ಕಣ್ಣಿದೆ, ಮನುಷ್ಯನಿಗೆ 2 ಕಣ್ಣು, ಅದು ಸ್ಪೆಸಿಫಿಕ್, ಅದು ಲಿಖಿತವಾದಂಥದ್ದು, ಅದು ಹೀಗೆ ಇರಬೇಕು. 2 ಕಾಲಿರಬೇಕು, ಕಾಲಲ್ಲಿ ಇಷ್ಟು ಬೆರಳಿರಬೇಕು, ಆಚೆ ಈಚೆ ಸ್ವಲ್ಪ ಆದರೂ ಕೂಡ

ಓವರಾಲ್ ನಮಗೆ ಈ ಥರ ಇದ್ದರೆ ಇದು ಶರೀರ, ಈ ಶರೀರದಲ್ಲಿ ಇವೆಲ್ಲ ಭಾಗಗಳು ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆ ಆ ನಿರ್ದಿಷ್ಟವಾಗಿ ವರ್ಣಿಸೋದಕ್ಕೆ ಸಾಧ್ಯ ಆಗುವಂಥ, ಎಣಿಸೋದಕ್ಕೆ ಅಳೆಯೋದಕ್ಕೆ ಸಾಧ್ಯವಾಗುವಂಥ ಶರೀರದ ಒಳಗಡೆ ಮನಸ್ಸು ಅನ್ನೋದೊಂದಿದೆ. ಆ ಮನಸ್ಸು ಅನ್ನೋದು ನಮಗೆ ಕಾಣಿಸಲ್ಲ, ಅದು ಎರಡ ಮೂರ ಒಂದ ನಾಲ್ಕ ನಮಗೆ ಗೊತ್ತಿಲ್ಲ, ಒಂದೇ ಥರ ಇರಲ್ಲ ಮನಸ್ಸು. ಸೊ ಒಂದೊಂದು ಕ್ಷಣ ಒಂದೊಂದು ಥರ ಇರುತ್ತೆ ಮನಸ್ಸು ಅಂತಂದರೆ ಆ ಮನಸ್ಸಿನ ಸಂಖ್ಯೆನೇ ಬೇರೆ ಬೇರೆನಾ, ಅಥವಾ ಇರೋ ಒಂದೇ ಮನಸ್ಸೇ ಬೇರೆ ಬೇರೆ ಥರ ಕಾಣಿಸುತ್ತೋ, ಅದು ಅನಿರ್ಣೇಯ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಇಡೀ ಶರೀರದಲ್ಲಿ ಇರೋಂಥ ಬೇರೆ ಬೇರೆ ಅಂಗಗಳು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಕೆಲಸಗಳನ್ನು ನಿರ್ವಹಿಸ್ತಾ ಇವೆ. ಆ ಕೆಲಸದ ನಿರ್ವಹಣೆ ಅದು ನಮ್ಮ ಕೈಯಲ್ಲಿ ಇಲ್ಲ, ಬೇರೆ ಯಾವುದೋ ಒಂದು ಶಕ್ತಿಯಿಂದ ಅದು ನಡೀತಾ ಇದೆ ಆಟೋಮ್ಯಾಟಿಕ್. ಅದನ್ನು ಆಟೋನೋಮಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಅಂದರೆ ಈಗ ಉದಾಹರಣೆಗೆ ಉಸಿರಾಡ್ಬೇಕು ನಾವು, ಆ ಉಸಿರಾಟ ನಮಗೆ ಗೊತ್ತಿಲ್ಲದಂತೆ ನಡೀತಾ ಇದೆ. ನಾನು ಓ ಉಸಿರು ತಗೋತಾ ಇದ್ದೀನಿ, ಓ ಉಸಿರು ಬಿಡ್ತಿದ್ದೀನಿ ಅಂತ ಏನಾದ್ರು ಅಂದ್ಕೊಳ್ತೀನಾ? ಇಲ್ಲ, ಆಟೋಮ್ಯಾಟಿಕ್ಕಾಗಿ ನಡೀತಾ ಇದೆ. ಹೃದಯ ಬಡಿತಾ ಇರುತ್ತೆ, ನಿಮಿಷಕ್ಕೆ 72 ಸರ್ತಿ ಹೊಡ್ಕೊಳ್ಳುತ್ತೆ ಅಂತ ನಾವು ಹೇಳ್ತೀವಿ. ಒಂದು ಸರ್ತಿ ಹೊಡ್ಕೊಳ್ಳೋದು ನಮಗೆ ಗೊತ್ತಾಗಲ್ವೇ, ಅಂದರೆ ಆಟೋಮ್ಯಾಟಿಕ್ಕಾಗಿ ನಡೀತಾ ಇದೆ. ಸೊ ಯಾವುದೋ ಒಂದು ಶಕ್ತಿ ಶರೀರದ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿಸ್ತಾ ಇದೆ. ಆ ಚಟುವಟಿಕೆಗಳು ನಿರ್ದಿಷ್ಟವಾದಂಥ ಚಟುವಟಿಕೆಗಳು. ಸೊ ಹಾಗೆ ಒಂದು ಹೃದಯ ಇರಬೇಕು, ಆ ಹೃದಯದಲ್ಲಿ ಇಷ್ಟು ಚೇಂಬರ್ಸ್, 4 ಚೇಂಬರ್ ಇರಬೇಕು ಅಂತೀವಿ, 4 ಚೇಂಬರ್ಸ್ ಇರಬೇಕು, ರಕ್ತ ಸಂಚಾರ ಈ ದಿಕ್ಕಿನಲ್ಲೇ ಆಗಬೇಕು ಅನ್ನೋದು ಅದು ನಿರ್ದಿಷ್ಟವಾಗಿ ನಿಗದಿಪಡಿಸಲಾಗಿದೆ. ಆದರೆ ಯಾವ ಶಕ್ತಿ ಅದನ್ನು ಚಾಲನೆ ಕೊಟ್ಟು ಮಾಡಿಸ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಸ್ನಾಯು ಅನ್ನೋ ಉದಾಹರಣೆ ಕೊಡ್ತಾರೆ, ಮಸಲ್ಸ್, ನಮ್ಮಲ್ಲಿರುವಂಥ ಮಸಲ್ಸ್. ಆ ಮಸಲ್ಸ್ ಚೆನ್ನಾಗಿತ್ತು ಅಂತಂದರೆ ನಾವು ಕೈ ಕಾಲುಗಳನ್ನು ಆಡಿಸ್ತೀವಿ. ಯಾವುದೋ ಒಂದು ವಸ್ತುವನ್ನು ಹಿಡ್ಕೋಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಸ್ನಾಯುಗಳು ನಿರ್ದಿಷ್ಟ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಒಂದು ವಸ್ತುವನ್ನು ನಾವು ನಮ್ಮ ಮುಷ್ಟಿಯಲ್ಲಿ ಹಿಡಿಯೋದಕ್ಕೆ ಸಾಧ್ಯ. ಕೂತಿದ್ದೀನಿ ನಾನು, ಎದ್ದೇಳಬೇಕು ಅಂತಂದರೆ ನಿರ್ದಿಷ್ಟವಾದಂಥ ಸ್ನಾಯುಗಳು ಗುಂಪಾಗಿ ಒಂದೊಂದೇ ಮಾಡುತ್ತೆ ಅಂತಂದರೂ ಮಾಡೋಕ್ಕಾಗಲ್ಲ, ಒಂದು ಗುಂಪಿನ ಚಟುವಟಿಕೆಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಿದಾಗ ಅದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾವು ಅನಾಟಮಿ ಅಂತ ಕರಿತೀವಿ, ದೇಹ ಅಂಗರಚನೆ. ಅಂಗರಚನಾ ಶಾಸ್ತ್ರದಲ್ಲಿ ನಾವು ಶರೀರದಲ್ಲಿ ಎಷ್ಟೆಲ್ಲ ಸ್ನಾಯುಗಳಿದೆ, ಎಷ್ಟೆಲ್ಲ ಮೂಳೆಗಳಿದೆ ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಸೊ 206 ಮೂಳೆಗಳಿದೆ, ಕೈಯಲ್ಲಿ ಇಷ್ಟೆಲ್ಲ ಸ್ನಾಯುಗಳಿವೆ, ಮೊಣಕೈಯಲ್ಲಿ ಇಷ್ಟು ಸ್ನಾಯುಗಳಿವೆ. ಸೊ ಹೀಗೆಲ್ಲ ನಾವು ಮಾಡ್ತೀವಿ, ಅದು ಸಂಖ್ಯೇಯ. ಆದರೆ ನನ್ನ ಕೈನಲ್ಲಿ ಹಿಡಿಯಬಹುದಾದಂಥ ಒಂದು ವಸ್ತುವನ್ನು ಸ್ನಾಯುಗಳನ್ನು ಚೈತನ್ಯಗೊಳಿಸಿ ಹಿಡಿಸ್ತಾ ಇರುವಂಥ ಶಕ್ತಿ ಯಾವುದು ಅದನ್ನು ನಾವು ಡಿಸೆಕ್ಟ್ ಮಾಡಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಜೀವಾಳ, ಆ ಒಳ ಸತ್ವ ಏನಿದೆಯೋ ಅದು ನಮ್ಮ ಕೈಗೆ ಕಣ್ಣಿಗೆ ಸಿಕ್ಕಲ್ಲ, ಅದು ನಮ್ಮನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ನಿರ್ಣಯ ಅನ್ನುವಂಥ ಇದರಲ್ಲೂ ಕೂಡ ಲಿಮಿಟೇಷನ್ಸ್ ಅಂತ ಇರ್ತವೆ. ಈಗ ಉದಾಹರಣೆಗೆ ಕಣ್ಣಿಗೆ ಒಂದು ಪರ್ಟಿಕ್ಯುಲರ್ ಕೆಲಸ ಇದೆ, ಅದೇನು, ಹೊರಗಡೆ ಇರುವಂಥ ವಸ್ತುಗಳನ್ನು ಬೆಳಕಿನ ಸಹಾಯದಿಂದ ನೋಡಿ ಅದು ಇಂಥದ್ದು ಅನ್ನುವಂಥ ಒಂದು ಚಿತ್ರವನ್ನು ಮೆದುಳಿಗೆ ಕೊಡುವಂಥದ್ದು, ಅದು ಅದರ ಕೆಲಸ. ಸೊ ದೃಷ್ಟಿಯ ಶಕ್ತಿ ನಮಗೆ ಬರೋದು ಕಣ್ಣಿನ ಕಾರ್ಯದಿಂದ. ಈಗ ಕಣ್ಣಿಗೆ ಯಾವುದೋ ಶಬ್ದವನ್ನು ಕೇಳಿಸ್ಕೊಳ್ಳೋಕ್ಕಾಗತ್ತಾ ಅಂತಂದರೆ ಅದಾಗಲ್ಲ, ಅದಕ್ಕೆ ಆ ನಿರ್ದಿಷ್ಟತೆ ಬಹಳ ಸ್ಪೆಸಿಫಿಕ್ ಆಗಿರ್ತದೆ. ಸೊ ಈಗ ಕಿವಿಗೆ ಕೇಳಿಸ್ಕೊಳ್ಳೋ ಶಕ್ತಿ ಇದೆ, ಆದರೆ ಯಾವುದೋ ಪಾಯಸ ಮಾಡಿದ್ದೀನಿ ಸಿಹಿ ಸಾಕ ಅಂತ ನಾನು ಕಿವಿನ ಕೇಳೋಕ್ಕಾಗಲ್ಲ. ಅದಕ್ಕಿರೋಂಥ ನಿರ್ದಿಷ್ಟವಾದಂಥ ಅಂಗ ಅಂದರೆ ನಾಲಿಗೆ, ಅದರಿಂದ ಮಾತ್ರ ನಾನು ರುಚಿಯನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹೀಗೆ ಆ ನಿರ್ದಿಷ್ಟತೆ ಒಂದೊಂದು ಅಂಗಕ್ಕೂ ಕೂಡ ನಾವು ನೋಡೋದಕ್ಕೆ ನಮಗೆ ಸಿಕ್ಕುತ್ತೆ. ಆದರೆ ಇವೆಲ್ಲವನ್ನೂ ಕೂಡ ಗ್ರಹಿಸ್ತಾ ಇರುವಂಥದ್ದು ಮನಸ್ಸು. ನೋಡಿದಂಥ ದೃಶ್ಯ ಮೆದುಳಿಗೆ ಹೋಗಿದ ನಂತರ ಅದು ಸೂರ್ಯೋದಯ ನಾನು ನೋಡ್ತಾ ಇದ್ದೀನಿ, ಅಥವಾ ರಾಮಣ್ಣವ್ರು ಅಲ್ವ ಬರ್ತಾ ಇದ್ದಾರೆ, ಇದು ಹೊಲ, ಇದು ಗುದ್ದಲಿ, ಬುದ್ಧಿಶಕ್ತಿ ನಮಗೆ ಅದನ್ನು ಹೇಳ್ತಾ ಇದ್ದರೂ ಕೂಡ ಅದನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ನಾವು ಸ್ಪಂದಿಸೋದಕ್ಕೆ ನಮಗೆ ಕ್ರಿಯಾಶೀಲತೆಯನ್ನು ಕೊಡುವಂಥದ್ದು ನಮ್ಮ ಮನಸ್ಸು. ಆ ಮನಸ್ಸನ್ನು ಅದು 1, 2, 4, 10 ಕೆಜಿನ 20 ಕೆಜಿನ ನಾವೇನು ಮಾಡೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಾನು 10 ಕೆಜಿ ಭಾರ ಇರೋವಂಥ ಒಂದು ಬ್ಯಾಗನ್ನು ಕೈಯಿಂದ ನಾನು ಎತ್ತಬಲ್ಲೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಯಾಕೆ, ನನ್ನ ಸ್ನಾಯುಗಳನ್ನು ನಾನು ಎಣಿಸಿ ಓ ಈ ಥರ ಸ್ನಾಯುವಿನಿಂದ ನಾನು ಇದು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ.

0: ಆದರೆ ಆ ಸ್ನಾಯುವ ಒಳಗಡೆ ಇರುವಂಥ ಜೀವಶಕ್ತಿಯನ್ನು ಅಳೆಯೋದಕ್ಕೆ ಯಾವ ಮೆಷರ್ಸು ಕೂಡ ನಮಗಿಲ್ಲ, ಯಾವುದು ಮೆಷರ್ಸ್ ಇಲ್ಲ. ಸೊ ಹಾಗೆ ಮೇಯ ಅಮೇಯ ಅಂದರೆ ಅಳಿಯಬಹುದಾದಂಥದ್ದು ಅಳಿಯಲಾರದಂಥದ್ದು ಇವೆರಡೂ ಮಿಶ್ರಣ ಸರಿಯಾದ ರೀತಿಯಲ್ಲಿ ಸಮನ್ವಯಗೊಳಿಸಿದಂತೆ ಇದ್ದಾಗ ಮನುಷ್ಯನ ಶರೀರ ಕೆಲಸ ಮಾಡುತ್ತೆ. ಸೊ ಅದು ನರಜಂತು. ಮನುಷ್ಯ ಆ ಥರ ಮೇಯ ಅಮೇಯಗಳ ಒಂದು ವಸ್ತು ಶಕ್ತಿ ಇವೆರಡರ ಒಂದು ಸಮನ್ವಯಗೊಳಿಸಿದಂಥ ಸಮ್ಮಿಶ್ರಣ. ಹಾಗಾಗಿ ಅವನ ಒಂದು ನಿತ್ಯ ಜೀವನದ ಕ್ರಿಯೆ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮಗೆಲ್ಲ ಸುಲಭವಾಗಿ ಅರ್ಥ ಆಯಿತು. ಇದನ್ನು ನಾವು ಸ್ವಲ್ಪ ವಿಸ್ತರಿಸಿ ಇಡೀ ವಿಶ್ವಕ್ಕೆ ಅನ್ವಯ ಮಾಡ್ಕೋಬೇಕು ಅಂತ ಡಿ ವಿ ಜಿ ಅವರಲ್ಲಿ ಹೇಳ್ತಾ ಇದ್ದಾರೆ. ಮೇಯ ಅಮೇಯ, ಕಣ್ಣಿಗೆ ಕಾಣೋದು, ಕಣ್ಣಿಗೆ ಕಾಣದೇ ಇರೋದು. ಕಣ್ಣಿಗೆ ಕಾಣಿಸೋದೇನೋ ವಸ್ತು, ಕಣ್ಣಿಗೆ ಕಾಣಿಸದೇ ಇರೋದೇನೋ ಆ ವಸ್ತುವಿನ ಒಳಗಡೆ ಇರೋವಂಥ ಚೈತನ್ಯ. ಸೊ ಹಾಗೆ ನಮ್ಮ ಸುತ್ತೂರು ಪ್ರಪಂಚದಲ್ಲಿ ಅದೆಷ್ಟೋ ವಸ್ತುಗಳು ನಮಗೆ ಕಾಣಿಸುತ್ತೆ, ಜೀವ ಇರೋವಂಥವು ಜಡವಾದಂಥವು, ಅವೆಲ್ಲವೂ ಕೂಡ ನಮಗೆ ಕಾಣಿಸುತ್ತೆ. ಅದು ಮೇಯವಾದಂಥವು, ಅಳಿಯಬಹುದಾದಂಥವು, ಹಿಡಿಯಬಲ್ಲವ, ನಾವು ಅದನ್ನು ಹಿಡ್ಕೊಳ್ಬಲ್ವಿ, ನಾವು ಅದನ್ನು ಅಳಿಯಬಲ್ವಿ. ಸೊ ಹಾಗಾಗಿ ಅದು ಒಂದು ಗುಂಪು. ಅಂದರೆ ಆ ಗುಂಪಿನ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ಇರೋವಂಥ ಒಂದು ಚೈತನ್ಯ ಇದೆ. ಆ ಚೈತನ್ಯ ನಮಗೆ ಕಣ್ಣಿಗೂ ಕಾಣಲ್ಲ, ಕಿವಿಗೂ ಕೇಳಲ್ಲ, ಆದರೆ ಅದು ಇರೋದರಿಂದಲೇ ಈ ಎಲ್ಲ ಜೀವ ಜಡ ಜಗತ್ತು ನಡೀತಾ ಇರೋವಂಥದ್ದು. ಹೇಗೆ ನಮ್ಮ ಮನಸ್ಸು ಸರಿಯಾಗಿ ಇದ್ದಾಗ ಮಾತ್ರ ನಮ್ಮ ಶರೀರದ ಕೆಲಸಗಳನ್ನು ನಾವು ಸರಿಯಾಗಿ ಮಾಡೋಕ್ಕೆ ಸಾಧ್ಯವೋ, ಹಾಗೆ ಆ ಒಂದು ಶಕ್ತಿ ಇರೋದರಿಂದಲೇ ಜಗತ್ತು ನಡೀತಾ ಇರೋವಂಥದ್ದು. ಸೊ ಹಾಗೆ ಮೇಯ ಅಮೇಯಗಳ ಮಿಶ್ರಣ. ಇದನ್ನು ನಾವು ಒಂದು ಪುರುಷ, ಒಂದು ವ್ಯಕ್ತಿಯ ಉದಾಹರಣೆ, ಒಂದು ವ್ಯಕ್ತಿಯಲ್ಲಿ ಹೇಗೆ ಬೇರೆ ಬೇರೆ ಅಂಗಗಳಿರುತ್ತೆ, ಜೀವಶಕ್ತಿ ಇರುತ್ತೋ ಹಾಗೆ ಅದನ್ನು ವಿರಾಟ್ ಪುರುಷ, ಇಡೀ ವಿಶ್ವಕ್ಕೆ ಅನ್ವಯಗೊಳಿಸಬಹುದು ಅಂತ ಹಾಗೆ ಮಾಡಿದಾಗ ನೇಯವದು ವಿಶ್ವಕಂ, ಇಡೀ ವಿಶ್ವಕ್ಕೆ ಇದು ಅನ್ವಯ ಮಾಡಬಹುದಾದಂಥ ಒಂದು ಉದಾಹರಣೆ. ಸೊ ಹಾಗೆ ಪ್ರತಿಯೊಂದು ವಸ್ತುವೂ ಕೂಡ ಅದೇ ಚೈತನ್ಯದ ಒಂದು ಭಾಗವಾಗಿ ನಮಗೆ ಪ್ರಕಟವಾಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 88 ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಜುಲೈ ತಿಂಗಳ 28 ತಾರೀಕಿನ ಮಂಗಳವಾರ. ಬನ್ನಿ ಇವತ್ತಿನ ಪ್ರಮುಖ ಅಂಶಗಳನ್ನು ತಿಳಿಯೋಣ. ರಾಗಿ ಖರೀದಿ ಹಣ ನೀಡಿ, ದಸರಾ ತಯಾರಿಗೆ ಚಾಲನೆ, 17 ಉಪಸಮಿತಿ ರಚನೆ, ಬಾರ್ ತೆರವುಗೊಳಿಸಲು ಸಂಘಟನೆಗಳ ಒತ್ತಾಯ, 1152 ಗ್ರಾಮ ಪಂಚಾಯಿತಿ ಪಿಪಿಜಿ ರಾಮ್ಜಿ ಇಲ್ಲ, ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಸಿಎಂ, ಕೃಷ್ಣ ಜಲ ವಿವಾದ ಅಧಿಸೂಚನೆಗೆ ರಾಜ್ಯ ಆಗ್ರಹ, ಅನಿವಾರ್ಯವಿದ್ದರಷ್ಟೇ ಕೊಳವೆ ಬಾವಿ, ಎಸ್ಐಆರ್ ಮುಂದೂಡಿಕೆ ಅರ್ಜಿ ಇಂದು ವಿಚಾರಣೆ, ಶತಕೋಟ್ಯಾಧೀಶ್ವರ ಸಂಖ್ಯೆ ಏರಿಕೆ, ಕೆನರಾ ಬ್ಯಾಂಕ್ ಲಾಭ ಹೆಚ್ಚಳ, ಶ್ರೀಶಂಕರ್ ಲೋಕೇಶ್ ಫೈನಲ್ಗೆ, ಜ್ಞಾನೇಶ್ವರಿ ಮುತ್ತು ಪಂಡಿಂಗೆ ಬೆಳ್ಳಿ ಬೆಳಗು, ತೇಜಸ್ ಸರ್ಸಿ ಐತಿಹಾಸಿಕ ಸಾಧನೆ, ಜಿಮ್ನಾಸ್ಟ್ ಪ್ರತಿಷ್ಠಾಗಿ 7ನೇ ಸ್ಥಾನ, ಬಾಕ್ಸಿಂಗ್ ಎಂಟರ ಘಟ್ಟಕ್ಕೆ ಸಚಿನ್, ಜೂನಿಯರ್ ಸ್ಕ್ವಾಚ್ ಫ್ರೀ ಕ್ವಾರ್ಟರ್ಗೆ ಭಾರತ, ಅಯ್ಯರ್ ಮನೋಬಲ ಲಕ್ಷ್ಮಣ್ ಶ್ಲಾಘನೆ, ಸ್ವರ್ಣಕ್ಕೆ ಗುರಿಯಿಟ್ಟ ಇಶಾ ಸಿಂಗ್, ಏಷ್ಯನ್ ಆಕಿ 5 ಬಾಲಕಿಯರಿಗೆ ಚಿನ್ನ, ಪ್ರಣಯ್ ಉನ್ನತಿ ಮೇಲೆ ನಿರೀಕ್ಷೆ, ಕಾಮನ್ವೆಲ್ತ್ ಟಿಟಿ ಭಾರತ ತಂಡಗಳ ಶುಭಾರಂಭ, ಅಂತಾರಾಷ್ಟ್ರೀಯ ಸರ್ಕ್ಯೂಟ್ ಮೊದಲ ಪ್ರಶಸ್ತಿ ಗೆದ್ದ ಆದಿತ್ಯ. ಪ್ರಮುಖಾಂಶಗಳ ವಿವರಣೆ. ರಾಗಿ ಖರೀದಿ ಹಣ ನೀಡಿ. ಪೆರಿಯಾಪಟ್ಟಣ ಬೆಂಬಲ ಬೆಲೆಯಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿದ ಹಣವನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು ಹಾಗೂ ತಾಲೂಕನ್ನ ಬರಪೀಡಿತ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಾಲೂಕು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು. ಅರಣ್ಯ ಮೂಲ ಬುಡಕಟ್ಟುಗಳ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯ. ಹೆಚ್ಡಿ ಕೋಟೆ ರಾಷ್ಟ್ರೀಯ ನೀತಿ ಆಯೋಗದ ಸದಸ್ಯರು ಜುಲೈ 29 ಕೋಟೆ ತಾಲೂಕಿಗೆ ಭೇಟಿ

ಇಂದು ಅರಣ್ಯ ಮೂಲ ಬುಡಕಟ್ಟು ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚಿಸಲು ಅವಕಾಶ ಕಲ್ಪಿಸಬೇಕು ಎಂದು ರಾಜ್ಯ ಬೆಟ್ಟಕುರುಬ ಪಾರಂಪರಿಕ ಸೇವಾ ಸಂಘ ಒತ್ತಾಯಿಸಿದ. ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯವಾಸಿ ಬುಡಕಟ್ಟು ಸಮುದಾಯಗಳು ವಾಸಿಸುತ್ತಿದ್ದರೂ ಅವರ ಮೂಲಭೂತ ಸಮಸ್ಯೆಗಳು ಇನ್ನೂ ಬಗೆಹರಿದಿಲ್ಲ ಎಂದು ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಚಿಕ್ಕಬೊಮ್ಮ ಪ್ರಕಟಣೆಯಲ್ಲಿ ದೂರಿದ್ದಾರೆ. ದಸರಾ ತಯಾರಿಗೆ ಚಾಲನೆ, 17 ಉಪಸಮಿತಿ ರಚನೆ. ಮೈಸೂರು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ತಿಳಿಸಿದ್ದಾರೆ. ಬಾರ್ ತೆರವುಗೊಳಿಸಲು ಸಂಘಟನೆಗಳ ಒತ್ತಾಯ. ಸರಗೂರು ತಾಲೂಕಿನ ಚಿಕ್ಕದೇವಮಾನ ಬೆಟ್ಟಕ್ಕೆ ಹೋಗುವ ರಸ್ತೆ ಹಾಗೂ ಆಲುಗಡ ಸಮೀಪದ ಗಣೇಶನ ಗುಡಿ ವೃತ್ತದಲ್ಲಿ ಇರುವ ಎಂಕೆಪಿ ಬಾರ್ ತೆರವುಗೊಳಿಸಬೇಕು. ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಇಟ್ನ ನಾಯಕ ಸಮಾಜ, ಎಚ್ಡಿಕೋಟೆ ಮತ್ತು ಸರಗೂರು ನಾಯಕ ಸಮಾಜ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ತಾಲೂಕು ಕಚೇರಿ ಎದುರು ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಇಟ್ನ ಗ್ರಾಮಸ್ಥರು ಹಾಗೂ ಪ್ರಗತಿಪರ ಸಂಘಟನೆಗಳು ಸಂತೆ ಮಾಸ್ತಮ್ಮನ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಾನವ ಸರಪಳಿ ನಿರ್ಮಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಪ್ರತಿಭಟನಾಕಾರರು ತಾಲೂಕು ಆಡಳಿತ ಹಾಗೂ ಅಬಕಾರಿ ಇಲಾಖೆ ಮತ್ತು ಬಾರ್ ವಿರುದ್ಧ ಘೋಷಣೆ ಕೂಗಿದರು. ಬಳಿಕ ತಾಲೂಕು ಕಚೇರಿ ಬಳಿ ಜಮಾಯಿಸಿದರು. 1152 ಗ್ರಾಮ ಪಂಚಾಯಿತಿ ವಿಪಿಜಿ ರಾಮ್ಜಿ ಇಲ್ಲ. ಬೆಂಗಳೂರು ರಾಜ್ಯದಲ್ಲಿ ಬರ ಪರಿಸ್ಥಿತಿ ಕಾರಣಕ್ಕೆ ಜನರು ಉದ್ಯೋಗ ಅರಸಿ ಗುಳ್ಳೆ ಹೋಗುತ್ತಿದ್ದನ್ನು ತಪ್ಪಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸರ್ಕಾರ ನಿರ್ದೇಶನ ನೀಡಿದರೂ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತರಿ ವಿಪಿಜಿ ರಾಮ್ಜಿ ಗ್ಯಾರಂಟಿ ಫಾರ್ ರೋಜ್ಗರ್ ಮತ್ತು ಅವಿಜಿ ಕಮಿಷನ್ ಯೋಜನೆಯು ಒಟ್ಟು 5958 ಗ್ರಾಮ ಪಂಚಾಯಿತಿಗಳ ಪೈಕಿ 1152 ಇನ್ನೂ ಆರಂಭವಾಗಿಲ್ಲ. ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಸಿಎಂ ನವದೆಹಲಿ. ರಾಜ್ಯದ ವಿಚಾರ ಬಂದಾಗ ರಾಜ್ಯದ ಇದಕ್ಕಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ರಾಜ್ಯದ ಜನರ ಕಲ್ಯಾಣಕ್ಕೆ ಪಕ್ಷ ರಾಜಕಾರಣ ಪಕ್ಷಕ್ಕೆ ಇಡೋಣ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೃಷ್ಣಾ ಜಲ ವಿವಾದ ಅಧಿಸೂಚನೆಗೆ ರಾಜ್ಯ ಆಗ್ರಹ. ನವದೆಹಲಿ ಕೃಷ್ಣಾ ನ್ಯಾಯಮಂಡಳಿ ತೀರ್ಪಿನ ಅಂತಿಮ ಗೆಜೆಟ್ ಅಧಿಸೂಚನೆ ಹೊರಡಿಸುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಎಂದು ಕರ್ನಾಟಕ ಸರ್ಕಾರವು ಸುಪ್ರೀಂ ಕೋರ್ಟ್ಗೆ ಸೋಮವಾರ ಮನವಿ ಮಾಡಿತು. ಅನಿವಾರ್ಯವಿದ್ದರಷ್ಟೇ ಕೊಳವೆ ಬಾವಿ. ಬೆಂಗಳೂರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಅನಿವಾರ್ಯವಿದ್ದಲ್ಲಿ ಮಾತ್ರ ಕೊಳವೆ ಬಾವಿ ಕೊರೆಸಿ ಎಂದು ಸೂಚಿಸಿದ್ದೇವೆ ಎಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೈರವರು ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸೋಮವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಸಾಂಪ್ರದಾಯಿಕ ಜಲಮೂಲ ಬತ್ತಿ ಹೋಗುತ್ತಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀರು ಪೂರೈಕೆಗೆ ತೊಡಕಾಗದಂತೆ ಪರ್ಯಾಯ ಜಲ ಮೂಲ ಗುರುತಿಸಲು ಸೂಚಿಸಲಾಗಿದೆ. ಎಸ್ಐಆರ್ ಮುಂದೂಡಿಕೆ ಅರ್ಜಿ ಇಂದು ವಿಚಾರಣೆ. ಬೆಂಗಳೂರು ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅವಧಿಯನ್ನು 1-3 ತಿಂಗಳವರೆಗೆ ವಿಸ್ತರಿಸುವಂತೆ ಕೋರಿ ಸಾಹಿತಿ ದೇವನೂರು ಮಹದೇವ ಮತ್ತಿತರರು ಸಲ್ಲಿಸಿರುವ ಅರ್ಜಿಯನ್ನು ಹೈಕೋರ್ಟ್ ಮಂಗಳವಾರ ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಶತಕೋಟ್ಯಾಧೀಶರ ಸಂಖ್ಯೆ ಏರಿಕೆ. ನವದೆಹಲಿ ವಾರ್ಷಿಕ ಒಟ್ಟು ಆದಾಯವು 100 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಎಂಬುದಾಗಿ ಹೇಳಿಕೊಂಡವರ ಸಂಖ್ಯೆಯು 2025-26 ತೆರಿಗೆ ಮೌಲ್ಯಮಾಪನ ವರ್ಷದಲ್ಲಿ 576 ಹೆಚ್ಚಾಗಿದೆ ಎಂದು ಕೇಂದ್ರ ಸರ್ಕಾರವು ಸಂಸತ್ತಿಗೆ ಸೋಮವಾರ ತಿಳಿಸಿದೆ. ಶ್ರೀಶಂಕರ್ ಲೋಕೇಶ್ ಫೈನಲ್ಗೆ. ಗ್ಲಾಸ್ಗೋ ಭಾರತದ ಮುರುಳಿ ಶ್ರೀಶಂಕರ್ ಹಾಗೂ ಲೋಕೇಶ್ ಸತ್ಯನಾಥ್ ರವರು ಕಾಮನ್ವೆಲ್ತ್ ಗೇಮ್ಸ್ನ ಪುರುಷರ ಲಾಂಗ್ ಜಂಪ್ ಸ್ಪರ್ಧೆಯಲ್ಲಿ ಸೋಮವಾರ ಫೈನಲ್ಗೆ ಮುನ್ನಡೆದರು. ಅನುಭವಿ ಅಥ್ಲೀಟ್ ಶ್ರೀಶಂಕರ್ ಅವರು 8.01 meter ದೂರ ಜಿಗಿದರು. ಅದರೊಂದಿಗೆ ಈ ಗುಂಪಿನಿಂದ ನೇರವಾಗಿ ಫೈನಲ್ಗೆ ಅರ್ಹತೆ ಪಡೆದುಕೊಂಡರು. ಭುವನೇಶ್ವರದಲ್ಲಿ ಕಳೆದ ತಿಂಗಳು ನಡೆದ ರಾಷ್ಟ್ರೀಯ ರಾಜ್ಯ ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಇವರು 8.3 meter ಜಿಗಿದಿದ್ದರು. ಜ್ಞಾನೇಶ್ವರಿ ಮತ್ತು ಮುತ್ತು ಪಣ್ಣಿಂಗೆ ಬೆಳ್ಳಿ ಬೆಡಗು. ಗ್ಲಾಸ್ಗೋ ಭಾರತದ ವೇಟ್ ಲಿಫ್ಟರ್ ಜ್ಞಾನೇಶ್ವರಿ ಯಾದವ್ ರವರು ಕಾಮನ್ವೆಲ್ತ್ ಕ್ರೀಡೆಗಳ ಮಹಿಳೆಯರ 53 kg ವಿಭಾಗದಲ್ಲಿ ಸೋಮವಾರ ಬೆಳ್ಳಿ ಪದಕ ಗೆದ್ದುಕೊಂಡರು. ಅವರೊಂದಿಗೆ ಚಿನ್ನಕ್ಕಾಗಿ ನಡೆದ ಪೈಪೋಟಿಯಲ್ಲಿ ನೈಜೀರಿಯಾದ ದಿದಿಹ ಚಿನ್ನ ಗೆದ್ದಿದ್ದಲ್ಲದೆ ಆ ಹಾದಿಯಲ್ಲಿ ನೂತನ ದಾಖಲೆಗಳನ್ನು ಬರೆದಿದ್ದಾರೆ. ಮಹಿಳೆಯರ 58 kg ವಿಭಾಗದಲ್ಲಿ ವಿದ್ಯಾರಾಣಿ ಕಂಚಿನ ಪದಕ ಗೆದ್ದುಕೊಂಡರು. ಜಿಮ್ನಾಸ್ಟಿಕ್ ಪ್ರತಿಷ್ಠಾಗೆ 7ನೇ ಸ್ಥಾನ. ಗ್ಲಾಸ್ಗೋ ಭಾರತದ ಪ್ರತಿಷ್ಠಾ ಸಮಂತ ರವರು ಸೋಮವಾರ ಕಾಮನ್ವೆಲ್ತ್ ಗೇಮ್ಸ್ನ ಅರ್ಟಿಲಿಕ್ಸ್ಡ್ ಜಿಮ್ನಾಸ್ಟಿಕ್ ಸ್ಪರ್ಧೆಯ ಮಹಿಳೆಯರ ವಾಲ್ಟ್

ರನ್ನಲ್ಲಿ 7ನೇ ಸ್ಥಾನ ಗಳಿಸಿದ್ದಾರೆ. ಬಾಕ್ಸಿಂಗ್ 8ರ ಘಟ್ಟಕ್ಕೆ ಸಚಿನ್. ಗ್ಲಾಸ್ಗೋ ವಿಶ್ವದ ಮಾಜಿ ಯುವ ಚಾಂಪಿಯನ್ ಸಚಿನ್ ಸಿವಾಚ್ ರವರು ಕಾಮನ್ವೆಲ್ತ್ ಗೇಮ್ನ 60 ಕೆಜಿ ಒಳಗಿನ ಪುರುಷರ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಸೋಮವಾರ 8ನೇ ಘಟ್ಟ ಪ್ರವೇಶಿಸಿದರು. 26 ವರ್ಷ ವಯಸ್ಸಿನ ಬಾಕ್ಸರ್ ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ 4-1 ಇಂಗ್ಲೆಂಡ್ನ ವಿಲಿಯಂ ಹೆವಿಟ್ ವಿರುದ್ಧ ಗೆಲುವು ಸಾಧಿಸಿದರು. 5 ತೀರ್ಪುಗಾರರ ಪೈಕಿ 4 29-27 ಸಚಿನ್ ವಿಜೇತರೆಂದು ಘೋಷಿಸಿದರು. ಪಂದ್ಯದ 3 ಸುತ್ತುಗಳಲ್ಲಿ ಭಾರತದ ಬಾಕ್ಸರ್ ಮೇಲುಗೈ ಸಾಧಿಸಿದರು. ಜೂನಿಯರ್ ಸ್ಕ್ವಾಚ್ ಫ್ರೀ ಕ್ವಾರ್ಟರ್ಗೆ ಭಾರತ. ನವದೆಹಲಿ ಭಾರತದ ಪುರುಷರ ತಂಡವು ಕೆನಡಾದ ಒಟೋರಿಯಾದಲ್ಲಿ ನಡೆಯುತ್ತಿರುವ ವಿಶ್ವ ಸ್ಕ್ವಾಚ್ ಜೂನಿಯರ್ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಭಾನುವಾರ ಫ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿತು. ಭಾರತ ತಂಡವು 5ನೇ ಗುಂಪಿನಲ್ಲಿ ಬ್ರೆಜಿಲ್ ಮತ್ತು ನೆದರ್ಲ್ಯಾಂಡ್ ತಂಡಗಳ ವಿರುದ್ಧ ತಲಾ 3-0 ಅಂತರದಿಂದ ಜಯ ದಾಖಲಿಸಿತು. ಅಯ್ಯರ್ ಮನೋಬಲ ಲಕ್ಷ್ಮಣ್ ಶ್ಲಾಘನೆ. ಅರಾರೆ ವಿವಿಎಸ್ ಲಕ್ಷ್ಮಣ್ ರವರ ಮಾರ್ಗದರ್ಶನ ಸ್ಫೂರ್ತಿಯುತವಾಗಿದೆ ಎಂದು ಭಾರತ ಟಿ20 ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಹೇಳಿದ್ದಾರೆ. ಇದೇ ವೇಳೆ ಅಯ್ಯರ್ ಅವರ ಗಟ್ಟಿ ಮನೋಬಲ ಅಚಲ ವಿಶ್ವಾಸಕ್ಕೆ ಲಕ್ಷ್ಮಣ್ ಮೆಚ್ಚುಗೆ ಸೂಚಿಸಿದ್ದಾರೆ. ಲಕ್ಷ್ಮಣ್ ಮಾರ್ಗದರ್ಶನದ ಭಾರತ ತಂಡವು ಭಾನುವಾರ ಮುಕ್ತಾಯಗೊಂಡ ಜಿಂಬಾಬ್ವೆ ಎದುರಿನ ಟಿ20 ಸರಣಿಯನ್ನು 3-0 ಗೆದ್ದುಕೊಂಡಿತು. ಅನುಭವಿಗಳಾದ ಸಂಜು ಸ್ಯಾಮನ್, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್ ಮತ್ತು ಹರ್ಷತ್ ರಾಣಾ ರವರ ಗೈರಿನಲ್ಲಿ ಯುವ ಮುಖಗಳನ್ನು ಒಳಗೊಂಡ ತಂಡವು ಆತಿಥೇಯ ತಂಡವನ್ನು 3 ಸುಲಭವಾಗಿ ಸೋಲಿಸಿತು. ಸ್ವರ್ಣಕ್ಕೆ ಗುರಿಯಿಟ್ಟ ಇಶಾ ಸಿಂಗ್ ಹ್ಯಾಂಗ್ಚೌ. ಭಾರತದ ಭರವಸೆಯ ಶೂಟರ್ ಇಶಾ ಸಿಂಗ್ ರವರು ಇಲ್ಲಿ ನಡೆಯುತ್ತಿರುವ ISSF ಶೂಟಿಂಗ್ ವಿಶ್ವಕಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸೋಮವಾರ ಸ್ವರ್ಣಕ್ಕೆ ಗುರಿಯಿಟ್ಟರು. ಒಲಂಪಿಯನ್ ಮನುಭಾಕರ್ ರವರು ಕಂಚು ಗೆದ್ದರು. ತಲಾ 1 ಬೆಳ್ಳಿ ಹಾಗೂ ಕಂಚಿನ ಪದಕ ಜಯಿಸಿರುವ ಭಾರತವು ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಚೀನಾ ಮತ್ತು ಅಮೆರಿಕ ಮೊದಲೆರಡರಲ್ಲಿದ್ದ. ಏಷ್ಯನ್ ಹಾಕಿ ಫೌ ಬಾಲಕಿಯರಿಗೆ ಚಿನ್ನ. PTA ಸಾಂಘಿಕ ಪ್ರದರ್ಶನ ತೋರಿದ ಭಾರತದ ಸಬ್ ಜೂನಿಯರ್ ಬಾಲಕರ ತಂಡವು FIH ಯೂತ್ ಹಾಕಿ ಫೌ ಏಷ್ಯನ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ 3-1 ಪಾಕಿಸ್ತಾನ ತಂಡವನ್ನು ಭಾನುವಾರ ಮಣಿಸಿ ಚಿನ್ನದ ಪದಕ ಗೆದ್ದುಕೊಂಡಿತು. ಪ್ರಣಯ್ ಉನ್ನತಿ ಮೇಲೆ ನಿರೀಕ್ಷೆ. ಟೈಪೆ ಸಿಟಿ ಅನುಭವಿ HIS ಪ್ರಣಯ್ ಮತ್ತು ಉದ್ಯೋನ್ಮುಖಾಧಾರಿ ಉನ್ನತಿ ಹುಡಾರವರು ಮಂಗಳವಾರ ಆರಂಭವಾಗಲಿರುವ ಟೈಪೈ ಓಪನ್ ಸೂಪರ್ 300 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸವಾಲನ್ನು ಮುನ್ನಡೆಸಲಿದ್ದಾರೆ. ಕಾಮನ್ವೆಲ್ತ್ TT ಭಾರತ ತಂಡಗಳ ಶುಭಾರಂಭ. ನವದೆಹಲಿ ಆಗ್ರ ಶ್ರೇಯಾಂಕ ಪಡೆದಿರುವ ಭಾರತ ಮತ್ತು ಪುರುಷರ ಮಹಿಳೆಯರ ತಂಡಗಳು ಸೋಮವಾರ ಇಲ್ಲಿ ಆರಂಭವಾದ 22ನೇ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಶುಭಾರಂಭ ಮಾಡಿದರು. ಪುರುಷರ ತಂಡವು 3-0 ಜಿಂಬಾಬ್ವೆ ವಿರುದ್ಧ ಗೆದ್ದರೆ ಮಹಿಳಾ ತಂಡವು ಇದೇ ಅಂತರದಲ್ಲಿ ಮಾಲ್ಡೀವ್ಸ್ ತಂಡವನ್ನು ಸೋಲಿಸಿತು. ಅಂತಾರಾಷ್ಟ್ರೀಯ ಸರ್ಕ್ಯೂಟ್ ಮೊದಲ ಪ್ರಶಸ್ತಿ ಗೆದ್ದ ಆದಿತ್ಯ. ಬೆಂಗಳೂರು ಭಾರತದ ಯುವ ರೇಸರ್ ಆದಿತ್ಯ ಪಾಟ್ನಾಯಕ್ ರವರು ಮಲೇಷ್ಯಾದ ಸೆಂಪಂಗ್ ಅಂತಾರಾಷ್ಟ್ರೀಯ ಸರ್ಕ್ಯೂಟ್ನಲ್ಲಿ ನಡೆದ ಗೋಲ್ಡ್ ವಿಯೋಸ್ ಚಾಂಪಿಯನ್ಶಿಪ್ನ ಸ್ಪೋರ್ಟ್ಸಿಂಗ್ ಕ್ಲಾಸ್ 3ನೇ ಸುತ್ತಿನಲ್ಲಿ ಪ್ರಶಸ್ತಿ ಗೆದ್ದರು. ಇವತ್ತಿನ ಶುಭಾಷಿತ. ಹಿಂಸೆಗಿಂತ ಅಹಿಂಸೆ ಅತ್ಯುತ್ತಮ. ತಪ್ಪು ಮಾಡಿದವರನ್ನ ಶಿಕ್ಷಿಸುವುದಕ್ಕಿಂತ ಕ್ಷಮಿಸಿಬಿಡುವುದು ಒಳ್ಳೆಯದು. ಮಹಾತ್ಮ ಗಾಂಧೀಜಿರವರು.

ಈ ಸಮಯ ಆನಂದಮಯ. ಯಾಕಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಎಸ್ ವಿ ವೈ ಎಂ ಸಿಬ್ಬಂದಿ ವರ್ಗದವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಈ ದಿನ ಎಸ್ ವಿ ವೈ ಎಂನ ಸಿಬ್ಬಂದಿ ವರ್ಗದವರಾದ ಪುನೀತ್ ಕುಮಾರ್, ಪೂರ್ಣಿಮಾರವರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಎಲ್ಲವನ್ನಾದರೂ ಪಾಲಿಸಲಿ ಎಂದು ಆಶಿಸುತ್ತಾ ಇವರಿಗಾಗಿ ಈ ಒಂದು ಸುಂದರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ನಮ್ಮ ಬಾಂಧುಲಿ ಕೇಂದ್ರದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಕಾಯಿಲೆಯನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಶ್ರೀ ಆರ್ ಚಂದ್ರಶೇಖರ್ ಅವರು.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಡಾಕ್ಟರ್ ನಮಸ್ಕಾರ.
3: ನಮಸ್ಕಾರ.
2: ತುಂಬಾ ಸಂತೋಷ.

0: ಈಗ ಪ್ರಾರಂಭಕ್ಕೆ ಡಾಕ್ಟ್ರೆ, ಮನಸ್ಸು ಅನ್ನೋದು ಬಹಳ ಮುಖ್ಯ. ನಮಗೆ ಗೊತ್ತು ಶರೀರ ಬೇರೆ ಮನಸ್ಸು ಬೇರೆ ಅಂತ. ಶರೀರ ನಮಗೆ ಕಾಣುತ್ತೆ, ಮನಸ್ಸು ನಮಗೆ ಕಾಣಲ್ಲ. ಆ ಮನಸ್ಸಿನಿಂದ ತುಂಬ ಒಂದು ವಿಲಕ್ಷಣಗಳಿಂದ ಸಮಸ್ಯೆಗಳು ಅದರಿಂದ ಉಂಟಾಗುತ್ತೆ. ಆ ಸಮಸ್ಯೆಗಳು ಹೇಗೆ ಉಂಟಾಗುತ್ತೆ? ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಆ ಮನಸ್ಸು ನಮ್ಮನ್ನು ಆಟ ಆಡಿಸುತ್ತೆ. ಹೇಗೆ ಡಾಕ್ಟ್ರೇ ಇದು, ಮನಸ್ಸು ಹೇಗಿರುತ್ತೆ, ಎಲ್ಲಿರುತ್ತೆ?
1: ಸೊ ನೀವು ಹೇಳಿದಾಗೆ ದೇಹ ನಮ್ಮ ಕಣ್ಣು ಕಾಣುತ್ತೆ, ಕೈಕಾಲು ತಲೆ ಇವೆಲ್ಲ, ಅದು ಮನಸ್ಸು ಕಾಣಲ್ಲ ಅಥವಾ ಮುಟ್ಟಿ ಸಾಧ್ಯ ಇಲ್ಲ. ಆದರೆ ಈಗ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದಕ್ಕೆ ಕಾರಣ ನಿಮ್ಮ ಮನಸ್ಸು. ನಿಮ್ಮ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡ್ತಾನೆ, ಅದು ಮನಸ್ಸು. ಹಾಗೆ ಮನಸ್ಸು ಆಲೋಚನೆ ಮಾಡುತ್ತೆ, ಚಿಂತನೆ ಮಾಡುತ್ತೆ, ಹಾಗೆ ವಿಶ್ಲೇಷಣೆ ಮಾಡುತ್ತೆ, ಯಾವ ಸರಿ ಯಾವ ತಪ್ಪು ಅನ್ನೋದಕ್ಕಿಂತ ವ್ಯತ್ಯಾಸವನ್ನು ಗುರುತಿಸುತ್ತೆ. ಹಾಗೆ ಒಳ್ಳೆಯದನ್ನು ಮಾಡಬೇಕಾ ಕೆಟ್ಟದನ್ನು ಮಾಡಬೇಕಾ, ಕೆಲವು ಮನುಷ್ಯ ಆತ ಸಂತ ಆಗ್ಬೋದು, ಇನ್ನೊಬ್ಬ ಮನುಷ್ಯ ಕೊಲೆಗಾರ ಆಗ್ಬೋದು. ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ಬದುಕ್ಬೋದು, ಇನ್ನೊಬ್ಬ ಮನುಷ್ಯ ಅಪ್ರಾಮಾಣಿಕವಾಗಿ ಬದುಕಬಹುದು. ಹಾಗಾಗಿ ಮನೆಯವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷ ಯೋಹೋ ಅಂತ. ಮನಸ್ಸೇ ನಮ್ಮ ಬಂಧನಕ್ಕೂ ಕಾರಣ, ಮೋಹ ಪ್ರೀತಿ ವಿಶ್ವಾಸ ಯಾವುದೇ ತಿಳ್ಕೊಳ್ಳಿ, ಹಾಗೆ ನಮ್ಮ ಮುಕ್ತಿಗೂ ಅದೇ ಕಾರಣ ಅಂತ ನಮ್ಮ ಹಿರಿಯರು ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಮನಸ್ಸು ಎಲ್ಲಿದೆ ಅನ್ನೋ ಪ್ರಶ್ನೆ ಬಂದಾಗ, ಈಗ ನೀವು ಹೇಳಿದ್ರೆ ದೇಹ ಬೇರೆ ಮನಸ್ಸು ಬೇರೆ ಅಂತ, ಈಗ ವಿಜ್ಞಾನ ಹೇಳುತ್ತೆ ದೇಹ ಮತ್ತು ಮನಸ್ಸು ಒಂದೇ, ಒಂದೇ ನಾಣ್ಯದ ಎರಡು ಮುಖ, ಈ ಮುಖ ದೇಹ ಇನ್ನೊಂದು ಮುಖ ಮನಸ್ಸು. ಹಾಗೆ ಮನಸ್ಸು ಎಲ್ಲಿದೆ? ನಮ್ಮ ಕವಿಗಳ ಪ್ರಕಾರ ಮನಸ್ಸು ಹೃದಯದಲ್ಲಿದೆ ಅಂತ ಹೇಳ್ತಾರೆ. ಹಾಗೆ ಕರುಳಿನಲ್ಲಿ ತಾಯಿ ಕರುಳು ಅಂತ ಹೇಳ್ತೇವೆ, ಕರುಳಿನ ಕೂಗು ಅಂತಾನೆ, ಅಲ್ಲಿ ಮನಸ್ಸಿದೆಯೇ? ಅಥವಾ ಬುದ್ಧಿ ಮೊದಲಿಂದನೂ ಮೆದುಳಿಗೆ ಸಂಬಂಧಪಟ್ಟ ಲಕ್ಷಣ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಅದರಿಂದ ಈಗ ಮನಸ್ಸಿನ ಸ್ಥಾನ ನಮ್ಮ ಮೆದುಳು, ಮೆದುಳು ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ. ಮನಸ್ಸಿನ ಎಲ್ಲ ಕೆಲಸಗಳನ್ನು ಮಾಡತಕ್ಕಂಥ ಅಂಗವೇ ಮೆದುಳು. ಮೆದುಳು ಈಗ ನಿಮ್ಮ ಮುಂದೆ ಈಗ ನಿಜವಾದ ಇದು ಮನುಷ್ಯನ ಮೆದುಳು, ನಿಜವಾದ ಮನುಷ್ಯನ ಮೆದುಳು. ಸೊ 1.5 kg ತೂಗುತ್ತೆ ಈ ಮೆದುಳು. ಎಲ್ಲರದು ಪ್ರಕೃತಿ ಬುದ್ಧಿವಂತರಿಗೆ ದೊಡ್ಡ ಮೆದುಳು ಕೊಡಲ್ಲ, ದಡ್ಡರಿಗೆ ಚಿಕ್ಕ ಮೆದುಳು ಕೊಡಲ್ಲ. ಎಲ್ಲರ ಮೆದುಳು ಒಂದೇ, 1.5 kg ಅವರೇಜ್. ಈ ಮೆದುಳಿನ ಬೇರೆ ಬೇರೆ ಭಾಗಗಳು ಮನಸ್ಸಿನ ಬೇರೆ ಬೇರೆ ಕೆಲಸಗಳು ಮಾಡುತ್ತೆ. ಉದಾಹರಣೆಗೆ ಮೆದುಳಿನ ಮುಂಭಾಗ ಏನಿದೆ ಅದು ಆಲೋಚನೆ ಮಾಡುತ್ತೆ, ಸಾಮಾಜಿಕ ವರ್ತನೆಯನ್ನು ರೂಪಿಸುತ್ತೆ, ಹಾಗೆ ಭಾವನೆಗಳನ್ನು ಕಂಟ್ರೋಲ್ ಮಾಡುತ್ತೆ. ಈಗ ನಿಮ್ಮ ನನ್ನ ಕೋಪ ಬರ್ತಾ ಇದೆ, ಕೋಪ ಮಾಡಬೇಕಾ, ಕೋಪವನ್ನು ಹೇಗೆ ವ್ಯಕ್ತಪಡಿಸ್ಬೇಕು ಅನ್ನೋದನ್ನು ಮೆದುಳು ಮುಂಭಾಗ ಹೇಳುತ್ತೆ. ಈಗ ದುಃಖ ಆಗುತ್ತೆ, ಎಷ್ಟು ದುಃಖ ಪಡಬೇಕು, ದುಃಖದಿಂದ ಆತ್ಮಹತ್ಯೆ ಮಾಡಿಕೊಂಡ್ಮೆ, ಅದನ್ನು ಕೂಡ ಮೆದುಳಿನ ಮುಂಭಾಗ ಹೇಳುತ್ತೆ. ಕಡೆಯ ಗಳಿಗೆಯವರು ಕೂಡ ಎಷ್ಟೊಂದು ಆತ್ಮಹತ್ಯೆ ಮಾಡಿಕೊಡ್ಬೇಕಂತ ಹೋಗಿ ಕಡೆಗೆ ಬೇಡ ಬೇಡ, ಆತ್ಮಹತ್ಯೆ ನನ್ನ ಸಮಸ್ಯೆಗೆ ಪರಿಹಾರವಲ್ಲ, ನಾನು ಆತ್ಮಹತ್ಯೆ ಮಾಡ್ಕೊಂಡು ನನ್ನ ಹೆಂಡತಿ ಮಕ್ಕಳ ಗತಿ ಏನಂತ ವಾಪಸ್ ಬಂದವರಿದ್ದಾರೆ. ಅಂದರೆ ಆ ಕ್ಷಣದಲ್ಲಿ ಕೂಡ ಮನಸ್ಸು ಮಾಡಿಕೊಡ್ತಾರಿಂದ ಮನಸ್ಸು ಬೇಡ ಅಂತ ಹೇಳುತ್ತೆ. ಹಾಗೆ ಯಾವುದೇ ಅಪರಾಧ ಮಾಡೋರು ಕೂಡ ಶುರುವಿನಲ್ಲಿ ಯೋಚನೆ ಮಾಡ್ತಾರೆ, ಮಾಡಬೇಕಾ ಬೇಡವಾ ಅಂತ. ಆಮೇಲೆ ಮಾಡಿಬಿಟ್ಟು ಕೆಲವರು ಕೋರ್ ಕ್ರಿಮಿನಲ್ಸ್ ಆಗಿಬಿಡ್ತಾರೆ, ಅದನ್ನು ಮಾಡ್ತಾ ಹೋಗ್ತಾರೆ ಯಾವುದೋ ಲಾಭಕ್ಕೋಸ್ಕರ. ಹಾಗಾಗಿ ಮೆದುಳಿನ ಮುಂಭಾಗ ಆಲೋಚನೆ ಮಾಡ್ತಕ್ಕಂಥದ್ದು, ಹಾಗೆಯೇ ವಿವೇಚನೆ ಮಾಡ್ತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥದ್ದು ಸರಿ ತಪ್ಪನ್ನು ಹೇಳುತ್ತೆ. ಹಾಗೆ ಮೆದುಳಿನ ಮುಂಭಾಗ ಏನು ಮಾಡುತ್ತೆ, ನಮ್ಮ ಪಂಚೇಂದ್ರಿಯಗಳು ಮುಖ್ಯ ಕಣ್ಣು, ಕಣ್ಣು ಏನು ನೋಡುತ್ತೆ? ಈಗ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ಚಿತ್ರ ಮೆದುಳಿನ ಹಿಂಭಾಗದೇ ರೆಕಾರ್ಡ್ ಆಗುತ್ತೆ. ಪುನಃ ಇನ್ನೊಂದು ಸಲ ನಿಮ್ಮನ್ನು ನೋಡಿದಾಗ ಹೌದು, ದಿವ ಶಿವರಾಮ್ ಅವರು ಪ್ರಖ್ಯಾತ ನಟರು ಅಂತ ತಿಳಿಸ್ತಾ ಇರ್ತಕ್ಕಂಥದ್ದು ಆ ಮೆದುಳಿನ ಭಾಗ. ಹಾಗೆ ಮೆದುಳಿನ ಟೆಂಪರಲ್ ಭಾಗ ಏನುತ್ತೆ, ಅದು ಧ್ವನಿಗಳು, ಧ್ವನಿ ರೂಪವನ್ನು ಅರ್ಥ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡ್ತಕ್ಕಂಥ ಭಾಗ ಟೆಂಪರಲ್ ಲೋಬ್. ಯಾವುದೊಂದು ಹಾಡು ಕೇಳ್ತೇವೆ, ಇದು ಯಾರು ಹಾಡಿದ್ದು, ಯಾವ ಚಿತ್ರದಲ್ಲಿ ಹಾಡಿದ್ದಾರೆ, ಅಥವಾ ಇದರ ರಾಗ ಸಂಯೋಜಕರು ಯಾರು ಅಂತಕ್ಕಂಥ ಇನ್ಫಾರ್ಮೇಷನ್ನು ಮೆದುಳಿನ ಟೆಂಪರಲ್ ಲೋಬ್ನಲ್ಲಿ ಇರುತ್ತೆ. ಹಾಗೆ ಪ್ಯಾರೆಂಟಲ್ ಲೋಬ್ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು, ಹಂತ ಹಂತ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅದು ನೋಡಿಕೊಡುತ್ತೆ. ಹಾಗೆ ಮೆದುಳಿನ ಒಳಭಾಗದಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಇರುತ್ತೆ, ಲಿಂಬಿಕ್ ವ್ಯವಸ್ಥೆ ಅಂತ. ಇವಾಗ ಬೆಳಿಗ್ಗೆ 8 ಗಂಟೆ ಆಯಿತು ಅಂತ ನಾವು ಟಿಫನ್ ಮಾಡ್ತೀವ, ಅಥವಾ ಅಶ್ವಾದಾಗ ಟಿಫನ್ ಮಾಡ್ತೀವ. ಅಶ್ವಾದಾಗ ಅಶು ಅಂತಕ್ಕಂಥದ್ದು ಮೆದುಳಿನ ಲಿಂಬಿಕ್ ಸಿಸ್ಟಮ್ನಲ್ಲಿ. ಹಾಗೆ ನಿದ್ರೆ ಯಾವಾಗ ಮಾಡಬೇಕು, ಲಿಂಬಿಕ್ ಸಿಸ್ಟಮ್ ಹೇಳುತ್ತೆ. ಹಾಗೆ ಲೈಂಗಿಕ ಆಸೆ ಬಂತು, ಹೇಗೆ ಮಾಡಬೇಕು, ಯಾವ ಜೊತೆ ಮಾಡಬೇಕು, ಲಿಂಬಿಕ್ ಸಿಸ್ಟಮ್ ಹೇಳುತ್ತೆ. ಹಾಗಾಗಿ ಮೆದುಳಿನ ಬೇರೆ ಬೇರೆ ಭಾಗಗಳು ಮನಸ್ಸನ್ನು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಹಾಗಾಗಿ ಮೆದುಳೇ ಮನಸ್ಸು, ಮನಸ್ಸೇ ಮೆದುಳು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಈಗ ಸೈನ್ಸು ನಿರೂಪಣೆ ಮಾಡಿದೆ. ಹಾಗೆ ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಜನ ಕೇಳ್ತಕ್ಕಂಥದ್ದು, ಈ ಮನಸ್ಸು ಯಾವಾಗ ಸೃಷ್ಟಿ ಆಗುತ್ತೆ? ಈಗ

0: ಗರ್ಭಧಾರಣೆ ಆಗುತ್ತೆ, 9 ತಿಂಗಳು ನಮ್ಮ ತಾಯಿ ಗರ್ಭದಲ್ಲಿರ್ತೇವೆ, ಆಮೇಲೆ ಹೊರಗಡೆ ಬರ್ತೇವೆ, ಆವಾಗ ಮನಸ್ಸು ಬರ್ತದ ಅದು ತಾಯಿ ಗರ್ಭದಲ್ಲೇ ಮನಸ್ಸಿದೆಯಾ ಅಂತ. ಯಾಕಂದರೆ ಮಹಾಭಾರತದಲ್ಲಿ ಈ ಅಭಿಮನ್ಯು ವೃತ್ತ ಅಂತ ಬರ್ತದೆ. ಸುಭದ್ರೆ ಗರ್ಭದಲ್ಲಿ ಕೂಸು ಹಿಡಿತಾ ಇದೆ, ಕೃಷ್ಣ ಚಕ್ರವ್ಯೂಹವನ್ನು ಹೇಗೆ ಬೇರಿಸಬೇಕು ಅಂತ ಹೇಳ್ತಾ ಇದ್ದಾನೆ, ಹೂಗುಟ್ತಾ ಇರುತ್ತದು. ಇವಳು ನಿದ್ದೆ ಮಾಡಿ ತಾಯಿ ನಿದ್ದೆ ಮಾಡಿರ್ತಾಳೆ, ಆಮೇಲೆ ಕೃಷ್ಣ ಗೊತ್ತಾಗಿ ನಿಲ್ಲಿಸ್ಬಿಡ್ತಾನೆ. ಆಗ ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಗಡೆ ಹೋಗೋದು ಗೊತ್ತೇ, ವಿನ ಈಚೆ ಬರೋದು ಕೇಳಿಸ್ಕೊಳ್ಳಿಲ್ಲ. ಅಂದರೆ ಶಿಶು ಕೂಡ ಕಲಿಯಬಲ್ಲದೆ ಅನ್ನೋ ಪ್ರಶ್ನೆ ಮಹಾಭಾರತದಲ್ಲಿ ಎತ್ತಿದ್ದಾರೆ. ಈಗ ವಿಜ್ಞಾನ ಹೇಳುತ್ತೆ ಸ್ವಲ್ಪ ಮಟ್ಟಿಗೆ ಕಲಿಬಹುದು ಅಂತ. 9 ತಿಂಗಳು ಮೆದುಳಿನ 60% ಭಾಗ ಬೆಳ್ಕೊಡುತ್ತೆ ತಾಯಿ ಗರ್ಭದಲ್ಲಿದ್ದಾಗ. 60% ಮೆದುಳಿಗೆ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದು ಸ್ಪಂದಿಸುತ್ತೆ ಅಂತ. ಹಾಗಾಗಿ ನಮ್ಮ ಮನಸ್ಸಿನ ಬೆಳವಣಿಗೆಯನ್ನು 4 ಭಾಗ ಮಾಡ್ಬೋದು. ಮೊದಲ 5 ವರ್ಷದ ಒಂದು ಹಂತ, 5 ರಿಂದ 10 ವರ್ಷದ 2ನೇ ಹಂತ, ಆಮೇಲೆ 11 ರಿಂದ 15 3ನೇ ಹಂತ, ಆಮೇಲೆ 15 ರಿಂದ 20 4ನೇ ಹಂತ. ಹೇಗೆ ದೇಹ 20 ವರ್ಷ ಕಾಲ ಬೆಳೆಯುತ್ತೋ ಹಾಗೆ ಮನಸ್ಸು ಕೂಡ 20 ವರ್ಷ ಕಾಲ ವಿಕಾಸ ಹೊಂದುತ್ತೆ. ಮೊದಲ 5 ವರ್ಷದಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ನು, ಬೇಸಿಕ್ ನಾಲೆಜನ್ನು ಅರ್ಥ ಮಾಡ್ಕೊಳ್ತೇವೆ ಪಂಚೇಂದ್ರ ಮುಖಾಂತರ. ಆಮೇಲೆ 5ರಿಂದ 10 ವರ್ಷ ಸ್ವಲ್ಪ ಒಳ್ಳೆಯದ್ಯಾವುದು ಕೆಟ್ಟದ್ದ್ಯಾವುದು, ಏನು ಮಾಡಬೇಕು ಏನು ಮಾಡಬಾರ್ದು, ಇದು ಮಾಡಿದ್ರೆ ಅಮ್ಮ ಬೈತಾಳೆ ಮಾಡಬಾರ್ದು, ಇದು ಮಾಡಿದ್ರೆ ಅಮ್ಮ ಹೋಗ್ಬಿಡ್ತಾಳೆ ಅದು ಮಾಡಬೇಕು ಅಥವಾ ಟೀಚರು ಹೇಳೋದನ್ನು ಕೇಳಬೇಕು. ಸೊ 5ರಿಂದ 10 ವಿವೇಚನೆ ಬೀಳತಕ್ಕಂಥ ಭಾಗ. ಮತ್ತು ಆ ಸಮಯದಲ್ಲಿ ಈಗ ಲೈಂಗಿಕ ಬೆಳವಣಿಗೆ ಕೂಡ ಆಗುತ್ತೆ, ಆಸೆಗಳು ಶುರುವಾಗುತ್ತೆ, ನನಗೆ ಅದು ಬೇಕು ಇದು ಬೇಕು, ಮೊಬೈಲ್ ಬೇಕು ಅಥವಾ ಇಂಥದೇ ಬಟ್ಟೆ ಬೇಕು ಇಂಥದೇ ವಸ್ತ್ರ ಬೇಕು, ಆಸೆಗಳು ಶುರುವಾಗುತ್ತೆ. ಮೊದಲ 5 ವರ್ಷ ಮಗುಗೆ ಆಸೆಗಳು ಜಾಸ್ತಿ ಇರೋದಿಲ್ಲ, ಎಲ್ಲ ನಮಗೆಲ್ಲ ಗೊತ್ತೇ, ತಾಯಿ ಕೊಟ್ಟು ಸ್ವೀಕಾರ ಮಾಡುತ್ತೆ. 5 ವರ್ಷ ಆದಮೇಲೆ ನನಗೆ ಅದು ಬೇಕು ಇದು ಬೇಕು, ಆ ಬಟ್ಟೆ ತಂದುಕೊಡು, ನನಗೆ ಕೆಂಪು ಬಟ್ಟೆನೇ ಬೇಕು, ನನಗೆ ಇಂಥ ಟಾಯ್ಸ್ ಬೇಕು ಇಂಥ ವಸ್ತುನೇ ಬೇಕು ಅಂತ ಕಲೆಕ್ಷನ್ ಮಾಡುತ್ತೆ. ಸೊ ಆಸೆಗಳ ಉದ್ಭವ 5 ವರ್ಷ 6 ವರ್ಷ ಆದಮೇಲೆ ಶುರುವಾಗುತ್ತೆ. ಆಮೇಲೆ 11ರಿಂದ 15 ಇದು ಬೌದ್ಧಿಕ ವಿಕಾಸ. ಅಂದರೆ ಮಗು ಮಿಡ್ಲ್ ಸ್ಕೂಲ್ ಬಂದಿರುತ್ತೆ, ಹೈಸ್ಕೂಲ್ ಬರುತ್ತೆ, 10th ಸ್ಟ್ಯಾಂಡರ್ಡು, ಈಗೆಲ್ಲ 10th ಟರ್ನಿಂಗ್ ಪಾಯಿಂಟ್ ಅಂತೇವೆ. ಅದರಲ್ಲಿ 90 ಮಾರ್ಕ್ಸ್ ತೆಗಿಬೇಕು, ಟಾಪರ್ ಆಗಬೇಕು, ನಾನು ಕಂಪ್ಲೀಟ್ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಥವಾ IAS ಅಧಿಕಾರಿ ಆಗಬೇಕು ಅಥವಾ ಒಂದು ಕಲಾವಿದ ಆಗಬೇಕು ಅಥವಾ ಸಂಗೀತಗಾರ ಆಗಬೇಕು ಅಥವಾ ನೃತ್ಯ ಮಾಡಬೇಕು ಅಥವಾ ದೊಡ್ಡ ಕ್ರೀಡಾಪಟು ಆಗಬೇಕು. ಇವೆಲ್ಲ ಈ 11ರಿಂದ 15 ವಯಸ್ಸಿನಲ್ಲಿ ಈ ಆಕಾಂಕ್ಷೆಗಳು ಗುರಿ ಉದ್ದೇಶಗಳನ್ನು ಮನಸ್ಸು ಬೆಳೆಸ್ಕೊಡುತ್ತೆ. ಅದಕ್ಕೆ ಪೂರ್ವಕವಾಗಿ ತಂದೆ ತಾಯಿಗಳು ಕೆಲಸ ಮಾಡಬೇಕಾಗತ್ತೆ, ಅದಕ್ಕೆ ಪೂರ್ವಕವಾಗಿ ಶಿಕ್ಷಕರು ಕೆಲಸ ಮಾಡಬೇಕಾಗತ್ತೆ. 15ರಿಂದ 20 ಸ್ವಲ್ಪ ಪ್ರೌಢಿಮೆ ಬರಕ್ಕೆ ಶುರುವಾಗುತ್ತೆ, ವಾಸ್ತವಿಕ ಪ್ರಜ್ಞೆ, ಈ ಪ್ರಪಂಚ ಏನು, ನಾನು ಎಷ್ಟು ಕಾಂಪೀಟ್ ಮಾಡಬೇಕು, ಎಷ್ಟು ಹೊಂದ್ಕೋಬೇಕು. ಯಾಕಂದರೆ ಒಂದು ಸ್ಪರ್ಧೆ ಮಾಡ್ತಕ್ಕಂಥದ್ದು ನಾನು ಮುಂದುವರಿಬೇಕು ಅಂತಕ್ಕಂಥ ಸ್ವಾರ್ಥ, ಇನ್ನೊಂದು ಸ್ವಾರ್ಥ ಸರಿ ಜೊತೆಗೆ ನನ್ನ ಫ್ರೆಂಡ್ಸು ಅವರು ಮುಂದುವರಲಿ, ಅವ್ರಿಗೂ ಸಹಾಯ ಮಾಡೋಣ, ಹಾಗೆ ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು, ಸಮಾಜದ ನೀತಿ ನಿಯಮಗಳೇನು. ಈಗ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ 18 ಆಗಿರಬೇಕು ಅಂತ, ಯಾಕೆಂದರೆ 18ಕ್ಕೆ ಅವನಿಗೆ ಆ ಜವಾಬ್ದಾರಿ. ನಾನು ವೆಹಿಕಲ್ ತೆಗೆದುಕೊಂಡ್ರೆ ಅದನ್ನು ಸರಿಯಾಗಿ ಡ್ರೈವ್ ಮಾಡ್ತೀನಾ, ಸ್ಪೀಡ್ ಸರಿಯಾಗಿರುತ್ತಾ, ಬೇರೆಯವ್ರು ತೊಂದರೆ ಕೊಡೋದಿಲ್ವಾ, ಅಥವಾ 18ಕ್ಕೆ ಈಗ ಹೆಣ್ಮಗಳಿಗೆ ಮದುವೆ ಮಾಡಬೇಕು ಮಾಡ್ಬೋದು ಅಂತ ಕಾನೂನು ಇರುತ್ತೆ, 21ಕ್ಕೆ ಹುಡುಗ ಮದುವೆ ಆಗ್ಬೋದು, ಸಂಸಾರಸ್ಥ ಆಗ್ಬೋದು, ಅಥವಾ ಉದ್ಯೋಗ ಮಾಡಬೇಕು, ಹಣಕಾಸಿನ ನಿರ್ವಹಣೆಯನ್ನು ಕಲಿಬೇಕು. ಈ ರೀತಿ ಮನಸ್ಸಿನ ಬೆಳವಣಿಗೆಯನ್ನು 4 ಭಾಗ, ಮೊದಲ 5 ವರ್ಷ, ಆಮೇಲೆ ನಂತರದ 5 ವರ್ಷ, 3ನೇ 5 ವರ್ಷ, ಮತ್ತು 4ನೇ 5 ವರ್ಷ. ಇದು ನಾವು ನೋಡಿದಾಗ ಎಲ್ಲರ ಮನಸ್ಸು ಒಂದೇ ಥರ ಇರೋದಿಲ್ಲ, ಹೇಗೆ ಎಲ್ಲರ ಮುಖನೂ ಒಂದೇ ಥರ ಇಲ್ವೋ ಇರೋದಿಲ್ವೋ, ಹಾಗೆ ಮನಸ್ಸು ಕೂಡ ತೀರ ವಿಭಿನ್ನ
1: ಮನೋಭಾವ.
0: ಒಂದೇ ತಂದೆ ತಾಯಿ ಮಕ್ಕಳಾದರೂ ಕೂಡ ಒಬ್ಬ ಕಂಜೂಸ್ ಆಗ್ಬೋದು, ಇನ್ನೊಬ್ಬ ದಾನಿ ಆಗ್ಬೋದು. ಇದು ಯಾಕೆ ವ್ಯತ್ಯಾಸ? ಇದಕ್ಕೆ ಕಾರಣ ವಿಜ್ಞಾನ ಇಡುತ್ತೆ, ಒಂದು 7-8 ಫ್ಯಾಕ್ಟರ್ಸ್ ಕೆಲಸ ಮಾಡುತ್ತೆ. ಒಂದು ಫ್ಯಾಕ್ಟರು ಜೀನ್ಸು. ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಹದ ಪ್ರತಿ ಜೀವಕೋಶದಲ್ಲಿ 23 ಜೊತೆ ಕ್ರೋಮೋಸೋಮ್ಸ್ ಇದೆ. ಆ 23 ಜೊತೆ ಕ್ರೋಮೋಸೋಮ್ಸ್ ಮೇಲೆ 20,000 ಜೀನ್ಸ್ಗಳಿದ್ದಾವೆ, ವಂಶವಾಹಿನಿಗಳು. ನನ್ನ ಬಣ್ಣ ಕಪ್ಪು, ಅದಕ್ಕೊಂದು ಜೀನ್ ಕಾರಣ. ನಿಮ್ಮ ಬಣ್ಣ ಕಪ್ಪಲ್ಲ, ಅದಕ್ಕೊಂದು ಜೀನ್ ಕಾರಣ. ಇನ್ನೊಂದು ತೀರಾ ಬೆಳ್ಳಿಗೆತ್ತರೆ ಅದಕ್ಕೊಂದು ಜೀವನ ಕಾರಣ. ನಿಮ್ಮ ಕಣ್ಣಿನ ಬಣ್ಣ ಹಸಿರು, ಅದಕ್ಕೊಂದು ಜೀನ್ ಕಾರಣ. ಈ ರೀತಿ ಶಾರೀರಿಕವಾಗಿರ್ತಕ್ಕಂಥ ಲಕ್ಷಣಗಳನ್ನು ಜೀನ್ಸು ನಿರ್ಧಾರ ಮಾಡುತ್ತೆ, ತಾಯಿ ಕಡೆ ಜೀನೋ ತಂದೆ ಕಡೆ ಜೀನೋ, ಹಾಗೆ ಸ್ವಭಾವವನ್ನು ಕೂಡ ಜೀನ್ಸ್ಗಳು ನಿರ್ಧಾರ ಮಾಡುತ್ತೆ ಅಂತ. ಹೀಗಾಗಿ ಕೆಲವು ಮಾನಸಿಕ ಲಕ್ಷಣಗಳು ಜೆನೆಟಿಕ್ ಆಗಿ ಮಗು ಬರ್ಬೋದು. ಎರಡನೇದು ಈ ಮೆದುಳಿನ ಬೆಳವಣಿಗೆ. ನಮ್ಮ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ 10% ಬ್ರೈನ್ಗೆ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಆಗ್ಬಿಡುತ್ತೆ. ತಾಯಿ ಹೊಟ್ಟಿಲಿದ್ದಾಗ ಡ್ಯಾಮೇಜ್ ಆಗ್ಬೋದು, ಹುಟ್ಟುವಾಗ ಡ್ಯಾಮೇಜ್ ಆಗ್ಬೋದು, ಆಮೇಲೆ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಮೆದುಳಿನ ಅಸಮರ್ಪಕ ಬೆಳವಣಿಗೆಯಿಂದ ನ್ಯಾಚುರಲಿ ಮಾನಸಿಕ ಬೆಳವಣಿಗೆ ಕೂಡ ಅಸಮರ್ಪಕವಾಗುತ್ತೆ. ಆಮೇಲೆ ಮಕ್ಕಳ ಲಾಲನೆ ಪಾಲನೆ, ತಂದೆ ತಾಯಿಗಳು ಮಕ್ಕಳನ್ನು

0: ಎಷ್ಟು ಪ್ರೀತಿಯಿಂದ ಬೆಳೆಸ್ತಾರೆ, ಅದು ಎಷ್ಟು ಶಿಸ್ತಿನಿಂದ ಬೆಳೆಸ್ತಾರೆ, ಎಷ್ಟು ಮಕ್ಕಳಿಗೆ ತಾವು ಮಾದರಿ ಆಗಿರ್ತಾರೆ. ಏ ಸುಳ್ಳೆ ಬಿಡು ಅಂತಂದ್ರೆ ತಂದ್ರೆ ಸುಳ್ಳೆ ಆಯ್ತು ಅಂತಂದ್ರೆ ಹೋಯ್ತಲ್ಲಿ
1: ತಾಯಿನೇ ಕಳ್ತನ ಮಾಡಿ ಗಂಡನ ಜೋಗನ ದುಡ್ಡು ತಗೊಂಡು ಮಗನಿಗೆ ನೀನು ಕಳ್ತನ ಮಾಡಬೇಡ ಅಂದರೆ ಹೋಯ್ತು. ಹಾಗಾಗಿ ತಂದೆ ತಾಯಿಗಳ ಲಾಲನೆ ಪಾಲನೆ ಭಾಳ ಮುಖ್ಯ ಆಗುತ್ತೆ. ಹಾಗೆ ನೆಕ್ಸ್ಟು ಶಾಲೆ ಮತ್ತು ಶಿಕ್ಷಣ. ನಾವು ಯಾವ ಶಾಲೆಗೆ ಹೋದ್ವಿ ಅಲ್ಲಿ ಶಾಲಾ ಶಿಕ್ಷಕರು, ಈಗ ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಆಲ್ಮೋಸ್ಟ್ 75% ಶಿಕ್ಷಕರು ಸಂಬಳ ಭಾಳ ಕಡಿಮೆ, ಬಡತನ ಜೀವನವೇ. ಆದರೆ ಅವರು ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಎಷ್ಟು ಜನ ನೋಡ್ಕೊಳ್ತಾ ಇದ್ರು, ಮನಸ್ಸಿಟ್ಟು ಕಲಿಸ್ತಾ ಇದ್ರು. ಇವತ್ತು ಅನೇಕ ಶಿಕ್ಷಕರು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ, ಆ ಬದ್ಧತೆ ಇಲ್ಲ. ಹಾಗಾಗಿ ಮಕ್ಕಳಿಗೆ ತಾವೇನು ಕಲಿಸಬೇಕು, ಬರೀ ಕರಿಕ್ರಮ ಆಯ್ತಾ 90% ಮಾರ್ಕ್ಸ್ ಬಂತಾ ಮುಗಿದೋಯ್ತು, ನನ್ನ ಕೆಲಸ ಮುಗಿದೋಯ್ತು. ಹಾಗಾಗಿ ಶಾಲೆ ಮತ್ತು ಶಿಕ್ಷಣ, ಶಿಕ್ಷಕರ ಗುಣಮಟ್ಟ, ನಂತರ ಈಗ ಮುಖ್ಯವಾಗಿ ನಮ್ಮ ಮೀಡಿಯಾ. ಇವತ್ತು 3 ತಿಂಗಳ ಮಗು ಕೂಡ ನಾವು ಮೊಬೈಲ್ ಕೊಟ್ಟು ಕೂರಿಸ್ತೇವೆ, 4 ತಿಂಗಳ ಮಗುವನ್ನು ಪಕ್ಕದ ಇಟ್ಕೊಂಡು ಟಿವಿಯಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮ ಅದು ನೋಡುತ್ತೆ, ನಾವು ನೋಡ್ತೇವೆ. ಹಾಗೆ ಮೀಡಿಯಾ ಮುಖ್ಯ ದೃಶ್ಯ ಮಾಧ್ಯಮ, ಅದು ಹಿಂದೆ ಮುದ್ರಣ ಮಾಧ್ಯಮ. ಈಗ ಮುದ್ರಣ ಮಾಧ್ಯಮದ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ದೃಶ್ಯ ಮಾಧ್ಯಮದ ಪ್ರಭಾವ ಜಾಸ್ತಿ. ಮುಖ್ಯವಾಗಿ ಬೆಳೆಯುವ ಮನಸ್ಸಿನ ಮೇಲೆ ಈ ದೃಶ್ಯ ಮಾಧ್ಯಮ, ಅಲ್ಲಿ ಏನು ತೋರಿಸ್ತೇವೆ, ಅಲ್ಲಿ ಹಿಂಸೆಯನ್ನು ತೋರಿಸ್ತೇವಾ ಅಥವಾ ಸೆಕ್ಸನ್ನು ತೋರಿಸ್ತೇವಾ, ಇಲ್ಲ ಅಂತಂದರೆ ರೌಡಿಸಮ್ ತೋರಿಸ್ತೀವಾ, ಅಥವಾ ರೌಡಿಯನ್ನೇ ಹೀರೋ ಮಾಡಿ ಪ್ರೊಜೆಕ್ಟ್ ಮಾಡ್ತೀವಾ, ಅಥವಾ ರಾಜಕಾರಣಿಗಳನ್ನೇ ಪ್ರೊಜೆಕ್ಟ್ ಮಾಡಿ ಅವ್ರು ಮಾಡೋ ಅನಾಚಾರಗಳನ್ನು ಅದನ್ನೇ ಹೈಲೈಟ್ ಮಾಡ್ತಾ ಹೋಗ್ತೀವಾ. ಹಾಗಾಗಿ ಬೆಳೆಯುವ ಮಕ್ಕಳು ಆಕ್ರೋಶ ಮತ್ತು ಗುದ್ದಾಡಬೇಕು, ಇಲ್ಲಾಂತಂದರೆ ಕಾನೂನನ್ನ ಕೈಗೆತ್ತಿಕೊಳ್ಬೇಕು, ಪೊಲೀಸ್ ಏನು ಪ್ರಯೋಜನ ಇಲ್ಲ, ಕೋರ್ಟ್ಗಳು ಏನು ಪ್ರಯೋಜನ ಇಲ್ಲ. ಸೊ ಮೀಡಿಯಾ ಕೂಡ ಮಕ್ಕಳ ಬೆಳವಣಿಗೆ ಮೇಲೆ ಸಾಕಷ್ಟು ಪರಿಣಾಮ ಬೀಳುತ್ತದೆ. ಹಾಗಾಗಿ ಅನೇಕ ತಂದೆ ತಾಯಿಗಳು ಮಕ್ಕಳ ಕರ್ಕೊಂಬಂತ ನಮ್ಮ ಮಾತು ನಮ್ಮ ಮಕ್ಕಳು ಕೇಳೋದಿಲ್ಲ. ಪುಸ್ತಕ ಓದೋದಿಲ್ಲ, ಆದರೆ ಮೊಬೈಲ್ ನೋಡ್ತಾ ಕೂತ್ಕೊಳ್ತಾನೆ. ಪರೀಕ್ಷೆ ಹತ್ರ ಬರ್ತಾ ಇದೆ, ಅವನಿಗೆ ಪರೀಕ್ಷೆ ಬಗ್ಗೆ ಚಿಂತೆ ಇಲ್ಲ, ನಮಗೆ ಟೆನ್ಷನ್ ಆಗ್ತಾ ಇದೆ ಮೀಡಿಯಾ. ಸೊ ನಂತರ ಆರೋಗ್ಯ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಹಾಗೆ ದೇಹ ಗಟ್ಟಿಮುಟ್ಟಿಯಾಗಿದೆ, ಮನಸ್ಸು ಗಟ್ಟಿಮುಟ್ಟಿಯಾಗಿರುತ್ತೆ. ಮನಸ್ಸು ಗಟ್ಟಿಮುಟ್ಟಿಯಾಗಿದೆ, ದೇಹ ಗಟ್ಟಿಮುಟ್ಟಿಯಾಗಿರುತ್ತೆ. ಇವತ್ತೇನಾಗಿದೆ, ಅನೇಕ ವ್ಯಕ್ತಿಗಳ ದೇಹ ರೋಗಗ್ರಸ್ತವಾಗಿದೆ. ನಮ್ಮ ಸರ್ವೆ ಪ್ರಕಾರ, WHO ಸರ್ವೆ ಪ್ರಕಾರ, 80% ಜನಕ್ಕೆ ಒಂದಲ್ಲ ಒಂದು ಕಾಯಿಲೆ, ಅನಿಮಿಯೇ ಅಂತ ಹೇಳೋದು ಕ್ಯಾನ್ಸರ್ ತನಕ. ಯಾಕಂದರೆ ನಮ್ಮ ಆಹಾರ ಪದ್ಧತಿ ವ್ಯತ್ಯಾಸ ಆಯಿತು, ನಮ್ಮ ಲಿವಿಂಗ್ ಸ್ಟೈಲ್ ಬದಲಾವಣೆ ಆಯಿತು. ಹಾಗೆ ನಮ್ಮ ನಾವು ದೇಹದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರೆ ಕಾಯಿಲೆ ಬಂದರೆ ಡಾಕ್ಟ್ರ್ ಇದ್ದಾರೆ, ಫೀಸ್ ಕೊಟ್ಟರೆ ವಾಸಿ ಮಾಡ್ತಾರೆ. ಹಾಗಾಗಿ 80% ಕಾಯಿಲೆಗಳು ಯಾವ ದೇಹಕ್ಕಿದೆಯೋ ಹಾಗೆ ರೋಗಗ್ರಸ್ತ ದೇಹದಲ್ಲಿ ಮನಸ್ಸು ರೋಗಗ್ರಸ್ತವಾಗುತ್ತೆ ಅಂತ. ಹಾಗೆ ಡಿಪ್ರೆಷನ್, ನಾವೀಗ 80% 85% ಕಾಯಿಲೆಗಳಿಗೆ ಮನಸ್ಸೇ ಮೂಲ ಅಂತ, ಯಾವುದು ನೆಗೆಟಿವ್ ಎಮೋಷನ್ಸೇ ಮೂಲ, ಕೋಪ ದುಃಖ ಹಾಗೆ ಭಯ. ಹಾಗಾಗಿ ಭಾವನೆಗಳು ಇವತ್ತು ನೆಗೆಟಿವ್ ಎಮೋಷನ್ಸ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮನಸ್ಸು ಪ್ರಶಾಂತವಾಗಿರೋ ಬದಲು ಪ್ರಕ್ಷುಬ್ಧವಾಗಿದೆ. ಹಿಂದಿನ ಕಾಲದಲ್ಲಿ ಒಂದು ನಮ್ಮಲ್ಲಿ ಮುಖ್ಯವಾಗಿ ಭಾರತೀಯ ಸಂಸ್ಕೃತಿನಲ್ಲಿ ಆದಷ್ಟು ನಿಮ್ಮ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಳಿ. 2500 ವರ್ಷಗಳಿಂದ ಬುದ್ಧ ತಪಸ್ಸು ಮಾಡಿ ಕಂಡುಕೊಂಡಂಥ ಪರಮಸತ್ಯ ಅಂತಂದರೆ, ಆಸೆಯೇ ಅತಿ ಆಸೆಯೇ ದುಃಖಕ್ಕೆ ಮೂಲ,
2: ಎರಡೊತ್ತು ಊಟ ಸಿಕ್ಕಿದ್ರೆ ಸಂತೋಷ ಬಿಡಿ ಸಾಕು,
0: ನಿಮ್ಮ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವ ಅವಶ್ಯಕತೆ ಇಲ್ಲ. ಅತಿ ಆಸೆಯಿಂದ ನಿರಾಶೆ ಜಾಸ್ತಿ ಆಗುತ್ತೆ, ನಿರಾಶೆಯಿಂದ ಕೋಪ ಉದ್ಭವ ಆಗುತ್ತೆ, ಕೋಪದಿಂದ ದುಃಖ ಉದ್ಭವ ಆಗುತ್ತೆ. ಆಮೇಲೆ ನಾವು ಮಾದರಿ, ಯಾವ ಮಾದರಿಯನ್ನು ಅನುಸರಿಸ್ತೇವೆ, ಬೆಳೆಯುವ ಮಕ್ಕಳಿಗೆ ಏನು ಮಾದರಿ, ಹಿಂದೆ ರಾಮ ಕೃಷ್ಣ ಬುದ್ಧ ಅಥವಾ ಧರ್ಮರಾಯ ಅರ್ಜುನ ಅಥವಾ ವಿಭೀಷಣ ವಿದುರ ಇವ್ರ ಮಾಡಲ್ ನಾವು ಕೊಡ್ತಾ ಇದ್ವಿ, ಈಗಿನ ಮಾಡಲ್ಸ್ ಯಾರು ಇಲ್ಲ, ನಮ್ಮ ಕ್ರೀಡಾಪಟುಗಳು ಅಥವಾ ಚಿತ್ರರಂಗದ ನಟರು ಮತ್ತು ನಟಿಯರು ಅವ್ರು ಮಾಡೋದನ್ನು ಮಕ್ಕಳು ಫಾಲೋ ಮಾಡಿ, ಅವರೇನು ಫ್ಯಾಷನ್ ಮಾಡಿಕೊಟ್ರೆ ಇವರು ಅದೇ ಫ್ಯಾಷನ್, ಅವರೇಗೆ ಗಡ್ಡ ಮೀಸೆ ಬಿಡ್ತಾರೆ ನಾವು ಹಾಗೆ ಗಡ್ಡ ಮೀಸೆ ಬಿಡೋದು, ಅವರೇಗೆ ಆವಾಜ್ ಆಗ್ತಾರೆ ನಾನು ಹಾಗೆ ಆವಾಜ್ ಆಗ್ತೇನೆ. ಇದು ಮಕ್ಕಳ ಮನಸ್ಸು ಪ್ರಕ್ಷುಬ್ಧವಾಗೋದಕ್ಕೆ ಇವತ್ತು ಪ್ರೈಮರಿ ಶಾಲೆ ಇರ್ಬೋದು, ಮಿಡ್ಲ್ ಶಾಲೆ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅನೇಕರಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಬರೀ ಮಾರ್ಕ್ಸ್ ಓರಿಯೆಂಟೆಡ್, ಏನು ಮಾರ್ಕ್ಸ್ನ ಹೆಚ್ಚು ತೆಗಿಬೇಕು, 90 ತೆಗಿಬೇಕು 95 ತೆಗಿಬೇಕು, ಟಾಪರ್ ಆಗಬೇಕು, ಬೇರೆ ಏನೂ ನಾವು ಕಲಿಸ್ತಾ ಇಲ್ಲ ಮಕ್ಕಳಿಗೆ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸೌಜನ್ಯದ ಪಾಠ ಆಗಲಿ ಅಥವಾ ಮನಸ್ಸನ್ನು ಪ್ರಶಾಂತ ಇಟ್ಕೊಳ್ಳೋ ರೀತಿ ಆಗಲಿ ಏನೂ ನಾವು ಕಲಿಸ್ತಾ ಇಲ್ಲ. ಅವ್ರು ಬರೀ ಆಸೆ ಬುರುಕನ್ನು ಮಾಡ್ತಿದ್ದೇವೆ, ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಷನ್ ಕೊಡ್ತೇವೆ, ಮಾರ್ಕ್ಸ್ ಕಮ್ಮಿ ಆಯಿತು ಬೈತೇವೆ, ಈಗ ಪರೀಕ್ಷಾ ಫಲಿತಾಂಶ ಬರ್ತಿದ್ದಾಗೆ ಅನೇಕರು ದಿಗುವಂಟು ಡಿಪ್ರೆಷನ್, ಆತ್ಮಹತ್ಯೆ ಮಾಡ್ಕೊಳ್ತಾರೆ ಮಕ್ಕಳು, ನಾನು ಪಾಸ್ ಫೇಲ್ ಆದೆ ಅಥವಾ 97 ಬರಲಿಲ್ಲ 92 ಬಂತು ನನಗಿನ್ನು ಭವಿಷ್ಯ ಇಲ್ಲ ಅಂತಕ್ಕಂಥದ್ದು. ಈ ರೀತಿ ಮನಸ್ಸಿನ ಬೆಳವಣಿಗೆ ಬಹಳ ಸೂಕ್ಷ್ಮ ನಡೀತಾ ಹೋಗುತ್ತೆ, ಪ್ರತಿ ದಿವಸ ನಾವು ಏನನ್ನೆಲ್ಲ ಒಂದಲ್ಲ ಒಂದು ಕಲಿತಾ ಹೋಗ್ತೇವೆ. ಹಾಗೆ ಮನ ಪರಿವರ್ತನೆ, ಪಾಸಿಟಿವ್ ಥಿಂಕಿಂಗ್, ಹಾಗೆ ಪಾಸಿಟಿವ್ ಎಮೋಷನ್ಸ್, ಹಾಗೆ ನಮ್ಮ ಪಾಸಿಟಿವ್ ಬಿಹೇವಿಯರ್. ಹಾಗಾಗಿ ಈ 3 ವಿಭಾಗದಲ್ಲಿ ಒಂದು ಪಾಸಿಟಿವ್ ಥಿಂಕಿಂಗ್

ಇರಬೇಕು, ನೆಗೆಟಿವ್ ಥಿಂಕಿಂಗ್ ಇರಬಾರ್ದು. ಹಾಗೆ ಪಾಸಿಟಿವ್ ಎಮೋಷನ್ಸ್, ಪ್ರೀತಿ, ವಿಶ್ವಾಸ, ದಯೆ, ಅನುಕಂಪ, ಹಾಗೆ ಧೈರ್ಯ, ಸ್ವಾಭಿಮಾನವೆಲ್ಲ ಇರಬೇಕಾಗುತ್ತೆ. ಹಾಗೆ ಇನ್ನೊಂದು ಪಾಸಿಟಿವ್ ಬಿಹೇವಿಯರ್, ನಮ್ಮ ನಡವಳಿಕೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ನನಗೂ ಅದು ಹಿತಕರವಾಗಿರಬೇಕು, ಹಾಗೆ ಬೇರೆಯವ್ರಿಗೂ ಅದು ಹಿತಕರವಾಗಿರಬೇಕು. ಇವತ್ತು ಅನೇಕ ಜನರ ನಡವಳಿಕೆ ಅವ್ರಿಗೂ ಹಿತವಿಲ್ಲ, ಮನೆಯವ್ರಿಗೂ ಹಿತವಿಲ್ಲ, ಸಮಾಜಕ್ಕೂ ಹಿತವಿಲ್ಲ. ಹಾಗಾಗಿ ಇಡೀ

ಕಾಯಿಲೆಗಳು ಇವತ್ತು ಡಬ್ಲ್ಯೂಎಚ್ಒ ಪ್ರಕಾರ ಪ್ರಪಂಚದ 20% ಜನಕ್ಕೆ ಡಿಪ್ರೆಷನ್ ಇದೆ, ಇನ್ನೊಂದು 20% ಜನಕ್ಕೆ ಆಂಗ್ಸೈಟಿ ಇದೆ, ಆಮೇಲೆ ಇವೆಲ್ಲ ಡಯಾಬಿಟಿಸು ಬಿ ಪಿ ವರ್ಷೇ ವರ್ಷೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವಾಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ 35% 40% ಜನಕ್ಕೆ ಡಯಾಬಿಟಿಸ್, ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಇದಕ್ಕೆ ಜೆನೆಟಿಕ್ ಬರೋದಿಲ್ಲ, ನಮ್ಮ ತಂದೆಗೆ ಡಯಾಬಿಟಿಸ್ ಇಲ್ಲ, ನಮ್ಮ ತಾತನಿಗಿಲ್ಲ, ನನಗೆ ಡಯಾಬಿಟಿಸ್ ಬಂದು ಕೂತ್ಕೊಳ್ಳುತ್ತೆ, ಅದು 30ನೇ ವಯಸ್ಸಿಗೆ. ಹಾಗಾಗಿ ಈ ರೀತಿ ಮನಸ್ಸನ್ನು ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದ ತರಬೇತಿ ಕೊಡಬೇಕಾಗತ್ತೆ. ಹಾಗೆ ಅದರ ಬೆಳವಣಿಗೆಗೆ ನಾವು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡ್ತಂತಂದರೆ ಆಗ ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ, ಆರೋಗ್ಯಕರವಾಗಿ ಬೆಳೀತಾರೆ, ಹಾಗೆ ಅವರವರ ಕೆಪಾಸಿಟಿ ಪ್ರಕಾರ ಅವರು ಸಾಧನೆ ಮಾಡ್ತಾರೆ. ಸಾಧನೆ ಬರೀ ಮಾರ್ಕ್ಸನ್ನು ಮಾತ್ರ ಸಾಧನೆ ಇಲ್ಲ, ಯುವಕನೊಂದು ಒಳ್ಳೆ ಸ್ಟಡಿ ಮಾಡಿದ್ದಾರೆ, ಸ್ಕೂಲ್ನಲ್ಲಿ ಕಾಲೇಜಿನಲ್ಲಿ ಟಾಪರ್ಸನ್ನು ತಗೊಂಡು 30 ವರ್ಷ ಆದಮೇಲೆ ಅವರು ಹೇಗೆ ಬದುಕ್ತಾರೆ. ಹಾಗೆ ಆವರೇಜು ಬಿಲೋ ಆವರೇಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು 30 ವರ್ಷ ಅವರೇ ಬರುತ್ತಾರೆ ಅಂತ ಆಶ್ಚರ್ಯ ಅಂತಂದರೆ ಟಾಪರ್ಸ್ಗಳ ಜೀವನ ಮುಂದೆ ಸುಖಕರವಾಗಿರಲೇ ಇಲ್ಲ, ಅದೇನೂ ಸಾಧನೆ ಮಾಡಲಿಲ್ಲ. ಯಾರು ಆವರೇಜ್ ಆಗಿದ್ರು ಬಿಲೋ ಆವರೇಜ್ ಆಗಿದ್ರು ಅವರು ಸಾಧಕರಾದರು, ಯಾವುದೋ ಒಂದು ಫೀಲ್ಡಲ್ಲಿ, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಇಂಡಸ್ಟ್ರಿ ಆಗ್ಬೋದು, ಒಂದು ವ್ಯಾಪಾರ ಆಗ್ಬೋದು, ವ್ಯವಹಾರ ಆಗ್ಬೋದು. ಈಗ ನಮ್ಮ ಸಚಿನ್ ತೆಂಡೂಲ್ಕರ್ ಎಸ್ ಎಸ್ ಎಲ್ನಲ್ಲಿ ಅವನು 2 ಸಬ್ಜೆಕ್ಟ್ ಫೇಲ್ ಆದವನು, ಅವನು ಕೊನೆಗೆ ಎಸ್ ಎಸ್ ಸಿ ಮಾಡಲೇ ಇಲ್ಲ, ಮನುಷ್ಯವಾಗಿ ಟೀಮ್ ಇಂಡಿಯಾ ಬಂದ, ಕ್ರಿಕೆಟ್ ದೇವರಾಗ್ಬಿಟ್ಟ. ಹಾಗೆ ಅನೇಕರು ಸಾಧಾರಣ ಎಜುಕೇಷನ್ ಪಡೆದವರೇ ಮುಂದೆ ಜೀವನದಲ್ಲಿ ಯಶಸ್ವಿಯಾಗಿ ಬದುಕ್ತಾರೆ, ಸಂತೋಷ ಬದುಕ್ತಾರೆ, ಆರೋಗ್ಯಕರವಾಗಿ ಬದುಕ್ತಾರೆ. ಟಾಪಸ್ ಆದವರು ಬರೀ ಬೌದ್ಧಿಕ ಜ್ಞಾನ ಅಷ್ಟೇ ಸಾಲದು, ಹಾಗಾಗಿ ಐ ಕ್ಯೂ ಎಷ್ಟು ಮುಖ್ಯ ಆಗುತ್ತೋ ಈ ಕ್ಯೂ ಎಮೋಷನ್ ಕ್ವೋಷಂಟ್ ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಒಂದು ಸತ್ಯವನ್ನು ನಾವು ಮನಗಾಡಬೇಕು. ಮುಖ್ಯ ನಮ್ಮ ತಂದೆ ತಾಯಿಗಳು, ಹಾಗೆ ನಮ್ಮ ಶಿಕ್ಷಕರು, ಹಾಗೆ ನಮ್ಮ ಸಾಮಾಜಿಕ ವ್ಯವಸ್ಥೆ.

ಮಾನಸಿಕ ಸ್ವಾಸ್ಥ್ಯ ಆರೋಗ್ಯದ ಒಂದು ಅವಿಭಾಜ್ಯ ಅಂಗ. ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಆರೋಗ್ಯವೇ ಇಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದಿಂದ ಪ್ರಕಟಣೆ.

0: ಕಾರ್ಯಕ್ರಮ ಮನೋಚಿಂತನ.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.
2: ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮನಸ್ಸಿನ ಕಾಯಿಲೆಯನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬೆಂಗಳೂರಿನ ಮನೋವೈದ್ಯರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಆವಾಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
3: ಕುಮಾರ ರಾಮ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
5: ಊಸಿದ್ದ

0: ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
5: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
5: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೇನೆ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
3: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
2: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
3: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
0: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.

0: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ, ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನು ತಿಳಿದು ಬರೋಣ. ಬೀನ್ಸ್ 55 ರೂಪಾಯಿ, ಪೆನ್ಸಿಲ್ ಬೀನ್ಸ್ 55 ರೂಪಾಯಿ, ಮೆಣಸಿನಕಾಯಿ 26 ರೂಪಾಯಿ, ಸೌತೆಕಾಯಿ 16 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 10 ರೂಪಾಯಿ, ಏಳವನ 8 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೇಕಾಯಿ 25 ರೂಪಾಯಿ, ಪಡಪಲಕಾಯಿ 18 ರೂಪಾಯಿ, ತೊಂಡೆಕಾಯಿ 27 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈ 35 ರೂಪಾಯಿ, ದಪ್ಪ ಮೆಣಸಿನಕಾಯಿ 45 ರೂಪಾಯಿ, ಸೋರೆಕಾಯಿ 14 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 16 ರೂಪಾಯಿ, ಸೀಮೆ ಬದನೆಕಾಯಿ 26 ರೂಪಾಯಿ, ಬಚ್ಚಿ ಮೆಣಸಿನಕಾಯಿ 58 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಗಳನ್ನ. ಇಲ್ಲಿಗೆ ಇವತ್ತಿನ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮುಳೆರೋಗ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ನೇತ್ರ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗ ರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಬೆಲೆ ಬಾಳುವ ವಿಷಯ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರೀತಿಯ ಚಿನ್ನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲಿ ಅತ್ಯಂತ ಬೆಲೆ ಬಾಳುವ ವಿಷ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಚೇಳುಗಳು ಜೇಡಗಳ, ಹುಳಗಳ ಮತ್ತು ಉಣ್ಣೆಗಳ ನಿಕಟ ಸಂಬಂಧಿಯಾಗಿವೆ. ಇವು ಆರ್ಕಿಡ್ ಎಂಬ ಗುಂಪಿಗೆ ಸೇರಿವೆ. ಅಂಟಾರ್ಟಿಕಾ, ಗ್ರೀನ್ಲ್ಯಾಂಡ್, ನ್ಯೂಜಿಲೆಂಡ್ ಮತ್ತು ಕೆಲವು ಸಣ್ಣ ದ್ವೀಪಗಳನ್ನು ಹೊರತುಪಡಿಸಿ 1200 ಜಾತಿಯ ಚೇಳುಗಳಿವೆ. ಹೆಚ್ಚಿನ ಜಾತಿಯ ಚೇಳುಗಳು ಬೆಚ್ಚಗಿನ ವಾತಾವರಣದಲ್ಲಿ ವಾಸಿಸುತ್ತವೆ ಮತ್ತು ಕೆಲವು ಪ್ರಭೇದಗಳನ್ನು ತಂಪಾದ ವಾತಾವರಣದಲ್ಲಿಯೂ ಕಾಣಬಹುದು. ಚೇಳುಗಳು ಬಹಳ ಹಳೆಯ ಜೀವಿಗಳು. ಪಳೆಯುಳಿಕೆಯ ಮಾಹಿತಿ ಪ್ರಕಾರ 430 ದಶಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಚೇಳುಗಳು ಅಸ್ತಿತ್ವದಲ್ಲಿವೆ. ಆಧುನಿಕ ಚೇಳುಗಳು ಗಾತ್ರದಲ್ಲಿ 2 ಚಿಕ್ಕದಾಗಿರುತ್ತವೆ ಎಂಬುದನ್ನು ಹೊರತುಪಡಿಸಿ ಇತಿಹಾಸ ಪೂರ್ವ ಮತ್ತು ಆಧುನಿಕ ಚೇಳುಗಳು ಒಂದೇ ರೀತಿ ಕಾಣುತ್ತವೆ. ಜಾತಿಗಳನ್ನು ಅವಲಂಬಿಸಿ ಚೇಳುಗಳು ಗಾತ್ರದಲ್ಲಿ ಬದಲಾಗುತ್ತವೆ. ಅತಿ ದೊಡ್ಡ ಜಾತಿಯ ಚೇಳುಗಳು 17-18 ಸೆಂಟಿಮೀಟರ್ ಉದ್ದವನ್ನು ತಲುಪಬಹುದು. ಚಿಕ್ಕ ಪ್ರಭೇದಗಳು ಸಾಮಾನ್ಯವಾಗಿ 1.2 ಸೆಂಟಿಮೀಟರ್ ಉದ್ದವಿರುತ್ತದೆ. ಇವುಗಳ ತೂಕ 0.5 ಗ್ರಾಂನಿಂದ 5 ಗ್ರಾಂನಷ್ಟು ಇರತೊಡಗುತ್ತದೆ. ಸಾವಿಗೆ ಕಾರಣವಾಗುವ ಚೇಳುಗಳು ಪ್ರಬಲ ವಿಷದೊಂದಿಗೆ ಗಾತ್ರದಲ್ಲಿ ಮಧ್ಯಮವಾಗಿರುತ್ತವೆ. ಚೇಳುಗಳ ದೇಹವು ಗಟ್ಟಿಯಾದ ಚಿಪ್ಪಿನಿಂದ ಆವೃತವಾಗಿದ್ದು ಅದು ದೇಹದ ಹೊರಗಿನ ಅಸ್ಥಿ ಪಂಜರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಚೇಳು ಬೆಳೆದಂತೆ ವಯಸ್ಕ ಗಾತ್ರವನ್ನು ತಲುಪುವವರೆಗೂ ಅದು 5-7 ಬಾರಿ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಪಡೆದುಕೊಳ್ಳುತ್ತದೆ. ಮರುಭೂಮಿಯನ್ನ ಚೇಳಿನ ಪ್ರಭೇದಗಳು ಹಳದಿ ಮತ್ತು ತಿಳಿ ಕಂದು ಬಣ್ಣದಾಗಿರುತ್ತದೆ. ಇತರೆ ಪ್ರಭೇದಗಳು ಗಾಢ ಕಂದು ಅಥವಾ ಕಪ್ಪು ಬಣ್ಣದಾಗಿರುತ್ತವೆ. ಚೇಳಿನ ದೇಹವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಸೆಫಲೋರಾಥಿಕ್ಸ್ ಅಂದರೆ ತಲೆ ಮತ್ತು ಎದೆಗೂಡಿನ ನಡುವೆ ಸಮ್ಮಿಲನ ಮತ್ತು ಹೊಟ್ಟೆಯನ್ನು ಹೊಂದಿರುತ್ತದೆ. ಹೊಟ್ಟೆಯನ್ನು ಮತ್ತಷ್ಟು ಮೆಸೋಸೋಮಿಯಾ ಅಂದರೆ ಹೊಟ್ಟೆಯ ಪೂರ್ವ ಮತ್ತು ಮೆಟಸೋಮಿಯಾ ಅಂದರೆ ಹೊಟ್ಟೆಯ ನಂತರದ ಅಥವಾ ಬಾಲ ಎಂದು ವಿಂಗಡಿಸಲಾಗಿದೆ. ಚೇಳುಗಳು 4 ಜೋಡಿ ನಡೆದಾಡುವ ಕಾಲುಗಳನ್ನು ಹೊಂದಿದೆ ಮತ್ತು 1 ಜೋಡಿ

ಕತ್ತರಿಯಂತೆ ಕಾಣುವ ಭಾಗಗಳನ್ನು ಹೊಂದಿದ. ಚೇಳುಗಳು ಅದರ ಬೇಟೆಯನ್ನು ಹಿಡಿದುಕೊಳ್ಳಲು, ದಾಳಿ ಮಾಡಲು ಹಾಗೂ ರಕ್ಷಣೆಗೆ ಫಿಂಗರ್ಸ್ಗಳನ್ನು ಬಳಸುತ್ತವೆ. ಚೇಳುಗಳು ತಮ್ಮ ದೇಹದ ಭಾಗಗಳನ್ನು ಒಟ್ಟಿಗೆ ಉಜ್ಜಿ ಸಂವಹನ ಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತದೆ. ಚೇಳಿನ ವಿಷವು ಅದರ ದೇಹದ ಬಾಲದ ತುದಿಯಲ್ಲಿ ಇರುವ ಸ್ಪಿಂಗರ್ ಎಂಬ ಭಾಗದಲ್ಲಿ ಇರುತ್ತದೆ. ಈ ಟೆಲನ್ಸ್ ಭಾಗದ ಒಳಗೆ ಜೋಡಿಯಾಗಿರುವ ವಿಷ ಗ್ರಂಥಿಗಳಾಗಿವೆ. ಈ ಗ್ರಂಥಿಗಳಲ್ಲಿ ವಿಷ ಉತ್ಪತ್ತಿಯಾಗುತ್ತದೆ. ಈ ಟೆಲನ್ಸ್ ಎಂದು ಕರೆಯಲ್ಪಡುವ ಕುಟುಕುವ ಕೊಕ್ಕೆಯಿಂದ ಚೇಳು ಕುಟುಕಿದಾಗ ವಿಷವು ಹೊರಬರುತ್ತದೆ. ಪ್ರತಿದಿನ ಒಂದು ಚೇಳು 2 ಮಿಲಿಗ್ರಾಂನಷ್ಟು ವಿಷವನ್ನು ಉತ್ಪತ್ತಿ ಮಾಡಿ ತನ್ನ ವಿಷದ ಗ್ರಂಥಿಗಳಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುತ್ತದೆ. ಚೇಳುಗಳು ಮಾಂಸಾಹಾರಿಗಳಾಗಿದ್ದು ಸಾಮಾನ್ಯವಾಗಿ ಕೀಟಗಳನ್ನು ತಿನ್ನುತ್ತವೆ. ಅವುಗಳ ಬೇಟೆಗಳ ವಿಷದಲ್ಲಿ ವಿಷ ಮತ್ತು ಜೀರ್ಣಕಾರಿ ರಸವನ್ನು ಚುಚ್ಚುತ್ತದೆ. ಚುಚ್ಚಿದ ನಂತರ ಬೇಟೆಯ ದೇಹದಿಂದ ದ್ರವ ಆಹಾರವನ್ನು ಹೀರಿಕೊಳ್ಳುತ್ತದೆ. ಚೇಳುಗಳು ಹೆಚ್ಚು ನೀರು ಕುಡಿಯುವುದಿಲ್ಲ ಮತ್ತು ಅವು ನೀರಲ್ಲದೆ ಬಹಳ ಕಾಲ ಬದುಕಬಲ್ಲವು. ಅಗತ್ಯವಿರುವ ಹೆಚ್ಚಿನ ನೀರನ್ನು ಬೇಟೆಯ ಆಹಾರದಿಂದ ಹೀರಿಕೊಳ್ಳಬಹುದು. ಚೇಳು ತೆಗೆದುಕೊಳ್ಳುವ ಆಹಾರದ ಪ್ರಕಾರದ ಮೇಲೆ ಚೇಳಿನ ವಿಷದ ಪ್ರಕಾರ ಮತ್ತು ಶಕ್ತಿಯನ್ನು ನಿರ್ಧರಿಸಲಾಗುತ್ತದೆ. ಅತ್ಯಂತ ಮಾರಕ ಪ್ರಭೇದಗಳು ಉತ್ತರ ಅಮೆರಿಕ ಮತ್ತು ಮಧ್ಯ ಪ್ರಾಚ್ಯದಲ್ಲಿ ವಾಸಿಸುತ್ತವೆ. 1200 ಚೇಳಿನ ಪ್ರಭೇದಗಳಲ್ಲಿ ಸುಮಾರು 30-40 ಚೇಳಿನ ಪ್ರಭೇದಗಳು ಮನುಷ್ಯರಿಗೆ ಮಾರಕವಾಗಿವೆ. ಬೇಟೆಯು ವಿರಳವಿದ್ದಾಗ ಚೇಳುಗಳು ತಮ್ಮ ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸಬಹುದು ಮತ್ತು ವಶಕ್ಕೆ ಒಂದು ಕೀಟವನ್ನು ಮಾತ್ರ ತಿನ್ನುವ ಮೂಲಕ ಬದುಕಬಹುದು. ಅಲ್ಲದೆ ಹೆಪ್ಪುಗಟ್ಟಿದ ಚೇಳುಗಳು ಸೂರ್ಯನಿಗೆ ಒಡ್ಡಿಕೊಂಡ ನಂತರ ಕರಗಿ ಪುನರ್ಜೀವನಗೊಳಿಸುತ್ತದೆ. ಪರಮಾಣು ಅಸ್ಫೋಟನದಿಂದ ಬದುಕುಳಿಯುವ ಅಪರೂಪದ ಪ್ರಾಣಿಗಳಲ್ಲಿ ಚೇಳು ಸಹ ಒಂದು. ಚೇಳುಗಳು ರಾತ್ರಿಯ ವೇಳೆ ಸಕ್ರಿಯವಾಗಿರುವ ಜೀವಿಗಳು. ಇವು ಹಗಲಿನಲ್ಲಿ ಬಂಡೆಗಳು, ಎಲೆಗಳು ಅಥವಾ ಹಳೆಯ ಕಟ್ಟಡದಲ್ಲಿ ಅಡಗಿಕೊಳ್ಳುತ್ತವೆ. ಈ ಚೇಳುಗಳು ಬಾವಲಿಗಳಿಗೆ, ಹಾವುಗಳಿಗೆ, ಹಲ್ಲಿಗಳಿಗೆ, ಮೀರಾ ಕ್ಯಾಟ್ಗಳಿಗೆ, ಬಬೂನ್ಸ್ ಎಂಬ ಮಂಗಗಳ ಜಾತಿ ಪ್ರಾಣಿಗಳಿಗೆ ಆಹಾರವಾಗಿದೆ. ಯುವಿ ದ್ವೀಪದ ಅಡಿಯಲ್ಲಿ ಚೇಳುಗಳು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಸಂಯೋಗದ ಸಮಯದಲ್ಲಿ ಪುರುಷ ಚೇಳುಗಳು ಮೊದಲು ಹೆಣ್ಣು ಚೇಳುಗಳನ್ನ ಹುಡುಕಲು ರಾಸಾಯನಿಕ ಹಾರ್ಮೋನ್ ಬಿಡುಗಡೆ ಮಾಡುತ್ತವೆ. ಕುತೂಹಲಕಾರಿಯಾಗಿ ಗಂಡು ಚೇಳು ಕೆಲವೊಮ್ಮೆ ಹೆಣ್ಣು ಚೇಳುಗಳನ್ನ ಚುಂಬಿಸುತ್ತದೆ. ಈ ನೃತ್ಯ ಸಾಮಾನ್ಯವಾಗಿ ಸುಮಾರು 2-3 ಅಥವಾ 5-10 ನಿಮಿಷಗಳವರೆಗೆ ಇರತೊಡಗುತ್ತದೆ. ಚೇಳುಗಳು ಹೆಚ್ಚಾಗಿ ಲೈಂಗಿಕ ನರ ಭಕ್ಷತೆಯಲ್ಲಿ ತೊಡಗುತ್ತವೆ. ಸಂಯೋಗದ ನಂತರ ಹೆಣ್ಣು ಗಂಡು ಚೇಳುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತಿನ್ನುತ್ತವೆ. 1 ವರ್ಷದ ಅವಧಿಯಲ್ಲಿ ಹೆಣ್ಣಿನ ಗರ್ಭದೊಳಗೆ ಮೊಟ್ಟೆಗಳು ಬೆಳೆಯುತ್ತವೆ. ನಂತರ ಮೊಟ್ಟೆಗಳು ಗರ್ಭದೊಳಗೆ ಒಡೆದು ಮರಿಗಳು ಹೊರಬರುತ್ತದೆ. ಚೇಳಿನ ಮರಿಗಳು ತಮ್ಮ ಜನನದ ಕ್ಷಣದಿಂದಲೇ ತಮ್ಮ ದೇಹದಲ್ಲಿ ವಿಷವನ್ನು ಹೊಂದಿರುತ್ತವೆ. ಇವು ತಮ್ಮ ದೇಹದ ಮೊದಲ ವಿಷವನ್ನು ಹೊಂದಿರುತ್ತವೆ. ಇವು ತಮ್ಮ ದೇಹದ ಮೊದಲ ಚರ್ಮವನ್ನು ಕಳಚುವವರೆಗೂ ತಾಯಿಯೊಂದಿಗೆ ಇರುತ್ತವೆ. ತಾಯಿ ಚೇಳು ತನ್ನ ಬೆನ್ನ ಮೇಲೆ ಮರಿಗಳನ್ನು ಹತ್ತಿಸಿಕೊಂಡು ಸ್ವಲ್ಪ ದಿನಗಳವರೆಗೆ ಪಾಲನೆ ಪೋಷಣೆ ಮಾಡಿ ಸಾಕಿಕೊಡುತ್ತದೆ. ಇವುಗಳ ಜೀವಿತ ಅವಧಿ 6-25 ವರ್ಷಗಳ ನಡುವೆ ಇರುತ್ತದೆ. ತಾಯಿ ಚೇಳು ಮರಿಗಳಿಗೆ ಜನ್ಮ ನೀಡಿದ ತಕ್ಷಣ ಸಾಯುತ್ತದೆ. ಮರಿಗಳು ತಾಯಿಗಳನ್ನು ತಿನ್ನುತ್ತವೆ ಎಂಬ ಈ ಶುದ್ಧ ಸುಳ್ಳಿನ ವಿಷಯವಾಗಿದೆ. ಡೆತ್ ಸ್ಯಾಕ್ಟರ್ ಎಂಬ ಚೇಳು ಅಪಾಯಕಾರಿ ಚೇಳುಗಳಲ್ಲಿ ಒಂದಾಗಿದ್ದು ಇದರ ವಿಷವು ವಿಶ್ವದಲ್ಲೇ ಅತ್ಯಂತ ದುಬಾರಿ ವಿಷವಾಗಿದೆ. ಈ ವಿಷಕ್ಕೆ ಪ್ರತಿ 3,787 ಗ್ರಾಂಗೆ 39 ಮಿಲಿಯನ್ ಅಂದರೆ 390 ಲಕ್ಷ ರೂಪಾಯಿಗಳು ಖರ್ಚಾಗುತ್ತದೆ. ಚೇಳಿನ ವಿಷವು ವೈವಿಧ್ಯಮಯ ಉಪಯೋಗಗಳನ್ನು ಹೊಂದಿದೆ. ವಿಶೇಷವಾಗಿ ಬಯೋಮೆಡಿಕಲ್ ಸಂಶೋಧನಾ ಸಂಸ್ಥೆ ಮತ್ತು ಸಂಶೋಧನೆ ಮತ್ತು ಔಷಧ ಅಭಿವೃದ್ಧಿಯಲ್ಲಿ ಉಪಯೋಗಿಸಲಾಗುತ್ತದೆ. ಮುಖ್ಯವಾಗಿ ಕ್ಯಾನ್ಸರ್, ನರವೈಜ್ಞಾನಿಕ ಆಸ್ಪತ್ರೆಗಳು ಮತ್ತು ನೋವು ನಿರ್ವಹಣೆ ಸೇರಿದಂತೆ ವಿವಿಧ ಚಿಕಿತ್ಸಾ ಔಷಧಿಗಳನ್ನು ತಯಾರಿಸಲು ಚೇಳಿನ ವಿಷವನ್ನು ಉಪಯೋಗಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಚೇಳಿನ ವಿಷವನ್ನು ಅದರ ಆಂಟಿಮೈಕ್ರೋಬಿಯಲ್, ಆಂಟಿವೈರಲ್ ಮತ್ತು ಉರಿಯೂತದ ಗುಣಲಕ್ಷಣಗಳಿಗಾಗಿ ಅನ್ವೇಷಿಸಲಾಗುತ್ತದೆ. ಚೇಳುಗಳು ಕಡಿದಾಗ 20-30 ನಿಮಿಷಗಳಲ್ಲಿ ಸಮೀಪದಲ್ಲಿರುವ ದವಾಖಾನೆಗೆ ಹೋಗಿ ಆಂಟಿವೆನಮ್ ಔಷಧಿಯನ್ನ ಪಡೆಯಬೇಕಾಗಿರುತ್ತದೆ. ಕೇಳುಗ್ರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲಿ ಅತ್ಯಂತ ಬೆಲೆ ಬಾಳುವ ವಿಷ ಎಂಬ

0: ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶ್ವದಲ್ಲೇ ಅತ್ಯಂತ ಬೆಲೆ ಬಾಳುವ ವಿಷ ಎಂಬ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕುಮಾರಿ ಸ್ಫೂರ್ತಿರವರು.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
2: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ರುದ್ರಾಸುರವಧೆ, ದತೀಚಿ ಮುನಿಗಳ ತ್ಯಾಗ ಮತ್ತು ಇಂದ್ರನ ಜಯ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮದಲ್ಲಿ ಮಾತನಾಡಲಿದ್ದಾರೆ ಶ್ರೀಯುತ ಪ್ರಕಾಶ್ ರವರು.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ರುದ್ರಾಸುರ ವಧೆ, ದದಿಚಿ ಮುನಿಗಳ ತ್ಯಾಗ ಮತ್ತು ಇಂದ್ರನ ಜಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ದೇವಗುರು ಬೃಹಸ್ಪತಿಯು ದೇವಲೋಕದ ಸಭೆಯಲ್ಲಿ ಇಂದ್ರನ ಅಹಂಕಾರವನ್ನು ಕಂಡು ಸಭೆಯನ್ನು ತೊರೆದಾಗ ಇಂದ್ರನು ಪ್ರಜಾಪತಿ ತ್ವಷ್ಟಾರನ ಜ್ಞಾನಿ ಮಗನಾದ ವಿಶ್ವರೂಪನನ್ನು ಪರ್ಯಾಯವಾಗಿ ತನ್ನ ಗುರುವಾಗಿ ಸ್ವೀಕರಿಸುತ್ತಾನೆ. ಆದರೆ ವಿಶ್ವರೂಪನ ತಾಯಿ ಅಸುರ ವಂಶದವಳಾಗಿದ್ದರಿಂದ ಅವನು ದೇವತೆಗಳ ಜೊತೆಗೆ ರಹಸ್ಯವಾಗಿ ರಾಕ್ಷಸರಿಗೂ ಯಾಗದ ವಿಸ್ಸನ್ನು ನೀಡುತ್ತಿರುತ್ತಾನೆ. ಇದರಿಂದ ರಾಕ್ಷಸರ ಶಕ್ತಿ ಹೆಚ್ಚುತ್ತಿರುವುದನ್ನು ಕಂಡು ನನ್ನ ಇಂದ್ರ ಪದವಿ ಕೈತಪ್ಪಬಹುದೆಂಬ ತೀವ್ರ ಭಯ ಮತ್ತು ಸಂದೇಹದಿಂದ ಇಂದ್ರನು ವಜ್ರಾಯುಧ ಬಳಸಿ ವಿಶ್ವರೂಪನ ಮೂರು ತಲೆಗಳನ್ನು ಕತ್ತರಿಸಿಕೊಳ್ಳುತ್ತಾನೆ. ಪ್ರಜಾಪತಿ ತ್ವಷ್ಟಾರನ ಮಗನಾದ ವಿಶ್ವರೂಪನನ್ನು ಇಂದ್ರನು ಕೊಂದಾಗ ಕೋಪಗೊಂಡ ತ್ವಷ್ಟಾರನು ಇಂದ್ರನನ್ನು ನಾಶ ಮಾಡಬಲ್ಲ ಮಗನನ್ನು ಪಡೆಯಲು ಒಂದು ಮಹಾಯಾಗವನ್ನು ಮಾಡುತ್ತಾನೆ. ಆ ಯಾಗದ ಅಗ್ನಿಕುಂಡದಿಂದ ಹುಟ್ಟಿದ ಮಹಾಕಾಯನೇ ರುದ್ರಾಸುರ. ಅವನು ಬೆಳೆಯುತ್ತಾ ಇಡೀ ಬ್ರಹ್ಮಾಂಡವನ್ನೇ ಆವರಿಸತೊಡಗಿದನು. ಹೊತ್ತೆಂದರೆ ಆವರಿಸುವುದೆಂದರ್ಥ ಭೂಮಿಯ ಮೇಲಿನ ನದಿ ನೀರುಗಳನ್ನು ಬಂಧಿಸಿ ಜಗತ್ತಿಗೆ ಭೀಕರ ಬರಗಾಲ ತಂದೊಡ್ಡಿದನು. ರುದ್ರಾಸುರನು ಬ್ರಹ್ಮನಿಂದ ಒಂದು ವಿಶಿಷ್ಟ ವರವನ್ನು ಪಡೆದಿದ್ದನು. ಲೋಕದಲ್ಲಿರುವ ಯಾವುದೇ ಒಣ ಅಥವಾ ಹಸಿ ವಸ್ತುವಿನಿಂದಾಗಲಿ, ಕಲ್ಲು ಮರ ಅಥವಾ ಯಾವುದೇ ಲೋಹದ ಆಯುಧದಿಂದಾಗಲಿ ತನಗೆ ಸಾವು ಬರಬಾರದು. ಈ ವರದ ಬಲದಿಂದ ಅವನು ದೇವಲೋಕದ ಮೇಲೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡನು. ಪರಾಜಿತರಾದ ದೇವತೆಗಳು ರಕ್ಷಣೆಗಾಗಿ ತ್ರಿಮೂರ್ತಿಗಳನ್ನು ಪ್ರಾರ್ಥಿಸಿದಾಗ ವಿಷ್ಣುವು ಒಂದು ಉಪಾಯವನ್ನು ತಿಳಿಸುತ್ತಾನೆ. ಜಗತ್ತಿನ ಕಲ್ಯಾಣಕ್ಕಾಗಿ ದೇವತೆಗಳು ಮಹಾ ತಪಸ್ವಿಗಳಾದ ದದೀಚಿ ಮಹರ್ಷಿಗಳನ್ನು ಆಶ್ರಯಿಸಬೇಕು. ಅವರ ದೇಹದ ಮೂಳೆಗಳು ತಪಸ್ಸಿನ ಶಕ್ತಿಯಿಂದ ವಜ್ರದಷ್ಟೇ ಕಠಿಣವಾಗಿವೆ. ಅವರ ಅಸ್ಥಿಗಳಿಂದ ಮಾತ್ರ ರುದ್ರಾಸುರನನ್ನು

ಅವಲ್ಲ ಆಯುಧವನ್ನು ತಯಾರಿಸಲು ಸಾಧ್ಯ ಎಂದು ವಿಷ್ಣು ಸೂಚಿಸುತ್ತಾನೆ. ದೇವತೆಗಳು ದಧೀಚಿ ಮುನಿಗಳ ಆಶ್ರಮಕ್ಕೆ ಬಂದು ಪ್ರಾರ್ಥಿಸಿದಾಗ ಲೋಕೋಪಕಾರಕ್ಕಾಗಿ ಮಹರ್ಷಿಗಳು ಸಂತೋಷದಿಂದ ಒಪ್ಪುತ್ತಾರೆ. ಅವರು ಯೋಗ ಬಲದಿಂದ ತಮ್ಮ ಪ್ರಾಣವನ್ನು ಬ್ರಹ್ಮಾಂಡದಲ್ಲಿ ಲೀನಗೊಳಿಸಿ ದೇಹವನ್ನು ತ್ಯಜಿಸುತ್ತಾರೆ. ದೇವಶಿಲ್ಪಿ ವಿಶ್ವಕರ್ಮನು ದಧೀಚಿ ಮುನಿಗಳ ಬೆನ್ನು ಮೋಳಿಯಿಂದ ಅತ್ಯಂತ ಶಕ್ತಿಶಾಲಿಯಾದ ವಜ್ರಯುಧವನ್ನು ಸಿದ್ಧಪಡಿಸುತ್ತಾನೆ. ವಜ್ರಯುಧವನ್ನು ಹಿಡಿದ ಇಂದ್ರನು ದೇವಸೇನೆಯೊಂದಿಗೆ ರುದ್ರಾಸುರನ ಮೇಲೆ ಯುದ್ಧ ಸಾರುತ್ತಾನೆ. ಯುದ್ಧ ಭೂಮಿಯಲ್ಲಿ ರುದ್ರಾಸುರನು ಕೇವಲ ರಾಕ್ಷಸನಾಗಿರದೆ ಒಬ್ಬ ಪರಮಜ್ಞಾನಿಯಾಗಿ ಮತ್ತು ಹರಿಭಕ್ತನಾಗಿ ಮಾತನಾಡುತ್ತಾನೆ. ಯುದ್ಧದಲ್ಲಿ ಜಯವಾಗಲಿ ಮರಣವಾಗಲಿ ನಾನು ಭಗವಂತನ ಪಾದ ಸೇರುವುದು ನಿಶ್ಚಿತ ಎಂದು ಘೋಷಿಸುತ್ತಾನೆ. ಆದರೆ ರುದ್ರಾಸುರನ ವರವನ್ನು ಮುರಿಯುವುದು ಇಂದ್ರನಿಗೆ ಸವಾಲಾಗಿತ್ತು. ವಜ್ರಾಯುಧವಿದ್ದರೂ ಅವನು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಒಣ ಅಥವಾ ಹಸಿ ಆಯುಧದಿಂದ ಸಾಯುವಂತಿರಲಿಲ್ಲ. ಆದ್ದರಿಂದ ಇಂದ್ರನು ಸಂಧ್ಯ ಕಾಲದಲ್ಲಿ ಹಗಲು ಅಲ್ಲದ ರಾತ್ರಿಯೂ ಅಲ್ಲದ ಸಮಯ ಯುದ್ಧ ಮಾಡುತ್ತಾ ವಜ್ರಯುಧಕ್ಕೆ ಸಮುದ್ರದ ನೊರೆಯನ್ನು ಸವರುತ್ತಾನೆ. ನೊರೆಯು ಹಸಿಯು ಅಲ್ಲದ ಒಣಗಿದ್ದು ಅಲ್ಲದ ವಿಶಿಷ್ಟ ವಸ್ತುವಾಗಿದ್ದು ಈ ನೊರೆಯನ್ನೇ ಕಾಮ ಅಥವಾ ವಿಶಿಷ್ಟ ಪ್ರಕೃತಿ ರೂಪ ಎನ್ನಲಾಗುತ್ತದೆ. ಕೊನೆಗೂ ಇಂದ್ರನು ಆ ನೊರೆ ಸವರಿದ ವಜ್ರಯುಧದಿಂದ ರುದ್ರಾಸುರನ ಶಿರಚ್ಛೇದನ ಮಾಡಿ ಜಗತ್ತನ್ನು ಮುಕ್ತಗೊಳಿಸುತ್ತಾನೆ. ರುದ್ರಾಸುರನು ಪೂರ್ವ ಜನ್ಮದಲ್ಲಿ ಚಿತ್ರಕೇತು ಎಂಬ ಮಹಾರಾಜನಾಗಿದ್ದು ಪಾರ್ವತಿದೇವಿಯ ಶಾಪದಿಂದ ರಾಕ್ಷಸನಾಗಿ ಹುಟ್ಟಿದನು. ಬಾಹ್ಯವಾಗಿ ಅವನು ರಾಕ್ಷಸನಾಗಿದ್ದರೂ ಅಂತರಂಗದಲ್ಲಿ ಭಗವದ್ಭಕ್ತನಾಗಿದ್ದನು. ಇಂದ್ರನ ಕೈಯಲ್ಲಿ ಮರಣ ಹೊಂದುವ ಮೂಲಕ ಅವನ ಶಾಪ ವಿಮೋಚನೆಯಾಗಿ ಮೋಕ್ಷ ದೊರೆಯಿತು. ಸಮಾಜದ ಕಲ್ಯಾಣಕ್ಕಾಗಿ ವೈಯಕ್ತಿಕ ಸ್ವಾರ್ಥ ಹಾಗೂ ದೇಹವನ್ನು ತ್ಯಾಗ ಮಾಡುವ ದಧೀಚಿ ಮಹರ್ಷಿಗಳ ಉದಾತ್ತ ಗುಣ ನಿಜಕ್ಕೂ ನಮಗೆ ಜೀವನದಲ್ಲಿ ಪ್ರೇರಣೆಯಾಗುವಂಥದ್ದು. ಕೆಲವೊಮ್ಮೆ ಸಮಾಜದಲ್ಲಿ ಕೆಟ್ಟತನಗಳನ್ನು ನೋಡಿದಾಗ ನಮಗೇಕೆ ಅದರ ಸಹವಾಸ ಎಂದು ಸುಮ್ಮನಿದ್ದು ಬಿಡುತ್ತೇವೆ. ಕೆಟ್ಟದನ್ನು ಕಂಡಾಗ ಸುಮ್ಮನಿರುವುದು ಕೂಡ ಅಪರಾಧವೇ. ವಿದ್ಯಾವಂತರಾದ ನಾವು ಆದಷ್ಟು ಇಂಥವುಗಳ ವಿರುದ್ಧ ದನಿ ಎತ್ತಿ ಅರಿವನ್ನು ಮೂಡಿಸಿದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯ. ಇಲ್ಲದಿದ್ದರೆ ಇದು ಎಂದೋ ಒಂದು ದಿನ ನಮ್ಮ ಮನೆಯ ಬಾಗಿಲವರೆಗೂ ಬಂದು ನಿಲ್ಲುತ್ತದೆ. ಏಕೆಂದರೆ ನಾವು ಕೂಡ ಸಮಾಜದ ಒಂದು ಭಾಗವೇ ಅಲ್ಲವೇ? ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ರುದ್ರಾಸುರ ವಧೆ, ದಧೀಚಿ ಮುನಿಗಳ ತ್ಯಾಗ ಮತ್ತು ಇಂದ್ರನ ಜಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ವೃತ್ರಾಸುರ ವಧೆ, ದತೀಚಿ ಮುನಿಗಳ ತ್ಯಾಗ ಮತ್ತು ಇಂದ್ರನ ಜಯ ಎಂಬ ವಿಷಯವನ್ನು ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
0: ಧನ್ಯವಾದಗಳು.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು.

0: ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು ಮಧ್ಯಾಹ್ನ 2 ಗಂಟೆವರೆಗೆ ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಗಸ್ಟ್ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ವನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ

0: ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ಧತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 kg ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆ ಶೈಲಾ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 400,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16th ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. August 8 ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ October 16 ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ AIFF ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ AIFF ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ August 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟ್ರಪತಿ

0: ರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಬರ್ ಅವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.
3: ದಸದ ಮಾಡಿ ಕೋಯೆನ್ನ

ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರ್ಗೂರಿನ ಶ್ರೀಮತಿ ಸೋಭಾರ್ ಅವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೀವಿ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮ

0: ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ವಾಣಿಜ್ಯ ಬೆಳೆಗಳ ಬೇಸಾಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಸಾವಯವ ಕೃಷಿಕರಾದ ಶ್ರೀಯುತ ವೆಂಕಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶರಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಸಮಗ್ರ ಸಾವಯವ ಪ್ರಗತಿಪರ ಕೃಷಿಕರಾದಂಥ ಶ್ರೀಯುತ ವೆಂಕಟೇಗೌಡರವರು. ಇವರು ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಬಳಿ ಇರುವಂತಹ 3 ಎಕರೆ ಭೂ ಪ್ರದೇಶದಲ್ಲಿ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ, ಅದರಲ್ಲೂ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅಡಿಕೆ, ಕಾಫಿ, ಭತ್ತ, ಬಾಳೆ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿನಲ್ಲಿ ಬೆಳೀತಾ ಒಂದು ಸುಸ್ಥಿರ ಕೃಷಿಯನ್ನ ಮಾಡ್ತಾ ಕೃಷಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳ ಬೇಸಾಯ ಹಾಗೂ ಈ ಸುಸ್ಥಿರ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ತಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುವುದರಿಗೆ ಮಾಡ್ಕೊಂಡು.
4: ಸರ್, ನಮಸ್ಕಾರ. ಸರ್, ನಮ್ದು ಡಿಪಿ ಕುಪ್ಪೆ ಪಂಚಾಯತಿ, ಹೊಸ ಗ್ರಾಮ. ನಾವು ಸಾವಯವ ಕೃಷಿ ಅಂದ್ರೆ ಫಸ್ಟ್ ನಮ್ ತಂದೆ ಕಾಲದ ಮಾಡ್ತಾವೆ ನಾವು ಕೃಷಿನೇ. ನಾವು ಓದು ಬರೀ ಅಷ್ಟು ಇಲ್ಲ, ನಮ್ಗೆ ಕೃಷಿನೇ ಮಾಡ್ಕೊಂಡು ಜೀವನ ಮಾಡ್ತಾ ನಾವು. ಭತ್ತ, ರಾಗಿ ಎಲ್ಲ ಬೆಳಿತೀವಿ. ನೀವು ರಾಗಿ ಬೆಳೀತಾ ಇಲ್ಲ? ಭತ್ತ, ಅಡಿಕೆ, ಕಾಫಿ, ಮೆಣಸು, ಬಾಳೆ, ಆಮೇಲೆ ಗೆಣಸು ಇದೆ, ಅವ್ನು ಕಾಚಲು ಉಂಟು, ಅವನ್ ಬೆಳಿತೀವಿ ನಾವು. ಚೊಟ್ಟು ತರಕಾರಿ ಎಲ್ಲ ಐಟಮ್ ನಾವು ಬೆಳ್ಕೊತೀವಿ ಸ್ವಂತ. ನಮ್ಮ ಮನೆಗೆ ಮಾರಾಟಗಳು ಬೆಳೆತನ ಅಲ್ಲಿ ಈ ತರ ಮಾಡ್ಕೊಂಡು ಹೋಯ್ತಾ ನಮ್ ಜೀವನ ಸಾಧಿಸ್ತ. ನಮ್ ತಂದೆ ಕೇರಳದಿಂದ ಬಂದಿದ್ದ, ನಾವು ಮತ್ತೆ ಇಲ್ಲೇ ನಮ್ದು ಹುಟ್ಟಿ ಬೆಳೆದ.
3: ಆರಂಭದಲ್ಲೆಲ್ಲ ಏನೇನೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡ್ತಿದ್ವಿ? ಪ್ರಮುಖ ಬೆಳೆಗಳು ಏನಾಗಿತ್ತು ಸರ್? ಆಗ್ಲಿಲ್ಲ,
4: ನಮ್ ಫಸ್ಟ್ ಸರ್ ಬರೀ ಭತ್ತವರಾಗಿ ಅವನೇ ಬೆಳ್ಕೊಂಬತ್ತಾ ಇದ್ದ ಅಲ್ಲೇ. ಈಗ ಸ್ವಲ್ಪ ಎಲ್ಲಾಗ್ಲು ನೋಡ್ಬಿಟ್ಟು ನಾವು ಸ್ವಲ್ಪ ಬೆಳೆಯಬಿಟ್ಟು ಅಡಿಕೆ, ಕಾಫಿ, ಮೆಣಸು ಎಲ್ಲ ಫಸ್ಟ್ ಹಾಕ್ತಿದ್ ನಾವು. ಒಂದ್ 20-25-30 ವರ್ಷದಿಂದ ಮೆಣಸು ಹಾಕ್ಬತ್ತಾ ಇದ್ದ. ಇವಾಗ ಅಡಿಕೆ ಗಿಡ ಹಾಕಿ, ಕಾಫಿ ಇತ್ತು ಫಸ್ಟ್. ಈಗ ಅಡಿಕೆ ಬೇರೆ ಬೇರೆ ಕೃಷಿ ಮಾಡೋಂತ, ಯಾಕಂದ್ರೆ ಈಗಲೇ ವಾತಾವರಣಕ್ಕೆ ಅಂದ್ಕೊಳ್ಬೇಕಲ್ಲ, ಆ ತರ ಮಾಡ್ಕೊಂಡು ಹೋಯ್ತಾ.
3: ಆಗಿನ ಒಂದು ಕೃಷಿ ಪದ್ಧತಿ ಆಗಿರ್ಬೋದು, ವ್ಯವಸಾಯ ಕ್ರಮಗಳು ಹೇಗಿತ್ತು?
4: ಅವಾಗ ಸರ್ ಅಂದ್ರೆ ಈಗ ಟ್ರಾಕ್ಟರ್ ಇರ್ತಿಲ್ಲ, ಎಲ್ಲ ಏರು ಉತ್ತ ಬಿತ್ತನೆ ಮಾಡ್ಬೇಕಾಯ್ತು ಅಲ್ಲೇ. ಆಗ್ಲೂ ಈಗಲೂ ನೋಡಿದ್ರೆ ನಮ್ಗೆ ಈಗ ಸ್ವಲ್ಪ ಸುಖ ಅಂತ ಅಲ್ಬೋದು. ಆಗ ಬೆಳಿಗ್ಗೆ ಹೇಳ್ಬೇಕು, ಬೆಳಿಗ್ಗೆ ಅಂದ್ರೆ 5 ಗಂಟೆಗೆ ಹೇಳ್ಬೇಕು, ಏರ್ ಕಟ್ಬೇಕು, 5 ಗಂಟೆ ರಾತ್ರಿ 5 ಗಂಟೆ ಆಗ್ಬೇಕು, 5 ಗಂಟೆ ಆಯ್ತು, 6 ಗಂಟೆ ನಾವು ಆಯ್ತು, ಎಲ್ಲ ಮುಗಿಸಿ ಬರತ್ಲಿ. ಆ ಕಷ್ಟ ಈಗ ಸ್ವಲ್ಪ ಸುಖ ಅನ್ಬೇಕು, ಈಗೆಲ್ಲ ಮಕ್ಳಿಗೆಲ್ಲ ಸುಖ ಅನ್ಬೇಕು. ನಮ್ಮ ಸ್ವಲ್ಪ ಕಷ್ಟ ಆಗಿದ್ದು ಅಲ್ಲಿ, ಈಗ ಪರವಾಗಿಲ್ಲ ಅಂತ ನನ್ನ ಅನ್ಸಿಕೆ ಇದೆ. ನಾವು ಇಂಗ್ಲಿಷ್ ಗೊಬ್ಬರ ಹಾಕ್ತಾ ಇಲ್ಲ ಅಲ್ಲಿ, ಸಾವಯವ ಕೃಷಿನೇ ಹಾಕ್ತಾ ಇರೋದು. ಈಗ ಅಡಿಕೆ ಗಿಡಗಳಿಗೂ ನಾವು ಅದೇ ಗೊಬ್ಬರನೇ ಹಾಕ್ತಾ ಇರೋದು ಅಲ್ಲಿ, ಇಂಗ್ಲಿಷ್ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ.
3: ಪ್ರಸ್ತುತವಾಗಿ ತಮ್ದು ಒಟ್ಟು 8 ಎಕರೆ ಪ್ರದೇಶ ಇದೆ?
4: ನಮ್ಮ 3 ಮುಕ್ಕಾಲು ಎಕರೆ ಇದೆ.
3: 3 ಮುಕ್ಕಾಲು ಎಕರೆ ಇರೋಂತ 3 ಮುಕ್ಕಾಲು ಎಕರೆ ಭೂ ಪ್ರದೇಶವನ್ನ ಯಾವ ರೀತಿ ತಾವು ವಿಂಗಡಣೆ ಮಾಡ್ಕೊಂಡು ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ರೆ, ಅಥವಾ ಒಂದೇ ಬೆಳೆಯನ್ನ?
4: ಇಲ್ಲ ಇಲ್ಲ, ನಮ್ಮ ಬೇರೆ ಬೇರೆ ಬೆಳೆ ಅಲ್ಲೇ. ಈಗ ಒಂದು 2.25 ಎಕರೆ ಅಷ್ಟು ಅಡಿಕೆ ಹಾಕೊಂಡು, ಅಡಿಕೆ ಗಿಡ, ಅದ್ರಲ್ಲಿ ಒಂದ್ ಸ್ವಲ್ಪ ಕಾಚಲು, ಬಾಳೆ ಇಬ್ ಮಾಡಿದ್ರು, ಇನ್ನೊಂದ್ ಸ್ವಲ್ಪ ಭತ್ತ ಬೆಳ್ಕೊತಾನ. 1.25 ಎಕರೆ ಅಷ್ಟು ಭತ್ತ ಬೆಳ್ಕೊತಾನ ಅಲ್ಲಿ. ಭತ್ತ ಬೆಳ್ಕೊಂಡು ನಮ್ಗೆ ಅಷ್ಟೇನು ಭತ್ತ ಬೇಡಿ ಅಲ್ಲಿ, ಒಂದ್ 40-50 ಮೂಟೆ ಭತ್ತ ಅಷ್ಟು ಬೆಳೆತಾನ. ನಾವು ಸ್ವಲ್ಪ ಬೆಳ್ಕೊಂಡು ಮಂತ್ ಬಗ್ಗೆ ಮಾರಾಟ ಮಾಡ್ಬೋದು.
3: ನಿಮ್ಮ ಈ ಭೂ ಪ್ರದೇಶ ಆಗಿರ್ಬೋದು ಸರ್, ಈ ಡಿಬಿ ಕುಪ್ಪೆ ವಲಯ ಏನಿದೆ, ಇಲ್ಲಿನ ವಾತಾವರಣ ಆಗಿರ್ಬೋದು, ಮತ್ತೆ ಇಲ್ಲಿನ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಳ್ಳಿ.
4: ಇಲ್ಲಿ ಸರ್ ಅಂದ್ರೆ ನಮ್ದು ಕೇರಳ ಪಕ್ಕ ಇರೋದಾಗೆ ಎಲ್ಲ ವಾತಾವರಣ ಚೆನ್ನಾಗಿದೆ. ಇಲ್ಲಿ ಮಳೆ ಈ ಸತ್ಯನ ನಮ್ಗೆ ಮಳೆ ಇಲ್ದಂತೆ ಇರೋವು. ಎಲ್ಲಾ ವರ್ಷ ನಮ್ಗೆ ಫಸ್ಟ್ ಆಗೋದಿಲ್ಲ ಮಳೆನ. ಈಗ ನಮ್ಮ ಇಲ್ಲಿ ಆಗ್ಬಿಟ್ಟೆ ಉದ್ಮೂರು ಸೈಡ್ ನಿಮ್ ಆ ಕಡೆ ಬರ್ಬೇಕು.

0: ಇರೋ ಮಳೆನ ಕೋಟೆ ತಾಲೂಕು ಹೋದ್ರೆ ಫಸ್ಟ್ ಮಳೆ ಬರ್ಬೇಕಂದ್ರೆ ನಮ್ಮಿಲ್ಲಿ ದಾಬ ಆಗುತ್ತೆ. ನಮ್ಗಿಲ್ಲಿ ಮಳೆ ಇಲ್ಲ ಅಂದ್ರೆ ಎಲ್ಲಾರು ನಾವು ಇಂಗ್ಲಿಷ್ ಗೊಬ್ಬರನ ಕಮ್ಮಿ ಇಲ್ಲೇ ಹಾಕೋದು, ನಮ್ಮೂರಲ್ಲಿ ಕಮ್ಮಿ ಹಾಕೋದು, ನಾವು ಎಲ್ಲ ಸಹಕರಿಸನ್ನ ಜಾಸ್ತಿ ಮಾಡ್ತಾ ಇರೋದು. ಯಾಕಂದ್ರೆ ಸ್ವಂತ ನಾವು ಊಟಕ್ಕೆಲ್ಲ ಬಳಸ್ತೇವೆ ನಾವು, ಅಲ್ಲಿ ಇಂಗ್ಲಿಷ್ ಗೊಬ್ಬರ ಕಮ್ಮಿ ಹಾಕ್ತಾರೆ. ನಮ್ಮ ಚಚಿ ಬೆಳೆ ಅಂದಾಗಿ ಸ್ವಲ್ಪ ಇಂಗ್ಲಿಷ್ ಗೊಬ್ಬರ ಹಾಕ್ತಾರೆ ಈಗ ಅಲ್ಲಿ, ನಾವೆಲ್ಲಾರು ನಮ್ ಕಂಡಾಗ ಅವ್ರ ಅಂತ ಹೇಳಕ್ಕಲ್ಲ, ಅವ್ರವ್ರು ಮಾಡ್ಕೊಡ್ತಾರೆ ಅಲ್ಲಿ. ಇದು ಚೆನ್ನಾಗಿದೆ ಇಲ್ಲಿ
1: ಮಣ್ಣಿನ ಫಲವತ್ತತೆ ಯಾವ ರೀತಿ ಮಣ್ಣು ಹೆಚ್ಚಿನ ಕಂಡು ಬರ್ತೀವಿ
0: ಇಲ್ಲಿ? ಕಪ್ಪಣ್ಣ ಸರ್ ಜಾಸ್ತಿ,
1: ಕಪ್ಪಣ್ಣ ಜಾಸ್ತಿ ಅಂದ್ರೆ ಸುತ್ತಮುತ್ತ ಅರಣ್ಯ ಪ್ರದೇಶ ಮತ್ತೆ ಕೆರೆ ನದಿಗಳು ಜಾಸ್ತಿ ಇರೋದ್ರಿಂದ ಮಣ್ಣಿನ ಫಲವತ್ತತೆ ತುಂಬಾ ಚೆನ್ನಾಗಿದೆ.
0: ಚೆನ್ನಾಗಿದೆ ಸರ್. ಏನಾದ್ರೆ ನಾವು ಅಡಿಕೆ ಗಿಡಕ್ಕ ಇಂಗ್ಲಿಷ್ ಗೊಬ್ಬರ ಹಾಕಿಲ್ಲ, ಗಿಡ ನೋಡಿದ್ರೆ ಚೆನ್ನಾಗಿದೆ, ಚೆನ್ನಾಗ್ ಬರ್ತಾವೆ ಅಲ್ಲಿ. ಯಾವ ಗಿಡ ಹಾಕೋರು ಚೆನ್ನಾಗ್ ಬರ್ತಾವೆ, ಬರ್ತಾನು ಅಷ್ಟೇ. ಇಂಗ್ಲಿಷ್ ಗೊಬ್ಬರ ಕಮ್ಮಿನೇ ಹಾಕ್ತಾನ ಅಲ್ಲಿ, ಅಂದ್ರೂ ಫಸಲು ಬರ್ತಾವೆ, ಚೆನ್ನಾಗಿದೆ.
1: ಈಗ 3 ಎಕರೆ ತಾವು ಭೂ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಇದಕ್ಕೆ ಅಗತ್ಯ ನೀರಾವರಿ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ದಾರೆ
0: ಸರ್? ನಾವು ಬೋರ್ ಮಾಡ್ಕೊಂಡಿದ್ ನಾವು, ನಮ್ಗೆ ಈಗ ಈಚೆಚ್ಚೆಗೆ ಬೋರ್ ಮಾಡ್ಕೊಂಡ್ರು. ಒಂದು 10 ವರ್ಷದಿಂದ ಈ ಕಡೆ ಬೋರ್ ಇದೆ ನಮ್ಗೆ ಅಲ್ಲಿ. ಫಸ್ಟ್ ಮಳೆ ನೀರಿಗೆ ಮಾಡ್ಕೊಂಡ್ ಬರ್ತಾ ಇದ್ವಿ ಮಳೆ ನೀರು, ನಮ್ಗೆ ಇದಿಲ್ಲ ಬೋರ್ ಹತ್ತಿಲ್ಲ.
1: ಬೋರ್ ವ್ಯವಸ್ಥೆ ಮಾಡ್ಕೊಂಡು
0: ನಮ್ದೊಂದು 10 ವರ್ಷ ಆಗಿದೆ, 10 ವರ್ಷದಿಂದ ಬೋರ್ ಇದೆ ನಮ್ಗೆ. ಎಲ್ಲಾರ್ಗು ಇಲ್ಲ, ನಮ್ಗಿದೆ. ನಮ್ ಈ ಭಾಗದಲ್ಲಿ ಒಂದ್ ಸ್ವಲ್ಪ ಜನಗಳಿಗೆ ಎಲ್ಲರೂ ಬೋರ್ ಇದೆ, ಬೇರೆ ಬೇರೆ ಬೋರ್ ಇಲ್ಲ.
1: ಈಗ ತಾವು ಸರ್ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಅಡಿಕೆ ಆಗಿರ್ಬೋದು, ಕಾಫಿ ಮತ್ತೆ ಬಾಳೆಹಣ್ಣೆ ಬೆಳೀತಾ ಇದ್ರು. ಈ ಪ್ರಮುಖ ವಾಣಿಜ್ಯ ಬೆಳೆಗಳ ಬೇಸಾಯ ಕ್ರಮ ಆಗಿರ್ಬೋದು, ಇಲ್ಲಿನ ವಾತಾವರಣಕ್ಕೆ ಅವುಗಳ ಒಂದು ವ್ಯವಸಾಯ ಪದ್ಧತಿ ಆಗಿರ್ಬೋದು ಯಾವ ರೀತಿ ಮಾಡ್ತಾ ಬರ್ತಾ
0: ಸರ್? ಇಲ್ಲಿ ಹೇಳ್ಬೇಕಂತಾರೆ ನಮ್ಗ ಸ್ವಲ್ಪ ಬೆಳೆ ಬೆಳೆತನು. ಈಗ ನೋಡಿ ತೆಂಗ ಹಾಕೋ, ನಮ್ಮೊಂದು 150 ತೆಂಗಿದೆ. ರಾತ್ರಿ ನಿದ್ರೆ ಇಲ್ಲ ನಮ್ಗೆ, ಆನೆ ಕಾಟ, ಆನೆಗೂ ಜಾಸ್ತಿ ಓಡ್ತಾರೆ. ಆಮೇಲೆ ಅದ್ರ ಮಧ್ಯೆ ಅಡಕೆ ಹಾಕ್ಬಿಟ್ಟು ನಾವು ಬಾಳೆ ಹಾಕರು ಅದೊಂದು ಕಷ್ಟನೇ ಅಲ್ಲಿ. ಮತ್ತೆ ಏನು ತೊಂದ್ರೆ ಏನೂ ಇಲ್ಲ ನಮ್ಗೆ, ಇಲ್ಲಿ ಇರೋರಿಗೆ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಶುಗರ್ ಪಗರು ನಮ್ಮ ಬೇರೆ ಕಡೆ ನೋಡಿದ್ರೆ ನಮ್ಮ ಪಂಚಾಯತಿ ಅಂದ್ರೆ ಚೆನ್ನಾಗಿದೆ ನೋಡಿ. ನಮ್ಗೆ 54 ವರ್ಷ ಆಗಿದೆ, ಶುಗರ್ ಇಲ್ಲ ಅಲ್ಲಿ, ಶುಗರ್ ಪ್ರಸಾದ ಇಲ್ಲ. ನಮ್ಮ ಅಮ್ಮನಿಗೆ 85 ವರ್ಷ ಆಗಿದೆ, ಅವ್ರಿಗೇನು ಇಲ್ಲ. ಇದರಿಂದ ನಮ್ಗೆ ಸ್ವಲ್ಪ ಗುಣ ಅಂತ ಕಾಣ್ಬೋದು ಈ ಬೆಳೆ ಬೆಳೆ ಅಂದಾಗೆ ನಮ್ಗೆ ಚೆನ್ನಾಗಿದೆ.
1: ಈಗ ಕಾಫಿಯನ್ನ ಎಷ್ಟು ಪ್ರದೇಶದಲ್ಲಿ ತಾವು ಬೆಳೆದಿದ್ದೀರಾ, ಅವುಗಳ ವ್ಯವಸಾಯ ಕ್ರಮ ಆಗಿರ್ಬೋದು, ಅದು ವರ್ಷದಲ್ಲಿ ಯಾವ ಬಾರಿ ಅದು ಫಲ ಕೊಡೋದಾಗಿರ್ಬೋದು, ಮತ್ತೆ ಇದ್ರ ಇಳುವರಿ ಇದ್ರ ಕುರಿತು ಮಾಹಿತಿ
0: ಸರ್? ನಾವು ಕಾಫಿ ಗಿಡ ಹಾಕಿದ್ ಸರ್, ಒಂದು 1/2 ಎಕರೆ ಆಗಿತ್ತು. ಫಸ್ಟ್ ಮೆಣಸು ಹಾಕಿದ್ದು, ಕಾಳು ಮೆಣಸು. ಅದ್ ಏನಾಯ್ತು ಅಂದ್ರೆ ಒಬ್ರು ಕೇರಳದವ್ರು ಬಂದ್ಬಿಟ್ಟು, ಈ ಮೆಣಸು ಗಿಡ ಇದ್ರೆ ಅಲ್ಲ, ಕಾಫಿ ಗಿಡ ಇದ್ರೆ ಮೆಣಸು ಗಿಡ ಹೋಯ್ತಾ ಮೇಲೆ ನಾವು ಕಾಫಿ ಕಡ್ದಾಕ್ಬಿಟ್ಟು. ಇವಾಗ ಕಾಫಿ ಹಾಕಿನ ನಮ್ಗಲ್ಲಿ, ನಾವು ಕುಡಿಯಕ್ಕೆಲ್ಲ ಮನೆಗೆ ಬಳಸ್ಕೊಳ್ಳೋದ್ರೆ ನಮ್ಗೊಂದು 3-4 ಕಾಫಿ ಗಿಡ ಇದೆ. ಅದು ಅಬ್ಲೇ ಮಾಡ್ಕೋತೀನಿ ನಾವು, ಸ್ವಂತಾನೆ ಮಾಡ್ಕೊಳ್ಳೋದು, ನಾವು ಹೊರಗಡೆ ತಗೊಂಬರಲ್ಲ ಕಾಫಿನ. ಅದು ಒಂದು 6 ತಿಂಗಳು ಬೆಳೆ ಸರ್, ಚೆನ್ನಾಗಿರುತ್ತೆ.
1: ಹಾಗೇನೆ ಅಡಿಕೆ ಬೆಳೆ ಕುರಿತು ಅದ್ರ ಕುರಿತು ಮಾಹಿತಿ
2: ನನಗೆ.
0: ಅಡಿಕೆ ಈಗ ಹಾಕಿನ ಸರ್, ಒಕ್ಕಲ್ಸತ್ ಸ್ವಲ್ಪ ನಮ್ಮೊಂದು 2-3 ಚಾಕ್ಸ್ ಸಿಗ್ದ ಹೊಸ ಗಿಡ ನಮ್ಗೆ, ಅದ್ರ ಅನುಭವ ಇನ್ನೂ ಬಂದಿಲ್ಲ. ಇನ್ನು ಇತ್ತೀಚೆಗೆ ಹಾಕಿರೋ ನಾವು ದೂರ ಎಲ್ಲ ಕಡೆ ನೋಡೋ ತೋಟ ನೋಡ್ಕೊಂಡ್ ಬಂದಾಗ ಸ್ವಲ್ಪ ಇಳುವರಿ ಪರವಾಗಿಲ್ಲ ಅಂತ ನಮ್ಗೆ ಅನಿಸ್ತದೆ ಅಲ್ಲಿ. ಯಾಕಂದ್ರೆ ಆದಾಯ ಸಿಗ್ತೇವೆ ನೋಡಿ, ನಮ್ಗೆ ಕೆಲಸ ಜಾಸ್ತಿವಲ್ಲ ಅಲ್ಲಿ, ಅದರಿಂದ ಆದಾಯ ಬಂದ್ಕೊಂಡಿರ್ತವೆ. 30 ವರ್ಷ ಆದಾಯ ಸಿಗ್ತವೆ.
1: ಮೊದಲು ಮೆಣಸು ಮತ್ತೆ ಕಾಫಿ ಒಟ್ಟಿಗೆ
0: ಒಟ್ಟಿಗೆ ಹಾಕಿದ್ ಮೆಣಸು ಗಿಡ ಮಾಡುದು,
1: ಮೆಣಸು ಗಿಡ
0: ಎಲ್ಲ ಕಿತ್ಬಿಟ್ಟ. ಆಗ ಮೆಣಸು ಹೋಯ್ತು, ಮಳೆ ಜಾಸ್ತಿ ಆಗಿತ್ತು, ಮಳೆ ಮೆಣಸಿಗೆ ಮಳೆ ಜಾಸ್ತಿ ಆಗಲ್ಲ ಅಲ್ಲಿ, ಕಾಫಿ ಗಿಡ ಹೇಳ್ಕೊಂಡಿದ್ದ. ಆಮೇಲೆ ತೋಟ ಹೋಯ್ತಲ್ಲ ಅಂತ ಬೇಜಾರ್ಕೊಂಬಿಟ್ಟು ಈ ಫಸ್ಟ್ ಮೆಣಸು ಗಿಡ ಇದ್ದತ್ಲೇ ತೆಗೆದ್ಬಿಟ್ಟು ಕಾಫಿ ಗಿಡನ. ಈಚೆಚೆ ಪುನಃ ಈಗ ಹಾಕಿರೋ ಕಾಫಿ ಗಿಡನ ಅಲ್ಲಿ ಸ್ವಲ್ಪ ಇದೆ, ಒಂದು 1/2 ಎಕರೆ ಮಾಡಿದ್ವಿ. ಈಗ
1: 1/2 ಎಕರೆ
0: ಕಾಫಿ ಗಿಡ ಹಾಕಿನ, ಅಡಿಕೆ ಮಧ್ಯಾಹ್ನ ಹಾಕಿನ.
1: ಹಾಗೆ ಸರ್, ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ, ತಮ್ಮ ತಂದೆ ಕಾಲದಿಂದಲೂ ಕೂಡ ಭತ್ತವನ್ನ ಹೆಚ್ಚಾಗಿ ಬೆಳೀತಾ
0: ಇದ್ದಾರೆ,
1: ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು ಬೆಳೀತಾ ಇದ್ದಾರೆ. ಆ ಭತ್ತದ ಬೇಸಾಯ ಆಗಿರ್ಬೋದು, ಬೇಸಾಯ ಕ್ರಮ ಮತ್ತೆ ಅಗತ್ಯ ಗೊಬ್ಬರ ಆಗಿರ್ಬೋದು, ಇದನ್ನ ಪೂರೈಸೋದಾಗಿರ್ಬೋದು, ಇದನ್ನೆಲ್ಲ ಆಗ್ಲಿಂದ ಯಾವ ರೀತಿ ಮಾಡ್ತಾ ಬರ್ತಾರೆ? ಪ್ರಸ್ತುತ ಯಾವ್ಯಾವ ತಳಿಗಳನ್ನ ಬೆಳೀತಾ ಇದಾರೆ ಭತ್ತದಲ್ಲಿ
0: ಸರ್? ನಾವು ಆಗ ಅಂದ್ರೆ ಈ ತಳಿ ಬೆಳೆಯುತ್ತಿದ್ರು ಸರ್, ಆಗ ದೊಡ್ಡಿ ಆಲ್ ದೊಡ್ಡಿ ಈ ತರದ್ದು ಬೇರೆ ಬೇರೆ ಭತ್ತ ಬೆಳೆದಿತ್ತು, ಅದೆಲ್ಲ ದಪ್ಪ ದಪ್ಪಕ್ಕೆ. ಇವಾಗ ಬೇರೆ ಬೆಳೆ ಅಂದಾಗ ಈಗ ನೋಡಿ ಸಿಷ್ಟಿ ಬರೋ ಬೆಳಿ ಭತ್ತ, ಬೀಟ್ ರೈಸು ಈ ತರದ್ ಬೆಳೆತನು ಇಲ್ಲಿ. ಫಸ್ಟ್ ಏನಾಗಿದ್ದು ಅಂದ್ರೆ ಎಲ್ಲ ಕೆಂಪು ಭತ್ತನೇ ಬೆಳೆದಿದ್ದು ಅಲ್ಲಿ, ಎಲ್ಲ ದಪ್ಪಕ್ಕಿ. ಅದು ಅಂದ್ರೆ 6 ತಿಂಗಳು ಬೆಳೆ, ಈಗ 3 ತಿಂಗಳು 4 ತಿಂಗಳು ಬೆಳೆ ಅಲ್ಲಿ. ನಾವು ಇದಕ್ಕೂ ಅದಕ್ಕೂ ಹೊಲಿಸ್ಕೊಂಡ್ರೆ ಅದು ಚೆನ್ನಾಗಿತ್ತು. ಯಾಕಂದ್ರೆ ಇದು 1 ಸೇರಕ್ಕೆ ಹಾಕೋ, ಅದು 10 ಸೇರಕ್ಕೆ ಹಾಕಿ ಸಾಕು ಊಟಕ್ಕೆ, ಅದು ಚೆನ್ನಾಗಿತ್ತು ಈ ತರ ಸರ್.
1: ಅಂದ್ರೆ ನೀವು ಭತ್ತದ ಒಂದು ಬೇಸಾಯ ಆಗಿರ್ಬೋದು, ಭತ್ತದ ಒಂದು ನಾಟಿ ವಿಧಾನ ಆಗಿರ್ಬೋದು, ನಾಟಿ ಮುಖಾಂತರ ಬೆಳೀತಾ ಇದ್ದೀರಾ ಅಥವಾ
0: ನಾಟಿ
1: ಭತ್ತವನ್ನ
0: ಫಸ್ಟ್ ಚೆಲ್ ಮಾಡ್ತಿದ್ದ, ಇವಾಗ ನಾಟಿನೇ ಮಾಡ್ತಾರ.
1: ಈಗ ಪ್ರಮುಖವಾಗಿ ಜೊತೆಗೆ ವಾಣಿಜ್ಯ ಬೆಳೆಗಳಲ್ಲಿ ಬಾಳೆಯನ್ನು

0: ಬೆಳೀತಾ ಇದ್ದೀರಾ? ಬಾಳೆ ಬೇಸಾಯ ಕ್ರಮ ಆಗಿರ್ಬೋದು, ಅದರ ಒಂದು ನಿರ್ವಹಣೆ ಆಗಿರ್ಬೋದು, ಅದು ಈ ಕಾಡಂಚಿನ ಪ್ರದೇಶದಲ್ಲಿ ಬಾಳೆಯನ್ನು ನಿರ್ವಹಣೆ ಮಾಡೋದು ಕೂಡ ಒಂದು ಸವಾಲಿನ ಕೆಲಸ. ಇದನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ?
1: ಸರ್, ನಮ್ಮ ಬಾಳೆ ಅಂತಂದ್ರೆ ಮಧ್ಯಾಹ್ನ ನಾವು ಹಾಕೊಳ್ಳೋದು, ಅದ್ರ ಅದೇ ಸಪರೇಟ್ ಮಾಡಿಲ್ಲ ಇಲ್ಲಿ. ನಾವು ಸಪರೇಟ್ ಮಾಡಿದ್ದು ಒಂದು 2-3 ವರ್ಷ ಸಪರೇಟ್ ಮಾಡಿದ್ದ, ಸ್ವಲ್ಪ ನೀರಿಂದು ತೊಂದರೆಯಿಂದಾಗಿ ಬಿಟ್ಬಿಟ್ಟಿದ್ದ ಅಲ್ಲಿ. ಇವಾಗ ನಮ್ಗೆ ಮನೆಗೂ ಬೇಕು ಸ್ವಲ್ಪ ಬಾಳೆ, ಆಮೇಲೆ ಅದೇ ಸಪರೇಟ್ ಮಾಡ್ತಾನೆ ನೋಡಿ, ಒಟ್ಟಿಗೆ ಮಾಡ್ತಾನಲ್ಲ, ಸ್ವಲ್ಪ ಮನೆ ಇದ್ರೆ ಮಾರಾಟ ಮಾಡ್ಬೋದಲ್ಲ ಅಂತ ಮಾಡ್ಕೊಂಡು. ಅವು ಚೆನ್ನಾಗಿದೆ. ನಾವೇನು ನೋಡಿ, ಬಾಳೆ ಗಿಡ ಇದೆ ನೋಡಿ, ಏನು ಗೊಬ್ಬರ ಹಾಕಿಲ್ಲ, ಅದೇ ಬೆಳ್ಕೊಂಡಿದೆ ಅಲ್ಲಿ ಅಷ್ಟೇ.
0: ಅದ್ರೀಗ ಪ್ರಮುಖವಾಗಿ ವಾಣಿಜ್ಯ ಬೆಳೆಗಳಲ್ಲಿ ಒಂದಷ್ಟು ಅಗತ್ಯ ಪೋಷಕಾಂಶಗಳನ್ನ ಪೂರೈಸಲು ಕಲಿತಾವು ಸಾವಯವ ಪದ್ಧತಿನೇ, ಸಾವಯವ ಕ್ರಮವನ್ನೇ ಅನುಸರಿಸ್ತೀವಿ. ಈ ಸಾವಯವ ಗೊಬ್ಬರ ಆಗಿರ್ಬೋದು, ಪ್ರಮುಖವಾಗಿ ಎರೆಹುಳು ತೊಟ್ಟಿಯನ್ನ ಮಾಡ್ಕೊಂಡು ನೀವು ಗೊಬ್ಬರ ತಯಾರಿಸೋದಾಗಿರ್ಬೋದು, ಇದರ ವಿಧಾನ ಆಗಿರ್ಬೋದು, ಮತ್ತೆ ಅದು ಗೊಬ್ಬರ ತಯಾರಿಕೆ ಆಗಂತ ಒಂದು ವಿಧಾನ, ಅದನ್ನ ಬಳಸೋ ವಿಧಾನ, ಇದ್ರ ಕುರಿತು ಅದ್ರ ಮಹತ್ವವನ್ನ ಕುರಿತು ಮಾಹಿತಿಯನ್ನು ತಿಳಿಸ್ಕೊಳ್ಳಿ.
1: ಸರ್, ನಾವು ಗೊಬ್ಬರ ತಟ್ಟಿ ಮಾಡ್ಕೊಂಡಿದ್ದು, ಎರೆಹುಳು ತಟ್ಟಿ ಮಾಡ್ಕೊಂಡಿದ್ದ, ಅವ್ರು ನಮ್ಗೊಬ್ರು ಟ್ರೈನಿಂಗ್ ಕೊಟ್ಟಿದ್ರು ಈ ತರ ಮಾಡಿ. ನಮ್ಗೆ ಹೊಸ್ತದು, ನಮ್ಗೇನು ಅದನ್ ಬಗ್ಗೆ ಗೊತ್ತಿದ್ದಿಲ್ಲ. ಆಗ ಸೊಪ್ಪನ್ನು ಹಾಕೋದು, ಸ್ವಲ್ಪ ಮಣ್ಣನ್ನು ಹಾಕೋದು ಅಲ್ಲಿ, ಹಾಕ್ಬಿಟ್ಟು ಮುಚ್ಚಿಬಿಡೋದು, ಮುಚ್ಚಿಬಿಟ್ಟು ನೀರು ಹಾಕೊಂಡಿರೋದು, ಸುಮ್ಮನೆ ಅವು ಆ ಸೊಪ್ಪನೇ ಮೇದ್ಬಿಟ್ಟು ಗೊಬ್ಬರ ಆಯ್ತಿದ್ದು. ಆಗ ನಾವು ಎರೆಹುಳು ಬೇರೆ ಕಡೆ ಮಾಡಿಕೊಂಡು ಗೊಬ್ಬರನೇ ಬೇರೆ ಕಡೆ ಮಾಡ್ಕೊತಿದ್ದು, ಆಗ ತೋಟಕ್ಕೆ ಹಾಕ್ತಿದ್ದು.

0: ಎಷ್ಟು ದಿನಗಳ ಕಾಲ ಸಮಯ ಬೇಕಾಗುತ್ತೆ ಸರ್ ಸ್ವತಃ ತಾವೇ ಒಂದು ಎರಳು ತುಕಿ ಮುಖಾಂತರ ಗೊಬ್ಬರವನ್ನ ತಯಾರಿಸುದು?
1: ಅದಂತ 45 ಜನ ಬೇಕು ಸರ್. 45 ಸಣ್ಣ ಮರಿ ಕೊಡ್ತಾರೆ ನೋಡಿ, ದಪ್ಪ ಮೇಲೆ ಒಂದು 45 ಆ ಕಡೆ ಗೊಬ್ಬರ ಆಯ್ತಾರೆ. ಒಂದು 3 ತಿಂಗಳು ಚೆನ್ನಾಗಿ ಗೊಬ್ಬರ ಆಯ್ತಾರೆ, 3 ತಿಂಗಳ ಮೇಲೆ ಎತ್ಕೊಳ್ಬೋದು ಗೊಬ್ಬರ.
0: ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದಾರೆ ಎರಡು
1: ಸರ್? ನಾವು 1 ತೊಟ್ಟಿ ಮಾಡ್ಕೊಂಡಿದ್ದ ದೊಡ್ಡದು, 20x15 ಅಡಿ ಅಷ್ಟು ದೊಡ್ಡ ತೊಟ್ಟಿ ಮಾಡ್ಕೊಂಡಿದ್ದೆ.
0: ದೊಡ್ಡ
1: ತೊಟ್ಟಿ ಮಾಡಿದ್ದು ಅಲ್ಲಿ ಚೆನ್ನಾಗಿ ಗೊಬ್ಬರ ಬರ್ತೇವೆ. ನಾವು ಹಾಕ್ತಿದ್ದು ಬೇರೆ ಊಸಿ ಸೇಲ್ ಮಾಡ್ತೇವೆ.
0: ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಳಸಿಕೊಂಡು
1: ಮಾರಾಟ ಮಾಡ್ತೀವಿ.
0: ಈಗ ನೀವು ಮಾಡಿರುವಂತ ಒಂದು ಒಂದು ತೊಟ್ಟಿಯಲ್ಲಿರುವಂತ ಗೊಬ್ಬರ ಸಮರ್ಪಕವಾಗಿ ನಮ್ ತಮ್ಮೆಲ್ಲ ಬೆಳೆಗಳಿಗೆ ಸಾಕಾಗುತ್ತೆ?
1: ಸಾಕಾಯ್ತು ಸರ್. ನಮ್ಗೆ ನಾವೆಲ್ಲ ಹಾಕಿದ್ವಿ, ಹೊಸ ಸಸಿ ಹಾಕೊಂಡು ಹೋಗ್ತಿದ್ದಲ್ಲ ಅಲ್ಲಿ 3 ತಿಂಗಳಿಗೆ ಗೊಬ್ಬರ ಬರ್ತಿದ್ದಲ್ಲ, ಅದರಿಂದ ನಮ್ಗೆ ಸಾಕಾಯ್ತಿದ್ದು.
0: ಅಂದ್ರೆ ಹೊರಗಡೆಯಿಂದ ಯಾವ ರೀತಿಯ ರಾಸಾಯನಿಕ ಗೊಬ್ಬರವನ್ನು ತಂದು ಬಳಸೋದಾಗಿ ರಾಸಾಯನಿಕ ಕೀಟನಾಶಕದಿಂದ
1: ಕಮ್ಮಿ ನಾವು ಅದು
0: ಸಂಪೂರ್ಣವಾಗಿ ಸಾವಯವ ಕೃಷಿ
1: ಮಾಡ್ತೇವೆ ನೋಡಿ. ನಾವು ಹಾಕಿ ಬೇರೆ ಗೊಬ್ಬರ ತಗೊಂಡಿದ್ದು ಅದನ್ನೇ ಹಾಕ್ತಾರೆ, ಕೇರದಲ್ಲಿ ಕೊಡ್ತಾರೆ, ಅದನ್ನೇ ನಾವು ತಂದ್ಕೊಂಡು ಹಾಕೋ.
0: ಈಗ ಸರ್ ಪ್ರಮುಖವಾಗಿ ತಾವು ಈ ವಾಣಿಜ್ಯ ಬೆಳೆಗಳನ್ನ ಏನ್ ಬೆಳಿತಾ ಇದ್ರ, ಕಾಫಿ ಆಗಿರ್ಬೋದು, ಬಾಳೆ ಜೊತೆಗೆ ಭತ್ತ ಆಗಿರ್ಬೋದು, ಈ ಬೆಳೆದಂತ ಬೆಳೆಗಳನ್ನ ಮಾರಾಟ ಮಾಡ್ಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲಿ ಕಲ್ಪಿಸ್ಕೊಂಡಿದ್ರ
1: ಸರ್? ನಾವೆಲ್ಲ ಕೇರಳ ಮಾಡ್ಕೊಂಡು, ನಮ್ ಕರ್ನಾಟಕ ಅಂದ್ರೆ ನಮ್ಗೆ ಹ್ಯಾಂಡ್ ಪೋಸ್ಟ್ ಆಗ್ಬೇಕು, 40 ಕಿಲೋಮೀಟರ್ ಆಗಬೇಕು. ಇವಾಗ ಹತ್ರ ಇಲ್ಲೇ ಮನೆ ತಗೋತಾರೆ, ನಾವೆಲ್ಲ ಇಲ್ಲೇ ಮಾರ್ಬೋದು, ಅಲ್ಲಿ ನಮ್ ಕಡೆ ಹೋಗಲ್ಲ ಮಾರಾಟ. ಇಲ್ಲಿ
0: ಕೇರಳ ಗಡಿ ಭಾಗ ಆಗಿರೋದ್ರಿಂದ ಸಂಪೂರ್ಣವಾಗಿ ಕೇರಳದ
1: ಮಾರ್ಕೆಟ್ ಹೋಯ್ತು. ಭತ್ತನಾಗಿರ್ಬೋದು, ರಾಗಿ ಈ ಕಡೆ ಹೋಗಲ್ಲ, ನಾವು ರಾಗಿ ಬೆಳೆತಲ್ಲ, ಈಗ ಫಸ್ಟ್ ರಾಗಿ ಬೆಳೆದೈತ ಮುಂತಲ್ಲ ಇಲ್ಲೇ ಮಾರಾಟ ಮಾಡ್ಬೋದು, ನಾವೇನು ಮಾರ್ಕೆಟ್ ಹೋಗೋದೇ ಇಲ್ಲ.
0: ಈಗ ನೀರಾವರಿ ವ್ಯವಸ್ಥೆ ಇರೋದ್ರಿಂದ ವಾಣಿಜ್ಯ ಬೆಳೆಗಳನ್ನ ಬೆಳೆಗಳಿಕ್ಕೆ ಏನು ಅನುಕೂಲ ಆಗ್ತಾ ಇದೆ? ಈ ಮಳೆ ಕಾಲದಲ್ಲಿ ಮಳೆ ಶೀತವಾಗಿ ಏನಾದ್ರು ಇತರ ಧಾನ್ಯ ಬೆಳೆಗಳು ಏನಾದ್ರು ಬೇರೆ ಬೆಳೆಗಳನ್ನ ಬೆಳಿತಾ ಇದ್ರ
1: ಸರ್? ಮಳೆ ಅಂದ್ರೆ ನಾವು ಭತ್ತನೆ, ನಮ್ಗೆ ಇಲ್ಲಿ ಯಾನು ಅನುಕೂಲ ಆಯ್ತವ ಅಬ್ಬ ಬೆಳ್ಕೋತ ನಾವು, ಈಗ ಚೊಟ್ಟಾಗಿರ್ಬೋದು ಅದಕ್ಕೆ ಮಳೆನೇ ಬೇಕು, ಮಳೆ ಇದ್ರೆ ಆಗಲ್ಲ, ಆತರ ಬೆಳೆನೆ ಬೇರೆ ಬೇರೆ ಬೆಳೆನೆ ಬೆಳೆತ ನಾವೇ ಎಲ್ಲ ಪಂಚಾಯತ್ ಪೂರ್ತಿ ನಾವು ಅದೇ ಬೆಳೆದ ಈ ಮಳೆಗೆ ಅನುಸರಿಸಿಕೊಂಡು ಮಾಡ್ತೇವೆ.
0: ಅಂದ್ರೆ ಮಳೆಗಾಲಕ್ಕೆ ಯಾವ ಸಮಯದಲ್ಲಿ ಯಾವ ತರ ಬೆಳೆಗಳು ಬರುತ್ತೆ
1: ಚೆನ್ನಾಗಿ,
0: ಇನ್ನು ಮಿಕ್ಕಿದ ಸಮಯದಲ್ಲಿ ನೀರಾವರಿ ವ್ಯವಸ್ಥೆನಲ್ಲಿ ವಾಣಿಜ್ಯ ಬೆಳೆ ಏನು ನಿರ್ವಹಣೆ
1: ಅದನ್ನ ಮಾಡ್ಕೋತೀವಿ.
0: ಈಗ ಅದೇ ರೀತಿ ಸರ್, ಈಗ ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ರೆ ಅದ್ರಲ್ಲೂ ತಾವೇ ಸ್ವತಃ ಎರೆಹುಳ ಗೊಬ್ಬರವನ್ನು ತಯಾರಿಸಿಕೊಂಡು ಬಳಸ್ಕೊಳ್ಳೋದಾಗಿರ್ಬೋದು, ಸಂಪೂರ್ಣವಾಗಿ ಸಾವಯವ ಕೃಷಿಯಿಂದಲೇ ತಮ್ಮ ಒಂದು ಕೃಷಿ ಜೀವನ ನಡೀತಾ ಇದೆ. ಈ ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಈ ಎರೆಹುಳ ಗೊಬ್ಬರ ಮಾಡೋದಾಗಿರ್ಬೋದು, ಇನ್ನಿತರ ಕೃಷಿ ಸಂಬಂಧಪಟ್ಟಂತ ಕೆಲವೊಂದು ಚಟುವಟಿಕೆ ಆಗಿರ್ಬೋದು, ಇದನ್ನೇನಾದ್ರೂ ತರಬೇತಿಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಇವುಗಳ ಬಗ್ಗೆ ಹೆಚ್ಚಿನ ಜ್ಞಾನ ಪಡ್ಕೊಂಡು ತಮ್ಮ ಕೃಷಿನಲ್ಲಿ ಅಳವಡಿಸೋದು ಉಂಟಾ?
1: ಹಾ ಉಂಟು ಸರ್. ನಮ್ಗೆ ಎರಡು ತಟ್ಟೆ ಗೊಬ್ಬರ ಐತಲ್ಲ ನೋಡಿ, ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ರು, ಅಲ್ಲಿ ಗ್ಯಾಸ್ ಕಡೆ ಟ್ರೈನಿಂಗ್ ಕೊಟ್ಟಿದ್ರು. ನಮ್ದು ಇದೆ ಗೊಬ್ಬರ ಗ್ಯಾಸ್ ಅದ್ರ ಮಾಡ್ಕೊಂಡೆ ನಾವು, ಅಲ್ಲಿ ಹಸು ಇದೆ ಅಲ್ಲ ಅದಕ್ಕೆ ಇದೆಲ್ಲ ಟ್ರೈನಿಂಗ್ ಹೋಯ್ತು ಸರ್, ಕೊಡ್ತಾರೆ ನಮ್ಗೆ. ನಾವ್ ಯಾರು ಬೆಳೆ ಬೆಳೆತ ಅವ್ರನ್ನ ಬಂದು ಕರ್ಕೊಂಡಿರ್ತಾರೆ.
0: ಮುಂದೆ ಏನಾದ್ರು ನಿಮ್ಮ ರೈತ ಒಕ್ಕೂಟ ಅಥವಾ ತಮ್ಮದೇ ಆದ ಒಂದು ಸ್ವಸಹಾಯ ಸಂಘ ಏನಾದ್ರು?
1: ಇಲ್ಲ ಇಲ್ಲ ಸರ್, ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿದ್ದು ಅದು ಈ ಒಂದು ಎಲ್ಲಾರು ಬರ್ಲಲ್ಲ ನೋಡಿ, ಅಲ್ಲಿ ಬಿಟ್ಬಿಟ್ಟಿದ್ದು, ಈಗ ಮಾಡ್ಕೊಳ್ಬೇಕು ಒಂದು ರೈತ ಸಂಘ ಅಂತ ಮಾಡ್ಕೊಳ್ಬೇಕು.
0: ನಮ್ಮ ಈ ಕರ್ನಾಟಕ ಮಾರುಕಟ್ಟೆಗೆ ಮತ್ತು ತಾವೀಗ ಕೊಡ್ತಾ ಕೇರಳ ಮಾರುಕಟ್ಟೆಗೆ ಹೋಲಿಸ್ಕೊತಂದ್ರೆ ಬೆಳೆಗಳಲ್ಲಿ ಅಥವಾ ಏನಾದ್ರು ವಸ್ತು ವಿನಿಮಯದಲ್ಲಿ ಏನಾದ್ರು ಬದಲಾವಣೆಗಳು ಏನಾದ್ರು ಇದೆಯಾ?
1: ಬದಲಾವಣೆ ಸರ್, ಈ ಕಡೆ ಕೇರಳನ ನಾವು ಕೊಡ್ತಾ ಇರೋದು ಬದಲಾವಣೆ ಚೆನ್ನಾಗಿದೆ ಮಾರ್ಕೆಟ್ ಸಿಗ್ತಾವೆ. ನಮ್ ಈ ಕಡೆ ಕಮ್ಮಿ ಇರ್ತವೆ ಬೆಲೆ, ಈ ಕಡೆ ತರಕಾರಿ ಆಗಿರ್ಬೋದು ಯಾವಾದ್ರೂ ಬೆಲೆ ಕಮ್ಮಿ ಇರ್ತವೆ. ಇಲ್ಲಿ ನಮ್ ಈ ಕಡೆ ಸ್ವಲ್ಪ 1 ರೂಪಾಯಿ ಜಾಸ್ತಿ ಇರ್ತವೆ.

0: ಅದರಲ್ಲಾಗಿ ನಮ್ಗೆ ಈ ಕಡೆ
1: ಜೊತೆಗೆ ಸ್ಥಳೀಯವಾಗಿ ನಿಮ್ಮ ಹತ್ರನೇ ಬಂದು
0: ಅದೇ ಇಲ್ಲೇ ಬರ್ತಾರಲ್ಲ ನಮ್ಮ ಗಾಡಿ ಬಿಡಿಗೆ ಇಲ್ಲ ಇಲ್ಲೇ ತುಂಬಿಕೊತಾರೆ.
1: ತಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಸಂಪೂರ್ಣವಾಗಿ ಕೃಷಿ ಜೀವನವನ್ನೇ ಅವಲಂಬಿಸಿದ್ದಾರೆ ಪ್ರತಿಯೊಬ್ಬರು. ತಾವು ಕೂಡ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಆಗಿರೋದ್ರಿಂದ ನಿಮ್ಗೆಲ್ಲ ಅನುಭವ ಇದೆ. ಇಲ್ಲಿನ ಒಂದು ಕೃಷಿ ಪದ್ಧತಿ ಆಗಿರ್ಬೋದು, ಕೃಷಿ ಜೀವನ ಆಗಿರ್ಬೋದು, ಈ ಭಾಗದಲ್ಲಿ ಎಷ್ಟು ಸವಾಲಿನ ಒಂದು ಕೆಲಸ ಆಗಿದೆ ಸರ್ ಈ ಕೃಷಿ?
0: ಸರ್ ಇಲ್ಲಿ ಒಂದು 2,000 ಎಕರೆ ಅಷ್ಟು ಜಮೀನು ಇದೆ, ಇಲ್ಲಿ 2,000 ಎಕರೆ ಅಷ್ಟು ಭೂಮಿ ಇದೆ. ಎಲ್ಲ ಬೆಳೆನು ಬೆಳೆತಾರೆ ಅವ್ರು. ನಾವೇನ್ ಬೆಳೆತೀವೋ, ಈಗ ನೀರಾವರಿ ಇದ್ರೆ ನಾವು 2 ಬೆಳೆ ಬೆಳೆತಾನೋ, ನೀರು ಇಳ್ದ್ರೆ 1 ಬೆಳೆ ಬೆಳೆತಾರೆ, ಇದ್ರ ಬೆಳ್ಕೊಂಡು ಹೋಯ್ತಾರೆ. ಅದ್ರಲ್ಲಿ ಚೆನ್ನಾಗಿ ಏನ್ ತೊಂದರೆ ಇಲ್ಲ ಅಂದ್ರೆ ಹೋಯ್ತಾರೆ. ಅವ್ರ ಜೀವನ ಯಾವ ಕೃಷಿ ಮಾಡ್ತಾರೆ ಮಾಡ್ಕೊಳತ್ತೆ. ಅಲ್ಲಿ ನಾವ್ ಇನ್ನೊಂದು ಹಾಕ್ತಾನೋ ಚೆನ್ನಾಗಿ ಗೆಣಸು ಅಂತ ಎಷ್ಟು ದೊಡ್ಡದು ಒಂದು ಗೆಣಸು ಇದೆ ಸುಣ್ಣಗೆಡ್ಡೆ, ಅದ್ರ ಬೆಳೆತಾನೆ. ಒಬ್ಬೊಬ್ರು ಅವ್ರಿಗೆ ಏನೋ ಅನ್ಕೊತ ಅದ್ ಬೆಳೆತಾನೆ
1: ಅನುಕೂಲಕ್ಕೆ ತಕ್ಕಂಗೆ.
0: ಅದೇ ಬೆಳೆತಾನೆ
1: ಕಾಡು ಪ್ರಾಣಿಗಳ ಅವಳಿ ಬೆಳೆ
0: ಕಷ್ಟ ಸರ್ ಇಲ್ಲಿ. ಈಗ ಅದು ನೀವು ಸರೋವರಗಡ್ಡೆ ಹಾಕ್ಮೇಲೆ ಹಂದಿ ಬರ್ತವೆ, ಅದು ಕಾಟ. ಬಾಳೆ ಹಾಕ್ಬೇಕಂದ್ರೆ ಆನೆ ಕಾಟ, ತೆಂಗ ಹಾಕ್ಬೇಕಂದ್ರೆ ಆನೆ ಕಾಟ. ಈ ತರ ಇದೆ ಕಷ್ಟನೆ ನಮ್ ಜೀವನ.
1: ಏನು ರಾಷ್ಟ್ರೀಯ ಅರಣ್ಯ ಆಗಿರೋದ್ರಿಂದ ಇಲ್ಲಿ ಒಂದಷ್ಟು ಕೃಷಿ ಅನ್ನೋದು ಕೂಡ ಒಂದು ಸವಾಲಿನ ಒಂದು ಕೆಲಸ ಆಗಿದೆ. ಈಗ ಬಹಳಷ್ಟು ಹಾಡಿಗಳಲ್ಲಿ ನಾವು ಗಮನಿಸಿದೀವಿ, ಬಹಳಷ್ಟು ಆದಿವಾಸಿಗಳು ಕೂಡ ಕೃಷಿಯನ್ನ ಮಾಡ್ತಾ ಇದ್ದಾರೆ.
0: ಮಾಡ್ತಾರೆ,
1: ಆದ್ರೆ ಅವ್ರು ಮಾಡ್ತಿರೋಂತ ಕೃಷಿ ಜಮೀನಿಗೆ ಅವ್ರ ಹಕ್ಕುಪತ್ರ ಸಿಕ್ಕಿರೋದಿಲ್ಲ, ಮತ್ತೆ ಅವರ ಹೆಸರಿನಲ್ಲಿ ಅದು ಖಾತೆ ಆಗಿರೋದಿಲ್ಲ, ಈ ತರ ಒಂದು ದಾಖಲಾತಿ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ.
0: ಇಲ್ಲ ಸರ್, ಈಗ ಹಕ್ಕುಪತ್ರ ಆಗಿದೆ ಎಲ್ಲರಿಗೂ ಆಗಿದೆ. ಈಗ ಈ ತಿಂಗಳಲ್ಲಿ ಕೊಡ್ತಂತ ಒಂದು ಮಾಹಿತಿ ಇದೆ, ಡಿ ಸಿ ಅವರು ತಪ್ಪ ಮಾತಾಡಿದ್ದ, ಈ ತಿಂಗಳಲ್ಲಿ ಕೊಡ್ತಾರೆ ಅಂತ ಹೇಳಾರೆ. ನಮ್ಗೆಲ್ಲ ಆಗಿದೆ, ಹಕ್ಕುಪತ್ರ ಆಗಿದೆ, ಇಲ್ಲಿ ಹಕ್ಕುಪತ್ರ ಇದೆ, ಕಂದಾಯ ಭೂಮಿ ಇದೆ ಇಲ್ಲಿ. ಇಲ್ಲಿ ಆಡಿಯವ್ರಿಗೂ ಒಂದು 450 ಇವಾಗ ವಿತರಣೆ ಮಾಡ್ತಾರೆ ಅಲ್ಲಿ, ಅವ್ರಿಗೂ ಹಕ್ಕುಪತ್ರ ಆಯ್ತಾ ಮೇಡಮ್. ಈಗ ಅವ್ರೇನ್ ಏನ್ ಮಾಡ್ಕೊಂಡಿದ್ದಾರೆ, ಅಷ್ಟು ಜಮೀನಿಗೆ ಹಕ್ಕುಪತ್ರ ಆಗಿದೆ.
1: ಈಗ ಈ ಭಾಗದಲ್ಲಿ ಬಹಳಷ್ಟು ಮಂತ್ರಿಗಳಾಗಿರ್ಬೋದು, ಶಾಸಕರು, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಈ ಭಾಗಕ್ಕೆ ಬಂದು ಇನ್ನು ಮೇಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು, ಇಲ್ಲೊಂದಷ್ಟು ವಾಸ್ತವ್ಯವನ್ನು ಹೂಡಿ ಇದನ್ನ ಬಗ್ಗೆ ಪರಿಶೀಲನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಕೃಷಿ ಜಮೀನಿಗೆ ಸಂಬಂಧಪಟ್ಟಂತೆ ಆದಿವಾಸಿಗಳಲ್ಲಿರುವಂತಹ ಒಂದು ಕೃಷಿ ಸಮಸ್ಯೆಗಳು, ಜಾಗ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ರು.
0: ಸರ್ ಸಿದ್ದರಾಮ ಸರ್ ಬಂದಿದ್ರು ಇಲ್ಲಿ, ಬಂದ್ಬಿಟ್ಟು ಸ್ವಲ್ಪ ಪರವಾಗಿಲ್ಲ, ಅಲ್ಲಿ ಕೆರೆ ಆಡಿ ಅಂತ ಒಂದು ಆಡಿ ಬಂದಿದ್ರು ಉದ್ಮೂರ್ ಪಕ್ಕನೆ, ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೇಳದ್ಮೇಲೆ ಸ್ವಲ್ಪ ಹಕ್ಕುಪತ್ರಗೆಲ್ಲ ಅನುಕೂಲ ಆಗಿದ್ದು. ಆಮೇಲೆ ಈಶ್ವರ್ ಸಾಹೇಬ್ರು ಅವ್ರು ಫಸ್ಟ್ ಆಗಿದ್ರು, ಮಂತ್ರಿ ಆಗಿದ್ರು, ಅವ್ರು ಫಸ್ಟ್ ಬಂದಿದ್ರು. ನಮ್ಗೆ ಅಂತ ಹಕ್ಕುಪತ್ರ ಕೊಡತ್ತ ಅವ್ರು ಬಂದಿದ್ರು, ಅವ್ರ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಇವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಇವರು ಬಂದಿದ್ರು ಮುಖ್ಯಮಂತ್ರಿ, ಇಲ್ಲಿಗೆ ನಮ್ಮೂರಿಗೆ ಬಂದಿದ್ರು. ಸುಮಾರು ದಿನಷ್ಟುಗಳು ನಮ್ಮೂರಲ್ಲಿ ಬಂದಾರೆ. ಇಂದ್ರೆ ಇಲ್ಲಿ ಆನೆ ಭೂಮಿ ಆಗಿದ್ದಾಗ ಸ್ವಲ್ಪ ಕಷ್ಟನೆ, ಇಷ್ಟು ಮಾಡ್ಯಾರ ಅವರು ಅಂದ್ರೆ ಬಂದು ಅವರು ಸಪೋರ್ಟ್ ಮಾಡ್ಯಾರ, ಇವರು ಸಪೋರ್ಟ್ ಮಾಡ್ಯಾರ, ನಮ್ಗೆ ಇಬ್ರು ಸಪೋರ್ಟ್ ಮಾಡ್ಯಾರ. ಮಾಡ್ರದಾಗಿ ನಮ್ಗೆ ಅಷ್ಟು ಹಕ್ಕುಪತ್ರ ಎಲ್ಲ ಹಾಕಾಗಿರೋದು ಅವ್ರಿಂದ ಸ್ವಲ್ಪ ಸಪೋರ್ಟ್ ಆಗಿದೆ ಅಂತ ನಾನು ಹೇಳ್ತೇನೆ.
1: ಈ ಆದಿವಾಸಿಗಳ ಒಂದು ಹಕ್ಕುಪತ್ರ ವಿತರಿಸುವ ನಿಟ್ಟಿನಲ್ಲಿ ಪಂಚಾಯತಿ ಮತ್ತೆ ಕಂದಾಯ ಇಲಾಖೆಯ ಪಾತ್ರ
0: ಚೆನ್ನಾಗಿತ್ತು ಸರ್, ಅದ್ರಲ್ಲಿ ಇತ್ತು. ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ, ಕಂದಾಯ ಇಲಾಖೆಯು ಸಪೋರ್ಟ್ ಮಾಡಿದ್ರು, ಸಮಾಜ ಕಲ್ಯಾಣ ಇರ್ಬೋದು, ಡಿ ಸಿ ಆಗಿರ್ಬೋದು, ಅವರು ಸಪೋರ್ಟ್ ಮಾಡ್ಕೊಂಡು ನಮ್ಗೆ ಕೊಟ್ಟಿದ್ರು. ನಮ್ಗೆ ಫಸ್ಟ್ ಒಂದು 254 ಕೊಟ್ಟಿದ್ರು ಅಲ್ಲಿ, ಇವಾಗ ಒಂದು 450 ಕಂದಾಯ ಇದೆ, ಅದನ್ನು ಡಿ ಸಿ ಹತ್ರ ಇದೆ ಕೊಡ್ತೀನಿ ಅಂತ ಅಂದು ಹೇಳಾರೆ. ಡಿ ಸಿ ಅವರು ಅವತ್ತು ಹೋಗಿರತ್ಲಿ ಮೀಟ್ ಮಾಡತ್ಲಿ ನಾವು ಕೊಡ್ತೀನಪ್ಪ ಅಂತ ಅಂದಾರೆ. ಚೆನ್ನಾಗಿದೆ ಸರ್.
1: ಹಾಗಿದ್ರೆ ತಾವು ತಮ್ಮ ಒಂದು ಜಮೀನು ಖಾತೆ ಆಗಿದೆ, ಕಂದಾಯ ಭೂಮಿಗೆ ಸೇರಿದೆ ಅಂತ ಹೇಳ್ತಾರೆ, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಸರ್ಕಾರದ ಇತರ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಈ ಇಲಾಖೆಗಳಿಂದ ಕೃಷಿ ಸಂಬಂಧಪಟ್ಟಂತ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಮ್ಮ ಕೃಷಿಗೆ ಅನುಕೂಲ ಮಾಡ್ಕೊಳ್ತಾರೆ.
0: ನಮ್ಗೆ ಈಗ ಹಕ್ಕುಪತ್ರ ಕೊಟ್ಟು ಜಾಸ್ತಿ ವರ್ಷ ಆಗಿಲ್ಲ, 2 ವರ್ಷ ಆಗಿದೆ ನಮ್ಗೆ, ಇನ್ನು ಪಾಣಿ ಇಂಟ್ರೂ ಆಯ್ತಾ ಅಂತ ಆಗಿಲ್ಲ. ನಾವು ಕೃಷಿ ಆಫೀಸ್ಗೆ ನಾವು ಯಾಕಡೆ ಅವ್ರಿಗೆ ಹೇಳ್ಬೇಕಂದ್ರೆ ಇದಿರ್ಬೇಕು, ನಮ್ಗೆ ಕೃಷಿ ಆಫೀಸ್ಗೆ ಆರ್ಟಿಸ್ಟ್ ಬೇಕು ಅಂತ ಅಂತಾರೆ. ಹಕ್ಕುಪತ್ರ ಈಗ ಹೇಳಿದ್ರೆ ಹಕ್ಕುಪತ್ರ ಸಾಕು ಅಂತ, ಈ ತರ ನಾವು ಹಕ್ಕುಪತ್ರ ಪಡ್ಕೊಂಡು ಮಾಡ್ಬೋದು.
1: ಸರ್ಕಾರಿ ಕೃಷಿ ಇಲಾಖೆಯಿಂದ ಸೌಲಭ್ಯ ಪಡ್ಕೊಂಡಿದ್ದಿಲ್ಲ?
0: ಇಲ್ಲ ಸರ್, ಪಡ್ಕೊಂಡಿಲ್ಲ
1: ಇತ್ತೀಚೆಗೆ ಆಗಿರೋದ್ರಿಂದ
0: ಆಗಿಲ್ಲ ಅಂತ ಪಡ್ಕೊಂಡಿಲ್ಲ.
1: ಮುಂದಿನ ದಿನಗಳಲ್ಲಿ
0: ಆಯ್ತವೆ
1: ಇಲಾಖೆ ಸಂಬಂಧಪಟ್ಟಂತ ಸೌಲಭ್ಯ ಪಡ್ಕೊಂಡಿದ್ದಾರೆ, ಕ್ರಮ ಕೈಗೊಳ್ಳಿದ್ದಾರೆ. ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ ಆ ಭೂಮಿ ಅನ್ನೋದು ತನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಇದೆ. ಎಲ್ಲಾ ರಾಸಾಯನಿಕ ಗೊಬ್ಬರವನ್ನ ಬಳಸೋದಾಗಿರ್ಬೋದು, ರಾಸಾಯನಿಕ ಕೀಟನಾಶಕಗಳನ್ನ ಬಳಸಿ ಹೆಚ್ಚುವರಿ ಫಲವನ್ನ ನಿರೀಕ್ಷಿಸುವ ನಿಟ್ಟಿನಲ್ಲಿ ಭೂಮಿಯ ಫಲವತ್ತತೆಯನ್ನ ಕಡಿಮೆ ಮಾಡುವಂತ ರೈತರನ್ನ ನಾವು ಗಮನಿಸ್ತಿರ್ತೀವಿ. ಆ ನಿಟ್ಟಿನಲ್ಲಿ ಸಾವಯವ ಕೃಷಿಯ ಮಹತ್ವವನ್ನು ಕುರಿತು ಸ್ವತಃ ರೈತರ ಸಾವಯವ ಗೊಬ್ಬರವನ್ನ ತಯಾರಿಸಿಕೊಂಡು ಸಾವಯವ ಪದ್ಧತಿನಲ್ಲಿ ಕೃಷಿ ಮಾಡೋದ್ರ ಮಹತ್ವವನ್ನು ಕುರಿತು ತಾವೊಬ್ಬ ಸಾವಯವ ಕೃಷಿಕರಾಗಿ ಆ ಸಮುದಾಯದ ರೈತರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಹೇಳೋದು ಇಂಗ್ಲಿಷ್ ಗೊಬ್ಬರ ಹಾಕಿಂದ ನಾವು ಸಾವಯವ ಕೃಷಿ ಮಾಡ್ತಾ ನೋಡಿ, ಅದರಿಂದ ಭೂಮಿನೂ ಚೆನ್ನಾಗಿರ್ತದೆ, ನಾವು ಚೆನ್ನಾಗಿರ್ತದೆ. ಅಲ್ಲಿ ಅದೇ ಇಂಗ್ಲಿಷ್ ಗೊಬ್ಬರ ಹಾಕಿದ್ರೆ ಶುಗರ್ ಬರ್ತವೆ, ಪ್ರೆಷರ್ ಬರ್ತವೆ, ಅವನು ಹಾಕ್ತಾನ ನೋಡಿ ಇಂಗ್ಲಿಷ್ ಅನಿಸ್ತು ಹೊಡ್ತಾನ, ಇವೆಲ್ಲ ಬರೋದಾಗಿ ನಮ್ಗೆ ರೋಗ ಬರ್ತವೆ, ಭೂಮಿನೂ ಹೋಯ್ತವೆ. ಸಾವಯವ ಕೃಷಿ ಮಾಡಿದ್ರೆ ನಾವು ಚೆನ್ನಾಗಿರ್ತಾನೆ, ಭೂಮಿ ಚೆನ್ನಾಗಿರ್ತದೆ.
1: ರಾಸಾಯನಿಕದಿಂದ ಸಾವಯವಕ್ಕೆ ಬರ್ಲಿಕ್ಕೆ ಕಷ್ಟ ಆದ್ರೂ
0: ಬರ್ಬೋದು ಬರ್ಬೋದು ಈಗ ನಾವ್ ಮಾಡ್ತಾ

0: ಅಂದ್ರೆ ಇನ್ನ ಇರೋರು ಮಾಡಲ್ಲ ಮಾಡ್ತಾರೆ.
1: ಹೌದು, 3 ಎಕರೆ ಮಾಡ್ತಿದ್ದಂತವ್ರು 1 ಎಕರೆ ಸಾವಯವ ಮಾಡೋದಾಗಿರ್ಬೋದು, ನಂತರ 2 ಎಕರೆ ಅಂತ ಹಂತಂತವಾಗಿ ಸಾವಯವಕ್ಕೆ ಬಂದ್ರೆ ಭೂಮಿಯ ಫಲವತ್ತತೆಯನ್ನ ಉಳಿಸಬಹುದು.
2: ಉಳಿಸಬಹುದು.
1: ಮತ್ತೊಂದು ರೈತರಲ್ಲಿ ನಾವು ಕಮಲಿಸುವಂತ ಒಂದು ಸಮಸ್ಯೆ ಅಂದ್ರೆ, ನನಗೆ ಇರುವಂತದ್ದೇ ಕಡಿಮೆ ಭೂಪ್ರದೇಶ, ಈ ಕಡಿಮೆ ಭೂಪ್ರದೇಶದಲ್ಲಿ ನಾನು ಯಾವ ರೀತಿ ಕೃಷಿ ಮಾಡಲಿ, ಇದರಿಂದ ನನ್ನ ಜೀವನವನ್ನು ಯಾವ ರೀತಿ ಕಟ್ಕೊಳ್ಳಿ, ಇದರಿಂದ ನನಗೆ ಏನ್ ಆದಾಯ ಸಿಗುತ್ತೆ ಅನ್ನೋದೊಂದು ಮನಸ್ಥಿತಿ ಕೆಲವು ರೈತರುಗಳು
0: ಇದೆ. ಆಗ್ತಾರೆ
1: ಕಡಿಮೆ ಭೂಪ್ರದೇಶದಲ್ಲಿ ಒಂದು ಉತ್ತಮ ಕೃಷಿ ಮಾಡೋ ನಿಟ್ಟಲ್ಲಿ ತಾವೇನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ?
0: ಸರ್, ನಾನು ಹೇಳೋದು ಈಗ ನಾವು ಒಂದು ವರ್ಷ ಇದ್ರ ಬೆಳೆದ್ರೆ ಸಲಹೆ ಕೊಡ್ಸಿದ್ರೆ ಅದ್ರ ಅಂದಾಗ ನಮ್ಗಿರ್ತದೆ ಅಲ್ಲೇ, ಯಾಕಂದ್ರೆ ಅವ್ರು ಅದನ್ನೇ ನಂಬಿಕೆ ಮಾಡ್ಬಿಟ್ಟಾರ. ಅದ್ರ ಬದಲಾವಣೆ ಆದ್ರೆ ಅವರು ಚೆನ್ನಾಗಿ ಆಯ್ತಾರ ಅಂತ ನಾನು ಅನಿಸ್ತೇನೆ.
1: ಕಡಿಮೆ ಭೂಪ್ರದೇಶದಲ್ಲಿ ಯಾವ ತರ ಬೆಳಿಬೇಕು?
0: ನಾವು ಅದನ್ನೇ ಸಾವಯವ ಕೃಷಿನೇ ಮಾಡ್ಬೇಕು. ಮಾಡ್ಬಿಟ್ಟು ನಾವು ಈ ನೋಡಿ ನಮ್ಗೊಂದು ನಮ್ಗೆ 1 ಎಕರದಲ್ಲಿ ಒಂದು 40 ಮೂಟೆ ಬಸ್ ಸಿಗುತ್ತೆ ಅನ್ಕೊಳ್ಳಿ, 30 ಮೂಟೆ ಬಸ್ ಸಿಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಅದರಲ್ಲಿ
1: ಬೆಳೆ ಚೆನ್ನಾಗಿರುತ್ತೆ.
0: ಚೆನ್ನಾಗಿರ್ತದೆ ಬೆಳೆ, ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ.
1: ಬಹಳ ಸಂತೋಷ ವೆಂಕಟೇಗೌಡ ಅವರೇ, ಇವತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವೊಬ್ಬ ಸಮಗ್ರ ಪ್ರಗತಿಪರ ಕೃಷಿಕರಾಗಿ ಅದರಲ್ಲೂ ಸಾವಯವ ಕೃಷಿ ಪದ್ಧತಿನಲ್ಲಿ ಹಲವಾರು ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಅದರಲ್ಲೂ ಸಾವಯವ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಕುರಿತು ತಮ್ಮ ಒಂದು ಸಮಗ್ರ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಸಾವಯವ ಕೃಷಿಯ ಒಂದು ಮಹತ್ವವನ್ನು ನಮ್ಮ ಕೇಳುಗರಲ್ಲಿ ತಿಳಿಸಿಕೊಂಡಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಗ್ರಾಮದ ಸಾವಯವ ಸಮಗ್ರ ಪ್ರಗತಿಪರ ಕೃಷಿಕರಾದಂತಹ ಶ್ರೀಯುತ ವೆಂಕಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಸಾವಯವ ಕೃಷಿಯ ಮಹತ್ವವನ್ನು ಕುರಿತ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ
4: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ
3: ಸಾವಯವ ಕೃಷಿಗೆ ಉತ್ತೇಜನ
4: ಬಿತ್ತನೆ ಬೀಜ ರಸಗೊಬ್ಬರ
3: ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ
4: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ
3: ಕೃಷಿ ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ
4: ತಪ್ಪದೆ ಕೇಳಿ. ರೈತ ಧ್ವನಿ ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
5: ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಮಗ್ರ ಬೇಸಾಯ ಹಾಗೂ ವಾಣಿಜ್ಯ ಬೆಳೆಗಳ ಬೇಸಾಯ ಕುರಿತು ಹೆಚ್ಡಿಕೋಟೆ ತಾಲೂಕಿನ ಹೊಸೂರು ಗ್ರಾಮದ ಸಾವಯವ ಕೃಷಿಕರಾದ ಶ್ರೀಯುತ ವೆಂಕಟೇಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಶ್ರೀಯುತ ಶ್ರೀಕಾಂತ್ ರವರು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹ

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.

0: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್ ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಗುಂಡು ತೇಲ್ತೈತೆ, ಬೆಂಡು ಮುಳುಗುತ್ತೈತೆ, ಮನೆ ಮನೆಗಳಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೈತೆ. ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ತಂಗಿ ಅಕ್ಕನ ಸವತಿ ಆಗುವ ಕಾಲ ಬರುತ್ತೈತೆ, ಗಂಡ ಹೆಂಡತಿಯ ಬಿಡುವ ಕಾಲ ಬರುತ್ತೈತೆ.

ಶಿ ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ

ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಎರಡು ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ.

ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 TMCಗಳಷ್ಟು ನೀರು ಹರಿಸುವಂತೆ CWRC ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ಧ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ CWDT ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ಧವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 FIR ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 FIR ದಾಖಲಾಗಿವೆ. ಈ ಪೈಕಿ 2 FIR ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್.

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 MBBS ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 MBBS ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ ಮುನ್ನ ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 13 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಬಸವಣ್ಣನವರ ವಚನಗಳನ್ನು ನನ್ನದೇ ಆದ ರೀತಿಯಲ್ಲಿ ನಿರ್ವಚನ ಮಾಡಿರುವಂತಹ ಸಂತೃಪ್ತಿ ನನ್ನಲ್ಲಿದೆ. ಅವುಗಳಲ್ಲಿ ಕೆಲವು ಬಸವಣ್ಣನವರ ವಚನಗಳು ಹಾಗೂ ಅವರ ಆ ವಚನಗಳಿಗೆ ನನ್ನ ನಿರ್ವಚನ ಇಂತಿದೆ. ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲವು ಕನ್ನೆಯ ಸ್ನೇಹದಂತಿದ್ದಿತ್ತು. ನಿಜವಾದ ಭಕ್ತಿ ಎಂದರೆ ಪ್ರದರ್ಶನವಲ್ಲ, ಜಗದ ಜನರನ್ನು ಮೆಚ್ಚಿಸಲು ನಾವು ಮಾಡುವ ಯಾವುದೇ ಕ್ರಿಯೆಗಳು ಸಹಜವಾದುದಲ್ಲ. ಭಕ್ತಿ ಎಂದರೆ ಅಂತರಂಗದ ಅನುಭೂತಿ, ಅಂತರಂಗದ ಅನುಭಾವ. ನಾವಿದನ್ನು ಅನುಭವಿಸಬೇಕೇ ವಿನಃ ಪ್ರದರ್ಶಿಸಬಾರದು. ಈ ಭಕ್ತಿ ಎಂಬುದು ಹೇಗಿರಬೇಕೆಂದರೆ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ, ಸಸಿಯಲ್ಲಿ ಅಡಗಿರುವ ರಸದಂತೆ, ಮೊಗ್ಗುಗಳಲ್ಲಿ ಅಡಗಿರುವ ಸುವಾಸನೆಯಂತೆ, ಕನ್ಯೆಯ ಹೃದಯದಲ್ಲಿರುವ ಪವಿತ್ರ ಪ್ರೇಮದಂತೆ, ಅದರಂತೆ ಕೂಡಲ ಸಂಗಮನ ನಿಜ ನಿಲುವು ಕೂಡ ಭಕ್ತನ ಹೃದಯದ ಅಂತರಂಗದಲ್ಲಿ ಪ್ರತಿಬಿಂಬಿತವಾಗುತ್ತದೆ ಎಂದಿದ್ದಾರೆ ಬಸವಣ್ಣನವರು. ಅಂದರೆ ನಾವು ಸತ್ಯ ಶುದ್ಧರಾಗಿರಬೇಕು. ಈ ಸತ್ಯ ಶುದ್ಧ ಎಂಬುದು ಕಾಯ ವಾಚ ಮನಸ ಇರಬೇಕು. ಕಪಟ ವಂಚನೆಗಳು ಇರುವಲ್ಲಿ ಕೂಡಲ ಸಂಗಮ ಇರುವುದಿಲ್ಲ. ನಮಗಿರುವ ಅದೃಶ್ಯ ಭಕ್ತಿ ಹಾಗೂ ಭಗವಂತನಿಗೆ ನಮ್ಮಲ್ಲಿರುವ ಅಂತರಂಗದ ಪ್ರೇಮಕ್ಕೆ ಸಾಕ್ಷಿ ಹೇಳುವ ವಚನವಿದು. ನಾವಿದರಿಂದ ಈ ಸಮಾಜದ ತೀರ ಸಾಮಾನ್ಯರು ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿರುವವರೆಂದು ಅರಿಯಬಹುದು. ಹುಟ್ಟು ಮುಖ್ಯವಲ್ಲ, ಹುಟ್ಟಿದವನು ಎಂತು ಬೆಳೆಯುತ್ತಾನೆ ಎಂಬುದೇ ಮುಖ್ಯ. ಈ ಜಗತ್ತಿನಲ್ಲಿ ಚಿರ ಎಂಬುದು ಯಾವುದಿದೆ ಎಂಬುದನ್ನರಿತು ನೀರ ಮೇಲಿನ ಗುಳ್ಳೆಯಂತಹ ಬದುಕನ್ನು ನಮ್ಮದಾಗಿಸಿಕೊಳ್ಳದೆ ಬಂದವರು ಹೋದ ಮೇಲೂ ಉಳಿಯುವಂತಾದರೆ, ಲೋಕ ದಿನ ದಿನವೂ ನೆನೆಯುವಂತಾದರೆ ಅದೇ ಬದುಕ ಸಾರ್ಥಕತೆ, ಅದೇ ಶರಣತನ. ರಣಭಾವ ಮರೆತು ಶರಣರಾಗೋಣ, ಭಗವಂತನನ್ನು ಒಲಿಸಿಕೊಳ್ಳೋಣ. ಮತ್ತೊಂದು ವಚನ, ಕಾಯ ವಿಕಾರ ಕಾಡಿಹುದಯ್ಯ, ಮನೋವಿಕಾರ ಕೂಡಿಹುದಯ್ಯ, ಇಂದ್ರಿಯ ವಿಕಾರ ಸುಳಿವುದಯ್ಯ, ಸುಳಿವಿನೊಳಗೆ ಸುಳಿವುತ್ತಲಿದ್ದೇನೆ ಸಿಲುಕಿಸದಿರಯ್ಯ, ಅನ್ಯ ಚಿತ್ತ ವಿರಿಸದಿರಯ್ಯ, ನಿಮ್ಮ ಚಿತ್ತ ವಿರಿಸಯ್ಯ, ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ, ಇದನ್ನೇ ಬೇಡುವೆನಯ್ಯ. ಶರೀರ ಮನಸ್ಸು ಮತ್ತು ಇಂದ್ರಿಯಗಳು ಮಾನವ ಬದುಕನ್ನು ಕಾಡುವ ನಿತ್ಯ ನಿರಂತರ ಅಡಚಣೆಗಳು. ಇವುಗಳ ಹಮ್ಮು ಬಿಮ್ಮುಗಳೇ ಸಾಧನೆಗೆ ಸದಾ ಅಡ್ಡಿಯಾಗಿರುವಂತಹುದು. ಮನದಲ್ಲಿ ತುಂಬಿರುವ ಅಹಂಕಾರ ಮಮಕಾರ, ತನ್ನ ದೇಹದ ರೂಪ ಹಾಗೂ ಶಕ್ತಿಯ ಬಗೆಗಿರುವ ಅಪರಿಮಿತ ವಿಶ್ವಾಸ ಮತ್ತು ಸುತ್ತಲಿನ ಜಗವನ್ನು ನನ್ನದಾಗಿಸಿಕೊಳ್ಳಬೇಕು ಎನ್ನುವ ಅತಿಯಾಸೆಯೇ ವಿಕಾರಗಳಾಗಿ ಬದುಕನ್ನು ಕಾಡುತ್ತವೆ, ಬದುಕಿನಲ್ಲಿ ಕೂಡುತ್ತವೆ, ಸುಳಿದಾಡಲು ಪ್ರಾರಂಭಿಸುತ್ತವೆ. ಈ ಸುಳುವಿನಲ್ಲಿ ಸಿಲುಕಿಕೊಂಡಿರುವ ಸಾಧಕ ಅದರಿಂದ ಹೊರಬರುವ ದಾರಿಯನ್ನು ಅರಿಯಲಾಗದೆ ಕಳವಳದ ಕೊಳದಲ್ಲಿ ಮೇಲೇಳಲಾಗದಂತೆ ಸಿಕ್ಕಿಕೊಂಡು ಹಪಹಪಿಸುತ್ತಿರುತ್ತಾನೆ. ಹಾಗಾಗಿ ಅವನ ಪ್ರಾರ್ಥನೆ ಎಂದರೆ, ನನ್ನನ್ನು ವಿಕಾರಗಳ ಸುಳಿಯಲ್ಲಿ ಸಿಲುಕಿಸದಿರು, ಭಗವಂತನಲ್ಲಿ ಹೊರತಾಗಿ ಬೇರಾವುದರಲ್ಲೂ ನನ್ನ ಚಿತ್ತ ಆಕರ್ಷಿತವಾಗುವಂತೆ ಮಾಡದಿರು, ಅನವರತ ನಿನ್ನನ್ನೇ ತ್ರಿಕರಣ ಪೂರ್ವಕವಾಗಿ ಧ್ಯಾನಿಸುವಂತೆ ಮಾಡು ಎಂಬುದು ಮಾತ್ರ. ಶರಣರು ಸಾರವತ್ತಾದ ಸುಖವನ್ನು ಪಡೆದವರು. ಆದರೆ ಇಂದಿದ್ದು ನಾಳೆ ಇಲ್ಲದಿರುವ ನಶ್ವರ ಸುಖದತ್ತ ಆಕರ್ಷಿತರಾದವರಲ್ಲ. ಇಂತಹ ಶರಣರು ಆತ್ಮಸಖರಾದರೆ ಕೂಡಲ ಸಂಗಮ ದೇವನೇ ಒಲಿದಂತೆ. ಇದರ ಹೊರತಾಗಿ ಬೇರಾವ ಪ್ರಾರ್ಥನೆಯೂ ಇಲ್ಲವೆಂಬುದು ಅಣ್ಣನವರ ಮನದಿಚ್ಛೆಯಾಗಿದೆ. ಭಗವಂತನ ಮೂರ್ತ ರೂಪರಾದ ಶರಣರ ಸಹವಾಸವೇ ಭವ ಬಂಧನದಿಂದ ಬಿಡಿಸುವಂತಹುದು ಎನ್ನುವ ಮಾತಿನನುಸಾರ ನಮ್ಮ ಬದುಕು ಸಾಗಬೇಕು. ಎಲವದ ಮರ ಹೂತು ಫಲವಾದ ತೆರನಂತೆ ಸಿರಿಯಾದಡೇನು, ಶಿವಭಕ್ತಿ ಇಲ್ಲದನ್ನಕ್ಕ ಫಲವಾದಡೇನು ಹೇಳ, ಹಾವು ಮೆಕ್ಕೆಯ ಕಾಯಿ ಕುಲವಿಲ್ಲದ ರೂಹು ಎಲ್ಲಿದ್ದಡೇನು, ಬಚ್ಚಲ ನೀರು

ತಿಳಿದಲ್ಲಿ ಫಲವೇನು? ಅವ ಗುಣಿಗಳ ಮೆಚ್ಚ ಕೂಡಲ ಸಂಗಮ ದೇವ. ಯಲವರದ ಮರ ಎಂದರೆ ಬೂರಗದ ಮರ. ಈ ಬೂರಗದ ಮರ ಹೂವು ಬಿಟ್ಟು ಹಣ್ಣಾದರೂ ಅದರಿಂದೇನೂ ಪ್ರಯೋಜನವಿಲ್ಲ. ಏಕೆಂದರೆ ಅದರಲ್ಲಿ ಆಸ್ವಾದಿಸಲು ಹಿತವೆನಿಸುವ ತಿರುಳೇ ಇಲ್ಲ. ಹಾಗೆಯೇ ಸದ್ಗುಣಗಳಿಲ್ಲದ ಮಾನವ ಅದೆಷ್ಟೇ ಸುಂದರವಾಗಿ ಹೊರನೋಟಕ್ಕೆ ಕಂಡು ಬಂದರೂ ಆತ ಶಿವನೊಲುಮೆಗೆ ಪಾತ್ರನಾಗನು. ದೇವನು ಅವಗುಣಿಗಳನ್ನು ಬಯಸದಿರುವಂತೆ ಸಮಾಜವು ಅವಗುಣವುಳ್ಳ ಪೀಡಕರನ್ನು ಎಂದೂ ಒಪ್ಪಿಕೊಳ್ಳದು. ಸಮಾಜ ಸೇವಕನೆಂದು ಸ್ವಯಂ ಘೋಷಿತ ಕರೆಸಿ ಮೆರೆಸಿಕೊಳ್ಳುವವನನ್ನೂ ಒಪ್ಪಿಕೊಳ್ಳದು. ಶಿವಭಕ್ತಿ ಇಲ್ಲದವನ ಸಂಪತ್ತು ಯಾವ ಘನತರ ಕೆಲಸಕ್ಕೂ ಸಲ್ಲಲಾರದು. ಇದು ಹಾವು ಮೆಕ್ಕೆಯ ಬಳ್ಳಿಯ ಗೊಂಚಲುಗಳಿದ್ದಂತೆ. ಹಾವು ಮೆಕ್ಕೆಯ ಬಳ್ಳಿ ಗೊಂಚಲು ಗೊಂಚಲಾಗಿ ಕಾಯಿಗಳನ್ನು ಬಿಟ್ಟರೂ ಅವು ಯಾವ ಉಪಯೋಗಕ್ಕೂ ಬಾರದು. ಅದರಂತೆ ಕುಲವಿಲ್ಲದ ರೂಪು ಸೌಂದರ್ಯ ಎಲ್ಲಿದ್ದರೇನು? ಯಾವ ವ್ಯಕ್ತಿಯಲ್ಲಿದ್ದರೇನು? ನಾಯಿಯ ಮೊಲೆಯ ಹಾಲು ಪಂಚಾಮೃತಕ್ಕೆ ಸಲ್ಲದಿರುವಂತೆ ಶಿವಭಕ್ತಿ ಇಲ್ಲದವನ ಸಂಪತ್ತು ದೇವರಿಗೆಂದೂ ಪ್ರಿಯವೆನಿಸದು. ಪುರಸ್ಕಾರಕ್ಕೆ ಅರ್ಥವಿಲ್ಲದ ವಸ್ತುವದು. ಬಚ್ಚಲ ನೀರು ತಿಳಿಯಾದರೂ ಸೇವನೆಗೆ ಅನರ್ಹವೆನಿಸುವಂತೆ ಸದ್ಗುಣಗಳಿಲ್ಲದ ಅವಗುಣಿಗಳು ಸಮಾಜದಲ್ಲಿ ಎಂತಹ ಸ್ಥಾನಮಾನದಲ್ಲಿ ಮೆರೆಯುತ್ತಿದ್ದರೂ ರೂಪು ಅಧಿಕಾರ ಅಂತಸ್ತು ಆಸ್ತಿ ಸಿರಿವಂತಿಕೆಗಳಿಂದ ಮೆರೆಯುತ್ತಿದ್ದರೂ ದೇವರೊಲುಮೆಗವರು ಪಾತ್ರರಾಗರು ಎನ್ನುತ್ತಾ ಹಣಕ್ಕೆ ಕಪಟಕ್ಕೆ ಮನ್ನಣೆಯಿಲ್ಲ, ಮನ್ನಣೆ ಇರುವುದು ಗುಣಕ್ಕೆ ಮಾತ್ರವೆಂದು ಶರಣನಿಗೆ ಗುಣವೇ ಭೂಷಣ ಎಂದಿದ್ದಾರೆ. ದೇವಲೋಕ ಮರ್ತ್ಯ ಲೋಕವೆಂಬುದು ಬೇರೆ ಮತ್ತುಂಟೆ. ಈ ಲೋಕದೊಳಗೆ ಮತ್ತೆ ಅನಂತ ಲೋಕ, ಶಿವಲೋಕ ಶಿವಾಚಾರವಯ್ಯ. ಶಿವಭಕ್ತನಿದ್ದ ಠಾವೇ ದೇವಲೋಕ, ಭಕ್ತನಂಗಳವೇ ವಾರಣಾಸಿ, ಕಾಯವೇ ಕೈಲಾಸ. ಇದು ಸತ್ಯ ಕೂಡಲ ಸಂಗಮ ದೇವ. ಮನಸ್ಸು ಮಲ್ಲಿಗೆಯಂತಿದ್ದರೆ ಸುತ್ತಲೂ ಸುಮಧುರ ಗಂಧ ಬೀರುತ್ತದೆ. ತಾನಿರುವ ಜಾಗವನ್ನೇ ಅದು ದೇವನಂದನವಾಗಿಸುತ್ತದೆ. ಶಿವಭಕ್ತರಿರುವಲ್ಲಿ ಸುತ್ತಲಿನ ಪರಿಸರವು ಬದಲಾಗಿ ಪರಮ ಪವಿತ್ರ ತಾಣವದು ಎನಿಸುತ್ತದೆ. ಕಾಮನೆಗಳನ್ನು ಬೆನ್ನಿನಲ್ಲಿ ಕಟ್ಟಿಕೊಂಡು ದನ ಕನಕದ ಆಸೆಗೆ ಒಳಗಾಗಿ ಸುಖ ಕಾಣಲು ಹೊರಟವನ ಬದುಕಿನ ಆನಂದ ನೀರ ಮೇಲಿನ ಗುಳ್ಳೆಯಂತೆ ಕ್ಷಣದಲ್ಲೇ ಮಾಯ. ಮನುಷ್ಯನ ಭ್ರಮೆ, ಭೋಗ, ಸಂಸ್ಕೃತಿ, ಕಾಮದಾಟ ಆತನ ಬದುಕನ್ನು ಆಪೋಷಣ ತೆಗೆದುಕೊಳ್ಳುವ ಪರಮಶತ್ರುಗಳು ಎಂದರಿತಂತೆ ನಮಗೆ ದೇವಲೋಕ ಮೃತ್ಯಲೋಕವೆಂದರೆ ಏನೆಂದು ಅರಿವಾಗುತ್ತದೆ. ನಾವಿದನ್ನು ಎಲ್ಲೆಲ್ಲೋ ಹುಡುಕಬೇಕಾಗಿಲ್ಲ. ಹಾಗಾಗಿಯೇ ಬಸವಣ್ಣನವರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ ಎಂದು ಕೇಳುತ್ತಾ, ಈ ಲೋಕದಲ್ಲಿ ಇರುವ ಅನಂತ ಲೋಕಗಳೆಂದರೆ ಲೋಕ ಜೀವನದ ಹಲವಾರು ಸ್ತರಗಳು ಎಂದಿದ್ದಾರೆ. ಈ ಎಲ್ಲ ಸ್ತರಗಳು ಅಂದರೆ ನಮ್ಮ ಬದುಕಿನ ಹಂತಗಳು ಶಿವಾಚಾರದ ಪ್ರಭಾವದಿಂದ ಶಿವಲೋಕವಾಗುತ್ತದೆ. ಶಿವಲೋಕವೆಂದರೆ ಸದ್ಭಕ್ತನ ಹೃದಯ. ಹಾಗೆಯೇ ಶಿವಾಚಾರ ಅಥವಾ ದೇವಾಚಾರ ಸಂಪನ್ನನಾದ ಭಕ್ತನು ಇರುವ ಸ್ಥಳವೇ ದೇವಲೋಕ. ನಾವು ಪವಿತ್ರ ಕ್ಷೇತ್ರಗಳೆಂದು ಪರಿಗಣಿಸುವ ವಾರಣಾಸಿ ಆದಿ ಕ್ಷೇತ್ರಗಳನ್ನೆಲ್ಲ ನಿಜ ಭಕ್ತನ ಮನೆಯ ಅಂಗಳದಲ್ಲೇ ಕಾಣಬಹುದು. ದೇಹವೇ ದೇಗುಲ ಮಾತಿಗೆ ಅನುಸಾರವಾಗಿ ಕಾಯವೇ ಕೈಲಾಸವೆನಿಸುತ್ತದೆ. ಎಲ್ಲ ಪವಿತ್ರ ಕ್ಷೇತ್ರಗಳ ದರ್ಶನವನ್ನು ನಮ್ಮ ಮನದಂಗಳದಲ್ಲೇ ಮಾಡಲು ಸಾಧ್ಯ. ಇದಕ್ಕೆ ಬೇಕಿರುವುದೇ ಸಮತೆಯೇ ಯೋಗ. ಅಂದರೆ ನಾವೆಲ್ಲರೂ ಒಂದೇ ಎಂಬ ಇಂದ್ರಿಯ ಸಾರ. ನಾವು ಶುದ್ಧ ಶರಣರಾಗಿ ಭಗವದ್ದರ್ಪಣ ಬುದ್ಧಿಯಿಂದ ಕರ್ತವ್ಯ ಪ್ರಜ್ಞರಾಗಿ ಸ್ಥಿತ ಪ್ರಜ್ಞತೆ ಎಂದಿದ್ದರೆ ಭಗವಂತ ನಮ್ಮವನಾಗುತ್ತಾನೆ, ನಾವೇ ಭಗವಂತರಾಗುತ್ತೇವೆ. ಇದಕ್ಕೆ ಮೀರಿದ ಆನಂದ ಬೇರೆ ಇನ್ನೊಂದಿಲ್ಲ. ಬಂದುದ ಕೈಕೊಳ ಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿದ್ದಡೆ ಅದು ನೇಮ, ನಡೆದು ತಪ್ಪದಿದ್ದರೆ ನೇಮ, ನುಡಿದು ಹುಸಿಯದಿದ್ದಡೆ ನೇಮ. ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿ ಗೊಡವೆಯ ನೊಪ್ಪಿಸುವುದೇ ನೇಮ. ಪಾಲಿಗೆ ಬಂದುದು ಪಂಚಾಮೃತವೆನ್ನುವ ಮಾತಿದೆ. ಆದರೆ ಪಾಲಿಗೆ ಬಂದದ್ದನ್ನು ದೇವರೂಪಿ ಶರಣ ಜಂಗಮರಿಗೆ ಪ್ರತಿಫಲದ ಅಪೇಕ್ಷೆ ಇರದೆ ಸಮರ್ಪಿಸುವುದೇ ನೇಮ ಎಂದಿದ್ದಾರೆ ಬಸವಣ್ಣನವರು. ಇದೇ ನಿಜವಾದ ಭಕ್ತಿ ಎಂದಿದ್ದಾರೆ ಕೂಡ. ಜೀವನದಲ್ಲಿ

ಈ ಘಟನೆಗಳು ಹೇಗೆ ಬರುವುದು ಎಂಬುದನ್ನು ಅರಿತವರು ಯಾರೂ ಇಲ್ಲ. ಹೇಗೆ ಬರುತ್ತದೆಯೋ ಹಾಗೆಯೇ ಅದನ್ನು ಹೆದರದೆ ಎದುರಿಸಬೇಕು. ಧೈರ್ಯಂ ಸರ್ವತ್ರ ಸಾಧನಂ, ಮಾತಿನ ಅನುಸಾರ ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಸೋಲು ಗೆಲುವಾಗಿ ಪರಿವರ್ತಿತವಾಗಬಹುದು. ಆದರೆ ನಮ್ಮ ಬದುಕಿನ ಏರುಪೇರುಗಳು, ಬಣ್ಣ ಬವಣೆಗಳು ಏನೇ ಇರಲಿ, ಸತ್ಯಶುದ್ಧ ಕಾಯಕವೇ ನಮ್ಮ ಉಸಿರಾಗಬೇಕು. ಬಂದುದನ್ನು ಬಂದಂತೆ ಸ್ವೀಕರಿಸುವ ಮನೋಭಾವ ನಮಗಿರಬೇಕು. ನಮ್ಮ ಆತ್ಮಕ್ಕೆ ನಾವೆಂದು ವಂಚನೆ ಮಾಡಬಾರದು. ನಮ್ಮನ್ನು ನಾವೇ ವಂಚಿಸಿದರೆ ನಮ್ಮನ್ನು ನಂಬಿದವರ ಗತಿಯೇನು? ನಡೆಯುವಿಕೆಯಲ್ಲಿ ತಪ್ಪು ಇರದಿದ್ದರೆ ಅದೇ ನೇಮ, ಅಂದರೆ ವ್ರತ. ಹುಸಿಯನ್ನು ಆಡದಿದ್ದರೆ ಅದುವೂ ನೇಮ. ಸನ್ಮಾರ್ಗದಿಂದ ಬರುವ ದುಡಿಮೆಯ ಫಲವೆಲ್ಲವೂ ದಾಸೋಹಕ್ಕೆ ಸೀಮಿತವಾಗಿ ನನ್ನದಿದು ನನಗಿದು ಎಂಬ ಪಾಶ ದೂರವಾಗಬೇಕು. ಬಂದುದನ್ನು ಶರಣರಿಗೆ, ಅಂದರೆ ದೇವರೂಪಿ ಸಜ್ಜನರಾಗಿ ಅರ್ಪಿಸಿದಾಗ ಮಾತ್ರ ಬದುಕಿನಲ್ಲಿ ಧನ್ಯತೆ. ಶರಣರೆಂದರೆ ನಿಜದ ಒಡೆಯರೆಂಬ ಅರಿವು ನಮಗಿದ್ದರೆ ಆನಂದ, ಅನುಭೂತಿ. ನಡೆ ನುಡಿಯ ಪರಿಶುದ್ಧವಾಗಿರುವ ಬದುಕಿನಲ್ಲಿ ಪಾಲಿಗೆ ಬಂದುದು ಪಂಚಾಮೃತ ಎನ್ನುವ ಭಾವನೆಯಲ್ಲಿ ಮನ ಪ್ರಸನ್ನತೆಯಿಂದ ಸ್ವೀಕರಿಸಿದರೆ ಅದು ಧನ್ಯತೆಗೆ ಕಾರಣವಾಗುತ್ತದೆ. ಶರಣರು ಎಂದರೆ ಬರಿಯ ಮಾನವರಲ್ಲ, ದೇವಮಾನವರು, ಶಿವಕಿಂಕರರು. ನಮ್ಮದು ಎಂಬುದೇನೂ ಇಲ್ಲ, ಎಲ್ಲವೂ ಅವರದ್ದೇ. ಕೀಳು ಮನದ, ಹುಚ್ಚು ಬಲದ, ದುರಾಸೆ ತುಂಬಿದ ಲೋಗಿಗರನ್ನು ಪರಿವರ್ತಿಸುವ ಗುಣವೇ ಶರಣತ್ವ. ಅಶನ ಕುಂದದು, ವ್ಯಸನ ಮಾಡದು, ಆರತವಡಗದು, ವ್ಯವಹಾರವು ಅಡುಗದು. ಮಜ್ಜನ ಕೆರವೆನಯ್ಯ, ಕಾಯ ವಿಕಾರಿಯಾನು. ಮಜ್ಜನ ಕೆರವೆನಯ್ಯ, ಜೀವ ವಿಕಾರಿಯಾನು. ಮಜ್ಜನ ಕೆರವೆನಯ್ಯ, ಶರಣನಲ್ಲ, ಲಿಂಗೈಕ್ಯನಲ್ಲ. ಕೂಡಲ ಸಂಗಮ ದೇವರಲ್ಲಿ ಅಂತರ ಬೆಂತರ ನಾನಯ್ಯ. ಬಸವಣ್ಣನವರು ಭಕ್ತಿಯು ಅಳವಡದಿರುವ ಅತೃಪ್ತ ಮನಸ್ಸಿನ ಅರ್ಥನಾದವನ್ನು ಈ ವಚನದಲ್ಲಿ ಹೊಮ್ಮಿಸಿದ್ದಾರೆ. ಅವರ ನುಡಿಗಳಿವು. ದೇಹದಲ್ಲಿ ಹಸಿವು, ತೃಷೆ, ಇಂದ್ರಿಯ ವ್ಯಸನಾದಿಗಳು ಸದಾ ಬಾಧಿಸುತ್ತಿರುತ್ತವೆ. ಆಸೆ, ಆಮಿಷ, ವ್ಯಾವಹಾರಿಕ ಪ್ರಲೋಭನೆಗಳು ನಮ್ಮನ್ನು ಬಿಟ್ಟು ಎಂದೂ ದೂರ ಹೋಗವು. ವ್ಯಾವಹಾರಿಕ ಪ್ರಲೋಭನೆಗಳು ನಮ್ಮನ್ನು ಬಿಟ್ಟು ಎಂದೂ ದೂರ ಹೋಗವು ಎಂಬ ನಿಜದರಿವನ್ನು ನಾವು ಹೊಂದಿರಲೇಬೇಕು. ಶಿವಲಿಂಗಕ್ಕೆ ಅಭಿಷೇಕವನ್ನೇನೋ ಮಾಡುತ್ತೇವೆ, ಆದರೆ ಕಾಯವಿಕಾರ ಅಂದರೆ ಹಸಿವು, ತ್ರಷೆ ಇತ್ಯಾದಿ, ಹಾಗೂ ಜೀವವಿಕಾರ ಅಂದರೆ ಕಾಮಕ್ರೋಧ, ಇವುಗಳಿಗೆ ಒಳಗಾಗುತ್ತಲೇ ಇರುತ್ತೇವೆ. ಇವೆಲ್ಲವನ್ನು ಬಿಡಬೇಕೆಂದರೂ ಬಿಡಲಾಗದಿರುವ ಮಾಯಾ ಪ್ರವೃತ್ತಿಗಳು. ಇದ್ದರೆ ಸುಖವಿಲ್ಲ, ಬಿಟ್ಟರೆ ಬದುಕಿಲ್ಲ. ನಾನು ಶರಣನಲ್ಲ, ಲಿಂಗೈಕ್ಯನಾದವನೂ ಅಲ್ಲ. ಇತ್ತ ಲೌಕಿಕಕ್ಕೆ ಮನಸೋಲದೆ, ಅತ್ತ ಭಕ್ತಿ ನಿಷ್ಠೆಯನ್ನು ಅಳವಡಿಸಿಕೊಳ್ಳಲಾಗದೆ, ಅಂತರ ಬೆಂತರ ಅಂದರೆ ಯಾವ ದಡಕ್ಕೂ ಹತ್ತದ ಜೀವಪಿಶಾಚಿ ಆಗಿರುವೆ. ಮನದಲ್ಲಿ ಅತಿ ಮೋಹಾದಿಗಳನ್ನು ಇರಿಸಿ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಮನದಲ್ಲಿ ಬಗೆ ಬಗೆಯ ಆಸೆ ಭಾವನೆಗಳನ್ನಿರಿಸಿ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಶರಣ ಲಿಂಗೈಕ್ಯ ಏನೂ ಅಲ್ಲದೆ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಆದರೆ ಮಾಡುವ ಕೆಲಸಕ್ಕೂ ಚಿಂತಿಸುವ ಮಾರ್ಗಕ್ಕೂ ಯಾವುದೇ ಸಂಬಂಧವಿಲ್ಲ. ಅತ್ತ ದರಿ, ಇತ್ತ ಪುಲಿ, ನಿಂತು ಭಕ್ತನಾಗಲಾಗದ, ತಿರುಗಾಡುತ್ತಾ ಜಂಗಮನೂ ಆಗಲಾಗದ, ಮದುವೆಯಾಗಿ ಸಂಸಾರಿಯಾಗಲಾಗದ, ಸಂಸಾರ ತೊರೆದು ವಿರಕ್ತನಾಗಲಾರದ ನನ್ನ ಅಸಹನೀಯ ಸ್ಥಿತಿಯನ್ನು ಬಣ್ಣಿಸಲು ಆಗದು, ಬಚ್ಚಿಡಲು ಆಗದು. ಹೌದು, ಅಣ್ಣನವರು ಪ್ರಾಮಾಣಿಕತನದಿಂದ ತಮ್ಮೊಳಗನ್ನು ಹೊರಗೆಡವಿದ್ದಾರೆ. ಆದರಿದು ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ. ಒಳಗಿನ ಆತ್ಮವನ್ನು ಗ್ರಹಿಸಿ ಮುಂದುವರಿದರೆ ಮಾತ್ರ ಶರಣ ಬದುಕು ನಮ್ಮದಾಗುತ್ತದೆ. ಮುಂದಿನ ವಚನ: ಸೆಟ್ಟಿ ಎಂಬೆನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ದೋಹರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ಶರಣರಿಗೆ ಧರ್ಮ, ಕುಲ, ಜಾತಿಗಳ ಹಂಗಿಲ್ಲ. ಅವರು ತಮ್ಮ ಪೂರ್ವಾಶ್ರಮವನ್ನು ನೀಗಿಕೊಂಡು ಗುರು, ಲಿಂಗ, ಜಂಗಮರ ಪ್ರತಿರೂಪವಾಗಿ ಪರಮಾತ್ಮನಿಗೆ ತಮ್ಮನ್ನು ಸಮರ್ಪಿಸಿಕೊಂಡವರು.
ಅವರಂತರಂಗದಲ್ಲೆಲ್ಲ ತುಂಬಿರುವುದು ದೇವ.

ಭಾವನೆ ಮಾತ್ರ. ಜಾತಿ ಮತ ಭೇದವಿಲ್ಲದೆ ಎಲ್ಲರಲ್ಲೂ ಒಂದಾಗಿ ಇರಲು ಚಿಂತಿಸುವ, ಎಲ್ಲರನ್ನೂ ಇವ ನನ್ನವ ಎನ್ನುವ ಅವರ ಮನೋಭಾವನೆ, ದೇವರಿಗಿಲ್ಲದ ಜಾತಿ ಶಿವಭಕ್ತನಿಗೇಕೆ ಎಂದು ಸವಾಲೆಸೆಯುವಂತಿದೆ. ಅವರು ಎಲ್ಲವನ್ನೂ ನೀಗಿದವರು, ಬಾಗಿದವರು ಮತ್ತು ಬೆಳಗುತ್ತಿರುವವರು. ದೇವ ಮಂದಿರದಲ್ಲಿ ಪೂಜೆಗೊಳ್ಳದಿರುವ ನಿಜದೇವರವರು. ಇಂತಹ ಮಹಾಶಿವ ಶರಣರಲ್ಲಿ ಬಸವಣ್ಣನವರು ತುಂಬು ಗೌರವದಿಂದ ಕಾಣುತ್ತಿದ್ದುದು ಸಿರಿಯಾಳ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಮೊದಲಾದವರನ್ನು. ಇವರು ತಮ್ಮ ಹೆಸರಿನೊಡನೆ ಜಾತಿ ಸೂಚಕ ಪದವನ್ನು ಇರಿಸಿಕೊಂಡು ಗುರುತಿಸಲ್ಪಡುವವರಾದರೂ ಬಸವಣ್ಣನವರಿಗೆ ಅವರ ಜಾತಿ ಗೌಣವಾಗಿತ್ತು, ಅವರ ಶರಣ ಬದುಕು ಮುಖ್ಯವಾಗಿತ್ತು. ಹಾಗಾಗಿ ತಮ್ಮೀ ವಚನದಲ್ಲಿ ಸಿರಿಯಾಳನನ್ನು ಸೆಟ್ಟಿ ಎನ್ನಲಾದೀತೆ, ಮಾಚಯ್ಯನನ್ನು ಮಡಿವಾಳ ಎನ್ನಲಾದೀತೆ, ಕಕ್ಕಯ್ಯನನ್ನು ದೋಹರನೆನ್ನಬಹುದೇ, ಚೆನ್ನಯ್ಯನನ್ನು ಮಾದಾರನೆನ್ನಬಹುದೇ? ಹೇಳಿದರೆ ಅದು ಘೋರ ಅಪರಾಧ. ಅವರು ತ್ರಿಕರಣ ಶುದ್ಧರು, ತನು ಮನ ಧನದಲ್ಲಿ ದೇವ ಭಾವನೆ ತುಂಬಿಕೊಂಡವರು. ಹಾಗಾಗಿ ನನ್ನನ್ನು ಬ್ರಾಹ್ಮಣ ಎಂದು ಕರೆದರೆ ಕೂಡಲ ಸಂಗಯ್ಯ ನಕ್ಕು ಬಿಡುತ್ತಾನೆ. ಯಾರಿಗೆ ಜಾತಿಯ ಹಂಗಿಲ್ಲವೋ ಅವರೇ ನಿಜ ಶರಣರು ಎಂದಿದ್ದಾರೆ. ಮಸಿಯ ನೇಸುಕಾಲ ಬೆಳಗಿದಡೆ ಬಿಳಿದಾಗ ಬಲ್ಲುದೆ, ಕರ್ಮಸ್ಥಿತಿ ಬೆನ್ನ ಬಿಡದು, ಅನಂತ ಕೋಟಿ ಸನ್ಮಾನವ ಮಾಡಿದಡೇನು, ನಿಮಿಷದ ಉದಾಸೀನ ಕೆಡಿಸಿತ್ತು. ಕೂಡಲ ಸಂಗಮ ದೇವ ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯ, ಸಾಧನೆಯ ಶರೀರವಿದು ಸಾಧಾರಣವಾದುದಲ್ಲ ಎನ್ನುವ ಮಾತಿದ್ದರೂ ಕೀಳ್ಮಟ್ಟದ ಪ್ರವೃತ್ತಿಯಿಂದ ಬಾಧಿತರಾಗಿ ಕೀಳ್ಮಟ್ಟದ ಕಾಮ ಪಿಪಾಸೆಯಿಂದ ಕೂಡಿದವನು ಎಂದೂ ಉತ್ತಮ ಎನಿಸುವುದಿಲ್ಲ. ಶರಣತ್ವವೆಂದರೆ ಬದುಕು ಎಂಬ ಉರಿಯುತ್ತಿರುವ ಅಗ್ನಿಯಲ್ಲಿ ಹಸಿಸೌದೆ ಎಂಬ ಕುವಿಚಾರಗಳನ್ನು ಹಾಕಿ ಊದಿದಾಗ ಬಗೆ ಬಗೆಯ ಹೊಗೆಯು ಏಳುವಂತೆ, ಅಂದರೆ ಅದೊಂದು ದುರ್ವರ್ತನೆಯ ಪ್ರತೀಕ. ಅದನ್ನು ಕಂಡಾಗ ಹೊರಬಂದ ನಿಶ್ವಾಸ. ಹಾಗಾಗಿ ಶರಣತ್ವ ಎಂದರೆ ಅಪೌರುಷೇಯ, ಇದೇ ಪರಶಿವನ ನಿಶ್ವಾಸ, ಇದೇ ಬ್ರಹ್ಮ ಸಾಕ್ಷಾತ್ಕಾರ. ಬ್ರಹ್ಮ ಸಾಕ್ಷಾತ್ಕಾರ, ನಾವು ನೋಡುವ ಎಲ್ಲದರಲ್ಲಿಯೂ ಪರಶಿವನು ಇದ್ದಾನೆಂದು ತಿಳಿಯುವುದು, ಈ ತಿಳಿಯುವಿಕೆಗೆ ಬೇಕಾಗಿರುವುದು ನಾನು ಎಂಬುದು ಇಲ್ಲದಿರುವುದು. ಮಸಿಯನ್ನು ಎಷ್ಟು ಕಾಲ ಬೆಳಗಿದರೂ ಅದು ಬಿಳಿದು ಆಗುವುದಿಲ್ಲವೆಂದ ಬಸವಣ್ಣನವರು ನಾನು ಎಂಬುದನ್ನು ಒಳಗೆ ತುಂಬಿಟ್ಟುಕೊಂಡು ಎಷ್ಟೇ ಹೇಗೆ ಪೂಜೆ ಮಾಡಿದರೂ ಅದು ಮಸಿ ಇದ್ದಂತೆ. ಕರ್ಮಸ್ಥಿತಿ ಅಂದರೆ ಅಹಂಕಾರದಿಂದ ಉಂಟಾಗುವ ಮರವೇ, ಇದಕ್ಕೆ ಅಜ್ಞಾನವೇ ಮೂಲ. ಈಶವಾಸವಿರುವುದು ಯಾವುದೆಲ್ಲ ಚಲಿಸುವುದೋ ಚಲಿಸುವ ಜಾಗದಲ್ಲಿ, ತ್ಯಾಗವಿರಲಿ ಭೋಗದಲ್ಲಿ, ಆಸೆ ಇಲ್ಲದಿರಲಿ ಅನ್ಯರ ಸಿರಿಯಲ್ಲಿ. ಎಲ್ಲಿಯವರೆಗೆ ನಮ್ಮಲ್ಲಿನ ಮರವೇ ಅಜ್ಞಾನ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಎಷ್ಟು ತೊಳೆದರೂ ಅದು ಮಸಿಯನ್ನು ತೊಳೆದಂತೆ ನಾವು ಮರವೆಯ ಮೂಲವಾದ ಅಹಂಕಾರವನ್ನು ತೊಳೆಯಬೇಕು. ಗಳಿಗೆಯ ಉದಾಸೀನ ಯಾವಾಗ ಬರುತ್ತದೆಂದು ಹೇಳಲಾಗದು. ಅದು ಬಾರದಂತೆ ತಡೆದರೆ ಶರಣತನ ಸುಲಭ. ನಿಮ್ಮನ್ನು ನಂಬಿಯೂ ನಂಬದಿರುವ ಡಂಬಕನು ನಾನು ಎನ್ನುತ್ತ ಅಂತರಂಗದ ಅರಿವೇ ಸಾಧನೆಗೆ ಮೂಲವೆಂದು ಅರಹುತ್ತ ಶರಣತ್ವದಿರುವ ಇರುವವಗೆ ಮೋಹ ಶೋಕ ಕಾಡದು ಎಂದಿದ್ದಾರೆ. ಇನ್ನೊಂದು ವಚನ, ನೀನಿಕ್ಕಿದ ಬೀಯದಲ್ಲಿ ವಂಚನೆಯುಳ್ಳಡೆ ಸಂಘ, ನಿಮ್ಮ ಕೈ ತೊತ್ತುತನಕ್ಕೆ ದೂರವಯ್ಯ, ಕದ್ದು ತಂದಡೆ ಕೈ ಹಿಡಿದೊಮ್ಮೆ ಬಡಿದು ತುಡುಗುಣಿತನವ ಬಿಡಿಸಯ್ಯ, ಜಂಗಮ ಮನೆಗೆ ಬಂದಲ್ಲಿ ಓ ಸರಿಸಿದಡೆ ಹಿಡಿದು ಮೂಗು ಕೊಯ್ಯಯ್ಯ, ಕೂಡಲ ಸಂಗಮ ದೇವ. ನನ್ನದೆನ್ನುವ ಈ ದೇಹ ಭಗವಂತ ನೀಡಿರುವಂಥದ್ದು, ನಾನು ವ್ಯಯ ಮಾಡಲೆಂದು ಕೊಟ್ಟಿರುವ ಧನ ಕನಕ ಐಶ್ವರ್ಯಾದಿಗಳೆಲ್ಲ ಭಗವಂತನೇ ಕೊಟ್ಟಿದ್ದರಿಂದ ವಂಚನೆಯಿಲ್ಲದೆ ನಾನದನ್ನು ಲಿಂಗರೂಪಿ ಜಂಗಮನಿಗೇ ನೀಡುತ್ತೇನೆ. ನೀಡುವುದರಲ್ಲಿ ನಾನೇನಾದರೂ ವಂಚನೆಗೆ ಮುಂದಾದರೆ ನಾನು ನಿಮ್ಮ ಸೇವಕ ಎಂಬುದು ದೂರದ ಮಾತಾಗುತ್ತದೆ. ನೀನು ನನಗೆ ಎಲ್ಲವನ್ನು ಕೊಟ್ಟಿರುವಾಗ ನಾನೇನನ್ನು ಕದ್ದು ತರಲಿ? ಕೊಟ್ಟವನು ನೀನೇ, ಕೊಟ್ಟುದ್ದ ಪಡೆವವನೂ ನೀನೇ, ಕೊಡುದನ್ನು ನೀನೇಕೆ ಬೇಡುವೆ? ನೀನು ಕೊಟ್ಟಿದ್ದು ನನಗೆ ಸಾಲದೆಂದು ಇನ್ನೊಂದಷ್ಟನ್ನು ಕದ್ದು ತಂದರೆ, ಕದ್ದು ತಂದ ಕೈಯನ್ನು ಹಿಡಿದು ಬಡಿದು ಆ ಸಲ್ಲದ ಮಾರ್ಗದಿಂದ ನನ್ನನ್ನು ಮುಕ್ತನನ್ನಾಗಿಸಿ.
ಜಂಗ

ನಮ್ಮ ಮನೆಗೆ ಬಂದಾಗ ಅವನಿಗೆ ನೀಡುವುದರಲ್ಲಿ ಜುಪುಡತನ ತೋರುವಂತ ನಡತೆ ಎನಿಸುವ ನೀನು ಕೊಟ್ಟದ್ದು ನಿನ್ನವರಿಗೆ ನೀಡುವಲ್ಲಿ ಜಿಪುಣತನದ ಉದಾಸೀನ ಭಾವ ವ್ಯಕ್ತಿಸಿದರೆ ನನ್ನನ್ನು ಹಿಡಿದು ಮೂಗು ಕೊಯ್ದು ವಿರೂಪನನ್ನಾಗಿಸೆಂದು ಕೂಡಲ ಸಂಗಮನಲ್ಲಿ ಬೇಡಿಕೊಂಡಿದ್ದಾರೆ. ಹೀಗೆ ಪವಿತ್ರ ಅರ್ಪಣಾ ಮನೋಭಾವದಿಂದ ಮಾಡದ ಕಾರ್ಯಗಳಿಗೆ ಭಗವಂತ ಖಂಡಿತಕ್ಕೂ ಶಿಕ್ಷೆ ನೀಡುತ್ತಾನೆ. ಹಾಗಾಗಿ ನೀ ಕೊಟ್ಟುದು ನಿನಗಲ್ಲದೆ ಮತ್ತಾರಿಗೆ ಎನ್ನುವ ಭಾವನೆ ನಮ್ಮಲ್ಲಿದ್ದರೆ ಅದೇ ಪರಿಪೂರ್ಣ ಆತ್ಮಾನುಭವ, ಅದರಿಂದಲೇ ಶರಣತ್ವ. ಶರಣತ್ವವೆಂದರೆ ಜಂಗಮಾರ್ಪಣ ಭಾವ, ಅದರಿಂದ ಬದುಕು ಪ್ರಕಾಶಮಯ. ಈ ಪ್ರಕಾಶಮಯ ಬದುಕಿನ ಸಾರವೇ ಪ್ರೀತಿ. ಈ ಪ್ರೀತಿಯನ್ನು ಸದಾ ನಮ್ಮೆದೆಯಲ್ಲಿರಿಸಿ ಬರಿದೆ ಬಗಳುವಿಕೆಯ ನಿಲ್ಲಿಸಿದರದು ಜಂಗಮಾನುಭೂತಿ. ಮುಂದಿನ ವಚನ, ಅಯ್ಯ ನಿಮ್ಮ ಅನುಭಾವದಿಂದ ಎನ್ನ ತನು ಹಾಳಾಯಿತಯ್ಯ, ಅಯ್ಯ ನಿಮ್ಮ ಅನುಭಾವದಿಂದ ಎನ್ನ ಮನ ಹಾಳಾಯಿತಯ್ಯ, ಅಯ್ಯ ನಿಮ್ಮ ಅನುಭಾವದಿಂದ ಎನ್ನ ಕರ್ಮ ಛೇದನವಾಯಿತಯ್ಯ, ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬ ಒಡವೆಯ ದಿಟವ ಮಾಡಿ ತೋರಿದರು ಕಾಣ. ಕೂಡಲ ಸಂಗಮದೇವ, ನಾವು ಮಾಡುವ ಅದೆಷ್ಟೋ ಕೆಲಸಗಳು ಅವರವರ ಮನೋಭಾವಕ್ಕೆ ಅನುಸಾರವಾಗಿ ಅವರವರಿಗೆ ಸರಿಯಾಗಿಯೋ ತಪ್ಪಾಗಿಯೋ ಕಾಣಬಹುದು. ಮನದಂತೆ ಮಹಾದೇವ, ಮಾತಿನ ಅನುಸಾರವಾಗಿ ನಮ್ಮ ಮನದಲ್ಲಿ ಯಾವ ವಿಷಯ ವಾಂಚನೆ ಇದೆ ಅದರ ಮೇಲದು ಬೀರುವ ಪರಿಣಾಮವನ್ನು ಅಲ್ಲಗಳೆಯುವಂತಿಲ್ಲ. ದರೋಡೆಕೋರನೊಬ್ಬ ಋಷಿ ಮಾತುಗಳ ಆಲಿಸಿ ರಾಮಭಕ್ತನಾದ ಕಥೆಯನ್ನು ನಾವು ಕೇಳಿದ್ದೇವೆ. ಇದರಂತೆ ಬಸವಣ್ಣನವರು ಒಳ್ಳುಡಿ, ಸತ್ ಸಂಪ್ರದಾಯಕ, ಸತ್ಸಂಗ, ಸತ್ ಪ್ರವಚನಾದಿಗಳಿಂದ ಪರಿವರ್ತಿತವಾದ ಮನದ ಭಾವನೆಯನ್ನು ವರ್ಣಿಸುತ್ತಾರೆ. ಆದರಲ್ಲಿ ಅವರು ಅರಹುವುದು ಅನುಭಾವದಿಂದ ಮನದ ವಿಷಯ ಸುಖಾಭಿಲಾಷೆ ಇಲ್ಲವಾಯಿತು ಎನ್ನುವ ಧನಾತ್ಮಕ ಚಿಂತನೆಯನ್ನು. ಅನುಭಾವವೆಂದರೆ ಆತ್ಮಾನುಭಾವ, ಪರಮಜ್ಞಾನ. ಅನುಭಾವಿಯೇ ಆತ್ಮಜ್ಞಾನಿ. ಹಾಗಾಗಿಯೇ ಅನುಭಾವಿಯ ಮಾತುಗಳನ್ನು ಆಲಿಸಿ ನನ್ನಲ್ಲಿದ್ದ ದೇಹ ಭಾವ ದೂರವಾಯಿತು. ಮನಸ್ಸಿನ ವಿಷಯ ಸಂಕಲ್ಪದ ವಿಕಲ್ಪಗಳು ಹಾಳಾದವು. ನನ್ನ ಕರ್ಮ ಫಲಗಳು ನಾಶವಾದವು. ಅನುಭಾವಿಗಳು ಪದೇ ಪದೇ ಎಚ್ಚರಿಸುತ್ತಾ ಬಂದುದರಿಂದ ನನ್ನೆದೆಯಲ್ಲಿದ್ದ ಭಕ್ತಿ ಎಂಬ ಒಡವೆಯನ್ನು ನಿಜ ಭಕ್ತಿಯನ್ನಾಗಿಸಿದರು. ನನ್ನ ಭಕ್ತಿಯಿಂದ ನನ್ನ ಇಷ್ಟಾರ್ಥ ಸಿದ್ಧಿ ಎನ್ನುವ ನಂಬಿಕೆಗೆ ಇಂಬು ನೀಡಿದವರು ಶರಣಾನುಭಾವಿಗಳು. ನನ್ನೆಲ್ಲ ಅರಿವು ಭಕ್ತಿಯಾಚಾರದಿಂದ ಮನದ ಆತಂಕ ನೀಡಿ ಭಕ್ತಿ ಸಾರ್ಥಕತೆಯಿಂದ ನಿನ್ನನ್ನು ನನ್ನವನಾಗಿಸುವಲ್ಲಿ ಯಶಸ್ವಿಯಾಗಿದ್ದೇನೆಂದು ಧನ್ಯತೆಯಿಂದ ಪುಳಕಿತರಾಗಿದ್ದಾರೆ. ನಾವಿದರಿಂದ ಯಾರ ಮನಸ್ಸು ಸಮತ್ವದಲ್ಲಿರುತ್ತದೋ ಅಂತಹವರು ಶಿವಭಾವದಲ್ಲಿ ಬದುಕುತ್ತಿರುವ ನಿಜ ಶರಣರಾಗಿರುತ್ತಾರೆಂದು ಸಂತೃಪ್ತಿ ಹೊಂದಬಹುದು. ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳು ಕಂಡ, ವೇದವ ನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮದೇವ. ಬಸವಣ್ಣನವರು ತಮ್ಮಿ ವಚನದಲ್ಲಿ ಒಂದು ಸುಂದರ ಹೃದಯ, ಅಂದರೆ ಹೃದಯ ವಿದ್ರಾವಕ ಸಂಗತಿಯೊಂದನ್ನು ಚಿತ್ರವತ್ತಾಗಿ ನಿರೂಪಿಸಿದ್ದಾರೆ. ಯಜ್ಞದಲ್ಲಿ ಬಲಿ ಕೊಡಲು ಹೋತ ಒಂದನ್ನು ಎಳೆದುಕೊಂಡು ಹೋಗಿ ಯಜ್ಞಶಾಲೆ ಎದುರು ಕಟ್ಟಿದ್ದಾರೆ. ಆ ಹೋತಕ್ಕೆ ಪ್ರಾಣಿಭಯದ ಅರಿವಾಗಿದೆ, ಪ್ರಾಣಭಯದ ಅರಿವಾಗಿದೆ, ಒಂದೇ ಸಮನೆ ಕಿರುಚುತ್ತಿದೆ. ಬಸವಣ್ಣನವರು ನೋಡುತ್ತಾರೆ, ಮರುಗುತ್ತಾರೆ, ಅದರ ಮೈದಡವುತ್ತಾರೆ, ಹೀಗೆನ್ನುತ್ತಾರೆ, ವೇದಗಳಲ್ಲಿ ಹೇಳಿದೆ ಎಂದು ನಿಷ್ಕಾರಣವಾಗಿ ನಿನ್ನನ್ನು ಕೊಲ್ಲುತ್ತಾರೆ. ಹಾಗಾಗಿ ವೇದವನ್ನು ಓದಿದವರ ಮುಂದೆ ನೀನು ಜೋರಾಗಿ ಅಳಬೇಕು, ನಿನ್ನ ಅಂತರಂಗದ ಮರಣ ಭಯವನ್ನು ತೋರಬೇಕು. ಶಾಸ್ತ್ರವನ್ನು ಓದಿದವರ ಮುಂದೆಯೂ ನೀನು ಜೋರಾಗಿ ಅಳಬೇಕು, ಅವರಿಗೂ ನಿನ್ನ ಮರಣ ಭಯದ ಅರಿವಾಗಬೇಕು. ಆದರೆ ನೀನು ಅತ್ತ ಮಾತ್ರಕ್ಕೆ ಮನ ಕರಗಿ ಅವರು ನಿನ್ನನ್ನು ಕೊಲ್ಲದೆ ಬಿಡುತ್ತಾರೆ ಎಂಬುದನ್ನು ಮಾತ್ರ ನಂಬುವಂತಿಲ್ಲ. ಆದರೆ ನೀನು ಅತ್ತುದಕ್ಕೆ ತಕ್ಕ ಫಲವನ್ನು ಅವರು ಪಡೆಯಲೇಬೇಕಾಗುತ್ತದೆ. ನೀನು ಅತ್ತುದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಕೂಡಲ ಸಂಗಮ ದೇವ ಖಂಡಿತಕ್ಕೂ ಕೊಟ್ಟೇ ಕೊಡುತ್ತಾನೆ. ನಾವಿದರಿಂದ ಬಸವಣ್ಣನವರ ಅಂತರಂಗದ ಪರಿಚಯ ಮಾಡಿಕೊಳ್ಳಬಹುದು. ಅವರೆಷ್ಟು ಕರುಣಾಶಾಲಿಗಳಾಗಿದ್ದರು ಎಂಬುದು ನಮ್ಮ ಅರಿವಿಗೆ ಬರುತ್ತದೆ.
ಅವರು ದಯೆಯೇ ಧರ್ಮದ ಮೂಲ ಎಂದು

ನಂಬಿದವರು, ಪ್ರೀತಿಯೇ ಪರಶಿವನ ಪೂಜೆ ಎಂದುಕೊಂಡವರು. ಹುಟ್ಟಿ ಬೆಳೆದು ನಾಶವಾಗುವ ದೇಹವು ಭಗವತ್ ಚಿಂತನೆಯಲ್ಲೇ ಮುಳುಗಿರಬೇಕೆಂದು ಬಯಸಿದವರು. ಅದರಿಂದ ಶರಣತ್ವ ಪ್ರಾಪ್ತಿಯೆಂದೂ ನಂಬಿದವರು. ನಾವು ಯಾರನ್ನು ಕೊಲ್ಲುವವರಾಗದೆ ಎಲ್ಲರನ್ನು ಗೆಲ್ಲುವವರಾಗೋಣ. ಇನ್ನೊಂದು ವಚನ, ಒಡೆಯ ರೊಡವೆಯ ಕೊಂಡಡೆ ಕಳ್ಳಂಗಳಾಯಿತ್ತೆಂಬ ಗಾದೆ ಎನಗಾಯಿತ್ತಯ್ಯ. ಇಂದೆನ್ನ ವಧುವ, ನಾಳೆನ್ನ ಧನವ, ನಾಡಿದ್ದೆನ್ನ ತನುವ, ಬೇಡಿ ರೇಖಯ್ಯ. ಕೂಡಲ ಸಂಗಮ ದೇವ, ಆನು ಮಾಡಿದುದಲ್ಲದೆ ಬಯಸಿದ ಬಯಕೆ ಸಲುವುದೇ ಅಯ್ಯ. ನಿಷ್ಠೆ ಎಂದರೆ ಪರಸ್ಪರ ಇರಿಸಿಕೊಂಡಿರುವ ಪ್ರೀತಿ. ನಿಷ್ಠಾವಂತ ಬದುಕಿನ ಸೋಲು ಗೆಲುವುಗಳನ್ನು ಸಮಾನವಾಗಿ ಕಂಡು ತನ್ನ ಕಾರ್ಯದಲ್ಲಿ ಧನ್ಯತೆಯನ್ನು ಅನುಭವಿಸುತ್ತಾನೆ. ನಿಷ್ಠಾವಂತನಲ್ಲಿ ಸದಾ ನನ್ನಲ್ಲಿರುವ ಎಲ್ಲವನ್ನು ನಿನಗೆ ಸಮರ್ಪಿಸಿ ಕೃತಾರ್ಥನಾಗುತ್ತೇನೆಂದು ಸಮರ್ಪಣಾ ಭಾವದ ನಿಲುವು ಇರುವುದನ್ನು ನಾವು ಗಮನಿಸಬಹುದು. ಬಸವಣ್ಣನವರು, ನನ್ನದೆಂಬುದು ಏನೂ ಇಲ್ಲ, ಇರುವುದೆಲ್ಲವೂ ಒಡೆಯನಿಗೆ ಸೇರಿದುದು ಎಂಬ ಮನೋಭಾವದಲ್ಲಿ ಒಡೆಯ ತನ್ನ ಒಡವೆಯನ್ನು ತಾನು ತೆಗೆದುಕೊಂಡರೆ ಕಳ್ಳ ದುಃಖಿಸಿದಂತೆ ಎಂಬ ಗಾದೆ ನುಡಿಯನ್ನರು ಇದ್ದಾರೆ. ಅಂದರೆ ದುಡಿದವ ತನ್ನ ದುಡಿಮೆಯಿಂದ ಪಡೆದುದನ್ನು ತಾನು ಉಂಡರೆ ದುಡಿಯದಿರುವ ಮೈಗಳ್ಳ ಕಂಡದನ್ನು ದುಃಖಿಸುತ್ತಾನೆ ಎಂದು. ನಾವು ಶಿವನ ಭಕ್ತರು ಎಂದಾದ ಮೇಲೆ ಎಲ್ಲವೂ ಶಿವನದ್ದೇ. ನಮ್ಮದೆಂಬುದು ಏನಿದ್ದರೂ ಅದು ಶಿವ ಕೊಟ್ಟುದನ್ನು ಪಡೆಯುವುದು ಮಾತ್ರ ನಮ್ಮದಿರುವ ಕೆಲಸ ಎಂಬುದಿಲ್ಲಿ ನಿರೂಪಿತವಾಗಿದೆ. ಕೇವಲ ಬಯಕೆಯಿಂದ ಮಾತ್ರ ಯಾವುದೂ ಸಿದ್ಧಿಸುವುದಿಲ್ಲ, ಅದಕ್ಕಾಗಿ ತ್ಯಾಗ ಮಾಡಬೇಕು. ನನ್ನದೆನ್ನುವ ಯಾವುದು ನನ್ನದಲ್ಲವೆಂಬ ಭಾವದಿಂದ ಪಡೆದರೆ, ಅವನಿಗದನ್ನು ನೀಡುವ ಮನವಿದ್ದರೆ ಲಿಂಗದೇವನು ಅದನ್ನು ಒಪ್ಪಿಕೊಳ್ಳುತ್ತಾನೆ. ನನ್ನ ಮನ ತನುವನ್ನು ಲಿಂಗದೇವನಿಗೆ ಮೀಸಲಾಗಿರಿಸಿ, ಆ ಮೀಸಲ ವಧುವನ್ನು, ನಾಳೆಯ ಧನವನ್ನು, ನಾಡಿದ್ದಿನ ತನುವನ್ನು ಬೇಡುವ ಮೊದಲೇ ಅರ್ಪಿಸಿ ಬಿಡಬೇಕು. ಸರ್ವಾರ್ಪಣಾ ಮನೋಭಾವವಿರಬೇಕು. ಇದಕ್ಕಾಗಿ ಎಂತಹ ಪ್ರಸಂಗಗಳು ಎದುರಾದರೂ ಎದುರಿಸಲು ಅದನ್ನು ಸದಾ ಸಿದ್ಧನಾಗಿರುವೆ ಎನ್ನುತ್ತಾ ಶರಣ ನಿಷ್ಠೆಯನ್ನು ಅರುಹಿದ್ದಾರೆ. ಇದೇ ಶರಣ ಬದುಕ ಪೂರ್ಣಯೋಗ. ಇದರಿಂದ ನನ್ನದೆಲ್ಲವೂ ಶಿವನದ್ದೇ, ಶಿವನ ಪ್ರೀತಿ ನನ್ನ ಪಾಲಿಗೆ ಸದಾ ಚೈತನ್ಯಯುಕ್ತವೆಂಬ ಅರಿವ ಬೆಳಗಿದೆ. ಇನ್ನೊಂದು ವಚನ, ವಿಶ್ವಜಿತನು, ಧನುಜಿತನು, ಸ್ವರ್ಜಿತನು, ಸುತ್ರಾಮಜಿತನು, ದ್ರಜಿತನು, ಊರ್ವರಾಜಿತನು, ಅಶ್ವಜಿತನು, ಗೋಜಿತನು, ಸ್ವಜಿತನು, ಸ್ವಸಂವೇದನು, ವೇದನಾದಾತೀತನು, ತುರಿಯ ಪರಮಾನಂದ ನಿರ್ವಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು, ಕೂಡಲ ಸಂಗನು. ಬಸವಣ್ಣನವರು ಕೂಡಲ ಸಂಗಮನ ಅತೀವ ಅತೀತ ಸ್ವರೂಪದ ವರ್ಣನೆಯನ್ನು ಬಲು ಸೊಗಸಾಗಿ ಮಾಡಿದ್ದಾರೆ. ಈತ ವಿಶ್ವಜಿತ ಅಂದರೆ ವಿಶ್ವವನ್ನೇ ಗೆದ್ದವನು, ಧನುಜಿತನು ರಾಕ್ಷಸರನ್ನು ಗೆದ್ದವನು, ಸ್ವರ್ಜಿತನು ಸ್ವರ್ಗವನ್ನು ಗೆದ್ದವನು, ಸುತ್ರಾಮಜಿತನು ದೇವೇಂದ್ರನನ್ನು ಗೆದ್ದವನು, ದ್ರಜಿತನು ನರರನ್ನು ಗೆದ್ದವನು, ಪೂರ್ವರಾಜಿತನು ಭೂಮಿಯನ್ನು ಗೆದ್ದವನು, ಅಶ್ವಜಿತನು ಕುದುರೆಗಳನ್ನು ಗೆದ್ದವನು, ಗೋಜಿತನು ಗೋವುಗಳನ್ನು ಗೆದ್ದವನು, ಸೃಜಿತನು ಸ್ವರ್ಗ ಗೆದ್ದವನು, ಸ್ವಸಂವೇದನು ವೇದನಾತೀತನು, ತುರಿಯ ಪರಮಾನಂದ ಜೀವಾತ್ಮನು ಪರಮಾತ್ಮನೊಡನೆ ಬೆರೆತು ಪರಮಾನಂದದಲ್ಲಿರುವನು ಅಂದರೆ ಅದೇ ಲಿಂಗ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು, ಕೋಟಿ ಸೂರ್ಯಪ್ರಭೆಯ ಬೆಳಗಿನಂತೆ ಬೆಳಗಾಗಿ ಉಜ್ವಲವಾಗಿ ಹೊಳೆಯುವ ಪ್ರಕಾಶವುಳ್ಳವನು. ಹೀಗೆ ಪರಮಾತ್ಮರೂಪಿ ಎನಿಸಿರುವ ವಿಶ್ವೇಶ್ವರ, ನಿನ್ನ ಅನೇಕ ತೋಳುಗಳಲ್ಲಿ ಹೊಟ್ಟೆಗಳು, ಮುಖಗಳು, ಕಣ್ಣುಗಳು ಇರುವುದನ್ನು ನೋಡುತ್ತಿದ್ದೇನೆ. ಅನಂತ ರೂಪಿಯಾದ ನಿನ್ನನ್ನು ಎಲ್ಲ ಕಡೆಗಳಲ್ಲಿಯೂ ಕಾಣುತ್ತಿರುವವನು.

0: ಇದುವರೆಗೂ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 13 ಕುರಿತು ಮಂಡ್ಯ ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ, ಕೃಷಿ ಮತ್ತು ವೃದ್ಧಾಪ ಜೀವನವನ್ನ ಕುರಿತು ಹೆಜಡಿಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ ಮುಸ್ಸಂಜೆ ರುದ್ರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ ಇವತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆಯೇ ಅವರ ಒಂದು ಸ್ವಾಸ್ಥ್ಯ ಜೀವನದ ಗುಟ್ಟಿನ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರುಪರಿಚಯವನ್ನ ಮಾಡಿಕೊಡಿ. ಎಲ್ಲಿಯವರು, ಯಾವೂರು?
4: ಸಿದ್ದಾಪುರ ಪುಟ್ಟಿಬೈ.
3: ಸಿದ್ದಾಪುರ ಹೆಚ್ಡಿಕೋಟೆ ತಾಲೂಕ. ಎಷ್ಟು ವಯಸ್ಸಾಗಿದೆ?
4: 65.
3: ಹಿಂದಿನ ಕಾಲದಲ್ಲಿ ಏನಾದ್ರು ಶಿಕ್ಷಣವನ್ನ ಪಡ್ಕೊಂಡಿದ್ರ?
4: ಏನೂ ಇಲ್ಲ ಶಿಕ್ಷಣನೂ ಇಲ್ಲ.
3: ಸ್ಕೂಲ್ ಇತ್ತ ಅವಾಗ?
4: ಸ್ಕೂಲ್ ಇತ್ತು ಅಂದ್ರೆ ಬಡಸ್ತಾನ ಅವಾಗ ಓದ ಅಂತದ್ದು ಏನು ಇತ್ತಿಲ್ಲ. ಕೂಲಿಗೆ ಇಬೇಕು, ಜೀವನ ಮಾಡ್ಬೇಕು ಅನ್ನೋದು ಕಷ್ಟ ಇತ್ತು.
3: ಚಿಕ್ಕ ವಯಸ್ಸಿನಿಂದ ಕೂಲಿ ಮಾಡ್ತಿದ್ರ?
4: 7 ವರ್ಷದಿಂದ ಕೂಲಿ ಅಂದ್ರೆ ಜಮೀನ್ ಕೆಲ್ಸಕ್ಕೆ ಹೋಗಬೇಕು, ಕಳೆ ಕೀಳ್ಬೇಕು, ಗೊಬ್ಬರ ಹಾಕ್ಬೇಕು, ಹೊಗೆ ಸೊಪ್ಪು ಮುರಿಬೇಕು, ಸಣ್ಣ ಕೆಲಸ ಎಲ್ಲ ಜಮೀನ್ದು ಕೆಲಸ ಮಾಡಕ್ ಹೋಯ್ತಿದ್ದು. ಒಂದು ಮಾಮೂಲಿ ಕೂಲಿ 2 ರೂಪಾಯಿ, 1.5 ರೂಪಾಯಿ, 2.5 ರೂಪಾಯಿ. ಆಮೇಲೆ ಆಯ್ತು ಪ್ರಸ್ಟ್, 1.5 ರೂಪಾಯಿ ಇತ್ತು. ಆಮೇಲಿಂದ 2, ಆಮೇಲಿಂದ 2.5, ಆಮೇಲೆ ಲಾಸ್ಟ್ಗೆ 5 ರೂಪಾಯಿ. ಬೇಸಿಗೆಲೆಲ್ಲ ಹುಣಸೆಹಣ್ಣು ಬಡಿಯೋದು. ಒಂದು ಮಕ್ಕಳಿಗೆ 2.5 ರೂಪಾಯಿ ಅಂದರೆ ಒಂದು ಗುಡ್ಡೆ ಹುಣಸೆಹಣ್ಣು ಬರಿಬೋದ್ರೆ 6 ಗಂಟೆ, ಬೆಳಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 6 ಗಂಟೆಗೆ ಮುಗಿತಿತ್ತು. ಅಂದ್ರೆ ಅದು ಎದ್ದು ಓಡಾಡೋಂಗಿಲ್ಲ, ನಡೆಯೋಂಗಿಲ್ಲ, ಎಲ್ಲೂ ಆಚೆ ಈಚೆ ಹೋಗಂಗಿಲ್ಲ. ಈ ಹುಣಸೆಹಣ್ಣು ಮಾಡಬೇಕು, ಅಷ್ಟು ದುಡ್ಡು ದುಡಿಬೇಕಾದ್ರೆ.
3: ಮನೇಲಿ ಯಾರ್ಯಾರು ಇದ್ದೀರಿ ಅಮ್ಮ ನೀವು?
4: ಇವಾಗ ನನ್ನ ಮಗ, ಮೊಮ್ಮಕ್ಕಳು 3 ಜನ, ಸೊಸೆ, ನಾನು, ನಮ್ಮ ಅತ್ತೆಯರಿದ್ರು. ನಮ್ಮ ಅತ್ತೆ ತೀರೋದಕ್ಕೆ 6 ತಿಂಗಳಾಯಿತು. 6 ಜನ ಇದ್ದೀವಿ.
3: ಮನೆಯವ್ರ ಹೆಸರೇನು?
4: ಲೇಟ್ ವೆಂಕಟನಾಯಕ. ಅವ್ರು ತೀರೋಗಿ 28 ವರ್ಷ ಆಯಿತು ಮೇಡಮ್. ಅವ್ರು ತೀರಿದಾಗ 40 ವರ್ಷ ವಯಸ್ಸಾಗಿತ್ತು ಅಷ್ಟೆ. ಅವ್ರಿಗೆ
3: ಈಗ ವಯಸ್ಸಾದ ಜೀವನ ಕಷ್ಟ ಅನಿಸ್ತಿದ್ಯಾ?
4: ಹೌದು, ಅವಾಗ ಕಷ್ಟ. ಮಕ್ಕಳು ಸಾಕ್ಬೇಕಾದ್ರೆ ಕಷ್ಟ ಅನ್ನಿಸ್ತು ಮೇಡಮ್. ದುಡಿಯೋರಿಲ್ಲ, ಮಕ್ಕಳಿಗೆ ಓದಿಸ್ಬೇಕಾಗಿತ್ತು. ನನ್ನ ಜೀವನದಲ್ಲಿ ನನ್ನ ಮಕ್ಕಳು ಓದಿಸ್ಬೇಕು ಅಂತ ಜ್ಞಾನ ಬಂತು ನನಗೆ. ಅಂದ್ರೆ ದೊಡ್ಡ ದೊಡ್ಡವ್ರು ಓದಿಸ್ತಿದ್ರಲ್ಲ, ನಾವು ಬಡವರಾದ್ರೂ ಪರವಾಗಿಲ್ಲ, ಮಕ್ಕಳನ್ನ ಓದಿಸ್ಬೇಕು, ಜೀವನದಲ್ಲಿ ಮುಂದೆ ಕಷ್ಟ ಇರುತ್ತೆ ಅಂತ ಓದಿಸ್ತೀವಿ 3 ಗಂಡು ಮಕ್ಕಳಿಗೂ. ಈಗ ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಓದುಗಾರಿಕೆ ಕೈಲಾದ ಜೀವನ ಮಾಡ್ತಾವ್ರೆ.
3: ಏನು ಓದಿಸಿದ್ರಿ ಮಕ್ಕಳಿಗೆ?
4: ಒಬ್ಬನು ಸೆಕೆಂಡರು, ಒಬ್ಬನು 9ನೇ ಕ್ಲಾಸ್. ಅವನು ಓದ್ಲಿಲ್ಲ, ನಾನು ಓದೋಕ್ಕೆ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟ. ಇನ್ನೊಬ್ರು ಲಾಸ್ಟ್ನವನು ಡಿಗ್ರಿ ಡಿಗ್ರಿ ಮಾಡಿ.
3: ಈಗ ಚಿಕ್ಕ ವಯಸ್ಸಿನಿಂದಾನೇ ಕೂಲಿ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರಲ್ಲ, ಆವಾಗ ಎಷ್ಟು ಕಷ್ಟ ಇರ್ತಿದ್ದು ಜೀವನ
4: ಅಂದ್ರೆ? ಬೆಳಗ್ಗೆ ನಾವು ಮಕ್ಕಳ ಜೀವನ ಎಲ್ಲ ಬಟ್ಟೆ ಒಗೆದು ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಕಾಲೇಜಿಗೆ ಕಳಿಸ್ಬಿಟ್ಟು ಇಸ್ಕೂಲ್ ಕಳಿಸಿ ನಮಗೂ ರಾಗಿ ಬೀಸಿ ಒಂದು ಮುದ್ದೆ ಮಾಡಿ ಅವ್ರಿಗೆ ಬೇರೆ ಅನ್ನ ಮಾಡಿಕೊಂಡು ಬಾಕ್ಸ್ಗೂ ಹಾಕ್ಕೊಂಡು ನಾವು ಕೂಲಿಗೆ 8 ಗಂಟೆ ಕೂಲಿಗೆ ಹೋಗೋದ್ರೆ ಜೀವನ ತುಂಬ ಹಿಂಸೆಲೇ ಇತ್ತು ಮೇಡಮ್.

0: ಟೈಮ್ ಆದ್ರೇನು ಕೂಲಿ ಕೆಲ್ಸಕ್ಕೆ ಕರಿತಿದ್ದಿಲ್ಲ, ಅಂದ್ರೆ ಕರೆಕ್ಟ್ ಟೈಮ್ಗೆ ಹೋದ್ರೆ ಕೂಲಿಗೆ ಕರ್ಕೋತಿದ್ರು. ಕೂಲಿ ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕೆ 4 ಗಂಟೆಲಿ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆ ಅದಕ್ಕೆ ಇವ್ರನ್ನು ಕಳಿಸ್ಬಿಟ್ಟು ನಾನು ಕೂಲಿ ಕೆಲ್ಸಕ್ಕೆ ಹೋಯ್ತಿದ್ದೆ.
1: ಏನೇನು ಕೂಲಿ ಮಾಡ್ತಿದ್ರಿ ಅಮ್ಮ?
0: ಕೂಲಿ ಅಂದ್ರೆ ಕಳೆ ಕೀಳೋದು, ಜೋಳ ಮುರಿಯಕ್ಕೆ ಹೋಗೋದು, ಹೊಗೆ ಸೊಪ್ಪು ಮುರಿಯೋದು, ಹತ್ತಿ ಬಿಡಿಸೋದು, ಬೇಸಿಗೆಲೆಲ್ಲ ಇಟ್ಕೆ ಕುಯ್ಯೋದು, ಗೂಡು ಜೋಡ್ಸಕ್ಕೆ ಹೋಗೋದು, ಅದೆಲ್ಲ ಮಾಡಿದೆ ಅಂದ್ರೆ ಹೆಂಗಸರು ಕೂಲಿ ಸಾಲಲ್ಲ, ಮಕ್ಳ ಜೀವನಕ್ಕಾಗಲ್ಲ, ಅವ್ರಿಗೆ ಓದುಗಾರಿಕೆಗೆ ಪೆನ್ನು ಪುಸ್ತಕ ಬಟ್ಟೆ ತಗೋಬೇಕು, ಹಾಗೆಲ್ಲ ಏನು ಸರ್ಕಾರದ ಜೀವನ ಇತ್ತಿಲ್ಲ, ಎಲ್ಲ ನಾವೇ ಮಾಡ್ತೀವಿ. ಆ ಹಿಂಸೆಯಿಂದ ನನಗೆ ಸಣ್ಣ ಕೆಲಸದಲ್ಲಿ ಕೂಲಿ ಸಾಲಲ್ಲ ಅಂದ್ಬಿಟ್ಟು ಗಂಡಸರ ಕೆಲಸಕ್ಕೆ ಹೋಯ್ತಿದ್ದೆ.
1: ಎಷ್ಟು ಕೊಡ್ತಿದ್ರು ಕೂಲಿನ?
0: ಆವಾಗ ಗಂಡಸರ್ಗೆ 200 ರೂಪಾಯಿ, ಹೆಂಗಸರ್ಗೆ 50.
1: ಈಗ ನೀವು 2.5 ರೂಪಾಯಿಲೆಲ್ಲ ಜೀವನ ಮಾಡ್ಕೊಂಡು ಬಂದಿದ್ರಿ ಅಂತ ಹೇಳಿದ್ರೆ, ಆಗ ಹೇಗಿತ್ತು ಜೀವನ
0: ಅಂದ್ರೆ? ಜೀವನ ಅದು ಎಷ್ಟೇ ಕಷ್ಟ ಇದ್ರು ಒಂದು ಅರ್ಧ ಹೊಟ್ಟೆ ಉಣ್ಕೋತಿದ್ರು ಅದು ನೆಮ್ಮದಿ ಇರ್ತಿತ್ತು. ಹೊಟ್ಟೆ ತುಂಬ ಊಟ ಇಲ್ಲ ಅಂತ ಏನು ಯೋಚನೆ ಮಾಡ್ತಿತ್ತಿಲ್ಲ, ಅಂದ್ರೆ ಜಲಮದಲ್ಲಿ ನೆಮ್ಮದಿ ಯೋಚನೆ ಇತ್ತಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದ, ಹೊಟ್ಟೆ ತುಂಬಲಿಲ್ಲ ಅಂದ್ರೂ ನಿದ್ದೆ ಬರ್ತಿತ್ತು ಆವಾಗ. ಈಗ ಹೊಟ್ಟೆ ತುಂಬ ಉಂಡ್ರು ಯೋಚನೆ ಹೋಗಲ್ಲ ಜೀವನದಲ್ಲಿ. ಈಗ ಯೋಚನೆ ಸಾಲ, ಸಾಲದ ಕೊರತೆ ಜಾಸ್ತಿ. ಯಾವುದು ಈಗ ಒಲೆಯಲ್ಲಿ ಸೌದೆ ಹಾಕೊಂಡು ಅಡುಗೆ ಮಾಡ್ಕೋತಿದ್ದೋ, ಈಗ 1 ತಿಂಗಳಿಗೆ 2 ಗ್ಯಾಸ್ ಬೇಕು ನಮ್ಮ ಮನೇಲಿ, 1 ಗ್ಯಾಸ್ ಸಾಲಲ್ಲ, 15 ಜನಕ್ಕೆ 1 ಗ್ಯಾಸ್, 1 ತಿಂಗಳಿಗೆ 2000 ರೂಪಾಯಿ ಗ್ಯಾಸ್ಗೆ ಬೇಕು. ಇನ್ನು ಬಾಕಿದು 7 ಆಳು ಸಂಸಾರ 6 ಆಳು ಸಂಸಾರ ಮಾಡ್ಬೇಕಂದ್ರೆ ಎಲ್ಲ ಕೊಂಡ್ಬೇಕು, ಜಮೀನು ಬೆಳೆಯೋದು ಬೆಳೀತೀವಿ ಬಾಕಿದ್ ಕೊಂಡ್ಬೇಕು, ಅದರಿಂದ ಹಿಂಸೆ ಜಾಸ್ತಿ. ಹೊಲ ಉಳುಮೆ ಮಾಡೋಕ್ಕೆ ಟ್ಯಾಕ್ಟ್ರು, ಈಗ ಕಡಿಮೆ ಚಾರ್ಜಲ್ಲಿ ಟ್ಯಾಕ್ಟ್ರು ಉಳಲ್ಲ, 1000 ರೂಪಾಯಿ.
1: ಹೇಗೆ ಜಮೀನು ಮಾಡ್ತಿದ್ರಿ?
0: ಆಗ ಉಳುಮೆ ಇತ್ತು, ಏರ್ ಕಟ್ಕೋತಿದ್ರು ಗಣಸ್ಗಳು ಉಳ್ತಿದ್ರು. ಆಗ ಸಾಲ, ಈಗ 1 ಗಂಟೆ ಕೆಲಸ, ಈಗ ಟ್ಯಾಕ್ಟ್ರ್ 1 ಗಂಟೆ ಉಳಿದ ಅವ್ರು 1 ಮಧ್ಯಾಹ್ನ ಉತ್ಕೋತಿದ್ರು, 1 ಮಧ್ಯಾಹ್ನ ಏರ್ ಕಟ್ಕೊಂಡ್ರೆ ಉಳುಮೆ ಕೆಲಸ ಆಗೋಯ್ತಿದ್ರು. ಈಗ ಅಷ್ಟು ಕೆಲಸಕ್ಕೆ 2000 3000 ಕೊಡಬೇಕು ಟ್ಯಾಕ್ಟ್ರ್ ಅವ್ರಿಗೆ. ಈಗ
1: ಅಂದ್ರೆ ತುಂಬಾ ಶ್ರಮ ಜೀವನ. ಈಗ 1.5 ರೂಪಾಯಿ 2 ರೂಪಾಯಿಲಿ ಸಾಮಾನುಗಳೆಲ್ಲ ಬರ್ತಿದ್ವ, ಜೀವನ ಸಾಕ್ತಿತ್ತ?
0: ಆಗ 15 ಪೈಸಾ ಒಂದು ಹಚ್ಚ ಬೆಲ್ಲ, 5 ಪೈಸಾ ಕೊಟ್ರೆ 1 ಟೀ ಸೊಪ್ಪು, ಒಂದಷ್ಟು ಬೆಲ್ಲ 1 ಟೀ ಸೊಪ್ ಅಂದ್ರೆ 20 ಪೈಸೆಗೆ ಒಂದು ಹತ್ತನ್ ಟೀ ಆಗೋಯ್ತಿದ್ರು. ಅವಾಗ ಬೇಕು ಅಂದವ್ರು ಒಂದು 10 ಪೈಸೆಗೆ ಹಾಲು ಬಿಡಿಸ್ಕೊಂಡು ಕುಡಿತಿದ್ರು, ಬೇಡ ಅಂದವ್ರು ಡಿಕಾಸ್ನೇ ಕುಡ್ಕೋತಿದ್ರು. ಈಗ ಹಂಗಲ್ವಲ್ಲ, ಒಂದು ಪಿಂಡಿ ಬೆಲ್ಲ ತರಬೇಕಂದ್ರೆ 350 ರೂಪಾಯಿ ಬೇಕು. ಈಗ 50 ಬೆಲ್ಲಕ್ಕೆ 350 ರೂಪಾಯಿ ಬೇಕು, 8 ರೂಪಾಯಿ 9 ರೂಪಾಯಿ ಒಂದಷ್ಟು ಬೆಲ್ಲ. ಆಗ 15 ಪೈಸೆಗೆ ಒಂದು 10 ಬೆಲ್ಲ ಅಂದರೆ ಈಗ 15 ರೂಪಾಯಿ ಆಯ್ತಾ ಕೂತದ ಅಲ್ವಾ? ಇನ್ನು ಎಲ್ಲಿ ಜನ್ಮ ನೆಮ್ಮದಿ ಸಿಗ್ತದೋ?
1: ರಾಗಿ ಅಕ್ಕಿ ಎಲ್ಲ ಸಿಗ್ತಿದ್ವ
0: ಆವಾಗ, ಬೆಳ್ಕೋತಿದ್ದೋ ನಾವು, ರಾಗಿ ಬೆಳೀತಿದ್ದೋ, ಕನ್ನಲ್ ಭತ್ತ ಬೆಳೀತಿದ್ದೋ, ನವಣೆ ಬೆಳೀತಿದ್ದೋ, ಇನ್ನೊಂದು ಗದ್ದೆ ಭತ್ತ ಸಣ್ಣ ಭತ್ತ ಅದನ್ನ ಬೆಳೀತಿದ್ದೋ, ಎಲ್ಲ ಬೆಳ್ಕೋತಿದ್ದೋ. ಕಾಳು, ಅವರೆಕಾಳು, ಹುಳ್ಳಿ ಕಾಳು, ಹೆಸರು ಕಾಳು, ತಡ್ನಿ ಕಾಳು, ಕಡಲೆಕಾಳು ಎಲ್ಲ ಬೆಳೀತಿದ್ದೋ, ಕೊತ್ತಂಬರಿ ಮೆಣಸಿ ಎಲ್ಲ ಬೆಳ್ಕೋತಿದ್ದೋ.
1: ಆಗೇನು ರಾಸಾಯನಿಕ ಗೊಬ್ಬರಗಳು ಬೆಳೆಸ್ತಿರ್ಲಿಲ್ಲ?
0: ಹಾ, ಆಗಿಲ್ಲ, ಮಾಮೂಲಿ ದನಿನ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕಿದ್ರೆ ಬೆಳೆ ಅಷ್ಟು ಚೆನ್ನಾಗೇ ಬರ್ತಿತ್ತು. ಈಗ ನೋಡಿ, ತಿಪ್ಪೆ ಗೊಬ್ಬರ ಹಾಕಿದ್ರು ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು, ಔಷಧಿ ಹೊಡಿನಿಲ್ಲ ಅಂದ್ರೆ ಬೆಳೆನೇ ಬೆಳೀತಾ ಇಲ್ಲ, ಬರೀ ಎಲ್ಲ ಚೋಟರ್ ಕಟ್ಕೋತಾವ, ಫಸ್ಲೇ ಬರಲ್ಲ.
1: ಬೆಳೀತಿದ್ರಿ?
0: ಅವಾಗ ಏನು ಇರಲಿಲ್ಲ, ಬರೀ ದನಿನ ಗೊಬ್ಬರ ಹಾಕಿದ್ರೆ ಸಾಕಾಯ್ತಿತ್ತು, ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತಿತ್ತು ಬೆಳೆ. ಈಗೆಲ್ಲ ಜಮೀನಿಗೆ ಎಲ್ಲ ಕಳೆನಾಶಕ ಹೊಡೆದು ಜಮೀನು ಸಾರಾಂಶ ಎಲ್ಲ ಸುಟ್ಟೋಗೋದು, ಏನು ಹಾಕಿದ್ರು ಮುಂದೆ ಬರಲ್ಲ, ಏನಾದರೂ ರಾಸಾಯನಿಕ ಗೊಬ್ಬರ ಹಾಕಿದ್ಮೇಲೆ ಬೆಳೆ ಬರಬೇಕಾದ್ರೆ.
1: ಈಗ ಅಷ್ಟೆಲ್ಲ ಬೆಳೆಗಳನ್ನು ಬೆಳ್ಕೋತಿದ್ರಲ್ಲ, ಮನೆಗೂ ಇಟ್ಕೋತಿದ್ರ, ಮಾರುಕಟ್ಟೆಗೆ ಮಾರ್ತಿದ್ರ?
0: ಮಾರುಕಟ್ಟೆಗೆ ಮಾರ್ತಿದ್ದು ಅಂದರೆ ಅಷ್ಟು ದೂರದ ಮಾರುಕಟ್ಟೆ ಗೊತ್ತಿಲ್ವಲ್ಲ ಮೇಡಮ್, ಆಗ ರಾಗಿಗೆ ಮಾರ್ತಿದ್ದಿಲ್ಲ, ಭತ್ತನೂ ಮಾರ್ತಿದ್ದಿಲ್ಲ. ಈ ಕಾಳು ಕಡ್ಡಿ ಜಾಸ್ತಿಯಾಗಿ ಏನು ಬೆಳೀತಿದ್ದು ಮೈಸೂರು ನೋಡಿರೋರು ಮಾರ್ಕೆಟ್ಗೆ ತಗೋಯ್ತಿದ್ರು, ಬಾಕಿಯವರು ಮನೆಗೆ ಬಳಸ್ಕೋತಿದ್ರು.
1: ಅಷ್ಟು ಒಂದು ದವಸ ಧಾನ್ಯಗಳನ್ನ ಮನೆ ಬಳಕೆಗೆ ಇಟ್ಕೋತಿದ್ರು,
0: ಬರ್ಬೇಕಲ್ಲ ಇಟ್ಕೋತಿದ್ರು.
1: ಅಂದ್ರೆ ಜಮೀನ್ ಮಾಡ್ಬೇಕಾದ್ರೆ ನೇಗಿಲು ಎತ್ತುವಂಗಳನ್ನ ಬಳಕೆ ಮಾಡ್ಕೋತಿದ್ರಲ್ಲ, ನವಣೆ ಸಜ್ಜೆ ಆತರ ಬಳಸ್ತಿರ್ಲಿಲ್ವಾ ನೀವು? ಬೆಳ್ಕೋತಿದ್ದೋ
0: ಅದನ್ನ ಬಳಸ್ತಿದ್ದೋ ಅಂದ್ರೆ ನವಣೆ ಒಳ್ಳೆಲ್ಲ ಹಾಕೋ ಕುಟ್ಬೇಕು, ರಾಗಿ ಕಲ್ಲಲ್ಲಿ ಹೊಡೆದ್ಬಿಟ್ಟು ಕೇರ್ಬಿಟ್ಟು ಇನ್ನೊಂದ್ ಮೈ ಅದು ಚಕ್ಕೆ ಇರ್ತಿತ್ತು, ಅದನ್ನ ಒಳ್ಳಗ ಹಾಕೊಂಡು ಕುಟಿದ್ರೆ ಕುಂಬಿಟ್ರೆ ಒಳೆ ಅರ್ಶನದೊಳಗೆ ಚೆನ್ನಾಗಾಯ್ತಿತ್ತು ಅಕ್ಕಿ. ಹಾ, ಅಕ್ಕಿ ಅನ್ನ ಮಾಡಿಬಿಟ್ಟು ಮೊಸರು ಮಾಡಿಬಿಟ್ಟು ಮೊಸರು ಅಗ್ರಣೆ ಮಾಡಿಬಿಟ್ರೆ ಅದೇ ಊಟ ಚೆನ್ನಾಗಿರ್ತಿತ್ತು.
1: ಇತ್ತೀಚಿನ ದಿನಗಳಲ್ಲಿ ಅವು ಬಳಕೆನೇ ಕಡಿಮೆ ಆಗ್ಬಿಟ್ಟು ಯಾರು ಬೆಳೀತಾನೆ ಇಲ್ಲ, ಹೇಗನ್ಸುತ್ತೆ?
0: ಈಗ ನಮ್ಗೆ ಅವತ್ತು ಉಂಡಿ ತಿಂದಿರೋರ್ಗೆ ಈಗಿನ ಊಟ ಈಗಿನ ಬಳಕೆ ನಮ್ಗೆ ಆಯ್ತಾ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ಅಂದರೂ ನಾವು ಸ್ವಲ್ಪ ಕಾಡಳಿಲಿವಿ, ಅದಕ್ಕೆ ನಮ್ಗೆ ಬಳಸ್ಕೊತಾ ಇಲ್ಲ ಸಿಟಿಲಿರೋರ್ಗೆ ಹಿಂಸೆ.
1: ದವಸ ಧಾನ್ಯಗಳು ಅಷ್ಟೇ ಯಥೇಚ್ಛವಾಗಿ ಸಿಗ್ತಿತ್ತು, ಆರೋಗ್ಯನ ತುಂಬ ಇರ್ತಿತ್ತು. ಈ ನಿಟ್ಟಿನಲ್ಲಿ ಈಗ ಬೆಳೆದಂಥ ದವಸ ಧಾನ್ಯಗಳನ್ನು

0: ನಾಶಕ್ಕಿಲ್ಲದೆ ಮನ ಬೆಳಕಿಗೆ ಅಂದ್ರೆ ಸ್ವಾಸ್ಥ್ಯವಾಗಿ ಬೆಳ್ಕೊಂಡು ಊಟ ಮಾಡಿದ್ವಿ. ಹೇಗಿತ್ತು ಅದ್ರ ರುಚಿ?
1: ಅದ್ರ ರುಚಿ ಚೆನ್ನಾಗಿತ್ತು ಮೇಡಮ್. ಆಗ ಬರೀ ಉಪ್ಪಾಕಿ ರೊಟ್ಟಿ ಸುಟ್ಬಿಟ್ರು ಅಷ್ಟು ಚೆನ್ನಾಗೇ ಇರ್ತಿತ್ತು ರೊಟ್ಟಿ. ಈಗ ಏನು ರೊಟ್ಟಿ ಚೆನ್ನಾಗಿದ್ದು, ಎಲ್ಲ ಮಿಷಿನಲ್ಲಿ ಸಾರಾಂಶ ಎಲ್ಲ ಹೇಳ್ಕೊತದ ಕರೆಂಟು. ಹಸಿಟ್ಟು ಮಿಲ್ ಮಾಡಿಸ್ತೀವಿ, ಏನು ಸಾರಾಂಶ ಇರ್ತದ? ಇರಲ್ಲ.
0: ಆಗೆಲ್ಲ ಯಂತ್ರಗಳೇ ಇರಲಿಲ್ಲ ಅಂತ ಹೇಳ್ತಿದ್ರಿ. ಈ ಭತ್ತ ಅಕ್ಕಿಯನ್ನೆಲ್ಲ ತಗೋಬೇಕು ಅಂದ್ರೆ ಯಾವ ಥರ ತಗೋತಿದ್ರಿ?
1: ಭತ್ತನ ಕುಡ್ತಿದೋ ದೊಡ್ಡ ಮಿಷಿನು ಅಂತ ಎಲ್ಲೋ ವರ್ಷಕ್ಕೆ 6 ತಿಂಗಳಿಗೆ ದೊಡ್ಡವರು ತಗೋ ಹಾಕ್ಕೋತಿದ್ರು ಮಿಷಿನ್ಗೆ. ಬಡವ್ರು ಏನು ಮಾಡ್ತಿದ್ರು, ಒಳ್ಳಲ್ಲಿ ಕೂತ್ಕೋತಿದ್ದೋ, ಒಳ್ಳಲ್ಲಿ ಒನಕೆಯಿಂದ ಕುಟ್ಟಿ ಅನ್ನ ಮಾಡ್ಕೋತಿದ್ದೆ. ಒಂದು 10 ಗೆ 2 ಸೇರು 3 ಸೇರು ಕುಟ್ಕೊಂಡು ಅನ್ನ ಮಾಡ್ಕೊಂಡು
0: ಪ್ರತಿನಿತ್ಯ ಮಾಡ್ಬೇಕಿತ್ತು ಅದೇ ಥರ.
1: ಹೌದು, ಬೇಕು ಅಂದ್ರೆ ಪ್ರತಿನಿತ್ಯ ಮಾಡಬೇಕು. ಇಲ್ಲ ನಮ್ಗೆ ಜಮೀನಲ್ಲಿ ಕೆಲಸ ಇಲ್ಲ ಇವತ್ತು ಅಂದ್ರೆ ಒಂದು 10 ಸೇರು 20 ಸೇರು ಒಂದಿಬ್ರು 3 ಆಳು ಕೂತ್ಕೊಂಡು ಕುಟ್ಕೊಂಡು ಕೇರ್ಕೊಂಡು ಮಡಿಕೋತಿದ್ದೆ. ಕೆಲಸ ಇವತ್ತು ಜಮೀನಲ್ಲಿ ಕೆಲಸ ಇಲ್ಲ ಅಂದಾಗ ಮನೆ ಕೆಲಸ ಮಾಡ್ಕೋತಿದ್ದೆ. ಜಮೀನು ಕೆಲಸಕ್ಕೆ ಹೋದಾಗ ಬೇಕಲ್ಲ ನಮ್ಗೆ ಅಂದ್ಬಿಟ್ಟು, ಕೆಲಸ ಇದ್ದ ದಿನಕ್ಕೆ ಅವತ್ತಿಂದ ಅವತ್ತೇ ಮಾಡಿಕೊಂಡು ಜಮೀನು ಕೆಲಸಕ್ಕೆ ಹೋಯ್ತಿದ್ದೆ.

0: ಆಗೆಲ್ಲ ಅಡಿಗೆ ಮಾಡೋಕ್ಕೆ ಸೌದೆ ಬಳಸ್ತಿದ್ರು, ಮಿಕ್ಸಿ ಇರಲಿಲ್ಲ, ಒಳ್ಳೆಲ್ಲವಾಗ ನೀರು ತರಬೇಕಿತ್ತು. ಈ ನಿಟ್ಟಲ್ಲಿ ಹೆಂಗಿತ್ತು ಆ ಜೀವನ?
1: ಆ ಜೀವನನೇ ಚೆನ್ನಾಗಿತ್ತು. ಆಗ ನಮ್ಗೆ ಅದನ್ನೆಲ್ಲ ಮಾಡ್ಕೋತಿದ್ದೋ ಅಂದ್ರೆ ಆರೋಗ್ಯ, ನಾವು ಕೆಲಸ ಮಾಡಿದ್ರು ನಮ್ಗೆ ಸಾಕಾಯ್ತಿತ್ತಿಲ್ಲ, ಆರೋಗ್ಯ ಚೆನ್ನಾಗಿರ್ತಿತ್ತಲ್ಲ, ಇನ್ನೊಂದು ಗೇ ಇರ್ತೀವಿ ಅನ್ನೋದು ಶಕ್ತಿ ಇತ್ತು. ಈಗ ಇದೆಲ್ಲ ಕೂತ್ಕೊಂಡ್ರು ಶಕ್ತಿ ಕಡಿಮೆನೇ. ಈಗ ಅದೆಲ್ಲ ಕೂತಿದ್ದ ಕೊಂಡ್ಕೊ ಹೋದ್ರು ಈಗ ಅಷ್ಟು ಕೆಲಸ ಮಾಡೋ ಅಂದ್ರೆ ಆಯ್ತಾ ಇಲ್ಲ. ಆಗಿನ ಊಟದಲ್ಲಿ ನಾವು ಎಷ್ಟೇ ಬೆಳಗಾನ ಸಾಯಂಕಾಲ ಗಂಟೆ
0: ಕೆಲಸ ಮಾಡ್ತಿದ್ರಿ ಪ್ರತಿನಿತ್ಯ?
1: ಅಂದ್ರೆ 4 ಗಂಟೆಯಲ್ಲಿ 3 ಗಂಟೆಯಲ್ಲಿ ಇದ್ರೆ ಒಂದು 5 ಸೇರು 6 ಸೇರು ರಾಗಿ ಬೀಸ್ಕೊತಿದ್ದೋ, ಅಕ್ಕಿ ಕುಟ್ಕೋತಿದ್ದೋ, 6 ಗಂಟೆಗೆ ಹೋಗಿ ಹೊಳೆಯಲ್ಲಿಯೋ ಬಾವಿಲಿಯೋ ನೀರು ಸೇಕೋ ಬತ್ತಿದ್ದೋ ಬೋರ್ಗ. ಆಮೇಲೆ ಬೋರ್ಗಲ್ ಬತ್ತು, ಮೊದ್ಲು ಬೋರ್ಗಲ್ ಇತ್ತಿಲ್ಲ, ಆಮೇಲೆ ಬೋರ್ಗಲ್ ಬತ್ತು. 12 ಆಳು ಉದ್ದ ಬಾವಿಗಳವ ಇನ್ನುವ ಒಂದೊಂದು ಅಲ್ಲಿ ನಮ್ಮೂರಲ್ಲಿ ಒಂದದ ಮುಚ್ಚಿಲ್ಲ ಇನ್ನು. ಅಂತೆ ಬಾವಿಲಿ ಸೇಕೋ ಬರಬೇಕು ನೀರು, ಜನ ಸೇರ್ಕೊಂಡ್ರೆ ನೀರು ಸೇಕ್ ದಾರಿ ಸಿಕ್ಕಲ್ಲ ಅಂದ್ಬಿಟ್ಟು ಜಲ್ದಿ ಹೋಗಿ 3 ಚೌರಿಗೆ ಹಿಡಿಯ ಹಂಡೆ ಹೊತ್ಕೊಂಡು ಕಂಕ್ಲಲ್ಲಿ 1 ಚೌರಿಗೆ ಹೊತ್ಕೊಂಡು 7 ಸತಿ ಹೊತ್ಬಿಟ್ರೆ 8 ಚೌರಿಗೆ ನೀರು ಮನೆಗೆ ಸಾಕು. ಒಂದು ಸಾರಿಗೆ 4 ಚೌರಿಗೆ ನೀರು, 2 ಸಾರಿ ಬಂದರೆ 8 ಚೌರಿಗೆ ನೀರು ಸಾಕು ಒಂದು ಮನೆಗೆ. ಸ್ನಾನ ಮಾಡಬೇಕು ಅಂದರೆ ಹೆಬ್ಬಳ್ಕೊಂಡು ಹೋಗ್ತಿದ್ದು, ಒಂದು ಮಣ್ಣು ಮಡಿಕೆನೋ ಇಲ್ಲ ಹಂಡೆನೋ ಇಲ್ಲ ಸಿಲ್ವಾರ್ ಪಾತ್ರೆನೋ ತೊಗೊಂಡು ಬಟ್ಟೆ ಬರೀ ಸೋಪು. ಆಗ ಇದ್ದಿತ್ತಿಲ್ವಲ್ಲ ಯಾವುದು ಸಾಂಪ್ ಗಿಂಪಿಲ್ಲ, ಬಟ್ಟೆ ಸೋಪ್ ಇತ್ತು. ಆಗ ಬಟ್ಟೆ ಸೋಪು ತಲೆಗೆ ಹಾಕಕ್ಕೆ ಅದನ್ನೇ ಹಾಕ್ತಿದ್ದು, ಬಿಲ್ಪತ್ರೆ ಹಣ್ಣು ಅದನ್ನ ಬೆಂಕಿ ಹಾಕಿ ಸುಟ್ಬಿಟ್ರೆ ಗಮ್ ಅಂತಿತ್ತು. ಅದು ಅದನ್ನ ಕಲಸ್ಬಿಟ್ಟು ಬಿಸಿನೀರಲ್ಲಿ ತಲೆಗೆ ಹಾಕೋ, ತಲೆಗೆ ಉಜ್ಜಿಬಿಟ್ರೆ ಒಂಚೂರು ಕೊಳೆ ಇರ್ತಿದ್ದಿಲ್ಲ, ತಲೆ ಸಿಟ್ಟು ಉದ್ದ ಇರ್ತಿತ್ತು ನಮ್ಮದು, ಹೊಡೆದು ಹೊಡೆದು ತಲೆ ಎಲ್ಲ ಹಿಂಗೆ ಹಿಡ್ದದ್ದು. ಆಗ ಹಾಕಿದ್ರು ಈಗ 5 ವರ್ಷ ಮಕ್ಕಳ ತಲೆಯಲ್ಲೂ ಬರೀ ನರಾನೇ ಬಂದ್ಕೊಂಡವ.
0: ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿದ್ರೆ
1: ಅದೇ ಜಾಸ್ತಿ, 3 ಗಂಟೆ 3:30 ಹೇಳ್ಬೇಕು. ಎಲ್ಲಿ 1 ಅವರ್ 2 ಅವರ್ ನಿದ್ದೆ ಮಾಡೋದೆ ಕಷ್ಟ. ಇಲ್ಲಿ ರಾಗಿ ಬೀಸ್ಬಿಟ್ಟು 12 ಗಂಟೆ ಮನಿಕೊಂಡ್ರೆ ತಿರ್ಯಾಕು 3 ಗಂಟೆಗೆ ಹೇಳ್ಬೇಕು. ಇಲ್ಲಿ ಮನೆ ಕೆಲಸ ತಿರಲ್ವಲ್ಲ, ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲರ ಮುಂಚೆ ಜಮೀನಿಗೆಯೋ ಕೂಲಿಗೆಯೋ ಎಲ್ಲಗಾರ ಹೋಗು. ಅಂದ್ರೆ ನನ್ನ ಜೀವನದಲ್ಲಿ 6 ಗಂಟೆ ಮುಂಚೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದುಡ್ಡವ್ರ ಮನೆಗೆ ಹೋಗ್ಬೇಕು. ಏನಕ್ಕೆ ನಾನು ವ್ಯವಹಾರ ಮಾಡ್ತಿದ್ನಲ್ಲ, ಜಮೀನಿಗೆ ಬೆಳೆ ಬಿತ್ತನ ಯಾವುದು ಬೇಕಲ್ವ ನಮ್ಗೆ. ಆ ಗೌಡಪ್ಪ ಎದ್ದು 5:30 ಎದ್ರೆ ಅವನು 6:30 ಹೊಟ್ಟೋಯ್ತಿದ್ದ ಅಂಗಡಿಗೆ. ಅದಕ್ಕೆ ಅವ್ನಿಗೆ 6 ಗಂಟೆಗೆ ಹೋಗ್ಬೇಕು, ನಾನು ತಳಾರ ಮಾಡ್ಕೊ ಹೋದ್ರೆ ಸಿಕ್ಕಲ್ವಲ್ಲ ನನ್ಗೆ. ಅಲ್ಲಿ ಹೋಗಿ ಅವ್ರನ್ನ ಕಾದವು, ನನಗೊಂದು 200 ರೂಪಾಯೋ 300 ರೂಪಾಯೋ ಮನೆ ಖರ್ಚಿಗೆಯೋ ಇಲ್ಲ ಇಂಥ ಬಿತ್ತನೆ ಬೇಕು ಅಂತ ಕೇಳಕ್ಕೆ ಕಾಯ್ಬೇಕು. ಅದರಿಂದ ನಾನು 6 ಗಂಟೆಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಲ್ಲಿ ಹೋಗಿ ಬರಬೇಕಾದ್ರೆ 8 ಗಂಟೆ ಆಯ್ತಿತ್ತು. ಕೇಳ್ಬಿಟ್ಟು ನಡ್ಕೊಬಿಡ್ಬೇಕಲ್ಲ ತಿಂದಿದ್ದೀನಿ. ಆಮೇಲೆ ಬಂದು ಮಕ್ಕಳಿಗೆ ಊಟ ಕೊಟ್ಟು,
0: ಅಮ್ಮ ಈಗ ತಾನೇ ಹೇಳ್ತೀರಿ ನಾನು ಆರಂಭ ಕೆಲಸ ಮಾಡ್ತೀನಿ ಅಂತ, ಅಂದ್ರೆ ಜಮೀನ್ ಕೆಲಸ ಮಾಡ್ತೀನಿ. ಸತತವಾಗಿ 8 ವರ್ಷದಿಂದ ಜಮೀನ್ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ.
1: ಹೌದು, ನಾನು ಹುಟ್ಟು ತೊಟ್ಟಿಂದ ಈಗ 65 ವರ್ಷದಿಂದ ಒಂದು 7 ವರ್ಷದಿಂದ ಮಾಡಿರೋ ಕೆಲಸ ಇನ್ನೂ ಮುಗ್ದಿಲ್ಲ, ಮಾಡ್ತಲೇ ಇವ್ ನೀನು ಇನ್ನೂ ಮಾಡ್ತಾ ಇದ್ದೀನಿ.
0: ಏನೇನ್ ಬೆಳೆ ಬೆಳಿತಿದ್ರಿ ನೀವು ಇವಾಗ? ಇವಾಗ ಬೆಳೀತಾ ಇದ್ರ ನೀವು?
1: ಇವಾಗ ಬೆಳೆದೇನು, ಬದ್ನೆ, ಮೆಣಸಿ, ತಮಟೆ ಹಣ್ಣು, ಸೊಪ್ಪು, ಮತ್ತೆ ಒಂದು ಸ್ವಲ್ಪ ಕಬ್ಬು ಹಾಕೊಂಡಿವಿ, ಜೋಳ ಹತ್ತಿ ಹಾಕಿಲ್ಲ, 5 ವರ್ಷ ಹತ್ತಿ ಹಾಕೋತಿದ್ದೋ, ಹೊಗೆ ಸೊಪ್ಪು.
0: ಇವಾಗ ಜಮೀನ್ ಮಾಡೋದು ಸುಲಭನ ಅಥವಾ ಅವಾಗ ಸುಲಭ ಇತ್ತ?
1: ಈಗ ಸುಲಭ ಇದ್ರು ಸಾಲ ಜಾಸ್ತಿ. ಆವಾಗ ಹಿಂಸೆ ಇತ್ತು ಅಂದ್ರೆ ಉಳುಮೆ ಕೆಲಸ ಮಾಡ್ಬೇಕು, ಸತ್ಯ ಆಯ್ಬೇಕು, ಕಳೆ ಕೀಳ್ಬೇಕು ಎಲ್ಲ ಇತ್ತು. ಈಗ ಸತ್ಯ ಆಗಿಲ್ಲ, ರೋಟ್ರ್ ಹೊಡೆದ್ರೆ ಸತ್ಯ ಎಲ್ಲ ಹೊಟ್ಟೋಯ್ತು, ಏರ್ ಉಳಂಗಿಲ್ಲ, ಟ್ರ್ಯಾಕ್ಟರ್ ಹೊಡಿಸ್ಕೊಂಡ್ರೆ ದುಡ್ಡು ಜಾಸ್ತಿ ಬೇಕು. ಈಗ ಏನೇ ಸಂಪಾದನೆ ಮಾಡಿದ್ರೆ ಎಲ್ಲ ಇಲ್ಲಿಗೆ ಹೋಯ್ತದೆಲ್ಲ, ಕೈಗೆ ಸಿಕ್ಕಲ್ವಲ್ಲ. ಆಗ ನಾವು ಕಷ್ಟಪಟ್ಟು ಮಾಡಿದ್ರೆ ಇವತ್ತು

0: ₹1,000 ಸಂಪಾದನೆ ಮಾಡೋದು. ಅವತ್ತು ₹1,000 ಅಂದರೆ ₹1,000 ಎಲ್ಲ ಒಂದು ವರ್ಷಕ್ಕೆ ದುಡಿಮೆ ಮಾಡಿದ್ದೀವಿ ಅಂತ ಒಂದು ಖುಷಿ ಇರ್ತಿತ್ತು.
1: ಹೀಗೆ ₹1,000 ತುಂಬ ಬೆಲೆ ಜಾಸ್ತಿ ಇತ್ತು.
0: ಅದು ₹1,000 ಮಾಡಿಕೊಂಡವರು ಅಳತೆಯಾಗಿ ಬಳಸೋರಾದ್ರೆ ಒಂದು ವರ್ಷ ಎಲ್ಲ ಬಳಸ್ತಿದ್ರು ಅವರು. ಒಂದು ವರ್ಷಕ್ಕೆ ಅವ್ರ ಜೀವನಕ್ಕೆ ₹1,000 ಸಾಕಾಯ್ತಿತ್ತು. ಈಗ ಬರೀ ₹1,000 ತಗೊಂಡು ಸಂತೆಗೆ ಹೋದ್ರೆ ಒಂದು ಅರ್ಧ ಬ್ಯಾಗ್ ಸಮಾತ್ ಬರಲ್ಲ. ಆಗ ನಡ್ಕೊಂಡು ಹೋದ್ರೆ ₹100 ತಗೋದ್ರೆ ನಾವು ದೀಪಾವಳಿ ಹಬ್ಬಕ್ಕೆ ಹೊರಬಾರದಷ್ಟು ಸಾಮಾನು ಮಡಿಕೊಂಡು ನಡ್ಕೊಂಡು ಹೊತ್ಕೊಬತ್ತಿದ್ದೆವು. ₹100 ಹಬ್ಬ ಸಾಮಾನು ಬಟ್ಟೆ ಮಕ್ಳಿಗೆ ಮನೆಗೆ ಏನೇನು ಬೇಕು ಎಲ್ಲ ಹೊತ್ಕೊಬಾರ್ದಾದ್ರೆ ₹100 ಒಂದು ದೊಡ್ಡ ಗೋಣಚೀಲ ಕಟ್ಬಿಟ್ಟು ಎತ್ಕೊಂಡು ಬತ್ತಿದ್ದೆವು. ಈಗ ಒಂದು ಬ್ಯಾಗು ಎತ್ಕೊಬರೋಕ್ಕಾಗಲ್ಲ.
1: ಆಗಿನ ಸಾಮಾನುಗಳ ಬೆಲೆ ಅಗ್ಗವಾಗಿರ್ತಿತ್ತು, ಎಲ್ಲವೂ ಸುಲಭವಾಗಿ ಸಿಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಅಮ್ಮ, ಆರೋಗ್ಯ ಅನ್ನೋದು ತುಂಬ ಯಥೇಚ್ಛವಾಗಿ ಗಟ್ಟುಮುಟ್ಟಿಯಾಗಿತ್ತು ಆ ಒಂದು ಕಾಲದಲ್ಲಿ. ಈ ನಿಟ್ಟಿನಲ್ಲಿ ಏನೇನು ತಿಂತಿದ್ರಿ ನೀವು?
0: ನಾವು ಬೆಳಗ್ಗೆ ತಂಗಳಿಟ್ಟು ಮೊಸರು, ಕನ್ನಲಕ್ಕಿ ಅನ್ನ ಮೊಸರು, ಕರ್ಲೆ ಸೊಪ್ಪು, ಮತ್ತು ಕಾಡು ಬಾಳೆಕಾಯಿ ಅಂತ ಸಿಕ್ತಿತ್ತು ಅದು, ಜಮೀನ್ ಸೊಪ್ಪು, ಸೀಗೆ ಸೊಪ್ಪು, ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು ಅವೆಲ್ಲ ತಿಂತೀವಿ ಬೆಳಗ್ಗೆ. ಈಗಲೂ ಅದ ಆದರೆ ಈ ಶುಂಠಿಯವರು ಎಲ್ಲ ಜಮೀನು ಗೊಬ್ಬರ ಹಾಕೋದ್ರಿಂದ ನಾವು ಬೇರೆಯವ್ರ ಜಮೀನಲ್ಲಿ ಸೊಪ್ಪು ಹುಯ್ಕೊಬರಲ್ಲ. ನೀವು ಔಷಧಿ ಹಾಕಿರ್ತಾರಲ್ಲ ಅಂದ್ಬಿಟ್ಟು ನಾವೇ ಸ್ವಲ್ಪ ಹುಯ್ಕೊಳ್ಳೋದು, ಸಾಂಬಾರು ಮಾಡ್ಕೊಳ್ಳೋದು.
1: ಸಾಕಷ್ಟು ರೀತಿಯ ಸೊಪ್ಪು ಆಗಿರ್ಬೋದು, ಒಂದು ಜಮೀನ್ ಆಧಾರಿತ ಪದಾರ್ಥಗಳನ್ನು ಯಥೇಚ್ಛವಾಗಿ ನೀವೇ ಬೆಳ್ಕೊಂಡು ತಿನ್ನೋದ್ರಿಂದ ಆರೋಗ್ಯನ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಆಹಾರ ಪದಾರ್ಥಗಳು ತಿಂದಾಗ ನಿಮ್ಗೆ ಅನಿಸುತ್ತೆ
0: ಅದು ರುಚಿ ಕಾಣಿಸಲ್ಲ ಮೇಡಮ್? ಅಂದ್ರೆ ಮೊದಲು ರುಚಿಗೂ ಈಗ ರುಚಿ ಇರಲ್ಲ, ಎಲ್ಲ ಜಮೀನಲ್ಲಿ ಗೊಬ್ಬರ ಹಾಕ್ತಿವಲ್ಲ ಆದ್ರಿಂದ ರುಚಿ ಇರಲ್ಲ.
1: ಮಡಿಕೆ ಬಳಕೆ ಮಾಡ್ಕೋತಿದ್ರಿ?
0: ಅಂದ್ರೆ ಮುದ್ದೆ ಮಾಡೋಕ್ಕೂ ಮಡಿಕೆ, ಸಾಂಬಾರು ಮಾಡೋಕ್ಕೂ ಮಡಿಕೆ, ನೀರು ಕುಡಿಯೋಕ್ಕೂ ಮಡಿಕೆ ಬಡಿಕೋತಿದ್ದೋ. ಬಿಸಿ ಆಯ್ತದ ನೀರು ಅಂದ್ಬಿಟ್ಟು ಈಗೆಲ್ಲ ಹಂಡೆ ಮತ್ತೆ ಪ್ಲಾಸ್ಟಿಕ್ ಚೌರ್ಗೆ ಆ ಅದರಲ್ಲಿ ಇನ್ನೇನು ಮಾಡೋಕ್ಕದು ಜೀವನ ಕಳಿಲೇಬೇಕಲ್ವಾ, ಕುಡಿಬೇಕು.
1: ಈಗ ನಿಮ್ಮ 3 ಜನ ಮಕ್ಕಳು ಅಂತ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಮಕ್ಕಳು ಸಾಕೋದು ತುಂಬ ಕಷ್ಟ, ಈ ನಿಟ್ಟಿನಲ್ಲಿ ಹೇಗೆ ಸಾಕ್ತಿದ್ರಿ ಅವ್ರನ್ನ ನೀವು?
0: ಅದನ್ನೇ ಈಗ ಹೇಳಿಲ್ಲ, ನಾನು ಹೆಂಗಸ್ರ ಕೆಲಸ ಕಡಿಮೆ ಮಾಡ್ತಿದ್ದೆ, ಗಂಡಸ್ರ ಕೆಲ್ಸಕ್ಕೆ ಹೋಯ್ತಿದ್ದೆ ಜಾಸ್ತಿ. ₹200 ಕೂಲಿಗೆ ಹೋಯ್ತಿದ್ದೆ, 3 ಮಕ್ಕಳು ಸಾಕಬೇಕು ಓದಿಸ್ಬೇಕಲ್ಲ. ನಾನು ₹50 ಕೂಲಿ ತಂದ್ರೆ ಸಾಲಲ್ಲ, ಮನೆ ಖರ್ಚಿಗೆ ಮಕ್ಕಳಿಗೆ ಬಳಪ ಬೇಕು, ಪೆನ್ ಬೇಕು, ಬಟ್ಟೆ ಬೇಕು, 3 ತಿಂಗಳು ಒಂದೊಂದು ಬ್ಯಾಗ್ ಬೇಕು. ಅದರಲ್ಲೂ ನನ್ನ ಮಕ್ಕಳಿಗಾಗ ಹೊರಗಡೆ ಕೋಟೆಗೆ ಹೋಗ್ಬೇಕಾದ್ರೆ ದಿವಸಕ್ಕೆ ₹10 ಕೊಟ್ಟು ಕಳಿಸ್ಬೇಕು ನನ್ನ ಹಿರಿ ಮಗನಿಗೆ. ಆದ್ದರಿಂದ ಸಾಲ್ತಿತ್ತಿಲ್ಲ. ಇನ್ನು ಗಂಡಸರು ಕೂಲಿಗೆ ಹೋದ್ರೆ ₹200, 2 ದಿನ ಹೋದ್ರೆ ₹400 ಇತ್ತಂದ್ರೆ ಒಂದು ವಾರಕ್ಕೆಲ್ಲ ಖರ್ಚಿಗಾಯ್ತದ. ನಾ ಆಸೆಗ ಯಾವ್ದಾರ ಗಂಡಸರ ಕೆಲಸ ಆದ ಅಂದ್ರೆ ಹೋಗಿ ಮಾಡ್ತಿದ್ದೆ.
1: ಕಷ್ಟ
0: ಆಯ್ತಿತ್ತು, ಕಷ್ಟ ಆಗಿದ್ರೆ ಯಾರಿಗೆ ಹೇಳ್ತೀರಾ, ಜೀವನ ಕಳಿಬೇಕಲ್ಲ. ಈಗ ಯಜಮಾನರು ತೀರೋದ್ರು, ನನ್ನ ಮಕ್ಕಳಿಗೆ ಊಟ ಇಲ್ಲ ಬಟ್ಟೆ ಇಲ್ಲ ಅಂದ್ರೆ ಯಾರು ಕೊಡ್ತಿದ್ರು ಮೇಡಮ್? ಯಾರು ಕೊಡಲ್ಲ ಅಲ್ವಾ. ನಾವೇ ದುಡಿಮೆ ಮಾಡಿ ಅವ್ರನ್ನ ಸಾಕ್ಬೇಕು. ಇವತ್ತು ಅವ್ರಿಗೆ ಅವತ್ತು ಸಾಕಿದಾಗ ಅವ್ರಿಗೆ ವಯಸ್ಸಾದಾಗ ನನಗೆ ಸಾಕ್ತಾರೆ. ಅವತ್ತು ನನಗೆ ಆಗಲ್ಲಪ್ಪ ಅಂದ್ಬಿಟ್ಟು ನಾನು ಎತ್ತಾಗ ಬಿಟ್ಬಿಟ್ಟು ಹೋಗಿದ್ರೆ ಅವ್ರ ಜೀವನ ಎಲ್ಲಿ ನಡೀತಿತ್ತು? ಕಷ್ಟ ಆಗ್ತಿತ್ತು.
1: ಈ ನಿಟ್ಟಿನಲ್ಲಿ ಅವಾಗ ಆಸ್ಪತ್ರೆಗಳಿರ್ಲಿಲ್ಲ,
0: ಆಸ್ಪತ್ರೆ ಅಂದ್ರೆ ತುಂಬಾ ಆಸ್ಪತ್ರೆಗೆ ಹೋಯ್ತಿತ್ತಿಲ್ಲ. ನಾವು ಮಕ್ಕಳ ಆಪರೇಷನ್ಗೆ ಮಾತ್ರ ಹೋಗಿದ್ದು ನಾನು ಅಷ್ಟೇ.
1: ಬಾಕಿ ಸಮಸ್ಯೆಗಳಿಗೆಲ್ಲ ಏನ್ ಮಾಡ್ಕೋತಿದ್ವಿ?
0: ಜ್ವರ ಬಂದ್ರೆ ಮನೇಲಿ ನಾವು ಹಿಂದಿನ ಕಾಲದಲ್ಲಿ ಅದು ಶಾಖೆ ತಗೊಳ್ಳೋದು ಅಂದ್ಕೊಂಡು ಔಷಧಿ ಮಾಡ್ಕೋತಿದ್ದೆ ಮನೇಲಿ, ಕಷಾಯ ಮಾಡಿ ಕುಡ್ಕೊಳ್ಳೋದು ಅಂದ್ರೆ ಇಟ್ಟಿನ ಹೆಸರು ಮಡಿಕೆ ಮಗ ಉಕ್ಕಿಸ್ಬಿಟ್ಟು ರಗ್ಗೋಸ್ಕೊಂಡು ಅದ್ರ ಶಾಖೆ ತಗೊಂಡ್ಬಿಟ್ರೆ ತಲೆನೋವು ಹೊಟ್ಟೋಯ್ತಿತ್ತು. ಆವಾಗ ಮಳೆಯಲ್ಲಿ ನೆನ್ಕೊಂಡ್ಬಂದು ತಲೆನೋವು ತಲೆ ಎಲ್ಲ ದಿಮ್ ದಿಮ್ ಅಂತದಂದ್ರೆ ಹಿಟ್ಟಿನ ಹೆಸರು ಮಡಗ್ಬಿಡೋದು, ಮಳ್ಳಿಸ್ಬಿಡೋದು ಮಡಿಕೆ, ಒಂದು ರಗ್ಗೋಸ್ಕೊಂಡು ಅದರಲ್ಲಿ ತಲೆ ಹಿಂಗೆ ಕಣ್ಣು ಮುಚ್ಕೊಂಡು ಹಿಂಗೆ ತಲೆ ಶಾಖೆ ಕೊಟ್ಕೊಂಡ್ರೆ ತಲೆನೋವು ಬಿಟ್ಟೋಯ್ತಿತ್ತು. ಈಗ ವಿಕ್ಸ್ ಹಾಕೊಂಡು ಶಾಖೆ ತಕ್ಕೊಂಡ್ರು ತಲೆನೋವು ಹೋಗಲ್ಲ.
1: ಆಯುರ್ವೇದ ಪದ್ಧತಿಗಳನ್ನ ಬಳಕೆ ಮಾಡ್ಕೋತಿದ್ರಿ. ಇತ್ತೀಚಿನಲ್ಲಿ ಆರೋಗ್ಯ ಸಮಸ್ಯೆನ ಜಾಸ್ತಿ ಆಗ್ತಾ ಇದೆ, ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಲ್ಲಿ ಇತ್ತೀಚಿನ ಆರೋಗ್ಯಗಳ ಬಗ್ಗೆ ಆಗಿರ್ಬೋದು, ರೋಗಗಳ ಬಗ್ಗೆ ನೀವೇನು ಹೇಳ್ತೀರಿ?
0: ಅಂದ್ರೆ ಜಾಸ್ತಿ ಆಗಿದೆ ಮೇಡಮ್. ನಮ್ಗೆ ಅಂತೆ ರೋಗ ಅದು ಇದು ಎಲ್ಲ ಇನ್ನೂ ನನಗೆ ಗೊತ್ತಾಗೋದು ಇಲ್ಲ. ನಾನು ನಂಗೆ ಮಾಡ್ಕೊಳ್ಳಿದ್ದಾರೆ, ಯಾವ ಪದಾರ್ಥ ತಿಂದ್ರೆ ನನಗೆ ಸರಿ ಹೋಗಲ್ಲ ಅನ್ನೋ ಪದಾರ್ಥ ಊಟನೇ ಮಾಡಲ್ಲ ನಾನು. ಈಗ ಹುಳ್ಳಿ ಕಾಳು ಬೇಯಿ ಹಾಕಿದ ಹುಳ್ಳಿ ತಿಂದ್ರೆ ಏನೂ ಆಗಲ್ಲ ನನಗೆ. ಹುರಿದುಳ್ಳಿ ಮುಟ್ಟಿದ್ರೆ 3 ಜನ ಆದರೂ ಆಮಸಂಖ್ಯೆ ಆಗೋಯ್ತು. ಅದು ಹಂಗೆ ಮಾಡಿದ ಜಿನ್ಗೆ ಇದು ನನಗೆ ಆಗಲ್ಲವ, ಬೇರೆ ಏನಾರು ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ತಾರೆ. ಸೊಸೆ ಎಲ್ಲ ಸೊಸೆಗೆ ಏನಾರು ಹಿಂಸೆ ಕಾಣಿಸ್ತು ಅಂದರೆ ಹೋಗಿ ಒಂದು ಸೊಪ್ಪು ತಗೊಬಂದ್ರೆ ಹುರಿದ್ಬಿಟ್ಟು ಅದರಲ್ಲೇ ಇಟ್ಕೊಳ್ತೀನಿ. ಅವ್ರಿಗೇನಕ್ಕೆ ಹಿಂಸೆ ಕೊಡೋದು ಅಂದ್ಬಿಟ್ಟು ನನಗೆ ಫ್ರೀ ಇದ್ದರೆ ಇಷ್ಟು ಸೊಪ್ಪು ಕುಯ್ಕೊಬಂದು ಹಸಿಮೆಣ್ಸಿಕಾಯಿ ಒಂದು ಈರುಳ್ಳಿ ಕತ್ತರಿಸ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಹುರಿದ್ಬಿಟ್ರೆ ಅದರಲ್ಲೇ ಇಟ್ಕೊಳ್ತೀನಿ.
1: ಆಯುರ್ವೇದ ಪದ್ಧತಿಗಳನ್ನ ಬಳಕೆ ಮಾಡಿಕೊಂಡು ಆರೋಗ್ಯನ ನೀವು ಕಾಪಾಡ್ಕೋತೀರಿ. ಹಿಂದಿನ ಕಾಲದಲ್ಲಿ ಹಬ್ಬ ಅಂತಂದ್ರೆ ಒಂದು ವಿಜೃಂಭಣೆ, ಇತ್ತೀಚಿನ ಕಾಲದಲ್ಲಿ ಅವೆಲ್ಲ ಒಂದು ಲೆಕ್ಕ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಕಾಲದಲ್ಲಿ ಹೇಗೆ ಹಬ್ಬ ಹರಿದಿನಗಳು ಮಾಡ್ತಿದ್ರಿ? ಹಬ್ಬ ಹರಿದಿನಗಳು ಅಂದ್ರೆ ನಿಮಗೆ ಒಂಥರ ವಿಶೇಷವಾಗಿರ್ತಿತ್ತು. ಈಗ ತಿಂಡಿ ತಿನಿಸುಗಳಾಗಿರ್ಬೋದು ಯಥೇಚ್ಛವಾಗಿ ಮಾಡಿಕೊಂಡು ದೇವರು ನಿಯಮ ನಿಷ್ಠೆ ಅನ್ನೋದು ಕಾಪಾಡ್ಕೊಂಡು ಬರ್ತಿದ್ರಿ. ಈ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನು ಹೇಳ್ತೀರಾ?
0: ಅದ್ರ ಬಗ್ಗೆನು ನಮ್ಗೆ ಸೌಕರ್ಯ ಇತ್ತು ಅಂದ್ರೆ ಕಷ್ಟ.

ಇದ್ರು ನಾವು ಹಬ್ಬ ಮಾಡೋದು ವಾರ ಒಪ್ಪತ್ ಮಾಡೋದು ಬಿಡ್ತಿತ್ತಿಲ್ಲ ಮೇಡಮ್. ವರ್ಷಕ್ಕೆ 6 ತಿಂಗಳಿಗೆ 3 ತಿಂಗಳಿಗೆ ಹಬ್ಬ ಮಾಡಬೇಕು ಅಂದರೆ ಇನ್ನು ಹಬ್ಬ ಇಷ್ಟು ದಿನ ಆದ ಅಂದ್ರೆ ಅದನ್ನ ದುಡ್ಡು ಅಣಸ್ಕೊಂಡು ಮಾಡಿಕೋತಿದ್ದೆ. ಇಂಥ ಹಬ್ಬಕ್ಕೆ ಎಷ್ಟು ದುಡ್ಡು ಬೇಕು ನಮ್ಗೆ ಅಂದರೆ ನಾವು ಇದರಲ್ಲಿ ನಮ್ಮ ಜಮೀನು ಸಂಬಳದಲ್ಲಿ ಅದರಲ್ಲಿ ಇದರಲ್ಲಿ 6 ಕಾಸು 3 ಕಾಸು ಎತ್ತು ಮಾಡಿಕೋತಿದ್ದೆ. ಇಂಥ ಹಬ್ಬಕ್ಕೆ ಇಷ್ಟು ದುಡ್ಡು ಬೇಕಲ್ಲ ನಮ್ಗೆ, ಸಾಲ ಮಾಡೋದು ಬೇಡ ಅಂದ್ಕೊಂಡು. ಈಗ ಹಂಗಿಲ್ಲ, ಯಾವ ಅಂಗಡಿಲಿ ಹೋದ್ರೂ ಒಂದು 5,000 ರೂಪಾಯಿ ಸಾಮಾನು ಎತ್ಕೊಂಡ್ಬಂದ್ರೆ ಸಾಲ ಕೊಡ್ತಾರೆ.

0: ಜಾಸ್ತಿ ಇತ್ತು.
1: ಈ ನಿಟ್ಟಿನಲ್ಲಿ ಯಾವ ಹಬ್ಬ ಜಾಸ್ತಿ ಮಾಡ್ತಿದ್ರಿ? ತುಂಬಾ ವಿಜೃಂಭಣೆ
0: ನಮ್ಮ ಜನಗಳಲ್ಲಿ. ಯುಗಾದಿ ಹಬ್ಬ, ದೀಪಾವಳಿ ಹಬ್ಬ ಜಾಸ್ತಿ.
1: ಎಷ್ಟು ಇರ್ತಿತ್ತ
0: ಅಂದ್ರೆ ದೀಪಾವಳಿ ಹಬ್ಬಕ್ಕೆ ನಮ್ಮವರು ದುಡ್ಡಿಲ್ಲ ಆದ್ರೂ ಒಬ್ಬರ ಮನೆ ಜೀತಾರ ಸೇರ್ಬಿಟ್ಟು ಹಬ್ಬ ಮಾಡ್ಬೇಕು. ಅವರು ಮಕ್ಕಳಿಗೆ ಬಟ್ಟೆ ಬರೆ ತರಬೇಕು, ಸತ್ತಾಗಿರೋರು ಸತ್ ಕೆಟ್ಟವ್ರಿಗೆ ಎಡೆ ಹಿಡಿಬೇಕು, ಮಕ್ಕ ಮರಿ ಹೆಣ್ಮಕ್ಳು ಕರಿಬೇಕು. ಆ ಹಿಂಸೆಯಲ್ಲಿ ಒಬ್ಬರ ಮನೆ ಜೀತಾರ ಗೆದ್ಬಿಟ್ಟು ಹಬ್ಬನ ಮಾಡಲೇಬೇಕು ಅವರು. ಅದರಿಂದ ಹಿಂಸೆ ಜಾಸ್ತಿ ಅದು ನಮ್ಗೆ. ಇನ್ನು ಬಾಕಿ ಹಬ್ಬ ಎಲ್ಲ ಏನಂತ ಇಂಟ್ರೆಸ್ಟ್ ಇಲ್ಲ. ಈಗೀಗ ಕಲಿಯುಗದಿಂದ ಗೌರಿ ಹಬ್ಬ ಮಾಡಬೇಕು, ಅದು ಮಾಡಿದ್ರೆ ಶ್ರಾವಣ ಒಂದು ಮಾಡ್ತೀವಿ. ಶ್ರಾವಣ ಮಾಮೂಲಿ ವರ್ಷ ವರ್ಷ ತಿರುಪತಿ ಹೋಗ್ಲಲ್ಲ ನಾವು, ನಾಲ್ಕು ವಾರನೂ ಐದು ವಾರನೂ ಬಿಡಿದ್ರೆ ಅದಕ್ಕೆ ಕಂಟಿನ್ಯೂ ಮಾಡಬೇಕು.
1: ಅಂದರೆ ಇತ್ತೀಚಿನ ಆಡಂಬರ ಜೀವನ ಹೇಗೆ ನಡ್ಕೊಂಡು ಹೋಗ್ಬೇಕು ಆ ಥರ ನಡ್ಕೊಂಡು ಹೋಗ್ತದೆ. ನಿಯಮ ನಿಷ್ಠೆ ಅನ್ನೋದು ಇಲ್ಲ, ಕಡಿಮೆ ಆಗ್ತಾ ಇದೆ. ಅಮ್ಮ, ಈ ಕುರಿತಾಗಿ ಈಗ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೇಳಿದ್ರಿ, ನಿಮಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ?
0: ನನಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ನನಗೆ ಹೌದು
2: ಬಿ ಪಿ ಶುಗರ್
0: ಏನು ಏನಿಲ್ಲ, ಬಿ ಪಿ ಶುಗರ್ ಇಲ್ಲ. ನಾನು ಟೀ ಕಾಫಿ ಎಲ್ಲ ಬಿಟ್ಟು ವರ್ಷ ಆಯಿತು. ಅದರಿಂದ ಸ್ವಲ್ಪ ತಲೆ ಸುತ್ತು ಬರೋದು, ಒಮ್ನ ಬರೋದು, ತಲೆನೋವು ಬರೋದು ಎಲ್ಲ ಆಯ್ತಿತ್ತು. ಟೀನೇ ಬಿಟ್ಟಾಕ್ಬಿಟ್ಟೆ ಬೇಡ ಅಂದ್ರೆ ಟೀನ್ಗೆ ಏನಾಯಿತು, ಸ್ವಲ್ಪ ನಮ್ಗೆ ಏನಾರ ಬೇಜಾರಾಯ್ತು ಅಂದ್ರೆ ಒಂದು ಗ್ಲಾಸ್ ಬಿಸಿ ಬಿಸಿ ನೀರು ಮಳ್ಳಿಸ್ಕೊಂಡು ಕಾಫಿ ಹಂಗೆ ಕುಡಿದ್ಬಿಟ್ರೆ ಅದು ತಲೆ ಸರಿ.
1: ಅದೇ ದುಶ್ಚಟಗಳಿಗೆ ಒಳಗಾಗದೆ ಆರೋಗ್ಯನ ನಿಯಮಿತವಾಗಿ ಪಾಲಿಸ್ಕೊ ಬರ್ತಾ ಇದ್ರ. ನಿಮ್ಮ ಒಂದು ಈಗಿನ ಒಂದು ಆಹಾರ ಪದ್ಧತಿ ಹೇಗಿದೆ? ಯಾಕಂತಂದ್ರೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಈ ಕುರಿತಾಗಿ ನೀವೇ ಒಂದು ರೊಟ್ಟಿ ಮಾಡ್ಕೊಳ್ಳೋದಾಗಿರ್ಬೋದು, ಬಿಸಿನೀರು ಕುಡಿಯೋದಾಗಿರ್ಬೋದು, ನಿಮ್ಮ ಒಂದು ಇಷ್ಟ ಅನುಸಾರಕ್ಕೆ ಅಥವಾ ನಿಮ್ಮ ಒಂದು ಆರೋಗ್ಯ ನಿಯಮಿತವಾಗಿ ಇಟ್ಕೊಳ್ಳೋದಕ್ಕೆ ನೀವೇನಾರ ಆರೋಗ್ಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ?
0: ಇನ್ಯಾವ ಅನುಸರಿಸಲ್ಲ ಮೇಡಮ್. ಮಾಮೂಲಿ ಮನೆ ಊಟನೇ ಮಾಡ್ತೀನಿ. ಮನೇಲಿ ಏನು ಮುದ್ದೆ ಅಂದ್ರೆ ಅನ್ನ ತಿನ್ನಲ್ಲ ನಾನು. ಎಲ್ಲ ಅಪರೂಪ ಮಟನ್ನು ಚಿಕನ್ನು ಮಾಡಿದ್ದೀನಿ. ಗಂಟುಪಟ್ಟಿ ಅನ್ನ, ಮಾಮೂಲಿ ಮುದ್ದೆ, ಮಧ್ಯಾಹ್ನ ರೊಟ್ಟಿ. ರೊಟ್ಟಿ ಏನು, ಗ್ಯಾಸ್ ಬಂದಮೇಲೆ ರೊಟ್ಟಿ ಮಾಡೋದು ಕಡಿಮೆ ಮಾಡಿಬಿಟ್ಟು, ಗ್ಯಾಸ್ ಸಾಲಲ್ವಲ್ಲ. ಅದರಿಂದ ಒಂದು 20 ಜಿನ 30 ಜಿನ ಒಂದು 15 ಜಿನಕ್ಕೆ ಒಂದು ಸರಿ ಮಾಡ್ಕೊಳ್ಳೋದು ರೊಟ್ಟಿ ಮುದ್ದೆ. ನನಗೆ ಬೇಕು ಅಂದ್ರೆ ಒಂದು 20 ಪಟ್ಟಿ ಅನ್ನ ಇಸ್ಕೊ ಊಟ ಮಾಡ್ತೀನಿ, ಇಲ್ಲಾಂದ್ರೆ ಬರೀ ಮುದ್ದೆನೇ ಊಟ ಮಾಡ್ಕೊಳ್ಳಿ.
1: ಈಗಲೂ ಕೆಲಸ ಮಾಡ್ತಾ ಇದ್ರ ನೀವು?
0: ಹೌದು ಮೇಡಮ್, ಈಗಲೂ ಕೆಲಸ ಮಾಡ್ತೀವಿ. ದನಗಳು ಕಟ್ಟಾಕೋದು, ಕಸ ತುಂಬೋದು, ಜಮೀನಲ್ಲಿ ಕಳೆ ಕೀಳೋದು, ಏನೆಲ್ಲ ಇರ್ತಾವಲ್ಲ ಜಮೀನ್ ಕೆಲಸ, ಬನ್ನೆಕಾಯಿ ಕುಯ್ಯೋದು, ಯಾವ್ದಾದ್ರು ಮಾಡ್ತೇ ಇರ್ಬೇಕು ಜಮೀನಲ್ಲಿ ಕೆಲಸ.
1: ಈಗಲೂ ಕೂಡ ನೀವು ಜಮೀನ್ ಕೆಲಸವನ್ನ ವಯಸ್ಸಾದ್ರೂ ಕೂಡ ಮಾಡ್ತಾ ಇದ್ರಿ, ಮಗನಿಗೆ ಸಪೋರ್ಟ್ ಆಗಿ ಮಾಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಈಗ ನಿಮ್ಮ ಒಂದು ಹವ್ಯಾಸ ಏನಾರ ಇದೆಯಾ? ಈಗ ಯಾವಾಗ್ಲೂ ಜಮೀನ್ ಕೆಲಸನೇ ಮಾಡ್ತಾ ಇರೋದ ನೀವು?
0: ಹೌದು, ಯಾವಾಗ್ಲೂ ಜಮೀನ್ ಕೆಲಸನೇ. ಹುಟ್ಟಿದ ತೊಟ್ಟಿಂದ ಈಗ 65 ವರ್ಷ ಆಗಕ್ಕೆ ಬಂತು. ಆವಾಗ ಗಂಡ್ಲು ಜಮೀನ್ ಕೆಲಸನೇ, ತಾಯಿ ಮನೆಯಲ್ಲೂ ಜಮೀನ್ ಕೆಲಸನೇ, ಇಲ್ಲಿ ಗಂಡನ ಮನೆಯಲ್ಲೂ ಜಮೀನ್ ಕೆಲಸ.
1: ಮನೆಯವ್ರು ಹೇಗೆ ನೋಡ್ಕೋತಾರೆ?
0: ಮನೆಯವ್ರು ಚೆನ್ನಾಗಿ ನೋಡ್ಕೋತಾರೆ. ಇನ್ನು ನಾವು ಗೆದಾಗ ಅವ್ರು ನೋಡ್ಕೊಳ್ಳಲ್ವ ನಮ್ಮನ್ನ? ನೋಡ್ಕೋತಾರೆ. ಅವ್ರಿಗೆ ಮಾಡೋ ಕೆಲಸ ನಾವೇ ಮಾಡ್ಕೊ ಹೋದಾಗ ನಮ್ಮನ್ನು ನೋಡಿದೆ ಏನು ಮಾಡ್ತಾರೆ? ನೋಡ್ಕೋತಾರೆ.
1: ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ?
0: ಅದೇ ಸಂಬಳ ಒಂದೇ ಮೇಡಮ್, ಸಂಬಳ ಬರ್ತಾ ಇದೆ.

0: ಕೆಲವರು ವಯಸ್ಸಾಯ್ತು ಅಂತ ತಕ್ಷಣ ಒಂದ್ ಕಡೆ ಕೂತ್ಕೋಬಿಡ್ತಾರೆ, ತಮ್ಮ ಕೆಲಸಗಳೆಲ್ಲ ಮರೆತು ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ನಿಮ್ಮ ಕೆಲಸನ ಶ್ರಮವಿಂದ ಸ್ವಾವಲಂಬಿಯಾಗಿ ಈಗಲೂ ಕೂಡ ದುಡ್ಡು ತಿನ್ನಬೇಕು ಅನ್ನೋ ಒಂದು ಆಶಾಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೀರ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರ? ಯಾಕಂತಂದ್ರೆ ವಯಸ್ಸಾಯ್ತು ಅಂತ ತಕ್ಷಣ ಕೂತ್ಕೋಬಿಡೋದೇ ಜಾಸ್ತಿ.
1: ಕೂತ್ಕೋಬಾರ್ದು, ಅದು ನಮ್ಗೆ ಆರೋಗ್ಯ ಸರಿ ಇರಲ್ಲ. ನಮ್ಮ ಕೈ ಕಾಲು ಎಲ್ಲಿ ಗಂಟ ನಡೀತದೆ ಅಲ್ಲಿ ಗಂಟ ಮಾಡ್ಕೋ ತಿಂದಾಗ ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಅದು ಒಂದೇ ತಂಗ್ ಕೂತಿದಾಗ ನಮ್ಮ ಕೈ ಕಾಲೆಲ್ಲ ಒಂಥರ ಸೋಪ್ಯಂಗಾಗೋಯ್ತವ, ಗೈಕೋ ತಿನ್ನೋಕ್ಕಾಗಲ್ಲ. ಅದನ್ನು ನಮ್ಗೆ ಆಗಲಿಲ್ಲ ಅಂದರೂ ಜುಲ್ಮಿಯಾಗಿ ಮಾಡಬೇಕು. ಕೈ ಕಾಲು ಹರ್ಸಾಗಬೇಕು ಅಂದರೆ ನಾವು ಗೇಯ್ಬೇಕು, ತಿರುಗಾಡಬೇಕು, ನಮ್ಗೆ ಸೇರಿದಷ್ಟು ಊಟ ಮಾಡಬೇಕು. ಆವಾಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ ಸೋಂಬೇರಿ ಥರ ಒಂಥರ ಮೂಲೆಯಲ್ಲಿ ಕೂತ್ಕೊಂಡಾಗ ಅವ್ನು ನಾವು ಏನು ಇದ್ದಷ್ಟು ಸೋಂಬೇರಿನೇ. ಆಮೇಲೆ ಈ ಪಾಟಿ ಊಟ ಕೊಟ್ಟವರು ನಮ್ಗೆ ಆಡ್ಕೊಂಡು ಊಟ, ಅಯ್ಯೋ ಇವಳಿಗೆ ಏನು ದಿವಸ ಕೂತಿರೋಳಿಗೆ ಎಲ್ಲಿಂದ ಇಕ್ಬೇಕು ಬರ್ತದ ಅದು. ನಾವು ಗೇಯ್ಕೊಬರೋರಿಗೆ ಇಲ್ಲ ಇವಳು ಕೂತಿರೋಳಿಗೆ ಎಲ್ಲಿಂದ ಗಳಗಳಿಗೂ ಇಕ್ತಾ ಇರೋ ಮಧ್ಯಾಹ್ನ ಬೆಳಗ್ಗೆ ಸಾಯಂಕಾಲ ಅನ್ನೋದು ಬರ್ತದೆ. ನಮ್ಮ ಕೈ ಕಾಲು ಅರಮಾನ ಚೆನ್ನಾಗಿರೋ ಗಂಟ ನಾವು ಗೇದು ತಿನ್ನಬೇಕು. ನಿಂತ ಕಾಲಕ ಮೇಲೆ ಏನೋ ದೇವ್ರು ತೋರ್ಸೋ ದಾರಿ ಆಗೋಗ್ಲಿ ಅಲ್ವಾ. ಆದ್ದರಿಂದ ನಾನು ನನ್ನ ಜೀವನ ಇರೋ ಗಂಟ ನಾನು ಗೇಯ್ಕೊಂಡೇ ತಿನ್ನಬೇಕು ಅನ್ನೋದು ಒಂದು ಹಠ ಚಲ ನನಗೆ.
0: ಈ ನಿಟ್ಟಿನಲ್ಲಿ ಇಷ್ಟು ವಯಸ್ಸಾಗಿದ್ರು ಲವಲವಿಕೆಯಿಂದ ಕೆಲಸ ಮಾಡ್ತೀರ, ಇದ್ರ ಗುಟ್ಟೇನು ಅಮ್ಮ?
1: ಅಂದರೆ ನನಗೆ ಕೆಲಸ ಮಾಡಲಿಲ್ಲ, ಯಾರ ನೆಂಟ್ರ ಮನೆಗೆ ಮಕ್ಳ ಮನೆಗೆ ಹೋಗಿ ಒಂದು ದಿನ ಕೂತ್ಬಿಟ್ರೆ ಆಗಲ್ಲ, ನನಗೆ ಹುಷಾರು ತಪ್ಪಂಗೆ ಆಗೋಯ್ತದೆ. ಕೆಲಸ ಮಾಡ್ತಿದ್ದಾಗ ಆರಾಮಾಗಿ ನಿದ್ದೆ ಮಾಡ್ತೀನಿ, ಮಾಮೂಲಿ ಊಟ ಮಾಡ್ತೀನಿ. ಈ ಮಕ್ಕಳ ಮನೇಲಿ ಹೋಗಿ ಅಲ್ಲಿ ಬೆಂಗಳೂರು ಮೈಸೂರಿಗೆ ಏನಾರು ಹೋಗಿ ಅಲ್ಲಿ ಕೂತ್ಬಿಟ್ರೆ ಆಗಲ್ಲ ನನಗೆ. ಕೈ ಕಾಲೆಲ್ಲ ಹಿಡ್ಕೊಂಡಾಗ ಮೈ ಕೈಯೆಲ್ಲ ಭಾರ, ತಲೆ ಭಾರ, ಊಟ ಸೇರಲ್ಲ, ಹಂಗಾಗೋಯ್ತಾರೆ. ನನಗೆ ಗೇದ್ಬಿಟ್ಟು ಸಂತೆನೋ

0: ಸಾಯಂಕಾಲ ಗಂಟ 8 ಗಂಟೆ 9 ಗಂಟೆಲಿ ಊಟ ಮಾಡ್ಕೊಂಡು ಬಂದ್ಬಿಟ್ರೆ ಆರಾಮಾಗ 5 ಗಂಟೆ 6 ಗಂಟೆ ತಂದಿದ್ದೆ.
1: ಎಲ್ಲ ಒಟ್ಟಿಗಿರೋದು ಎಷ್ಟು ಖುಷಿ ಅನ್ಸುತ್ತೆ ಎಲ್ಲ ನೋಡ್ಕೊಳ್ಳೋದ್ರಿಂದ ನಿಮ್ಗೆ.
2: ಹೌದು, ನನಗೆ ಖುಷಿ ಅನಿಸ್ತದೆ ಮೇಡಮ್. ನಾನು ಮೊದಲಿಂದ ತುಂಬದ ಮನೇಲಿ ಇದ್ದು ಬಂದದು, ಇವಾಗಲೂ ಇರಬೇಕು ಅನ್ನೋದು ಖುಷಿ ನನಗೆ. ಮಕ್ಕ ಮರಿ ಸೊಸೆ ಮಕ್ಕಳು ಎಲ್ಲ ಜೊತೆಲೆ ಇರಬೇಕು ಅಂದರೆ ನನಗೆ. ಒಬ್ರು ಜನ ಜೊತೆಲಿ ಇದ್ರು ನಾನು ಚೆನ್ನಾಗೇ ಇರಬೇಕು, ಅವ್ರ ಜೊತೇಲಿ ಜಗಳ ಆಡೋದು ಕಿರಿಕಿರಿ ಅನ್ನೋದು ಅದು ಆಗಲ್ಲ ನನಗೆ, ಚೆನ್ನಾಗೇ ಇರಬೇಕು. ಯಾರು ಇಷ್ಟು ವಯಸ್ಸಾಗಿದ್ರಿ ಅಮ್ಮ ಪುಟ್ಟಮ್ಮ ಯಾರಿದ್ದಲ್ಲಿ ಸರಿ ಇಲ್ಲ ಅವಳು ಅಂತ ಅನ್ನಿಸ್ಕೊಂಡಿಲ್ಲ, ಪುಟ್ಟಮ್ಮ ಪರವಾಗಿಲ್ಲ ಅನ್ಸ್ಕೊಂಡೇ ಬಳತಾ ಇದ್ದೀನಿ. ಅವ್ರು
1: ವಯಸ್ಸಾ ಜೀವನ ತುಂಬ ಲವಲವಿಕೆಯಿಂದ ನಮ್ಮ ಶ್ರಮ ನಾವು ಕೆಲಸ ಮಾಡ್ತಾ ನಾವು ಕರ್ತವ್ಯದಲ್ಲಿ ನಿರಂತರವಾಗಿ ಒಂದು ಕೆಲಸವನ್ನು ಮಾಡ್ತಾ ಹೋದಾಗ ಯಾವುದು ಕೂಡ ತಲೆಗೆ ಬರಲ್ಲ, ಆರೋಗ್ಯ ಅನ್ನೋದು ಕ್ಷೀಣಿಸಲ್ಲ, ಈ ನಿಟ್ಟಿನಲ್ಲಿ ಹೆಚ್ಚೇ ಆಗುತ್ತೆ ಅಂತ ಈ ಮೂಲಕ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಸಂದೇಶ ರೂಪದಲ್ಲಿ ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
2: ಆಯ್ತು, ಧನ್ಯವಾದ ಮೇಡಮ್.
1: ಕೇಳುಗರೆ, ಕೇಳಿದ್ರೆಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಸ್ವಾಸ್ಥ್ಯ ಜೀವನ ಗುಟ್ಟಿನ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟವರು ಹೆಚ್ ಡಿ ಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರು. ಇಲ್ಲಿಗೆ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಇದುವರೆಗೂ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ, ಕೃಷಿ ಮತ್ತು ವೃದ್ಧಾಪ್ಯ ಜೀವನವನ್ನ ಕುರಿತು ಹೆಚ್ಚಡಿಕೋಟೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀಮತಿ ಪುಟ್ಟಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರನ್ನ ಸಂದರ್ಶನ ಮಾಡಿದವರು ಕುಮಾರಿ ಸ್ಫೂರ್ತಿರವರು.

0: ಇದುವರೆಗೂ ಗಾನ ಗಂಧರ್ವ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 87 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
5: ಹಾಲಿನೊಳು ಬೆಣ್ಣೆ,
6: ಹಾಲಿನೊಳು ಬೆಣ್ಣೆ,
5: ಕಡಲೊಳಗೆ ನೀರ್ಗಲ್ಲವಲು,
6: ಕಡಲೊಳಗೆ ನೀರ್ಗಲ್ಲವಲು,
5: ತೇಲುವುದು ಅಮೆ

0: ಮೇಯ ಸತ್ವದಲ್ಲಿ
1: ತೇಲುವುದು, ಅಮೇಯ ಸತ್ವದಲ್ಲಿ
0: ಮೇಯ ಜಗ,
1: ಮೇಯ ಜಗ
0: ಮೂಲ ದಶೆಯೊಳಗೊಂದು,
1: ಮೂಲ ದಶೆಯೊಳಗೊಂದು
0: ಮಾಪನದ ಬಗೆ ಎರಡು,
1: ಮಾಪನದ ಬಗೆ ಎರಡು
0: ಗಾಳಿ ಉಸಿರುಗಳಂತೆ ಮಂಕುತಿಮ್ಮ,
1: ಗಾಳಿ ಉಸಿರುಗಳಂತೆ ಮಂಕುತಿಮ್ಮ.
0: ಮತ್ತೆ ವ್ಯಕ್ತ ಅವ್ಯಕ್ತ ಇತ್ಯಾದಿಗಳನ್ನು ನಾವು ಚರ್ಚೆಯಲ್ಲಿ ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ವಕ್ರ ರುಜುವನ್ನು ನೋಡಿದ್ವಿ, ಅಸಮ ಸಮಗಳನ್ನು ನೋಡಿದ್ವಿ, ಛಲ ಅಚಲಗಳನ್ನು ನೋಡಿದ್ವಿ. ಅದರ ಹಿಂದೆ ಇರುವಂತಹ ವಸ್ತು ಒಂದೇ, ಅದನ್ನು ನೋಡೋದಕ್ಕೆ ನಮಗೆ ಪವಿತ್ರವಾದಂಥ ಪರಿಶುದ್ಧ ಕಣ್ಣುಗಳು ಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಆಗ ಅವಗುಂಠಿತ ಬ್ರಹ್ಮ ನಮಗೆ ಕಾಣಿಸ್ತಾನೆ. ಅದರ ಉದಾಹರಣೆಯಾಗಿ ಇನ್ನು ಮುಂದುವರಿಸ್ತಾ ನಮಗೆ ಸುಲಭವಾಗಿ ಅರ್ಥ ಆಗೋ ರೀತಿಯ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ಡಿ ವಿ ಜಿಯವರು ಕೊಟ್ಟಿರೋದನ್ನು ನೋಡ್ತೀವಿ. ಈಗ ನಮ್ಮಲ್ಲಿ ಹಾಲು, ನಾವೆಲ್ಲ ಹಾಲು ನೋಡಿದ್ದೀವಿ, ಹಾಲು ಕಾಯಿಸ್ತೀವಿ, ಹಾಲು ಕಾಯಿಸಿದಾಗ ಕೆನೆ ಬರುತ್ತೆ, ಹಾಲು ನಮಗೆ ಕಾಣಿಸ್ತಾ ಇದೆ. ಆದರೆ ಬೆಣ್ಣೆ ಅನ್ನೋಂಥ ಒಂದು ವಸ್ತು ಬರುತ್ತಲ್ಲ, ಅದೂ ಕೂಡ ಹಾಲಿನಿಂದಲೇ ಬರುವಂಥದ್ದು. ಆದರೆ ಹಾಲಿನಲ್ಲಿ ನಾನು ನೇರವಾಗಿ ನೋಡಿದಾಗ ನನಗೆ ಬೆಣ್ಣೆ ಅನ್ನೋದು ಕಾಣಿಸುತ್ತಾ ಅಂತಂದರೆ ಕಾಣಿಸೋದಿಲ್ಲ. ಅದು ಆ ಹಾಲಿನ ಸತ್ವದಲ್ಲಿ ಅಡಕವಾಗಿರುವಂತಹ ಒಂದು ವಿಶೇಷ ವಸ್ತುವಿನಿಂದ ಬೆಣ್ಣೆ ಮಾರ್ಪಾಟಾಗಿ ಬರುವಂಥ ಒಂದು ವಸ್ತು. ಅದರ ಮೂಲ ವಸ್ತು ಯಾವುದು? ಹಾಲೆ. ಹಾಲನ್ನು ನಾನು ಕೆನೆಯಾಗಿ ಮಾಡ್ತೀನಿ, ಕೆನೆಯನ್ನು ಓಡಿಸಿ ಮೊಸರು ಮಾಡ್ತೀನಿ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ನಾನು ಕಡಿದಾಗ ಇದುವರೆಗೂ ಅಲ್ಲಿ ಇಲ್ಲದೇ ಇದ್ದಂತಹ ಒಂದು ವಸ್ತು ಗೋಚರವಾಗುತ್ತೆ. ಆ ಮಜ್ಜಿಗೆಯ ನೀರಿನ ಮೇಲ್ಗಡೆ ಬೆಣ್ಣೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಬೆಣ್ಣೆ ಗಟ್ಟಿಯಾದಾಗ ಅದನ್ನು ನಾವು ಹೊರಗಡೆ ತಗೊಂಡು ಓ ಬೆಣ್ಣೆ ಸಿಕ್ತಪ್ಪ ಅಂತ ಬೆಣ್ಣೆಯನ್ನು ಪಕ್ಕಕ್ಕಿಡ್ತೀವಿ. ಬೇರೆ ಹಾಲು ಬೇರೆ, ಬೆಣ್ಣೆ ಬೇರೆ ಅಂತ ಅಂದ್ಕೊಳ್ತೀವಿ. ಆದರೆ ಬೆಣ್ಣೆ ಎಲ್ಲಿಂದ ಬಂತು? ಹಾಲಿನಿಂದಲೇ ಬಂತು. ಹಾಲಿನ ಮೂಲವೇ ಅದರಲ್ಲೂ ಕೂಡ ಇರುವಂಥದ್ದು, ಒಂದು ರೀತಿಯ ಮಾರ್ಪಾಡಾದಂಥ ರೂಪ. ಅದೇ ರೀತಿಯಲ್ಲಿ ನಾವು ಸಮುದ್ರದಲ್ಲಿ ಈ ನೀರ್ಗಲ್ಲುಗಳು ಅಂತ ಕೇಳಿದ್ದೀವಿ, ಅಂದರೆ ಐಸ್ಬರ್ಗ್ಸ್. ಟೈಟಾನಿಕ್ ಸಿನಿಮಾ ಕಥೆ ಕೇಳಿದೀವ, ಟೈಟಾನಿಕ್ ಅಂತ, ಅಂದರೆ ಅದೊಂದು ಪ್ರಸಿದ್ಧವಾದಂಥ ಸಿನಿಮಾ, ಬಹುಶಃ ಎಲ್ಲ ನೋಡಿರ್ತಾರೆ ಕೇಳಿರ್ತಾರೆ. ಟೈಟಾನಿಕ್ ಅನ್ನೋದು ಆ ಹಡಗಿನ ಹೆಸರು. 1900 ಆದಿಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ನಿರ್ಮಿತವಾದಂತಹ ಒಂದು ಅತಿದೊಡ್ಡ ಹಡಗು ಅಂತ, ಆಗಿನ ಕಾಲಕ್ಕೆ ಅತ್ಯಂತ ಬಹಳ ವಿಶೇಷತೆಗಳನ್ನು ಹೊಂದಿದ್ದಂಥ ಲಕ್ಷುರಿ ಶಿಪ್, ಬಿಗ್ಗೆಸ್ಟ್ ಶಿಪ್ ಆ್ಯಂಡ್ ದ ಬೆಸ್ಟ್ ಎವರ್ ಶಿಪ್ ಅಂತ. ಅದಕ್ಕೆ ಹೇಳ್ತಾ ಇದ್ದಿದ್ದೇನೆಂದರೆ ಮುಳುಗೋದಿಕ್ಕೆ ಸಾಧ್ಯ ಇಲ್ಲ, ಇದು ದ ಶಿಪ್ ದಟ್ ಕೆನಾಟ್ ಸಿಂಕ್ ಅಂತಲೇ ಹೇಳ್ತಾ ಇದ್ರು. ಅಂತಹ ಒಂದು ಅದ್ಭುತವಾದಂಥ ಹಡಗನ್ನು ನಾವು ತಯಾರು ಮಾಡಿದ್ದೀವಿ ಅಂತೆಲ್ಲ ಹೇಳಿಕೊಂಡ್ರು. ಅದು ಹೊರಡ್ತು, ಅದರ ಕತೆ ನಮಗೆ ಗೊತ್ತು. ಅಲ್ಲಿ ಎದುರುಗಡೆ ಒಂದು ಐಸ್ಬರ್ಗ್, ಒಂದು ನೀರ್ಗಲ್ಲು ಬಂತು. ಆ ನೀರ್ಗಲ್ಲಿಗೆ ಇದು ಡಿಕ್ಕಿ ಹೊಡೆದು ಟೈಟಾನಿಕ್ ಮುಳುಗೋಯ್ತು. ಆ ನೀರ್ಗಲ್ಲು ಅನ್ನುವಂಥದ್ರ ಒಂದು ವಿಶೇಷತೆ ಇದೆ, ಅದು ಕಡಲಿನಲ್ಲಿ ತೇಲುವಾಗ ಆ ಇಡೀ ನೀರ್ಗಲ್ಲಿನ ಏಳನೆಯ ಒಂದು ಭಾಗ, ಎಂಟನೆಯ ಒಂದು ಭಾಗ, 1/8 ಮಾತ್ರ ಮೇಲ್ಗಡೆಗೆ ಕಾಣಿಸ್ತಾ ಇರ್ತದಂತೆ. ಇನ್ನು 7 ಭಾಗಗಳು ಸಮುದ್ರದ ಒಳಗಡೆ ತೇಲ್ತಾ ಇರುತ್ತೆ. ಸೊ ನಮಗೆ ಗೋಚರವಾಗುವಂಥದ್ದು ನೀರ್ಗಲ್ಲಿನ ಬರೀ ತುದಿ ಮಾತ್ರ. ಅದರ ಅನೇಕ ಪಟ್ಟು ವಿಸ್ತೀರ್ಣ ಭೂ ಕಡಲಿನ ಕೆಳಗಡೆ ಸಬ್ಮರ್ಜ್ ಆಗೋಗಿರುತ್ತೆ, ನಮಗೆ ಕಾಣಿಸೋದೇ ಇಲ್ಲ. ಅದು ಟೈಟಾನಿಕ್ ಮುಳುಗಿದ್ಯಾಕೆ ಅಂತಂದರೆ ಆ ರೀತಿಯ ಐಸ್ಬರ್ಗಿನ ಒಂದು ಗಾತ್ರವನ್ನು ಅವರು ಸರಿಯಾಗಿ ಗಣನೆ ಮಾಡೋದಕ್ಕೆ ಆಗಲಿಲ್ಲ. ಏನೋ ಚಿಕ್ಕದು, ಏನೋ ಒಂದು ಚಿಕ್ಕ ಐಸ್ಬರ್ಗು, ಒಂದು ಮಂಜಿನ ಗಡ್ಡೆ ಅಲ್ಲಿ ತೇಲ್ತಾ ಇದೆ ಅಂತ ಅಂದ್ಕೊಂಡು ಅವ್ರು ಮುಂದಕ್ಕೆ ಹೋದರು. ಅಲ್ಲಿ ನೋಡಿದ್ರೆ ಅದು ಬಹಳ ದೊಡ್ಡದಾದಂಥ ಐಸ್ಬರ್ಗ್ ಆಗಿತ್ತು, ಅದು ಮುಳುಗ್ತು ಅಂತ. ಈಗ ಮೂಲ ವಸ್ತುಗೆ ವಾಪಸ್ ಬರೋದಾದರೆ ನೀರ್ಗಲ್ಲು, ನೀರ್ಗಲ್ಲು ಅನ್ನೋಂಥದ್ದು ಅದೇನು? ಕಡಲಿನಲ್ಲಿ ತೇಳ್ತಾ ಇದೆ. ನೀರ್ಗಲ್ಲು ಅಂದ್ರೆ ಏನು? ನೀರ್ಗಲ್ಲು ಕೂಡ ನೀರೇ. ನೀರೇ ಘನರೂಪವಾದಾಗ ಅದು ಮಂಜುಗಡ್ಡೆಯಾಗತ್ತೆ. ಆ ಮಂಜುಗಡ್ಡೆಗಳು ಸೇರ್ತಾ ಸೇರ್ತಾ ಸೇರ್ತಾ ಒಂದು ದೊಡ್ಡ ಗಾತ್ರವಾದಂಥ ಮಂಜುಗಡ್ಡೆಯಾದಾಗ ಅದು ನೀರ್ಗಲ್ಲಾಗತ್ತೆ, ಐಸ್ಬರ್ಗ್ ಆಯ್ತು. ಸೊ H2O ಅನ್ನೋದು ನಮಗೆಲ್ಲ ಗೊತ್ತು, ನೀರಿನ ಕೆಮಿಕಲ್ ಫಾರ್ಮ್ ಅಲ್ವಾ. 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ, 1 ಆಕ್ಸಿಜನ್ ಆಟಮ್ ಇರುತ್ತೆ, ಇವೆರಡು ಸೇರಿದಾಗ H2O ಆಯಿತು. ಸೊ ನಮಗೆಲ್ಲ ಕಾಣುವಂಥ, ಕಣ್ಣಿಗೆ ನಾವು ಉಪಯೋಗಿಸುವಂಥ, ಕಣ್ಣಿಗೆ ಕಾಣುವಂಥ H2O ನೀರು ಅಂದರೆ ನಾವೇನು ಅನ್ಕೋತೀವಿ? ಈಗ ಲೋಟದಲ್ಲಿರುವಂಥ ನೀರು, ನಾನು ಕುಡಿತೀನಿ ಅದನ್ನು, ನದೀಲಿ ಹರಿತಾ ಇರುವಂಥ ನೀರು, ಅದು ಭೂಮಿಗೆ ನಾನು ಬಿಟ್ಟು ಬೆಳೆ ಬೆಳಿತೀನಿ, ಸೊ ಹೀಗೆ ಅಲ್ವಾ. ಆದರೆ ಒಂದು ಪಾತ್ರೆ

0: H2O ನಿಟ್ಟು ನಾನು ಕಾಯಿಸ್ತೀನಿ ಅನ್ಕೋಣ. ಅವಾಗೇನಾಗುತ್ತೆ, ಅದು ಆವಿಯಾಗಿ ಮೇಲೆ ಹೋಗುತ್ತೆ, ಸ್ಟೀಮ್. ಆ ಸ್ಟೀಮಲ್ಲಿ ಏನಿದೆ, ಅದರಲ್ಲೂ H2O. ಅದನ್ನು ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಅನ್ಕೋಣ. ಆ ಫ್ರಿಡ್ಜಲ್ಲಿ ಇಟ್ಟಾಗ ಅದು ಘನೀಕೃತವಾಗುತ್ತೆ, ಅದು ಘನವಾಗ ಸಾಲಿಡ್ ಆಗುತ್ತೆ. ಸಾಲಿಡ್ ಆದಂಥ ಐಸ್ ಕ್ಯೂಬ್ಸಲ್ಲಿ ಇರೋವಂಥದ್ದೇನು, ಅದೂ ಕೂಡ H2O. ಸೊ ಯಾವುದು ನನಗೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಇದೆಯೋ ಅದು ಮೂಲ ದಶೆಯಲ್ಲಿ ಒಂದೇ, ಮೂಲ ದಶೆಯೊಳಗೆ ಒಂದು, ಮಾಪನದ ಬಗ್ಗೆ ಎರಡು. ನಾನು ಒಂದನ್ನು ನೀರು ಅಂತ ನಾನು ನೋಡ್ತಾ ಇದ್ದೀನಿ, ಅದನ್ನು ಹಿಂಗೆ ಸೂರಿದ್ರೆ ಕೆಳಗೆ ಬೀಳುತ್ತೆ, ಅದು ಮೇಲಿಂದ ಕೆಳಗಡೆಗೆ ಹರ್ಕೊಂಬರುತ್ತೆ. ಆದರೆ ನಾನು ಈ ಘನೀಕೃತವಾದಂಥ ಐಸ್ ಕ್ಯೂಬನ್ನು ಹಿಂಗೆ ಹಾಕಿದ್ರೆ ಅದು ನೀರಿನ ರೀತಿಯಲ್ಲಿ ಬೀಳಲ್ಲ, ಡುಬುಕ್ಕಂತ ಒಂದೇ ಸರ್ತಿ ಬಿದ್ದೋಗುತ್ತೆ. ಮತ್ತು ಇಳಿಜಾರಿನಲ್ಲಿ ಇಟ್ಟಾಗಲೂ ಕೂಡ ಅದು ನೀರಿನಂತೆ ಹರ್ಕೊಂಡು ಬರಲ್ಲ, ಅದು ತಾನದನ್ನು ಸ್ಥಿರವಾಗಿರುತ್ತೆ. ಸೊ ನಾವು ಮಾಪನ, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಪ್ರಾಪರ್ಟೀಸ್, ಅದನ್ನು ನಾವು ವರ್ಣನೆ ಮಾಡುವಾಗ ನೀರು ಹರಿಯುತ್ತೆ ಅಂತೀವಿ, ಐಸ್ ಕ್ಯೂಬ್ ಹರಿಯುತ್ತೆ ಅಂತ ಅನ್ನಲ್ಲ, ಆವಿ ಮೇಲೆ ಹೋಗುತ್ತೆ ಅಂತೀವಿ, ಆದರೆ ನೀರು ಕೆಳಗೆ ಬರುತ್ತೆ ಅಂತೀವಿ. ಸೊ ನಾವು ಮಾಪನ, ನಾವು ಅದನ್ನು ಅಳೆದು ವರ್ಣಿಸುವಂತಹ ವಿಧಾನ ಬೇರೆ, ಮೂಲ ವಸ್ತು ಯಾವುದು, ಮೂಲ ವಸ್ತು ಒಂದೇ. ಸೊ ಹಾಗೆ ಅಮೇಯವಾದಂತಹ ಸತ್ವ, ಅದು ಬ್ರಹ್ಮಸತ್ವ. ಯಾವುದನ್ನು ನಾವು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲವೋ, ಯಾವುದರ ಗಾತ್ರವನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲವೋ, ಯಾವುದು ವಾಕ್ ಮಾತಿಗೆ ನಮ್ಮ ಬುದ್ಧಿಶಕ್ತಿಗೆ ನಿಲ್ಕಲ್ವೋ, ಆ ಒಂದು ಅಮೇಯವಾದಂತಹ ಸತ್ವದಲ್ಲಿ ತೇಲ್ತಾ ಇರುವಂಥ ಒಂದು ನೀರ್ಗಲ್ಲು ಅಂತಂದರೆ ಮೇಯ ಅಂದರೆ ನಾವು ಮೆಷರ್ ಮಾಡಬಹುದಾದಂಥ ಜಗತ್ತು. ಸೊ ಅವೆರಡು ಬೇರೆ ಬೇರೆ ಅಲ್ಲ, ಮೂಲ ವಸ್ತು ಒಂದೇ. ಕಡಲಿನಲ್ಲಿ ಹೇಗೆ ನೀರಿದ್ದು ಆ ನೀರೇ ಘನೀಕೃತವಾಗಿ ಹೇಗೆ ನೀರ್ಗಲ್ಲಿನ ರೀತಿಯಲ್ಲಿ ಮಂಜುಗಡ್ಡೆ ರೀತಿಯಲ್ಲಿ ತೇಲ್ತಾ ಇದೆಯೋ, ಹೇಗೆ ಹಾಲಿನಲ್ಲಿದ್ದಂತಹ ವಸ್ತುವೇ ಬೆಣ್ಣೆಯಾಗಿ ಅದರ ಮೇಲೆ ತೇಲುತ್ತೋ, ಹಾಗೆ ಅಮೇಯವಾದಂತಹ ಬ್ರಹ್ಮ ವಸ್ತುವಿನಲ್ಲಿ ಮೇಯ ಅಂತ ಅನ್ನಿಸ್ಕೊಳ್ಳೋಂಥ, ನಮ್ಮ ಕಣ್ಣಿಗೆ ಕಾಣುವಂಥ, ಕೈಗೆ ಸಿಗೋವಂಥ, ಬುದ್ಧಿಗೆ ಇಟ್ಕೋಂಥ ಜಗತ್ತು ತೇಲ್ತಾ ಇದೆ. ಸೊ ನಮಗೆ ಕಾಣೋದಿಷ್ಟೇ, ಕಾಣದೇ ಇರೋವಂಥದ್ದು ಇನ್ನೂ ಏನೇನೋ ಇದೆ. ಸೊ ಹಾಗೆ ಮಾಪನದ ಬಗ್ಗೆ ಎರಡು, ಆದರೆ ಮೂಲ ವಸ್ತು ಒಂದೇ. ಮಾಪನ ಅಂತಂದಾಗ ನಾವು ಎಣಿಸೋದಕ್ಕೋ ಅಳೆಯೋದಕ್ಕೋ ಸಾಧ್ಯವಾಗುವಂಥದ್ದು ಅಂತ ಅನ್ಕೋಬೋದು. ಅದಕ್ಕೆ ಗಾಳಿ ಉಸಿರುಗಳಂತೆ ಅಂತ ಹೇಳ್ತಾರೆ DVG. ಈಗ ನಮ್ಮ ಸುತ್ತಮುತ್ತೂರು ಗಾಳಿ ಇದೆ, ನಾವು ಅದನ್ನು ಒಳಗೆ ತಗೊಂಡಾಗ ಅದು ಉಸಿರಾಯಿತು. ನಾವು ಉಸಿರನ್ನು ಕಂಟ್ರೋಲ್ ಮಾಡ್ಬೋದು. ಈಗ ದೊಡ್ಡ ಉಸಿರು ತಗೋ ಅಂತೀವಿ ನಾವು, ಆ ಡಾಕ್ಟರ್ಗಳು ಚೆಸ್ಟ್ ಎಕ್ಸಾಮಿನ್ ಮಾಡುವಾಗ ದೊಡ್ಡ ಉಸಿರು ತಗೊಳ್ಳಿ ಅಂತ ಸ್ಟೆಥೋಸ್ಕೋಪ್ ಇಡ್ತೀವಿ. ಆವಾಗ ಆ ಉಸಿರು ಒಳಗಡೆ ಹೋಗಿದ್ದು ನಮಗೆ ಗೊತ್ತಾಗುತ್ತೆ ಅಲ್ವಾ. ಉಸಿರು ಹಿಡ್ಕೋ ಅಂತೀವಿ, ಉಸಿರನ್ನು ನಾವು ಹಿಡ್ಕೋತೀವಿ, ಈಗ ಉಸಿರು ಬಿಡು ಅಂದರೆ ಬಿಡ್ತೀವಿ. ಹಾಗೆ ಗಾಳಿನ ಹಿಡ್ಕೋ ಅಂತಂದರೆ, ಈಗ ಗಾಳಿನ ಬಿಡು ಅಂತಂದರೆ ಅರ್ಥಹೀನ ಅಂತ ಅನಿಸುತ್ತೆ. ಆದರೆ ಮೂಲ ವಸ್ತು ಒಂದೇ, ಅದು ನನ್ನ ಒಳಗಡೆಗೆ ಬರುವಾಗ ನಾನು ಅದನ್ನು ಕಂಟ್ರೋಲ್ ಮಾಡಬಲ್ಲೆ, ಹೊರಗಡೆ ಇದ್ದಾಗ ಅದು ಯಾವುದಕ್ಕೂ ಸಿಕ್ಕದೇ ಇರೋವಂಥ ವಸ್ತು. ಹಾಗೆ ಆ ಬ್ರಹ್ಮ ವಸ್ತು ಒಂದೇ, ಅದನ್ನು ನಾನು ನನ್ನ ಇತಿಮಿತಿಯಲ್ಲಿ ವ್ಯತ್ಯಾಸ ಮಾಡಿಕೊಳ್ತಾ ಹಾಲಿಂದ ಬೆಣ್ಣೆ ತೆಗಿತೀನಿ, ನೀರನ್ನು ಘನೀಕೃತ ಮಾಡ್ತೀನಿ, ಮಾಡೋಂಥ ಒಂದು ಪ್ರಕ್ರಿಯೆಯಲ್ಲಿ ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರೆತು ಬಿಡ್ತಾ ಇದ್ದೀನಲ್ವಾ, ಅದು ನನ್ನ ತಪ್ಪು. ಮೂಲ ವಸ್ತು ಒಂದೇ ಅನ್ನೋದನ್ನು ನಾನು ಮರಿಬಾರ್ದು. ವೈವಿಧ್ಯತೆಯಲ್ಲಿ ಮೂಲ ವಸ್ತುವನ್ನು ಕಾಣೋಂಥ ಪ್ರಯತ್ನದಲ್ಲಿ ನಾನು ಇರಬೇಕು. ಆ ಪ್ರಕ್ರಿಯೆಯಲ್ಲಿ ನಾನು ಮಾಡೋಂಥ ಪ್ರತಿಯೊಂದು ಕ್ರಿಯೆಯೂ ಕೂಡ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು.
1: ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಬಾಳೆಲೆಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ.

ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬಾಳೆಲೆಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಊಟದ ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಆಹಾರ ಬಿಡಬೇಡಿ ಎಂಬುದನ್ನು ನಾವೆಲ್ಲ ಚಿಕ್ಕವರಿಂದಾಗಿನಿಂದಲೂ ಕೇಳುತ್ತಲೇ ಬಂದಿದ್ದೇವೆ. ಅದಕ್ಕೆ ನಮ್ಮ ಹಿರಿಯರು ಕೊಡುವ ಕಾರಣಗಳು ಅನೇಕವಿರುತ್ತಿತ್ತು. ಅನ್ನ ಅಂದರೆ ಲಕ್ಷ್ಮೀದೇವಿ, ಅನ್ನ ಬಿಟ್ಟರೆ ಆಕೆಗೆ ಅಪಮಾನ ಮಾಡಿದಂತೆ. ಅಷ್ಟೇ ಅಲ್ಲ, ನಮಗೆ ವಿದ್ಯೆ ಬುದ್ಧಿಯೂ ಬರುವುದಿಲ್ಲ. ಬೇಕಾದಷ್ಟನ್ನೇ ಬಡಿಸಿಕೊಳ್ಳಿ, ಬೇಕಾದಷ್ಟು ತಿನ್ನಿ, ಕಣವನ್ನು ಬಿಡಬೇಡಿ ಎಂಬೆಲ್ಲ ಹಿತ ಮಾತುಗಳು ಬರುತ್ತಲೇ ಇರುತ್ತಿದ್ದವು. ಅದನ್ನು ನಾವು ಎಂದಿಗೂ ಮರೆಯುವಂತೆಯೂ ಇಲ್ಲ. ಈಗ ಈ ಮಾತಿಗೆ ಜಾಲತಾಣದಲ್ಲಿ ಒಂದು ಸಂದೇಶವು ಬರುತ್ತಿದೆ. ರಾಮಾಯಣದ ಪ್ರಕಾರ ಸೀತೆಯ ಹುಡುಕಾಟದಲ್ಲಿ ಇರುವ ಹನುಮಂತ ರಾವಣನ ಅಡುಗೆ ಮನೆ ಪ್ರವೇಶಿಸಿದಾಗ ಆತನಿಗೆ ರಾವಣನ ಎಂಜಲು ತಟ್ಟೆಯನ್ನು ನೋಡಿ ಆತನ ಸಾವು ಹತ್ತಿರದಲ್ಲಿದೆ ಎನ್ನುತ್ತಾನೆ. ಕಾರಣ, ಆತ ತನ್ನ ತಟ್ಟೆಯಲ್ಲಿ ಸಾಕಷ್ಟು ಆಹಾರಗಳನ್ನು ಉಳಿಸಿ ಹೋಗಿದ್ದ. ಹಾಗೆ ಇತರರ ತಟ್ಟೆಯಲ್ಲೂ ಬಿಟ್ಟು ಹೋದ ಆಹಾರಗಳು ಸಾಕಷ್ಟಿದ್ದವು. ಇದನ್ನು ಕಂಡ ಹನುಮಂತ, ಅನ್ನ ಬಿಟ್ಟವರು ಉದ್ಧಾರವಾಗಲಾರರು, ಅದರ ಆಯಸ್ಸು ಕ್ಷೀಣಿಸುತ್ತದೆ ಎನ್ನುತ್ತಾನೆ. ಊಟವನ್ನು ಎಂದು ಈಗಳೆಯಬಾರದು. ಇಂದು ಮದುವೆ ಅಥವಾ ಔತಣ ಕೂಟಗಳಲ್ಲಿ ಅದೆಷ್ಟು ಬಗೆಯ ವ್ಯಂಜನಗಳು ತಯಾರಾಗುತ್ತವೆ ಎಂದರೆ ಬಾಳೆಲಿಯು ಕಡಿಮೆ ಬೀಳುತ್ತದೆ. ಒಬ್ಬ ಹೆಚ್ಚೆಂದರೆ ಎಷ್ಟು ತಿನ್ನಬಲ್ಲ ಎಂಬ ಲೆಕ್ಕವು ಇರಬೇಕಲ್ಲವೇ? ಆದರೇನು, ಉಳ್ಳವರು ತಮ್ಮ ಪ್ರತಿಷ್ಠೆಯ ಪ್ರದರ್ಶನಕ್ಕಾಗಿ ಇನ್ನಿಲ್ಲದಷ್ಟು ಬಗೆಯ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಹಾಗಂತ ಊಟ ಮಾಡುವವರಿಗಾದರೂ ಬುದ್ಧಿ ಇರಬೇಡವೇ? ತನ್ನ ಹೊಟ್ಟೆಯ ಮಿತಿ ತಿಳಿದಿರಬೇಕಲ್ಲವೇ? ಹೌದು, ಬಂದಿದ್ದನ್ನೆಲ್ಲ ಬಡಿಸಿಕೊಂಡು ಕೆಲವಷ್ಟನ್ನೇ ತಿಂದು ಉಳಿದಿದ್ದನ್ನು ನಿರ್ದಾಕ್ಷಿಣ್ಯವಾಗಿ ಎಲೆಯಲ್ಲಿ ಬಿಟ್ಟು ಎದ್ದು ಬಿಡುತ್ತಾರೆ. ಅವರಿಗೇನು ಗೊತ್ತು, ಮದುವೆ ಮನೆಯಲ್ಲಿ ನಾವು ಬಿಟ್ಟು ಬರುವ ಆಹಾರಗಳು ವಧುವಿನ ತಂದೆಯ ಕಣ್ಣೀರು ಎಂದು. ಆ ನಿಟ್ಟಿನಲ್ಲಿ ಸ್ವಚ್ಛ ಬಾಳೆಯಲೆ ಅಭಿಯಾನ ನಡೆದಿದ್ದನ್ನು ಕಂಡದಾಗಿದೆ. ಅವೆಲ್ಲ ಕೇವಲ ತೋರಿಕೆಯಾದಾಗಿ ಕೆಲ ದಿನ ನಡೆದವೆ ಹೊರತು ಇದನ್ನು ಯಾರೂ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಲೇ ಇಲ್ಲ. ಇಂದಿಗೂ ಮದುವೆ ಮನೆಗಳಲ್ಲಿ ಊಟದ ನಂತರದ ಬಾಳೆಯಗಳನ್ನು ಕಂಡಾಗ ಮನಸ್ಸು ಚುರುಕ್ಕನಿಸುತ್ತದೆ. ಒಂದಿಷ್ಟು ಜವಾಬ್ದಾರಿ ಎನ್ನುವುದೇ ಇಲ್ಲವಲ್ಲ ಅಂತ ಅನಿಸುತ್ತದೆ. ಇವನ್ನೆಲ್ಲ ಯಾರು ಹೇಳುವಂಥದ್ದಲ್ಲ, ಬದಲಿಗೆ ನಾವೇ ಅರ್ಥ ಮಾಡಿಕೊಳ್ಳುವಂತಹದು. ಕೆಲವು ಕಡೆಯಂತೂ ತಟ್ಟೆಯಲ್ಲಿ ಬಿಟ್ಟಿದ್ದು ಇನ್ನಷ್ಟೇ ಜನರಿಗೆ ಸಾಕಾಗುವಷ್ಟು ಇರುತ್ತದೆ. ನ್ಯಾಷನಲ್ ವೇಸ್ಟ್ ನಾವೆಂದು ನಮ್ಮ ಜವಾಬ್ದಾರಿ ಹರಿತು ನಡೆಯುತ್ತೇವೋ, ಅದಕ್ಕೆ ಇನ್ನಷ್ಟು ಕಾಲ ಕಾಯಬೇಕೋ? ಹೌದಲ್ಲವೇ? ಹಾಗೂ ಮತ್ತೊಂದು ವಿಷಯವನ್ನು ನೋಡುವುದಾದರೆ, ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು? ಸ್ಪರ್ಧೆ ಅಥವಾ ಪೈಪೋಟಿ ಎಂಬುದು ಇಬ್ಬರ ನಡುವೆ ಅಥವಾ ಕೆಲವು ಜನರ ನಡುವೆ ನಡೆಯುವಂತಹ ಸಂಗತಿ ಎಂಬುದು ನಮ್ಮ ಸಾಮಾನ್ಯ ತರ್ಕ. ಯಾವುದು ಪ್ರಶಸ್ತಿಗಾಗಿಯೋ ಗುರಿಗಾಗಿಯೋ ಸ್ಪರ್ಧೆಗಳು ನಡೆಯುವುದುಂಟು. ಅಲ್ಲೆಲ್ಲ ಒಬ್ಬರಿಗಿಂತ ಹೆಚ್ಚು ಜನರು ಇರುವುದು ವಾಡಿಕೆ. ಈ ಪೈಪೋಟಿಗಳ ನಡುವೆ ನಾವು ಬಲು ಮುಖ್ಯವಾದ ಸ್ಪರ್ಧೆಯೊಂದನ್ನು ಮರೆತಿದ್ದೇವೆ ಅಥವಾ ಮರೆತಂತೆ ಇದ್ದೇವೆ. ಇದು ಹೊರ ಪ್ರಪಂಚದ ಜೊತೆ ನಡೆಯುವ ಜಗ್ಗಾಟವಲ್ಲ, ನಮ್ಮೊಳಗೆ ನಡೆಯುವ ಆಂತರಿಕ ಪೈಪೋಟಿ. ಮನದ ಒಳಗೆ ನಡೆಯುವ ದಾಖಲಾಟಗಳೆಲ್ಲ ಒಂದು ರೀತಿಯ ಸ್ಪರ್ಧೆಗಳೇ. ಆಯ್ಕೆಗಳ, ಗುರಿಗಳ, ಲಾಭಗಳ, ಕೀರ್ತಿಗಳ ನಡುವಿನ ಯುದ್ಧ ಎನ್ನಬಹುದು. ನಮ್ಮ ಆಯ್ಕೆಗಳ ನಡುವಿನ ಪೈಪೋಟಿ ಮನದ ಅಂಗಳದಲ್ಲಿ ನಡೆಯುವ ಅನುದಿನದ ಆಟವಾಗಿದೆ. ನಮ್ಮ ಬಯಕೆಗಳ ಆಯ್ಕೆಯ ಆಟದ ಮಟ್ಟವನ್ನು ನಿರ್ಧರಿಸುವ ಇನ್ನೊಂದು ಸ್ಪರ್ಧೆ ಇದೆ. ಮೂರು ಗುಣಗಳ ನಡುವಿನ ಆಟವೇ ನಿಜವಾದ ಸ್ಪರ್ಧೆ. ಸತ್ವ, ರಜೋ ಮತ್ತು ತಮೋ ಗುಣಗಳೆಂಬ ತ್ರಿವಳಿಗಳೇ ನಮ್ಮೊಳಗಿನ ಸ್ಪರ್ಧೆಯ ಬೇರು. ಸತ್ವಗುಣದಿಂದ ಸದ್ವಿಚಾರಗಳು, ರಜಗುಣದಿಂದ ಆವೇಶ, ಉದ್ವೇಗ, ತಮೋ ಗುಣದಿಂದ ಆಲಸ್ಯ ಹೀಗೆಂದು ಶಾಸ್ತ್ರಗಳು ಹೇಳುತ್ತವೆ. ನಮ್ಮೊಳಗಿನ ಪೈಪೋಟಿಯ ಸೂತ್ರಧಾರವೇ ಈ ಮೂರು ಗುಣಗಳು. ದಿನದಿಂದ ದಿನಕ್ಕೆ ತಮೋ ಗುಣದಿಂದ ಜೋಗುಣ, ರಜೋಗುಣದಿಂದ ಸತ್ವಗುಣ, ಇದರ ಎಡೆಗೆ ಏರುವ ಸ್ಪರ್ಧೆ ನಡೆಯಬೇಕಿದೆ. ಅಂದರೆ ಇಲ್ಲಿ ಪೈಪೋಟಿಯು ನಮ್ಮ ಅಂತರಂಗದ ಆವರಣದಲ್ಲಿ ನಡೆಯುವಂಥದ್ದು. ಮನದ ಒಳಗಿನ ಕ್ರೀಡಾಂಗಣವು ಆರೋಗ್ಯಕರವಾಗಿದ್ದರೆ ಬಾಹ್ಯದ ಆಟವು ಉತ್ತಮ ಗುಣಮಟ್ಟವನ್ನು ಪಡೆಯುವುದು. ಇತರರೊಡನೆ ಸೆಣಸಿ ಗೆಲ್ಲುವ ಮೊದಲು ನಮ್ಮ ಮನದಲ್ಲಿ

ನೆಲೆಸಿರುವ ವೈರಿಗಳನ್ನು ಓಡಿಸುವ ಸ್ಪರ್ಧೆ ಬಹುಮುಖ್ಯವಾಗಿದೆ. ತಮ ಮತ್ತು ರಜೋಗುಣಗಳು ಸತ್ವಯುತ ಗುಣದ ಕಡೆಗೆ ಸರಿಸುವ ಆಟವೇ ನಿಜವಾದ ಸ್ಪರ್ಧೆಯಾಗಿದೆ. ಅದರ ಜಯ ಮತ್ತು ಅಪಜಯಗಳು ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವುದು ನಿಶ್ಚಿತ. ಜೀವನವೆಂಬ ಕ್ರೀಡಾಂಗಣದಲ್ಲಿ ನಮ್ಮ ಪ್ರದರ್ಶನದ ಕ್ಷಮತೆಯನ್ನು ನಿರ್ಧರಿಸುವುದರಿಂದ ಆಂತರಿಕ ಸ್ಪರ್ಧೆಯಡಿಗೆ ನಮ್ಮ ಗಮನ ಹರಿಯಬೇಕು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಬಾಳೆಲಿಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಬಾಳೆಲೆಯಲ್ಲಿ ಅನ್ನ ಬಿಟ್ಟರೆ ಆಯುಷ್ಯ ಮುಗಿದಂತೆ ಹಾಗೂ ನಮ್ಮೊಳಗಿನ ಸ್ಪರ್ಧೆ ಗೆಲ್ಲುವುದೆಂತು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ, ವಿಜ್ಞಾನದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇವತ್ತು ವಿಶೇಷವಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ಮಕ್ಕಳಿಗೆ ವಿಜ್ಞಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ಹೇಳಲು ಇವತ್ತು ನಿಮ್ಮೊಂದಿಗಿದ್ದೇನೆ. ಮೊದಲಿಗೆ ವಿಟಮಿನ್ಗಳನ್ನು ಕಂಡುಹಿಡಿದವರು ಯಾರು? ಉತ್ತರ, ಪಂಕ್ರವರು. ವಿಟಮಿನ್ಗಳಲ್ಲಿನ ಬಗೆಗಳು ಯಾವುವು? ಉತ್ತರ, ಎ, ಬಿ, ಸಿ, ಡಿ, ಇ ಮತ್ತು ಕೆ. ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಉತ್ತರ, ಬಿ ಮತ್ತು ಸಿ. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಯಾವುವು? ಉತ್ತರ, ಎ, ಡಿ, ಇ ಮತ್ತು ಕೆ. ಎ ವಿಟಮಿನ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಉತ್ತರ, ಕಣ್ಣಿನ ದೃಷ್ಟಿ ವೃದ್ಧಿಗೊಳಿಸಲು. ಇ ವಿಟಮಿನ್ ಅನ್ನು ಯಾವುದರಲ್ಲಿ ಅಧಿಕವಾಗಿದೆ? ಉತ್ತರ, ಕಾಡ್ ಲಿವರ್, ಕ್ಯಾರೆಟ್ನಲ್ಲಿ. ಬಿ ವಿಟಮಿನ್ ದೋಷದಿಂದ ಎದುರಾಗುವ ಸಮಸ್ಯೆ ಯಾವುದು? ಉತ್ತರ, ಬೆರಿ ಬೆರಿ. ಬಿ ವಿಟಮಿನ್ನಲ್ಲಿ ಯಾವುದರಲ್ಲಿ ಲಭ್ಯ? ಉತ್ತರ, ಕಡಲೆಕಾಯಿ. ಡಿ ವಿಟಮಿನ್ ಕೊರತೆಯಿಂದ ಬರಬಹುದಾದ ರೋಗ ಯಾವುದು? ಉತ್ತರ, ರಿಕೆಟ್ಸ್ ಆಗಿದೆ. ರಕ್ತ ಗಡ್ಡೆ ಕಟ್ಟದಂತೆ ತಡೆಗಟ್ಟುವ ವಿಟಮಿನ್ ಯಾವುದು? ಉತ್ತರ, ವಿಟಮಿನ್ ಕೆ. ಮಾನವನಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಎಷ್ಟು? ಉತ್ತರ, 46. ಮಾನವ ಶರೀರದಲ್ಲಿ ಎಷ್ಟು ಮೂಳೆಗಳಿವೆ? ಉತ್ತರ, 206. ಮಾನವನ ಅಂಗಾಂಗಗಳಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದು? ಉತ್ತರ, ಪಿತ್ತಜನಕಾಂಗ. ಮಾನವನ ಹೃದಯ ನಿಮಿಷಕ್ಕೆ ಎಷ್ಟು ಬಾರಿ ಬಡಿದುಕೊಳ್ಳುತ್ತದೆ? ಉತ್ತರ, 72 ಬಾರಿ. ಮಾನವನ ದೇಹದಲ್ಲಿ ಅತಿ ದೊಡ್ಡ ಜೀರ್ಣಕೋಶ ಯಾವುದು? ಉತ್ತರ, ಲಿವರ್ ಆಗಿದೆ. ಮೆದೋಜೀರಕ ಗ್ರಂಥಿ ಏನನ್ನ ಉತ್ಪಾದಿಸುತ್ತದೆ? ಉತ್ತರ, ಇನ್ಸುಲಿನ್ ಅನ್ನ ಉತ್ಪಾದಿಸುತ್ತದೆ. ಕೊಬ್ಬಿನಲ್ಲಿರುವ ಅಂಶಗಳು ಯಾವುವು? ಉತ್ತರ, ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ನಲ್ಲಿ ಕೊಬ್ಬು ಅಡಕವಾಗಿರುತ್ತದೆ. ಐರನ್ ಕೊರತೆಯಿಂದ ಬರುವ ಕಾಯಿಲೆ ಯಾವುದು? ಉತ್ತರ, ರಕ್ತಹೀನತೆಯಾಗಿದೆ. ಶ್ವಾಸಕೋಶದ ಕೆಲಸ ಏನು? ಉತ್ತರ, ಆಮ್ಲಜನಕದ ಸರಬರಾಜು ಮಾಡುವುದು ಶ್ವಾಸಕೋಶದ ಕೆಲಸವಾಗಿದೆ. ಹಾಲನ್ನ ಮೊಸರಾಗಿಸುವ ಆಮ್ಲ ಯಾವುದು? ಉತ್ತರ, ಹಾಲನ್ನ ಮೊಸರಾಗಿಸುವ ಆಮ್ಲ ಲ್ಯಾಕ್ಟಿಕ್ ಆಸಿಡ್ ಆಗಿದೆ. ಅಡಿಗೆ ಗ್ಯಾಸ್ನಲ್ಲಿರುವ ಅನಿಲ ಯಾವುದು?

ಉತ್ತರ, ಅಡಿಕೆ ಗ್ಯಾಸ್ನಲ್ಲಿ ಇರುವ ಅನಿಲ ಬ್ಯೂಟಿನ್ ಆಗಿದೆ. ಗೊಬ್ಬರ ಗ್ಯಾಸ್ನಲ್ಲಿ ಇರುವ ಅನಿಲ ಯಾವುದು? ಉತ್ತರ, ಗೊಬ್ಬರ ಗ್ಯಾಸ್ನಲ್ಲಿ ಮೀಥೇನ್ ಅನಿಲ ಉಂಟು. ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದ ಆಂಟಿಬಯೋಟಿಕ್ ಯಾವುದು? ಉತ್ತರ, ಮೊಟ್ಟ ಮೊದಲ ಬಾರಿಗೆ ಪೆನ್ಸಿಲ್ ಎಂಬ ಆಂಟಿಬಯೋಟಿಕ್ ಅನ್ನು ಕಂಡುಹಿಡಿಯಲಾಯಿತು. ಎಬೋಲಾ ಯಾವುದರಿಂದ

ರಸ್ತೆಗಳಿಗೆ ಜೀವ ಇರುತ್ತದೆ ಎಂದು ನಿರೂಪಿಸಿದ ಮೊದಲ ಭಾರತೀಯ ವಿಜ್ಞಾನಿ ಯಾರು? ಉತ್ತರ, ಸಸ್ಯಗಳಲ್ಲಿ ಜೀವ ಇರುತ್ತದೆ ಎಂಬುದನ್ನು ಜೆಸಿ ಬೋಸ್ ರವರು ಕಂಡುಹಿಡಿದರು. ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡುವ ಭಾಗ ಯಾವುದು? ಉತ್ತರ, ಕಣ್ಣಿನಲ್ಲಿ ಪ್ರತಿಬಿಂಬ ಮೂಡಿಸುವ ಅಂಗ ರೆಟಿನಾ ಆಗಿದೆ. ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಉತ್ತರ, ಜೆಬಿ ಫ್ರೀಸ್ಟಿಲಿ ರವರು. ಚುಚ್ಚುಮದ್ದನ್ನು ಕಂಡುಹಿಡಿದವರು ಯಾರು? ಉತ್ತರ, ಚುಚ್ಚುಮದ್ದನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್ ರವರು. ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುವ ಗ್ರಂಥಿಗಳು ಯಾವುದು? ಉತ್ತರ, ಜಠರ ಗ್ರಂಥಿಗಳಾಗಿದೆ. ಹುಚ್ಚುನಾಯಿ ಕಡಿತಕ್ಕೆ ಔಷಧಿ ಕಂಡುಹಿಡಿದವರು ಯಾರು? ಉತ್ತರ, ಲೂಯಿ ಫಾಸ್ಚರ್ ರವರು ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನು ಕಂಡುಹಿಡಿದರು. ಶುಕ್ರ ಗ್ರಹದ ವಾತಾವರಣ ಯಾವುದರಿಂದ ತುಂಬುತ್ತದೆ? ಉತ್ತರ, ಕಾರ್ಬನ್ ಡೈಆಕ್ಸೈಡ್ನಿಂದ ಶುಕ್ರ ಗ್ರಹದ ವಾತಾವರಣ ತುಂಬುತ್ತದೆ. ಪಿಂಗಾಣಿ ಕೈಗಾರಿಕೆಗೆ ಮುಖ್ಯವಾಗಿ ಬೇಕಾದ ವಸ್ತು ಯಾವುದು? ಉತ್ತರ, ಗ್ರಾಫೈಟ್ ಆಗಿದೆ. ಬಲ್ಬ್ನಲ್ಲಿ ಬಳಸುವ ಅನಿಲ ಯಾವುದು? ಉತ್ತರ, ಬಲ್ಬ್ನಲ್ಲಿ ಆರ್ಗಾನಿಕ್ ಅನಿಲವನ್ನು ಬಳಸಲಾಗುತ್ತದೆ. ರೆಫ್ರಿಜರೇಟರ್ನಲ್ಲಿ ಬಳಸುವ ಅನಿಲ ಯಾವುದು? ಉತ್ತರ, ರೆಫ್ರಿಜರೇಟರ್ನಲ್ಲಿ ಪ್ರಿಯಾನ್ ಎಂಬ ಅನಿಲವನ್ನು ಬಳಸಲಾಗುತ್ತದೆ. ಕಂಪ್ಯೂಟರ್ನಲ್ಲಿ ಬಳಸುವ ಚಿಪ್ಪುಗಳನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ, ಕಂಪ್ಯೂಟರ್ನಲ್ಲಿ ಬಳಸುವ ಚಿಪ್ಪುಗಳನ್ನು ಸಿಲಿಕೋನ್ನಿಂದ ತಯಾರಿಸುತ್ತಾರೆ. ಲಾಫಿಂಗ್ ಗ್ಯಾಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಉತ್ತರ, ನೈಟ್ರೈಸ್ ಆಕ್ಸೈಡ್ನ ಲಾಫಿಂಗ್ ಗ್ಯಾಸ್ ಎಂದು ಕರೆಯಲಾಗುತ್ತದೆ. ಸೂರ್ಯನ ಸುತ್ತಲೂ ತಿರುಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವ ಗ್ರಹ ಯಾವುದು? ಉತ್ತರ, ಶನಿ ಗ್ರಹವು ಸೂರ್ಯನ ಸುತ್ತಲೂ ಹೆಚ್ಚು ತಿರುಗಲು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಚಂದ್ರನ ಮೇಲಿಂದ ಭೂಮಿ ಹೇಗೆ ಕಾಣಿಸುತ್ತದೆ? ಉತ್ತರ, ಚಂದ್ರನ ಮೇಲಿನಿಂದ ಭೂಮಿ ಕಪ್ಪಾಗಿ ಕಾಣಿಸುತ್ತದೆ. ಅಯಸ್ಕಾಂತ ದಿಕ್ಸೂಚಿ ತೋರಿಸುವ ದಿಕ್ಕುಗಳು? ಉತ್ತರ, ಉತ್ತರ ದಕ್ಷಿಣ ದಿಕ್ಕುಗಳಾಗಿವೆ. ಭೂಮಿಯ ಮೇಲೆ ವಸ್ತುಗಳು ಭಾಗವಾಗಿರಲು ಕಾರಣವೇನು? ಉತ್ತರ, ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಕೋಣೆಯ ತಾಪಮಾನಕ್ಕೆ ಯಾವ ಲೋಹ ದ್ರವ ಸ್ಥಿತಿಯಲ್ಲಿರುತ್ತದೆ? ಉತ್ತರ, ಕೋಣೆಯ ತಾಪಮಾನಕ್ಕೆ ಪಾದರಸ ಲೋಹ ದ್ರವ ಸ್ಥಿತಿಯಲ್ಲಿರುತ್ತದೆ. ಸ್ವಚ್ಛ ನೀರಿನ ಪಿಎಚ್ ಗುಣಮಟ್ಟ ಯಾವುದು? ಉತ್ತರ, ಸ್ವಚ್ಛ ನೀರಿನ ಪಿಎಚ್ನ ಗುಣಮಟ್ಟ 7 ಆಗಿದೆ. ವಿದ್ಯುತ್ ಪ್ರವಾಹ ಯಾವುದರಿಂದ ಅಳೆಯುತ್ತಾರೆ? ಉತ್ತರ, ವಿದ್ಯುತ್ ಪ್ರವಾಹವನ್ನು ಅಮ್ಮೀಮೀಟರ್ನಿಂದ ಅಳೆಯಲಾಗುತ್ತದೆ. ಮನುಷ್ಯನ ಶರೀರದಿಂದ ತಯಾರಾಗುವ ವಿಟಮಿನ್ ಯಾವುದು? ಉತ್ತರ, ಮನುಷ್ಯರ ದೇಹದಿಂದ ತಯಾರಾಗುವ ವಿಟಮಿನ್ ಡಿ ವಿಟಮಿನ್ ಆಗಿದೆ. ಬಿಳಿಯ ಬಣ್ಣದಲ್ಲಿ ಎಷ್ಟು ಬಣ್ಣಗಳಿವೆ? ಉತ್ತರ, ಬಿಳಿಯ ಬಣ್ಣದಲ್ಲಿ 7 ಬಣ್ಣಗಳಿವೆ. ಯಾವ ಅನಿಲದಲ್ಲಿ ಧ್ವನಿಯ ವೇಗ ಅಧಿಕವಾಗಿರುತ್ತದೆ? ಉತ್ತರ, ಹೈಡ್ರೋಜನ್ ಅನಿಲದಲ್ಲಿ ಧ್ವನಿಯ ವೇಗ ಅಧಿಕವಾಗಿರುತ್ತದೆ. ವಿಮಾನದ ವೇಗ ದಿಕ್ಕನ್ನು ಯಾವುದರ ಮೂಲಕ ತಿಳಿದುಕೊಳ್ಳಬಹುದಾಗಿದೆ? ಉತ್ತರ, ರೆಡಾರ್ ಮೂಲಕ ವಿಮಾನ ವೇಗ ದಿಕ್ಕನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. ಕಣ್ಣಿನ ರೆಟಿನಾ ಮೇಲಿನ ಪ್ರತಿಬಿಂಬ ಹೇಗೆ ಇರುತ್ತದೆ? ಉತ್ತರ, ತಲೆಕೆಳಗಾಗಿ ಇರುತ್ತದೆ. ಉಷ್ಣತೆಯ ಪ್ರಮಾಣ ಯಾವುದು? ಉತ್ತರ, ಉಷ್ಣತೆಯ ಪ್ರಮಾಣ ಜೌಲ್ ಆಗಿದೆ. ಮಾನವರಲ್ಲಿ ಇರಬೇಕಾದ ಸಹಜ ರಕ್ತದೊತ್ತಡ ಎಷ್ಟು? ಉತ್ತರ, ಮಾನವರಲ್ಲಿ ಇರಬೇಕಾದ ಸಹಜ ರಕ್ತದೊತ್ತಡ 80/120 ಆಗಿದೆ. ಧ್ವನಿ ಯಾವುದರ ಮೂಲಕ ಪ್ರಯಾಣ ಮಾಡುವುದಿಲ್ಲ? ಉತ್ತರ, ಶೂನ್ಯದ ಮೂಲಕ ಪ್ರಯಾಣ ಮಾಡುವುದಿಲ್ಲ. ಮನುಷ್ಯನ ರಕ್ತ ಸಂಚಾರವನ್ನು ಕಂಡುಹಿಡಿದ ವ್ಯಕ್ತಿ ಯಾರು? ಉತ್ತರ, ಮನುಷ್ಯನ ರಕ್ತ ಸಂಚಾರವನ್ನು ಕಂಡುಹಿಡಿದವರು ವಿಲಿಯಂ ನಾರ್ವೆ ರವರು. ಇಸ್ರೋ ಸ್ಯಾಟಲೈಟ್ ಕೇಂದ್ರ ಎಲ್ಲಿದೆ? ಉತ್ತರ, ಇಸ್ರೋ ಸ್ಯಾಟಲೈಟ್ ಕೇಂದ್ರವು ಬೆಂಗಳೂರಿನಲ್ಲಿದೆ. ವಾಷಿಂಗ್ ಸೋಡಾವನ್ನು ಏನೆನ್ನುತ್ತಾರೆ? ಉತ್ತರ, ವಾಷಿಂಗ್ ಸೋಡಾವನ್ನು ಸೋಡಿಯಂ ಕಾರ್ಬೊನೇಟ್ ಎನ್ನುತ್ತಾರೆ. ಬೇಕಿಂಗ್ ಸೋಡಾವನ್ನು ಏನೆನ್ನುತ್ತಾರೆ? ಉತ್ತರ, ಬೇಕಿಂಗ್ ಸೋಡಾವನ್ನು ಸೋಡಿಯಂ ಬೈಕಾರ್ಬೊನೇಟ್ ಎಂದು ಕರೆಯುತ್ತಾರೆ.

ಕಾಸ್ಟಿಕ್ ಸೋಡಾವನ್ನ ಏನೆಂದು ಕರೆಯುತ್ತಾರೆ? ಉತ್ತರ, ಕಾಸ್ಟಿಕ್ ಸೋಡಾವನ್ನ ಸೋಡಿಯಂ ಹೈಡ್ರಾಕ್ಸೈಡ್ ಎಂದು ಕರೆಯಲಾಗುತ್ತದೆ. ರೇಡಿಯೋ ತರಂಗಗಳು ಯಾವುವು? ಉತ್ತರ, ಆಲ್ಫಾ, ಬೀಟಾ ಮತ್ತು ಗಾಮಾ ಕಿರಣಗಳು. ಮಲೇರಿಯಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಉತ್ತರ, ದೆಹಲಿಯಲ್ಲಿ ಮಲೇರಿಯಾ ಸಂಶೋಧನಾ ಸಂಸ್ಥೆ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾಗಿತ್ತು. ರಾಷ್ಟ್ರೀಯ ವೈರಸ್ ವೈಜ್ಞಾನಿಕ ಸಂಸ್ಥೆ ಎಲ್ಲಿದೆ? ಉತ್ತರ, ಪೂನಾದಲ್ಲಿದೆ. ರಕ್ತದಲ್ಲಿರುವ ಮೂಲ ಪದಾರ್ಥ ಯಾವುದು? ಉತ್ತರ, ರಕ್ತದಲ್ಲಿರುವ ಮೂಲ ಪದಾರ್ಥ ಕೊಬ್ಬಿನಾಂಶ ಆಗಿದೆ. ಮೋಟಾರು ಕಾರುಗಳಿಂದ ಹೊರಬರುವ ಬಗೆಯಲ್ಲಿರುವ ರಾಸಾಯನಿಕ ಪದಾರ್ಥ ಯಾವುದು? ಉತ್ತರ, ಮೋಟಾರು ಕಾರುಗಳಿಂದ ಹೊರಬರುವ ಬಗೆಯಲ್ಲಿರುವ ಒಂದು ರಾಸಾಯನಿಕ ಪದಾರ್ಥ ಎಂದರೆ ಅದು ಕಾರ್ಬನ್ ಮಾನಾಕ್ಸೈಡ್ ಆಗಿದೆ. ದೇಹದೊಳಗಿನ ಪೊಲೀಸರು ಯಾರು? ಉತ್ತರ, ದೇಹದೊಳಗಿನ ಪೊಲೀಸರು ಬಿಳಿ ರಕ್ತ ಕಣಗಳಾಗಿವೆ. ಯಾವ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ? ಉತ್ತರ, ಬಿಳಿ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ. ಕಬ್ಬಿಣಾಂಶ ಹೆಚ್ಚಿಸುವ ಆಹಾರ ಪದಾರ್ಥ ಯಾವುದು? ಉತ್ತರ, ಕಬ್ಬಿಣಾಂಶ ಹೆಚ್ಚಿಸುವ ಪದಾರ್ಥ ಸೊಪ್ಪುಗಳಾಗಿವೆ. ತಾಯಿಯ ಹಾಲಿನಲ್ಲಿರುವ ವಿಟಮಿನ್ಗಳ್ಯಾವುವು? ಉತ್ತರ, ತಾಯಿಯ ಎದೆಹಾಲಿನಲ್ಲಿ ಬಿ ಮತ್ತು ಡಿ ವಿಟಮಿನ್ಗಳು ಹೆಚ್ಚಾಗಿರುತ್ತವೆ. ವಿಟಮಿನ್ ಎ ಇರುವ ದೇಹ ಭಾಗ ಯಾವುದು? ವಿಟಮಿನ್ ಎ ಇರುವ ದೇಹ ಭಾಗ ಉತ್ತರ, ಲಿವರ್ ಆಗಿದೆ. ಬಿ ವಿಟಮಿನ್ ಹೆಚ್ಚಾದಲ್ಲಿ ದೇಹದ ಯಾವ ಭಾಗ ಹಾನಿಗೆ ಒಳಗಾಗುತ್ತದೆ? ಉತ್ತರ, ಮೂತ್ರಪಿಂಡಗಳು. ವಿಶ್ವ ಪರಿಸರ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ, ವಿಶ್ವ ಪರಿಸರ ದಿನಾಚರಣೆಯನ್ನು ಜೂನ್ 5ರಂದು ಪರಿಸರ ದಿನವೆಂದು ಆಚರಿಸಲಾಗುತ್ತದೆ. ಭೂಮಿಯ ದಿನಾಚರಣೆ ಯಾವ ದಿನ ನಡೆಯುತ್ತದೆ? ಉತ್ತರ, ಭೂಮಿಯ ದಿನಾಚರಣೆಯನ್ನು ಏಪ್ರಿಲ್ 22ರಂದು ಆಚರಿಸಲಾಗುತ್ತದೆ. ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು? ಉತ್ತರ, ಅತಿ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹವಾಗಿದೆ. ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದು? ಉತ್ತರ, ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಗುರು ಗ್ರಹವಾಗಿದೆ. ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಉತ್ತರ, ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಗುರು ಗ್ರಹವಾಗಿದೆ. ಭೂಮಿ ಯಾವ ಯಾವ ಗ್ರಹಗಳ ನಡುವೆ ಇದೆ? ಉತ್ತರ, ಭೂಮಿ ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಇದೆ. ಸೂರ್ಯನಿಂದ ಭೂಮಿ ಎಷ್ಟನೆಯ ಗ್ರಹ? ಉತ್ತರ, ಸೂರ್ಯನಿಂದ ಭೂಮಿ 3ನೇ ಗ್ರಹವಾಗಿದೆ. ಅತಿ ಸೂಕ್ಷ್ಮ ಪದಾರ್ಥವನ್ನು ಯಾವುದರಿಂದ ವೀಕ್ಷಿಸಬಹುದು? ಉತ್ತರ, ಅತಿ ಸೂಕ್ಷ್ಮ ಪದಾರ್ಥವನ್ನು ಮೈಕ್ರೋಸ್ಕೋಪ್ನಿಂದ ವೀಕ್ಷಿಸಬಹುದು. ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂವು ಯಾವುದು? ಉತ್ತರ, ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಹೂ ರಫ್ಲೇಸಿಯಾ. ಸೂರ್ಯನ ಸುತ್ತಲೂ ಗ್ರಹಗಳು ತಿರುವುದಕ್ಕೆ ಮುಖ್ಯ ಕಾರಣವೇನು? ಉತ್ತರ, ಗುರುತ್ವಾಕರ್ಷಣೆಯ ಬಲದಿಂದ ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗತೊಡಗುತ್ತವೆ. ಮಾನವನ ದೇಹದಲ್ಲಿನ ರಕ್ತನಾಳಗಳ ಕೆಲಸ ಏನು? ಉತ್ತರ, ಶಬ್ದ ರಕ್ತದ ಸರಬರಾಜಾಗಿದೆ. ಜೀವಶಾಸ್ತ್ರದ ಪಿತಾಮಹ ಯಾರು? ಉತ್ತರ, ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದಾರೆ. ಶುದ್ಧ ಬಂಗಾರ ಎಷ್ಟು ಕ್ಯಾರೆಟ್ ಇರುತ್ತದೆ? ಉತ್ತರ, ಶುದ್ಧ ಬಂಗಾರವು 24 ಕ್ಯಾರೆಟ್ ಆಗಿರುತ್ತದೆ. ಕಂಚು ಯಾವ ಲೋಹಗಳ ಮಿಶ್ರಣ? ಉತ್ತರ, ಕಂಚು ತಾಮ್ರ ಮತ್ತು ಶೀಷಗಳ ಮಿಶ್ರಣವಾಗಿರುತ್ತದೆ. ರಕ್ತವನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ರಕ್ತವನ್ನು ಶುದ್ಧೀಕರಿಸುವ ವಿಧಾನಕ್ಕೆ ಡಯಾಲಿಸಿಸ್ ಎಂದು ಕರೆಯಲಾಗುತ್ತದೆ. ಮಾನವನ ದೇಹದ ಒಂದು ಸೆಲ್ನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು? ಉತ್ತರ, ಮಾನವ ದೇಹದ ಒಂದು ಸೆಲ್ನಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ 46 ಆಗಿದೆ. ಪೆನ್ಸಿಲ್ನನ್ನು ಕಂಡುಹಿಡಿದವರು ಯಾರು? ಉತ್ತರ, ಪೆನ್ಸಿಲ್ನನ್ನು ಕಂಡುಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಎಂದು ಪ್ರಸಿದ್ಧರಾಗಿದ್ದಾರೆ. ವಿದ್ಯುತ್ ದೀಪವನ್ನು ಸಂಶೋಧಿಸಿದ ವಿಜ್ಞಾನಿ ಯಾರು? ವಿದ್ಯುತ್ ದೀಪವನ್ನು ಸಂಶೋಧಿಸಿದ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ರವರು. ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ?

ಉತ್ತರ, ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ. ಸಸ್ಯಗಳ ಹಸಿರು ಬಣ್ಣಕ್ಕೆ ಕಾರಣವೇನು? ಉತ್ತರ, ಸಸ್ಯಗಳ ಹಸಿರು ಬಣ್ಣಕ್ಕೆ ಪತ್ರ ಹರಿದ ಕಾರಣ. ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಏನೆಂದು ಕರೆಯುವರು? ಉತ್ತರ, ನೀರಿನಲ್ಲಿ ವಾಸಿಸುವ ಜೀವಿಗಳನ್ನು ಜಲಚರ ಜೀವಿಗಳೆಂದು ಕರೆಯುತ್ತಾರೆ. ಸೂರ್ಯನ ಸುತ್ತಲೂ ಅತಿ ವೇಗವಾಗಿ ತಿರುಗುವ ಗ್ರಹ ಯಾವುದು? ಉತ್ತರ, ಸೂರ್ಯನ ಸುತ್ತಲೂ ಅತಿ ವೇಗವಾಗಿ ತಿರುಗುವ ಗ್ರಹ ಯುರೇನಸ್ ಆಗಿದೆ. ದೇಹದ ಅತಿ ದೊಡ್ಡ ಮೂಳೆ ಯಾವುದು? ಉತ್ತರ, ದೇಹದ ಅತಿ ದೊಡ್ಡ ಮೂಳೆ ಫೀಮರ್ ಆಗಿದೆ. ದೇಹದ ಅತಿ ದೊಡ್ಡ ಒಳಗಿನ ಅಂಗ ಯಾವುದು? ಉತ್ತರ, ದೇಹದ ಅತಿ ದೊಡ್ಡ ಒಳಗಿನ ಅಂಗ ಪಿತ್ತಜನಕಾಂಗ. ನುಣುಪಾಗಿ ಮೆರುಗುಗೊಳಿಸಿದ ಮೇಲ್ಮೈಯನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ನುಣುಪಾಗಿ ಮೆರುಗುಗೊಳಿಸಿದ ಮೇಲ್ಮೈಯೆಂದು ದರ್ಪಣ ಎಂದು ಕರೆಯಲಾಗುತ್ತದೆ. ತರಂಗ ರೇಖಾಂಶ ಹೆಚ್ಚಾಗುತ್ತಿರುವ ಕ್ವಾಂಟಮ್ ಶಕ್ತಿ ಯಾವುದು? ಉತ್ತರ, ತರಂಗ ರೇಖಾಂಶ ಹೆಚ್ಚಾಗುತ್ತಿರುವ ಕ್ವಾಂಟಮ್ ಶಕ್ತಿಯು ಕಡಿಮೆಯಾಗುತ್ತದೆ. ಆಪ್ಟಿಕಲ್ ಫೈಬರ್ ಯಾವ ನಿಯಮದ ಅನುಸಾರ ಕಾರ್ಯನಿರ್ವಹಿಸುತ್ತದೆ? ಉತ್ತರ, ಆಪ್ಟಿಕಲ್ ಫೈಬರ್ ಸಂಪೂರ್ಣ ಆಂತರಿಕ ಪ್ರತಿಫಲನ ನಿಯಮದ ಅಡಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳನ್ನು ಹೋಗಲಾಡಿಸುವುದಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಪರಮಾಣುಗಳಿಂದ ಎಲೆಕ್ಟ್ರಾನ್ಗಳನ್ನು ಹೋಗಲಾಡಿಸುವುದಕ್ಕೆ ಆಕ್ಸೀಕರಣ ಎಂದು ಕರೆಯುತ್ತಾರೆ. ವಿಜ್ಞಾನ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ವಿಜ್ಞಾನ ಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಸರ್ ಸಿವಿ ರಾಮನ್ ಆಗಿದ್ದಾರೆ. ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳನ್ನು ಸೇರಿಸುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಪರಮಾಣುಗಳಿಗೆ ಎಲೆಕ್ಟ್ರಾನ್ಗಳನ್ನು ಸೇರಿಸುವುದನ್ನು ಕ್ಷಕಿರಣ ಎನ್ನುತ್ತಾರೆ. ಎಲುಪುಗಳ ರಚನೆಗೆ ಯಾವ ಖನಿಜ ಅವಶ್ಯವಾಗಿದೆ? ಉತ್ತರ, ಎಲುಪುಗಳ ರಚನೆಗೆ ಕ್ಯಾಲ್ಸಿಯಂ ಮತ್ತು ರಂಜಕ ಖನಿಜಗಳು ಅವಶ್ಯಕವಾಗಿವೆ. ನೀರಿನ ಗಡಸುತನಕ್ಕೆ ಅದರಲ್ಲಿ ಕರಗುವ ಯಾವ ಲವಣಗಳು ಕಾರಣ? ಉತ್ತರ, ನೀರಿನ ಗಡಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳು ಕಾರಣವಾಗಿವೆ. ಮೂಲ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಉತ್ತರ, ಮೂಲ ವಸ್ತುಗಳ ಸಂಯೋಜನೆಯಿಂದ ಉಂಟಾಗುವ ವಸ್ತುಗಳಿಗೆ ಸಂಯುಕ್ತ ವಸ್ತುಗಳು ಎಂದು ಕರೆಯುತ್ತಾರೆ. ಒಂದು ವಸ್ತುವಿನ ಭೌತಿಕ ವಿಭಜನೆಯಿಂದ ಉಂಟಾಗುವ ಅತಿ ಸಣ್ಣ ಕಣವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ಒಂದು ವಸ್ತುವಿನ ಭೌತಿಕ ವಿಭಜನೆಯಿಂದ ಉಂಟಾಗುವ ಅತಿ ಸಣ್ಣ ಕಣವನ್ನು ಅಣು ಎಂದು ಕರೆಯುತ್ತಾರೆ. ಮಾನವನ ಮೆದುಳಿನ ತೂಕ ಎಷ್ಟಿರುತ್ತದೆ? ಉತ್ತರ, ಮಾನವನ ಮೆದುಳಿನ ಸರಾಸರಿ ತೂಕ 1350 ಗ್ರಾಂ ಆಗಿದೆ. ನಿಂಬೆಹಣ್ಣಿನ ರಸ ಯಾವ ಆಮ್ಲವನ್ನು ಹೊಂದಿರುತ್ತದೆ? ಉತ್ತರ, ನಿಂಬೆಹಣ್ಣಿನ ರಸ ಸಿಟ್ರಿಕ್ ಆಮ್ಲವನ್ನು ಹೊಂದಿರುತ್ತದೆ. ಕೋಶ ಬೀಜದ ಸುತ್ತಲೂ ಇರುವ ಲೋಳೆಯಂತಹ ದ್ರವಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ, ಕೋಶ ಬೀಜದ ಸುತ್ತಲೂ ಇರುವ ಲೋಳೆಯಂತಹ ದ್ರವಕ್ಕೆ ಕೋಶರಸ ಎಂದು ಕರೆಯುತ್ತಾರೆ. ರಕ್ತದ ಹೆಪ್ಪುಗಟ್ಟುವಿಕೆಗೆ ರಕ್ತದಲ್ಲಿರುವ ಯಾವ ಪದಾರ್ಥ ಕಾರಣ? ಉತ್ತರ, ರಕ್ತದ ಹೆಪ್ಪುಗಟ್ಟುವಿಕೆಗೆ ಫೆಬ್ರಿನೋಸನ್ ಪದಾರ್ಥ ಕಾರಣವಾಗಿರುತ್ತದೆ. ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು? ಉತ್ತರ, ಅತ್ಯಂತ ಹಗುರವಾದ ಮೂಲ ವಸ್ತು ಜಲಜನಕವಾಗಿದೆ. ಸೀಗಡಿ ಮೀನಿನ ರಕ್ತದ ಬಣ್ಣ ಯಾವುದು? ಉತ್ತರ, ಸೀಗಡಿ ಮೀನಿನ ರಕ್ತದ ಬಣ್ಣ ಹಸಿರು ಆಗಿದೆ. ದೇಹಕ್ಕೆ ಪೋಷಣೆಯನ್ನು ಒದಗಿಸುವ ವಸ್ತುವನ್ನು ಏನೆಂದು ಕರೆಯುತ್ತಾರೆ? ಉತ್ತರ, ದೇಹಕ್ಕೆ ಪೋಷಣೆಯನ್ನು ಒದಗಿಸುವ ವಸ್ತುವನ್ನು ಆಹಾರವೆಂದು ಕರೆಯುತ್ತಾರೆ. ನಮ್ಮ ದೇಹದ ಯಾವ ಅಂಗಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯುತ್ತಾರೆ? ಉತ್ತರ, ನಮ್ಮ ದೇಹದ ಮೈಟೋಕಾಂಡ್ರಿಯಾ ಅಂಗಕ್ಕೆ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರೆಯಲಾಗುತ್ತದೆ. ಶರೀರದ ಉಷ್ಣತೆಯನ್ನು ಕ್ರಮಬದ್ಧಗೊಳಿಸುವ ಗ್ರಂಥಿ ಯಾವುದು? ಉತ್ತರ, ಶರೀರದ ಉಷ್ಣತೆಯನ್ನು ಅಡ್ರಿನಲ್ ಗ್ರಂಥಿ ಕ್ರಮಬದ್ಧಗೊಳಿಸುತ್ತದೆ. ಇಲಿಗಳಿಂದ ಹರಡುವ ಸಾಂಕ್ರಾಮಿಕ ರೋಗ ಯಾವುದು? ಉತ್ತರ, ಇಲಿಗಳಿಂದ ಫ್ಲೇಗ್ ಎಂಬ ಸಾಂಕ್ರಾಮಿಕ ರೋಗ.

0: ಹರಡುತ್ತದೆ. ಗಿಡದ ಎಲೆಗಳು ಹಸಿರಾಗಿರಲು ಕಾರಣವೇನು? ಉತ್ತರ, ಗಿಡದ ಎಲೆಗಳು ಕ್ಲೋರೋಫಿಲ್ ಎಂಬ ಅಂಶವನ್ನು ಒಳಗೊಂಡಿರುತ್ತದೆ. ವಾಷಿಂಗ್ ಸೋಡಾವನ್ನ ಏನೆಂದು ಕರೆಯುತ್ತಾರೆ? ಉತ್ತರ, ವಾಷಿಂಗ್ ಸೋಡಾವನ್ನ ಸೋಡಿಯಂ ಕಾರ್ಬನೇಟ್ ಎಂದು ಕರೆಯಲಾಗುತ್ತದೆ. ಮಲೇರಿಯಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಉತ್ತರ, ಮಲೇರಿಯಾ ಸಂಶೋಧನಾ ಸಂಸ್ಥೆ ದೆಹಲಿಯಲ್ಲಿದೆ. ಭಾರತದಲ್ಲಿ ಮೊದಲ ಅಣು ಪರೀಕ್ಷೆ ನಡೆದ ಸ್ಥಳ ಯಾವುದು? ಉತ್ತರ, ಭಾರತದಲ್ಲಿ ಅಣು ಪರೀಕ್ಷಾ ನಡೆದ ಸ್ಥಳ ಪ್ರೋಕಾನ್ ಆಗಿದೆ. ಸೂರ್ಯನಲ್ಲಿ ಯಾವ ಮೂಲ ಪದಾರ್ಥವನ್ನು ಕಾಣಬಹುದಾಗಿದೆ? ಉತ್ತರ, ಸೂರ್ಯನಲ್ಲಿ ಹೈಡ್ರೋಜನ್ ಮೂಲ ಪದಾರ್ಥವನ್ನು ಕಾಣಬಹುದಾಗಿದೆ. ಚರ್ಮ ಮೇಲ್ಪದರ ಬಣ್ಣವನ್ನು ಹೊಂದಲು ಕಾರಣವೇನು? ಉತ್ತರ, ಚರ್ಮ ಮೆಲನಿನ್ ಎಂಬ ಮೇಲ್ಪದರ ಬಣ್ಣವನ್ನು ಹೊಂದಲು ಇದಕ್ಕೆ ಕಾರಣವಾಗಿದೆ. ಕಂಚು ಯಾವ ಲೋಹಗಳ ಮಿಶ್ರಣ? ಉತ್ತರ, ಕಂಚು ತಾಮ್ರ ಮತ್ತು ಸೀಸಗಳ ಮಿಶ್ರಣವಾಗಿದೆ. ಪ್ರಪಂಚದ ಮೊಟ್ಟ ಮೊದಲ ಪ್ರನಾಳ ಶಿಶು ಹೆಸರೇನು? ಉತ್ತರ, ಪ್ರಪಂಚದ ಮೊಟ್ಟ ಮೊದಲ ಪ್ರನಾಳ ಶಿಶು ಲೂಯಿ ಬ್ರೌನ್ಸ್ ರವರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೋತ್ತಮ್ಮ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹಾಗೂ ಸಾಮಾನ್ಯ ಜನರಿಗೆ ಒಂದು ಉತ್ತಮವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೋಳಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಮಕ್ಕಳಿಗೊಂದು ರಸಪ್ರಶ್ನೆ ಕಾರ್ಯಕ್ರಮ ವಿಜ್ಞಾನದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ನಿಲಯದಿಂದ ಇನ್ನು ಮುಂದೆ ವ್ಯಕ್ತಿತ್ವದಿಂದ ಶ್ರೀಮಂತರಾದ ಡಿವಿಜಿ ಎಂಬ ವಿಷಯದ ಕುರಿತು ಕಬ್ಬಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಎನ್ ಕವಿತಾರವರು ನಡೆಸಿಕೊಡುವ ಕನ್ನಡ ಟಿಪ್ಪಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ ಎಂಎನ್, ಕಬ್ಬಹಳ್ಳಿಯ ಶ್ರೀ ಮಧ್ಯಾಹ್ನೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಬದುಕಿದರೆ ಹೀಗೆಯೇ ಬದುಕಬೇಕೆಂದು ಸಾರ್ಥಕವಾಗಿ ಬಾಳಿದ, ಈ ಹೊತ್ತಿಗೂ ಮತ್ತು ಎಂದೆಂದಿಗೂ ಮಾದರಿಯಾದ ಚೇತನ DVG ಎಂದೇ ಖ್ಯಾತರಾದ DV ಗುಂಡಪ್ಪನವರ ವ್ಯಕ್ತಿತ್ವದ ಹಿರಿಮೆಯನ್ನು ಹೇಳುವ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕನ್ನಡ ನಾಡು ರಸಋಷಿಗಳ ಬೀಡು, ಸಾಧು ಸಂತರ ನೆಲೆವೀಡು. ಈ ನೆಲದಲ್ಲಿ ಹಲವಾರು ಮಹಾಮಹಿಮರು ಜನಿಸಿ ತ್ಯಾಗ ಜೀವನ ನಡೆಸಿ ಹೊಸ ತಲೆಮಾರಿನ ಜನರಿಗೆ ಮಾದರಿಯಾಗಿದ್ದಾರೆ ಅಂತೆಲ್ಲ ವಿಶೇಷವಾದ ಮಾತುಗಳನ್ನು ಕೇಳಿದಾಗ ತುಂಬ ರೋಮಾಂಚಿತರಾಗಿರ್ತೇವೆ. ಇಂತಹ ಮಾತುಗಳಿಗೆ ಅನುರೂಪವಾದ ವ್ಯಕ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ನಮ್ಮ ನಡುವೆ ಅಥವಾ ನಮಗಿಂತ ಹಿಂದಿನವರಿಂದ ತಿಳಿಯೋದಕ್ಕೆ ಸಾಧ್ಯವಿದೆ ಅಂತ ಹೇಳಿದ್ರೆ ಎಷ್ಟು ಉತ್ಸಾಹ ನಮಗಾಗತ್ತಲ್ವಾ? ಹೌದು, ನಾವೀಗ ತಿಳಿಯ ಹೊರಟಿರುವ DVG ಅವರ ವ್ಯಕ್ತಿತ್ವ ನಿಜವಾಗಿಯೂ ತುಂಬ ಘನವಾದಿದೆ. ಅದಕ್ಕೆ ಅವರ ಜೀವನ ಸಾಧನೆಯನ್ನು ಅನೇಕರು ಅರ್ಥಪೂರ್ಣವಾಗಿ ದಾಖಲಿಸಿದ್ದಾರೆ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟರು ಸಾಹಿತ್ಯ ರತ್ನ ಸಂಪುಟ ಅನ್ನುವಂತಹ ಕೃತಿಯಲ್ಲಿ DVG ಅವರನ್ನು ಕಟ್ಟಿಕೊಟ್ಟಿರುವ ರೀತಿ ಅಪೂರ್ವವಾದದ್ದು. ಅವರೇನು ಕಟ್ಟುಕತೆಗಳನ್ನೆಲ್ಲ ಅದರಲ್ಲಿ ಹೇಳಿಲ್ಲ, ಆದರೆ ಸತ್ಯ ಸಂಗತಿಗಳನ್ನು ಸರಳವಾಗಿ ಸಂದರ್ಭೋಚಿತವಾಗಿ ತುಂಬ ಚೆನ್ನಾಗಿ ನಿರೂಪಿಸಿದ್ದಾರೆ. ನಾನೀಗ ಹೇಳುತ್ತಿರುವಂತಹ ಈ ಪ್ರಸಂಗ

ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಕಟ್ಟಿಕೊಟ್ಟಂತಹ ಪ್ರಸಂಗವೇ ಆಗಿದೆ. ಡಿ ವಿ ಜಿ ಅವರು ಮೂಲತಃ ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಲಿನವರು. ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ಡಿ ವಿ ಜಿ ಅವರ ತಂದೆ ವೆಂಕಟರಮಣಯ್ಯನವರು, ತಾಯಿ ಅಲಮೇಲಮ್ಮನವರು. ಇವರ ಮನಸ್ಸಿನ ಮೇಲೆ ಇಬ್ಬರು ವ್ಯಕ್ತಿಗಳು ಚಿಕ್ಕಂದಿನಿಂದ ಪ್ರಭಾವ ಬೀರ್ತಾರೆ. ಒಂದು ಅವರ ಅಜ್ಜಿ, ಇನ್ನೊಬ್ಬರು ಅವರ ಸೋದರ ಮಾವ. ಮಂಕುತಿಮ್ಮನ ಕಗ್ಗದಲ್ಲಿ ಹೃದಯ ಸ್ಪರ್ಶಿಯಾಗಿ ಹೇಳಿರುವಂತಹ ತಿಮ್ಮ ಅನ್ನುವಂತಹ ಹೆಸರಿನ, ತಿಮ್ಮಪ್ಪ ಅನ್ನುವಂತಹ ಹೆಸರಿನ ವ್ಯಕ್ತಿಯೇ ಇವರ ಸೋದರ ಮಾವ. ಮುಳಬಾಗಿಲಿನಲ್ಲಿ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋಯರ್ ಸೆಕೆಂಡ್ರಿ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ, ಆದರೆ ಹಣದ ಕೊರತೆ ಇರುತ್ತೆ. ಅಂತಹ ಕೊರತೆಯ ಸಂದರ್ಭದಲ್ಲಿ ಓದು ಇಲ್ಲಿಗೆ ಸಾಕು ಅಂತ ಹೇಳಿ ಅವರ ತಂದೆ ಅಜ್ಜಿ ಎಲ್ಲ ನಿರ್ಧಾರ ಮಾಡಿರ್ತಾರೆ. ಅವರ ನಿರ್ಧಾರವನ್ನು ಮೀರಿ ಡಿ ವಿ ಜಿ ಅವರ ತಂದೆಯ ಸ್ನೇಹಿತ, ಪರಿಚಯಸ್ಥ ರಸೂಲ್ ಖಾನ್ ಎಂಬುವ ಬಂಡಿ ಹೊಡೆಯುವ ಕೆಲಸ ಮಾಡ್ತಾ ಇದ್ದಂತಹ ಬಡ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಗುಂಡಪ್ಪ ಓದಲೇಬೇಕು ಅಂತ ಹಠ ಹಿಡಿತಾರೆ, ಚುರುಕಾದ ವ್ಯಕ್ತಿ ಓದಲಿ ಅಂತ ಹೇಳಿ ಆತನೇ ಪಟ್ಟು ಹಿಡಿದು ಬಂಗಾರಪೇಟೆಗೆ ಹೋಗಿ ಬೆಂಗಳೂರಿನ ರೈಲಿಗೆ ಕೂರಿಸಿ ಟಿಕೆಟನ್ನು ಕೊಡಿಸಿ 1 ರೂಪಾಯಿ ಕೈ ಖರ್ಚು ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಅದೇ ರೀತಿ ಮಾಡಿ ಬರ್ತಾರೆ. ಆ ಪ್ರಯುಕ್ತವಾಗಿ ಡಿ ವಿ ಜಿ ಅವರಿಗೆ SSLC ವರೆಗಿನ ಶಿಕ್ಷಣವನ್ನು ಪಡೆಯೋಕ್ಕೆ ಸಾಧ್ಯ ಆಯಿತು. ದೊಡ್ಡ ದೊಡ್ಡ ಪದಕಗಳನ್ನು ಪಡೆದಂತಹ ಅಥವಾ ದೊಡ್ಡ ದೊಡ್ಡ ಡಿಗ್ರಿಗಳು, ಪದವಿಗಳು ಅಂತ ಏನು ಹೇಳ್ತೀವೋ ಅದ್ಯಾವುದನ್ನೂ ಪಡೆಯದಿದ್ದರೂ, ಕೇವಲ SSLC ವರೆಗಿನ ಶಿಕ್ಷಣವನ್ನು ಪಡೆದಿದ್ದರೂ, ಡಿ ವಿ ಜಿ ಅವರಂತಹ ಮೇಧಾವಿಯನ್ನು ನಾವು ಹುಡುಕುವುದಕ್ಕೆ ತುಂಬ ಕಷ್ಟ ಸಾಧ್ಯವಿದೆ. ಅಂತಹ ಮೇಧಾವಿ ಡಿ ವಿ ಜಿ ಅವರಾಗಿದ್ದರು. ಡಿ ವಿ ಜಿ ಅವರು ಮನೆಯ ಕಡೆಯಿಂದನೂ ಶ್ರೀಮಂತರೇನಲ್ಲ, ಸರ್ಕಾರಿ ಉದ್ಯೋಗಿಯೂ ಆಗಿರಲಿಲ್ಲ, ಯಾವುದೋ ದೊಡ್ಡ ಅಧಿಕಾರ ಕೂಡ ಅವ್ರಿಗಿರಲಿಲ್ಲ. ಅವರಿಗೆ ಇದ್ದಂತಹ ಸಂಪತ್ತು ಅಂದರೆ ಅದು ಅವರ ವ್ಯಕ್ತಿತ್ವ, ಇನ್ನೊಂದು ಅವರ ವಿದ್ವತ್ತು. ಈ ಎರಡು ಪದವಿಗಳಿಂದಲೇ ಇವತ್ತಿನವರೆಗೂ ಕನ್ನಡ ಜನಮಾನಸದಲ್ಲಿ ನೆಲೆಯಾಗಿರುವ ಹೆಸರೇ ಡಿ ವಿ ಜಿ. ತಮ್ಮ ಪ್ರತಿಭಾ ಸಂಪನ್ನತೆಯಿಂದ ಅವರು 66 ಕೃತಿಗಳನ್ನ, ಅಂದರೆ ಪುಟದ ಲೆಕ್ಕದಲ್ಲಿ ಹೇಳೋದಾದರೆ 8,000 ಪುಟಗಳಷ್ಟು ಸಾಹಿತ್ಯವನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. 1,500 ಪುಟಗಳಷ್ಟು ಲೇಖನಗಳನ್ನು ಈ ನೆಲದ ಜನರ ಓದಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಸಿರಿವಂತ ಸಾಹಿತಿ, ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಹೇಗೆ ನಡ್ಕೊಂಡ್ರು, ಹೇಗೆ ಬಾಳಿದ್ರು ಅನ್ನೋದು ನಿಜವಾಗಿಯೂ ಒಂದು ಮಾದರಿ. ಈ ಮಾದರಿ ಸಾಕ್ಷಿಗೆ ಒಂದು ಸಾಕ್ಷಿಯನ್ನು ಹೇಳ್ತೀನಿ. ಅದು ದಸರಾ ಉತ್ಸವದ ಕಾಲ. ಆಗ ಮೈಸೂರು ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಡಿ ವಿ ಜಿ ಆಗ ಯುವ ಪತ್ರಕರ್ತ. ದಸರಾ ಕುರಿತು ರಾಜ್ಯದ ಎಲ್ಲ ಪತ್ರಿಕೆಗಳು ವಿಶೇಷ ವರದಿಯನ್ನು ನೀಡಿರ್ತವೆ. ಹಾಗಾಗಿ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ರೂಪದಲ್ಲಿ ಹಣ ಹೋಗುತ್ತೆ. ಡಿ ವಿ ಜಿ ಅವ್ರಿಗೂ ಕೂಡ ಹಾಗೆ ಹೋಗಿರುತ್ತೆ. ಡಿ ವಿ ಜಿ ಅವರು ತಮಗೆ ಬಂದಿದ್ದಂಥ ಹಣದ ಸಮೇತವಾಗಿ ದಿವಾನ್ರ ಹತ್ರ ಬರ್ತಾರೆ. ದಿವಾನ್ರು ಕೇಳ್ತಾರೆ, ಏನು ಬಂದ್ರಿ ಗುಂಡಪ್ಪ? ಡಿ ವಿ ಜಿ ಅವ್ರು ಹೇಳ್ತಾರೆ, ನನಗೆ ಈ ಹಣ ಯಾಕೆ ಕಳಿಸಿದ್ದೀರಿ ಅಂತ ಕೇಳ್ತಾರೆ. ದಿವಾನ್ರು ಹೇಳ್ತಾರೆ, ನೀವು ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ರಿ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಹಣ ಯಾಕೆ ಕೊಡಬೇಕು ಅಂತ ಹೇಳಿ ಗುಂಡಪ್ಪ ಮರು ಪ್ರಶ್ನೆ ಮಾಡ್ತಾರೆ. ಪತ್ರಕರ್ತರಿಗೆ ಓಡಾಟ ಖರ್ಚಿರುತ್ತಲ್ವಾ, ಅಲ್ಲದೆ ಹಿಂದಿನಿಂದ ಬಂದಂತಹ ಪದ್ಧತಿ ಕೂಡ ಇದು, ಹಾಗಾಗಿ ಹಣವನ್ನು ಕಳಿಸಿದ್ದೀವಿ ಅಂತ ಹೇಳಿ ವಿಶ್ವೇಶ್ವರಯ್ಯನವರು ಉತ್ತರ ಕೊಡ್ತಾರೆ. ಡಿ ವಿ ಜಿ ಹೇಳ್ತಾರೆ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವ್ರು ಕೊಡಬೇಕು, ಸರ್ಕಾರ ಅಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಅಂತ ಹೇಳಿ ಹೇಳ್ತಾರೆ. ಆ ತಕ್ಷಣಕ್ಕೆ ವಿಶ್ವೇಶ್ವರಯ್ಯನವ್ರಿಗೆ ಅರ್ಥ ಆಗುತ್ತೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡೋದಕ್ಕೆ ಬರೋದಿಲ್ಲ, ಅದನ್ನು ಹಿಂದಕ್ಕೆ ಕೊಟ್ಟುಬಿಡಿ ಅಂಥೇಳಿ

ಅನ್ಸ್ಕೊಳ್ತಾರೆ. ವಿಶ್ವೇಶ್ವರಯ್ಯನವ್ರಿಗೆ ಆಗಿನಿಂದಲೂ ಡಿ ವಿ ಜಿ ಅವರ ಬಗೆಗೆ ಇನ್ನಿಲ್ಲದ ಪ್ರೀತಿ, ಇನ್ನಿಲ್ಲದ ವಿಶ್ವಾಸ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೀತಾ ಇದ್ರಂತೆ. ಅದಕ್ಕೆ ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಅವರು ಕೊಟ್ಟು ಬಿಡ್ತಾ ಇದ್ರಂತೆ. ಡಿ ವಿ ಜಿ ಅವರಿಂದಲೂ ವಿಶ್ವೇಶ್ವರಯ್ಯನವರು ಅನೇಕ ಕೆಲಸಗಳನ್ನು ಮಾಡಿಸ್ಕೊಂಡಿದ್ರಂತೆ. ಮೊದಲನೇ ಸಲ ಅವ್ರಿಗೆ ಸಂಭಾವನೆ ಕೊಡೋದಕ್ಕೆ ಹೋಗ್ತಾರಂತೆ. ಡಿ ವಿ ಜಿ ಅವರು ಒಪ್ಪಲಿಲ್ವಂತೆ, ಇದು ರಾಜ್ಯದ ಕೆಲಸ, ಅಲ್ಲದೆ ವಿಶ್ವೇಶ್ವರಯ್ಯನವರು ಎಂಥ ಮಹಾವ್ಯಕ್ತಿ, ಅವ್ರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ, ಹೀಗಿರುವಾಗ ಅವರಿಂದ ಸಂಭಾವನೆ ಪಡೆಯೋದೆ ಅನ್ನೋದು ಡಿ ವಿ ಜಿ ಅವರ ತರ್ಕ. ಡಿ ವಿ ಜಿ ಮೊಂಡರಾದರೆ ವಿಶ್ವೇಶ್ವರಯ್ಯನವರು ಜಗಮೊಂಡ್ರು. ಹಾಗಾಗಿ ಅವರು ಹೇಳ್ತಾರೆ, ನೋಡಪ್ಪ ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತೆ, ನೀವು ತೆಗೆದುಕೊಳ್ಳೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ನನಗೂ ಬೇಡ ಅಂತ ಹೇಳ್ಬಿಡ್ತಾರೆ. ಹಾಗೇಳಿ ಕೋಪಿಸ್ಕೊಂಡ ತಕ್ಷಣ ಆಯಿತು ತಗೊಳ್ತೀನಿ ಅಂತ ಡಿ ವಿ ಜಿ ಅವರು ಒಪ್ಕೊಳ್ತಾರೆ. ಒಪ್ಕೊಂಡು ಮುಂದೆ ವಿಶ್ವೇಶ್ವರಯ್ಯನವರ ಕೆಲಸ ಏನಾದರೂ ಮಾಡಿಕೊಟ್ಟಾಗಲೆಲ್ಲ ಅವರು ಡಿ ವಿ ಜಿ ಅವ್ರಿಗೆ ಒಂದು ಚೆಕ್ಕನ್ನು ಕೊಡ್ತಾರೆ. ಪ್ರತಿ ಸಲನೂ ಡಿ ವಿ ಜಿ ಅವರು ಆ ಚೆಕ್ಕನ್ನು ತಗೊಳ್ತಾರೆ, ತಗೊಂಡು ಹಾಗೇ ಇಟ್ಕೊಳ್ತಾರೆ. ಡಿ ವಿ ಜಿ ಅವರು ಚೆಕ್ ಪಡಿತಾರೆ ಹೊರತು ಆ ಚೆಕ್ಗಳು ಯಾವತ್ತೂ ಬ್ಯಾಂಕಿನ ಮೆಟ್ಟಲನ್ನೇ ಹತ್ತೋದಿಲ್ಲ, ಅದು ಅವರ ಪೆಟ್ಟಿಗೆಯಲ್ಲಿ ಹಾಗೇ ಉಳಿತಾ ಇರುತ್ತೆ. ಹಣವನ್ನು, ಸರ್ಕಾರದ ಸಹಾಯವನ್ನು ಬೇಡ ಅನ್ನೋ ವ್ಯಕ್ತಿ ಜಗತ್ತಿನಲ್ಲಿ ನಿಜವಾಗಿಯೂ ಅಪರೂಪ. ಹಾಗಂತ ಡಿ ವಿ ಜಿ ಶ್ರೀಮಂತರಾಗಿದ್ದರಾ? ಇಲ್ಲ, ಆದರೆ ಅವರ ಪ್ರಾಮಾಣಿಕತೆ ಶ್ರೀಮಂತವಾಗಿತ್ತು. ಪ್ರಾಮಾಣಿಕತೆಯನ್ನು ಬಿಟ್ಟು ಅಡ್ಡದಾರಿಯಲ್ಲಿ ಬದುಕು ಕಟ್ಟಿಕೊಳ್ಬೇಕು ಅನ್ನುವಂತಹ ಯಾವ ಇರಾದೆಯೂ ಅವರಲ್ಲಿ ಇರಲಿಲ್ಲ. ಹಾಗಾಗಿ ಹೀಗೆ ಹಣದ ಹಂಗಿಲ್ಲದೆ ಆತ್ಮತೃಪ್ತಿಗಾಗಿ ಕೆಲಸ ಮಾಡೋದಕ್ಕೆ ಡಿ ವಿ ಜಿ ಅವರಿಗೆ ಸಾಧ್ಯ ಆಯಿತು. ಇಂತಹ ಪ್ರಾಮಾಣಿಕ ವ್ಯಕ್ತಿಯ ವ್ಯಕ್ತಿತ್ವ ಮತ್ತೆ ಮತ್ತೆ ನಮ್ಮ ನಡುವೆ ಅನುರಣಗೊಳ್ಳುತ್ತಿರಬೇಕು. ಅರಳುವ ಮನಸ್ಸುಗಳು, ಬೆಳೆಯುವ ಈ ನೆಲದ ಸಿರಿಗಳು ಇಂತಹ ವ್ಯಕ್ತಿತ್ವಗಳನ್ನು ಹೆಚ್ಚು ಹೆಚ್ಚು ಅನುಸರಿಸುವ ಸ್ಫೂರ್ತಿ ಪಡೆಯಲಿ ಅಂತ ಕೇಳ್ಕೊಳ್ತಾ ಈ ಸಂಗತಿಯನ್ನು ಆಲಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಶ್ರೀರಾಮಕೃಷ್ಣ ಮಠದ ಅಧ್ಯಕ್ಷರಾಗಿದ್ದಂಥವ್ರು. ಸಣ್ಣ ವಯಸ್ಸಿನಲ್ಲೇ ಹುಟ್ಟಿದ ಕೇರಳ ಬಿಟ್ಟು ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಓಡಿ ಬಂದಂಥ ಹುಡುಗ ಮೈಸೂರು ರಾಮಕೃಷ್ಣ ಆಶ್ರಮ ಸೇರಿ ಅಲ್ಲಿ ಗುರುಗಳ ಸೇವೆ ಮಾಡಿ, ಕೆಲಸ ಯಾವುದು, ತಟ್ಟೆ ತೊಳೆಯೋದು, ನೆಲ ಒರೆಸೋದು, ಬೆಳಗ್ಗೆ ಗುರು ಮಹಾರಾಜರ ಸೇವೆ ಮಾಡೋದು,

ಹೀಗೆ ಬೆಳೀತಾ ಬೆಳೀತಾ ಎಷ್ಟು ವೇದಾಂತವನ್ನು ಅರಗಿಸಿಕೊಳ್ತಾ ಶ್ರೀರಾಮಕೃಷ್ಣ ಶ್ರೀಮಾತೆಯವರ ಆರಾಧನಾ ದೇವಿ ಸ್ವಾಮಿ ವಿವೇಕಾನಂದ ಸಂದೇಶ ಜಲಕ್ಕೆ ತಿಳಿಸ್ತಾ ತಿಳಿಸ್ತಾ ತ್ರಿವಿಕ್ರಮವಾಗಿ ಬೆಳೆದ್ಬಿಟ್ರು. ಅವರ ಭಾಷೆ ಬಂಗಾರ, ಮಾತು ಒಂದು ಯಕ್ಷಿಣೀ ಲೋಕ. ಪ್ರಪಂಚದ ಎಲ್ಲ ಭಾಗಗಳ ಸುತ್ತಾಡಿ ಒಂದು ರೀತಿಯಲ್ಲಿ ಅವರು ದೇಶದ ಸಮರ್ಥ ರಾಯಭಾರಿಯಾಗಿದ್ದರು. ಪಂಡಿತ್ ನೆಹರು ಅವರು ಹೇಳ್ತಿದ್ರಂತೆ, ಹಿ ಇಸ್ ದ ಟ್ರೂಯೆಸ್ಟ್ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ಕರಿಬೇಕು. ಅವರು ಅಭಿನವ ವಿವೇಕಾನಂದ ಅಂತ ಕರೀತಾ ಇದ್ರು. ಉಪನಿಷತ್ತುಗಳ ಮೇಲೆ ಅವರು ಬರೆದಂಥ ಮಾನವೀಯ ಮೌಲ್ಯಗಳ ಮೇಲೆ ಬರೆದಂಥ ಅಪೂರ್ವ ಗ್ರಂಥಗಳು ಯಾವ ಕಾಲಕ್ಕೂ ಮಾನ್ಯ ಆಗುವಂಥವು. ಅವ್ರದ್ದು ನೇರ ಮಾತು, ಮಾತಿನಲ್ಲಿ ಒರಟಿಲ್ದಿದ್ದು ದಾಕ್ಷಿಣ್ಯ ಇರಲಿಲ್ಲ. ಪ್ರಪಂಚದ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇತ್ತು ಅವರಿಗೆ. ಇಂಥ ಹೊತ್ತಲ್ಲಿ ಹೈದರಾಬಾದಿಗೆ ಬಂದು ಅಧ್ಯಕ್ಷರಾಗಿದ್ದರು. ಆಗಾದಂಥ ಘಟನೆ ಒಂದು ಬಹಳ ಚೆನ್ನಾಗಿರುವಂಥದ್ದು. ರಾಮಕೃಷ್ಣ ಆಶ್ರಮದ ಯಾವುದೋ ಒಂದು ಹೋಮ, ಒಂದು ಕಾರ್ಯಕ್ರಮ, ಅದಕ್ಕೆ ರಾಜ್ಯಪಾಲರು ಬಂದಿದ್ದಾರೆ, ತಮ್ಮ ಹೆಂಡತಿ ಜೊತೆ ಬಂದಿದ್ದಾರೆ. ಅತಿಥಿಗಳನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಮೀಜಿ ಸ್ವಾಗತ ಮಾಡಿದರು, ಆಶ್ರಮ ತೋರಿಸಿದರು, ದೇವಸ್ಥಾನದ ಕರೆದೊಯ್ದು ಪ್ರಾರ್ಥನೆಯಲ್ಲಿ ಅವ್ರನ್ನೂ ಸೇರಿಸಿದರು. ಪ್ರಸಾದ ಪಡೆದು ಸಂತೋಷದಿಂದ ರಾಜ್ಯಪಾಲರು ರಾಜಭವನಕ್ಕೆ ಹೋದರು. ಮರುದಿನ ರಂಗನಾಥಾನಂದಜಿಯವರು ತಮ್ಮ ಜೊತೆಗೆ ಇನ್ನಿಬ್ಬರು ಸನ್ಯಾಸಿಗಳನ್ನು ಕರ್ಕೊಂಡು ರಾಜಭವನಕ್ಕೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ರು ಗವರ್ನರ್ದು. ಆ ಸಮಯಕ್ಕೆ ಸರಿಯಾಗಿ ರಾಜ್ಯಪಾಲ ಕಡೆ ಹೋದರು. ಒಂದು ಅಪ್ಲಿಕೇಶನ್ ತೊಗೊಂಡು ಹೋಗಿದ್ದಾರೆ ರಂಗನಾಥಾನಂದಜಿ. ಏನು ಅಂತ ರಾಜ್ಯಪಾಲರು ಕೇಳ್ದ ಹೇಳಿದ್ರಂತೆ, ರಾಮಕೃಷ್ಣ ಆಶ್ರಮ ದೊಡ್ಡದಾಗ್ತಾ ಇದೆ, ಜಾಗ ಕಮ್ಮಿ ಆಗಿದೆ, ನಮಗೆಲ್ಲಾನು ಪಕ್ಕದ ಜಲ ಸಿಗೋ ಹಾಗಿದೆ, ನಮಗೆ ಪಕ್ಕದ್ದೇ ಜಮೀನು, ಸರ್ಕಾರದ ಜಮೀನು, ರಾಜ್ಯಪಾಲರು ಶಿಫಾರಸ್ ಮಾಡಿದರೆ ಸರ್ಕಾರ ಈ ಜಮೀನು ನಮ್ಗೆ ಕೊಡ್ಬೋದು, ಆಶ್ರಮಕ್ಕೆ ಕೊಡಿಸ್ಕೊಡಿ ಜಾಗ ಅಂತ ಕೇಳಿದ್ರಂತೆ. ಪತ್ರ ಕೊಟ್ರು. ರಾಜ್ಯಪಾಲರಿಗೆ ಆಶ್ಚರ್ಯವೇ ಆಶ್ಚರ್ಯ. ಅವ್ರು ಹೇಳಿದ್ರಂತೆ, ಸ್ವಾಮೀಜಿ, ನಾನು ನಿನ್ನೆ ನಿಮ್ಮ ಆಶ್ರಮದಲ್ಲೇ ನಿಮ್ಮ ಹೊತ್ತಿದ್ದೆ, ಎರಡು ಮೂರು ತಾಸು ನಿಮ್ಮ ಜೊತೆಗಿದ್ದೆ, ಈ ಪತ್ರ ಅಲ್ಲೇ ಕೊಡ್ಬೋದಾಗಿತ್ತಲ್ಲ, ಅದಕ್ಕೋಸ್ಕರ ತೊಂದರೆ ತಗೊಂಡು ಯಾಕೆ ಬಂದ್ರಿ ನೀವು ಅಂತ ಕೇಳಿದಾಗ ರಂಗನಾಥಾನಂದಜಿ ಹೇಳಿದ ಮಾತು ಅದ್ಭುತ ಆದದ್ದು ಸ್ವಾಮಿ, ಮಾರಬೇಕು ಆದದ್ದು. ತಾವು ವೃಥ ಭಾವಿಸಬಾರ್ದು ಹಿಂಗೆ ಹೇಳ್ತೀನಿ ಅಂತ. ಆಶ್ರಮಕ್ಕೆ ತಾವು ಬಂದಾಗ ರಾಜ್ಯಪಾಲರಾಗಿರಲಿಲ್ಲ, ಭಗವಂತನ ಪಾದದಲ್ಲಿ ಕುಳಿತು ಅವನ ಅಪೇಕ್ಷೆ ಮಾಡುವಂಥ ಎಲ್ಲ ಭಿಕ್ಷುಕರಲ್ಲಿ ನೀವು ಒಬ್ಬರಾಗಿದ್ರಿ. ತಾವು ಕೊಡೋ ಸ್ಥಾನದಲ್ಲಿ ಇರಲಿಲ್ಲ, ಬೇಡೋ ಸ್ಥಾನದಲ್ಲಿದ್ದಿರಿ. ಈಗ ರಾಜಭವನದಲ್ಲಿ ತಾವು ಧಣಿಗಳಾಗಿದ್ದೀರಿ, ಕೊಡೋ ಸ್ಥಾನದಲ್ಲಿದ್ದೀರಿ, ನಾನು ಮಾತ್ರ ಎರಡು ಕಡೆಗೂ ಭಿಕ್ಷುಕನೇ ಅಂತ ಹೇಳಿದ್ರಂತೆ. ಈ ಮಾತನ್ನು ಕೇಳಿ ರಾಜ್ಯಪಾಲರು ಬೆರಗಾಗಿ ಹೋದ್ರಂತೆ. ನಮ್ಮೆಲ್ಲರ ಅಧಿಕಾರ ದರ್ಪ ಇರೋದು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ, ಅದರ ಹೊರಗೆ ಭಗವಂತನ ಕಾರ್ಯಕ್ಷೇತ್ರವಾದಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಭಿಕ್ಷುಕರೇ, ಕೈಚಾಚಿ ನಿಂತವರೇ. ನಾವು ಅದನ್ನು ಮರೆತು ಭ್ರಮೆಯಲ್ಲಿ ಬರಳುತ್ತೇವೆ. ಅಂತ ಹೊತ್ತಲ್ಲಿ ಸ್ವಾಮೀಜಿ ಅಂಥವರ ದಾರ್ಶನಿಕರ ಮಾತಿನ ಚಾಟಿ ಆಗಾಗಬೇಕು.

0: ಪ್ರಿಯ ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗಿರುವರು ಪ್ರಸ್ತುತಪಡಿಸಿದ ಕರುನಾಡು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು ಎಸ್ಎಂಎಸ್

0: ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮವನ್ನ ಕೇಳಿದ್ರಿ. ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್,

0: ಪಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್ ಕರ್ನಾಟಕ @2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್ 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನ ಹೇಳಬಾರದು, ನಮ್ಮ ಫೋನ್ ನಂಬರ್ ಅನ್ನ ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದ್ರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡು ಬಂದರೆ ಇದನ್ನ ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಸೂರ್ಯಘರ್.
4: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
5: ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ, ಕಾರ್ಗಿಲ್ ವಿಜಯ ದಿನದ ಇತಿಹಾಸ ಹಾಗೂ ವೀರ ಯೋಧರ ಬಲಿದಾನದ ಮಹತ್ವದ ಕುರಿತು ಬೆಂಗಳೂರು ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ ಅಧ್ಯಕ್ಷರಾದ ಶ್ರೀಯುತ ಟಿಎನ್ ರಾಮಕೃಷ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಕೇಳಿದರೆ ಈ ದಿನ ಜುಲೈ 26 ಅಂದರೆ ಕಾರ್ಗಿಲ್ ವಿಜಯದ ದಿನ. ಪ್ರತಿ ವರ್ಷ ಜುಲೈ 26 ಭಾರತದಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಆಚರಿಸಿಕೊಂಡು ಬರಲಾಗ್ತದೆ. 1999 ಪಾಕಿಸ್ತಾನದ ವಿರುದ್ಧ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆಯು ಸಾಧಿಸಿದ ಐತಿಹಾಸಿಕ ಗೆಲುವು ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮ ಯೋಧರ ತ್ಯಾಗವನ್ನು ಸ್ಮರಿಸಲು ಈ ದಿನವನ್ನು ವಿಶೇಷವಾಗಿ ಮೀಸಲಿರಿಸಲಾಗಿದೆ. ಹೌದು ಕೇಳಿದರೆ, ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಗಿಲ್ನಲ್ಲಿ ನಡೆದ ಯುದ್ಧ ಆಗಿರ್ಬೋದು, ದೇಶಕ್ಕಾಗಿ ಯೋಧರ ಪ್ರಾಣತ್ಯಾಗ, ಭಾರತೀಯ ಸೇನೆಯು ಸಾಧಿಸಿದಂಥ ಐತಿಹಾಸಿಕ ಗೆಲುವು ಹಾಗೂ ಅದರ ಮಹತ್ವ, ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಸ್ಫೂರ್ತಿದಾಯಕ ವಿಚಾರ ಹಾಗೂ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಯುತ PN ರಾಮಕೃಷ್ಣರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಷಯಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯತ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ, ನಿಮಗೂ ಅಷ್ಟೇ, ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ.

0: ಸರ್, ಮೊದಲಿಗೆ ತಮಗೂ ಕೂಡ ಕಾರ್ಗಿಲ್ ವಿಜಯ ದಿನದ ಶುಭಾಶಯಗಳು ಸರ್.
1: ತಮಗೂ ತಮ್ಮೆಲ್ಲ ಕೇಳಿದವರಿಗೂ ಮತ್ತೆ ಸಮಸ್ತ ಭಾರತೀಯರಿಗೂ ಕಾರ್ಗಿಲ್ ವಿಜಯ ದಿನದ ಹಾರ್ದಿಕ ಶುಭಾಶಯಗಳು.
0: ಸರ್, ನಾವು ಪ್ರತಿಯೊಂದು ಯುದ್ಧವನ್ನ ಗಮನಿಸ್ತು ಅಂದ್ರೆ ಭಾರತೀಯ ಸೇನೆ ತನ್ನದೇ ಆದಂತ ಒಂದು ತ್ಯಾಗ ಹಾಗೂ ಪರಿಶ್ರಮದ ಮೂಲಕ ದೇಶಕ್ಕಾಗಿ ಹಲವಾರು ಯೋಧರುಗಳು ಪ್ರಾಣ ತ್ಯಾಗವನ್ನ ಮಾಡೋ ಮುಖಾಂತರ ಒಂದು ಯುದ್ಧವನ್ನ ದೇಶಕ್ಕಾಗಿ ಗೆಲ್ಸಿರ್ತಾರೆ ಸರ್. ಆ ನಿಟ್ಟಿನಲ್ಲಿ ಪ್ರಮುಖ ಯುದ್ಧಗಳಲ್ಲಿ ನಾವು ಗಮನಿಸ್ತು ಅಂದ್ರೆ ಈ ಕಾರ್ಗಿಲ್ ಯುದ್ಧ ಕೂಡ ಒಂದು ಬಹಳ ಬಹಳ ಪ್ರಮುಖವಾದಂತಹ ಯುದ್ಧ ಸರ್. ಆ ನಿಟ್ಟಿನಲ್ಲಿ ಈ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಹಾಗೇನೆ ಆ ಕಾರ್ಗಿಲ್ನಲ್ಲಿ ನಡೆದಂತಹ ಯುದ್ಧಕ್ಕೆ ಕಾರಣಗಳಾಗಿರ್ಬೋದು, ಇದರ ಕುರಿತು ಮೊದಲಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
1: ಭಾರತ ದೇಶದ ಗಡಿ ಏನಿದೆ ಅಂದ್ರೆ, ಇವತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ, ಆ ಕಾಶ್ಮೀರದ ಗಡಿಗೆ ಬಹಳ ಹತ್ತಿರ ಅಂತದ್ದು ಕಾರ್ಗಿಲ್. ಎತ್ತರವಾದ ಪರ್ವತಗಳಿಂದ ಕೂಡಿರುವಂತ ಲಡಾಖಿನ ಭಾಗವಾಗಿರುವಂತದ್ದು ಕಾರ್ಗಿಲ್. ತುಂಬಾ ಶೀತದ ವಾತಾವರಣ ಇರುತ್ತೆ, ಹಲವಾರು ನದಿಗಳ ಇರುವಂತಹ ಪ್ರದೇಶ. ಪಾಕಿಸ್ತಾನದ ಗಿಲ್ಗಿಟ್ ಜೊತೆಗೆ ಗಡಿಯನ್ನು ಹಂಚಿಕೊಂಡು, ಲೇಹ್ ಜಿಲ್ಲೆಯ ಜೊತೆ ಗಡಿಯನ್ನು ಹಂಚಿಕೊಂಡು, ಜಮ್ಮು ಮತ್ತು ಹಿಮಾಚಲ್ ಪ್ರದೇಶಕ್ಕೆ ದಕ್ಷಿಣದ ಕಡೆ ಹಿಮಾಚಲ್ ಪ್ರದೇಶಕ್ಕೆ ಗಡಿಯನ್ನು ಹಂಚಿಕೊಂಡಿರುವಂತ ಊರು ಕಾರ್ಗಿಲ್. ಶ್ರೀನಗರದಿಂದ 204 ಕಿಲೋಮೀಟರ್ ಪೂರ್ವಕ್ಕೆ ಇದೆ, ಲೇಹ್ನಿಂದ 234 ಕಿಲೋಮೀಟರ್ ಪಶ್ಚಿಮಕ್ಕೆ ಇದೆ. ಸಿಯರು ನದಿ ಎನ್ನುವ ಉಪನದಿ ಸುರು ನದಿ ಇಲ್ಲಿ ಹರಿಯುವಂತ ಅತಿ ಮುಖ್ಯವಾದ ನದಿ. ಕೆಲವೊಂದಲ್ಲಿ -20 ರಿಂದ -48 ಡಿಗ್ರಿ ವರೆಗೆ ತಾಪಮಾನ ಅಷ್ಟು ಕಡಿಮೆ ಆಗಿ ತುಂಬಾ ಕೊರೆಯುವಂತ ಚಳಿ ಇರುತ್ತೆ. ಬೇಸಿಗೆಯಲ್ಲೂ ಅಷ್ಟೇ, ಅತ್ಯಂತ ಏನು ಬೇಸಿಗೆಯ ಬಿರುಸಿನ ಬಿಸಿಲೇನು ಇರೋದಿಲ್ಲ, ಹಗಲಲ್ಲೇ ಅತ್ಯಂತ ತುಂಬಾ ಒಳ್ಳೆಯ ವಾತಾವರಣ ಇರುತ್ತೆ. ಬೇಸಿಗೆ ಹೊತ್ತಿನಲ್ಲಿ ಚಳಿಗಾಲದ ಪ್ರದೇಶ ಈ ಕಾರ್ಗಿಲ್ ಪ್ರದೇಶ. ಒರಟಾದ ಭೂ ಪ್ರದೇಶ, ತೀವ್ರ ಶೀತ ಹವಾಮಾನ, ಕಡಿದಾದ ಬಂಜರು ಇಳಿಜಾರುಗಳು ಮತ್ತು ಸಂಚಿತ ಶಿಲಾ ರಚನೆಗಳನ್ನು ಹೊಂದಿರುವಂತಹ ಪ್ರದೇಶ ಕಾರ್ಗಿಲ್. ಇಲ್ಲಿ ಕೃಷಿ ಅತ್ಯಂತ ವಿರಳವಾಗಿದ್ದು ಕೆಲವೊಂದು ಹಣ್ಣು ಮತ್ತು ಹುಲ್ಲುಗಳನ್ನು ಮಾತ್ರ ಬೆಳೆಯುತ್ತಾರೆ. ಈಗಾಗಲೇ ಹೇಳಿದಿರುವಂತೆ ಬೇಸಿಗೆ ಕಾಲದಲ್ಲೂ ಸಹ ರಾತ್ರಿ ಅತ್ಯಂತ ತಂಪಾಗಿರುತ್ತದೆ. ಇದು ಕಾರ್ಗಿಲ್ ಪ್ರದೇಶದ ಕಿರು ಪರಿಚಯ. ಕಾರ್ಗಿಲ್ ವಿವಾದ ಇದು ಹೇಗಾಯ್ತು, ಯುದ್ಧ ಹೇಗಾಯ್ತು ಅಂದ್ರೆ, ಕಾಶ್ಮೀರ ವಿವಾದವನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಒತ್ತಡ ಕಾರ್ಯತಂತ್ರದ ಭಾಗವೇ ಕಾರ್ಗಿಲ್ ಯುದ್ಧಕ್ಕೆ ಪಾಕಿಸ್ತಾನದ ಕಡೆಯಿಂದ ಪಾಕಿಸ್ತಾನಿ ಸೈನಿಕರು ಮತ್ತು ಅರೆಸೇನಾ ಪಡೆಗಳು ಇದೇನಿದೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನಿದೆ LOC ಅಂತ, ಆ ಮೂಲಕ ಕಾರ್ಗಿಲ್ ಪ್ರದೇಶಕ್ಕೆ ರಹಸ್ಯವಾಗಿ ನುಸುಳಿದ್ದರಿಂದ ಕಾರ್ಗಿಲ್ ಯುದ್ಧ ಸಂಭವಿಸಿತು. ಏನೊಂದು ಕಾಶ್ಮೀರದ ವಿವಾದ ಅಂತ ಏನೊಂದು ಪಾಕಿಸ್ತಾನ ಇಡೀ ಪ್ರಪಂಚಕ್ಕೆ ಪ್ರಚುರಪಡಿಸ್ತಿದೆ, ಕಾಶ್ಮೀರದ ಒಂದು ವಿವಾದ ತನಗೆ ಸೇರ್ಬೇಕು ಅಂತ. ಅವರು ಕಪೋಲ ಕಲ್ಪಿತ ರೀತಿಯಲ್ಲಿ ಕಾಶ್ಮೀರ ವಿವಾದವನ್ನ ಏನು ಹೊತ್ತಿ ಉರಿಸಿಕೊಂಡು ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಪಾಕಿಸ್ತಾನ, ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳಿ ಒತ್ತಡದ ತಂತ್ರವನ್ನ ಹೊರಡ್ಬೇಕು ಅಂತ ಹೇಳಿ ಲೈನ್ ಆಫ್ ಕಂಟ್ರೋಲ್ ಏನಿದೆ ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತೆ ನಮ್ಮ ಕಾಶ್ಮೀರದ ಮಧ್ಯೆ ಲೈನ್ ಆಫ್ ಕಂಟ್ರೋಲ್ ಅಂತ ಒಂದು ಏನೊಂದು ಜಾಗ ಇದೆ, ಅದರ ಮೂಲಕ ಕಾರ್ಗಿಲ್ಗೆ ಪಾಕಿಸ್ತಾನದ ಸೈನಿಕರು ಮತ್ತೆ ಅರೆಸೇನಾ ಪಡೆಗಳು ಬರ್ತಾರೆ. ದುರದೃಷ್ಟ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಅಂದ್ರೆ ಇಂಟೆಲಿಜೆನ್ಸ್ ಈ ವಿಷಯದಲ್ಲಿ ಇದನ್ನ ಗುರುತಿಸುವಲ್ಲಿ ವಿಫಲರಾಗ್ತಾರೆ. ಇವರು ಬಂದಿರೋದು ನಮ್ಮ ಸೈನ್ಯಕ್ಕೆ ಗೊತ್ತೇ ಇರೋದಿಲ್ಲ, ಅಲ್ಲಿ ಕುರಿಗಳನ್ನ ಕಾಯುವಂತ ಜನರು ಇದನ್ನ ಗಮನಿಸಿ ಈ ವಿಷಯವನ್ನ ಸೈನ್ಯಕ್ಕೆ ತಿಳಿಸಿದಾಗಲೇ ನಮ್ಮ ಸೈನ್ಯಕ್ಕೆ ಗೊತ್ತಾಗಿದ್ದು ಪಾಕಿಸ್ತಾನದಿಂದ ಸೈನಿಕರು ಮತ್ತು ಅರೆ ಸೈನ್ಯ ಪಡೆಗಳು ಲೈನ್ ಆಫ್ ಕಂಟ್ರೋಲ್ ಮೂಲಕ ಕಾರ್ಗಿಲ್ ಪ್ರದೇಶವನ್ನು ತಲುಪಿದ್ದಾರೆ ಅಂತ. ಈ ರೀತಿ ಆಯ್ತು. ಅವರ ಉದ್ದೇಶ ಏನಿತ್ತು ಅಂದ್ರೆ ಶ್ರೀನಗರ ಮತ್ತು ಲೇಹ್ ಹೆದ್ದಾರಿಯ ಸಂಪರ್ಕವನ್ನು ಕಡಿತಗೊಳಿಸುವುದು, ಎತ್ತರದಲ್ಲಿರುವಂತ ಅಂದ್ರೆ ಕಣಿವೆ ಇದರಲ್ಲಿ ಪರ್ವತಗಳ ಎತ್ತರದಲ್ಲಿರುವಂತಹ ಹೊರಠಾಣೆಗಳನ್ನು ವಶಪಡಿಸಿಕೊಳ್ಳುವುದು. ಚಳಿಗಾಲದಲ್ಲಿ ತಾಪಮಾನ ತುಂಬಾ ಕಡಿಮೆ ಇರುತ್ತೆ, ಅಂದ್ರೆ -40 ತನಕ ಹೋಗೋದ್ರಿಂದ ಅತಿ ಎತ್ತರದ ಅತ್ಯಂತ ಅಪಾಯಕಾರಿ ಪರ್ವತದಲ್ಲಿರುವಂತಹ ಹೊರಠಾಣೆಗಳ ಗಸ್ತು ಇಲ್ಲದ ಸಮಯದಲ್ಲಿ, ಅಂದ್ರೆ ಇದು ಎರಡೂ ದೇಶಗಳು ಮಾಡಿಕೊಂಡಿರುವಂತಹ ಒಪ್ಪಂದ ಭಾರತ ಮತ್ತೆ ಪಾಕಿಸ್ತಾನ. ಅತ್ಯಂತ ಚಳಿಗಾಲದಲ್ಲಿ ಏನು -40 ಅದಕ್ಕಿಂತ ತುಂಬಾ ಕಡಿಮೆ ಆಗುತ್ತೆ, -40 ಇನ್ನೂ ಕಡಿಮೆ ಆಗುತ್ತೆ. ಆ ಸಂದರ್ಭದಲ್ಲಿ ಅತ್ಯಂತ ಎತ್ತರದ ಪರ್ವತ ಪ್ರದೇಶದಲ್ಲಿ ಅತ್ಯಂತ ಅಪಾಯಕಾರಿಯಾಗಿರುವಂತಹ ಸ್ಥಳದಲ್ಲಿ ಪರಸ್ಪರ ಎರಡೂ ದೇಶಗಳು ಗಸ್ತುಗಳನ್ನ ಮಾಡೋದಿಲ್ಲ ಅಂತ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಪ್ಪಂದವನ್ನು ಸಹ ಮುರಿದು ಈ ಕಾರ್ಗಿಲ್ ಪ್ರದೇಶಕ್ಕೆ ಪಾಕಿಸ್ತಾನದ ಸೈನ್ಯ ಮತ್ತು ಅರೆ ಸೈನ್ಯ ಪಡೆ ಬರುತ್ತೆ. 1999 ಮೇ ಆರಂಭದಲ್ಲಿ ಸ್ಥಳೀಯ ಕುರುಬರು ಮತ್ತೆ ಕೊನೆಗೆ ಭಾರತೀಯ ಗಸ್ತು ಪಡೆಯು ಸಹ ಈ ಒಳನುಸುಳಿಕೋಳೆಯನ್ನು ಪತ್ತೆ ಹಚ್ಚತ್ತೆ. ಒಳನುಸುಳಿಕಾರರ ಒಂದು ಸೈನ್ಯ ಏನಿತ್ತೆ ಅದನ್ನ ಭಾರತೀಯ ಸೈನ್ಯ ಆಪರೇಷನ್ ವಿಜಯ್ ಪಸರಿನಲ್ಲಿ ಪ್ರತಿದಾಳಿಯ ಕಾರ್ಯತಂತ್ರವನ್ನ ಪ್ರಾರಂಭಿಸುತ್ತೆ. ಇದಿಷ್ಟು ಕಾರ್ಗಿಲ್ ಪ್ರದೇಶದ ಪರಿಚಯ ಮತ್ತು ಯುದ್ಧಕ್ಕೆ ಕಾರಣಗಳು ಇದಿಷ್ಟು ಬರುತ್ತೆ.
0: ಸರ್, ಹಾಗಿದ್ರೆ 1999 ಮೇ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಆ ಯುದ್ಧದಲ್ಲಿ ನಮ್ಮ ಭಾರತೀಯ ಸೇನೆಗಳಲ್ಲಿ ಯಾವ್ಯಾವ ಸೇನೆಗಳು ಆ ಯುದ್ಧಗಳಲ್ಲಿ ಭಾಗವಹಿಸ್ತವೆ?

0: ಸರ್, ಆ ಸಮಯದ ಒಂದು ಬಿಗುವಿನ ವಾತಾವರಣ ಆಗಿರ್ಬೋದು ಹೇಗಿತ್ತು ಆ ಪ್ರದೇಶದಲ್ಲಿ?
1: ಆ ಸಂದರ್ಭದಲ್ಲಿ ಭಾರತ ಸೈನ್ಯದಲ್ಲಿ ಭೂಸೈನ್ಯ ಮತ್ತು ವಾಯುಸೇನೆ ಎರಡೂ ಸಹ ಅತ್ಯಂತ ಪ್ರಬಲವಾಗಿ ಅದಕ್ಕೆ ಪ್ರತಿರೋಧವನ್ನ, ಪಾಕಿಸ್ತಾನದ ಆಕ್ರಮಣಕ್ಕೆ ಪ್ರತಿರೋಧವನ್ನು ಒಡ್ಡಿ ನನಗೆ ನಮಗೆ ಜಯವನ್ನು ತಂದು ಕೊಡುವಲ್ಲಿ ಯಶಸ್ವಿಯಾದ್ರೆ ಒಂದು. ಎರಡನೇದರಲ್ಲಿ ನೌಕಾ ಸೈನ್ಯ ಸಹ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ನೌಕಾ ಸೈನ್ಯ ನಮ್ಮ ನೌಕಾದಳಗಳ ಮೇಲೆ ಪ್ರತಿದಾಳಿಯನ್ನು ಮಾಡಿದ್ದೇ ಆದ್ರೆ ಆ ಸಂದರ್ಭಕ್ಕೂ ಎದುರಿಸಬೇಕು ಅಂತೇಳಿ ನೌಕಾದಳವು ಸಹ ಸುಸಜ್ಜಿತವಾಗಿರುತ್ತದೆ. ಅದರ ಜೊತೆಯಲ್ಲಿ ನಮಗೆ ಹಲವಾರು ವಿಷಯಗಳನ್ನ ಈ ವಿಷಯದಲ್ಲಿ ತಿಳ್ಕೋಬೇಕು. ಆಪರೇಷನ್ ವಿಜಯ್ ಮತ್ತೆ ಆಪರೇಷನ್ ಸಫೇದ್ ಸಾಗರ್ ಈ ಯೋಜನೆಯಲ್ಲಿ ಭಾರತದ ಸಶಸ್ತ್ರ ಪಡೆಗಳ ಪ್ರಾಥಮಿಕ ಶಾಖೆಗಳು ಭಾರತೀಯ ವಾಯುಪಡೆ, ಅಸ್ಸಾಂ ರೈಫಲ್ ಇದು ಪಾಲ್ಗೊಂಡಿತ್ತು, ಮತ್ತೆ ಗೂರ್ಖಾ ರೈಫಲ್, ಸಿಖ್ ರೆಜಿಮೆಂಟ್, ಜಾಟ್ ರೆಜಿಮೆಂಟ್, ರಜಪುತಾನ ಮತ್ತೆ ಗರ್ವಾಲ್ ರೈಫಲ್ ನೇರ ದಾಳಿಯನ್ನು ನಡೆಸಿತು. ಪ್ಯಾರಾಚೂಟ್ ಮತ್ತು ಲಡಾಖ್ ಸ್ಕೌಟ್ಸ್ ಘಟಕಗಳು ಸಹ ಅಪಾಯದ ವಿಚಕ್ಷಣ ಮತ್ತು ವಿಶೇಷ ದಾಳಿಗಳನ್ನು ನಡೆಸಿರುತ್ತದೆ. MI-97, MIC-21, MiG-21, MiG-27 ಮತ್ತೆ ಮಿರಾಜ್ 2000 ಅಂತಹ ಫೈಟರ್ ಜೆಟ್ ವಿಮಾನಗಳನ್ನು ಸಹ ಬಳಸಿ ಬಾಂಬ್ಗಳ ಪ್ರತಿದಾಳಿಯನ್ನು ನಡೆಸಲಾಯಿತು.
0: ಸರ್, ಹಾಗಿದ್ರೆ ಯುದ್ಧದ ಸಮಯದಲ್ಲಿ ಏನು ಕಾರ್ಗಿಲ್ ಪ್ರದೇಶ ಬಹಳಷ್ಟು ಶೀತವನ್ನ ಹೊಂದಿದಂತಹ ಪ್ರದೇಶ, -20 ಡಿಗ್ರಿಯಿಂದ 40 ಡಿಗ್ರಿ ತನಕ ತಲುಪುವಂತ ಪ್ರದೇಶ ಅದಾಗಿತ್ತು. ಆ ನಿಟ್ಟಿನಲ್ಲಿ ಸೈನಿಕರು ಅಲ್ಲಿ ಎದುರಿಸಿದಂತಹ ಭೌಗೋಳಿಕ ಹಾಗೂ ಹವಾಮಾನದ ಸವಾಲುಗಳು ಹೇಗಿರ್ತಾ ಇತ್ತು?
1: ಆ ಸಂದರ್ಭದಲ್ಲಿ ಚಳಿಗಾಲ ಮುಂದುವರೆದಿರುತ್ತೆ. ಆ ಪ್ರದೇಶಗಳಲ್ಲಿ ಚಳಿಗಾಲ ನಮ್ಮಲ್ಲಿ ತರದ ಫೆಬ್ರವರಿ ಮಾರ್ಚ್ ತಿಂಗಳಿಗೆ ಮುಗಿಯುತ್ತಿಲ್ಲ, ಚಳಿಗಾಲ ಅನ್ನೋದು ಮುಂದುವರೆದ ಭಾಗ ಆಗಿರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಬೇಸಿಗೆಗಾಲದಲ್ಲಿ ಸಹ ಅತ್ಯಂತ ತಂಪಾಗಿರುತ್ತೆ, ಚಳಿಗಾಲದ ವಾತಾವರಣವೂ ಇರುತ್ತೆ. ಸಂದರ್ಭದಲ್ಲಿ ಹಲವಾರು ಸವಾಲುಗಳನ್ನ ನಮ್ಮ ಸೈನ್ಯ ಎದುರಿಸಬೇಕಾಯ್ತು. ಒಂದು, ಅವರಿಗೆ ಈ ಯುದ್ಧದ ಮುನ್ಸೂಚನೆ ಇಲ್ಲದ ಏಕಾಏಕಿ ತಯಾರಿಯನ್ನ ಮಾಡ್ಕೋಬೇಕಾಗಿ ಬಂತು. GPS ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ, ಅಮೆರಿಕದ ಸಹಾಯವನ್ನ ಕೇಳ್ಕೊಂಡ್ವಿ. ಆದ್ರೆ ಅಮೆರಿಕ GPS ವ್ಯವಸ್ಥೆಯನ್ನ ಕೊಡ್ಲಿಕ್ಕೆ ನಿರಾಕರಿಸ್ತು. ಯಾಕೆಂದ್ರೆ ನಾವು ಏನಿದೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇಂದ, ಪಾಕ್ ಆಕ್ರಮಿತ ಕಾಶ್ಮೀರ, ಅಲ್ಲಿಗೆ ನಾವು ಹೋಗ್ಬೋದು, ಲೈನ್ ಆಫ್ ಕಂಟ್ರೋಲ್ ಅನ್ನ ಮೀರಿ ನಾವು ಹಾಗಾಗಿ GPS ಅನ್ನ ಕೊಡೋದಿಲ್ಲ ಅಂತ ಅಮೆರಿಕ ಹೇಳ್ತು. ನಾವೇ ನಮ್ಮ ದೇಶವೇ ತನಗೆ ಇರುವಂತ ಕೌಶಲ್ಯ ಮತ್ತೆ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಯಾವ್ಯಾವ ಪೋಸ್ಟ್ ಗಳಲ್ಲಿ ಪಾಕಿಸ್ತಾನದ ಸೈನ್ಯ ಇರಬಹುದು ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲೆಲ್ಲ ಯುದ್ಧಗಳನ್ನ ಮಾಡ್ತಾರೆ. ಮತ್ತೆ ಇಸ್ರೇಲ್ ನಿರ್ಮಿತ ಮಾನವರಹಿತ ವೈಮಾನಿಕ ವಾಹನಗಳನ್ನ ಇಸ್ರೇಲ್ ನಮಗೆ ಕೊಡತ್ತೆ. ಅದೇ ರೀತಿ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ಸ್ MIRAJ-2004, ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಬಾಂಬ್ಗಳಿಂದ ಸಂಯೋಜಿಸಲ್ಪಟ್ಟ ಮುಖ್ಯ ವಾಹಿನಿಯ ಯುದ್ಧ ವಿಮಾನ MiG-21, MiG-27 ಮತ್ತೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಮಾನವರಹಿತ ವಿಮಾನಗಳು, ಅದೇ ರೀತಿಯಲ್ಲಿ ಅನ್ಮ್ಯಾನ್ಡ್ ಏರಿಯಲ್ ಸರ್ವಿಲಿಯನ್ಸ್ ಮೆಥಡ್ಸ್ ಅಂದ್ರೆ ಮಾನವರಹಿತ ವೈಮಾನಿಕ ಇದರಲ್ಲಿ ಕ್ಷೇತ್ರದಲ್ಲಿ ವೇಹಗಾರಿಕೆಯನ್ನು ಸರ್ವಿಲೆನ್ಸ್ ಏನ ಕಣ್ಗಾವಲನ ಮಾಡುವಂತ ವ್ಯವಸ್ಥೆ, ಇದನ್ನೆಲ್ಲ ನಾವು ಅಳವಡಿಸಿಕೊಂಡು ಶತ್ರುಗಳು ಇನ್ನು ಹಗಲಿಗೆ ಏನು ಬಂದ್ಬಿಟ್ಟಿದ್ರು ಅಲ್ಲಿಂದ ಮುಂದಕ್ಕೆ ಬರೋದಕ್ಕೆ ತಡೆ ಹಿಡಿದು ಅವರನ್ನ ಹಿಂದಕ್ಕೆ ಕಳಿಸ್ತ ಹಲವಾರು ಏನೊಂದು ಗೋಲ್ ಪಾಯಿಂಟ್ ಗಳನ್ನ ಅವರು ವಶಪಡಿಸಿಕೊಂಡಿದ್ರು. ಉದಾಹರಣೆಗೆ ಗನ್ ಹಿಲ್ ಅಂತ .48-7.75 ಅಂದ್ರೆ .48-7.75 ಅಂತ ಅದಕ್ಕೆ ಹೆಸರು. ಅದೇ ರೀತಿಯಲ್ಲಿ ಅದನ್ನ July 7, 1999 ವಶಪಡಿಸಿಕೊಂಡ್ರು. ಅದೇ ರೀತಿ ಮುಂದಕ್ಕೆ ಹೋಗ್ಬೇಕಂದ್ರೆ ಟೈಗರ್ ಹಿಲ್ ಇದನ್ನ ಸಹ ವಶಪಡಿಸಿಕೊಂಡ್ರು. ಇನ್ನು ಹಲವಾರು ತುಂಬಾ ಅತ್ಯಂತ ಪ್ರಮುಖವಾದ ಪೋಸ್ಟ್ ಗಳು ಪರ್ವತದ ಶ್ರೇಣಿಯಲ್ಲಿ ನಮ್ಮ ಸೈನ್ಯದ ನೆಲೆಗಳೇನಿತ್ತು ಅದನ್ನೆಲ್ಲ ವಶಪಡಿಸಿಕೊಂಡಿದ್ರು ಪಾಕಿಸ್ತಾನದವರು. ಅಲ್ಲೆಲ್ಲ ಅವರನ್ನ ಸೋಲಿಸಿ ಭಾರತದ ತ್ರಿವರ್ಣ ಧ್ವಜವನ್ನ ಆ ಪರ್ವತಗಳನ್ನ ವಶಪಡಿಸಿಕೊಂಡಿದ್ರ ಸಂಕೇತವಾಗಿ ಭಾರತದ ಯಶಸ್ವಿಯಾಗ್ತಾರೆ. ಇದರ ಜೊತೆಗೆ ಏನಾಯಿತು ಅಂದ್ರೆ ರಸ್ತೆ ಮಾರ್ಗದ ಮೂಲಕ ಹೆಚ್ಚಿನ ಉಪಯೋಗ ಮುಂತಾದ ರಸ್ತೆಗಳೇ ಇಲ್ಲ ಪರ್ವತ ಪ್ರದೇಶ, ಹಲವಾರು ಕಡೆ ರಸ್ತೆಗಳಿತ್ತು, ಅಲ್ಲಿ ಹೋಗಿ ಭೂಸೈನ್ಯ ಯುದ್ಧ ಮಾಡ್ತು. ಆದ್ರೆ ಸಿಕ್ಕಾದ ಕಿರಿದಾದ ಪರ್ವತಗಳು ಸಣ್ಣ ಸಣ್ಣ ರಸ್ತೆಯು ಮಾಡ್ಲಿಕ್ಕೆ ಅವಕಾಶ ಇರೋ ಪ್ರದೇಶದಲ್ಲಿ ಭಾರತದ ವಾಯುಸೇನೆ ಪ್ರತಿ ಪ್ರಹಾರವನ್ನ ಪ್ರತಿ ದಾಳಿಯನ್ನ ಮಾಡಿ ಪಾಕಿಸ್ತಾನ ಏನೊಂದು ಆಕ್ರಮಿತ ಪ್ರದೇಶಗಳು ಆಗೋಗಿತ್ತಾಗ್ಲೇ ಅದನ್ನೆಲ್ಲ ಹಿಮ್ಮೆಟ್ಟಿಸಿ ಅದನ್ನ ಮರು ವಶಪಡಿಸಿಕೊಂಡು ಭಾರತದ ಸಾರ್ವಭೌಮತೆಯನ್ನ ಎತ್ತಿ ಹಿಡಿಯುವಂತ ಅತ್ಯಂತ ಯಶಸ್ವಿ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ನೌಕಾಪಡೆ ಈಗಾಗ್ಲೇ ಹೇಳಿದ್ರೆ ನೌಕಾಪಡೆ ಸಹ ಬೇರೆ ಬೇರೆ ಕಡೆ ಪಾಕಿಸ್ತಾನದಿಂದ ಆಕ್ರಮಣ ಆದ್ರೆ ನೌಕಾಪಡೆ ಸಹ ಅವರನ್ನ ಎದುರಿಸಲಿಕ್ಕೆ ಸುಸಜ್ಜಿತವಾಗಿತ್ತು. ಅದಕ್ಕೆ ಆಪರೇಷನ್ ತಲ್ವಾರ್ ಅಂತ ಹೆಸರನ್ನ ಇಟ್ಟಿದ್ರು. ಈ ರೀತಿ ಯುದ್ಧದ ಸಮಯದಲ್ಲಿ ಭಾರತ ಸೈನ್ಯ ಆ ತಂತ್ರಜ್ಞಾನದ ವಿಷಯವನ್ನು ಬಳಕೆ ಮಾಡಿಕೊಳ್ತು, ವಿದೇಶಗಳಾಗ ಇಸ್ರೇಲಿನ ನೆರವನ್ನ ಪಡ್ಕೊಳ್ತು, ತನ್ನ ಅಸ್ವಸಾಮರ್ಥ್ಯವನ್ನು ಸಹ ಪೂರ್ಣ ಪ್ರಮಾಣದಲ್ಲಿ ಉಪಯೋಗಿಸಿಕೊಂಡು ಅತ್ಯಂತ ಸಮರ್ಥವಾಗಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಯಿತು ನಮ್ಮ ಸೈನ್ಯ.
0: ಸೊ ಹಾಗಿದ್ರೆ ಇದು ಒಟ್ಟು ಎಷ್ಟು ದಿನಗಳ ಕಾಲ ಯುದ್ಧ ನಡೆಯಿತು? ಆ ಸಂದರ್ಭದಲ್ಲಿ ಸೈನಿಕರಿಗೆ ಅಗತ್ಯ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವುದಾಗಿರ್ಬೋದು, ತದನಂತರ

0: ನಂತರ ಯುದ್ಧ ಮುಗಿದ ನಂತರ ಒಂದು ಜಯದ ವಾತಾವರಣ, ಸಂಭ್ರಮದ ವಾತಾವರಣ ಆ ಸಮಯದಲ್ಲಿ ಹೇಗಿತ್ತು ಸರ್?
1: ಸುಮಾರು 70 ದಿನಗಳಕ್ಕೂ ಹೆಚ್ಚು ಕಾಲ ನಡೀತು. ಆ ಸಂದರ್ಭದಲ್ಲಿ ನಾವು ಬೊಫೋರ್ಸ್ ಏನೊಂದು ಗನ್ಗಳಿತ್ತು ಅದನ್ನು ಸಹ ನಾವು ಉಪಯೋಗಿಸ್ಕೊಂಡ್ವಿ. ಯುದ್ಧಕ್ಕೆ ಇಡೀ ದೇಶದಿಂದ ಸಹ, ಅದ್ರ ಜೊತೆಗೆ ಅನಿವಾಸಿ ಭಾರತೀಯರು ಸಹ ಯುದ್ಧದ ಖರ್ಚಿಗೆ, ಸೈನ್ಯದ ಖರ್ಚಿಗೆ ಸ್ವಯಂ ಪ್ರೇರಿತರಾಗಿ ಹಣವನ್ನ ಕೊಟ್ರು, ವಸ್ತುಗಳನ್ನ ಕಳಿಸ್ಕೊಟ್ರು. ಸರ್ಕಾರವು ಸಹ ಬೇಕಿರುವಂತಹ ಕೆಲವೊಂದು ಅವಶ್ಯಕ ಯುದ್ಧಕ್ಕೆ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕೆಲವು ಉಪಕರಣಗಳನ್ನ, ಯಾವುದೇ ಏನದು ಒಂದು ಪ್ರೊಸೀಜರ್ ಇದೆಲ್ಲದನ್ನ ಬದಿಗಿಟ್ಟು ತಕ್ಷಣ ಇದನ್ನ ಬಳಸ್ಕೊಳ್ಬೇಕು, ಯುದ್ಧಕ್ಕೆ ಬೇಕಾಗಿರುವಂತಹ ವಸ್ತುಗಳು ಅಂತ ಹೇಳಿ ಅದನ್ನೆಲ್ಲ ಪಡ್ಕೊಂಡು ತನ್ನ ಬದ್ಧತೆಯನ್ನ ಪ್ರದರ್ಶಿಸಿತು. ಅದ್ರ ಜೊತೆಗೆ ನಮ್ಮ ಸೈನಿಕರು ಸಹ ಅತ್ಯಂತ ಕಷ್ಟಕರ ಚಾಲೆಂಜಿಂಗ್ ಸಿಚುಯೇಷನ್ ಅಂತ ಹೇಳಿದ್ರು, ಅತ್ಯಂತ ಸ್ಪರ್ಧಾತ್ಮಕವಾದ ವಾತಾವರಣದಲ್ಲಿ ಯುದ್ಧವನ್ನ ಮಾಡಿದ್ರು.

0: ಯುದ್ಧದಲ್ಲಿ ಜಯಗೊಂಡಂತಹ ಸಂದರ್ಭ ಆಗಿರ್ಬೋದು ಸರ್, ಆ ಸಂದರ್ಭದಲ್ಲಿ ದೇಶದಲ್ಲಾದಂತಹ ಸಂಭ್ರಮ ಆಗಿರ್ಬೋದು ಹೇಗಿತ್ತು?
1: ಯುದ್ಧ ನಡೀತಿರ್ಬೇಕಾದ್ರೆ ದೇಶದಲ್ಲಿ ಅತ್ಯಂತ ಸಂಭ್ರಮದ ವಾತಾವರಣ ಇತ್ತು. ಸೈನಿಕರನ್ನ ಸೈನ್ಯವನ್ನ ಹುರಿದು ಮುಸ್ತಾ ಇದ್ರು, ಹಲವಾರು ರೀತಿಯಲ್ಲಿ ಯುದ್ಧಕ್ಕೆ ಸಹಾಯವನ್ನ ಮಾಡ್ತಾ ಇದ್ರು. ಎಲ್ಲಾ ಕಡೆ ಸೈನಿಕರಿಗೆ ಮನೋಸ್ಥೈರ್ಯ ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ರು. ಯುದ್ಧವನ್ನ ಗೆದ್ದ ಮೇಲಂತೂ ಎಲ್ಲಾ ಕಡೆ ನಮ್ಮಲ್ಲಿ ವಿಜಯದ ಆಚರಣೆ ಆಯ್ತು. ಎಲ್ಲಾ ಸೈನ್ಯದಲ್ಲಿ ಈ ಯುದ್ಧದಲ್ಲಿ ಗೆದ್ದಂತವ್ರು ಅವರಿಗೆ ಮತ್ತೆ ಸಾಕಷ್ಟು ಸಹಾಯವನ್ನ ಸರ್ಕಾರವು ಮಾಡ್ತು. ಆಯಾ ಊರಿನಲ್ಲಿ ಯಾವ್ಯಾವ ಊರಿನವ್ರು ಆಗಿದ್ರು ಅವರು, ಆಯಾ ಊರಿನಲ್ಲಿ ಸಂಘಟನೆಗಳು ಬೇರೆ ಬೇರೆ ಅವರೆಲ್ಲ ಅವ್ರಿಗೆ ಸನ್ಮಾನವನ್ನ ಅವ್ರ ಕುಟುಂಬಕ್ಕೆ ಮಾಡಿದ್ರು, ಅವ್ರ ಕುಟುಂಬಕ್ಕೆ ಬೇಕಾಗಿರುವಂತ ಆರ್ಥಿಕ ಸಹಾಯವನ್ನು ಸಹ ಮಾಡಿದ್ರು. ಎಲ್ಲಾ ಕಡೆ ಯುದ್ಧದಲ್ಲಿ ಗೆದ್ದು ಬಂದ ವೀರ ಮರಣ ಅಪ್ಪಿದಂತ ಕುಟುಂಬ ಸದಸ್ಯರಿಗೆ ಸನ್ಮಾನಗಳನ್ನು ಮಾಡಿದ್ರು. ಯುದ್ಧದಲ್ಲಿ ಗೆದ್ದು ವಾಪಸ್ ಬಂದಂತ ಸೈನಿಕರಿಗೆ ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಸನ್ಮಾನವನ್ನು ಮಾಡಿದ್ರು. ಈ ರೀತಿ ಎಲ್ಲ ರೀತಿಯಲ್ಲಿ ಯುದ್ಧ ನಡಿಬೇಕಾದ್ರು ಅವರಿಗೆ ಪ್ರೋತ್ಸಾಹವನ್ನು ತುಂಬಿ ಆತ್ಮಸ್ಥೈರ್ಯವನ್ನ ಜಾಸ್ತಿ ಮಾಡಿದ್ರು. ಎಲ್ಲ ರೀತಿಯ ಪ್ರಯತ್ನ ಆಯ್ತು. ಯುದ್ಧ ಗೆದ್ದ ಮೇಲೂ ಸಹ ಅವರ ಜೊತೆ ದೇಶ ಮತ್ತೆ ಜನತೆ ಸಮಾಜ ಅವ್ರ ಜೊತೆ ನಿಂತ್ಕೊಳ್ತು.
0: ಸರ್, ಹಾಗೇನೇ ಯುದ್ಧದಲ್ಲಿ ಜಯ ಗಳಿಸಿದ್ದು ಯುದ್ಧದ ಸಂಭ್ರಮದ ಜೊತೆಗೆ ಬಹಳಷ್ಟು ಯೋಧರುಗಳು ಆ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿದಂತಹ ಪ್ರಮುಖ ಯೋಧರುಗಳಾಗಿರ್ಬೋದು, ಅವರುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ ಸರ್?
1: ಈ ಯುದ್ಧದಲ್ಲಿ ಒಟ್ಟು 527 ಜನ ಸೈನಿಕರು ಭಾರತದ ಸೈನ್ಯದಿಂದ ವೀರ ಮರಣವನ್ನ ಅಪ್ಪಿದ್ರು. ಅದರಲ್ಲಿ ಪರಮವೀರ ಚಕ್ರವನ್ನು ಪಡ್ಕೊಂಡಂತ ವಿಕ್ರಮ್ ಬಾತ್ರ, ಮನೋಜ್ ಪಾಂಡೆ, ಗ್ರೆನೇಡಿಯರ್ ಯೋಗೇಂದ್ರ ಪ್ರಸಾದ್, ಯೋಗೇಂದ್ರ ಸಿಂಗ್ ಯಾದವ್ ಇವರು ಮುಖ್ಯವರಾದಂತರು. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಅನುಜ್ ನಯ್ಯರ್, ಕ್ಯಾಪ್ಟನ್ ಸೌರಭ್ ಕಾಲಿಯಾ, ಕ್ಯಾಪ್ಟನ್ ಹನೀಫುದ್ದೀನ್, ಮತ್ತೆ ಮೇಜರ್ ಮರಿಯಪ್ಪನ್ ಸರವಣನ್, ಮತ್ತೆ ಕ್ಯಾಪ್ಟನ್ ಗೊಗೋಯಿ, ಜಿಂಬು ಗೊಗೋಯಿ ಇವರು ಪ್ರಮುಖರಾದಂತವ್ರು. ಒಟ್ಟು 527 ಜನ ಇದರಲ್ಲಿ ವೀರಮರಣವನ್ನು ಅಪ್ಪಿದ್ರು. ಮತ್ತೆ ಇದರಲ್ಲಿ ಇನ್ನೊಂದು ವಿಷಯನ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವ್ರ ಬಗ್ಗೆ ಏನೊಂದು ಪದಕಗಳು ಮತ್ತೆ ಪರಮವೀರ ಪ್ರಶಸ್ತಿಗಳು ಬಂತು. ಅದ್ರ ಜೊತೆಯಲ್ಲಿ ಅಂಡಮಾನ್ ನಿಕೋಬಾರ್ ನಲ್ಲಿ ಇರುವಂತಹ ಹಲವಾರು ನೂರಾರು ದ್ವೀಪಗಳಿದೆ. ಅದರಲ್ಲಿ ಕೆಲವೊಂದು ದ್ವೀಪಗಳಿಗೆ ಹುತಾತ್ಮರಾದ ಪರಮವೀರ ಚಕ್ರವನ್ನು ಪಡೆದಂತ ಸೌರಭ್ ಕಾಲಿಯಾ ಇರ್ಬೋದು, ಅದೇ ರೀತಿಯಲ್ಲಿ ವಿಕ್ರಮ್ ಬಾತ್ರಾ ಇರ್ಬೋದು, ಮನೋಜ್ ಪಾಂಡೆ ಇವರ ಹೆಸರಂತಹ ದ್ವೀಪಗಳಿಗೆ ಈಗ 2024 ಇಸ್ವಿಯಲ್ಲಿ ಇಟ್ಟಿದ್ದಾರೆ.
0: ಸರ್, ಆಗಿದ್ರೆ ಈಗ ಯುದ್ಧ ಮುಗಿದು ಅದನ್ನು ಯುದ್ಧದಲ್ಲಿ ಜಯ ಗಳಿಸಿ ಹತ್ರ 30 ಆಗ್ಲಿಕ್ಕೆ ಬಂತು, ಆದ್ರೂ ಕೂಡ ಕಾರ್ಗಿಲ್ ವಿಜಯ ಅನ್ನೋದಾಗಿರ್ಬೋದು ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಸರ್. ಅದಕ್ಕೆ ಅದರದೇ ಆದಂತ ಗೌರವವನ್ನು ನಾವು ಇಂದಿಗೂ ಕೊಡ್ತಾ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಈ ಕಾರ್ಗಿಲ್ ವಿಜಯ ದಿನದ ಮಹತ್ವ ಆಗಿರ್ಬೋದು, ಅಲ್ಲಿ ತಮ್ಮ ಬಲಿದಾನವನ್ನು ಕಂಡಂತಹ ಯೋಧರಾಗಿರ್ಬೋದು, ಇಂದಿಗೂ ಸಹ ಆ ಪ್ರದೇಶದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರುವಂತಹ ಸೈನಿಕರುಗಳಿಗೆ ಒಂದು ಗೌರವವನ್ನು ಸಲ್ಲಿಸೋದಾಗಿರ್ಬೋದು, ಇದೆಲ್ಲ ನಮ್ಮ ಯುವಕರಲ್ಲಿ ಅಗತ್ಯವಾದ ಒಂದು ವಿಷಯ ಆಗಿದೆ ಸರ್.
1: ಹೇಳ್ಬೇಕಂದ್ರೆ ಕಾರ್ಗಿಲ್ ಯುದ್ಧಕ್ಕೆ ಒಟ್ಟು 200,000 ಜನ ಸೈನಿಕರನ್ನ ಸಿದ್ಧಗೊಳಿಸಲಾಯ್ತು ಯುದ್ಧಕ್ಕೆ. ಅವರು ಯಾವ ಸಂದರ್ಭದಲ್ಲಾದ್ರೂ ರಣಾಂಗಣಕ್ಕೆ ಯುದ್ಧ ಭೂಮಿಗೆ ಹೋಗ್ಬೇಕು ಅಂತ. ಅಂದ್ರೆ ಕಾರ್ಗಿಲ್ಲಿನ ಯುದ್ಧ ಎಷ್ಟು ಮಹತ್ವದ್ದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. 200,000 ಜನ ಸೈನಿಕರನ್ನೇ ಇದಕ್ಕೆ ಸಜ್ಜುಗೊಳಿಸಲಾಗಿತ್ತು ಅಂದ್ರೆ ಒಂದು ದೇಶದ ಗಡಿಯ ಸಾರ್ವಭೌಮತೆಯನ್ನ ಕಾಪಾಡ್ಲಿಕ್ಕೆ ಏನಂದ್ರೆ ಸೈನ್ಯ ಅತ್ಯಂತ ಮುಖ್ಯ.

0: ಅದೇ ರೀತಿ ಆ ಸೈನ್ಯವನ್ನ ನಾವು ಗೌರವಿಸುವಂತದ್ದು, ಸೈನಿಕರನ್ನ ಗೌರವಿಸುವಂತದ್ದು, ಸೈನ್ಯಕ್ಕೆ ಸೇರ್ಕೊಳ್ಳಕ್ಕೆ ಸಮಾಜದ ನಮ್ಮಲ್ಲಿ ಏನೊಂದು ನವ ಯುವಕರಿದ್ದಾರೆ ಅವರಿಗೆ ಪ್ರೇರಣೆಯನ್ನ ಕೊಡುವಂಥದ್ದು, ಸೈನಿಕರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥದ್ದು, ದೇಶ ಮತ್ತೆ ಸಮಾಜ ಜನತೆ ಈ ದೇಶದ ಜನತೆ ಸೈನ್ಯದ ಜೊತೆಯಲ್ಲಿ ಇದೆ ಅಂತದ್ದು, ಮತ್ತೆ ಸೈನ್ಯದಲ್ಲಿ ರಾಜಕೀಯ ಹಸ್ತಕ್ಷೇಪ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾದದ್ದು. ನಾವು ಸ್ವತಂತ್ರಗೊಂಡ ಮೇಲೆ ನಾಲ್ಕಾರು ಯುದ್ಧಗಳನ್ನ ನಾವು ಎದುರಿಸಿದ್ದೇವೆ. ಮಧ್ಯದ ಪಾಕಿಸ್ತಾನದ ಜೊತೆ ಆದಂತಹ ಯುದ್ಧ, ಸ್ವತಂತ್ರ ಬಂದ ಹೊಸ್ಟಿನ್ನಲ್ಲಿ ಆದಂತದ್ದು, ನಂತರ ಚೀನಾ ಜೊತೆ ಆದಂತ ಯುದ್ಧ, ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪ್ರಧಾನಿಗಳಾಗಿದ್ದಾಗ ಪಾಕಿಸ್ತಾನದ ಜೊತೆ ಆದಂತ ಯುದ್ಧ, ಇಂದಿರಾ ಗಾಂಧಿ ಅವರ ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನ ಜೊತೆ ಆದಂತ ಯುದ್ಧ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಆಗಿದಂತ ಈ ಕಾರ್ಗಿಲ್ ಯುದ್ಧ, ಈ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ಸೈನ್ಯ ಅತ್ಯಂತ ಶೌರ್ಯ ಪರಾಕ್ರಮಗಳನ್ನ ಪ್ರದರ್ಶಿಸಿದೆ. ಮೊದಲೇ ವರ್ಷಗಳಲ್ಲಿ ಅಂದ್ರೆ ಚೀನಾ ಯುದ್ಧ ತನಕ ನಮ್ಮ ಸೈನ್ಯದಲ್ಲಿ ಸರಿಯಾದ ಶಸ್ತ್ರಾಸ್ತ್ರಗಳಾಗ್ಲಿ, ಸೈನಿಕರಿಗೆ ಬೇಕಾಗಿರುವಂತಹ ವ್ಯವಸ್ಥೆ ಆಗ್ಲಿ ಸರಿಯಾಗಿ ಇರಲಿಲ್ಲ. ಸರಿಯಾಗಿ ಹಿಮಾಲಯದ ತಪ್ಪಲಿನಲ್ಲಿ ಆ ಮಂಜುಗಡ್ಡೆ ಮೇಲೆ ನಡಿಲಿಕ್ಕೆ ಬೇಕಾಗಿರುವಂತಹ ಶೂಗಳಾಗ್ಲಿ ಇರಲಿಲ್ಲ, ಗ್ಲೌಸ್ಗಳಾಗ್ಲಿ ಇರಲಿಲ್ಲ, ಸರಿಯಾದ ಪಿಸ್ತೂಲ್ಗಳು ಇರಲಿಲ್ಲ. ಎಲ್ಲಾ ಸಂದರ್ಭದಲ್ಲೂ ನಾವು ನಮ್ಮ ಸೈನಿಕರು ಅತ್ಯಂತ ಶ್ರದ್ಧೆಯಿಂದ, ಮಾತೃಭೂಮಿಯ ಒಂದು ಪ್ರೀತಿಯಿಂದ, ಗೌರವದಿಂದ ಯುದ್ಧವನ್ನ ಮಾಡಿದ್ದಾರೆ. ಸಾಕಷ್ಟು ನಮ್ಮ ವಿರೋಧಿ ದೇಶದ ಸೈನಿಕರನ್ನ ಮಣ್ಣು ಮುಗಿಸಿದ್ದಾರೆ, ಅವರನ್ನ ಯುದ್ಧದಲ್ಲಿ ಸಂಹಾರ ಮಾಡಿದ್ದಾರೆ. ಇದಕ್ಕೆ ನೈತಿಕ ಬೆಂಬಲವನ್ನ ಜನತೆ ಕೊಡ್ಕೊಂಡು ಬಂದಿದೆ. ಈಗಂತೂ ಸರ್ಕಾರಗಳು ಸಾಕಷ್ಟು ಎಲ್ಲ ಅತ್ಯಾಧುನಿಕವಾದ ಶಸ್ತ್ರಾಸ್ತ್ರಗಳನ್ನ, ರೆಡಾರ್ ವ್ಯವಸ್ಥೆಯನ್ನ, GPS ವ್ಯವಸ್ಥೆಯನ್ನ, ಮತ್ತೆ ಬೇಕಾಗಿರುವಂತಹ ಮಿಸೈಲ್ಗಳು, ಜಲಾಂತರ್ಗಾಮಿಗಳು, ಎಲ್ಲ ರೀತಿಯ ಶಸ್ತ್ರಾಸ್ತ್ರಗಳನ್ನ ತಂದು ಸೈನ್ಯವನ್ನ, ಶಸ್ತ್ರಾಗಾರವನ್ನ ಸದೃಢಗೊಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಸೈನ್ಯದ ಬಗ್ಗೆ ಗೌರವ ಸಹ ಜಾಸ್ತಿ ಆಗ್ತಾ ಇದೆ. ಜನತೆ ಯಾವತ್ತೂ ನಮ್ಮ ದೇಶದ ಅಖಂಡತೆ, ಸಾರ್ವಭೌಮತೆಯನ್ನ ಕಾಪಾಡಲಿಕ್ಕೆ ಸೈನ್ಯ ಅತ್ಯಂತ ಮುಖ್ಯ ಅನ್ನೋದು ತಿಳಿದುಕೋಬೇಕು. ಸೈನಿಕರು ಅಂದ್ರೆ ಕೇವಲ ಸಂಬಳಕ್ಕೋಸ್ಕರ, ಅವರು ಜೀವಮಾನಕ್ಕೋಸ್ಕರ, ಜೀವನ ನಡೆಸಕ್ಕೋಸ್ಕರ ಸಂಬಳಕ್ಕೆ ಸೈನ್ಯವನ್ನು ಸೇರುತ್ತಾರೆ ಅನ್ನೋ ಭಾವನೆ ಅನ್ನ ಯಾವ ಪ್ರಜೆ ಸಹ ಇಟ್ಕೋಬಾರ್ದು. ಸೈನ್ಯಕ್ಕೆ ಸೇರುವಂತದ್ದು ಒಂದು ದೇಶ ಪ್ರೇಮದ ಅತ್ಯಂತ ಪ್ರಮುಖ ಘಟ್ಟ, ಅತ್ಯಂತ ಎತ್ತರದ ಘಟ್ಟ. ಸೈನ್ಯಕ್ಕೆ ಸೇರಿ ಸೈನ್ಯದ ಮೂಲಕ ದೇಶ ಸೇವೆಯನ್ನ ಮಾಡುವಂಥದ್ದು, ದೇಶದ ಗಡಿಗಳನ್ನ ಸುರಕ್ಷಿತವಾಗಿ ಇಡುವಂಥದ್ದು, ವಿದೇಶದವರು ನಮ್ಮ ದೇಶಕ್ಕೆ ಬರದಂತ ರೀತಿಯಲ್ಲಿ ನಮ್ಮ ಜನತೆಯ ಮತ್ತು ಭೂಪ್ರದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಸೈನ್ಯ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಮಾಡುತ್ತೆ. ಸಿಯಾಚಿನ್ನಲ್ಲಿ -40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಅಲ್ಲಿಗೆ ಒಂದು ಊಟವನ್ನ ಕಳಿಸ್ಲಿಕ್ಕೆ ಸಹ ಆಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಗಡಿ ಕಾಯೋದು ಅಂತಂದ್ರೆ ಅದೇನು ಸುಲಭದ ವಿಷಯ ಅಲ್ಲ. ಕೇವಲ ಸಂಬಳವನ್ನ ಕೊಟ್ಟಿದ್ದಕ್ಕೆ, ಅವ್ರ ಯೂನಿಫಾರ್ಮ್ ಶಸ್ತ್ರಗಳನ್ನ ಕೊಟ್ಟಿದ್ದಕ್ಕೆ, ಅವ್ರಿಗೆ ಮುಂದೆ ಪೆನ್ಷನ್ ಕೊಡೋದಕ್ಕೋಸ್ಕರ ಸೈನ್ಯಕ್ಕೆ ಬರ್ತಾರೆ ಅನ್ನೋದು ಅತ್ಯಂತ ತಪ್ಪು ಕಲ್ಪನೆ. ಅದು ಹೆಚ್ಚಿನ ಜನರಲ್ಲಿ ಏನು ಆ ತರ ಇಲ್ಲ. ಅತ್ಯಂತ ಹೆಚ್ಚಿನ ಜನ ಸೈನ್ಯದ ಬಗ್ಗೆ ತುಂಬಾ ಗೌರವವಾದ ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಮ್ಮ ಸೈನ್ಯವು ಸಹ ಅತ್ಯಂತ ಯಶಸ್ವಿಯಾಗಿ ನಮ್ಮ ದೇಶದ ಗಡಿಗಳನ್ನ ಕಾದಿದೆ, ನಮ್ಮ ದೇಶದ ಭೂ ಪ್ರದೇಶಗಳನ್ನ ಕಾದ್ಕೊಂಡು ಬಂದಿದೆ. ಇದು ಇದೇ ರೀತಿ ಮುಂದುವರಿಬೇಕು. ಸೈನ್ಯದ ಮೂಲಕ ನಮ್ಮ ದೇಶದ ಅಖಂಡತೆ, ಸಾರ್ವಭೌಮತೆಯನ್ನ ಕಾಪಾಡೋದು ಒಂದಾದ್ರೆ, ದೇಶದೊಳಗಿರುವಂತ ಪ್ರಜೆಗಳು ದೇಶಭಕ್ತಿಯನ್ನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಕೊಂಡು ದೇಶ ಮುನ್ನಡೆಸಬೇಕು, ದೇಶ ಮುಂದೆ ಬರಬೇಕು, ದೇಶ ಪ್ರಗತಿಯ ಪಥಕ್ಕೆ ಹೋಗ್ಬೇಕು. ಅದಕ್ಕೆ ನನ್ನ ಕೊಡುಗೆಯೂ ಇದೆ. ನಾನೊಬ್ಬ ಸೈನಿಕನಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ನಾನು ಸೈನ್ಯಕ್ಕೆ ಸೇರಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ನನಗೆ ಯಾವ ಅವಕಾಶ ಸಿಕ್ಕಿದೆ ಆ ಅವಕಾಶವನ್ನು ಸದುಪಯೋಗ ಪಡ್ಕೊಂಡು ದೇಶದ ಪ್ರಗತಿಗೆ ನನ್ನ ಕೊಡುಗೆಯನ್ನು ಕೊಡ್ತೇನೆ ಅನ್ನೋ ಭಾವನೆಯನ್ನು ತಾಳ್ಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಇಂದಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಹಂಚ್ಕೊಳ್ತಾ ಬಂದ್ರಿ. ಈಗ ಕಾರ್ಯಕ್ರಮದ ಕೊನೆಯದಾಗಿ ಸರ್, ತಮ್ಮ ಮಾತುಗಳನ್ನು ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಜನತೆಗೆ, ಒಟ್ಟಾರೆಯಾಗಿ ದೇಶದ ಜನತೆಗೆ, ಈ ಸೈನ್ಯದ ಮಹತ್ವ ಆಗಿರ್ಬೋದು, ಸೈನ್ಯ ವೃತ್ತಿಯ ಒಂದು ಕರ್ತವ್ಯದ ಮಹತ್ವ ಆಗಿರ್ಬೋದು, ಇದ್ರ ಕುರಿತು ನಮ್ಮ ಕೇಳುಗರಿಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಾ ಸರ್?
0: ಎರಡು ವಿಷಯನ ಇದ್ರಲ್ಲಿ ಹೇಳಕ್ಕೆ ಮೊದಲು ನಾನು ಮುಂದಾಗ್ತೀನಿ. ಒಂದನೇ ವಿಷಯ ಏನಂತಂದ್ರೆ, ಮೊದಲು ಭಾರತ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ 1947 ಇಸಿ ಆಗಸ್ಟ್ 14 ಮಧ್ಯರಾತ್ರಿ ಬಂತು. ಅವಾಗ ನಮ್ಮದೇ ಅಂತ ಸೈನ್ಯ ಆಗ್ಲಿ ಅಥವಾ ನಮ್ಮದೇ ಆದಂತ ಒಂದು ಭದ್ರತೆ ವ್ಯವಸ್ಥೆ ಆಗ್ಲಿ ಯಾವ್ದು ಇರ್ಲಿಲ್ಲ. ಎಲ್ಲದೂ ಬ್ರಿಟಿಷರು ನಿಯಂತ್ರಣ ಮಾಡ್ತಿದ್ರು. ಅದಕ್ಕೆ ಮುಂಚೆ ಹಲವಾರು ಕಡೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಅದಕ್ಕೆ ಮುಂಚೆ ವಿದೇಶಿ ಆಕ್ರಮಣಕಾರರು ಮಧ್ಯಕಾಲೀನ ಯುಗದಲ್ಲಿ ಏನು ಗಜನಿ ಮೊಹಮ್ಮದ್, ಗೌರಿ ಮೊಹಮ್ಮದ್, ಆ ಸಂದರ್ಭದಲ್ಲಿ ನಮ್ಮ ರಾಜ ಮಹಾರಾಜರು ಅವರ ಸೈನ್ಯ ಪ್ರತಿರೋಧವನ್ನು ಅಡ್ಡಿ ಯುದ್ಧಗಳನ್ನು ಮಾಡಿ ತಮ್ಮ ತಮ್ಮ ಸಂಸ್ಥಾನಗಳ ರಕ್ಷಣೆಯನ್ನ ಮಾಡಿಕೊಂಡ್ರು. ಈ ಸ್ವಾತಂತ್ರ್ಯ ಹೋರಾಟಗಾರರು ಏನಿದ್ರು, ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಮಾಡಿದಂತಹ ಕ್ರಾಂತಿಕಾರಿಗಳು, ಅವರು ಸಹ ಯುದ್ಧವನ್ನ ಮಾಡಿದ್ರು, ಯುದ್ಧಗಳನ್ನ ಹಾಗೆ ಸಜ್ಜತೆಯನ್ನ ಮಾಡಿದ್ರು, ಸೈನ್ಯಗಳನ್ನು ಸಹ ವಿದೇಶದಲ್ಲಿ ಕಟ್ಟಿದ್ರು. ಅಮೆರಿಕದಲ್ಲಿ ಗದರ್ ಸೈನ್ಯವನ್ನ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಆ ಕಾಲದ ಅನಿವಾಸಿ ಭಾರತೀಯರ ಕಟ್ಟಿ ಭಾರತಕ್ಕೆ ಕಳಿಸಿ ಯುದ್ಧವನ್ನ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಂತ ದೊಡ್ಡ ಪ್ರಯತ್ನವನ್ನ ಮಾಡ್ತಾರೆ, ಆದರೆ ಅದು ಸಫಲ

0: ಆಗೋದಿಲ್ಲ. ಅದೇ ರೀತಿಯಲ್ಲಿ ಟೋಕಿಯೋದಲ್ಲಿ ಭಾರತ ರಾಷ್ಟ್ರೀಯ ಸೈನ್ಯವನ್ನ ರಾಜ್ ಬಿಹಾರಿ ಬೋಸ್ ಅವರು ಕಟ್ಟಿ ಅದನ್ನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತೃತ್ವವನ್ನ ವರ್ಗಾಯಿಸಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರ್ ಮಲೇಷ್ಯಾ ಥೈಲೆಂಡ್ ಅಲ್ಲಿ ಆ ಸೈನ್ಯವನ್ನ ಬಲಪಡಿಸಿ ಸಿಂಗಾಪುರ್ದಿಂದ ಭಾರತದ ಮಣಿಪುರಕ್ಕಿರುವ 4,000 ಕಿಲೋಮೀಟರ್ ದೂರದ ದುರ್ಗಮವಾದ ಮುಗಿಲು ಮುಟ್ಟುವ ಅಭೇದ್ಯವಾದ ಅರಣ್ಯ ಮತ್ತೆ ಪರ್ವತಗಳು ಸಮುದ್ರ ಮರುಭೂಮಿ ಭಾರತದ ಅತಿದೊಡ್ಡ ನದಿ ಉದ್ದ ಅಗಲ ಮತ್ತೆ ನೀರಿನ ಲಭ್ಯತೆ ಮೇಲೆ ಬ್ರಹ್ಮಪುತ್ರ ನದಿಯ ಕಿಂತ ದೊಡ್ಡದಾಗಿರುವಂತ ಬರ್ಮಾದ ಇರಾವತಿ ಚಾಂದ್ವಿ ಸಾಲ್ವಿ ನದಿಗಳನ್ನು ದಾಟ್ಕೊಂಡು ಬಂದು ಯುದ್ಧಗಳನ್ನ ಮಾಡಿ ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅವ್ರ ಬಗ್ಗೆ ನಾವು ಯಾವ ಗೌರವವನ್ನ ಇಟ್ಕೊಂಡಿದ್ದೀವಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ, ಅದೇ ಗೌರವವನ್ನ ಸ್ವತಂತ್ರ ಭಾರತದಲ್ಲಿ ನಮ್ಮ ಗಡಿಗಳನ್ನ ಕಾಯ್ತಿರುವಂತ ನಮ್ಮ ಭಾರತದ ಅಖಂಡತೆ ಮತ್ತೆ ಸಾರ್ವಭೌಮತೆಯನ್ನ ನಿರಂತರವಾಗಿ ಕಾಯ್ತಿರುವಂತಹ ಸೈನ್ಯ ಏನಿದೆ ಆ ಸೈನ್ಯದ ಬಗ್ಗೆಯೂ ನಾವು ಅದೇ ರೀತಿಯ ಗೌರವವನ್ನ ಇಟ್ಕೋಬೇಕು. ಅಂದ್ರೆ ಅವರು ಸಂಬಳ ಇಲ್ಲದೆ, ಸಾರಿಗೆ ಇಲ್ಲದೆ, ವೇತನ ಇಲ್ಲದೆ, ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಭಾರತದ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ಯುದ್ಧಗಳನ್ನ ಮಾಡಿದ್ರು, ಕ್ರಾಂತಿಗಳನ್ನ ಮಾಡಿದ್ರು. ಇವತ್ತು ಈ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಂಡಂತ ಸೈನ್ಯ ಸುಸಜ್ಜಿತವಾಗಿ ಭಾರತದ ಸಮಗ್ರತೆ ಅಖಂಡತೆಯನ್ನ ಕಾಪಾಡಿಕೊಂಡು ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಅತ್ಯಂತ ಯಶಸ್ವಿ ಪಾತ್ರವನ್ನ ನಿಭಾಯಿಸ್ಕೊಂಡು ಬಂದಿದೆ. ಸೈನ್ಯದ ಬಗ್ಗೆ, ಸೈನ್ಯದ ಸೈನಿಕರ ಬಗ್ಗೆ, ಅಧಿಕಾರಿಗಳ ಬಗ್ಗೆ ನಾವು ಅದೇ ಗೌರವವನ್ನ ಇಟ್ಕೋಬೇಕು. ಅವರಿಗೆ ಹುರಿದುಂಬಿಸುವಂತ ಕೆಲಸ ಆಗಬೇಕು. ನಮ್ಮೂರಲ್ಲಿ ಯಾರಾದ್ರೂ ಸೈನ್ಯಕ್ಕೆ ಸೇರಿದವರು ಇದ್ರೆ ಅವ್ರು ಬಂದಾಗ ಅವ್ರ ಜೊತೆ ನಾವು ಉಭಯ ಕುಶಲೋಪರಿ ಮಾಡಿ ಅವ್ರಿಗೆ ಒಳ್ಳೆಯ ಮಾತನಾಡಿ ಅವ್ರಿಗೆ ಸ್ಫೂರ್ತಿಯನ್ನು ತುಂಬಬೇಕು. ನಮ್ಮ ಊರಿನವರು ನಮ್ಮ ಊರಿನವರು ಸೈನ್ಯಕ್ಕೆ ಸೇರಿದ್ದಾರೆ, ಅಲ್ಲಿ ಬ್ರಿಗೇಡಿಯರ್ ಆಗಿದ್ದಾರೆ, ಸೈನಿಕರಾಗಿದ್ದಾರೆ, ಅಥವಾ ಕ್ಯಾಪ್ಟನ್ ಆಗಿದ್ದಾರೆ, ಇನ್ನೊಂದು ಹವಾಲ್ದಾರ್ ಆಗಿದ್ದಾರೆ, ಯಾವುದೇ ಹುದ್ದೆಯಲ್ಲಿರಲಿ ದೇಶದ ರಕ್ಷಣೆ ಮಾಡುವಂತ ನಮಗೆ ಸುಖ ನಿದ್ರೆಯನ್ನ ಕೊಡ್ಲಿಕ್ಕೆ ಅವರು ಆ ಗಡಿಯಲ್ಲಿ ಅತ್ಯಂತ ಕಷ್ಟದ ಸಂದರ್ಭದಲ್ಲಿ ಪ್ರತಿಭೆಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಊರಿನಲ್ಲಿ ಯಾರು ಇಲ್ಲ ಅಂದ್ರೆ ಪಕ್ಕದ ಊರಿನಲ್ಲಿ ಸೇರಿರ್ಬೋದು ಸೈನ್ಯಕ್ಕೆ, ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅವ್ರ ಊರಿಗೆ ಬಂದಾಗ ಅವರನ್ನ ಭೇಟಿ ಮಾಡಿ ಅವರಿಗೆ ಹೆಮ್ಮೆಯಿಂದ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ತನ್ಮೂಲಕ ಸೈನ್ಯಕ್ಕೆ ಆತ್ಮಸ್ಥೈರ್ಯವನ್ನ ನಾವು ಪ್ರಜೆಗಳಾಗಿ ತುಂಬಬೇಕು. ಆ ಕೆಲಸವನ್ನ ನಿಮ್ಮ ಎಲ್ಲ ಕೇಳುಗರು, ನಿಮ್ಮ ಸಮುದಾಯ ರೇಡಿಯೋ ಕೇಂದ್ರದ ಎಲ್ಲ ಕೇಳುಗರು, ನಿಮ್ಮ ಊರಿನ ಜನತೆ ಮಾಡಬೇಕು. ತನ್ಮೂಲಕ ದೇಶಭಕ್ತಿಯ ಭಾವನೆಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕಾರ್ಗಿಲ್ ಪ್ರದೇಶದ ಪರಿಚಯ ಆಗಿರ್ಬೋದು, ಅಲ್ಲಿ ಯುದ್ಧ ಶುರುವಾಗಲಿಕ್ಕೆ ಆದಂಥ ಕಾರಣಗಳಾಗಿರ್ಬೋದು, ಪಾಕಿಸ್ತಾನದ ಸೈನಿಕರು ಆ ಪ್ರದೇಶದ ಮೂಲಕ ಭಾರತದ ಕಾಶ್ಮೀರ ಪ್ರದೇಶಕ್ಕೆ ಬಂದಂತಹ ಸಂದರ್ಭ ಆಗಿರ್ಬೋದು, ತತ್ಕ್ಷಣದಲ್ಲಿ ಯುದ್ಧಕ್ಕೆ ನಮ್ಮ ಭಾರತೀಯ ಸೈನಿಕರು ಸಿದ್ಧಾಗಿ ಯಾವ ರೀತಿಯಾದಂಥ ಯುದ್ಧವನ್ನು ಆರಂಭ ಆಗುತ್ತೆ ಆ ಪ್ರದೇಶದಲ್ಲಿ, ಮತ್ತು ಸೈನಿಕರು ಯುದ್ಧ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಎದುರಾದಂಥ ಭೌಗೋಳಿಕ ಹಾಗೂ ಹವಾಮಾನ ಸವಾಲುಗಳಾಗಿರ್ಬೋದು, ಇರುವಂಥ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವ ರೀತಿ ಸೈನ್ಯ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಜಯವನ್ನು ಗಳಿಸ್ತು, ಆ ಯುದ್ಧದಲ್ಲಿ ದೇಶಕ್ಕಾಗಿ ಯಾರೆಲ್ಲ ಪ್ರಮುಖ ಯೋಧರುಗಳು ಪ್ರಾಣತ್ಯಾಗವನ್ನು ಮಾಡಿದ್ರು, ಇಂದಿಗೂ ಕೂಡ ನಾವು ಆ ಯೋಧರುಗಳನ್ನು ಯಾವ ರೀತಿಯಂಥ ರೀತಿಯಲ್ಲಿ ಸ್ಮರಿಸಬೇಕು ಅನ್ನೋದು ಕುರಿತು, ಮತ್ತು ಇಂದಿನ ಯುವ ಪೀಳಿಗೆ ದೇಶಕ್ಕಾಯ ಅಂತ ಹಾಗೂ ಗಡಿಕಾಯೋ ಅಂಥ ಸೈನಿಕರನ್ನ ಯಾವ ರೀತಿಯ ಒಂದು ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು, ಇದರಿಂದ ಅವರ ಒಂದು ದೇಶಭಕ್ತಿ ಆಗಿರ್ಬೋದು, ಒಂದು ದೇಶದ ಮೇಲಿನ ಕರ್ತವ್ಯ ನಿಷ್ಠೆ ಆಗಿರ್ಬೋದು ಯಾವ ರೀತಿಯಲ್ಲಿ ಹೆಚ್ಚುತ್ತೆ ಅನ್ನೋದು ಕುರಿತು ಭಾಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಿಮಗೂ ಅಷ್ಟೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನನ್ನ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ, ಜೈ ಹಿಂದ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಗಿಲ್ ಯುದ್ಧಕ್ಕೆ ಕಾರಣ ಆಗಿರ್ಬೋದು, ಹಾಗೆಯೇ ಕಾರ್ಗಿಲ್ ಯುದ್ಧದಲ್ಲಿ ನಡೆದಂತಹ ವೀರ ಯೋಧರ ಮರಣ ಆಗಿರ್ಬೋದು, ಅದರ ಬಲಿದಾನ ಹಾಗೂ ತ್ಯಾಗದ ಪ್ರಾಮುಖ್ಯತೆ ಆಗಿರ್ಬೋದು, ಇಂದಿಗೂ ಕೂಡ ನಾವು ಆ ಯೋಧರನ್ನ ಯಾವ ರೀತಿಯಾದಂತಹ ಸ್ಮರಣೆ ಮುಖಾಂತರ ಸ್ಮರಿಸ್ತಾ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಕುರಿತು, ಪ್ರಸ್ತುತ ದೇಶಕ್ಕಾಗಿ ಗಡಿಯನ್ನ ಕಾಯ್ತಿರುವಂತಹ ತಮ್ಮ ತ್ಯಾಗ ಹಾಗೂ ಬಲಿದಾನದ ಮುಖಾಂತರ ದೇಶವನ್ನ ಕಾಯ್ತಿರುವಂತಹ ಈ ವೀರ ಯೋಧರಿಗೆ ನಾವು ಯಾವ ರೀತಿಯಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದು ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಂತವರು ಬೆಂಗಳೂರಿನ ರಾಷ್ಟ್ರ ಗೌರವ ಸಂರಕ್ಷಣಾ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಟಿ ಎನ್ ರಾಮಕೃಷ್ಣರವರು. ಇದಾಗಿತ್ತು ಇವತ್ತಿನ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆಯ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಬ್ಬನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕಾರ್ಗಿಲ್ ವಿಜಯ ದಿನದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

0: ಹೀಗೆ ಭಗವಂತ ಹೇಳ್ತಾ ಇದ್ದಾನೆ,
1: ಸರ್ವಜ್ಞನು, ಪುರಾಣ ಪುರುಷನು, ಸರ್ವ ನಿಯಾಮಕನು, ಸೂಕ್ಷ್ಮಾತಿ ಸೂಕ್ಷ್ಮನು, ಎಲ್ಲಕ್ಕೂ ಆಧಾರವಾಗಿರುವವನು, ಅಚಿಂತ್ಯ ರೂಪನು, ಆದಿತ್ಯವರ್ಣನು, ಅವಿದ್ಯಾತೀತನು ಆದ ಆ ಪುರುಷನನ್ನು ಯಾರು ಧ್ಯಾನಿಸುತ್ತಾರೋ ಅವರು ಅವನನ್ನೇ ಹೊಂದುತ್ತಾರೆ ಎಂಬ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ನಾವು ಮನಸ್ಸನ್ನ ಆತ್ಮನ ಧ್ಯಾನದಲ್ಲೇ ತೊಡಗಿಸುವ ಅಭ್ಯಾಸ ಮಾಡೋದ್ರಿಂದ ಮರಣಕಾಲದಲ್ಲಿಯೂ ಕೂಡ ಆ ಮನಸ್ಸು ಆತ್ಮನನ್ನೇ ಚಿಂತಿಸುತ್ತಾ ಶರೀರವನ್ನು ಬಿಡುತ್ತದೆ ಎಂದು ಹೇಳಿದ್ದಾರೆ. ಅದನ್ನು ನಾವಿವಾಗಲೇ ಹಿಂದಿನ ಶ್ಲೋಕಗಳಲ್ಲಿ ತಿಳಿದುಕೊಂಡಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಜೀವಂತ ಇರುವಾಗಲೂ ಕೂಡ ಅಂತಹ ಸಾಧಕನು ತನ್ನ ಅಹಂಕಾರವನ್ನು ನಾಶಪಡಿಸಿಕೊಂಡು ಸುಖದ ಬಾಳ್ವೆಯನ್ನು ಬಾಳಬಹುದು ಅಂತಂದು ಕೂಡ ತೋರಿಸಿದ್ದಾರೆ. ಈ ಮನಸ್ಸು ಮತ್ತು ಬುದ್ಧಿಯನ್ನು ಅದರ ಕಾಮ ಕ್ರೋಧಗಳಿಂದ ಮತ್ತು ಸಂಘ ದೋಷಗಳಿಂದ ಪೂರ್ತಿ ಬಿಡುಗಡೆಗೊಳಿಸಿದಾಗ ಮಾತ್ರ ಇದು ಸಾಧ್ಯವಾಗುವಂಥದ್ದು. ಹಿಂದಿನ ಶ್ಲೋಕದಲ್ಲಿ ಆತ್ಮನನ್ನು ದಿವ್ಯ ಸ್ವರೂಪನಾದ ಪರಮಪುರುಷ ಅಂಥೇಳಿ ವಿವರಿಸಲಾಗಿತ್ತು. ಯಾವುದೇ ಶಾಸ್ತ್ರವು ಪ್ರಾಯೋಗಿಕವಾಗಿ ಉಪಯುಕ್ತವಾಗಬೇಕಾದ್ರೆ ಅದು ಎಲ್ಲರಿಗೂ ಅರ್ಥವಾಗಬೇಕು. ಆ ಅರ್ಥವಾಗಿರುವಂತಹ ತತ್ವಗಳನ್ನು ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಹಾಗೆ ಅಳವಡಿಸಿಕೊಂಡಾಗ ಮಾತ್ರ ಅದರ ಒಂದು ತತ್ವದ ಸಿದ್ಧಾಂತದ ಒಂದು ರೂಪುರೇಷೆ ಸಾರ್ಥಕವಾಗುತ್ತೆ. ಹೀಗೆ ಪರಮ ಪುರುಷನ ಬಗ್ಗೆ ಧ್ಯಾನ ಮಾಡು ಎಂದು ಮಾತ್ರ ಅರ್ಜುನನಿಗೆ ಹೇಳುವುದಲ್ಲ. ಹೇಗೆ ಧ್ಯಾನ ಮಾಡಬೇಕು, ಅದನ್ನು ಯಾವ ರೀತಿ ಆರಂಭಿಸಬೇಕು, ಹೇಗೆಲ್ಲ ಅದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಅನ್ನೋದನ್ನು ಕೂಡ ಭಗವದ್ಗೀತೆಯಲ್ಲಿ ಈಗಾಗಲೇ ನಾವು 7ನೆಯ ಶ್ಲೋಕದಲ್ಲಿ ತಿಳಿದುಕೊಂಡಿದ್ದೇವೆ. ಆದರೆ ಈ ಶ್ಲೋಕದಲ್ಲಿ ಉಪಯೋಗಿಸಿದಂತಹ ಶಬ್ದಗಳ ಅಂತರಾರ್ಥವನ್ನು ಗ್ರಹಿಸುವುದಕ್ಕೆ ನಾವೇನಾದರೂ ಪ್ರಯತ್ನ ಮಾಡಿದಾಗ ಮನಸ್ಸು ಮತ್ತು ಬುದ್ಧಿಯು ಆತ್ಮನಲ್ಲಿಯೇ ನಿಂತುಬಿಡತ್ತೆ. ಆಗ ಅದು ಅನುಭವ ಗಮ್ಯ ಜ್ಞಾನವಾಗತ್ತೆ. ನಮ್ಮ ಶರೀರದಲ್ಲಿ ಕ್ಷೇತ್ರಜ್ಞ ಸ್ವರೂಪನಾಗಿ ಬುದ್ಧಿಯನ್ನು ಬೆಳಗುವ ಆತ್ಮ ಚೈತನ್ಯವೇ ಮನಸ್ಸಿನ ಎಲ್ಲ ವಿಚಾರಗಳನ್ನು ಪ್ರಕಾಶಿಸುವಂಥದ್ದು. ನನ್ನ ಶರೀರದಲ್ಲಿ ಮಾತ್ರವಲ್ಲದೆ ಎಲ್ಲ ಜೀವರಾಶಿಗಳ ಹೃದಯವನ್ನು ಬೆಳಗುವಂಥ ಆತ್ಮವು ಅದ್ವಿತೀಯ ವಸ್ತು. ಸೂರ್ಯನನ್ನು ನಾವು ಹೇಗೆ ಜಗತ್ತಿನ ಚಕ್ಷು ಎಂದು ಕರೆಯುತ್ತೇವೆಯೋ ಹಾಗೆಯೇ ಆತ್ಮ ಚೈತನ್ಯವು ನಮ್ಮೆಲ್ಲರ ಬುದ್ಧಿಯ ಸಾಕ್ಷಿ. ಆತ್ಮನ ಸಾನ್ನಿಧ್ಯವಿಲ್ಲದಿದ್ದರೆ ಬುದ್ಧಿಗೆ ಯಾವ ಜ್ಞಾನವನ್ನೂ ಕೂಡ ಗ್ರಹಿಸಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಬುದ್ಧಿಯನ್ನು

ಈ ಆತ್ಮನು ಬೆಳಗುವವನಾದ್ದರಿಂದ ನಮ್ಮ ಎಲ್ಲ ಬುದ್ಧಿಯ ವೃತ್ತಿಗಳನ್ನ ಆತ ತಿಳಿದುಕೊಂಡಿರ್ತಾನೆ. ಆದುದರಿಂದಲೇ ಅವನನ್ನ ಸರ್ವಜ್ಞ ಅಂತ ಹೇಳಿರುವಂಥದ್ದು. ಮೊದಲನೇದಾಗಿ ಇಲ್ಲಿ ಯಾರು ಪುರಾಣ ಪುರುಷನು ಅಂಥೇಳಿ ಭಗವಂತನನ್ನ ಕರೆದಿದ್ದಾರೆ. ಹಾಗಂದ್ರೆ ಆತ್ಮನನ್ನು ಪುರಾಣ ಪುರಾತನ ಅಂತ ಹೇಳುವ ಕ್ರಮ ಇದೆ. ಪುರಾಣ ಎಂಬ ಶಬ್ದಕ್ಕೆ ಅತ್ಯಂತ

ಹಾಗೆ ಇರುತ್ತದೋ ಆ ವಸ್ತುವಿಗೆ ಪುರಾಣ, ಕಾಲಾತೀತವಾದದ್ದು ಎಂದು ಹೆಸರು. ಹಾಗೆ ಸರ್ವ ನಿಯಾಮಕನು ಅಥವಾ ಅಣೋರಣೀಯಾನ್ ಅಂತ ಹೇಳಿ ಹೇಳ್ತಾರೆ. ಆತ್ಮನನ್ನು ಅಣುವಿಗಿಂತ ಸೂಕ್ಷ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಪ್ರಪಂಚದಲ್ಲಿ ಸೂಕ್ಷ್ಮಾತಿಸೂಕ್ಷ್ಮ ವಸ್ತುವೇ ಅಣು, ಆದರೆ ಆತ್ಮನು ಅಣುವಿಗಿಂತಲೂ ಸೂಕ್ಷ್ಮ, ಅರ್ಥಾತ್ ಸರ್ವವ್ಯಾಪಿ. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತಿ ಹೆಚ್ಚಿನ ವ್ಯಾಪಕತೆಯನ್ನು ಗಳಿಸಿರುತ್ತದೆ. ಹಿಮದ ತುಂಡಿಗಿಂತ ನೀರು ಎನ್ನುವುದು ಸೂಕ್ಷ್ಮ, ನೀರಿಗಿಂತ ನೀರಿನ ಆವಿ ಸೂಕ್ಷ್ಮ. ಈ ಸೂಕ್ಷ್ಮತೆ ಹೆಚ್ಚಾದಂತೆ ವ್ಯಾಪಕತೆಯೂ ಕೂಡ ಹೆಚ್ಚುತ್ತದೆ. ಅಣೋರಣೀಯನ್ ಎಂದು ಉಪನಿಷತ್ತು ಆತ್ಮನನ್ನು ನಿರ್ದೇಶಿಸುವಾಗ ಆತ್ಮನು ಸರ್ವವ್ಯಾಪಿಯು, ಅದಕ್ಕಿಂತ ಚಿಕ್ಕದಾದ ಇನ್ನೊಂದು ವಸ್ತುವೇ ಇಲ್ಲ ಎಂಬುದು ತಾತ್ಪರ್ಯ. ಹಾಗೆಯೇ ಮುಂದೆ ಸರ್ವಸ್ಯ ದಾತಾರಹ ಅಂತ ಹೇಳಿ ಹೇಳ್ತಾನೆ, ಅಂತಂದರೆ ಎಲ್ಲರನ್ನು ಪೋಷಿಸುವವನು ಎಂದರ್ಥ. ಇಲ್ಲಿ ಎಲ್ಲರನ್ನ ಪೋಷಿಸುವುದು ಎಂದರೆ ಎಲ್ಲಕ್ಕೂ ಆಧಾರವಾಗಿರುವ ಶಕ್ತಿ ಎಂದರ್ಥ. ಹಾಗೆ ಅಚಿಂತ್ಯ ರೂಪ, ಮನಸ್ಸು ಬುದ್ಧಿಗೆ ನಿಲುಕದ ವಸ್ತು ಎಂದರ್ಥ. ಆ ಆತ್ಮನು ಸರ್ವಜ್ಞನು, ಪುರಾತನು, ಅನುಶಾಸಿತಾರನು, ಅಣೋರಣೀಯನೂ ಮತ್ತು ಸರ್ವದಾತಾರನೂ ಆಗಿದ್ದು ಅವನ ಬಗ್ಗೆ ನಾವು ಧ್ಯಾನ ಮಾಡುವುದಾದರೆ ಅದರ ಅರ್ಥ ಆತ್ಮನನ್ನು ಕುರಿತು ಚಿಂತಿಸಲು ಸಾಧ್ಯವಿದೆ ಎಂದಾಯಿತು. ಆಗ ಆತ್ಮ ಕೂಡ ಪ್ರಪಂಚದ ಯಾವುದೇ ಒಂದು ವಸ್ತುವಿನ ಹಾಗೆ ಮನಸ್ಸು ಮತ್ತು ಬುದ್ಧಿಗೆ ವಿಷಯವಾಗಿರುವವನು ಎಂದಾಗುತ್ತದೆ. ಈ ರೀತಿಯಲ್ಲಿ ಸಾಧಕರು ತಪ್ಪು ಗ್ರಹಿಸದಿರಲಿ ಎಂಬ ದೃಷ್ಟಿಯಿಂದ ಇಲ್ಲಿ ಆತ್ಮನನ್ನು ಅಚಿಂತ್ಯ ರೂಪನೆಂದು ನಿರ್ದೇಶಿಸಲಾಗಿದೆ. ಅಂದರೆ ಆತ್ಮನು ಮನಸ್ಸು ಮತ್ತು ಬುದ್ಧಿಗೆ ನಿಲುಕುವ ವಿಷಯವಲ್ಲ. ಅವನನ್ನು ತಿಳಿಯಬೇಕಾದರೆ ಈ ಮನಸ್ಸು ಮತ್ತು ಬುದ್ಧಿಯನ್ನು ದಾಟಬೇಕು. ಶುದ್ಧ ಮನಸ್ಸು ಮತ್ತು ಬುದ್ಧಿಗೆ ಆತ್ಮನ ದರ್ಶನ ಆಗ್ತದೆ. ಹಾಗೆ ಆತ್ಮನು ಆದಿತ್ಯವರ್ಣ, ಆದಿತ್ಯವರ್ಣ ಅಂದರೆ ಸೂರ್ಯನ ಹಾಗೆ ಪ್ರಕಾಶವುಳ್ಳವನು. ಮೇಲೆ ಹೇಳಿದ ಹಾಗೆ ಆತ್ಮನು ಅಚಿಂತ್ಯ ರೂಪವುಳ್ಳವನಾದರೆ ಅವನನ್ನು ತಿಳಿಯುವುದಾದರೂ ಹೇಗೆ ಎಂದು ಸಾಧಕರಿಗೆ ಸಂದೇಹ ಉತ್ಪತ್ತಿಯಾಗಬಹುದು. ತಮ್ಮ ತಮ್ಮ ಶ್ರದ್ಧೆಗೆ ಅನುಗುಣವಾಗಿ ಸಾಧಕರೆಲ್ಲರೂ ಆತ್ಮನನ್ನು ತಿಳಿಯಬೇಕೆನ್ನುವ ಸಾಧನೆ ಮಾಡುತ್ತಿರುವುದು ಸಹಜ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಸಂದೇಹಗಳು ಬರುವುದೂ ಕೂಡ ಸಹಜ. ಪ್ರಪಂಚದಲ್ಲಿ ನಾವು ಎಲ್ಲ ರೀತಿಯ ಅನುಭವವನ್ನು ಕೂಡ ನಮಗೆ ಕೊಟ್ಟಿರುವ ಕರಣಗಳ ಮೂಲಕವೇ ಪಡೆಯುವಂಥದ್ದು. ಈ ಕರಣಗಳ ಮೂಲಕ ಅನಂತನಾದ ಆತ್ಮನನ್ನು ತಿಳಿಯುವುದು ಸಾಧ್ಯವಿಲ್ಲವೆಂದಾದರೆ ಸಾಧಕರಾದ ನಮಗೆ ನಿರಾಶೆಯಾಗುವುದಂತೂ ಖಂಡಿತ. ಹಾಗಾಗಿ ತಿಳಿಯಲಾಗದ್ದುದನ್ನು ತಿಳಿಯ ಬಯಸುವುದಾದರೂ ಏಕೆ? ಯಾವಾಗಲೂ ನಾವು ಮನಸ್ಸು ಹಾತೊರೆಯುವಂಥದ್ದು ಅದಕ್ಕೆ ಅಲ್ವೇ? ಯಾವುದು ತಿಳಿಯೋದಿಲ್ವೋ ಅದನ್ನು ತಿಳಿಯೋದಕ್ಕೆ ಹೊರಡ್ತೇವೆ ನಾವು. ಅದಕ್ಕಾಗಿಯೇ ಆತ್ಮನ ಬಗ್ಗೆ ಹೇಳಿರುವಂಥದ್ದು ಅವನು ಆದಿತ್ಯವರ್ಣ ಅಂತ ಹೇಳಿ. ಇನ್ನು ತಮಸಃ ಪರಸ್ತಾತ್ ಅಂದರೆ ಅವಿದ್ಯೆಗಿಂತ ಆಚೆ ಕಡೆ ಇರುವವನು ಎಂದರ್ಥ. ಆತ್ಮನನ್ನು ಆದಿತ್ಯವರ್ಣ ಅಂತ ಹೇಳಿದಾಗ ಎಲ್ಲೋ ಸೂರ್ಯನಂತೆ ಆತ್ಮನು ಎಂದಾಗ ಸೂರ್ಯ ರಾತ್ರಿಯಲ್ಲಿ ಇಲ್ವಲ್ಲ, ಸೂರ್ಯನ ಉಷ್ಣತೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆಯಲ್ಲ ಅಂತೆಲ್ಲ ಹೇಳ್ತಾ ಕೂತ್ರೆ ಆಗಲ್ಲ. ಆತ್ಮನು ಕೂಡ ಇಲ್ಲದಿರುವ ಸಮಯವೂ ಇದೆಯೋ ಏನೋ, ಮತ್ತು ಆತ್ಮನ ಅಸ್ತಿತ್ವದಲ್ಲೂ ವ್ಯತ್ಯಾಸಗಳಿವೆಯೋ ಏನೋ ಎಂಬ ಸಂಶಯವನ್ನು ನಾವು ತಂದುಕೊಳ್ಬೇಕಾಗತ್ತೆ. ಆದರೆ ಅದು ಯಾವುದು ಸಂಶಯಗಳಿಲ್ಲದೆ ಇಲ್ಲಿ ತಮಸ್ ಎನ್ನುವ ಶಬ್ದಕ್ಕೆ ಅವಿದ್ಯಾ ಎಂದು ಅರ್ಥ. ಈ ರೀತಿ ಆತ್ಮನನ್ನು ಕವಿ ಎಂದು, ಪುರಾತನವೆಂದು, ಎಲ್ಲರಿಗೂ ಆಧಾರವಾಗಿರುವ ಶಕ್ತಿ ಎಂದು, ಅಚಿಂತ್ಯ ಶಕ್ತಿ ಎಂದು, ಅನುಶಾಸಿತಾರನೆಂದು, ಸ್ವಪ್ರಕಾಶನೆಂದು, ಅವಿದ್ಯೆಗಿಂತ ಆಚೆ ಕಡೆ ಇರುವ ಶಕ್ತಿಯೆಂದು ತಿಳಿದು ಯಾರು ಧ್ಯಾನ ಮಾಡುತ್ತಾನೋ ಅವನು ಆ ಪರಮ ಪುರುಷನನ್ನೇ ಪಡೆಯುತ್ತಾನೆ ಎಂಬ ದಿವ್ಯ ಅಂಶವನ್ನು ಇಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮನ ಅದ್ಯಾವ ಶ್ಲೋಕ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಬಾಳರಥದೊಡೆಯನ ಎನ್ನುವ ಭ್ರಮೆ ನಿಮಗೇಕೆ, ಬಾಳರಥದೊಡೆಯನ

ಹಾಗಾಗಿ ನಾವು ನಂಬಿ ಸಾಗಬೇಕು. ನಂಬಿ ಸಾಗಿದ್ರೆ ಮಾತ್ರ ದಾರಿ ತೆರಿತಾ ಹೋಗುತ್ತೆ. ನಂಬಿಕೆಯೇ ಆ ದಾರಿಗೆ ಆಧಾರ. ಹಾಗಾಗಿ ಆತ್ಮನು ಅಚಿಂತ್ಯನು ಆಧಾರವಾಗಿರುವ ಶಕ್ತಿಯು, ಅನುಶಾಸಿತಾರನು ಸ್ವಪ್ರಕಾಶನು ಅವಿದ್ಯೆಗಿಂತ ಆಚೆ ಇರುವ ಅಭೂತಪೂರ್ವ ಅದ್ಭುತ ಶಕ್ತಿ ಎಂದು ತಿಳಿದು ನಾವು ಆತ್ಮನಲ್ಲೇ ಧ್ಯಾನಿಸಿದಾಗ, ಈ ಬಾಳರಥದ ಒಡೆಯತನವನ್ನು ನಾವು ಆತ್ಮನಿಗೆ ಸಮರ್ಪಿಸಿದಾಗ, ಈ ಜೀವ ಮತ್ತು ದೇಹ ಎಂಬ ಒಂದು ಕುದುರೆ ಸರಿದಾರಿಯಲ್ಲಿಯೇ ಸಾಗುತ್ತದೆ ಎಂಬ ಅದ್ಭುತ ಅಂಶವನ್ನು ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ, ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ, ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಎಸ್ಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ವಿಶೇಷ ಅಧಿವೇಶನ. ವಾರ್ತೆಗಳ ವಿವರ: ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆ ಇದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವ ಕ್ರಮ ಖಂಡಿಸಿ ಮಂಡ್ಯ ಜಿಲ್ಲೆಯ ರೈತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಆದೇಶ ಖಂಡಿಸಿ ಮಂಡ್ಯ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ನೂರಾರು ಮಂದಿ ಕಾರ್ಯಕರ್ತರು ಜಮಾಯಿಸಿ ಉರುಳು ಸೇವೆ ನಡೆಸಿ ಸಮಿತಿ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ನೀರು ಬಿಡಬಾರದು ಎಂದು ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ಮತ್ತೊಮ್ಮೆ ವಿಫಲವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ರಾಜ್ಯದಲ್ಲಿ ಭೀಕರ ಬರಗಾಲದ ನಡುವೆಯೂ ದಿನಕ್ಕೆ 3500 ಕ್ಯೂಸೆಕ್ ನೀರು ಬಿಡಲು ಸರ್ಕಾರ ತಮಿಳುನಾಡಿಗೆ ಸಂಪೂರ್ಣ ಶರಣಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಸರ್ವಪಕ್ಷಗಳ ಸಭೆ ಕರೆಯಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹೆಚ್ಚಾಗಿದ್ದು ಮಂಡ್ಯದಲ್ಲಿ ಕಬ್ಬು ಒಣಗುತ್ತಿದೆ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಕುಸಿದಿದೆ. ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಆದೇಶ ರಾಜ್ಯದ ಜನರಿಗೆ ಮಾಡುತ್ತಿರುವ ಅನ್ಯಾಯ ಎಂದು ತಿಳಿಸಿದ್ದಾರೆ. ಸರಿಯಾದ ಅಂಕಿಅಂಶ ಸಮೇತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯದ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡುವುದು ರಾಜ್ಯ ಸರ್ಕಾರದ ಕರ್ತವ್ಯ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಮುಖ್ಯಮಂತ್ರಿ ಹಾಗೂ ಕಾವೇರಿ ನೀರು ಪ್ರಾಧಿಕಾರ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ ನಡೆಯುತ್ತಿರುವಂತಹ ರಸ್ತೆ ಕಾಮಗಾರಿಗಳ ವಿಳಂಬ ಹಾಗೂ ನಿಂತಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೆಸಲಾಗಿದೆ. ಕಾಮಗಾರಿ ಪೂರ್ಣಗೊಳ್ಳ

0: ಸದ ಗುತ್ತಿಗೆದಾರರು ಹಾಗೂ ಎಲ್ಎನ್ಟಿ ಕಂಪನಿಗೆ ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇಂದು ರಾತ್ರಿಯೊಳಗೆ ಪಕ್ಷದ ವರಿಷ್ಠರು ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಸಭೆ ನಿಗದಿಯಾಗಿದ್ದು ಸಚಿವರ ಪಟ್ಟಿ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಖಾಲಿ ಇರುವ 20 ಸ್ಥಾನಗಳನ್ನು ಭರ್ತಿ ಮಾಡುವ ಬಗ್ಗೆ ದೆಹಲಿಯಲ್ಲಿ ನಡೆಯುವ ಉನ್ನತ ಮಟ್ಟದ ಸಭೆ ಇಂದು ಅಂತಿಮಗೊಳಿಸಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ತಿಳಿಸಿದೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸಾರ್ವಜನಿಕ ಪರೀಕ್ಷೆ ಹಾಗೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮಗಳು ನಡೆದಿರುವ ಆರೋಪಗಳ ಕುರಿತು ದಾಖಲಾಗಿರುವ 2 ಪ್ರಕರಣಗಳ ತನಿಖೆಯನ್ನು ಅಪರಾಧ ತನಿಖಾ ಇಲಾಖೆಗೆ ವರ್ಗಾಯಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2 ಪ್ರಕರಣಗಳ ಕುರಿತು ನ್ಯಾಯಸಮ್ಮತ, ನಿಷ್ಪಕ್ಷಪಾತ ಮತ್ತು ಸಮಗ್ರ ತನಿಖೆ ನಡೆಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕ ನೇಮಕಾತಿ ಪ್ರಕ್ರಿಯೆಯ ಪಾವಿತ್ರ್ಯ, ವಿಶ್ವಾಸಾರ್ಹತೆ ಮತ್ತು ಪಾರದರ್ಶಕತೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರದ ಅಚಲ ಬದ್ಧತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ವಿಧಾನಮಂಡಲದ ಅಧಿವೇಶನ ಆಗಸ್ಟ್ 13 ಆರಂಭಗೊಳ್ಳಲಿದೆ. ಈ ಕುರಿತಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶ ಹೊರಡಿಸಿದ್ದಾರೆ. ಆಗಸ್ಟ್ 13-27 ಒಟ್ಟು 10 ದಿನಗಳ ಕಾಲ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಬಳಿಕ ನಡೆಯುವ ಮೊದಲ ಅಧಿವೇಶನ ಇದಾಗಿದೆ. ಈ ಬಾರಿಯ ಅಧಿವೇಶನದಲ್ಲಿ ಕಾವೇರಿ ಜಲವಿವಾದ, ಕೆಪಿಎಸ್ಸಿ ಹಗರಣ, ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಲಿದ್ದು ಇತಿಹಾಸ ಪ್ರಸಿದ್ಧ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿದ್ದಾರೆ. ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಮುಕ್ತಿದಾನಂದ ಜಿ ಮಹಾರಾಜ್ ಈ ಮಾಹಿತಿ ನೀಡಿದ್ದಾರೆ. ಸ್ವಾಮಿ ವಿವೇಕಾನಂದರು 1892 ಮೈಸೂರಿಗೆ ಭೇಟಿ ನೀಡಿದ ಸಮಯದಲ್ಲಿ ಅವರು ತಂಗಿದ್ದ ಐತಿಹಾಸಿಕ ಸ್ಥಳವನ್ನು ಪುನರುಜ್ಜೀವನಗೊಳಿಸಿ ವಿವೇಕ ಸ್ಮಾರಕವನ್ನಾಗಿ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆಗಸ್ಟ್ 1 ಪ್ರಧಾನಿ ನರೇಂದ್ರ ಮೋದಿಯವರು ಈ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇಳೆ ಸ್ಮಾರಕದ ಆವರಣದಲ್ಲಿರುವಂತಹ ಶಿವನ ದೇಗುಲಕ್ಕೆ ಭೇಟಿ ನೀಡಲಿರುವ ಪ್ರಧಾನಿಯವರು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ.
3: ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ವಿವೇಕ ಸ್ಮಾರಕದ ಉದ್ಘಾಟನೆಗೋಸ್ಕರ ಬರಲಿದ್ದಾರೆ. ಅದು ಆಗಸ್ಟ್ 1 ವಿವೇಕ ಸ್ಮಾರಕಕ್ಕೆ ಬಂದು ತಲುಪಲಿದ್ದಾರೆ. ಅವರ ಜೊತೆಗೆ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಗೂ ಸಂಸದರಾಗಿರ್ತಕ್ಕಂತ ಯದುವೀರ್ ಜಿಯವರು ಹಾಗೂ ಇನ್ನಿತರ ಅನೇಕ ಗಣ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
0: ಸಮಾರಂಭದಲ್ಲಿ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ. ಹುಲಿ ಸಂರಕ್ಷಣೆಯಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಭಾರತದ ನಾಯಕತ್ವದ ವಿಜ್ಞಾನ ಆಧಾರಿತ ನೀತಿಗಳು, ಜಾಗತಿಕ ಪಾಲುದಾರಿಕೆಗಳು ಹುಲಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಚೇತರಿಕೆಗೆ ಕಾರಣವಾಗಿವೆ. ಭಾರತದ ಕಾಡಿನಲ್ಲಿ ವಿಶ್ವದ ಶೇಕಡ 70% ಹುಲಿಗಳು ವಾಸಿಸುತ್ತಿದ್ದು ಇದು ಅತಿದೊಡ್ಡ ಜಾಗತಿಕ ಹುಲಿ ಭದ್ರಕೋಟೆಯಾಗಿದೆ. 2006 ಭಾರತದ ಹುಲಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಪ್ರಾಜೆಕ್ಟ್ ಟೈಗರ್ ಮೂಲಕ 18 ರಾಜ್ಯಗಳಲ್ಲಿ 58 ಹುಲಿ ಮೀಸಲು ಪ್ರದೇಶಗಳಿದ್ದು ಇದು ಸುಮಾರು 84,500 ಚದರ ಕಿಲೋಮೀಟರ್ ಒಳಗೊಂಡಿದೆ. ಅಖಿಲ ಭಾರತ ಹುಲಿ ಅಂದಾಜು ವಿಶ್ವದ ಅತಿದೊಡ್ಡ ಜೀವ ವೈವಿಧ್ಯ ಸಮೀಕ್ಷೆಯಾಗಿದ್ದು ಗಿನ್ನಿಸ್ ವಿಶ್ವ ದಾಖಲೆಯನ್ನು ಹೊಂದಿದೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಮತ್ತು ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ 1 ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನದ ಅಡಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ಆಡಳಿತ ಹೊಂದಿರುವಂತಹ ಎಲ್ಲ ನಗರ ಪಾಲಿಕೆಗಳು ಹಾಗೂ ಇತರೆ ಸಂಸ್ಥೆಗಳ ವತಿಯಿಂದ ಕಟ್ಟಡ ಮತ್ತು ಭಗ್ನಾವಶೇಷ ತ್ಯಾಜ್ಯ, ಮರದ ಕೊಂಬೆಗಳು, ವಿದ್ಯುತ್ ಕಂಬಗಳು, ಪೈಪುಗಳನ್ನು ಸಾಮೂಹಿಕವಾಗಿ ತೆರವುಗೊಳಿಸಲು ಉದ್ದೇಶಿಸಲಾಗಿದೆ. ಖಾಲಿ ನಿವೇಶನ ಮಾಲೀಕ

0: ಸ್ವತಃ ಸ್ವಚ್ಛಗೊಳಿಸದಿದ್ದರೆ 25 ರಿಂದ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟಪಡಿಸಿದ್ದಾರೆ. ಮೇಕ್ ಇನ್ ಇಂಡಿಯಾ ಹಾಗೂ ಆತ್ಮನಿರ್ಭರ ಭಾರತ ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನಾ ಸಾಮರ್ಥ್ಯ ಬಲಪಡಿಸಲು ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆಗಳ ಸಚಿವಾಲಯ ತಿಳಿಸಿದೆ. ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ದೇಶದ ಭಾರಿ ಕೈಗಾರಿಕಾ ಕ್ಷೇತ್ರದ ಸ್ಪರ್ಧಾತ್ಮಕತೆ, ತಾಂತ್ರಿಕ ಉನ್ನತೀಕರಣ ಹಾಗೂ ಕರ್ನಾಟಕ ಸೇರಿದಂತೆ ದಾವಣಗೆರೆಯಲ್ಲಿ ಸುಧಾರಿತ ಉತ್ಪಾದನಾ ಕ್ಲಸ್ಟರ್ಗಳ ಸ್ಥಾಪನೆ ಕುರಿತು ಸಂಸತ್ತಿನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸಚಿವಾಲಯವು ಈ ಲಿಖಿತ ಉತ್ತರ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಅನಗತ್ಯ ವಿವಾದ ಸೃಷ್ಟಿಸುತ್ತಿದ್ದು ಇದೀಗ ಕೇಂದ್ರ ಸರ್ಕಾರದ ಸ್ಪಷ್ಟ ನಿಲುವಿನಿಂದ ಕರ್ನಾಟಕದ ಪರವಾದ ವಾದಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಎಂದು ಮಂಡ್ಯ ಶಾಸಕ ಪಿ ರವಿಕುಮಾರ್ ಗೌಡ ಗಾಣಿಗ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜುಲೈ ತಿಂಗಳ ಅಂತ್ಯದೊಳಗೆ ಪಡಿತರ ಚೀಟಿದಾರರಿಗೆ ಪಡಿತರ ಅಕ್ಕಿ ಧಾನ್ಯ ವಿತರಣಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕಾಗಿರುವುದರಿಂದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಇದೇ 31ರವರೆಗೆ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆರೆದಿರಬೇಕೆಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಸಿಡಬ್ಲ್ಯೂಆರ್ಸಿ ಆದೇಶ. ಮಂಡ್ಯದಲ್ಲಿ ರೈತರಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಪಾಡಲು ಸರ್ಕಾರ ವಿಫಲ. ಸರ್ವಪಕ್ಷ ಸಭೆ ಕರೆಯಲು ಬಿಜೆಪಿ ಆಗ್ರಹ. ಇಂದು ರಾತ್ರಿಯೊಳಗೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ಕೆಪಿಸಿ ಅಕ್ರಮ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಬದ್ಧ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಆಗಸ್ಟ್ 13ರಿಂದ 10 ದಿನಗಳ ಕಾಲ ವಿಧಾನಮಂಡಲ ಅಧಿವೇಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಸೆಗೊಂದು ಕಾಲ ಹಾಗೂ ವೀರ್ಯಕೋಶಗಳ ಕಸಿ ಎಂಬ ವಿಷಯದ ಕುರಿತು ಶ್ರೀ ಕೊಳ್ಳೇಗಾಲ ಶರ್ಮಾರವರು ಹಾಗೂ ಶ್ರೀ ಶರತ್ ಬಿಜೂರು ರವರು ನಡೆಸಿಕೊಡುವ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
3: ಕೇಳು ಕೇಳು ಕೇಳು ಜಾಣ.

ಜಾಣಸುದ್ದಿ ಸಂಪುಟ 8 ಸಂಚಿಕೆ 21 ಜುಲೈ 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳುವಿರಿ, ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಿಸೆಗೊಂದು ಕಾಲ, ಆಕಾಶದಲ್ಲಿ ಕನ್ನಡಿ ಹಾಗೂ ವೀರ್ಯ ಕೋಶಗಳ ಕಸಿ. ಸಿಹಿ ಕಬ್ಬಿಗೊಂದು ಕಾಲ, ಹುಳಿ ಹುಣಿಸೆಗೊಂದು ಕಾಲ, ಇದೇನಿದು ಹೊಸ ಗಾದೆ ಅಂತ ಅಚ್ಚರಿ ಆಯ್ತಾ? 2 ವರ್ಷದ ಹಿಂದೆ ಆಸ್ಟ್ರೇಲಿಯಾದ ವಿಜ್ಞಾನಿಗಳು ಕಬ್ಬಿನ ಜೀನೋಮ್ ಅನ್ನ ಅನಾವರಣಗೊಳಿಸಿದ್ದರು. ಇದೀಗ ಹುಳಿಯ ಸರದಿ, ಅದರಲ್ಲಿಯೂ ದಕ್ಷಿಣ ಭಾರತೀಯರ ಮೆಚ್ಚಿನ ಹುಳಿ ಪದಾರ್ಥದ ಸುದ್ದಿ ಇದು. ಹುಳಿ ಹುಳಿ ಹುಣಸೆಕಾಯಿಯ ಅನುವಂಶೀಯ ಗುಟ್ಟುಗಳು ಪತ್ತೆಯಾಗಿವೆ. ಸಾಂಬಾರಿಗೆ ರುಚಿ ಕೊಡುವ, ಹುಣಸೆಗೆ ಮುಪ್ಪಾದರೂ ಹುಳಿಗೆ ಮುಪ್ಪೆ ಎನ್ನುವಂತಹ ಗಾದೆಗೆ ಮೂಲವಾದ ಹುಣಸೆಯ ಪ್ರತಿ ಜೀವಕೋಶದಲ್ಲಿರುವ ಎಲ್ಲ ತಳಿಗುಣ ಅಥವಾ ಜೀನ್ಗಳನ್ನು ಪಟ್ಟಿ ಮಾಡಿ ಅವುಗಳ ಜೀವಕೋಶದಲ್ಲಿ ಯಾವ ವರ್ಣತಂತುವಿನ ಮೇಲೆ ಎಲ್ಲಿ ಯಾವ ಜೀನ್ ಇದೆ ಎಂಬುದನ್ನು ಪತ್ತೆ ಮಾಡಿದ್ದಾರಂತೆ. ಭೂಪಾಲದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಸಂಸ್ಥೆಯ ವಿನೀತ್ ಶರ್ಮಾ ಮತ್ತು ಸಂಗಡಿಗರು ಈ ಸಂಶೋಧನೆಯನ್ನು ಮಾಡಿದ್ದಾರೆಂದು ಮಾಲಿಕ್ಯುಲಾರ್ ಹಾರ್ಟಿಕಲ್ಚರ್ ಪತ್ರಿಕೆ ಇತ್ತೀಚಿನ ತನ್ನ ಸಂಚಿಕೆಯಲ್ಲಿ ಪ್ರಕಟಿಸಿದೆ. ಜೀನೋಮ್ ಎಂದರೆ ಯಾವುದೇ ಜೀವಿಯಲ್ಲಿ ಕಾಣಿಸಬಹುದಾದ ಎಲ್ಲ ಜೀನ್ಗಳು ಹಾಗೂ ಅವುಗಳಲ್ಲಿರುವ ವೈವಿಧ್ಯ ಅಥವಾ ವ್ಯತ್ಯಾಸಗಳು ಎನ್ನಬಹುದು. 21ನೇ ಶತಮಾನದಲ್ಲಿ ಜೀನೋಮ್ ಅಧ್ಯಯನ ಬಿರುಸಾಗಿ ಸಾಗಿದೆ. ಈ ಶತಮಾನದ ಆರಂಭದಲ್ಲಿಯೇ ಮಾನವನ ಜೀನೋಮ್ ಅನ್ನು ಅನಾವರಣಗೊಳಿಸಲಾಯಿತು. ಇದರ ಫಲವಾಗಿ ಮಾನವರಲ್ಲಿ ಒಟ್ಟು ಎಷ್ಟು ಜೀನ್ಗಳಿವೆ, ಅವುಗಳ ಪ್ರತಿಯೊಂದರಲ್ಲಿಯೂ ಎಷ್ಟು ಬಗೆಗಳಿವೆ, ಇವು ಮಾನವನ ಜೀವಕೋಶದಲ್ಲಿರುವ ವರ್ಣತಂತುಗಳಲ್ಲಿ ಎಲ್ಲೆಲ್ಲಿ ಇವೆ, ಜೀನ್ಗಳ ಮೂಲ ವಸ್ತುವಾದ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲದಲ್ಲಿ ಏನು ಮಾಹಿತಿ ಇದೆ ಇತ್ಯಾದಿ ಎಲ್ಲವೂ ಪಟ್ಟಿಯಾಗಿತ್ತು. ಇದೇ ರೀತಿಯಲ್ಲಿ ಮೊಲ, ಮಂಗ, ಇಲಿ, ಬ್ಯಾಕ್ಟೀರಿಯಾಗಳ ಜೀನೋಮ್ಗಳ ಅನಾವರಣವೂ ಆಗಿತ್ತು.

ಗಿಡಮರಗಳಲ್ಲಿ ಅರಾಬಿಡಾಪ್ಸಿಸ್ ಎನ್ನುವ ಪುಟ್ಟ ಕೊತ್ತಂಬರಿಯಂತಹ ಕಳೆಗಿಡ, ಪ್ರಮುಖ ಆಹಾರ ಬೆಳೆಗಳಾದ ಭತ್ತ, ಗೋಧಿ, ಮೆಕ್ಕೆಜೋಳ ಮತ್ತು ಜೋಳ, ಕಾಫಿ, ಹತ್ತಿ, ಸೋಯಾಬೀನ್ನಂತಹ ವಾಣಿಜ್ಯ ಬೆಳೆಗಳು, ಬಾಳೆ, ಟೊಮ್ಯಾಟೊ ಹಾಗೂ ಆಲೂಗಡ್ಡೆಯಂತಹ ತರಕಾರಿಗಳಲ್ಲಿ ಇರುವ ಜೀನ್ಗಳ ಪಟ್ಟಿ ಸಿದ್ಧವಾಗಿತ್ತು. ಇಂತಹ ಜೀನ್ಗಳ ಪಟ್ಟಿ ಸಿದ್ಧವಾದ ಗಿಡಗಳ ಪಟ್ಟಿಗೆ ಹುಣಸೆ ಹೊಸದಾಗಿ ಸೇರ್ಪಡೆಯಾಗಿದೆ. ಭಾರತೀಯ ಅಡುಗೆಯಲ್ಲಿ ಹಾಸುಹೊಕ್ಕಾಗಿರುವ ಹುಣಸೆಯ ತವರು ಆಫ್ರಿಕಾವಂತೆ. ಆಫ್ರಿಕಾದಲ್ಲಿ ಇದು ಮೊದಲು ಯಾವಾಗ ಕಾಣಿಸಿಕೊಂಡಿತು ಎನ್ನುವುದಕ್ಕೆ ಪುರಾವೆಗಳು ಇನ್ನೂ ಸಿಕ್ಕಿಲ್ಲ. ಹಾಗೆಯೇ ಇದು ಆಫ್ರಿಕಾ ಬಿಟ್ಟು ಏಷ್ಯಾಗೆ ಹಾಗೂ ಭಾರತಕ್ಕೆ ಮೊದಲು ಬಂದಿದ್ದು ಯಾವಾಗ ಅನ್ನುವುದು ಗೊತ್ತಿಲ್ಲ. ಪುರಾತತ್ವ ಅಧ್ಯಯನಗಳ ವೇಳೆ ದೊರೆತಂತಹ 5000 ವರ್ಷ ಹಳೆಯ ವಸ್ತುಗಳಲ್ಲಿ ಹುಣಸೆ ಬೀಜದ ತುಣುಕು ಇದ್ದುದರಿಂದ ಇದು ಭಾರತದಲ್ಲಿ 5000 ವರ್ಷಗಳಷ್ಟು ಹಿಂದೆಯೂ ಬಳಕೆಯಲ್ಲಿ ಇತ್ತು ಎನ್ನಬಹುದು. 11ನೆಯ ಶತಮಾನದಲ್ಲಿ ಬರೆದಂಥವು ಎನ್ನಲಾದ ವೈದ್ಯಕೀಯ ಗ್ರಂಥಗಳಲ್ಲಿ ಹುಳಿ ಹುಣಸೆಯ ಉಲ್ಲೇಖವಿದೆ. ಹುಣಸೆಯನ್ನು ವೈದ್ಯದಲ್ಲಿ ಬಳಸಿದ್ದಕ್ಕೆ ಇವು ಪುರಾವೆಗಳು. ಇಷ್ಟು ಪುರಾತನವಾದ ಹುಣಸೆಯಲ್ಲಿ ಈ ಹುಳಿ ಗುಣ ಬಂದಿದ್ದು ಹೇಗೆ, ಹುಳಿ ಗುಣಗಳು ಹುಟ್ಟುವುದಕ್ಕೆ ಕಾರಣವೇನು ಎಂಬುದು ಇನ್ನೂ ಅಧ್ಯಯನದ ವಿಷಯವಾಗಿತ್ತು. ಇದೀಗ ವಿನೀತ್ ಶರ್ಮಾ ಮತ್ತು ಸಂಗಡಿಗರ ಅಧ್ಯಯನ ಹುಣಸೆಯಲ್ಲಿ ಹುಳಿ ಉಂಟಾಗುವುದಕ್ಕೆ ಕಾರಣವಾಗುವಂತಹ ಜೀನ್ಗಳನ್ನು ಗುರುತಿಸಿ ದಾಖಲಿಸಿದೆ. ಅಷ್ಟೇ ಅಲ್ಲ, ಹುಣಸೆಗೂ ಇತರೆ ಗಿಡಮರಗಳಿಗೂ ಇರುವ ಸಂಬಂಧವನ್ನು ಲೆಕ್ಕ ಹಾಕಿದೆ. ಈ ಲೆಕ್ಕಾಚಾರದ ಪ್ರಕಾರ ಹುಣಸೆಯ ಕುಲ ಇತರೆ ಗಿಡಮರಗಳಿಂದ ಸುಮಾರು 5 ಕೋಟಿ ವರ್ಷಗಳ ಹಿಂದೆಯೇ ಬೇರೆಯಾಗಿ ವಿಕಾಸವಾಗಿದ್ದಿರಬೇಕು. ಹುಣಸೆ ಮುಪ್ಪಾದರೂ ಹುಳಿಗೆ ಮುಪ್ಪಿಲ್ಲವಷ್ಟೇ. ಈ ಹುಣಸೆ ಹುಳಿ ಕೇವಲ ಭಾರತದ ಹುಣಸೆಯಲ್ಲಿ ಮಾತ್ರ ಮುಪ್ಪಾಗದ ಹುಳಿ. ಭಾರತದಲ್ಲಿ ಇರುವ ಹುಣಸೆ ಮರವನ್ನು ಟ್ಯಾಮರಿಂಡಸ್ ಇಂಡಿಕಾ ಎಂದು ಗುರುತಿಸುತ್ತಾರೆ. ಇದೇ ಕುಲಕ್ಕೆ ಸೇರಿದ ಇನ್ನೂ 2 ಮರಗಳಿವೆ. ಇವು ಭಾರತದಲ್ಲಿ ಅಪರೂಪ. ಥೈಲ್ಯಾಂಡ್ ದೇಶದಲ್ಲಿ ಬೆಳೆಯುವ ಹುಣಸೆಗೆ ಹುಳಿ ಇಲ್ಲ, ಬದಲಿಗೆ ಅದು ಸ್ವಲ್ಪ ಹುಳಿ, ಸ್ವಲ್ಪ ಹೆಚ್ಚೇ ಸಿಹಿ ಇರುವ ಹಣ್ಣನ್ನು ಕೊಡುತ್ತದೆ. ಇನ್ನೊಂದು ತಳಿ ಆಫ್ರಿಕಾ ದೇಶದ್ದು. ಅದರ ಹಣ್ಣಿನಲ್ಲಿಯೂ ಹುಳಿಗಿಂತಲೂ ಕೆಂಬಣ್ಣವೇ ಹೆಚ್ಚು. ಆ ಹಣ್ಣನ್ನು ನಾವು ಸಾಂಬಾರಿಗೆ ಬಣ್ಣ ಕೊಡಲು ಮೆಣಸಿನಕಾಯಿಯನ್ನು ಬಳಸುವಂತೆ ಬಳಸುತ್ತಾರೆ. ಅದರ ಬಣ್ಣವನ್ನು ಔಷಧಿಗಳಿಗೆ ಹಚ್ಚಲು ಬಳಸುವುದುಂಟು. ಇಷ್ಟೆಲ್ಲ ವಿಶಿಷ್ಟವಾದ ಹುಣಸೆಯಲ್ಲಿ ಹುಳಿ ಬರುವುದಾದರೂ ಏಕೆ ಗೊತ್ತೇ? ಅದರಲ್ಲಿ ಇರುವ ಟಾರ್ಟಾನಿಕ್ ಆಮ್ಲ ಎನ್ನುವ ಆಮ್ಲದಿಂದ. ಕೈಗೆ ಎಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಎಂದು ದೂರಿದ ಕತೆ ಗೊತ್ತಲ್ಲ? ದ್ರಾಕ್ಷಿಯಲ್ಲಿ ಇರುವ ಹುಳಿಗಿಂತಲೂ 125% ಪ್ರತಿ ಗ್ರಾಂ ಹುಣಸೆ ಹಣ್ಣಿನಲ್ಲಿ ಇರುತ್ತದೆ. ಹುಣಸೆಗೆ ವಿಶೇಷವಾದ ಇನ್ನೂ 2 ರಾಸಾಯನಿಕಗಳಿವೆ. ಹುಣಸೆಯಲ್ಲಿ ಏನಿಲ್ಲವೆಂದರೂ 8-18% ಈ ಟಾರ್ಟಾರಿಕ್ ಆಮ್ಲವೇ ಇರುತ್ತದೆ. ಇದಲ್ಲದೆ ಲೂಪಿಯೋಲ್ ಮತ್ತು ಲೂಪಿಯೋನ್ ಎನ್ನುವ ಇನ್ನೂ 2 ರಾಸಾಯನಿಕಗಳಿವೆ. ಇವು ಟರ್ಪನಾಯ್ಡ್ ವರ್ಗದ ರಾಸಾಯನಿಕಗಳು. ತುಸು ಒಗರಾಗಿ ಇರುವ ಇವು ಹುಣಸೆಯ ಹೂವು, ಹಣ್ಣು, ಎಲೆ, ತೊಗಟೆ ಎಲ್ಲ ಭಾಗಗಳಲ್ಲಿಯೂ ಸಿಗುತ್ತವೆ. ಟಾರ್ಟಾರಿಕ್ ಆಮ್ಲವೂ ಕೂಡ ಈ ಎಲ್ಲ ಭಾಗಗಳಲ್ಲಿಯೂ ಕಾಣಸಿಗುತ್ತದೆ. ಈ 3 ರಾಸಾಯನಿಕಗಳಿಗೂ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ತಡೆಯುವ ಹಾಗೂ ಆಕ್ಸಿಡೆಂಟುಗಳು ಅತಿ ಚುರುಕಾಗಿ ಜೀವಕೋಶದಲ್ಲಿನ ರಾಸಾಯನಿಕಗಳನ್ನು ನಾಶ ಮಾಡದಂತೆ ತಡೆಯುವ ಶಕ್ತಿ ಇದೆ. ಏನಿಲ್ಲದಿದ್ದರೂ ಹುಣಸೆಯ ಹುಳಿ ಉಪ್ಪಿನಕಾಯಿಯಲ್ಲಿ ಆಹಾರ ಕೆಡದಂತೆ ಸಂರಕ್ಷಿಸಲು ಬಳಕೆಯಾಗುತ್ತದೆ. ಸಾಂಬಾರು ರಸದಲ್ಲಿ ಸ್ವಾದ ಹೆಚ್ಚಿಸಲು ನೆರವಾಗುತ್ತದೆ. ಅಷ್ಟೇ ಅಲ್ಲ, ಅದು ಬೀಜಗಳು ಮೊಳೆಯುವುದನ್ನು ನಿಧಾನವಾಗಿಸುತ್ತದೆ. ಆದ್ದರಿಂದ ಹುಣಸೆಯ ಬೀಜಗಳು ದೂರ ದೂರದವರೆಗೂ ಪಸರಿಸಲು ನೆರವಾಗುತ್ತದೆ. ಇದು ಹುಣಸೆಗೆ ಟಾರ್ಟಾರಿಕ್ ಆಮ್ಲದಿಂದ ದೊರೆಯುವ ಲಾಭ. ವಿನೀತ್ ಶರ್ಮಾ ಅವರ ಸಂಶೋಧನೆ ಈ ವಿಶಿಷ್ಟ ಭಾರತೀಯ ಹುಣಸೆಯಲ್ಲಿರುವ ಜೀನ್ಗಳ ಪಟ್ಟಿಯನ್ನು ಹಾಗೂ ಜೀನ್ಗಳಲ್ಲಿ ಇರಬಹುದಾದ ವೈವಿಧ್ಯವನ್ನು ಪಟ್ಟಿ ಮಾಡಿದೆ. ಹುಣಸೆಯ ಜೀವಕೋಶಗಳಲ್ಲಿ ಇರುವ ಒಟ್ಟಾರೆ ಡಿಎನ್ಎ ಸುಮಾರು 85 ಕೋಟಿ ಬೇಸ್ಗಳಷ್ಟು ಉದ್ದ. ಬೇಸ್ ಎಂದರೆ ಡಿಎನ್ಎ ಎನ್ನುವ ಪುಸ್ತಕದಲ್ಲಿರುವ ಅಕ್ಷರಗಳು ಎಂದುಕೊಳ್ಳೋಣ. ಜೀನೋಮ್ ಎಂದರೆ ಈ ಅಕ್ಷರಗಳಿಂದಾದ ಪುಸ್ತಕ. 85 ಕೋಟಿ 40 ಲಕ್ಷದಷ್ಟು ಬೇಸ್ಗಳು ಹುಣಸೆಯ ಜೀನೋಮಿನಲ್ಲಿವೆಯಂತೆ. ಇವುಗಳಲ್ಲಿ 5% ಭಾಗ ಪುಸ್ತಕದಲ್ಲಿ ಬರುವಂತಹ ಪದಗಳು ವಾಕ್ಯಗಳ ನಡುವೆ ಇರುವ ಖಾಲಿ ಜಾಗೆಯಂತೆ, ಅಂದರೆ ಉಪಯೋಗವಿಲ್ಲದ ಅಕ್ಷರಗಳಿಂದ ತುಂಬಿಕೊಂಡಂಥವು. ಉಳಿದವು ಪ್ರೋಟೀನು ತಯಾರಿಕೆಗೆ ಬೇಕಾದ ಮಾಹಿತಿ ಇರುವಂತಹ ಜೀನ್ಗಳು. ಒಟ್ಟು 48,867 ಪ್ರೋಟೀನು ಮಾಹಿತಿ ಇರುವ ಜೀನ್ಗಳು ಹುಣಸೆಯ ಜೀನೋಮಿನಲ್ಲಿವೆ ಎಂದು ಶರ್ಮಾ ಲೆಕ್ಕ ಹಾಕಿದ್ದಾರೆ. ಈ ಜೀನುಗಳಲ್ಲಿ ಟಾರ್ಟಾರಿಕ್ ಆಮ್ಲದ ಹುಟ್ಟಿಗೆ ಕಾರಣವಾಗುವ ಜೀನ್ಗಳಿಗೆ ಇವರು ವಿಶೇಷವಾಗಿ ಒತ್ತು ಕೊಟ್ಟಿದ್ದಾರೆ. ಏಕೆಂದರೆ ಇದುವರೆಗೂ ಇಂತಹ ಹುಳಿ ಇರುವ ದ್ರಾಕ್ಷಿ ಮೊದಲಾದ ಸಸ್ಯಗಳ ಜೀನೋಮ್ ಅನ್ನು ಅಧ್ಯಯನ ಮಾಡುವಾಗಲೂ ಹುಣಸೆಯನ್ನು ಯಾರೂ ಗಮನಿಸಿರಲಿಲ್ಲವಂತೆ. ಹುಣಸೆಯಲ್ಲಿ ಈ ಟಾರ್ಟಾರಿಕ್ ಆಮ್ಲ ತಯಾರಾಗುವುದು ನಾವು ಜೀವಸತ್ವ ಸಿ ಎಂದು ಕರೆಯುವ ಆಸ್ಕಾರ್ಬಿಕ್ ಆಮ್ಲದಿಂದ. ಆಸ್ಕಾರ್ಬಿಕ್ ಆಮ್ಲವು

0: ಅಯೋಡಿಕ್ ಆಮ್ಲದ ರೂಪಕ್ಕೆ ಬದಲಾಗಿ ಅಲ್ಲಿಂದ ಮತ್ತೆ 5-ಕೀಟೋ-ಡಿ ಗ್ಲುಕೋನೇಟ್ ಎನ್ನುವ ಸಕ್ಕರೆಯು ಬಿಡುಗಡೆಯಾಗುತ್ತದೆ. ಈ ಸಕ್ಕರೆಯೇ ಮುಂದೆ ಇನ್ನೊಂದು ಕಿಣ್ವದಿಂದಾಗಿ ಟಾರ್ಟಾರಿಕ್ ಆಮ್ಲವಾಗುತ್ತದೆ. ಈ ಇಡೀ ಪ್ರಕ್ರಿಯೆಯಲ್ಲಿ ಎಲ್ ಅಯೋಡೇಟ್ ಡಿಹೈಡ್ರೋಜನೇಸ್ ಎನ್ನುವ ಕಿಣ್ವದ ಪಾತ್ರ ಪ್ರಧಾನ. ಅದು ಇಲ್ಲದಿದ್ದರೆ ಟಾರ್ಟಾರಿಕ್ ಆಮ್ಲವೂ ಇಲ್ಲ, ಹುಣಿಸೆಯೂ ಇಲ್ಲ. ಹೀಗಾಗಿ ಈ ಎಲ್ ಅಯೋಡೇಟ್ ಹೈಡ್ರೋಜನೇಸ್ ಕಿಣ್ವದ ಜೀನ್ಗಳು ಎಲ್ಲಿವೆ, ಎಷ್ಟಿವೆ, ಹೇಗಿವೆ, ಅವಕ್ಕೂ ದ್ರಾಕ್ಷಿಯಲ್ಲಿ ಇದೇ ರೀತಿಯ ಹುಳಿ ಪದಾರ್ಥ ಸಿದ್ಧವಾಗುವುದಕ್ಕೆ ಕಾರಣವಾಗುವ ಸಾರ್ಬಿಟಾಲ್ ಡಿಹೈಡ್ರೋಜನೇಸ್ ಎನ್ನುವ ಕಿಣ್ವಕ್ಕೂ ಸಂಬಂಧ ಇದೆಯೇ ಎಂದು ಶರ್ಮಾ ಮತ್ತು ಅವರ ತಂಡ ಹುಡುಕಿದೆ. ಎಲ್ ಅಯೋಡೇಟ್ ಡಿಹೈಡ್ರೋಜನೇಸ್ ಜೀನ್ ಹಾಗೂ ಸಾರ್ಬಿಟಾಲ್ ಡಿಹೈಡ್ರೋಜನೇಸ್ ಜೀನ್ಗಳಲ್ಲಿ ಸಾಕಷ್ಟು ಸಾಮ್ಯ ಇರುವುದನ್ನು ಇವರು ಗುರುತಿಸಿದ್ದಾರೆ. ಹಾಗೆಯೇ ವ್ಯತ್ಯಾಸಗಳನ್ನು ಗಮನಿಸಿದಾಗ ದ್ರಾಕ್ಷಿಯಲ್ಲಿ ಇರುವ ಡಿಹೈಡ್ರೋಜನೇಸಿನ ಎರಡು ಬಗೆಗಳಲ್ಲಿ ಒಂದಕ್ಕೆ ಮಾತ್ರ ಇದು ಹೆಚ್ಚು ನಿಕಟವಾಗಿದೆಯಂತೆ. ಈ ನಿಕಟ ಸಂಬಂಧಿ ಎಲ್ಲ ಕಡೆಯೂ ಏಕಪ್ರಮಾಣದಲ್ಲಿ ಟಾರ್ಟಾರಿಕ್ ಆಮ್ಲವನ್ನು ಸೃಷ್ಟಿಸುವುದಿಲ್ಲ, ಬದಲಿಗೆ ಆಯಾ ಅಂಗಾಂಶಕ್ಕೆ ತಕ್ಕಂತೆ ಅದರ ಕ್ಷಮತೆಯೂ ಬದಲಾಗುತ್ತದೆ. ಹುಣಿಸೆಯ ಎಲ್ ಅಯೋಡೇಟ್ ಡಿಹೈಡ್ರೋಜನೇಸ್ ಕೂಡ ಹೀಗೆಯೇ ಹುಣಿಸೆಯ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಟಾರ್ಟಾರಿಕ್ ಆಮ್ಲವನ್ನು ತಯಾರಿಸುತ್ತದೆ. ಈ ಹೊಸ ಹೊಳವುಗಳು ಹುಣಿಸೆಯ ಹುಳಿಯನ್ನು ಹೆಚ್ಚಿಸುವುದಕ್ಕೆ ಅಥವಾ ಇಳುವರಿಯನ್ನು ಹೆಚ್ಚಿಸುವುದಕ್ಕೆ ಜೈವಿಕ ತಂತ್ರಜ್ಞಾನಗಳನ್ನು ಬಳಸಲು ನಮಗೆ ಅನುವು ಮಾಡಿಕೊಡಬಹುದು. ಇದೀಗ ಹುಣಿಸೆಯ ಹೊಸ ತಳಿಗಳನ್ನು ಸೃಷ್ಟಿಸುವುದು ಬಹಳ ಕಷ್ಟವಾದ ಕೆಲಸ, ಅದನ್ನು ಈ ಜೀನೋಮ್ ಅಧ್ಯಯನ ಸುಲಭವಾಗಿಸಬಹುದು ಎನ್ನುತ್ತಾರೆ ವಿನೀತ್ ಶರ್ಮಾ.
1: ವೀರ್ಯ ಕೋಶಗಳ ಕಸಿ. ಅಯ್ಯೋ, ಈ ಮಕ್ಕಳ ಕಾಟ ಸಾಕಪ್ಪ ಅನ್ನುವರು ಕೂಡ ಅಪ್ಪ ಅಮ್ಮನಾಗಲು ಹಂಬಲಿಸುತ್ತಾರೆ ಎನ್ನುವುದು ಸಾರ್ವತ್ರಿಕ ಸತ್ಯ. ಅಪ್ಪ ಅಮ್ಮ ಆಗುವುದರಲ್ಲಿ ಅದೇನಿದೆಯೋ ಗೊತ್ತಿಲ್ಲ, ಆದರೆ ಮಕ್ಕಳಾಗಲಿ ಅಂತ ಏನೇನೋ ಸರ್ಕಸ್ಸು ಮಾಡುವವರನ್ನು ನೋಡುತ್ತೇವೆ. ಇದು ಅಂತಹದೇ ಒಂದು ಅಪ್ಪನಾಗುವ ಕನಸು ಕಂಡವನ ಕಥೆ, ಆದರೆ ಬಹಳ ವಿಶಿಷ್ಟವಾದುದು. ವಿಜ್ಞಾನ ಹಾಗೂ ವೈದ್ಯ ಜಗತ್ತಿನಲ್ಲಿಯೇ ಹೊಚ್ಚ ಹೊಸದೊಂದು ಸಾಹಸ. ಬೆಲ್ಜಿಯಂನ ವ್ಯಕ್ತಿಯೊಬ್ಬನಿಗೆ ಅವನದ್ದೇ ವೀರ್ಯಜನಕ ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯಗಳು ಹುಟ್ಟುವಂತೆ ಮಾಡಿದ್ದಾರಂತೆ. ಜೀವಕೋಶಗಳನ್ನು ಕಸಿ ಮಾಡಿ ವೀರ್ಯವನ್ನು ಸೃಷ್ಟಿಸಲು ಹೊರಟಿರುವ ಸಾಹಸ ಇದೇ ಮೊದಲು. ವೀರ್ಯ ಗೊತ್ತಲ್ಲ, ಪುರುಷರಲ್ಲಿ ಹುಟ್ಟುವ ಹಾಗೂ ಸಂತಾನೋತ್ಪತ್ತಿಗೆ ಬೇಕಾದ ಜೀವಾಣು. ಹೆಣ್ಣಿನಲ್ಲಿ ಇದೇ ರೀತಿ ಹುಟ್ಟುವ ಅಂಡಕೋಶವನ್ನು ಇದು ಕೂಡಿಕೊಳ್ಳದಿದ್ದರೆ ಸಂತಾನ ಭಾಗ್ಯ ಇರುವುದಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಏನೆಲ್ಲ ಮಹಾಭಾರತಗಳು ನಡೆಯುತ್ತವೆ ಎನ್ನುವುದಕ್ಕೆ ಮಹಾಭಾರತವೇ ಸಾಕ್ಷಿ. ಕುಂತಿ ಮತ್ತು ಮಾದ್ರಿಯರು ತಮ್ಮ ಗಂಡನಿಂದ ಮಕ್ಕಳಾಗುವುದಿಲ್ಲವೆಂದು ತಿಳಿದು ದೇವರ ವರ ಕೇಳಿ ಹುಟ್ಟಿದವರೇ ಪಾಂಡವರು ಎನ್ನುತ್ತದೆ ಕಥೆ. ಸೂರ್ಯನ ವೀರ್ಯನಿಂದ ಹುಟ್ಟಿದವ ಕರ್ಣ, ಯಮನ ವೀರ್ಯದಾನದಿಂದ ಧರ್ಮಜ ಹುಟ್ಟಿದ, ವಿಷ್ಣುವಿನ ಕೃಪೆಯಿಂದ ಅರ್ಜುನ, ವಾಯುದೇವನ ವರದಾನವಾಗಿ ಭೀಮ ಹಾಗೂ ಅಶ್ವಿನಿ ದೇವತೆಗಳ ಸಹಕಾರದಿಂದ ನಕುಲ ಸಹದೇವರು ಹುಟ್ಟಿದರು ಎನ್ನುತ್ತದೆ ಮಹಾಭಾರತ. ಸಂತಾನ ಭಾಗ್ಯಕ್ಕೆ ಹಾತೊರೆಯುವವರ ಸಂಖ್ಯೆಯೇನೂ ಕಡಿಮೆ ಇಲ್ಲ. ಇತ್ತೀಚಿನ ಒಂದು ವರದಿಯಂತೆ ಭಾರತದಲ್ಲಿ ಸಂತಾನ ಭಾಗ್ಯ ಕ್ಷೀಣಿಸುತ್ತಿದೆ. ಭಾರತೀಯರ ಫಲವತ್ತೆಯ ಸೂಚಿ ಅರ್ಥಾತ್ ಪ್ರತಿ ಭಾರತೀಯ ದಂಪತಿಗಳಿಗೆ ಆಗಬಹುದಾದ ಸರಾಸರಿ ಮಕ್ಕಳ ಸಂಖ್ಯೆ 3 ಹತ್ತಿರ ಇದ್ದದ್ದು ಈಗ 1.5 ಇಳಿದಿದೆ. ಭಾರತದ ಸಣ್ಣ ಪುಟ್ಟ ಪಟ್ಟಣಗಳಲ್ಲಿಯೂ ಪ್ರನಾಳ ಶಿಶು ತಂತ್ರಜ್ಞಾನ ಬಳಸುವ ಆಸ್ಪತ್ರೆಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇದಕ್ಕೆ ಪುರಾವೆ ಎನ್ನಬಹುದು. ನಗರ ಪ್ರದೇಶಗಳಲ್ಲಿ 20-25% ದಂಪತಿಗಳು ಮಕ್ಕಳಾಗದ್ದರಿಂದ ಇಂತಹ ವೈದ್ಯಕ್ಕೆ ಮೊರೆ ಹೋಗುತ್ತಾರೆ. ಇನ್ನು ಕೆಲವರು ದೇವರುಗಳಿಗೆ ಹರಕೆ ಹೊರುತ್ತಾರೆ, ಮತ್ತು ಕೆಲವರು ಸ್ವಾಮೀಜಿಗಳು ಹಾಗೂ ಮಾಂತ್ರಿಕರ ಬಲೆಗೆ ಸಿಲುಕುತ್ತಾರೆ. ಫಲವತ್ತೆಗೆ ದಂಪತಿಗಳ ಆಯ್ಕೆಯೇ ಬಹುತೇಕ ಕಾರಣವಾದರೂ ನೈಸರ್ಗಿಕವಾಗಿಯೂ ಪುರುಷರ ಫಲವತ್ತತೆ ಕಡಿಮೆಯಾಗುತ್ತಿದೆಯಂತೆ. ಮೈಸೂರು ಬೆಂಗಳೂರಿನಂತಹ ನಗರಗಳಲ್ಲಿ ಅರ್ಧಕ್ಕರ್ಧ ಯುವಕರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕ್ಷೀಣಿಸಿದೆ ಎಂದು 5 ಹಿಂದೆ ನಡೆದ ಒಂದು ಅಧ್ಯಯನ ವರದಿ ಮಾಡಿತ್ತು. ಪುರುಷರಲ್ಲಿ ಈ ಕೊರತೆಗೆ ಕಾರಣ ಏನೆಂಬುದು ಗೊತ್ತಿಲ್ಲ. ಬಾಲ್ಯದಲ್ಲಿ ಯಾವುದಾದರೂ ಕಾಯಿಲೆಗೆ ಪಡೆದ ಪ್ರಬಲವಾದ ಔಷಧಿಗಳಿಂದಾಗಿ ವೀರ್ಯದ ಕೊರತೆ ಹುಟ್ಟಿರಬಹುದು ಎನ್ನುವ ಗುಮಾನಿ ಇದೆ. ಅಂತಹ ಚಿಕಿತ್ಸೆ ಪಡೆದ ಬಾಲಕರೊಬ್ಬನ ಕಥೆ ಇದು. 16 ಹಿಂದೆ ಈತ ಇನ್ನು 10 ಹುಡುಗ. ಅವನಿಗೆ ಅನುವಂಶಿಕವಾಗಿ ಬರುವ ಸಿಕಲ್ ಸೆಲ್ ಅನಿಮಿಯಾ ಎನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆ ಚಾಮರಾಜನಗರದ ಸೋಲಿಗ ಸಮುದಾಯದಲ್ಲಿ ಬಲು ಸಾಮಾನ್ಯ. ಈ ಕಾಯಿಲೆ ಬಂದವರ ಕೆಂಪು ರಕ್ತ ಕೋಶಗಳು ಪರಿಪೂರ್ಣವಾಗಿ ಬೆಳೆದಿರುವುದಿಲ್ಲ. ಜೊತೆಗೆ ಅವು ಶೀಘ್ರವಾಗಿ ಶಿಥಿಲವಾಗುವುದರಿಂದ ಹುಟ್ಟಿದ ಅವಶೇಷಗಳು ದೇಹದ ವಿವಿಧ ಅಂಗಗಳಿಗೆ ಹಾನಿಯನ್ನುಂಟು ಮಾಡಬಲ್ಲವು. ಈ ಕಾಯಿಲೆಗೆ ಚಿಕಿತ್ಸೆ ಆಗ ಇರಲಿಲ್ಲ. ಏನಿದ್ದರೂ ನೋವು ಉಂಟಾದಾಗ, ಅಂಗಗಳಿಗೆ ಹಾನಿಯಾದಾಗ ಆ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆ ನೀಡಬಹುದಿತ್ತೇ ಹೊರತು ಗುಣಪಡಿಸುವುದು ಸಾಧ್ಯವಿರಲಿಲ್ಲ. ಸಾಯಲು ಬಿಡದ, ಬದುಕಲು ಬಿಡದ ಕಾಯಿಲೆ ಇದು. 10 ಈ ಹುಡುಗನನ್ನು ಅವನ ತಂದೆ ತಾಯಿ ಬೆಲ್ಜಿಯಂನ ಬ್ರಜೆಲ್ಸ್ನಲ್ಲಿರುವ ಝೀಕಸ್ ಹೌಸ್ ಆಸ್ಪತ್ರೆಯ ಶಿಶು ತಜ್ಞರ ಬಳಿ ಕರೆತಂದಾಗ ಅಲ್ಲಿನ ವೈದ್ಯರು ಈ ಹುಡುಗನಿಗೆ ಹೊಸ ಚಿಕಿತ್ಸೆಯೊಂದನ್ನು ನೀಡಬಾರದೇಕೆ ಎಂದು ಆಲೋಚಿಸಿದರು. ಆಗಿನ್ನು ಹೊಸದಾಗಿದ್ದ ಸ್ಟೆಮ್ ಸೆಲ್ ಚಿಕಿತ್ಸೆಯಿಂದ

0: ಈತನ ತೊಂದರೆಯನ್ನು ನಿವಾರಿಸಲು ಯೋಚಿಸಿದ್ದರು. ಅವನ ದೇಹದಲ್ಲಿದ್ದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ದೋಷಪೂರ್ಣ ಕೋಶಗಳ ಬದಲಿಗೆ ಸಂಪೂರ್ಣ ಆರೋಗ್ಯವಂತವಾದ ಕೆಂಪು ರಕ್ತ ಕೋಶಗಳನ್ನು ಹುಟ್ಟಿಸುವ ಸ್ಟೆಮ್ ಸೆಲ್ಗಳನ್ನು ಬೇರೊಬ್ಬರಿಂದ ತೆಗೆದು ಕಸಿ ಮಾಡುವ ಆಲೋಚನೆ ಇದಾಗಿತ್ತು. ಇಂತಹ ಚಿಕಿತ್ಸೆಯನ್ನು ರಕ್ತದ ಕ್ಯಾನ್ಸರ್ ಬಂದ ಮಕ್ಕಳಿಗೂ ನೀಡುತ್ತಾರೆ. ಮೂಳೆಯ ಪೊಳ್ಳಿನೊಳಗಿರುವ ಮಜ್ಜೆಯ ಜೀವಕೋಶಗಳನ್ನು ಹೆಕ್ಕಿ ಹುಡುಗನ ದೇಹದೊಳಗೆ ಸೇರಿಸಿದೆ ಈ ಕಸಿಯ ವಿಧಾನ. ಮಜ್ಜೆ ಕಸಿ ವಿಧಾನ ಅದಾಗಲೇ ಸಾಕಷ್ಟು ಸುಧಾರಣೆ ಕಂಡಿತ್ತಾದ್ದರಿಂದ ಆ ಬಗ್ಗೆ ವೈದ್ಯರಿಗೆ ಯಾವ ಗೊಂದಲವೂ ಇರಲಿಲ್ಲ. ಆದರೆ ಅದಕ್ಕಾಗಿ ಈ ಪುಟ್ಟ ಬಾಲಕನ ದೇಹದಲ್ಲಿದ್ದ ಎಲ್ಲಾ ದೋಷಪೂರ್ಣ ರಕ್ತ ಹುಟ್ಟಿಸುವ ಮಜ್ಜೆಯ ಕೋಶಗಳನ್ನು ಕೊಲ್ಲಬೇಕಿತ್ತು. ಅನಂತರವಷ್ಟೇ ಆ ಜಾಗದಲ್ಲಿ ಹೊಸ ಕೋಶಗಳು ಬಂದು ಕೂಡಬಹುದಿತ್ತು. ಇದಕ್ಕಾಗಿ ವಿಕಿರಣದ ಜೊತೆಗೆ ವಿಷ ರಾಸಾಯನಿಕಗಳ ಚಿಕಿತ್ಸೆಯು ಅನಿವಾರ್ಯವಾಗಿತ್ತು. ಆದರೆ ಇದು ಅನಂತರ ಆ ಮಗು ಬೆಳೆದ ನಂತರ ಆತನ ವೀರ್ಯಜನಕಾಂಗಗಳು ವೀರ್ಯವನ್ನು ಸೃಷ್ಟಿಸದೇ ಹೋಗಬಹುದು. ಯುರೋಪಿನಲ್ಲಿಯೇ ಪ್ರತಿ ವರ್ಷವೂ ಸುಮಾರು 10-15 ಸಾವಿರ ಮಕ್ಕಳು ಈ ರೀತಿಯ ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆ ಪಡೆಯುತ್ತಿರುತ್ತಾರೆ. ಹಾಗಾಗಿ ಈ ಮಗುವಿನ ಕಾದಿಟ್ಟು ಮುಂದೆ ಎಂದಾದರೂ ಅದರಿಂದ ವೀರ್ಯ ಹುಟ್ಟಿಸುವುದು ಸಾಧ್ಯವೇ ಎಂದು ಪರೀಕ್ಷಿಸಬಾರದೆ ಎನ್ನುವ ಯೋಚನೆ ವೈದ್ಯರಿಗೆ ಬಂದಿದ್ದೇ ಬ್ರಸೆಲ್ಸ್ ವಿಶ್ವವಿದ್ಯಾನಿಲಯದ ವೀರ್ಯ ಜನನಾಂಗವನ್ನೇ ಅಧ್ಯಯನ ಮಾಡುತ್ತಿದ್ದ ಗೂಜೆನ್ಸ್ ಅವರನ್ನು ಸಂಪರ್ಕಿಸಿದರು. ಹೀಗೊಂದು ತಂಡ ಸಿದ್ಧವಾದದ್ದೇ ಮಗುವಿನ ಒಂದು ತರಡನ್ನು ಕತ್ತರಿಸಿ ಮಂಜಿನಲ್ಲಿ ಶೈತ್ಯೀಕರಿಸಿ ಇಟ್ಟಿದ್ದರು. ಮನುಷ್ಯರು ಆಶಾವಾದಿಗಳಾದರೆ ವಿಜ್ಞಾನ ಅದಕ್ಕೆ ಪೂರಕವಾಗಿ ನಿಲ್ಲುವ ವಿಷಯ. 16 ವರ್ಷಗಳ ಹಿಂದೆ ವೀರ್ಯಾಣುಗಳ ಕಸಿ ಎಂಬುದು ಒಂದು ಕಲ್ಪನೆಯಾಗಿತ್ತು. ಹಾಗಿದ್ದು ಈ ಕನಸನ್ನು ಗೂಜೆನ್ಸ್ ಕಂಡುಹಿಡಿದಿದ್ದರು. ಇದೀಗ ಆ ಬಾಲಕ 26 ವರ್ಷದ ಯುವಕ. ಈಗ ಅವನಿಗೆ ಅದೇಂದ ತೆಗೆದ ಜೀವಕೋಶಗಳನ್ನು ಅವನಲ್ಲಿ ಉಳಿದಿದ್ದ ಮತ್ತೊಂದು ಕಸಿ ಮಾಡಿದ್ದಾರೆ. ಅವನ ದೇಹದಲ್ಲಿ ಕಸಿ ಮಾಡಿದ ಈ ತಣಿಸಿ ಬಿಸಿ ಮಾಡಿದ ಕೋಶಗಳು ಸಹಜವಾಗಿಯೇ ಬೆಳೆಯುವಂತೆ ಬೆಳೆದು ವೀರ್ಯಾಣುಗಳಾಗಿವೆ. ಇದುವರೆಗೂ ಇಂತಹ ಕಸಿಯನ್ನು ಮಾಡಿದ್ದೇ ಇಲ್ಲ. ಏಕೆಂದರೆ ವೀರ್ಯಜನಕ ಕೋಶಗಳು ವೀರ್ಯವಾಗಿ ಬದಲಾಗುವ ಕ್ರಿಯೆ ಬಹಳ ಸಂಕೀರ್ಣವಾದದ್ದು. ಅದು ಸಫಲವಾಗುತ್ತದೆ ಎನ್ನುವ ನಂಬಿಕೆ ಯಾರಿಗೂ ಇರಲಿಲ್ಲ. ಆದರೆ ವಿಜ್ಞಾನ ಯಾವಾಗಲೂ ಆಶಾವಾದಿ. ಹೀಗಾಗಿ ವೈದ್ಯರು ಈ ಚಿಕಿತ್ಸೆಯನ್ನು ಕೈಗೊಂಡಿದ್ದಾರೆ. ಮೆಡ್ ಆರ್ಕೈವ್ನಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಕಾರ ಈ ಯುವಕನ ತರಡಿನಲ್ಲಿ ವೀರ್ಯಾಣುಗಳು ಬೆಳೆದಿವೆಯಂತೆ. ಇನ್ನು ಇವು ಅಂಡಕೋಶಗಳ ಜೊತೆಗೆ ಕೂಡುತ್ತವೆಯೋ, ಕೂಡಿ ಭ್ರೂಣಗಳನ್ನು ಹುಟ್ಟಿಸುತ್ತವೆಯೋ ಎನ್ನುವ ಪರೀಕ್ಷೆ ಬಾಕಿ ಇದೆ. ಅದು ಸಫಲವಾದರೆ ಬಾಲ್ಯದಲ್ಲಿಯೇ ತೀವ್ರವಾದ ವಿಕಿರಣ ಅಥವಾ ಕೀಮೋಥೆರಪಿ ಪಡೆದ ವ್ಯಕ್ತಿಗಳು ತಂದೆಯಾಗಬಹುದು ಎನ್ನುತ್ತಾರೆ ಗೂಜೆನ್ಸ್. ಯುರೋಪಿನ ವಿವಿಧೆಡೆ ಈ ಆಸೆಯಿಂದ 3,000ಕ್ಕೂ ಹೆಚ್ಚು ಕ್ಯಾನ್ಸರ್ ರೋಗಿಗಳು ತಮ್ಮನ್ನು ಶೈತ್ಯೀಕರಿಸಿಟ್ಟಿದ್ದಾರೆ ಎನ್ನುವುದು ವಿಜ್ಞಾನದ ಮೇಲೆ ಅವರಿಗೆ ಇರುವ ವಿಶ್ವಾಸ ಹಾಗೂ ಆಸೆಯನ್ನು ತೋರಿಸುತ್ತದೆ.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ, ಶ್ರೀಮತಿ ಸುಮನಾ ಮೈಸೂರು ಹಾಗೂ ಶ್ರೀ ಶರತ್ ಬಿಜೂರು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುಗರೆ, ಇದುವರೆಗೂ ವಿಜ್ಞಾನ ಜಾಣಸುದ್ದಿ ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
2: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
3: ಹ್ಞೂ ಕಣೆ, ಆಯ್ತು ತರ್ತೀನಿ.
2: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
3: ಮತ್ತಿನ್ನೇನ್ ಮಾಡ್ಲೆ?
2: ಬ್ಯಾಗ್ ಕೊಡ್ತೀನಿ, ಇರಿ.
3: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
2: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
3: ಹಾ, ಹೋಗಿದ್ದು.
2: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
3: ಹಾ, ಹೇಳಿದ್ರು.
2: ಮತ್ತೆ

0: ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾರತದಲ್ಲಿ ಆರ್ಥಿಕತೆ, ಇವುಗಳ ವಿಷಯಗಳು ಮತ್ತು ಪ್ರಶ್ನೆಗಳ ಸಂಕ್ಷಿಪ್ತ ಮಾಹಿತಿ ಕುರಿತು ಚಿತ್ರದುರ್ಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಲಾ ವಿಭಾಗದ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿ ರವರು ನಡೆಸಿಕೊಡುವ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಸಾಮಾನ್ಯ ಜ್ಞಾನ
5: ಸಾಧನೆಗೆ ದಾರಿ ತೋರುವ,
4: ಮಾರ್ಗದರ್ಶನ ನೀಡುವ,
5: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
4: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
5: ಪ್ರಚಲಿತ ವಿದ್ಯಮಾನಗಳು,
4: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
5: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
4: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನು ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
6: ನಮಸ್ಕಾರ, ಜನಧ್ವನಿ ವಾಹಿನಿಗೆ ಸ್ವಾಗತ. ಈ ದಿನದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಆರ್ಥಿಕತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬಹುದಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಗಮನಿಸೋಣಂತೆ. ನಾನು ಶಿವಪ್ರಸಾದ್ ಎಸ್ ಪಿ, ಇತಿಹಾಸ ಸಹ ಪ್ರಾಧ್ಯಾಪಕ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆ ಅಂದ್ರೆ ಏನು ಮತ್ತು ಅದರಲ್ಲಿ ಯಾವ ವಿಷಯಗಳ ಬಗ್ಗೆ ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋಣ. ಅದೇ ತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಯಾವ ಪ್ರಮಾಣದಲ್ಲಿರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ಸರಿ ನೋಡಿ ನಾವಲ್ಲಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಒಂದೇ ಕಡೆ ಸೇರಿಸಿ ನಾವು ಎಷ್ಟು ಪ್ರಶ್ನೆಗಳು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ಅನ್ನೋದನ್ನ ಒಂದ್ಸರಿ ಕಣ್ಣಾಡಿಸಿದಾಗ ಸುಮಾರು 12-16 ಪ್ರಶ್ನೆಗಳವರೆಗೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕದ ಆರ್ಥಿಕತೆಗೆ, ರಾಜ್ಯಮಟ್ಟದ ಪರೀಕ್ಷೆಗಳಾದ್ರೆ ಕರ್ನಾಟಕದ ಆರ್ಥಿಕತೆಯನ್ನು ಒಳಗೊಂಡಂತೆ ಪರೀಕ್ಷೆಗಳನ್ನು ಕೇಳೋದನ್ನ ನಾವು ಗಮನಿಸಬಹುದಾಗಿದೆ. ಹೀಗಾಗಿ ಯಾವ ರೀತಿ ನಾವು ಇತಿಹಾಸ, ರಾಜ್ಯಶಾಸ್ತ್ರ, ಭೂಗೋಳ ಇವುಗಳನ್ನ ಅಧ್ಯಯನ ಮಾಡ್ತೀವೋ ಅದೇ ರೀತಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಹ ಸಿದ್ಧತೆ ಮಾಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅನ್ನೋದು ನಮಗೆ ಕಂಡುಬರುತ್ತೆ. ಇಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಸಿದ್ಧತೆ ಮಾಡ್ಕೋಬೇಕಾದ್ರೆ ನಾವು ಅದನ್ನು ಎರಡು ಭಾಗ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಸಾಮಾನ್ಯ ಆರ್ಥಿಕತೆ, ಅಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಕೆಲವು ಸಿದ್ಧಾಂತಗಳು, ಲಕ್ಷಣಗಳು, ವಿಷಯಗಳು. ಈ ವಿಷಯಗಳು ಇವು ಹೆಚ್ಚಾಗಿ ಬದಲಾಗಲ್ಲ, ಇವುಗಳು ಯಾವತ್ತೂ ಕೂಡ ಸ್ಟ್ಯಾಟಿಕ್ ಆಗಿರುತ್ತೆ, ಒಂದು ನೆಲೆ ನಿಂತ ಒಂದು ಜ್ಞಾನ ಆಗಿರುತ್ತೆ. ಅದರ ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಚಲಿತ ಘಟನೆಗಳು ಎರಡು

ಹೋಗಬೇಕು. ಹೀಗಾಗಿ ಪ್ರತಿ ಒಂದು ಅವಧಿಯಲ್ಲಿ ಅಥವಾ ಪ್ರತಿಯೊಂದು ವಾರ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ವಿಷಯಗಳನ್ನು ಅಧ್ಯಯನ ಮಾಡೋದ್ರ ಜೊತೆ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಓದ್ತಾ ಇರಬೇಕಾದ್ರೆ, ಪ್ರಚಲಿತ ಘಟನೆಗಳನ್ನ ಗುರುತು ಮಾಡ್ಕೊಳ್ತಾ ಇರಬೇಕಾದ್ರೆ ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಅಂಶಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಕೂಡ ನೋಡಿ ಅದರ ಜೊತೆಗೆ ಸೇರಿಸಿಕೊಂಡು ಓದ್ಕೋಬೇಕಾಗತ್ತೆ. ಈಗ ನಾವು ಒಂದು ರೋಡ್ ಮ್ಯಾಪ್ ಅಥವಾ ಒಂದು ಬ್ಲೂ ಪ್ರಿಂಟ್ ತರ ಮಾಡ್ಕೊಳ್ಳೋದಂತೆ. ಇನ್ನೇನು ಈಗ ಶೀಘ್ರದಲ್ಲೇ ನೇಮಕಾತಿಗಳು ಆರಂಭ ಆಗುತ್ತೆ ಅನ್ನೋದು ಇತ್ತೀಚಿನ ಸುದ್ದಿಯಾಗಿದೆ. ಹೀಗಾಗಿ ಎಲ್ಲಾ ವಿಷಯಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗತ್ತೆ. ನಿಮ್ಮ ಅಧ್ಯಯನದ ವೇಳಾಪಟ್ಟಿಯಲ್ಲಿ ಎಲ್ಲಾ ವಿಷಯಗಳಿಗೂ ಕೂಡ ಜಾಗ ಸಿಗೋ ತರ ಮಾಡ್ಕೊಳ್ಳಿ. ನಾ ಇದಕ್ಕೂ ಮುಂಚೆ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ, ಭಾರತದ ಇತಿಹಾಸ, ಈ ಎಲ್ಲವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಒಂದು ಐಡಿಯಲ್ ಆಗಿ ಒಂದು ಟೈಮ್ ಟೇಬಲ್ ತರ ಇವ್ ಹೇಳ್ತಾ ಇದ್ದೆ. ಅಂದ್ರೆ ಸುಮಾರು 45 ದಿನಗಳಲ್ಲಿ ಎಲ್ಲಾ ವಿಷಯಗಳನ್ನ ಯಾವ ರೀತಿ ಒಂದು ಸುತ್ತು ಅಧ್ಯಯನ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದೇ ರೀತಿ ಭಾರತದ ಆರ್ಥಿಕತೆಯನ್ನು ಸಹ ಸುಮಾರು 45 ಅಥವಾ 6 ಯಾವ ರೀತಿ ಇದನ್ನ ಪೂರ್ತಿಯಾಗಿ ಅಧ್ಯಯನ ಮಾಡಬಹುದು ಅಥವಾ ಎಲ್ಲಾ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಗೋಬಹುದು ಅನ್ನೋರ ಬಗ್ಗೆ ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಕ್ಕಂತ ವಿಷಯಗಳು ಮತ್ತು ಅದರ ಬರೋ ಶೀರ್ಷಿಕೆಗಳು ಮತ್ತು ಅಂಶಗಳು ಏನಿದವಲ್ವಾ, ಭಾರತದ ಆರ್ಥಿಕತೆಯ ಅಂಶಗಳು, ಇವು 6 ಅವಧಿಯಲ್ಲಿ ಯಾವ ರೀತಿ ಸಿದ್ಧತೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಮೊದಲನೇದಾಗಿ ಎಲ್ಲಾ ವಿಷಯಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಯಾವ ರೀತಿ NCERT ಮತ್ತು ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಿಂದ ಆರಂಭಿಸ್ತಾ ಇದ್ವು, ಭಾರತದ ಆರ್ಥಿಕತೆಯನ್ನು ಸಹ ಅದೇ ರೀತಿನೇ ಆರಂಭಿಸೋದು ಒಂದು ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ಆರ್ಥಿಕತೆ, ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು, ಸಿದ್ಧಾಂತಗಳು, ತತ್ವಗಳು, ಲಕ್ಷಣಗಳು, ಸ್ವರೂಪಗಳು ಮುಂತಾದ ವಿಷಯಗಳೇನಿದವಲ್ವಾ, ಇವನ್ನ ಪಠ್ಯಪುಸ್ತಕಗಳಲ್ಲಿ ತುಂಬಾ ಸರಳವಾಗಿ ವಿವರಿಸಿರ್ತಾರೆ. ಹೀಗಾಗಿ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೀವು ಸಂಗ್ರಹಿಸ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳು ಮತ್ತು NCERT ಪಠ್ಯಪುಸ್ತಕಗಳು ಎರಡನ್ನೂ ಸಹ ತಗೊಂಡು ಗಮನಿಸಬೇಕಾಗತ್ತೆ. ಮೊದಲನೇದಾಗಿ ಮೊದಲ ಎರಡು ವಾರಗಳನ್ನ ಪೂರ್ತಿಯಾಗಿ ಈ ಟೆಕ್ಸ್ಟ್ ಬುಕ್ಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ರಿಸರ್ವ್ ಎತ್ತಿಡೋದು ತುಂಬಾ ಒಳ್ಳೆ ಅಭ್ಯಾಸ. ಏಕೆ ಅಂತಂದ್ರೆ ನಂತರದಲ್ಲಿ ನಾವು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನ, ಅಂಶಗಳನ್ನ ವಿವರವಾಗಿ ಓದೋದಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಸಹಜವಾಗಿನೇ ನಮಗೆ ಯಾವುದೇ ತರದ ಗೊಂದಲ ಇರಲ್ಲ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತಹ ಮೂಲಭೂತ ಅಂಶಗಳು ಮತ್ತು ಮಾಹಿತಿ ನಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಪಠ್ಯಪುಸ್ತಕಗಳನ್ನು ಆರಂಭಿಸಿ ಮೊದಲ ಮತ್ತು 2ನೇ ವಾರದಲ್ಲಿ 9, 10, 9 ಮತ್ತು 10ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಇದೆ, ಅದರಲ್ಲಿನ ಆರ್ಥಿಕ ಅಥವಾ ಅರ್ಥಶಾಸ್ತ್ರದ ವಿಭಾಗದ ಅಧ್ಯಾಯಗಳನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ 2ನೇ ವಾರದಲ್ಲಿ PUC, ಫಸ್ಟ್ PUC ಮತ್ತೆ ಸೆಕೆಂಡ್ PUC ನಲ್ಲಿ ಏನು ನಮಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನೋ ಪಠ್ಯಪುಸ್ತಕಗಳಿದಾವೆ ಆ ಪಠ್ಯಪುಸ್ತಕಗಳನ್ನ ಗಮನಿಸಬೇಕಾಗತ್ತೆ. ಮೊದಲ ವಾರ ಹೈಸ್ಕೂಲ್ನ ಪಠ್ಯಪುಸ್ತಕಗಳು, ಹೈಸ್ಕೂಲ್ನ ಪಠ್ಯಪುಸ್ತಕಗಳಲ್ಲಿ ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಭಾಗ ಏನಿದೆ ಅದರಲ್ಲಿ ಅರ್ಥಶಾಸ್ತ್ರ ಭಾಗದ ಅಧ್ಯಾಯಗಳನ್ನು ನೋಡ್ಕೊಳ್ಳೋದು, ಅದರ ಜೊತೆಗೆ NCERT ಪುಸ್ತಕಗಳಲ್ಲಿ ಸೋಷಿಯಲ್ ಸೈನ್ಸ್ ಅದರಲ್ಲಿ ನಾವು ಎಕನಾಮಿಕ್ಸ್ ಭಾಗದ ಅಧ್ಯಾಯಗಳನ್ನ ನೋಡ್ಕೋಬೇಕಾಗತ್ತೆ. 2ನೇ ವಾರದಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಅಥವಾ NCERT ನಲ್ಲಿ ಕ್ಲಾಸ್ 11 ಮತ್ತೆ ಕ್ಲಾಸ್ 12 ಇದರ ಪಠ್ಯಪುಸ್ತಕಗಳನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆಲ್ಮೋಸ್ಟ್ NCERT ಪಠ್ಯ ಪುಸ್ತಕದ ಮಾದರಿನೇ ನಮ್ಮ ರಾಜ್ಯ ಸರ್ಕಾರ ಕೂಡ ಅನುಸರಿಸ್ತಾ ಇರೋದ್ರಿಂದಾಗಿ ಇದು ನಿಮಗೆ ಜಾಸ್ತಿ ವ್ಯತ್ಯಾಸ ಆಗಲ್ಲ. ಆದ್ರೆ ಒಂದು ಅನುಕೂಲ ಏನಾಗುತ್ತೆ ಅಂತಂದ್ರೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ, NCERT ಪುಸ್ತಕಗಳಲ್ಲಿ ನಿಮಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಾಹಿತಿ ಸಿಗುತ್ತೆ. ಈ ಮೊದಲ 2 ನೀವು ಓದ್ತಾ ಇರಬೇಕಾದ್ರೆ ಒಂದು ಮೆಥಡ್ ನ ನೀವು ಫಾಲೋ ಮಾಡಿ. ಏನು ಅಂತಂದ್ರೆ ಪ್ರತಿ ಅಧ್ಯಾಯ ಮುಗಿದಾದ್ಮೇಲೆ ಪ್ರತಿ ಚಾಪ್ಟರ್ ನ ಕೊನೆಯಲ್ಲಿ ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇರುತ್ತೆ NCERT ಪುಸ್ತಕಗಳಲ್ಲಿ ಮತ್ತೆ ನಮ್ಮ ರಾಜ್ಯ ಪುಸ್ತಕಗಳಲ್ಲಿ. ಪ್ರತಿ ಅಧ್ಯಾಯವನ್ನ ಓದಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಟ್ಟು ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ. ಏಕೆ ಅಂತಂದ್ರೆ ಆ ಅಧ್ಯಯನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದಕ್ಕೆ ಅದು ನಮಗೆ ಒಂದು ಪ್ರೋಗ್ರೆಸ್ ರಿಪೋರ್ಟ್ ತರ ಕೆಲಸ ಮಾಡುತ್ತೆ. ಸುಮ್ಮನೆ ಅಷ್ಟು ಓದಿ ಎತ್ತಿಡೋದಕ್ಕಿಂತಲೂ ಪ್ರತಿ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಅಲ್ಲಿ ಬಿಟ್ಟ ಸ್ಥಳ ತುಂಬಿರಿ, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಈ ರೀತಿ ಏನು ಅಭ್ಯಾಸಕ್ಕಾಗಿ ಅಂತ ಇರುತ್ತಲ್ವಾ ಅವನ್ನ ನೀವು ಮತ್ತೊಂದ್ಸರಿ ಕಣ್ಣಾಡಿಸಿ ಆ ಇಡೀ ಅಧ್ಯಾಯ ನಿಮಗೆ ಮನವರಿಕೆ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಈ ರೀತಿ ಮೊದಲ 2 ಮೊದಲನೇ ವಾರ ಹೈಸ್ಕೂಲ್ 9 ಮತ್ತೆ 10 ಪಠ್ಯಪುಸ್ತಕಗಳು, 2ನೇ ವಾರ PUC ಪುಸ್ತಕಗಳು ಓದೋದ್ರ ಜೊತೆಗೆ ಅದರಲ್ಲಿರೋ ಅಭ್ಯಾಸಗಳನ್ನು ಕೂಡ ಮಾಡ್ತಾ ಹೋಗೋದು ಒಳ್ಳೆ ಅಭ್ಯಾಸ ಆಗಿರುತ್ತೆ. ಇಷ್ಟು ಓದೋಷ್ಟು ನಮಗೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಅರ್ಥ, ವ್ಯಾಖ್ಯೆ, ಸ್ವರೂಪ, ಅದರ ವ್ಯಾಪ್ತಿ, ಅದರ ಜೊತೆಗೆ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಸಿಕ್ಕಿರುತ್ತೆ. ಇನ್ನು 3ನೇ ವಾರದಿಂದ ನಾವು ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನದಲ್ಲಿ ತೊಡಗಿಸ್ಕೋಬೇಕಾಗುತ್ತೆ.

ಅರ್ಥಶಾಸ್ತ್ರದ ವಿವರಣಾತ್ಮಕ ಅಧ್ಯಯನ ಅಂತಂದ್ರೆ ಅದರಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಶೀರ್ಷಿಕೆಗಳು ಅಂಶಗಳು ಅವುಗಳನ್ನ ಅಧ್ಯಯನ ಮಾಡ್ತಾ ಹೋಗುದು. ಇದಕ್ಕೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಒಳ್ಳೆ ಪುಸ್ತಕ ಅಂತಂದ್ರೆ ರಮೇಶ್ ಸಿಂಗ್ ಅವರ ಎಕನಾಮಿಕ್ಸ್ ಫಾರ್ UPSC ಅನ್ನೋ ಒಂದು ಪುಸ್ತಕ ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ HRK ಅವರ ಅರ್ಥಶಾಸ್ತ್ರ ಅಂದ್ರೆ ಅವ್ರು ಬೇರೆ ಬೇರೆ ಟೈಟಲ್ ಬರೆದಿದ್ದಾರೆ, ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಕೃಷಿ ಅರ್ಥಶಾಸ್ತ್ರ, ಹಿಂಗೆ ಬೇರೆ ಬೇರೆ ಟೈಟಲ್ ಬುಕ್ಸ್ ಬರೆದಿದ್ದಾರೆ. ಆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದು ಕಡೆಯಿಂದ ಅಧ್ಯಾಯಗಳನ್ನ ನೋಡ್ತಾ ಹೋಗೋದಕ್ಕೆ ಆರಂಭ ಮಾಡ್ಕೊಳ್ಳಿ. ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರವನ್ನ ಸಂಪೂರ್ಣ ವಿವರಣಾತ್ಮಕವಾಗಿ ಅಧ್ಯಾಯವಾರು ನೋಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ಅಧ್ಯಾಯಗಳನ್ನ ನಾನು ನಿಮ್ ಮುಂದೆ ಒಂದಷ್ಟನ್ನ ಹೇಳ್ತಾ ಹೋಗ್ತೀನಿ. ಆ ಒಂದು ಆರ್ಡರ್ ಅಲ್ಲಿ ನಾವು ಪ್ರಿಪೇರ್ ಆಗ್ತಾ ಹೋದ್ರೆ ಹೆಚ್ಚು ಕಡಿಮೆ ಎಲ್ಲಾ ಟಾಪಿಕ್ ಗಳನ್ನ ಎಲ್ಲಾ ಚಾಪ್ಟರ್ ಗಳನ್ನ ಒಂದು ಕಡೆಯಿಂದ ಪೂರೈಸಂತಾಗತ್ತೆ. ಈ ಮೂರನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರ್ತಕ್ಕಂತಹ ಅಧ್ಯಯನ ಎಲ್ಲಿಂದ ಅಂತಂದ್ರೆ ಆರಂಭದಿಂದ ತಗೋಬೇಕು. ಆರಂಭದಿಂದ ಅಂದ್ರೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಪೀಠಿಕೆ, ಬೆಳವಣಿಗೆ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು, ಮತ್ತು ಅರ್ಥಶಾಸ್ತ್ರದ ಇತರೆ ವ್ಯಾಖ್ಯೆಗಳು ಯಾವ್ಯಾವ ಇದಾವೆ ಅನ್ನೋದು. ಅದಾದ್ಮೇಲೆ ಭಾರತದ ಆರ್ಥಿಕತೆಯ ಬೆಳವಣಿಗೆ ಅಥವಾ ಭಾರತದ ಆರ್ಥಿಕತೆಯ ವಿಕಾಸ, ಅದರ ನಂತರ ಆರ್ಥಿಕ ಅಭಿವೃದ್ಧಿ ಅಥವಾ ಆರ್ಥಿಕ ಯೋಜನೆ, ಅದರ ನಂತರ ಭಾರತದಲ್ಲಿ ಯೋಜನೆಗಳು, ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಷೇರು ಮಾರುಕಟ್ಟೆ ಮತ್ತು ಇತರೆ ಬ್ಯಾಂಕಿಂಗ್ ವ್ಯವಸ್ಥೆಗಳು, ಭಾರತದಲ್ಲಿನ ಹೂಡಿಕೆ ವಿಧಾನಗಳು, ಅಂತಾರಾಷ್ಟ್ರೀಯ ಆರ್ಥಿಕತೆ ಸಂಸ್ಥೆಗಳು ಮತ್ತು ಭಾರತದಲ್ಲಿ ಅದರ ಪಾತ್ರ, ಭಾರತದಲ್ಲಿ ತೆರಿಗೆ ರಚನೆ ಅಥವಾ ತೆರಿಗೆ ವ್ಯವಸ್ಥೆಯ ರಚನೆ, ಭಾರತದಲ್ಲಿ ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ನಿರ್ವಹಣೆ, ಮಾನವ ಅಭಿವೃದ್ಧಿ, ಇವು ನಾವು ಮೂರನೇ ವಾರದಲ್ಲಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಅಧ್ಯಯನಗಳು. ಈ ಎಲ್ಲವೂ ಕೂಡ ಒಂದರಿಂದ ಒಂದಕ್ಕೆ ಲಿಂಕ್ ಇದೆ ಅಂತ ಅನಿಸಿದ್ರು ಕೂಡ ಆಲ್ಮೋಸ್ಟ್ ಎಲ್ಲವೂ ಕೂಡ ಬೇಸಿಕ್ ಲೆವೆಲ್ ಅಲ್ಲಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥ ಅಧ್ಯಾಯಗಳು. ಮೂರನೇ ವಾರದಲ್ಲಿ ಮತ್ತೊಂದ್ಸಲ ಹೇಳಿರ್ತೇನೆ ನಿಮಗೆ, ಮೂರನೇ ವಾರದಲ್ಲಿ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪೀಠಿಕೆ, ಬೆಳವಣಿಗೆ, ವಿಕಾಸ, ಅಭಿವೃದ್ಧಿ, ಭಾರತದ ಆರ್ಥಿಕತೆಯ ವಿಕಾಸ, ಆರ್ಥಿಕ ಅಭಿವೃದ್ಧಿ ಅಥವಾ ಯೋಜನೆ, ಭಾರತದಲ್ಲಿ ಯೋಜನೆಗಳು, ಆರ್ಥಿಕ ಸುಧಾರಣೆಗಳು, ಹಣದುಬ್ಬರ ಮತ್ತು ವ್ಯವಹಾರ, ಕೃಷಿ, ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯ, ಸೇವಾ ವಲಯ, ಭಾರತೀಯ ಹಣಕಾಸು ಮಾರುಕಟ್ಟೆ, ಭಾರತದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ, ಭಾರತದಲ್ಲಿ ವಿಮಾ ವ್ಯವಸ್ಥೆ ಅಥವಾ ಇನ್ಶೂರೆನ್ಸ್ ವ್ಯವಸ್ಥೆ, ಭಾರತದಲ್ಲಿ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ ಮಾರ್ಕೆಟ್ ವ್ಯವಸ್ಥೆ, ಭಾರತದಲ್ಲಿ ಮತ್ತು ಭಾರತ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳಲ್ಲಿ ಅದರ ಪಾತ್ರ, ತೆರಿಗೆ ವ್ಯವಸ್ಥೆ, ಸಾರ್ವಜನಿಕ ಹಣಕಾಸು, ಸುಸ್ಥಿರ ಅಭಿವೃದ್ಧಿ ಮತ್ತು ಹವಾಮಾನ ಬದಲಾವಣೆ, ಮಾನವ ಅಭಿವೃದ್ಧಿ, ಇಷ್ಟು ವಿಷಯಗಳನ್ನ ಮೂರನೇ ವಾರದಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ಅಲ್ಲಿ ಮತ್ತೊಂದಷ್ಟು ಮಾಹಿತಿಗಳನ್ನ ಮತ್ತೊಂದಷ್ಟು ಅಂಶಗಳನ್ನು ನಾವು ತಗೊಳಂತಾಗುತ್ತೆ. ಇನ್ನು ನಾಲ್ಕನೇ ವಾರದಲ್ಲಿ ಮತ್ತೆ ಇದೇ ರೀತಿ ಒಂದೊಂದೇ ವಿಷಯಗಳನ್ನ ನಾವು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದ್ರೆ ನಾವು ಮೊದಲ ಎರಡು ವಾರದಲ್ಲಿ ಏನ್ ಮಾಡಿದೀವಿ, ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತ ಅತ್ಯಂತ ಅವಶ್ಯಕ ಅಂಶಗಳನ್ನ ಟೆಕ್ಸ್ಟ್ ಬುಕ್ ಮುಖಾಂತರ ತಿಳ್ಕೊಂಡ್ವಿ. ಮೂರನೇ ವಾರದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಂಶಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ್ವಿ. ಈಗ ನಾಲ್ಕನೇ ವಾರದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಒಂದೊಂದು ಟಾಪಿಕ್ ಅನ್ನ, ಆ ಒಂದೊಂದು ಅಂಶವನ್ನು ಕೂಡ ಮತ್ತಷ್ಟು ವಿವರಣಾತ್ಮಕವಾಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮತ್ತಷ್ಟು ವಿವರಣಾತ್ಮಕವಾಗಿ. ಈ ನಾಲ್ಕನೇ ವಾರದಲ್ಲಿ ನಮ್ಮ ಅಧ್ಯಯನದ ಅಂಶಗಳು ಕಡಿಮೆ ಆಗುತ್ತೆ, ಆದ್ರೆ ಅಧ್ಯಯನದ ವ್ಯಾಪ್ತಿ ಮತ್ತೆ ಗಂಭೀರತೆ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿ ಟಾಪಿಕ್ ಕೂಡ ಇನ್ನು ಜಾಸ್ತಿ ಡೀಪ್ ಆಗಿ ಡೆಪ್ತ್ ಆಗಿ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್ ತರ ನೋಡ್ತಾ ಹೋಗ್ರಿ, ಪ್ರತಿ ಎರಡು ದಿನಕ್ಕೆ ಒಂದು ಟಾಪಿಕ್. ಅರ್ಥಶಾಸ್ತ್ರದ ಪೀಠಿಕೆ ಇದು ಒಂದು ದಿನ ಪೂರ್ತಿ ಇರಲಿ, ಮತ್ತೆ ಭಾರತದಲ್ಲಿ ಹಣಕಾಸು ಇದು ಸುಮಾರು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಭಾರತದಲ್ಲಿ ಹಣಕಾಸು ಅಥವಾ ಬ್ಯಾಂಕಿಂಗ್ ಉದ್ಯಮ ಇದು ಎರಡರಿಂದ ಮೂರು ದಿನ ಬೇಕಾಗತ್ತೆ. ಅದಾದ್ಮೇಲೆ ಭಾರತದಲ್ಲಿ ಅಭಿವೃದ್ಧಿ ಮತ್ತು ಬೆಳವಣಿಗೆ ಇದಕ್ಕೆ ಸುಮಾರು ಎರಡು ದಿನ ಬೇಕಾಗತ್ತೆ. ಆರ್ಥಿಕ ಯೋಜನೆಗಳು ಇದಕ್ಕೆ ಸುಮಾರು ಎರಡು ದಿನ ಬೇಕಾಗುತ್ತೆ. ಹೀಗೆ ಮೂರು ನಾಲ್ಕು ದಿನಗಳಲ್ಲಿ ನೀವು ಈ ಅಂಶಗಳನ್ನ, ಈ ಟಾಪಿಕ್ ಗಳನ್ನ ನೋಡ್ಕೊಳ್ರಿ. ಆರ್ಥಿಕತೆಗೆ ಯಾವುದು ಪೀಠಿಕೆ, ಭಾರತದಲ್ಲಿ ಬ್ಯಾಂಕಿಂಗ್, ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ, ಇನ್ನ ಕೊನೆ ಎರಡು ಮೂರು ದಿನದಲ್ಲಿ ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು, ಸರ್ಕಾರಿ ಯೋಜನೆಗಳು ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಗಳು, ಅದಾದ್ಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು, ಸರ್ಕಾರಿ ಯೋಜನೆಗಳು. ಇಲ್ಲಿ ಸರ್ಕಾರಿ ಯೋಜನೆಗಳು ಅಂತ ನೋಡ್ತಾ ಇರಬೇಕಾದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ

ಪ್ರವಚನಗಳು ಈ ಎಲ್ಲವನ್ನು ಕೂಡ ಒಂದು ವಾರದಲ್ಲಿ ನೀವು ಕಣ್ಣಾಡಿಸಿ. ಅದಾದ ಮೇಲೆ ಐದನೇ ವಾರದಲ್ಲಿ ನಾವು ಕೈಗೊಳ್ಬೇಕಾಗಿರೋದೇನು ಅಂದ್ರೆ ಬಜೆಟ್, ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ. ಆ ವರ್ಷದ ಬಜೆಟ್ನ ಒಂದು ವಿಶ್ಲೇಷಣೆ, ಯಾವ್ಯಾವ ಕ್ಷೇತ್ರಗಳಿದಾವೆ, ಯಾವ ಕ್ಷೇತ್ರಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ, ಹಣ ಯಾವ ರೀತಿ ಬರುತ್ತೆ, ಯಾವ ರೀತಿ ಹೋಗುತ್ತೆ, ಇಂಥ ಪ್ರಮುಖ ಅಂಶಗಳೇನಿರ್ತಾವಲ್ವಾ ಅವು, ಮತ್ತೆ ಆದ್ಯತಾ ವಲಯಗಳು ಮತ್ತು ವಿಶೇಷ ಆದ್ಯತಾ ವಲಯಗಳು, ಇವನ್ನ ಬಜೆಟ್ ಅನ್ನ ಸುಮಾರು

0: ಎಕನಾಮಿಕ್ ಸರ್ವೆ ಅಂತ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬಜೆಟ್ನ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಕೊಡುತ್ತೆ, ಒಂದು ಬುಕ್ಲೆಟ್ ತರ. ಕಳೆದ ವರ್ಷದಲ್ಲಿ ಎಷ್ಟು ಆರ್ಥಿಕ ಅಭಿವೃದ್ಧಿ ಆಗಿದೆ ಅನ್ನೋ ಒಂದು ವಿಶ್ಲೇಷಣೆ ಕೇಂದ್ರ ಸರ್ಕಾರನೂ ಕೊಡುತ್ತೆ, ರಾಜ್ಯ ಸರ್ಕಾರನೂ ಕೊಡುತ್ತೆ. ಹೀಗಾಗಿ ಈ ಒಂದು ನಾವೇನೀಗ ಹೇಳಿದ್ವಲ್ವ, ಐದನೇ ವಾರದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಸರ್ಕಾರಿ ಯೋಜನೆಗಳು, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಆರ್ಥಿಕ ವಿಶ್ಲೇಷಣೆಯ ಅಂಶಗಳು. ಇವು ಸಾಮಾನ್ಯ ಇದರಲ್ಲಿ ಎಲ್ಲಾ ವಿಷಯಗಳು ಬಂದೋಗಿರುತ್ತೆ. ಹಾಗಾಗಿ ಇದು ಓದೋದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೂ ಜಾಸ್ತಿ ಟೈಮ್ ಬೇಕಾಗುತ್ತೆ. ಟಾಪಿಕ್ಗಳು ಕಡಿಮೆ ಅಂತ ನಿಮ್ಗೆ ಅನ್ಸಿದ್ರು ಕೂಡ ಇದರಲ್ಲಿ ನೀವು ಎಲ್ಲವನ್ನು ಕೂಡ ಒಳಗೊಳ್ಳೋ ತರ ಒಂದು ವಾರದಲ್ಲಿ ಪ್ರಿಪೇರ್ ಆಗಿ. ಅದರ ನಂತರದಲ್ಲಿ ನಾವು ಆರನೇ ವಾರದಲ್ಲಿ ಗಮನಿಸಬೇಕಾಗಿರೋದು ಅಗೇನ್ ಒಂದೊಂದೇ ಟಾಪಿಕ್ಸ್, ನಾವೇನು ಎಕನಾಮಿಕ್ಸ್ ಅಂತ ತಗೊಳ್ತಿದ್ವಿ ಅದರಲ್ಲಿ ತಗೊಂಡ ಪ್ರತಿಯೊಂದು ಶೀರ್ಷಿಕೆಗಳನ್ನ ಮತ್ತಷ್ಟು ವಿವರಣಾತ್ಮಕವಾಗಿ ಓದ್ತಾ ಹೋಗೋದು. ನಾವಾಗಲೇ ಒಂದಷ್ಟು ಓದಿದ್ವಿ ಅಲ್ಲಿ, ಈಗ ಉಳಿದಿರೋ ಟಾಪಿಕ್ಗಳನ್ನ ಇಲ್ಲಿ ಓದ್ತಾ ಹೋಗೋಣಂತೆ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ: 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIR ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ISSF ಶೂಟಿಂಗ್ ಸ್ಪರ್ಧೆ: 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ವಾರ್ತೆಗಳ ವಿವರ: ಲೋಕಸಭೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಂಡಿದೆ. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿಲು ತರಲು ಉದ್ದೇಶಿಸಿದೆ. 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೆ ಒಳಗಾದ ಅಪರಾಧಿಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ಕಠಿಣ ದಂಡಗಳು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಶಾಸನ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತವು ದಿನನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದನ್ನು ಶಾಸನವು ಕಡ್ಡಾಯಗೊಳಿಸುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳ ಒಳಗೆ ಅಪರಾಧಿಗಳ ತನಿಖೆಗಳನ್ನು ಪೂರ್ಣಗೊಳಿಸಬೇಕು. ಆರೋಪ ಪಟ್ಟಿ ಸಲ್ಲಿಸಿದ 3 ತಿಂಗಳ ಒಳಗೆ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು. ಮಸೂದೆಯನ್ನು ಮಂಡಿಸಿದ ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್, ಹೊಸ ಶಾಸನವು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರ ಕಲ್ಯಾಣವನ್ನು ಕಾಪಾಡುವ ಸರ್ಕಾರದ ಆಳವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಯಾರಿಗೂ ರಾಜಿ ಮಾಡಿಕೊಳ್ಳಲು ಅವಕಾಶ ನೀಡುವುದಿಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಲ್ಪವನ್ನು ಇದು ಪುನರುಚ್ಚರಿಸುತ್ತದೆ. ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮತ್ತು ಪುನಃಸ್ಥಾಪಿಸಲು ಕಾನೂನನ್ನು ಹೆಚ್ಚು ಕಠಿಣಗೊಳಿಸಲು ಈ ತಿದ್ದುಪಡಿಯನ್ನು ಮಂಡಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳಲ್ಲಿ E0 FIR ನೋಂದಾಯಿಸುವ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಪರಿಚಯಿಸಿದೆ. E0 FIR ಅಡಿಯಲ್ಲಿ 12,000 ಹೆಚ್ಚು ಪ್ರಕರಣಗಳು ದಾಖಲಾಗಿವೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಸೈಬರ್ ಅಪರಾಧ ಪ್ರಕರಣಗಳಲ್ಲಿ ವಿಶೇಷವಾಗಿ ಸೈಬರ್ ಹಣಕಾಸು ವಂಚನೆ ಪ್ರಕರಣಗಳಲ್ಲಿ E0 FIR ನೋಂದಾಯಿಸಲು ಕೇಂದ್ರ ಸರ್ಕಾರ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವೇದಿಕೆ ಒದಗಿಸಿದೆ ಎಂದು ಅವರು ಹೇಳಿದ್ದಾರೆ. ಈ ವ್ಯವಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಮಾಡುವ ಪೋರ್ಟಲ್ನಲ್ಲಿ ಅಥವಾ ಸಹಾಯವಾಣಿ 1019930 ಮೂಲಕ ನಿರ್ದಿಷ್ಟ ಆರ್ಥಿಕ ನಷ್ಟದ ಮಿತಿಯನ್ನು ಒಳಗೊಂಡಿರುವ ದೂರುಗಳನ್ನು ದಾಖಲಿಸಲಾಗುತ್ತದೆ. ಇದು ಸ್ವಯಂಚಾಲಿತವಾಗಿ E0 FIR ನೋಂದಣಿಗೆ ಕಾರಣವಾಗುತ್ತದೆ. ನಂತರ ಅದನ್ನು ತಕ್ಷಣವೇ ಸಂಬಂಧಿತ ಪ್ರಾದೇಶಿಕ ಸೈಬರ್ ಅಪರಾಧ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶೂನ್ಯ FIR ನಿಯಮಿತ FIR ಆಗಿ ಪರಿವರ್ತಿಸಲು ದೂರುದಾರರು 3 ದಿನಗಳಲ್ಲಿ ಆಯಾ ಪೊಲೀಸ್ ಠಾಣೆಗೆ ಭೇಟಿ ನೀಡಬೇಕಾಗುತ್ತದೆ ಎಂದು ಸಚಿವ ಬಂಡಿ ಸಂಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರಿಗೂ ಬಲಪ್ರಯೋಗ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಗಿದೆ. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸಭೆ ಸೇರಿದಾಗ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವ ಜಿತಿನ್ ರಾಮ್ ಮಾಂಝಿ ಮಾತನಾಡಿ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅಭಿವೃದ್ಧಿ ಕಾಯ್ದೆ 2006 ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ಮಸೂದೆಯನ್ನು ಪರಿಚಯಿಸುವ ಸಮಯದಲ್ಲಿ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ವಿರುದ್ಧದ

0: ಕ್ರಮದ ಕುರಿತು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ನಾಳೆಗೆ ಮುಂದೂಡಿದರು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ಕ್ರಿಮಿನಲ್ ದಾಖಲೆಗಳು ಇಲ್ಲದ ವಿದ್ಯಾರ್ಥಿ ಪ್ರತಿಭಟನಾಕಾರರನ್ನು ಬಿಡುಗಡೆ ಮಾಡಲು ಸುಪ್ರೀಂಕೋರ್ಟ್ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನ್ಯಾಯಾಲಯ ಅಧಿಕಾರಿಗಳಿಗೆ ಸೂಚಿಸಿದೆ. ಕಳೆದ ವಾರ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಆಗಿರುವ ಗಾಯಗಳ ಆರೋಪಗಳ ಬಗ್ಗೆ ನ್ಯಾಯಯುತ ಮತ್ತು ಸ್ವತಂತ್ರ ತನಿಖೆಯ ಅಗತ್ಯವಿದೆ ಎಂದು ನ್ಯಾಯಾಲಯ ಹೇಳಿದೆ. ಪ್ರತಿಭಟನೆಗಳ ಸಮಯದಲ್ಲಿ ಪೊಲೀಸ್ ಬಲವನ್ನು ಅತಿಯಾಗಿ ಬಳಸಲಾಗಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಹಲವು ಮಧ್ಯಂತರ ನಿರ್ದೇಶನಗಳನ್ನು ನೀಡಿತು. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂತಹ ಜೆ ಬಾಗ್ಜಿ ಮತ್ತು ವಿ ಮೋಹನ ಅವರನ್ನು ಒಳಗೊಂಡ ನ್ಯಾಯಪೀಠ ಪ್ರತಿಭಟನೆಗಳು ನಡೆದ ಎಲ್ಲಾ ರಾಜ್ಯಗಳು ಸಿಸಿಟಿವಿ ದೃಶ್ಯಾವಳಿಗಳು, ಡ್ರೋನ್ ರೆಕಾರ್ಡಿಂಗ್ಗಳು, ಬಾಡಿ ಕ್ಯಾಮೆರಾ ದೃಶ್ಯಾವಳಿಗಳು, ವೈರ್ಲೆಸ್ ಸಂವಹನ ದಾಖಲೆಗಳು, ಪಿಸಿಆರ್ ದಾಖಲೆಗಳು ಮತ್ತು ಪ್ರತಿಭಟನೆಗಳಿಗೆ ಸಂಬಂಧಿಸಿದ ಇತರ ಡಿಜಿಟಲ್ ಪುರಾವೆಗಳನ್ನು ಸಂರಕ್ಷಿಸುವಂತೆ ನಿರ್ದೇಶಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಷ್ಟ್ರಪತಿ ಭವನದಲ್ಲಿ ತಮ್ಮ 4 ವರ್ಷಗಳ ರಾಷ್ಟ್ರಪತಿ ಆಡಳಿತವನ್ನು ಪೂರ್ಣಗೊಳಿಸಿದ ವಿಶೇಷ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು 5 ಸ್ಮರಣಾರ್ಥ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ಯುವಕರು ನೈತಿಕ ಮೌಲ್ಯಗಳಲ್ಲಿ ಬೇರೂರಲು ಹಾಗೂ ರಾಷ್ಟ್ರ ಮತ್ತು ಸಮಾಜದ ಪ್ರಗತಿಗೆ ಕೆಲಸ ಮಾಡಲು ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು. ಮಹಿಳೆಯರು ಸ್ವಾವಲಂಬಿಗಳಾಗಲು ಮತ್ತು ಆತ್ಮವಿಶ್ವಾಸದಿಂದ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುವಂತೆ ಅವರು ಸಲಹೆ ನೀಡಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ ಅವರು ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಉನ್ನತ ಹುದ್ದೆಯನ್ನು ನಮ್ರತೆ, ಬುದ್ಧಿವಂತಿಕೆ ಮತ್ತು ಬದ್ಧತೆಯಿಂದ ಶ್ರೀಮಂತಗೊಳಿಸಿದ್ದಾರೆ ಎಂದು ಶ್ಲಾಘಿಸಿದರು. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಶಾಸಕಾಂಗ ಚುನಾವಣೆಗಳನ್ನು ಪಾಕಿಸ್ತಾನ ತನ್ನ ಅಕ್ರಮಗಳನ್ನು ಮರೆಮಾಚಲು ಮತ್ತು ಈ ಪ್ರದೇಶದಲ್ಲಿನ ತನ್ನ ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮರೆಮಾಚಲು ಮಾಡಿದ ಪ್ರಯತ್ನ ಎಂದು ಭಾರತ ಟೀಕಿಸಿದೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾದ ಭಾಗಗಳಾಗಿವೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಸಾಮೂಹಿಕ ಪ್ರತಿಭಟನೆಗಳು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುತ್ತಿರುವಂತಹ ಈ ರೀತಿಯ ಪ್ರತಿಭಟನೆಗಳು ಪಾಕಿಸ್ತಾನದ ಆರ್ಥಿಕ ಶೋಷಣೆ, ಜನರ ಮೂಲಭೂತ ಹಕ್ಕುಗಳ ನಿರಾಕರಣೆ ಮತ್ತು ಅದರ ಆಡಳಿತಾತ್ಮಕ ದಬ್ಬಾಳಿಕೆಯ ನೇರ ಪರಿಣಾಮಗಳಾಗಿವೆ ಎಂದು ಹೇಳಿದ್ದಾರೆ. ಒಡೆಸಾ ಬಂದರಿನಲ್ಲಿ ಎಂವಿ ಏಜಿಯನ್ ರಾಗ್ನರ್ ಮೇಲಿನ ದಾಳಿಯ ಕುರಿತು ಮಾಹಿತಿ ನೀಡಿದ ಅವರು, ಹಡಗಿನಲ್ಲಿ 4 ಭಾರತೀಯ ಪ್ರಜೆಗಳು ಇದ್ದರು, ಅದರಲ್ಲಿ 2 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು 2 ಇನ್ನೂ ಕಾಣೆಯಾಗಿದ್ದಾರೆ. ಶೋಧ ಪ್ರಯತ್ನಗಳು ನಡೆಯುತ್ತಿವೆ ಮತ್ತು ಸಚಿವಾಲಯವು ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದೆ. ಕಾಣೆಯಾದ 2 ಭಾರತೀಯ ಪ್ರಜೆಗಳ ಕುಟುಂಬದೊಂದಿಗೆ ಸರ್ಕಾರ ಸಂಪರ್ಕವನ್ನು ಸ್ಥಾಪಿಸಿದೆ ಎಂದು ತಿಳಿಸಿದ್ದಾರೆ. ನೀರವ್ ಮೋದಿಯ ಹಸ್ತಾಂತರದ ಕುರಿತು ಬ್ರಿಟನ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಹಸ್ತಾಂತರ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಎಂದು ರಣದೀಪ್ ಜೈಸ್ವಾಲ್ ಮಾಹಿತಿ ನೀಡಿದ್ದಾರೆ. ನೇಪಾಳದ ಮೊದಲ ನೇರ ವಾಣಿಜ್ಯ ಕಂಟೈನರ್ ಸರಕು ರೈಲು ನೇಪಾಳವನ್ನು ತಲುಪಿದೆ. ಈ ಮೂಲಕ ರೈಲು ಆಧಾರಿತ ಗಡಿಯಾಚೆಗಿನ ಸರಕು ಸಾಗಣೆಯಲ್ಲಿ ನೂತನ ಅಧ್ಯಾಯ ಬರೆದಿದೆ. 40 ಬೋಗಿಗಳಲ್ಲಿ ಕ್ಯಾನೋಲಾ ಸರಕನ್ನು ಹೊತ್ತ ಈ ರೈಲು ತನ್ನ ಪ್ರಯಾಣವನ್ನು ಪೂರ್ಣಗೊಳಿಸಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಹೊಸ ವ್ಯವಸ್ಥೆಯು ಸಾಗಣೆ ಸಮಯ, ಲಾಜಿಸ್ಟಿಕ್ಸ್ ವೆಚ್ಚ ಮತ್ತು ಸರಕು ನಿರ್ವಹಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು 2 ನೆರೆಯ ದೇಶಗಳ ನಡುವಿನ ಗಡಿಯಾಚೆಗಿನ ವ್ಯಾಪಾರದ ದಕ್ಷತೆ, ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಸುಧಾರಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ನೇರ ಸರಕು ಸೇವೆಯು ವೇಗದ, ಹೆಚ್ಚು ಆರ್ಥಿಕ ಮತ್ತು ಸುಸ್ಥಿರ ಸಾರಿಗೆ ವಿಧಾನದ ಮೂಲಕ ಆಮದು ಮತ್ತು ರಫ್ತು ಸರಕುಗಳ ಚಲನೆಗೆ ಗಮನಾರ್ಹ ಉತ್ತೇಜನ ನೀಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಚೀನಾದ ಹ್ಯಾಂಗ್ಝೌನಲ್ಲಿ ಇಂದು ನಡೆಯುತ್ತಿರುವಂತಹ ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆಯ 10 ಮೀಟರ್ ಏರ್ ರೈಫಲ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಸೋನಂ ಉತ್ತಮ್ ಮಸ್ಕರ್ ಮತ್ತು ಹಿಮಾಂಶು ದಿಲ್ಲೋನ್ ಕಂಚಿನ ಪದಕ ಗೆದ್ದರು. ಭಾರತೀಯ ಜೋಡಿ ಸ್ಥಿರ ಪ್ರದರ್ಶನ ನೀಡಿ ಒಟ್ಟು 441.2 ಅಂಕಗಳನ್ನು ಗಳಿಸಿ ಕಂಚಿನ ಪದಕ ಗೆದ್ದರು. ಚೀನಾದ ಮೊದಲ ಮತ್ತು ಎರಡನೇ ತಂಡಗಳು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ತಮ್ಮದಾಗಿಸಿ

0: ಪಡೆದುಕೊಂಡವು. ಈ ಮೂಲಕ ಹ್ಯಾಂಗ್ಝೌನಲ್ಲಿ ನಡೆದ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 1 ಚಿನ್ನ 1 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ 4 ಪದಕಗಳಿಗೆ ಏರಿಕೆಯಾಗಿದೆ. ಜಾರ್ಖಂಡ್ನ ನೈ ದಿಶಾ ನೈ ಪಹಲ್ ನಕ್ಸಲ್ ವಿರೋಧಿ ಅಭಿಯಾನದಡಿ ಕೊಲ್ಹಾನ್ ಮತ್ತು ಲತೇಹರ್ ಪ್ರದೇಶಗಳ 16 ಮಾವೋವಾದಿಗಳು ರಾಂಚಿಯಲ್ಲಿ ಜಾರ್ಖಂಡ್ ಪೊಲೀಸರ ಮುಂದೆ ಶರಣಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ, ತಿದ್ದುಪಡಿ ಮಸೂದೆ 2026 ಕುರಿತು ಚರ್ಚೆ. ಸೈಬರ್ ಅಪರಾಧ ಪ್ರಕರಣ. 18 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ E0 FIRಗಳ ನೋಂದಣಿ ವ್ಯವಸ್ಥೆ ಜಾರಿ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿ ಪ್ರತಿಭಟನಾಕಾರರ ಬಿಡುಗಡೆಗೆ ಸುಪ್ರೀಂಕೋರ್ಟ್ ಆದೇಶ. ಐಎಸ್ಎಸ್ಎಫ್ ಶೂಟಿಂಗ್ ಸ್ಪರ್ಧೆ. 10 ಮೀಟರ್ ಏರ್ ರೈಫಲ್ ಮಿಶ್ರತಂಡ ವಿಭಾಗದಲ್ಲಿ ಭಾರತದ ಸೋನಂ ಹಿಮಾಂಶುಗೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಯಾವ್ಯಾವು ಅಂತವು ಅಂತಂದ್ರೆ, ಆರ್ಥಿಕ ಸುಧಾರಣೆಗಳು, ಕೃಷಿ ಮತ್ತು ಹಣಕಾಸು ನಿರ್ವಹಣೆ, ಕೃಷಿ ಮತ್ತು ಆಹಾರ ನಿರ್ವಹಣೆ, ಕೈಗಾರಿಕೆಗಳು ಮತ್ತು ಮೂಲಭೂತ ಸೌಕರ್ಯಗಳು, ಭಾರತದ ಹಣಕಾಸು ಮಾರುಕಟ್ಟೆ, ಈ ತರ ನಾವೇನ್ ಟಾಪಿಕ್ ಮಾಡ್ತಾ ಬಂದ್ವಲ್ವ, ಆ ಟಾಪಿಕ್ಗಳನ್ನ ಮತ್ತೊಂದು ಸಲ ಇಲ್ಲಿ ಓದ್ತಾ ಹೋಗಿ. ಅಂದ್ರೆ ನಾವು ಒಂದು ಹಂತದಲ್ಲಿ ಸಿದ್ಧ ಮಾಡ್ಕೋಬೇಕಾದ್ರೆ ಈ ಒಂದು ತಪ್ಪು ಮಾಡಬೇಡಿ. ನೀವು ಭಾರತದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅವತ್ತಿನ ಅಧ್ಯಯನ ಮತ್ತು ಆ ವಾರದ ಅಧ್ಯಯನ ಪೂರ್ತಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇರಲಿ, ಅದೇ ನೀವು ಕರ್ನಾಟಕದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಆರ್ಥಿಕತೆ ಅಂತ ಓದ್ತಾ ಇರಬೇಕಾದ್ರೆ ಅದು ಕರ್ನಾಟಕದ ಆರ್ಥಿಕತೆಗೆ ಮಾತ್ರ ಸೀಮಿತ ಆಗಿರಲಿ, ಭಾರತದ ಆರ್ಥಿಕತೆ ಮಿಕ್ಸ್ ಮಾಡಬೇಡಿ. ಅದೇ ತರ ಕರ್ನಾಟಕದ ಬಜೆಟ್ ಮತ್ತು ಕರ್ನಾಟಕದ ಆರ್ಥಿಕ ವಿಶ್ಲೇಷಣೆ ಈ ಎರಡನ್ನ ಒಂದು ಸಲ ತಗೊಳ್ರಿ. ಭಾರತದ ಬಜೆಟ್ ಮತ್ತು ಭಾರತದ ಆರ್ಥಿಕ ವಿಶ್ಲೇಷಣೆ ಇದನ್ನ ಒಂದು ಸಲ ತಗೊಳ್ರಿ. ಹಾಗೇನಾಗುತ್ತೆ, ಅಂಕಿಅಂಶಗಳು ಕನ್ಫ್ಯೂಸ್ ಆಗಲ್ಲ, ಸರ್ಕಾರಿ ಯೋಜನೆಗಳು ಮತ್ತು ಘೋಷಣೆಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ, ಕನ್ಫ್ಯೂಸ್ ಆಗಲ್ಲ. ಬೆಳವಣಿಗೆ ದರಗಳು ಮತ್ತು ಇತರೆ ಲಕ್ಷಣಗಳು, ಇತರೆ ಸೂಚಕಗಳು ಇದಾವಲ್ವಾ, ಅವು ನಮಗೆ ಜಾಸ್ತಿ ಇದಾಗಲ್ಲ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಆರ್ಥಿಕತೆಯನ್ನು ಓದ್ಬೇಕಾದ್ರೆ ಅದನ್ನ ಒಂದು ಸಪರೇಟ್ ಯೂನಿಟ್ ಮಾಡ್ಕೊಳ್ಳಿ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ, ಭಾರತದ ಆರ್ಥಿಕತೆ ಮತ್ತು ರಾಜ್ಯದ ಆರ್ಥಿಕತೆ, ಈ ಮೂರನ್ನು ಯಾವುದೇ ಕಾರಣಕ್ಕೂ ಒಟ್ಟೊಟ್ಟಿಗೆ ಬರೋ ತರ ಮಾಡ್ಕೋಬೇಡಿ. ಎಕ್ಸಾಂಪಲ್, ಒಂದು ಉದಾಹರಣೆ ತಗೊಳ್ಳೋಂತೆ, ಕೃಷಿ ಮತ್ತು ಆಹಾರ ನಿರ್ವಹಣೆ ಅನ್ನೋ ಒಂದು ಉದಾಹರಣೆ ತಗೊಳ್ರಿ. ಭಾರತದಲ್ಲಿ ಕೃಷಿ ಮತ್ತು ಆಹಾರ ನಿರ್ವಹಣೆಯನ್ನ ಓದಿದ್ರ ಜೊತೆಗೆ ಕರ್ನಾಟಕದ ಓದೋದ್ ಬೇಡ. ಏಕೆ ಅಂತಂದ್ರೆ ಅಲ್ಲಿರೋ ಮಾನದಂಡಗಳ ಬೇರೆ, ಅಲ್ಲಿರೋ ಯೋಜನೆಗಳ ಬೇರೆ, ಅಲ್ಲಿರೋ ಲಕ್ಷಣಗಳ ಬೇರೆ. ಕರ್ನಾಟಕಕ್ಕೆ ಬಂದಾಗ ಇಲ್ಲಿರೋ ಲಕ್ಷಣಗಳು ಯೋಜನೆಗಳೇ ಬೇರೆ. ಹೀಗಾಗತ್ತೆ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು, ಲಕ್ಷಣಗಳು, ವಿಶ್ಲೇಷಣೆಗಳು ಮತ್ತು ರೂಪುರೇಷೆಗಳು ಬೇರೆ ಬೇರೆ ಇರುತ್ತೆ. ಹೀಗಾಗಿ ಎಕನಾಮಿಕ್ಸ್ ಓದ್ತಾ ಇರ್ಬೇಕಾದ್ರೆ ಅದೊಂದು ಟೈಟ್ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ರಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತವು ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರುವ ಅಂತ. ಸೊ ನಂತರದ ಒಂದು ವಾರದಲ್ಲಿ ನಾವೀಗೇನು ನೋಡ್ತಾ ಬಂದ್ವಲ್ಲ, ಇವನ್ನ ನೋಡಿದ್ದಾದ್ಮೇಲೆ ಅಂದ್ರೆ ಟಾಪಿಕ್ ವೈಸ್ ನಾವಲ್ಲಿ ಏನ್ ನೋಡಿದ್ವಲ್ಲ ಅವು ಮತ್ತೆ ರಿಪಿಟೇಷನ್ ಆಗುತ್ತೆ. ನಂತರದ ವಾರದಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೋಡ್ಬೇಕಾಗತ್ತೆ. ಆರ್ಥಿಕತೆಗೆ ಸಂಬಂಧಪಟ್ಟ ಇತ್ತೀಚಿನ ಬೆಳವಣಿಗೆ, ಉದಾಹರಣೆಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು, ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಅದರ ಜೊತೆಗೆ ಬೆಲೆ, ಹಣದುಬ್ಬರ, ಜನಸಂಖ್ಯೆ ಮತ್ತು ಆರ್ಥಿಕ ಸಮಸ್ಯೆ, ಭೂ ಸುಧಾರಣೆಗಳು, ಆಹಾರದ ಭದ್ರತೆ ಮತ್ತು ಆರ್ಥಿಕ ಬೆಳವಣಿಗೆ ಮತ್ತು ಯೋಜನೆ, ಇವನ್ನ ನಂತರದ ವಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ನಾವು ಒಂದು 5 ವಾರದವರೆಗೆ ಈ ಅದು ಯಾವ ತರ ಮಾಡ್ಬೇಕು ಅಂತ ನೋಡ್ಕೊಂಡು ಆಯ್ತು. ಇನ್ನು ಕೊನೆ ವಾರದಲ್ಲಿ ನಾವು ಮಾಡ್ಬೇಕಾಗಿರೋದು ಏನಂತಂದ್ರೆ ಹಳೆ ಪ್ರಶ್ನೆ ಪತ್ರಿಕೆಗಳು ಏನಿರ್ತಾವಲ್ವಾ, ಆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಲಾಗಿದೆ ಮತ್ತು ಯಾವ ಹಂತದವರೆಗೆ ಕೇಳಲಾಗಿದೆ ಅಂತ ನೋಡಿ ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆಲ್ಮೋಸ್ಟ್ ಇತ್ತೀಚೆಗೆ ತುಂಬಾ ಕೋಚಿಂಗ್ ಕ್ಲಾಸ್ಗಳು, ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಗ್ರೂಪ್ ಈ ತರ ಎಲ್ಲ ಮಾಡಿ ಅವತ್ತಿನ ಮಾರ್ಕ್ ಟೆಸ್ಟ್ ಮತ್ತೆ ಕ್ವಶನ್ ಪೇಪರ್ಗಳನ್ನ ಆಯಾ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರ್ತಾರೆ. ನೀವು ಅಂತದ್ರಲ್ಲಿ ಸಿಗೋ ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆ ಅವು ಮಾರ್ಕ್ ಟೆಸ್ಟೇ ಆಗಿರ್ಲಿ, ಅಲ್ಲಿ ಕೇಳಿರೋ ಎಕಾನಮಿ ಪ್ರಶ್ನೆಗಳನ್ನ ನೀವು ಕೂತು ಅವುಗಳಿಗೆ ಉತ್ತರ ಕಂಡುಕೊಳ್ಳೋದ್ರಲ್ಲಿ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಸರಿಯಾಗಿದೆ ಅಂತ ಅರ್ಥ. ಹಾಗಾಗಿ ಅಧ್ಯಯನ ಆರಂಭ ಆಗಿ ಮತ್ತೆ ಆರ್ಥಿಕತೆ ಅಧ್ಯಯನ ಇದು ಮುಗಿತ ಬಂತು ಅನ್ನೋ ಮಧ್ಯದಲ್ಲಿ ಪ್ರತಿ ವಾರನೂ ಕೂಡ ನಾವು ಇಂಥ ಮಾರ್ಕ್ ಟೆಸ್ಟ್ಗಳು ಅಥವಾ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು, ಈ ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆ ಕೆಲಸ. ಸೊ ನೀವು ಯಾವುದೇ ಒಂದು ಪರೀಕ್ಷೆಗೆ ಅಪ್ಲೈ ಮಾಡಬೇಕಾದ್ರೆ ನೀವು ಸಿಲೆಬಸ್ ಅನ್ನ ಮೊದಲು ತಗೊಳ್ತೀರಾ. ಸಿಲೆಬಸ್ ತಗೊಂಡು ಅದರಲ್ಲಿ ಭಾರತದ ಆರ್ಥಿಕತೆ ಅಂತ ಇದೆಯಾ ಅಂತ ನೋಡಿ. ಅಲ್ಲಿ ಆರ್ಥಿಕತೆ ಅಂತ ಇದ್ದಾಗ ನೀವು ಸಿಲೆಬಸ್ ಅನ್ನ ಮೊದಲು ಗಮನಿಸಿ, ಭಾರತದ ಆರ್ಥಿಕತೆ ಅಂತ ಇದೆಯಾ ಅಥವಾ ಆರ್ಥಿಕತೆ ಮತ್ತು ಆರ್ಥಿಕ ಬೆಳವಣಿಗೆ ಅಂತ ಇದೆಯಾ ಅಂತ.

0: ಅಂತಂದ್ರೆ ಕೆಲವು ಅಂದ್ರೆ ಗ್ರೂಪ್ ಬಿ ಮತ್ತೆ ಗ್ರೂಪ್ ಎ ಹಂತದ ಹುದ್ದೆಗಳಿಗೆ ಭಾರತದ ಆರ್ಥಿಕತೆ ಮಾತ್ರ ಇರುತ್ತೆ. ಕರ್ನಾಟಕದ ಆರ್ಥಿಕತೆ ಅನ್ನೋದು ಭಾರತದ ಆರ್ಥಿಕತೆ ಒಳಗಡೆ ಸೇರೋಗಿರುತ್ತೆ. ಇನ್ನು ಗ್ರೂಪ್ ಸಿ ಹಂತದ ಹುದ್ದೆಗಳಲ್ಲಿ ಕರ್ನಾಟಕದ ಆರ್ಥಿಕತೆ ಪ್ರತ್ಯೇಕವಾಗಿರುತ್ತೆ. ಹೀಗಾಗಿ ಒಂದು ಪರೀಕ್ಷೆಗೆ ಅಥವಾ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದೀರಾ ಅಂದಾಗ ಮೊದಲು ಸಿಲೆಬಸ್ ಅನ್ನ ನೋಡಿ. ಸಿಲೆಬಸ್ ಅಲ್ಲಿ ನಿಮಗೆ ಯಾವ್ಯಾವ ಅಂಶಗಳಿದಾವೆ, ಇಂಡಿಯನ್ ಪಾಲಿಟಿ, ಎಕಾನಮಿ, ಜಿಯಾಗ್ರಫಿ, ಹಿಸ್ಟರಿ, ಸೊಸೈಟಿ ಅಂಡ್ ಕಲ್ಚರ್, ಈ ತರ ಯಾವ ತರ ಇದೆ ಅನ್ನೋದನ್ನ ಗಮನಿಸಿ ಅದಕ್ಕೆ ತಕ್ಕಂತೆ ಅದರಲ್ಲಿ ಅರ್ಥಶಾಸ್ತ್ರದ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದನ್ನ ನೀವು ಒಂದು ಅಂದಾಜು ಸಿಗಬೇಕು ಅಂದ್ರೆ ಹಳೆಯ ಒಂದ್ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಕಲೆಕ್ಟ್ ಮಾಡ್ಕೊಡಿ. ಹಳೆಯ ಎರಡು ಮೂರು ಪ್ರಶ್ನೆ ಪತ್ರಿಕೆಗಳಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳು ಎಷ್ಟಿದಾವೆ ಅಂತಂದ್ರೆ ನೀವು ಗಮನಿಸಿದ್ದೆ ಆದ್ರೆ ನಿಮ್ಗೆ ಅಲ್ಗೊಂದು ಅಂದಾಜು ಸಿಗುತ್ತೆ ಎಷ್ಟು ಪ್ರಶ್ನೆಗಳು ಅರ್ಥಶಾಸ್ತ್ರವನ್ನು ಓದ್ಕೊಳ್ಳೋದ್ರಿಂದ ಎಷ್ಟು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗತ್ತೆ. ಇಷ್ಟನ್ನ ನೀವು ಗಮನದಲ್ಲಿಟ್ಕೊಂಡು ನೀವು ಅದನ್ನ ಮುಂದುವರಿಸ್ತಾ ಹೋಗಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, NCERT ಪುಸ್ತಕಗಳಾಗ್ಲಿ ಅಥವಾ ನಮ್ಮ ರಾಜ್ಯದ ಪುಸ್ತಕಗಳೇ ಆಗಿರ್ಲಿ, ನೀವು ಪ್ರತಿ ಅಧ್ಯಾಯವನ್ನ ಓದಿದ ನಂತರದಲ್ಲಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ಬಿಡಿ. ಪ್ರತಿ ಅಧ್ಯಾಯದ ಕೊನೆಗೆ ಒಂದಷ್ಟು ಅಭ್ಯಾಸಕ್ಕಾಗಿ ಪ್ರಶ್ನೆಗಳು ಅಂತ ಇದಾವೆ. ನೀವು ಅವನ್ನ ಎಷ್ಟು ಓದ್ತಿರೋ ಅದರಲ್ಲಿರೋನ್ನ ಎಷ್ಟು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನ ನೀವು ತೆಗೆದು ನೋಡೋದು ಬೇಕಾಗಲ್ಲ. ಅಂಡ್ ಆ ಟೆಕ್ಸ್ಟ್ ಬುಕ್ ನಿಮಗೆ ಫೌಂಡೇಶನ್ ತರ ಕೆಲಸ ಮಾಡೋದ್ರಿಂದಾಗಿ ಅದನ್ನ ನೀವು ಎಷ್ಟು ಸಾಧ್ಯನೋ ಅಷ್ಟು ಪರ್ಫೆಕ್ಟ್ ಆಗಿ, ಎಷ್ಟು ಸಾಧ್ಯನೋ ಅಷ್ಟು ಡೀಪ್ ಆಗಿ ಮತ್ತೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಬೇರೆ ಮತ್ತು ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಓದ್ಕೋಬೇಕಾದಾಗ ರಿವಿಷನ್ ಮಾಡೋದಕ್ಕೆ ಟೈಮು ತುಂಬಾ ಕಡಿಮೆ ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಪರೀಕ್ಷೆಗೂ ಕೂಡ ನೀವು ಟೆಕ್ಸ್ಟ್ ಬುಕ್ ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆದ್ರಿಂದ ಟೆಕ್ಸ್ಟ್ ಬುಕ್ಗಳನ್ನ ಪ್ರಿಪೇರ್ ಆಗಬೇಕಾದ್ರೆ ಒಂದ್ ಸರಿ ಸಮಾಧಾನವಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಅಂಡ್ ನಿಮ್ಮ ಪ್ರಿಪರೇಷನ್ ನ ಕೊನೆ ಭಾಗದಲ್ಲಿ ಆ ಪರೀಕ್ಷೆಗೆ ಸಂಬಂಧಿಸಿದಂತಹ ಹಳೆ ಪ್ರಶ್ನೆ ಪತ್ರಿಕೆಗಳು ಮತ್ತೆ ನೀವು ಯಾವ್ದಾದ್ರು ಪುಸ್ತಕ ನೀವು ರೆಫರ್ ಮಾಡ್ತಿದ್ರ ಅಂದ್ರೆ ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಚಾಪ್ಟರ್ ಕೊನೆಯಲ್ಲಿ ಇರ್ತಕ್ಕಂಥ ಪ್ರೋಗ್ರೆಸ್ ಅಂದ್ರೆ ಚೆಕ್ ಯುವರ್ ಪ್ರೋಗ್ರೆಸ್ ಅಂತಂದಿರುತ್ತೆ ಎಲ್ಲವನ್ನು ಕೂಡ ಸರಿಯಾಗಿ ಮನನ ಮಾಡಿಕೊಂಡಿದ್ರ ಅನ್ನೋದನ್ನ ನೋಡಿಕೊಂಡು ನಿಮ್ಮ ಅಧ್ಯಯನವನ್ನ ಪೂರ್ಣಗೊಳಿಸ್ಕೊಡಿ. ಧನ್ಯವಾದಗಳು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುಗರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ ಪ್ರಸಾರವಾಯಿತು.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಂಪಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
1: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಂಪ್ತಾನ, ಬುಗ ಬುಗ್ನ ಒಗ ಬಿಡ್ತಾನೇ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಂಪು ಬಂದಿರೋದು.
1: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ

0: ಗುರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮ. ಮಕ್ಕಳಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಅರಿವು ಮೂಡಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಆಡಿಯ ನಿವಾಸಿಯಾದ ಶ್ರೀಮತಿ ಕಾಳಿ ಹಾಗೂ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು,
1: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
1: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
1: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ಆತ್ಮೀಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನೆಯ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರುವು ಎಂಬಂತೆ ಮಗುವಿನ ಅಕ್ಷರಾಭ್ಯಾಸ ಮನೆಯಿಂದಲೇ ಆರಂಭವಾಗುತ್ತದೆ. ಮಗುವಿನ ಉತ್ತಮವಾದ ಭವಿಷ್ಯಕ್ಕೆ ಮನೆಯಲ್ಲಿ ದೊರೆತ ಪ್ರಾಥಮಿಕ ಸಂಸ್ಕಾರವೇ ಬುನಾದಿಯಾಗಬೇಕು. ಹಾಗೆಯೇ ಮಕ್ಕಳ ಬೆಳವಣಿಗೆ ಮೇಲೆ ಗಮನ ಹರಿಸುವುದು ಪೋಷಕರ ಕರ್ತವ್ಯ. ಮಕ್ಕಳು ಬೆಳೆಯುವ ಸಸಿಯಂತೆ ಉತ್ತಮವಾದ ಪೋಷಣೆಯ ಜೊತೆಗೆ ಒಳ್ಳೆಯ ಹಾಗೂ ಕೆಟ್ಟ ವಿಷಯಗಳ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಮುಖ್ಯ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನ ಮಕ್ಕಳಿಗೆ ಹೇಗೆ ಕಲಿಸುವುದು ಎಂಬುದರ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬ್ರಹ್ಮಗಿರಿ ಆಡಿಯ ನಿವಾಸಿಯಾದ ಶ್ರೀಮತಿ ಕಾಳಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅವರಿಂದಲೇ ಒಂದಿಷ್ಟು ವಿಚಾರವನ್ನ ತಿಳಿಯೋಣ. ಅಮ್ಮ, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
3: ಧನ್ಯವಾದಗಳು.
0: ಮೊದಲಿಗೆ ನಿಮ್ಮ ಪರಿಚಯವನ್ನು ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡಿಕೊಡಿ. ಅಮ್ಮ,
3: ನಮ್ಮ ಹೆಸರು ಕಾಳಿ, ಬ್ರಹ್ಮಗಿರಿ ಆಡಿ.
0: ನಿಮ್ಮ ಆಡಿಯಲ್ಲಿ ನಡೆಯುವಂತಹ ಪ್ರಮುಖ ಹಬ್ಬಗಳು ಅಂದ್ರೆ ಯಾವುದು, ಯಾವ್ಯಾವ ತರ ಹಬ್ಬಗಳನ್ನ ಮಾಡ್ತೀರಾ?
3: ನಾವು ಯುಗಾದಿ ಹಬ್ಬ, ಯುಗಾದಿ ಆದ್ಮೇಲೆ ನಮ್ಮ ದೇವ್ರಹಬ್ಬ 100 ಬೀದಿ ಈ ತಿಂಗ ಆಯ್ತದ, ಕಾಡೆಲ್ಲ ತೆರೆದ್ ಬಿಟ್ಟು ಬಂದವ್ರ. ಇನ್ ಬೆಂಕಿ ಏಟಲ್ವಾ, ಅದಕ್ಕೆ ಮಳೆ ಬೀಳಂಗಂಟ ಇರಿ ಅಂತ ಹೇಳವ್ರ. ಆಗ ನಮ್ಮ ಕುಣಿಯಾಟ, ಜಾನ್ಕೋಟೆ ಆಡಿ ಆಯ್ತಲ್ಲ, ಅದ್ರ ಕುಣಿಯಾಟ ಮಾಡ್ತಾರ.
4: ಕುಣಿಯಾಟ ಅಂದ್ರೆ
3: ಕುಣಿತ, ಗಂಡಸ್ಗಳು ಮಾತ್ರ, ಹೆಂಗಸ್ಗಳು ಇಲ್ಲ. ಅಗಳ ಗಂಡಸ್ಗಳು ಮಾತ್ರ ಹೋಗೋದು, ಏಮಂತ ಹೆಂಗಸ್ರಿಗೆ ಹೋಗಂಗಿಲ್ಲ ಅಲ್ಲಿ. ಅಲ್ಲಿ ಆ ಕುಣಿಯಾಟಕ್ಕೆ ಬಂದು ಅಲ್ಲಿಂದ ಬಂದು ಇಲ್ಲೂ ಮಾಡ್ತಾರೆ. ಕುಣಿಯಾಟ ಮಾಡಬೇಕು ಅಂದರೆ ಇಲ್ಲೂ ಮಾಡ್ತಾರೆ. ಆಗ ನಮ್ಮ ದೇವ್ರುಗಳನ್ನೆಲ್ಲ ಕೇಳು, ದೇವ್ರುಗಳನ್ನೆಲ್ಲ ಕೇಳಿ ಕರೆಸಿ ಏನು ಈ ಆಡಿಗೆ ಏನು ಸಮಸ್ಯೆ ಅಂತ ಎಲ್ಲ ಕೇಳ್ತೀವಿ.
4: ದೇವ್ರು ಬಂದು
3: ಮಾತಾಡ್ತಾರೆ, ದೇವ್ರು ಬಂದು ಆಗ ಆಡಿದ್ದು ಏನು ಸಮಸ್ಯೆ ಎಲ್ಲ ಹೇಳ್ತಾರೆ.
0: ಅಂದ್ರೆ ಇವಾಗ ಹೇಳಿದ್ರೆ ನಮ್ಮ ಮನೆ ದೇವರು 100 ದೇವರು ಅಂತ, ಅಂದ್ರೆ ದೇವರು ಎಲ್ಲಿರೋದು ದೇವಸ್ಥಾನ?
3: ಅದಾದ್ರೂ ಮೊಕ್ಕಮಂಡ್ಲ ತಂದು ಇಲ್ಲೇ ನಮ್ಮ ಮನೇಲೆ ಮಡಗಿ

0: ಇಲ್ಲಿಂದೇ ತಗೊಂಡೋಯ್ತು, ತಗೊಂಡೋಗೋದು, ತಗೊಂಡೋಗಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಬರೋದು.
1: ಹೆಂಗೆ ನಡೆಯುತ್ತೆ ಕಂಪ್ಲೀಟ್ ಆ ದಿನ ಹೆಂಗಿರುತ್ತೆ
0: ಅಲ್ಲಿ? ಯಾವತ್ತಿಗ ಅವರು ಗಂಡಸುಗಳೇ, ನಾವು ಹೆಂಗಸುಗಳೇ ಯಾವುದು ಮುಟ್ಟಂಗಿಲ್ಲ ಅಲ್ಲಿ. ಹೆಂಗಸ್ರ ಮುಖ ನೋಡಂಗಿಲ್ಲ, ಅದನ್ನ ಮಕ್ಕಳ ತಗೊಂಡೋಗ ಅವ್ರಿಗೆ ಕದ್ದು ಬೆಳಿಗ್ಗೆ 4 ಗಂಟೆಗೆ ತಗೊಂಡೋಯ್ತಾರೆ ಕಾಡಿಗೆ. ತಗೊಂಡೋಗಿ ಹೊಳೆಯಲ್ಲಿ ಹೊಳೆಗೆ ತಗೊಂಡೋಗಿ ತೊಳೆದು ತೊಳೆದು ಎಲ್ಲ ಅಲ್ಲಿ ತಗೊಂಡೋಯ್ತಾರೆ. ತಗೊಂಡೋಗಿ ಅಲ್ಲಿ ಪೂಜೆ,
1: ಪೂಜೆ ಎಲ್ಲ ದೇವರ ಅಲಂಕಾರ ಎಲ್ಲ ಹೇಗೆ ನಡೆಯುತ್ತೆ?
0: ಅಲ್ಲೇ ನಡೀತೆ, ಅವ್ರಿಗೆ ಗೊತ್ತು ನಮ್ಮ ಯಜಮಾನ್ರಿ, ನಮ್ಗೇನಂತೂ ಗೊತ್ತಿಲ್ಲ.
1: ಹಬ್ಬಗಳು ನಡೆಯುತ್ತೆ. ಈಗ ಹೇಳಿದ್ರೆ ಯುಗಾದಿ ಹಬ್ಬ ಮಾಡ್ತೀವಿ ಅಂತ, ಯುಗಾದಿ ಹಬ್ಬ ಹೇಗೆ ಮಾಡ್ತೀರ?
0: ಯುಗಾದಿ ಹಬ್ಬ ಅಂದರೆ ಹಿಂಗೆ ನಮ್ಮ ದೇವ್ರಿಗೆ ಪೂಜೆ ಮಾಡ್ತೀವಿ, ತಿಂಡಿ ಮಾಡೋರು ತಿಂಡಿ ಮಾಡ್ತಾರೆ. ಆ ಕಾಲದಲ್ಲಿ ಯಾವ ತಿಂಡಿ ಇತ್ತಿಲ್ಲ, ಈಗ ಮಾಡೋರು ಮಾಡ್ತಾರೆ.
1: ಅಂದರೆ ಈಗ ನೂರಾಳಯ್ಯ ದೇವ್ರ ಬಗ್ಗೆ ಮಾತಾಡ್ತೀವಿ ಅಂದರೆ ಅಲ್ಲಿಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ರು?
0: ಸಣ್ಣ ಸಣ್ಣ ಮಕ್ಕಳು ಹೋಗ್ಬೋದು, ಹೆಂಗಸ್ರು ಮಾತ್ರ ನೀರು ಹಾಕೊಂಡು ಹೋಗಂಗಿಲ್ಲ.
1: ಹೋಗಂಗಿಲ್ಲ ಅಂದರೆ ಈಗ ನಿಮ್ಮ ಮೂಲ ಕಸಬು ಅಂತಂದರೆ ಯಾವುದು?
0: ನಾವು ಬುಟ್ಟಿ ಎಣಿತಿದ್ದು, ಆಗ ಬುಟ್ಟಿ ಎಣ್ಕೊಂಡೆ ಎಲ್ಲ ಮಕ್ಕಳಿಗೆಲ್ಲ ಸಾಕ್ತಿದ್ದು ಕಾಡಿನಿಂದ ಅಚ್ಚೆ ತಂದು. ಈಗ ಅಚ್ಚೆ ಇಲ್ವಲ್ಲ, ಈಗ ಫಾರೆಸ್ಟ್ ಇಲಾಖೆಯಲ್ಲಿ ಅಚ್ಚೆ ಇಲ್ಲ. ಅದರಿಂದ ಈಗ ಎಲ್ಲ ಕೂಲಿ ಮಾಡ್ಕೊಂಡೆ ತಿನ್ನೋದು. ಆಗ ಮಕ್ಕಳು ಸಾಕೊಂಡು ಅದ ಬುಟ್ಟಿ ಎಣ್ಕೊಂಡೆ ಮಕ್ಕಳಿಗೆ ಓದಿಸ್ತಿದ್ದು ಎಲ್ಲ ಮಾಡ್ತಿದ್ದು. ಈಗ ಪರವಾಗಿಲ್ಲ ಓದೋದಲ್ಲಿ ಎಲ್ಲ ಮಕ್ಕಳಿಗೆ, ಈಗ ಅನುಕೂಲ. ಆಗ ಯಾವ ಅನುಕೂಲವೂ ಇತ್ತಿಲ್ಲ.
1: ಅಂದ್ರೆ ಇವಾಗ ಬುಟ್ಟಿ ಎಣ್ಣೆದೆಲ್ಲ ಏನು ಮಾಡ್ತಿಲ್ಲ,
0: ಅಚ್ಚೆ ಇಲ್ವಲ್ಲ ಈಗ ಎಲ್ಲ.
1: ಅಂದ್ರೆ ಇದೆಲ್ಲ ಮಕ್ಕಳಿಗೆಲ್ಲ ಗೊತ್ತಾ, ನಿಮ್ಮ ಮಕ್ಕಳಿಗೆಲ್ಲ ಕಲಿಸಿದೀರ?
0: ಈಗ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಷ್ಟೇ. ನಮ್ಮ ಮಕ್ಕಳಿಗೆ ಅಚ್ಚೆ ಹಿಡಿಯಕ್ಕೆ ಗೊತ್ತಾಗಲ್ಲ.
1: ಇವಾಗ ಆ ಸೌಲಭ್ಯ ಎಲ್ಲ ಸಿಗ್ತಾ ಇಲ್ಲ ನಿಮ್ಗೆ. ಅಂದ್ರೆ ಅವಾಗಿನ ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ. ಅಂದ್ರೆ ಕಾಡಿನಲ್ಲಿ ಯಾವ್ಯಾವ ತರ ಪದಾರ್ಥಗಳು ಸಿಕ್ತಿತ್ತು? ಸೊಪ್ಪೆಲ್ಲ ಯಾವ ತರ ಸಿಕ್ತಿತ್ತು?
0: ಕಾಡಿನ ಸೊಪ್ಪು ಅಂದ್ರೆ ಗೆಣಸು ಸಿಕ್ತಿತ್ತು, ತಿನ್ನೇನ ಮಾಂಸ ಗಿವಸ ಆಗ ತಿಂತಿದ್ರು ಕಾಡಿನಲ್ಲೇ ಇದ್ದು, ಈಗ ಯಾವುದು ಇಲ್ಲ.
1: ಅಂದ್ರೆ ಅವಾಗಿನ ಆಹಾರ ಪದ್ಧತಿ ಇವಾಗಿನ ಆಹಾರ ಪದ್ಧತಿ ತುಂಬಾ ಬೇರೆ ತರ ಇದೆ.
0: ಆಗ ಹಂಗೆ ಇದ್ರು, ಕಾಡಿನ ಸೊಪ್ಪು ಎಲ್ಲ ತಿಂತಿದ್ರು, ಎಂತ ರೋಗ ಬರ್ತಿತ್ತಿಲ್ಲ. ಆಗನವರು ಮಡ್ಕೆಲೆಲ್ಲ ಇಟ್ಟು ಮಾಡ್ಕೊಂಡು ತಿಂತಿದ್ರು ಸೌದೆನಲ್ಲಿ, ಈಗ ಯಾವುದು ಇಲ್ಲ. ಗ್ಯಾಸ್ ಅಂತೆ ಅದು ಅದನ್ಕಂಡೆ ಅರ್ಧ ಕೈಲ. ಆಗ ಈಗ ಏನು ತಿಂದ್ರು ಗ್ಯಾಸು ಗ್ಯಾಸು. ಆಗ್ನವ್ರಿಗೆ ಏನು ಇತ್ತಿಲ್ಲ, ಅವ್ರ ಚಂದಗೆ ಇದ್ರು.
1: ಅಂದ್ರೆ ಆಗಿನವ್ರ ಆಹಾರ ಪದ್ಧತಿ ಹೇಗಿರುತ್ತೆ, ಅವ್ರು ಏನು ಊಟ ಮಾಡ್ತಾ ಇದ್ರು?
0: ಆಗ ಮುದ್ದೆ ಸೊಪ್ಪು ಮಾಂಸ ಅದೆಲ್ಲ ತಿಂತಿದ್ರು.
1: ಅಂದ್ರೆ ಇವಾಗ ಬೇರೆ ಬೇರೆ ತರ ಎಲ್ಲ ಅಡುಗೆ ಎಲ್ಲ ಮಾಡ್ತಾರೆ, ಅವಾಗ ಅಷ್ಟು ರುಚಿ ಇರ್ತಿದ್ದ ಅಷ್ಟು ರುಚಿ
0: ಇಲ್ಲ.
1: ಅದ್ರ ಬಗ್ಗೆ ಏನ್ ಹೇಳ್ತೀರ?
0: ಆಗಿನ ರುಚಿ ಈಗ ಇಲ್ಲ. ಹಾಗೆ ನಮ್ಮ ಮೆಣಸಿನ್ಕಾಯಿ ಎಲ್ಲ ಅರ್ದು ಸಾಂಬಾರ್ ಮಾಡ್ತಿದ್ರು, ಈಗಿಲ್ಲ. ಕುಕ್ಕ ಅದೆಂತ ಮಿಕ್ಸಿ ಅಂತ ಅದು, ಆಗಿನ ರುಚಿ ಈಗ ಇಲ್ವೇ ಇಲ್ಲ.
1: ಅಂದ್ರೆ ಆಗಿನ ಕಾಡಿನ ಜೀವನ ಎಷ್ಟು ಚೆನ್ನಾಗಿತ್ತು. ಕಾಡಲ್ಲಿ ಇದ್ರು ಕೂಡ ಎಲ್ಲರೂ ಹೇಳೋದು ಚೆನ್ನಾಗಿ ಜೀವನ ನಡೆಸ್ತಾ ಇದ್ವಿ ನಾವು ನಾಳಿಗೆ ಬರೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ರೆ. ಹಾಗಿದ್ರೆ ಕಾಡಿನ ಜೀವನ ಹೇಗಿತ್ತು ನಿಮ್ಗೆ?
0: ಕಾಡಿನ ಜೀವನ ಆಗ ಚಂದಾಗಿತ್ತು. ಯಾವುದು ಆದ್ರೂ ತಿನ್ನೋದಕ್ಕೂ ಬೇರೆ ಬಿಂಕಿಲ್ ಬೇಸ್ಕ ತಿನ್ನೋದು ಹಂಗೆಲ್ಲ ಇತ್ತು. ಈಗ ಈಚೆ ಕರ್ಕ ಬಂದ್ರಲ್ಲ ಯಾವುದು ತೊಂದ್ರೆ. ಈಗ ಒಂದು ಸೌದೆಗೆ ಹೋಗೋದಕ್ಕೂ ಒಂದು ತೊಂದ್ರೆ, ಹಿಂಸೆ. ಈಗ ಗ್ಯಾಸು ಗ್ಯಾಸು ಅಂತಾರೆ. ಈಗ
1: ಏನೆಲ್ಲ ವ್ಯತ್ಯಾಸ ಇದೆ?
0: ಈಗ ಎಲ್ಲ ವ್ಯತ್ಯಾಸ, ನಾವು ತಿನ್ನೋದ್ರಲ್ಲೂ ವ್ಯತ್ಯಾಸ. ಈಗ ಈಗ ಅದೆಂತ ಗೊಬ್ಬರ ಎಲ್ಲ ಹಾಕಿ ತಿಂತಾರೆ. ಆಗ ಗೊಬ್ಬರ ಇತ್ತಿಲ್ಲ, ಯಾವುದು ಇತ್ತಿಲ್ಲ.
1: ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವಾಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೇನೆ ಬೆಳೀತಾ ಇದ್ರು, ಅದರಿಂದಾನೆ ಗಟ್ಟಿ ಇದ್ರು ಹಿರಿಯರು. ಇವಾಗ ಎಲ್ಲ ಪದಾರ್ಥಗಳನ್ನು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನ್?
0: ಅದೇ ಈಗ ಗ್ಯಾಸು ಗ್ಯಾಸು ಅನ್ನೋದು ಬರೇ ಕೆಡ್ತಾ ಇದೆ. ಬಿ ಪಿ ಶುಗರು ಎಲ್ಲ ಆಯ್ತಾ ಇರೋದು. ಆಗ್ನವ್ರೆ ಚಂದಾಗವ್ರು, ಈಗ ಈಗಿನವ್ರು ಎಲ್ಲ ಎಂತ ಇದೆ ತಿಂಡಿ ತಿಂದ್ರು ಯಾವತ್ತು ಆಸ್ಪತ್ರೆಗೆ ಹೋಗೋದು ಆಸ್ಪತ್ರೆಗೆ ಹೋಗೋದು ಅಂತಾರೆ.
1: ಇವಾಗ ಹೇಳಿದ್ರೆ ಆಸ್ಪತ್ರೆ ಅಂತ, ಆಗಿನ ಕಾಲದಲ್ಲೆಲ್ಲ ಆಸ್ಪತ್ರೆ ಏನು ಇರ್ತಾ ಇರ್ಲಿಲ್ಲ. ಅವಾಗ ಮಕ್ಕಳಿಗೆ ಏನಾದ್ರು ಹುಷಾರು ತಪ್ಪಿದ್ರೆ ಔಷಧಿಗಳನ್ನೆಲ್ಲ ಹೇಗೆ ತಯಾರು ಮಾಡ್ತಿದ್ರು?
0: ಏನಾದ್ರು ತಯಾರು ಮಾಡ್ತ, ಆಗ ನಮ್ಗೇನು ಗೊತ್ತಾಯ್ತಿತ್ತಿಲ್ವಲ್ಲ. ಹಿಂಗೆ ಕೈ ಔಷಧಿ ಎಲ್ಲ ಕೊಡ್ತಿದ್ರು. ಈಗ ಇಲ್ಲ ಆಸ್ಪತ್ರೆ ಮನೇಲಿ. ಅವರು ಒಂದು ಸೊಂಕ ಆದರೂ ಒಂದು ಸೊಂಕೆ ಸೊಪ್ಪು ಏನಾದ್ರು ಉಜ್ಜಿ, ಮತ್ತು ಇನ್ನೇನಾದ್ರು ಒಂದು ಹೊಟ್ಟೆ ನೋವು ಬತ್ತು ಅಂದರೆ ಏನಾದ್ರು ಚಕ್ಕೆ ಎಲ್ಲ ಕೊಟ್ಟು ಅದು ಚಕ್ಕೆ ಕೊಡಕ್ಕೆ ಹೋಗಕ್ಕೆ ಮುಂಚೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ.
1: ನೀವೆಷ್ಟು ಓದಿದ್ದೀರಾ?

0: ಓದಿಲ್ಲ, ಅಂಗನವಾಡಿಗೆ ಹೋಯ್ತಿದ್ದೆ ಅಷ್ಟೇ. ಆಗ ಈಗೆಲ್ಲ ಹಿಂಗೆ ಇರೋದಂಗೆ ತಿಳುವಳಿಕೆ ಆಗ ಏನೂ ಗೊತ್ತಿದ್ದಿಲ್ಲ. ನಮ್ಮ ಮಕ್ಕಳು ಮಾತ್ರ ಓದಾರೆ.
1: ಎಷ್ಟು ಓದಿದ್ದಾರೆ ನಿಮ್ಮ ಮಕ್ಕಳು?
0: ಹುಡುಗಿ 10ನೇ ಕ್ಲಾಸು, ಹುಡುಗ ಡಿಪ್ಲೊಮಾ ಇಲ್ಲೇ ವರ್ಷಳಿಗೆ ಇರೋದು, ಮಾಸ್ಟರ್ ಆದರೆ.
1: ಹೌದಾ, ಅಂದರೆ ನೀವು ಓದಿಲ್ಲ ಅಂತಂದ್ರು ನಿಮ್ಮ ಮಕ್ಕಳನ್ನ ಓದಿಸಿದ್ದೀರಾ? ಅಂದರೆ ನೀವು ಓದ್ತಾ ಇರಬೇಕಾದ್ರೆ ಅವಾಗ ಶಿಕ್ಷಣ ಎಲ್ಲ ಈಸಿಯಾಗಿ ಸಿಗ್ತಿತ್ತ? ಶಾಲೆಗಳೆಲ್ಲ ಇರ್ತಿತ್ತ?
0: ಇತ್ತು. ಹಂಗಾದ್ರೆ ಹಿಂಗೆ ಓದೋಕ್ಕಂತ ಇಂಟ್ರೆಸ್ಟ್ ಇತ್ತಿಲ್ಲ. ಆಗ ಯಾರು ಕಳೆಗೆ ಹೋಯ್ತಾರೋ ಅಂದರೆ ಅವ್ರ ಜೊತೆ ಲೊಂಟೋಗೋದು. ಮತ್ತು ಅಲ್ಲಿ ಹೆಚ್ಚಾಗಿ ಊಟ ಕೊಟ್ಟಾರಂತ ಅಲ್ಲಿ ಕಳೆಗೆ ಹೋಗೋ ಹಂಗೆ ಹೋಗೋದು ಹಂಗೆ ಮಾಡ್ತಿದ್ದೋ, ನಮಗೇನು ಗೊತ್ತಾಯ್ತಿತ್ತಿಲ್ಲ. ಆಗ ಈಗನ್ನ ಮಕ್ಕಳಿಗೆ ಇರೋದಂಗೆ ತಿಳುವಳಿಕೆ ನಮ್ಗಾಗ ಏನು ಗೊತ್ತಾಯ್ತಿತ್ತಿಲ್ಲ.
1: ನಿಮ್ಗೆ ಅನಿಸಿದ್ಯ ಈಗಿನ ಮಕ್ಕಳುಗಳಿಗೆ ಅಂದರೆ ಶಿಕ್ಷಣ ಸಿಗ್ತಾ ಇದೆ, ನಮಗೂ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು
0: ಅಂತ ತಿಳುವಳಿಕೂ ಇಲ್ಲ. ಈಗ ಇರೋದಂಗೆ ಶೋಕಿ ಹೆಂಗೆ ಮಾಡೋದಂಗೂ ಇಲ್ಲ ನಮಗೆ. ಆಗ
1: ಎಷ್ಟು ಖುಷಿ ಇದೆ, ನೀವು ಓದ್ದೇ ಇದ್ರೂ ಕೂಡ ಮಕ್ಕಳನ್ನ ಓದಿಸಿ ಒಂದೊಳ್ಳೆ ಮಟ್ಟಕ್ಕೆ ತಗೊಬಂದಿದ್ದೀರ, ಎಷ್ಟು ಖುಷಿ ಇದೆ ನಿಮಗೆ?
0: ಖುಷಿ ಆಗದೆ, ಬರೇ ಕುಕ್ಕೆ ಮರ ಎಣ್ಕೊಂಡೆ ಕಷ್ಟಪಟ್ಟಿವಿ ಮೇಡಮ್.
1: ಹೇಗೆ ಬೆಳೆಸಿದ್ರಿ ಆಗಿದ್ರೆ ಕಷ್ಟಪಟ್ಟು
0: ಹಿಂಗೆ ಹೋಗೋದು, ಕೊಡ್ಗನ್ ದಿಕ್ಕ ಕೆಲ್ಸಕ್ಕೆ ಹೋಗೋದು, ಮಳೆಗಾಲದಲ್ಲಿ ಆಯ್ತಿತ್ತಿಲ್ವಲ್ಲ ಅಚ್ಚೆ ಎಲ್ಲ ತರಕ್ಕೆ, ಆಗ ಹೋಗಿ ಬರೋದು. ಆಗ ಸಂಸ್ಥೆಲೆ ಅವರೇ ಇದು ಸಣ್ಣ ಐಕಲ್ವ ನಡಿಯಕ್ಕೆ ಆಯ್ತಿತ್ತಿಲ್ಲ, ಈಗ ಬಸ್ ಇರೋದು ಮೇಡಮ್. ಆಗ ನಾವೇ ತಿತ್ಕೊಂಡು ತಗೊಂಡೋಗಿ ಬಿಡಬೇಕು ಆಗ ಇತ್ತು. ಹಂಗೆ ಮಾಡಿಕೊಂಡು ಇಲ್ಲೇ ಹೋಗ್ತದ್ದು ಸಣ್ಣ ಐಕ್ಳಿಗೆ. ನಾವು ಈಗ ತೊಂದರೆ ಅಲ್ವ ಅಂದ್ಬಿಟ್ಟು ಹಿಂಸೆ ಆಯ್ತು ಅಂದ್ಬಿಟ್ಟು ಅವರೇ ಹಾಸ್ಟ್ಲಿಗೆಲ್ಲ ಸೇರಿಸ್ತಿದ್ರು. ಸೇರಿಸಿ ಅವರೇ ಅಲ್ಲಿ ಡಿಪ್ಲೊಮಾ ಎಲ್ಲ ಓದ್ತದ್ರು.
1: ಅಂದರೆ ನೀವು ಮನೇಲಿ ಹೇಗೆ ಶಿಕ್ಷಣ ಕಲಿಸ್ತಾ ಇದ್ರಿ? ಈಗ ಅವರು ಸರ್ರಾಗಿದ್ದಾರೆ ಅಂತ ಹೇಳಿದ್ರಿ, ಅಂದರೆ ಶಾಲೆಯಲ್ಲಿ ಹೇಳ್ಕೊಡೋದಲ್ದೇನೆ ಮನೇಲಿ ನೀವೇನಾದರೂ ಹೇಳ್ಕೊಡೋದು?
0: ನನಗೂ ಗೊತ್ತಿಲ್ಲ ಓದಕ್ಕ, ಓದ್ಸೋಕ್ಕೂ ಗೊತ್ತಿಲ್ಲ. ಅವ್ರ ತಂದೆಯೇ ಹೇಳ್ಕೊಡ್ತಿದ್ರು.
1: ಓದಿದಾರ?
0: ಅವ್ರ ತಂದೆ 7ನೇ ಕ್ಲಾಸ್ ಓದಾರ, ಅವ್ರು ಹೇಳ್ಕೊಡ್ತಿದ್ರು. ಅವ್ರು 11 ಬಂದರೆ ಹೇಳ್ಕೊಡೋದು ಇಲ್ದೋದ್ರಿಲ್ಲ, ಅದಕ್ಕೆ ನೋಡ್ಬಿಟ್ಟು ಇವ್ರು ಓದೋದು ಇಲ್ಲ ಇಲ್ಲಿ ಮನೇಲಿ ಇದ್ರು ಅಂದ್ಬಿಟ್ಟು ಹಾಸ್ಟ್ಲೇ ಸೇರಿಸ್ಬಿಟ್ಟು 1ನೇ ಕ್ಲಾಸಿಗೆ ಹಾಸ್ಟ್ಲು ಸೇರಿಸ್ಬಿಟ್ಟು ಇಬ್ಬರು. ಆಗ ಅವ್ರು ಅಲ್ಲೇ ಕಲ್ತ್ಕೊಂಡ್ರು.
1: ಅಂದರೆ ನೀವು ಮಕ್ಕಳನ್ನ ಪೋಷಣೆ ಹೇಗೆ ಮಾಡ್ತಿದ್ರಿ, ಅಂದರೆ ಅವ್ರ ಆರೈಕೆ ಹೇಗೆ ಮಾಡ್ತಾ ಇದ್ರಿ?
0: ಆರೈಕೆ ಅಂದರೆ ಆಗ ನಮ್ಗೆ ಹಿಂಗೆ ಆಸ್ಪತ್ರೆ ಎಲ್ಲ ಕರ್ಕೊಂಡು ಹೋಗಿತ್ತಿಲ್ಲ ಮನೇಲೇ. ಆಗ ನೀರು ಮೀಸೋದು, ಬೆಳೆದ ಸಂಧ್ಯೆ ಬೆಳಗ್ಗೆ 7 ದಿನ ಬಿಸಿನೀರೇ ಇಡ್ತಿದ್ರು ನಮಗೆ. ಬಿಸಿನೀರೇ ಇಟ್ಬಿಟ್ಟು ಆಮೇಲೆ ಮೆಣಸು ನುಡಿ ಇಲ್ವ, ಮೆಣಸು ನುಡಿಲಿ ಅನ್ನ ಹಾಕಿ ಕೊಡ್ತಿದ್ರು ನಮಗೆ. ಆಗ ಒಂದು ಗ್ಲಾಸ್ ನೀರು ಕೊಟ್ಟರೆ ಸಂಧ್ಯೆ ಗಂಟ ನೀರು ಕುಡಿಯೋಂಗಿಲ್ಲ ಹಂಗಿತ್ತು. ಈಗಿನ ಇರೋರಿಗೇನ ತರಕಾರಿ ಅಲ್ಲಿಂದ ಹಾಸ್ಪಿಟ್ಲಿಂದ ತರಕಾರಿ ತಿನ್ಕೊಬರ್ತಾರೆ. ಈಗಿನ ಇರೋರಿಗೆ ಆರೋಗ್ಯ ಆಗ ಎಂಥ ಆರೋಗ್ಯ ಇತ್ತಿಲ್ಲ, ಬಿಸಿನೀರು ಮಾತ್ರ ಆರೋಗ್ಯ ಇದ್ದದ್ದು ನಮ್ಗೆ. ಆಗ
1: ಅಂದರೆ 1 ವರ್ಷದ ಮಗುನೆಲ್ಲ ಹೇಗೆ ನೋಡ್ಕೋತಾ ಇದ್ದ? ಊಟ ಎಲ್ಲ ಏನು ಕೊಡ್ತಾ
0: ಅಂದ್ರೆ ನಾವು ರಾಗಿ ತೊಳೆದು ಬಿಡೋದು, ರಾಗಿ ತೊಳೆದು ಬಿಟ್ಟು ಅದನ್ನ ಬೀಸಿ ಮತ್ತು ಹಸಿಟ್ಟನ್ನ ತೋರಿಸಿ ಆಗ ಅದನ್ನೇ ಅಂಬಲಿ 4 ತಿಂಗಳಿಗೆ ಶುರು ಮಾಡ್ತಿದ್ದ. ಗಟ್ಟಿಯಾಗಿ ಒಂದೊಂದು ಸ್ವಲ್ಪ ಗಟ್ಟಿಯಾಗಿ ತಿಂಗಳಿಗೆ ಗಟ್ಟಿಯಾಗಿ ತಿನ್ಸ್ಕೊಂಡು ಆಗ ಆಮೇಲೆ ದೊಡ್ಡದಾದ್ಮೇಲೆ ನಾವು ತಿನ್ನೋದನ್ನೇ ಸೊಪ್ಪಾಗಲಿ ಯಾವುದಾದ್ರೂ ಕೊಡ್ತೀವಿ ತಿಂತಿದ್ರು. ಆಗ ಈಗ ಅನ್ನ ಕೇಳೋದಂಗೆ ಇಲ್ಲ, ಆಗ ಏನು ಕೊಟ್ಟರು ತಿಂತಿದ್ರು.
1: ಆವಾಗಿನ ಕಷ್ಟ ಹೇಗಿತ್ತು? ಆಗಿದ್ರೆ
0: ಕಷ್ಟ ಅಂದ್ರೇನು, ಒಂದು ಕೆಲ್ಸಕ್ಕೆ ಹೋಗಿ ಬಂದು ರಾಗಿ ತಂದು ಅದನ್ನ ಬೀಸಿ ಮಾಡಿಕೊಡ್ಬೇಕಿತ್ತು. ಮತ್ತು ಇದು ಅರಿಗೆ ಹೋದ್ರು ಅಷ್ಟೇ, ಅರಿದು ಜನ ಅಲ್ವ, ಒಂದೊಂದಾಳ ಮನೇಲಿ 5-6 ಮಕ್ಳು ಇರ್ತಿದ್ರಲ್ಲ, ಆಗ ಹಿಂಸೆ ಇತ್ತು. ಹಂಗೆಲ್ಲ ಮಾಡ್ತಿದ್ರು, ಈಗೇನು ತೊಂದರೆ ಇಲ್ಲ ತಿನ್ನೋದ್ರಲ್ಲಿ. ಹೆಂಗಾದ್ರೆ ಕಾಯಿಲೆ ಮಾತ್ರ ಬತ್ತಾದ, ತಿನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ. ಈಗ ನೀರೋಗೆ ಸೋಕಿ
1: ಅಂದರೆ ಆಗಿನ ಕಾಲದಲ್ಲಿ ತುಂಬ ತೊಂದರೆ ಇತ್ತು. ಹಾಗಿದ್ರೆ
0: ತಿನ್ನೋದ್ರೆ ಹೆಂಗ ತಿಂದ್ರಲ್ಲಿ ತೊಂದರೆ ಇದ್ರುವ ಅಂತ ಕಾಯಿಲೂ ಇತ್ತಿಲ್ಲ. ಈ ಗ್ಯಾಸ್ ಅಂತೆ ಇದು ಅಂತ ಏನೂ ಇತ್ತಿಲ್ಲ. ಆಗ ಗ್ಯಾಸ್ ಅಂತ ನಮಗೂ ಗೊತ್ತಿತ್ತಿಲ್ಲ ನಮ್ಮ ವಯಸ್ಸಿನಲ್ಲೂ. ಈಗೀಗ ನಮ್ಗೆ ಗೊತ್ತಾಯಿದ್ರು ಗ್ಯಾಸ್ ಅಂದ್ರೆ ಅದೇನ ಅಂತಿದ್ರು. ಆಗ
1: ಅಂದರೆ ಇಲ್ಲಿ ಹೇಳಿದ್ರು ಇಲ್ಲಿ ದೇವ್ರು ಕರೆಸ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡಿ.
0: ದೇವ್ರು ಕರೆಸೋ ಅಂದರೆ ಯಾರು ತೀರದ ಮೇಲೆ 9 ಚಿನ್ಕ ಎಲ್ಲರನ್ನೂ ಕರೆಸಿ ನಾವು 9 ಚಿನ್ಕ ತಿಥಿ ಮಾಡೋದಂಗೆ ಮಾಡ್ತೀವಿ. ಹೆಂಗಾದ್ರೆ ನಿಮ್ಮ ಕನ್ನಡ ಅವರು ಮಾಡ್ತಾರಲ್ಲ ಹಂಗೆ ಮಾಡೋಕ್ಕಿಲ್ಲ. ಎಲ್ಲರೂ ಯಾರು ಯಜಮಾನಿ ಇರ್ತಾರೆ ಎಲ್ಲ ಕರ್ಕೊಬಂದು ಅದು ಗುಡ್ಡಪ್ಪನ ಮೇಲೆ ಇಳಿಸಿ ಆಮೇಲೆ ದೇವ್ರು ಕರೆಸಿ ಅವನ ಬಾಯಿನಲ್ಲಿ ಏನು ಮಾತು ಬಂದದ್ದು ಏನಾಗಿ ಸತ್ತೆ ಅಂತ ಎಲ್ಲ ಕೇಳ್ತೀನಿ. ಕೇಳಿ ಆಮೇಲೆ ನಮ್ಮ ದೇವ್ರಿಗ ಅವ್ರ ಮನೆ ದೇವ್ರಿಗ ಅವನು

0: ಒಪ್ಪನೆ ಕೊಡ್ತೀನಿ, ಆಗ ಏನು ತೊಂದರೆ ಇಲ್ಲ. ಹಂಗೆ ಬಿಟ್ಬಿಟ್ರೆ ಇವ ಆಗಲ್ಲ, ಒಂದು ತೊಂದರೆ ಆಯ್ತು. ಬಾಯಿನಲ್ಲಿ ಏನು ಬಂದೋದು, ಹೆಂಗಾಗಿ ತೀರೋದೆ ಅಂತ ಅದು ಸೌಡಿದು. ಹಾಂ, ಮತ್ತು ಒಳ್ಳೆ ಕಾರ್ಯಕ್ಕಾದರೂ ಇಲ್ಲಿಗೆ ಎಲ್ಲ ನಮ್ಮ ಜಾತಿಯವರು ಎಲ್ಲ ಸೇರಿಕೊಂಡು ಮಾತು ಗೀತೆ ಏನಾರು ಆಡಬೇಕು ಅಂದರೆ ನಮ್ಮ ಇಲ್ಲಿ ಬೆಟ್ಟಕುರುಬನಕ್ಕೆ ಇದು. ಹ್ಞೂ,
1: ಅಂದರೆ ನೀವು ಅವಾಗಲೇ ಹೇಳಿದ್ರಿ ಅಂದರೆ ನಾವು ಮೂಲ ಕಸಬು ಮಾಡ್ತಿದ್ದು ಬುಟ್ಟಿ ಎಣಿತಾ ಇದ್ವಿ ಅಂತ, ಅದೆಲ್ಲ ಹೇಗೆ ಮಾಡ್ತಿದ್ರಿ ಅಂತ ಹೇಳಿ.
0: ಅದು ಅಚ್ಚೆವರಿತಿದ್ದು, ಅಚ್ಚೆವರೆದು ಅದನ್ನ ಕುಕ್ಕೆ ಮಾಡಿ
1: ಅದ್ರ ಯಾವ ಥರದ್ದು ಬಿದ್ರಿಂದ ಮಾಡೋದ್ರಿಂದ
0: ಸಣ್ಣಗೆ ಒರಿಬೇಕು, ಒರೆದು ಬುಟ್ಟಿ ಮಾಡೋದು ಮಾಡಿ ಅದನ್ನ ಮಾಡ್ತಿದ್ದು. ಆ ಒರೆದಾದ್ಮೇಲೆ ಎಣಿತಿದ್ದು, ಹ್ಞೂ ಎಣಿ ಅಲ್ಲಿ ಗೆರ್ಸಿ ಆಯ್ತು, ಅಲ್ಲಿ ಮನೇಲಿ ಎಲ್ಲ ತಗೊಂಡೋಗಿ ಮಡಗ್ತೀನಿ ಅದನ್ನ ಎಣಿತಿದ್ರು.
1: ಇವಾಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಮೊದ್ಲ ಎಷ್ಟು ಕೊಡ್ತಾ ಇದ್ರಿ?
0: ಒಂದು ಆಗ 10 ರೂಪಾಯಿ 20 ರೂಪಾಯಿ ಎಲ್ಲ ಇತ್ತು, ಈಗ ಇಲ್ಲ. ಈಗ ಜಾಸ್ತಿ ಹೆಂಗ ಅಚ್ಚೆ ಇಲ್ಲ.
1: ನೀವು ಅದು ಮಾರುಕಟ್ಟೆಗೆ ಏನು ತಗೊಂಡೋಗ್ತಿರ್ಲಿಲ್ಲ?
0: ಇಲ್ಲ, ಇಲ್ಲೇ ಇಲ್ಲಿಗೆ ಬತ್ತಿದ್ರು ಜಾಗ್ರ ಇರೋರೆ ಜಾಸ್ತಿ.
1: ಅಂದ್ರೆ ಇವಾಗ ನಿಮ್ಗೆ ಬಿದಿರು ಸಿಕ್ತಲ್ಲ ಅಂತ ನೀವು ಆ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀರಾ?
0: ಬಿದಿರು ಇಲ್ವಲ್ಲ ಈಗ ಅದಕ್ಕೆ.
1: ಇಲ್ಲಿ ಯಾರು ಆ ಕೆಲಸ ಮಾಡ್ತಿಲ್ಲ?
0: ಇಲ್ಲ, ಯಾರು ಇಲ್ಲ, ಅಚ್ಚೆ ಇಲ್ವಲ್ಲ. ಅದೇ
1: ಅದು ಸರ್ಕಾರದಿಂದ ಕೊಡ್ತಾ ಇದ್ರು ಅಂತ ಹೇಳ್ತಿದ್ರು, ಕೊಡ್ತಾರ?
0: ಈಗ ಕೊಡಲ್ಲ, ಒಂದು ವರ್ಷ ಏನೋ ಕೊಟ್ಟರು ಅಷ್ಟೇ. ಮದೇಸೂರಿನ ಬೆಟ್ಟನೆಯಿಂದ
1: ಹಬ್ಬ ಹೇಗೆ ಮಾಡ್ತಾರೆ?
2: ಹಬ್ಬ ಅಂದರೆ ಫಸ್ಟು ಉಗಾದಿ ಪಾಂಡೆ ದಿವಸಕ್ಕೆ ಹುಣಿಯಾಟ ಮಾಡ್ತಾರೆ, ಜಾಗನ ಕೊಟ್ಟಿಲ್ಲ ಮಾಡ್ತಾರೆ. ಆಗ ನಮ್ಮ ಸಂಪ್ರದಾಯದು ದೈವ ದೇವರೆಲ್ಲ ಕರಿತೀವಿ. ಆಗ ದೇವರುಗಳೆಲ್ಲ ಸಂಸ್ಥೆ ಅವ್ರಿಗೆ ನಮ್ಮ ವಿಚಾರ ಎಲ್ಲ ಗೊತ್ತು ಅವ್ರದ್ದು. ಹಾಂ, ಮೊದಲು ಕುಂಬರಿ ಬೇಸಾಯ ಮಾಡ್ತಿದ್ರು ಕಾಡಿನಲ್ಲಿದ್ದಾಗ. ಅದಕ್ಕೆ ಎಲ್ಕೊಟ್ಟಲ್ಲಿ ಕೆತ್ತಿ ಫಸ್ಟು ತೊರೆದ್ಬಿಟ್ಟು ಬೇಯಿಸ್ಬಿಡೋದು, ಆಮೇಲೆ ಮಳೆ ಬಂದಾಗ ಅದನ್ನ ಕೆತ್ತಿ ರಾಗಿ ಚೆಲ್ಬಿಟ್ಟು ಪುನಃ ಕೆತ್ತಿಬಿಟ್ಟು ಅದು ಕುಂಬರಿ ಬೇಸಾಯ ಅಂತ ಮಾಡ್ತಿದ್ರು ಮೊದಲು. ಈಗ ಇತ್ತೀಚೆಗೆ ಎಲ್ಲ ಕಾಡಿಂದ ನಾಡಕ್ಕೆ ತಗೊಬಂದಮೇಲೆ ಈ ರೈತರು ಹೆಂಗೆ ಮಾಡ್ತಾರೋ ಆ ಥರ ಉಳುಮೆ ಮಾಡ್ತಾರೆ. ಈ ಆ ಫಸಲಿಗೂ ಈ ಫಸಲಿಗೂ ಹೊಂದಾಣಿಕೆ ಇಲ್ಲ. ಈಗ
1: ನೂರಾಳಯ ದೇವ್ರ ಬಗ್ಗೆ ಅವರು ಹೇಳಿದ್ರು, ಅದು ಹೇಗೆ ನಡೆಯುತ್ತೆ?
2: ಅದು ವರ್ಷಕ್ಕೊಂದ್ಸರಿ ಕಾಡಿನಲ್ಲಿರೋದು, ಅಲ್ಲಿ ಹೋಗಿ ಮಾಡೋಕ್ಕೆ ನಮ್ಗೆ.
1: ಪೂಜೆ ಎಲ್ಲ ಹೇಗೆ ನಡೆಯುತ್ತೆ?
2: ಪೂಜೆ ಅಂದರೆ ನಾವು ಕೇರಳದಿಂದ ಬಾಳೆಕಾಯಿ ತಗೊಬಂದು ಅಲ್ಲೇ ದೇವಸ್ಥಾನದಲ್ಲೇ ಮಡ್ಗಿ 3 ದಿನಕ್ಕೆ ಹಣ್ಣಾಗ್ತದೆ. ಏನಾದ್ರು ತಪ್ಪಿದ್ರೆ ಅದು ಹಣ್ಣಾಗಲ್ಲ. ಒಂದು ಪೂಜೆಗೆ ಮಾತ್ರ ಒಂದು ಚಿಪ್ಪು ಹಣ್ಣಾಗ್ತದೆ. ಏನಾದ್ರು ತಪ್ಪಿಲ್ದೋಯ್ತಂದ್ರೆ ಎಲ್ಲ ಹಣ್ಣಾಗ್ತದೆ. ಅದು ಅಲ್ಲೇ ಹೆಂಗಸರು ಮುಖ ನೋಡಂಗಿಲ್ಲ, ಅಲ್ಲಿ ಹೋಗಿ ತರಾಗ
1: ತಗೊಂಡ್ಬಂದು. ಚಿಕ್ಕ ಮಕ್ಕಳು ಎಲ್ಲ ಹೋಗ್ಬೋದು?
2: ಚಿಕ್ಕ ಮಕ್ಕಳು ಒಂದು 10 ವರ್ಷ ಒಳಪಟ್ಟಿರೋರು ಹೋಗ್ಬೋದು. ಆಮೇಲೆ ಇವರು 11 ಗಂಟೆ ಇದು ದೊಡ್ಡವರು ಆಯ್ತಾರಲ್ಲ ಆಗ ಹೋಗಿದ್ದಿಲ್ಲ. ಗಂಡಸರು ಮಾತ್ರ ಹೋಗ್ಬೋದು.
1: ಒಂದಿನ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ಬಿಡೋದು,
2: ಸಾಯಂಕಾಲ ಹೋಗಿ ಮಾರನೇ ದಿನಕ್ಕೆ 10 ಗಂಟೆಗೆಲ್ಲ ಬರ್ತೀವಿ. ಅಲ್ಲಿ ನಮ್ಮ ಸಂಪ್ರದಾಯದು ಕುಣಿತ ಇದೆ, ಸಂಸ್ಕೃತಿ, ಅದನ್ನ ಬೆಳಗಾನ ನಾವು ಮಾಡ್ತೀವಿ.
1: ಅಂದರೆ ಅಲ್ಲಿ ಕಾಡು ಪ್ರಾಣಿಗಳೇನು ತೊಂದರೆ ಕೊಡ್ತಿರ್ಲಿಲ್ವ ನೀವು ಹೋಗ್ಬೇಕು?
2: ಏನು ಯಾರಿಗೂ ಏನೇ ಟೊಚ್ಚೆ ಮಾಡಲ್ಲ ಅಲ್ಲಿ, ರಾತ್ರಿ ಹೊತ್ತು ಅಲ್ಲಿ ಇರ್ತೀವಲ್ಲ, ಆಗ ಯಾವುದು ತೊಂದರೆ ಕೊಡಲ್ಲ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ಈ ಪಾರೇಶ್ನವರು ನಮ್ಗೆ ತೊಂದರೆ ಕೊಟ್ಟು ಈಗ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ಲಿ.
1: ಅಂದರೆ ಮೊದಲಿಂದನೂ ಈ ಪದ್ಧತಿ ನಡ್ಕೊಬರ್ತಾ ಇದೆ?
2: ಮೊದಲು ಎತ್ತ ಮುತ್ತಾತನು ಆದಿ ಕಾಲದಿಂದಲೂ ಈ ಪದ್ಧತಿ ನಮ್ಮದು ನಡ್ಕೊಬರ್ತದೆ.
1: ಅಂದರೆ ಹೇಳಿದ್ರಿ ನೀವು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತೀವಿ ಅಂತ, ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೂ ತಿಳಿಸ್ತೀರಾ?
2: ಹೌದು, ತಿಳಿಸ್ತೀವಿ. ಇದು ನಮ್ಮ ದೇವರು, ಇದು ಕಾಡಿನ ದೇವರು, ಈ ಥರ ದೇವರು ಎಲ್ಲ ಅಂತ. ಚಲುರಾಯ ಸ್ವಾಮಿ, ಭೈರಪ್ಪ, ಮಾರಮ್ಮ ಎಲ್ಲ ಇದೆ ಅಲ್ಲಿ.
1: ನಿಮ್ಮ ಮಗನ ಟೀಚರ್ ಮಾಡಿದ್ದಾರೆ ಅಂತ ಹೇಳಿದ್ರು, ನಿಮಗೆ ಎಷ್ಟು ಖುಷಿ ಇದೆ? ಅವ್ರ ಎಜುಕೇಷನ್ ಎಲ್ಲ ಹೇಗೆ ನಡೀತು?
2: ಅವ್ರ ಎಜುಕೇಷನು ಮೊದಲು ಹೊಸಳ್ಳಿಯಲ್ಲಿ, ನಮ್ಮ ತಮ್ಮವರೆಲ್ಲ ಓದಿದ್ದು ಹೊಸಳ್ಳಿ VTSಲಲ್ಲೇ. ಅವರು ಒಬ್ಬ ಡಿ ಎಡ್ ಮಾಡಿಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನನ್ನ ತಮ್ಮ. ಆಮೇಲೆ ನನ್ನ ಮಗನು ಅಲ್ಲೇ ಓದಿ ಬೆಂಗಳೂರಿಗೆ ಸೇರಿಸಿದ್ರು. ಅಲ್ಲಿ NTTF ಸೇರಿಸಿ ಅಲ್ಲಿ 1-4 ವರ್ಷ ಇದ್ದರು. 1 ವರ್ಷ ಟ್ರೈನಿಂಗು, 3 ವರ್ಷ ಓದರು. ಅಲ್ಲಿಂದ ಓದಿ ಆಮೇಲೆ ಕೆಲಸ ಸಿಗ್ತಾನೆ ಮನೇಲಿದ್ದರು. ಅವರು ಅಲ್ಲೇ ಶಿಕ್ಷಕರಾಗಿದ್ದಾಗ ಅವರೇ ಇದು ಮಾಡಿಕೊಂಡು, ಮಾಸ್ಟ್ರು ನಮಗೆ ತೊಂದರೆ ಆಯ್ತಿದೆ ಈಗ ಒಬ್ಬರು ತಗೋಬೇಕಂತ ಹೇಳ್ಬಿಟ್ಟು ಈಗ ಅಲ್ಲೇ
1: ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಬ್ಜೆಕ್ಟ್ ಓದ್ತಾರೆ ಅವರು?
2: ಅವರು ಇನ್ನೇನು ಮೆಕ್ಯಾನಿಕಲ್ ಅಂದರೆ ಇದು ವೆಲ್ಡಿಂಗ್ದು, ಅದರ ಬಗ್ಗೆ ತುಂಬ ಖುಷಿ ಆಯ್ತದೆ.
1: ನೀವೆಷ್ಟು ಓದಿದ್ದೀರಾ?
2: ನಾವು ಆಗ ಏನು ಖಾಲಿ ಪೋಲಿ ಹಾಕೊಂಡು 1-7 ಕ್ಲಾಸ್ಗೆ ಓದ್ಬಿಟ್ಟು ಸರಿಯಾಗಿ ಹಾಕ್ಸಿದ್ರೆ ಬರ್ದೇ.
1: ಅಂದರೆ ಅವಾಗೆಲ್ಲ ಅಂದರೆ ಸ್ಕೂಲೆಲ್ಲ ಇತ್ತ?
2: ಅವಾಗ ಆಶ್ರಮ ಇತ್ತು, ಬೇಗರು ಸ್ಕೂಲ್ ಇತ್ತು.
1: ಅಂದರೆ ಅವಾಗಲೂ ಶಾಲೆ ವ್ಯವಸ್ಥೆ ಇತ್ತು?
2: ಇತ್ತು. ಆ ಓದ್ನಿಲ್ಲ, ಆಗ ಶಿಕ್ಷಕರು ಕುಂದು ಕೊರತೆ. ಎಲ್ಲ ಸಬ್ಜೆಕ್ಟ್ಗೆಲ್ಲ 1-2 ಮಾಸ್ಟರ್ಗಳಿದ್ರು. ಈಗಿನ ಕಂಡಾಗ ಹಂಗಿಲ್ಲ, ಈಗ ಎಲ್ಲ

0: ಇವತ್ತು ಸಬ್ಜೆಕ್ಟ್ಗೂ ಮಾಸ್ಟರ್ಗಳಿದ್ದಾರೆ.
1: ಬಹಳ ಸಂತೋಷ ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಗಿರಿಜನರ ಸಂಸ್ಕೃತಿ ಸಂಪ್ರದಾಯವನ್ನು ಮಕ್ಕಳಿಗೆ ಹೇಗೆ ಕಲಿಸೋದು ಎಂಬ ವಿಚಾರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್.
0: ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ
1: ಕೇಳುಗರೇ. ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಬ್ರಹ್ಮಗಿರಿ ಆಡಿಯ ನಿವಾಸಿಗರಾದ ಶ್ರೀಮತಿ ಕಾಳಿ ಹಾಗೂ ಶ್ರೀಯುತ ಕಾಳರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
4: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
3: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ಕೇಳುಗರೇ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
2: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
3: ಸರ್, ಅಂದ್ರೆ ನಾನು ಈಗಷ್ಟೇ ಹುಟ್ಟಿದ ಮಗು.
4: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
3: ಆಯ್ತು ಸರ್, ಧನ್ಯವಾದಗಳು.
5: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
7: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
6: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
7: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
6: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
7: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
6: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
7: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
8: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
5: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
6: ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ

ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900051119. ನಮಸ್ಕಾರ, ಶುಭರಾತ್ರಿ.